ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಪ್ರಿಯ ಕೇಳುಗರಿಗೆಲ್ಲ ಶುಭೋದಯ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಆಷಾಢ ಮಾಸದ 28 ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 19 ತಾರೀಕು ಭಾನುವಾರ. ಈಗ ಸಮಯ ಸರಿಯಾಗಿ 5:58:30. ನಿಲಯದ ಇಂದಿನ ಮುಂಜಾನೆಯ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸ್ತಾ ಇದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಟಿ ಶಶಿಕಲಾಳ ನಮಸ್ಕಾರ, ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಅನ್ನದಾನ ಮಾಡುವುದಕ್ಕಿಂತ ಅನ್ನಕ್ಕೆ ದಾರಿ ಮಾಡಿಕೊಡುವುದು ಶ್ರೇಷ್ಠ. ಇದು ಇಂದಿನ ಶುಭ ನುಡಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:10. ಇದೀಗ ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳ ಒಂದು ಪಕ್ಷಿನೋಟ. ಇನ್ನು ಮುಂದೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಎಂ ಕೊಟ್ರಯ್ಯ ಅವರಿಂದ ಚಿಂತನ ಕೇಳುವಿರಿ. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆ. 6:40 ಯುಎಎಚ್ಎಸ್ ನೇಗಿಲ ಮಿಡಿತ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಅಗಸೆ ಬೀಜಗಳ ಬಗ್ಗೆ ಮಾಹಿತಿ. ಭಾಗವಹಿಸಲಿರುವ ತಜ್ಞರು ಮೂಡಿಗೆರೆಯ ಕೃಷಿ ವಿಜ್ಞಾನ ಕೇಂದ್ರದ ಆಹಾರ ತಜ್ಞರಾದ ಡಾಕ್ಟರ್ ಸ್ನೇಹ ಶೀಗೇಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ. 6:45 ರೈತರಿಗೆ ಸಲಹೆ. 6:50 ಕಾರ್ಯಕ್ರಮ ಆರೋಗ್ಯ ಬಿಂದು. ಇಂದಿನ ವಿಷಯ ಯೋಗದ ಪರಿಚಯ ಭಾಗ 2. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಎಚ್ಜಿ ಮಂಜುನಾಥ್. 7:15 ಭಾವತರಂಗ. 7:30 ಸೇವಾ ಮಾಹಿತಿ. 7:45 ಪದಬಂಧ ಕಾರ್ಯಕ್ರಮ. 8:30 ಚಿತ್ರಗೀತೆಗಳು. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಡಾಕ್ಟರ್ ಸತೀಶ್ ಚಂದ್ರ ಅವರಿಂದ. 9:10 ಕಾಮನಬಿಲ್ಲು ಕಾರ್ಯಕ್ರಮ. 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ್ ಕಾರ್ಯಕ್ರಮ. 10:00 ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ್ ಕಾರ್ಯಕ್ರಮ. 11:00 ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ

ರಂಗಾಪುರದ ರಿಷಿ ಗುರುಕುಲಂ ವಸತಿ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮದ ಎರಡನೇ ಭಾಗ ಕೇಳುವಿರಿ. 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಿನಿಮಾ ಕ್ಷೇತ್ರದ ಪರಿಚಯವಿದೆ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಿರ್ಮಾಪಕರು ಮತ್ತು ನಿರ್ದೇಶಕರಾದ ಗೌರಿ ಶ್ರೀನಿವಾಸ್ ಅವರ ಪರಿಚಯವಿದೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ, ಈ ವಿಷಯದ ಕುರಿತು ಡಾಕ್ಟರ್ ಅರ್ಥಿರಾ ಎಸ್ ರವಿ ಮತ್ತು ಡಾಕ್ಟರ್ ಸುರೇಶ್ ನೇಗಲಗುಳಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಂತರ 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ. 5:30 ನೀವು ನೋಡಿದ ಸ್ಥಳ ಕುರಿತು ಕೇಳುಗರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಕೂನುಬೇವು ಗ್ರಾಮದ ಮಹಾಲಿಂಗಪ್ಪ ಸ್ವಾಮಿ ಹಾಗೂ ಸಂಗಡಿಗರಿಂದ ಭಜನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಹಾಗೂ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ನಿವೃತ್ತ ಬ್ಯಾಂಕ್ ಅಧಿಕಾರಿ ಹಾಗೂ ಪ್ರಗತಿಪರ ಕೃಷಿಕರಾದ ಕೆ ಸೋಮಶೇಖರ್ ಅವರೊಂದಿಗೆ ಸಂದರ್ಶನ. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ. ಭಾರತಿ ಸುತರ ಬದುಕು ಮತ್ತು ಸಾಹಿತ್ಯ ಕುರಿತು ಮಾತನಾಡ್ತಾ ಇದ್ದಾರೆ ಡಾಕ್ಟರ್ ಕೋರನಾ ಸರಸ್ವತಿ ಪ್ರಕಾಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 8:00 ನಮ್ಮ ನಿಲಯದಿಂದ ಹೊಸ ಕನ್ನಡ ಚಿತ್ರಗೀತೆಗಳು. 8:45 ವಚನಗಳು. 9:15 ಭಾವಗೀತೆಗಳು. 9:30 ನಾಟಕ ಗಾಂಧಾರಿ, ರಚನೆ ಶ್ರೀ ಡಿಆರ್ ತುಕಾರಾಮ್, ನಿರ್ದೇಶನ ಪ್ರಭುಸ್ವಾಮಿ ಮಳಿಮಠ್. ನಂತರ 10:00-11:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ವಿದೂಷಿ ಶ್ರೀಮತಿ ಬಾಲಮಣಿ ಈಶ್ವರ್ ಅವರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಲಿಸುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಧುರೈ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಅವನಿ ಪಟ್ಟಣದಲ್ಲಿರುವಂತಹ ರಾಮಲಿಂಗೇಶ್ವರ ದೇವಾಲಯದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಅಂತೇಳಿ ಹೇಳಿದೆ ಅಲ್ವಾ. ಈ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಭಾರತೀಯ ಪುರಾತತ್ವ ಇಲಾಖೆಯ ದಾಖಲೆಗಳ ಪ್ರಕಾರ ಈ ದೇವಾಲಯವು 10ನೇ ಶತಮಾನದ ನೊಳಂಬ ರಾಜವಂಶದ ಅಲಂಕೃತ ನಿರ್ಮಾಣವಾಗಿದೆ ಅಂಥೇಳಿ ಹೇಳಲಾಗುತ್ತೆ. ನಂತರದಲ್ಲಿ ಇದನ್ನು ಚೋಳ ರಾಜವಂಶದಿಂದ ಭಾಗಶಃ ನವೀಕರಿಸಲಾಯಿತು. ಆ ನಂತರದಲ್ಲಿ ವಿಜಯನಗರದ ರಾಜ್ಯರು ಮುಖ್ಯಮಂಟಪ ಮತ್ತು ರಾಜಗೋಪುರವನ್ನು ನಿರ್ಮಾಣ ಮಾಡಿದ್ರು ಅಂಥೇಳಿ ಹೇಳಲಾಗುತ್ತೆ. ಈ ದೇವಾಲಯವನ್ನು ಭಾರತೀಯ ಪುರಾತತ್ವ ಇಲಾಖೆಯು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವನ್ನಾಗಿ ರಕ್ಷಿಸಲಾಗ್ತಾ ಇದೆ. ಇನ್ನು ಈ ದೇವಾಲಯದ ಇತಿಹಾಸದ ಬಗ್ಗೆ ಹೇಳಬೇಕು ಅಂದರೆ ಅವನಿಯು ಬಹಳ ಪುರಾತನವಾದಂತಹ ಸ್ಥಳವಾಗಿದೆ. ಭಾರತೀಯ ಪುರಾತತ್ವ ಇಲಾಖೆ ಪ್ರಕಾರ ಕ್ರಿಸ್ತಶಕ 399ರಲ್ಲಿ ಇಲ್ಲಿಯ ಶಾಸನವು ಇದನ್ನು ಉಲ್ಲೇಖಿಸುತ್ತೆ. ನಂತರದ ಶಾಸನಗಳು ಇದನ್ನು ದಕ್ಷಿಣದ ಗಯಾ ಅಂಥೇಳಿ ಕರೆಯಲಾಗಿದೆ.

ಈ ಒಂದು ದೇವಾಲಯದ ಬಗ್ಗೆ ದಂತಕಥೆಯೂ ಕೂಡ ಇದೆ ಸ್ನೇಹಿತರೆ. ಆ ದಂತಕಥೆಯ ಬಗ್ಗೆ ನಂತರದಲ್ಲಿ ತಿಳಿಸ್ತೇನೆ. ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಬರೋಣ ದಾವಣಗೆರೆ ಎನ್ ಧ್ರುವ ಹಾಡಿರುವ ಅಕ್ಕ ಮಹಾದೇವಿ ಅವರ ವಚನ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ.

ಸ್ನೇಹಿತರೆ, ಮುಂಚಾನೆಯ ದುರ್ಗೋದಯ ಪ್ರಸಾರದಲ್ಲಿ ನಮ್ಮನ್ನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ರಾಮಲಿಂಗೇಶ್ವರ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಕೂಡ ನಾನು ನೀಡ್ತಾ ಇದ್ದೇನೆ. ಇನ್ನು ರಾಮಲಿಂಗೇಶ್ವರ ದೇವಾಲಯದ ಬಗ್ಗೆ ಇರುವಂತಹ ಒಂದು ದಂತಕಥೆ ಏನಪ್ಪ ಅಂದರೆ, ರಾಮನ ಮಕ್ಕಳಾದಂತಹ ಲವ ಮತ್ತು ಕುಶ ಇಲ್ಲಿರುವಂತಹ ಬೆಟ್ಟದ ಮೇಲೆ ಜನಿಸಿದರು ಅಂಥೇಳಿ ಹೇಳಲಾಗುತ್ತೆ. ಅಂದರೆ ಅವನೇ ಎನ್ನುವಂತಹ ಒಂದು ಪಟ್ಟಣದಲ್ಲಿ ಮಹರ್ಷಿ ವಾಲ್ಮೀಕಿಯವರು ವಾಸವಾಗಿದ್ದರು. ಜೊತೆಗೆ ರಾಮನು ಲಂಕಾದಿಂದ ಅಯೋಧ್ಯೆಗೆ ಹಿಂದಿರುಗುವಂತಹ ಸಂದರ್ಭದಲ್ಲಿ ಈ ಒಂದು ಪಟ್ಟಣವನ್ನು ಭೇಟಿ ಮಾಡಿದ್ದ ಅಂಥೇಳಿ ಕೂಡ ಹೇಳಲಾಗುತ್ತೆ. ಇಲ್ಲಿರುವಂತಹ ಬೆಟ್ಟವನ್ನು ಲವಕುಶ ಬೆಟ್ಟ ಅಂಥೇಳಿ ಕರೆಯಲಾಗುತ್ತಂತೆ. ಅಂದರೆ ಈ ದೇವಾಲಯದಿಂದ ಸ್ವಲ್ಪ ದೂರವೇ ಇದೆ ಈ ಲವಕುಶ ಬೆಟ್ಟ. ಇನ್ನು ಇತಿಹಾಸಕಾರರ ಪ್ರಕಾರವಾಗಿ ನೊಳಂಬ ದೇವಾಲಯದ ಸಮೂಹವು ಈ ಹಿಂದೆ ನೊಳಂಬವಾಡಿ ಎಂದು ಕರೆಯಲ್ಪಡುತ್ತಿದ್ದಂತಹ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿತ್ತು. ಜೊತೆಗೆ ಇದು ಗಂಗವಾಡಿಯ ಪೂರ್ವಕ್ಕೆ, ಆದರೆ ಆಂಧ್ರಪ್ರದೇಶದ ಪಶ್ಚಿಮಕ್ಕೆ ಇತ್ತು ಅಂಥೇಳಿ ಹೇಳಲಾಗುತ್ತೆ. ಹಾಗೆಯೇ ಗೋಡೆಯ ಆವರಣದ ಅಂದರೆ ಪ್ರಾಕಾರ ಒಳಗಿನ ಆರಂಭಿಕ ರಚನೆಯು ವಾಸ್ತವವಾಗಿ ಶತ್ರುಘ್ನ ಲಿಂಗೇಶ್ವರ ದೇವಾಲಯ ಅಂಥೇಳಿ ಕರೆಯಲ್ಪಡ್ತಾ ಇತ್ತಂತೆ. ಮತ್ತು ಇದನ್ನು ತಲಕಾಡಿನ ಪಶ್ಚಿಮ ಗಂಗಾ ರಾಜವಂಶದಿಂದ ನಿರ್ಮಾಣ ಮಾಡಲಾಗಿದೆ ಅಂಥೇಳಿ ಕೂಡ ಹೇಳಲಾಗುತ್ತೆ. ಇದರ ಬೆನ್ನಲ್ಲೇ ಲಕ್ಷ್ಮಣ ಲಿಂಗೇಶ್ವರ ದೇಗುಲವು ಕೂಡ ಆರಂಭವಾಯಿತಂತೆ. ಇದು ಕರ್ನಾಟಕ ರಾಜ್ಯದಲ್ಲಿ ಹೊರಗಿನ ಗೋಡೆಯ ಆವರಣವನ್ನು ಹೊಂದಿರುವಂತಹ ದೇವಾಲಯಗಳ ಗುಂಪಿನ ಆರಂಭಿಕ ಉದಾಹರಣೆ ಅಂತಲೇ ಹೇಳಬಹುದು. ಇನ್ನು ಈ ದೇವಾಲಯದ ರಚನೆಯ ಬಗ್ಗೆ ತಿಳಿಸಬೇಕು ಅಂದರೆ, ದೇವಾಲಯದ ಸಂಕೀರ್ಣವು 4 ಪ್ರಮುಖ ದೇವಾಲಯಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರಿಗಾಗಿ ನಿರ್ಮಾಣ ಮಾಡಲಾಗಿದೆಯಂತೆ. ಜೊತೆಗೆ ವಾಲಿ ಮತ್ತು ಸುಗ್ರೀವ ಎನ್ನುವಂತಹ ಇತರ ಸಣ್ಣ ದೇವಾಲಯಗಳು ಕೂಡ ಇವೆಯಂತೆ. ರಾಮಲಿಂಗೇಶ್ವರ ದೇವಸ್ಥಾನವು ಗರ್ಭಗೃಹ, ಸಭಾಮಂಟಪ ಮತ್ತು ಅಲಂಕಾರಿಕ ಸ್ತಂಭಗಳೊಂದಿಗೆ ಸಭಾಂಗಣವನ್ನ ಅಂದರೆ ನವರಂಗವನ್ನ ಒಳಗೊಂಡಿದೆಯಂತೆ. ದೇವಾಲಯದ ತಳಭಾಗವು ಕೀರ್ತಿಮುಖ ಮತ್ತು ಸಿಂಹಗಳನ್ನು ಹೊಂದಿರುವ ಅಚ್ಚುಗಳನ್ನು ಕೂಡ ಒಳಗೊಂಡಿದೆಯಂತೆ. ಹೊರಗಿನ ಗೋಡೆಗಳು ದ್ರಾವಿಡ ಗೋಪುರಗಳಿಂದ ಮೇಲಿರುವ ಗೋಡೆಯೊಂದಿಗೆ ಕೂಡಿಸಿರುವಂತಹ ಚೌಕ ಸ್ತಂಭಗಳನ್ನು ಕೂಡ ಹೊಂದಿದೆ. ಲಕ್ಷ್ಮಣ ಲಿಂಗೇಶ್ವರ ದೇವಾಲಯವು ಅತಿ ದೊಡ್ಡ ಲಿಂಗವನ್ನು ಹೊಂದಿರುವ ಗೋಡೆಯ ಮೇಲೆ ಒಳಗೊಂಡಿದೆ. 10ನೇ ಶತಮಾನದ ಪ್ರಸಿದ್ಧ ಸಂತ ತ್ರಿಭುವನ ಕರ್ತನು ರುದ್ರಾಕ್ಷ ಹಾರವನ್ನು ಹಿಡಿದಿರುವಂತಹ ಚಿತ್ರಣವನ್ನು ಇದು ಒಳಗೊಂಡಿದೆ. ಸಭಾಂಗಣದಲ್ಲಿ ಕಂಬಗಳು ಹಲವಾರು ಉಪ್ಪು ಶಿಲ್ಪಗಳಿಂದ ಕೂಡಿವೆ. ಹಾಗೆಯೇ ಮೇಲ್ಛಾವಣಿಯು ಉಮಾಮಹೇಶ್ವರ ಎನ್ನುವಂತಹ ಅಂದರೆ ಪಾರ್ವತಿಯೊಂದಿಗೆ ಶಿವನ ಪತ್ನಿ ಅಲ್ವಾ, ಶಿವ ಮತ್ತು ಪಾರ್ವತಿಯರೊಂದಿಗೆ ಸೇರಿರುವಂತಹ ಉಮಾಮಹೇಶ್ವರ ಶಿಲ್ಪವನ್ನು ಕೂಡ ಇದು ಒಳಗೊಂಡಿದೆಯಂತೆ. ಸುತ್ತಲೂ ಕೂಡ ಅಷ್ಟ ದಿಕ್ಪಾಲಕರ ಸಮೂಹದಿಂದ ಈ ದೇವಾಲಯ ಅದ್ಭುತವಾಗಿದೆ ಸ್ನೇಹಿತರೆ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಮೂಡಿ ಬಂದಿರುವ ವಿಜಯನರಸಿಂಹ ಅವರ ರಚನೆ. ನಾಗರೂಪ ಧರಿಸಿ ಬಂದ ಮಂಗಳಾಂಗನೇ, ನಾದಪ್ರಿಯನೇ, ವೇದಮಯನೇ, ನಿನಗೆ ವಂದನೇ.

0: ಸ್ನೇಹಿತರೆ, ರಾಮಲಿಂಗೇಶ್ವರ ದೇವಾಲಯದ ಸುತ್ತಮುತ್ತ ಸಾಕಷ್ಟು ಪುಟ್ಟ ಗುಡಿಗಳನ್ನ ಕಾಣಬಹುದು. ಅದರಲ್ಲಿ ಪಾರ್ವತಿಯ ಗುಡಿಯೂ ಕೂಡ ಇದೆ. ಎಲ್ಲಾ ದೇಗುಲಗಳ ಬಾಹ್ಯ ಅಲಂಕಾರಿಕ ಅಂಶಗಳಲ್ಲಿ ಆನೆಗಳು, ಸಿಂಹಗಳು, ಯಾಳಿ, ಮಕರ ಈ ರೀತಿಯ ಫಲಕಗಳು ಅಲಂಕರಿಸಲ್ಪಟ್ಟಂತಹ 5 ಮೋಲ್ಡಿಂಗ್ಗಳನ್ನು ಕೂಡ ಅಲ್ಲಿ ಕಾಣಬಹುದಾಗಿದೆ. ಇನ್ನು ಇಲ್ಲಿನ ಒಂದು ಗೋಡೆಗಳ ಮೇಲೆ ಯಕ್ಷರ ಉಬ್ಬುಗಳು, ದ್ವಾರಪಾಲಕರು, ಶಿವ, ಭೈರವ, ಭೈರವಿ ಚಿತ್ರಗಳನ್ನು ಕೂಡ ಕಾಣಬಹುದಾಗಿದೆ. ಜೊತೆಗೆ ವಿಷ್ಣು ಮತ್ತು ಗಣೇಶನ ಚಿತ್ರಗಳನ್ನು ಕೂಡ ಕಾಣಬಹುದು. ಈ ರಾಮಲಿಂಗೇಶ್ವರ ದೇವಾಲಯದ ಈ ಪುಟ್ಟ ಮಾಹಿತಿಯೊಂದಿಗೆ ಇಂದಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳುವಿರಿ.
1: ಚಿಂತನ ಎಂಪಿಎಂ ಕೊಟ್ರಯ್ಯ ಅವರಿಂದ.
2: ವಿದ್ಯೆ ಮತ್ತು ವಿನಯ. ವಿದ್ಯಾ ದಧಾತಿ ವಿನಯಂ, ವಿನಯಾತ್ ಯಾತಿ ಪಾತ್ರತಾಂ, ಪಾತ್ರತ್ವಾತ್ ಧನಂ ಆಪ್ನೋತಿ, ಧನಾತ್ ಧರ್ಮ ತತಃ ಸುಖಃ. ಮೌಲ್ಯವಿಲ್ಲದ ಶಿಕ್ಷಣ ಶಿಕ್ಷಣವೇ ಅಲ್ಲ. ಮೌಲ್ಯಾಧಾರಿತ ಶಿಕ್ಷಣಕ್ಕೆ ವಿನಯ ಮುಖ್ಯ. ಆಧ್ಯಾತ್ಮದ ಅರಿವಿನೊಂದಿಗೆ ವಿನಯಾಧಾರಿತ ವ್ಯಕ್ತಿತ್ವ ರೂಪಿಸಿಕೊಳ್ಳಬಹುದು. ಉತ್ತಮ ವ್ಯಕ್ತಿತ್ವ ಸತ್ಕಾರ್ಯದಿಂದ ಸಂಪಾದನೆ ಮಾಡಲು ಸಾಧ್ಯ. ಹೀಗೆ ಸಂಪಾದಿಸಿದ ಹಣದಿಂದ ಧರ್ಮ ಕಾರ್ಯಗಳ ಸದ್ವಿನಿಯೋಗಕ್ಕೆ ನೀಡಿದಲ್ಲಿ ಬದುಕಿನಲ್ಲಿ ನಿಜ ಸುಖ ಪಡೆಯಬಹುದಾಗಿದೆ, ಅಹಂಕಾರದಿಂದಲ್ಲ ಎಂಬುದನ್ನು ಅರಿಯಬೇಕಿದೆ. ವಿದ್ಯೆಗೆ ವಿನಯವೇ ಭೂಷಣ ಎಂಬುದಕ್ಕೆ ಸಾಕಷ್ಟು ಪೌರಾಣಿಕ ನಿದರ್ಶನಗಳು ಉಂಟು. ಕವಿ ಕಾಳಿದಾಸ ಒಬ್ಬ ಸಾಮಾನ್ಯ ಆದರೆ ಸಕಲ ಪಾಂಡಿತ್ಯವನ್ನು ಪಡೆದು ಕವಿರತ್ನ ಕಾಳಿದಾಸನಾಗಿ ಪ್ರಖ್ಯಾತನಾದ ಕಥೆ ನಮಗೆ ಗೊತ್ತಿದೆ. ಕವಿ ಕಾಳಿದಾಸನಿಗೆ ತಾನು ಮಹಾಜ್ಞಾನಿ ಎಂಬ ಗರ್ವ ಅಹಂಕಾರ ಇತ್ತು. ಹೀಗೆ ಒಂದು ಬಾರಿ ಪರ್ಯಟನೆಯನ್ನು ಮಾಡುತ್ತಾ ಒಂದು ಊರಿನ ಬಳಿ ಬಂದಾಗ ಬಹಳ ಬಾಯಾರಿಕೆ ಆಯಿತು. ಊರ ಹೊರಗಿನ ಬಾವಿಯ ಬಳಿ ಒಬ್ಬ ವೃದ್ಧ ಸ್ತ್ರೀ ನೀರು ಸೇದುತ್ತಿದ್ದಳು. ಕಾಳಿದಾಸ ಆ ಸ್ತ್ರೀಯ ಬಳಿ ಹೋಗಿ, ತಾಯಿ, ನನಗೆ ತುಂಬ ಬಾಯಾರಿಕೆಯಾಗುತ್ತಿದೆ, ಕುಡಿಯಲು ನೀರು ಕೊಡುವಿರಾ ಎಂದು ಕೇಳಿದೆ. ಆಗ ಮುದುಕಿ, ನನಗೆ ನಿನ್ನ ಪರಿಚಯವಿಲ್ಲವಲ್ಲ ಮಗು, ನೀನು ನಿನ್ನ ಪರಿಚಯವನ್ನು ಹೇಳು, ಅಂದರೆ ಮಾತ್ರ

0: ನಾನು ನಿನಗೆ ನೀರು ಕೊಡುತ್ತೇನೆ ಎಂದಾಗ ಕಾಳಿದಾಸ ಹಾ ನಾನೊಬ್ಬ ಪ್ರವಾಸಿ ಎಂದ. ಸ್ತ್ರೀ ನೋಡು, ಈ ಲೋಕದಲ್ಲಿ ಪ್ರವಾಸಿಗರು ಇಬ್ಬರೇ, ಒಬ್ಬ ಸೂರ್ಯ ಮತ್ತೊಬ್ಬ ಚಂದ್ರ. ಇಬ್ಬರೂ ಹಗಲು ರಾತ್ರಿಗಳನ್ನು ನಡೆಸುತ್ತಿದ್ದಾರೆ. ಕಾಳಿದಾಸ ಮತ್ತೆ ಹೇಳ್ತಿದ್ದಾನೆ, ನಾನೊಬ್ಬ ಅತಿಥಿ ಎಂದು ಪರಿಚಯಿಸಿಕೊಂಡ. ಇದನ್ನು ಒಪ್ಪದ ಆ ಮುದುಕಿ, ಲೋಕದಲ್ಲಿ ಅತಿಥಿಗಳು ಇಬ್ಬರೇ, ಒಂದು ಧನ ಮತ್ತೊಂದು ಯೌವನ. ಅವರಿಬ್ಬರು ಬಂದು ಹೊರಟು ಹೋಗುತ್ತಾರೆ, ಯಾರಲ್ಲೂ ಸ್ಥಿರವಾಗಿ ನಿಲ್ಲುವುದಿಲ್ಲ. ಅಂದಮೇಲೆ ನಿಜ ಹೇಳು, ನೀನು ಯಾರು? ಕಾಳಿದಾಸ, ಸರಿ, ನಾನು ಸಹನಶೀಲ. ಈಗಲಾದರೂ ನೀರು ದೊರೆಯುತ್ತದೆಯೇ ಕೇಳಿದ. ಅದಕ್ಕೆ ಆ ಮುದುಕಿ, ಪ್ರತಿಯಾಗಿ ಲೋಕದಲ್ಲಿ ಸಹನಶೀಲರು ಇಬ್ಬರೇ, ಒಂದು ಭೂಮಿ ಮತ್ತೊಂದು ವೃಕ್ಷ. ಭೂಮಿ ಪುಣ್ಯವಂತರೊಡನೆ ಪಾಪಿಷ್ಟರನ್ನು ಸಹಿಸುತ್ತಾಳೆ, ಹಾಗೆ ಮರವು ಕಲ್ಲೆಸೆದರೂ ಸಿಹಿಯಾದ ಹಣ್ಣನ್ನು ಕೊಡುತ್ತದೆ. ಈಗ ಕಾಳಿದಾಸ ಹತಾಶನಾಗತೊಡಗಿದ. ಕೊನೆಗೆ ನಾನೊಬ್ಬ ಹಠಮಾರಿ ಎಂದು ಪರಿಚಯಿಸಿಕೊಂಡಾಗ ಒಪ್ಪದ ಮುದುಕಿ, ಇಲ್ಲ, ನೀನು ಹಠಮಾರಿ ಆಗಲು ಸಾಧ್ಯವಿಲ್ಲ. ಲೋಕದಲ್ಲಿ ಹಠಮಾರಿಗಳು ಇಬ್ಬರೇ, ಒಂದು ಉಗುರು ಇನ್ನೊಂದು ಕೂದಲು. ಎಷ್ಟು ಬಾರಿ ಕತ್ತರಿಸಿದರೂ ಮತ್ತೆ ಬೆಳೆಯುತ್ತವೆ. ಇದರಿಂದ ವಿಚಲಿತನಾದ ಕಾಳಿದಾಸನೀಗ ಬೇಸರವಾಗತೊಡಗಿತು. ಆಗ ನಾನೊಬ್ಬ ಮೂರ್ಖ ಎಂದಾಗ ಅದನ್ನು ಒಪ್ಪದ ಮುದುಕಿ, ಅದು ಹೇಗೆ ಸಾಧ್ಯ? ಲೋಕದಲ್ಲಿ ಮೂರ್ಖರೂ ಸಹ ಇಬ್ಬರೇ, ಒಬ್ಬ ರಾಜ ಯೋಗ್ಯತೆ ಇಲ್ಲದರೂ ಎಲ್ಲರ ಮೇಲೂ ಆಳ್ವಿಕೆ ಮಾಡುತ್ತಾ ದರ್ಬಾರು ಮಾಡುತ್ತಾನೆ, ಇನ್ನೊಬ್ಬ ಆ ರಾಜನ ಆಸ್ಥಾನದ ಪಂಡಿತ, ರಾಜನನ್ನು ಓಲೈಸುವುದಕ್ಕಾಗಿ ಸುಳ್ಳು ಕಥೆಗಳನ್ನು ನಿಜವೆಂದು ಬಿಂಬಿಸುತ್ತಾನೆ. ಈಗ ಕಾಳಿದಾಸ ಏನೂ ಹೇಳುವ ಮನಸ್ಥಿತಿಯಲ್ಲಿ ಉಳಿಯದಿರಲಿಲ್ಲ. ಈ ವೃದ್ಧ ಸ್ತ್ರೀಯ ಕಾಲಿಗೆ ಬಿದ್ದು, ತಾಯೇ ದಯವಿಟ್ಟು ನೀರು ಕೊಡು ಎಂದು ನೀರಿಗಾಗಿ ಬೇಡತೊಡಗಿದ. ಆಗ ಏಳು ಮಗು ಎಂಬ ಧ್ವನಿ ಕೇಳಿ ತಲೆ ಎತ್ತಿ ನೋಡಿದ. ಅಲ್ಲಿ ವೃದ್ಧ ಸ್ತ್ರೀಯ ಜಾಗದಲ್ಲಿ ಸಾಕ್ಷಾತ್ ಸರಸ್ವತಿ ದೇವಿಯೇ ನಿಂತಿದ್ದಳು. ಆಕೆಗೆ ಕೈ ಮುಗಿದಾಗ ಸರಸ್ವತಿ ದೇವಿ ಹೇಳಿದಳು, ವಿದ್ಯೆಯಿಂದ ಜ್ಞಾನ ಸಂಪಾದನೆ ಮಾಡಿಕೊಳ್ಳಬೇಕು, ಗರ್ವ ಅಹಂಕಾರವನ್ನಲ್ಲ. ನಿನ್ನ ವಿದ್ಯೆಗೆ ದೊರೆತ ಮಾನ ಸನ್ಮಾನಗಳನ್ನೇ ನೀನು ಸರ್ವಸ್ವವೆಂದು ಭಾವಿಸಿದೆ, ನಿನ್ನ ಕಣ್ಣು ತೆರೆಸುವುದು ಅವಶ್ಯಕವಾಗಿತ್ತು ಎಂದು ಎಚ್ಚರಿಸಿದಳು. ಆಗ ಕಾಳಿದಾಸ ತನ್ನ ತಪ್ಪಿನ ಅರಿವಾಯಿತು, ಕ್ಷಮೆಯಾಚಿಸಿ ದಾಹ ತಣಿಸಿಕೊಂಡ, ತನ್ನ ಮುಂದಿನ ದಾರಿಯನ್ನು ಹೇಳಿದ. ಹೀಗಾಗಿ ಇವತ್ತು ನಾವು ಕೂಡ ಯೋಚಿಸಬೇಕಾಗಿದೆ. ಅಲ್ಪವಿದ್ಯಾ ಮಹಾಗರ್ವಿ ಎಂಬ ಸ್ಥಿತಿಯಲ್ಲಿ ಇವತ್ತಿನ ಜನಾಂಗ ನಾವು ನಡೆದುಕೊಳ್ಳುತ್ತಿದ್ದೇವೆ. ಅದನ್ನು ನಾವು ಮಾರ್ಪಡಿಸಿಕೊಳ್ಳೋಣ, ಅದನ್ನು ನಾವು ಸಹನಾದೃಷ್ಟಿಯಿಂದ ನಾವು ಅದನ್ನು ತಿದ್ದುಕೊಂಡು ಮುನ್ನಡೆದಾಗ ನಮಗೆ ವಿದ್ಯೆ ಲಭಿಸುತ್ತದೆ ಎಂಬತಕ್ಕಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತಿದ್ದೇನೆ.
1: ಇದುವರೆಗೆ MP.M. ಕೊಟ್ರಯ್ಯ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ. ಸಮಯ 6:35:10 ಇದೀಗ ದೇಶಭಕ್ತಿ ಗೀತೆ. ಆರಂಭದಲ್ಲಿ ಒಂದು ಪ್ರಕಟಣೆ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಇದೀಗ ಕೇಳೋಣ MN ವ್ಯಾಸರಾವ್ ರಚನೆಯ ದೇಶಭಕ್ತಿ ಗೀತೆಯನ್ನು ಸಮೂಹ ಗಾಯನದಲ್ಲಿ ಕೇಳಿ. ಜನನೀ ಜನ್ಮಭೂಮಿ.

0: ಇದುವರೆಗೂ ಎಂಎನ್ ವ್ಯಾಸರಾವ್ ರಚನೆಯ ದೇಶಭಕ್ತಿ ಗೀತೆಯನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ ಸರಿಯಾಗಿ 6:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಗೂಡಲು ಮಾಡಿದಿರಬೇಕು.
2: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
3: ನಮಸ್ಕಾರ ಶ್ರೋತೃಗಳೇ, ನಾನು ಡಾಕ್ಟರ್ ಸ್ನೇಹ ಶೀಗೇಹಳ್ಳಿ, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಹಾರ ತಜ್ಞೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸೊ ಈ ದಿನ ನಾವು ಅಗಸೆ ಬೀಜ ಒಂದು ಸೂಪರ್ ಫುಡ್ ಅಥವಾ ಫ್ಲಾಕ್ಸೀಡ್ ಆಸ್ ಎ ಸೂಪರ್ ಫುಡ್ ಅನ್ನೋ ಒಂದು ವಿಷಯವನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಅಗಸೆ ಬೀಜ ಚಿಕ್ಕದಾದರೂ ಪೋಷಕಾಂಶಗಳ ಖಜಾನೆ. ಇದರಲ್ಲಿ ಒಮೇಗಾ 3 ಫ್ಯಾಟಿ ಆಸಿಡ್, ಫೈಬರ್, ಲಿಗ್ನೆನ್ಸ್ ಮತ್ತು ಪ್ರೋಟೀನ್ಗಳು ಸಮೃದ್ಧವಾಗಿದೆ. ಒಂದು ಟೇಬಲ್ ಸ್ಪೂನ್ ಅಂದರೆ 10 ಗ್ರಾಂನಷ್ಟು ಅಗಸೆ ಬೀಜದಲ್ಲಿ ಸುಮಾರು 37 ಕ್ಯಾಲರಿ, 2 ಗ್ರಾಂನಷ್ಟು ಫೈಬರ್ ಮತ್ತು ಆರೋಗ್ಯಕರ ಕೊಬ್ಬುಗಳು ಇರುತ್ತೆ. ಇನ್ನು ಇದರದ್ದು ಏನೆಲ್ಲ ಸೇವನೆ ಮಾಡೋದ್ರಿಂದ ಏನೆಲ್ಲ ಆರೋಗ್ಯಕ್ಕೆ ಲಾಭಗಳಿದ್ದಾವೆ ಅನ್ನೋದನ್ನ ನೋಡೋದಾದರೆ, ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಗಸೆ ಬೀಜ ಕೆಟ್ಟ ಕೊಲೆಸ್ಟ್ರಾಲ್, ಅದರಲ್ಲೂ LDL ಅಂತ ಹೇಳ್ತೀವಿ, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅನ್ನು ಕಡಿಮೆ ಮಾಡುತ್ತೆ. ಇನ್ನು ಒಳ್ಳೆಯ ಕೊಲೆಸ್ಟ್ರಾಲ್, ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಹೇಳ್ತೀವಿ, ಅದನ್ನು ಹೆಚ್ಚಿಸುತ್ತದೆ. ಇನ್ನು ರಕ್ತದ ಒತ್ತಡ ನಿಯಂತ್ರಿಸುವುದು ಮತ್ತು ಹೃದಯಾಘಾತದ ಅಪಾಯದ ಮಟ್ಟವನ್ನು ಇದು ಕಡಿಮೆ ಮಾಡುತ್ತೆ. ಇನ್ನು ಒಮೆಗಾ 3 ಅಂಶವು ಉರಿಯೂತ ಕಡಿಮೆ ಮಾಡುವಲ್ಲಿ ತುಂಬ ಸಹಾಯಕಾರಿಯಾಗಿದೆ. ಹೃದಯ ರೋಗಿಗಳಿಗೆ ಇದು ಒಂದು ಒಳ್ಳೆಯ ಉತ್ತಮ ಪೂರಕ ಆಹಾರ ಅಂತ ಹೇಳಬಹುದು. ಇನ್ನು ಇದು ಜೀರ್ಣಕ್ರಿಯೆಗೆ ರಾಮಬಾಣ. ಇದರಲ್ಲಿ ದ್ರವ್ಯ ರೂಪಿ ಮತ್ತು ಅದ್ರವ್ಯ ರೂಪಿ ಫೈಬರ್ ಅಂತ ಹೇಳ್ತೀವಿ, ಅದು ಹೆಚ್ಚಾಗಿರುತ್ತೆ, ಹೇರಳವಾಗಿದೆ. ಮಲಬದ್ಧತೆ ಆಗಿರಬಹುದು, ಹೊಟ್ಟೆ ಉಬ್ಬರ ಆಗೋದಾಗಿರಬಹುದು ಮತ್ತು ಇತರೆ ಅಸೌಕರ್ಯಗಳನ್ನು ಇದು ದೂರ ಮಾಡುತ್ತೆ. ನಿಯಮಿತ ಸೇವನೆಯಿಂದ ಕರುಳಿನ ಆರೋಗ್ಯ ಸುಧಾರಿಸುತ್ತದೆ ಮತ್ತು ತೂಕ ನಿಯಂತ್ರಣಕ್ಕೂ ಕೂಡ ಇದು ಸಹಾಯಕಾರಿಯಾಗಿದೆ. ಬೆಳಗ್ಗೆ ತಿಂದರೆ ದಿನ ಪೂರ್ತಿ ನಿಮಗೆ ಹಸಿವೆ ಕಡಿಮೆ ಆದಂತಿರುತ್ತೆ, ಯಾಕಂದರೆ ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ನಿಮಗೆ ಹೊಟ್ಟೆ ತುಂಬಿದ ಹಾಗೆ ಭಾವನೆಯನ್ನು ಕೊಡುತ್ತೆ. ಇನ್ನು ಸಕ್ಕರೆಯ ಕಾಯಿಲೆ ನಿಯಂತ್ರಣಕ್ಕೆ, ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ಸ್ಥಿರವಾಗಿ ಇಡೋದಕ್ಕೂ ಕೂಡ ಇದು ತುಂಬ ಸಹಾಯಕಾರಿ ಅಂತ ಅಧ್ಯಯನಗಳು ತಿಳಿಸ್ಕೊಡ್ತವೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಿಸೋದನ್ನು ಇದು ಕಡಿಮೆ ಮಾಡುತ್ತೆ. ಡಯಾಬಿಟಿಸ್ ರೋಗಿಗಳಿಗೆ ಡಾಕ್ಟರ್ ಸಲಹೆಯೊಂದಿಗೆ ಇದನ್ನು ಸೇವನೆ ಮಾಡಬಹುದಾಗಿದೆ. ಇನ್ನು ಕ್ಯಾನ್ಸರ್ ಮತ್ತು ಇತರೆ ರೋಗಗಳಲ್ಲಿ ಇದರ ಏನು ಪ್ರಯೋಜನಗಳು ಅಂತ ನೋಡೋದಾದರೆ, ಇದರಲ್ಲಿರುವಂತಹ ಲಿಗ್ನೆನ್ಸ್ಗಳು ಆಂಟಿ ಆಕ್ಸಿಡೆಂಟ್ಗಳ ಗುಣದಿಂದಾಗಿ ಕ್ಯಾನ್ಸರ್ ಕೋಶಗಳ ವಿರುದ್ಧ ಹೋರಾಡೋದಕ್ಕೆ ಸಹಾಯಕಾರಿಯಾಗಿದೆ. ಅದರಲ್ಲೂ ವಿಶೇಷವಾಗಿ ಸ್ತನ ಕ್ಯಾನ್ಸರ್ ಆಗಿರಬಹುದು, ಪ್ರೋಸ್ಟೇಟ್ ಕ್ಯಾನ್ಸರ್ ಆಗಿರಬಹುದು, ಅದರ ಅಪಾಯದ ಮಟ್ಟವನ್ನು ಇದು ಕಡಿಮೆ ಮಾಡಿದೆ ಅಂತ ಸುಮಾರಷ್ಟು ಅಧ್ಯಯನಗಳು ತಿಳಿಪಡಿಸ್ತವೆ.

0: ಚರ್ಮ, ಕೂದಲು, ಮೆದುಳಿನ ಆರೋಗ್ಯ, ಉತ್ತಮ ಹಾರ್ಮೋನ್ ಸಮತೋಲನಕ್ಕೂ ಕೂಡ ಇದು ಸಹಾಯಕಾರಿ ಅಂತೂ ಸಾಕಷ್ಟು ಅಧ್ಯಯನಗಳು ನಮಗೆ ಇವತ್ತು ತಿಳಿಪಡಿಸ್ತಾ ಇದ್ದಾವೆ. ಹಾಗಾದರೆ ಇದನ್ನು ಹೇಗೆ ಸೇವಿಸೋದು? ಇಡೀ ಬೀಜ ತಿನ್ನೋದಕ್ಕಿಂತ ಇದನ್ನು ಪುಡಿ ಮಾಡಿ ಸೇವಿಸೋದು ಉತ್ತಮ. ಯಾಕಂದ್ರೆ ಹೀಗೆ ಪೋಷಕಾಂಶಗಳು ಸುಲಭವಾಗಿ ದೇಹಕ್ಕೆ ಸೇರ್ಕೊಳ್ತದೆ. ಬೆಳಗ್ಗೆ ಒಂದು ಟೇಬಲ್ ಸ್ಪೂನ್ ಪುಡಿಯನ್ನ ನಾವು ಉಗುರು ಬೆಚ್ಚಗಿರುವ ನೀರಿನಲ್ಲಿ ಬೆರೆಸಿ ಕುಡಿದ್ರೆ ಅಥವಾ ನೆನೆಸಿ ತಿಂದ್ರೆ ನಮಗೆ ತುಂಬಾ ಒಳ್ಳೆಯದು. ಇನ್ನು ಸ್ಮೂದಿ ತರ ಅಂದ್ರೆ ಇದನ್ನ ನೀರಿನಲ್ಲಿ ಸ್ವಲ್ಪ ಗ್ರೈಂಡರ್ನಲ್ಲಿ ರುಬ್ಬಿಬಿಟ್ಟು ನಾವು ಅದನ್ನ ಮೊಸರಿನೊಟ್ಟಿಗೆ ಚಟ್ನಿ ತರ ನಾವು ಅದನ್ನ ಸ್ಮೂದಿ ತರ ಮಾಡಿ ತಿಂದ್ರೂ ಕೂಡ ತುಂಬಾ ಒಳ್ಳೆಯದು. ಇನ್ನು ರೊಟ್ಟಿ ಆಗಿರಬಹುದು, ಅನ್ನ ಆಗಿರಬಹುದು ಅಥವಾ ಸಲಾಡ್ಗಳಿಗೆ ನಾವು ಇದನ್ನ ಸೇರಿಸಿ ತಿನ್ನಬಹುದಾಗಿದೆ. ಇನ್ನು ಇದನ್ನ ಬೇಕಿಂಗ್ನಲ್ಲೂ ಕೂಡ ನಾವು ಇದನ್ನ ಅಂದ್ರೆ ನೀವು ಹೇಗೆ ಪೀನಟ್ಸ್ ಅಂದ್ರೆ ಶೇಂಗಾ ಬೀಜವನ್ನ ನಾವು ಹೇಗೆ ಅಲ್ಲಲ್ಲಿಗೆ ಗ್ರಿಡ್ಸ್ ತರ ಮಾಡಿ ಹಾಕ್ತಿವೋ ಅದೇ ತರ ನಾವು ಬೇಕರಿ ಐಟಮ್ಸ್ಗಳಲ್ಲೂ ಇದನ್ನ ಡ್ರೈ ರೋಸ್ಟ್ ಮಾಡಿರುವಂತಹ ಬೀಜಗಳನ್ನ ನಾವು ಅಲ್ಲಲ್ಲಿಗೆ ಸಿಗೋ ತರ ಬಾಯಿಗೆ ಸಿಗೋ ತರ ಹಾಕಿದ್ರೆ ಇದು ಕೂಡ ಇನ್ನು ಉತ್ತಮವಾದಂತಹ ಅಭ್ಯಾಸವಾಗಿ ಪರಿಣಮಿಸುತ್ತೆ. ದಿನಕ್ಕೆ 1-2 ಟೇಬಲ್ ಸ್ಪೂನ್ ಅಂದ್ರೆ 10 ಗ್ರಾಂನಷ್ಟು ಸೇವನೆ ಮಾಡೋದು ಉತ್ತಮ ಅಂತ ಹೇಳ್ತೀವಿ. ಇದಕ್ಕಿಂತ ಹೆಚ್ಚಿಗೆ ತಿನ್ನಕ್ ಹೋಗ್ಬೇಡಿ. ಯಾಕಂದ್ರೆ ಇದರಲ್ಲಿ ನಾರಿರೋದ್ರಿಂದ ನಿಮ್ಗೆ ಹೊಟ್ಟೆ ತುಳಿಸ್ತಾ ಇರುವಂತಹ ಭಾವ ಬರಬಹುದು. ಇನ್ನ ಸ್ನೇಹಿತರೆ, ಅಗಸೆ ಬೀಜ ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿ ಸಣ್ಣ ಸಣ್ಣ ಬದಲಾವಣೆ, ದೊಡ್ಡ ಆರೋಗ್ಯ ಪ್ರಯೋಜನ. ಇದು ಒಂದು ಪ್ಯಾಕೆಟ್ ಖರೀದಿಸಿ ಪ್ರಾರಂಭಿಸಿ ನಿಮ್ಮ ಅನುಭವಗಳನ್ನ ನಮ್ಮೊಟ್ಟಿಗೆ ತಿಳಿಸಿ. ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾ SM ಸುಧಾಕರ್.

0: ಸ್ನೇಹಿತರೆ, ನಿಲಯದ ಮುಂಜಾನೆ ಎದುರುಗೋದೆ ಪ್ರಸಾರದ ಎಲ್ಲಾ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 6:45:10 ಇದೀಗ ಕೇಳಿ ರೈತರಿಗೆ ಸಲಹೆ. ಆರಂಭದಲ್ಲಿ ಒಂದು ಪ್ರಕಟಣೆ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೇಳಿ ರೈತರಿಗೆ ಸಲಹೆ.
4: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಾಂತನಗೌಡ ಅಂತ. ಸಹಾಯಕ ಪ್ರಾಧ್ಯಾಪಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ. ಈ ದಿನದ ವಿಷಯ ಸ್ಪಾನ್ ಮರಿಗಳನ್ನು ಬಿತ್ತುವುದು ಹೇಗೆ, ಮೀನು ಮರಿಗಳಿಗೆ ಆಹಾರವನ್ನು ಹೇಗೆ ನೀಡಬೇಕು, ಅದರ ಬಗ್ಗೆ ಒಂದು ಮಾಹಿತಿ ಕೊಡಲು ಇಷ್ಟಪಡುತ್ತೇನೆ. ಮತ್ತು ಸ್ಪಾನ್ ಮರಿಗಳನ್ನು ಬಿತ್ತುವುದು ಹೇಗೆ, ಹೇಗೆ ನಾವು ಸ್ಟಾಕ್ ಮಾಡ್ತೀವಿ ನೀರಿನಲ್ಲಿ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಸ್ಪಾನ್ ಮರಿಗಳನ್ನು ಅವುಗಳ ಉತ್ಪಾದನಾ ಕೇಂದ್ರದಿಂದ, ಅಂದರೆ ನಾವು ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ BRP ಅಂತ ಏನಿದೆಯಲ್ಲ ಭದ್ರಾವತಿಯಲ್ಲಿ, ಆ ಕೇಂದ್ರದಿಂದ ಗಾಳಿ ತುಂಬಿದ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ, ಅಂದರೆ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಆಕ್ಸಿಜನ್ ಫಿಲ್ ಮಾಡಿ ತದನಂತರ ಸುಮಾರು 10 ನಿಮಿಷಗಳ ಕಾಲ ತೇಲಲು ಬಿಡಬೇಕು. ಅಂದರೆ ಆ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ತಂದುಬಿಟ್ಟು ಆ ನೀರಿನಲ್ಲಿ ನಾವು ಯಾವ ಕೆರೆಗೆ ನೀವು ಬಿಡಬೇಕು ಅಂತಿದ್ದೀರೋ ಆ ಕೆರೆಯಲ್ಲಿ ಆ ಪ್ಲಾಸ್ಟಿಕ್ಗಳನ್ನು ತೇಲಲು ಬಿಡಬೇಕು. ಒಂದು 10-15 ನಿಮಿಷ ತೇಲಲು ಬಿಡಬೇಕು. ನಂತರ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿರುವ ಮೀನು ಮರಿಗಳನ್ನು ನಿಧಾನವಾಗಿ ಪಾಲನಾ ಕೊಳಗಳಿಗೆ ಬಿಡೋದು ಸರಿಯಾದ ಒಂದು ಕ್ರಮ. ಇದು ಒಂದು ಪ್ರೊಸೀಜರ್ ಅದು, ಏಕೆಂದರೆ ಆ ಟೆಂಪರೇಚರ್ ಉಷ್ಣಾಂಶ ಅಡ್ಜಸ್ಟ್ ಆಗುತ್ತೆ. ಈ ವಿಧಾನದಿಂದ ಮೀನು ಮರಿಗಳು ನೀರಿನ ಉಷ್ಣಾಂಶದ ಏರುಪೇರುಗಳಿಗೆ ಒಗ್ಗಿಕೊಳ್ಳಲು ಆರಂಭಿಸುತ್ತವೆ. ಇಲ್ಲವಾದಲ್ಲಿ ಸ್ಪಾನ್ ಮರಿಗಳು ವಿಪತ್ತಿಗೆ ತುತ್ತಾಗುವ ಸಂಭವ ಉಂಟಾಗುತ್ತೆ, ಅಂದರೆ ಮೊರ್ಟಾಲಿಟಿ ಜಾಸ್ತಿಯಾಗಿ ಕಂಡುಬರುತ್ತದೆ. 1 ಹೆಕ್ಟೇರ್ ಪ್ರದೇಶಕ್ಕೆ, ಅಂದರೆ 1 ಹೆಕ್ಟೇರ್ ಅಂದರೆ 2.5 ಎಕರೆಗೆ 40-50 ಲಕ್ಷ ಸ್ಪಾನ್ ಮೀನು ಮರಿಗಳನ್ನು ಬಿತ್ತಬಹುದು. ಅಂದರೆ ನೀವು BRPಯಿಂದ ಏನು ತರ್ತಿರೋ ಆ ನಂಬರು 40-50 ಲಕ್ಷ 1 ಹೆಕ್ಟೇರಿಗೆ ನೀವು ಸ್ಟಾಕ್ ಮಾಡ್ಕೋಬಹುದು. ಅಂದರೆ 1 ಎಕರೆಗೆ 20-25 ಲಕ್ಷದವರೆಗೂ ನೀವು ಸ್ಟಾಕ್ ಮಾಡ್ಕೋಬಹುದು. ಇದು ಒಂದು ನಮ್ಮದು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಇದು ಅಂದರೆ 1 ಮೀಟರ್ ಸ್ಕ್ವೇರ್ಗೆ 400-500 ಸ್ಪಾನ್ ಮರಿಗಳು. ಸ್ಪಾನ್ ಅಂತಂದರೆ ಒಂದು 1/2 ಸೆಂಟಿಮೀಟರ್ ಸೈಜಲ್ಲಿ ಇರ್ತವೆ. ಸೊ ಈ ಥರದ ಮರಿಗಳನ್ನು 20-25 ಲಕ್ಷ 1 ಎಕರೆಗೆ ನೀವು ಸ್ಟಾಕ್ ಮಾಡ್ಕೋಬಹುದು. ನಂತರ ಸ್ಪಾನ್ ಮರಿಗಳಿಗೆ ಆಹಾರವನ್ನು ಹೇಗೆ ನೀಡಬಹುದು, ನೈಸರ್ಗಿಕ

0: ಆಹಾರದ ಜೊತೆಗೆ ಅಂದರೆ ನ್ಯಾಚುರಲ್ ಆಹಾರ ಏನು ಬರುತ್ತೆ ಕೆರೆಗಳಲ್ಲಿ ಕೊಳಗಳಲ್ಲಿ, ಅದರಲ್ಲಿ ಎರಡು ತರಹದ ನೈಸರ್ಗಿಕ ಆಹಾರಗಳು ಬರುತ್ತೆ. ಒಂದು ಫೈಟೋಪ್ಲಾಂಕ್ಟನ್, ಇನ್ನೊಂದು ಜೂಪ್ಲಾಂಕ್ಟನ್. ನೈಸರ್ಗಿಕದ ಆಹಾರದ ಜೊತೆಗೆ ಇದರ ಜೊತೆಗೆ ಮೀನು ಮರಿಗಳ ಶೀಘ್ರ ಬೆಳವಣಿಗೆ ಫಾಸ್ಟ್ ಡೆವಲಪ್ಮೆಂಟ್ಗೆ ಶೇಂಗಾ ಹಿಂಡಿಯ ಹಾಲನ್ನು ದಿನಕ್ಕೆ 3 ಬಾರಿಯಂತೆ ಒಂದೆರಡು ದಿನ ಆಹಾರವಾಗಿ ನೀಡಬೇಕು. ನಂತರ ಅಕ್ಕಿ ತೋಳನ್ನು 1:1 ಅಂದರೆ 500 ಗ್ರಾಮ್ ಶೇಂಗಾ ಹಿಂಡಿ ಆದರೆ 500 ಗ್ರಾಮ್ ಅಕ್ಕಿ ತೌಡನ್ನು 1:1 ಪ್ರಮಾಣದಲ್ಲಿ ನೆನೆಸಿ ಪ್ರತಿದಿನ ಮೀನು ಮರಗಳಿಗೆ 100, 200 ಮತ್ತು 400ರಷ್ಟು ಕ್ರಮವಾಗಿ ಫಸ್ಟ್ 5 ಡೇಸ್, ಸೆಕೆಂಡ್ 5 ಡೇಸ್, ದೆನ್ 3rd 5 ಡೇಸ್ ಈ ಥರ ನೀವು ಕೊಡ್ತಾ ಹೋಗಬೇಕಾಗುತ್ತೆ. ಗುಣಾತ್ಮಕ ಆಹಾರ ತಯಾರಿಸಲು ವಿವಿಧ ಆಹಾರ ಪದಾರ್ಥಗಳನ್ನು ಸಹ ನೀವು ಉಪಯೋಗಿಸ್ಬೋದು. ವಿವಿಧ ಆಹಾರ ಪದಾರ್ಥಗಳಾದ ಮೀನಿನ ಹುಡಿ ಅಂದರೆ ಫಿಶ್ ಮೀಲ್ ಅಂತ ಏನು ಹೇಳ್ತೀವಿ ಅದು, ಮತ್ತು ಸೋಯಾಬೀನ್ ಮೀಲು, ರಾಗಿ ಹಿಟ್ಟು ಮುಂತಾದ ಪದಾರ್ಥಗಳನ್ನು ನಿಗದಿತ ಅನುಪಾತದಲ್ಲಿ ಬೆರೆಸಿ, ಅಂದರೆ ಒಂದು ಸ್ಟ್ಯಾಂಡರ್ಡ್ ರೇಷಿಯೋದಲ್ಲಿ ನೀವು ಬೆರೆಸಿ ಇವು ಮೀನು ಮರಿಗಳಿಗೆ ಆಹಾರವಾಗಿ ಕೊಡಬಹುದು. ಅದಲ್ಲದೆ ಲವಣಾಂಶ ಮತ್ತು ಜೀವಸತ್ವಗಳನ್ನು ಸಹ ಬೆರೆಸಿ ತಯಾರಿಸಿದ ಕೃತಕ ಆಹಾರವನ್ನು ಸಹ ಸ್ಪಾನ್ ಮರಿಗಳಿಗೆ ದಿನನಿತ್ಯ ಒದಗಿಸಬಹುದು. ಈ ಆಹಾರದಲ್ಲಿ ಅಂದರೆ ನೀವೆಲ್ಲ ಈ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ಗಳನ್ನು ಏನು ಮಿಕ್ಸ್ ಮಾಡಿ ಕೊಡ್ತಿರಲ್ಲ, ಆಹಾರದಲ್ಲಿ 35%-40%ರಷ್ಟು ಪ್ರೋಟೀನ್ ಇರುತ್ತದೆ. ಸೊ 35%-40%ರಷ್ಟು ಪ್ರೋಟೀನ್ ಇದ್ದರೆ ಒಳ್ಳೆಯ ಬೆಳವಣಿಗೆ ಬರುತ್ತೆ, ಒಳ್ಳೆಯ ಸರ್ವೈವಲಿಟಿ ಸಹ ಬರುತ್ತೆ. ಈ ಆಹಾರದ ಬಳಕೆಯಿಂದ ಮೀನು ಮರಿಗಳ ಸದೃಢ ಬೆಳವಣಿಗೆ ಮತ್ತು ಹೆಚ್ಚಿನ ಬದುಕುವಿಕೆಯನ್ನು ಕಂಡುಕೊಳ್ಳಲಾಗುತ್ತದೆ. ಬಗ್ಗೆ ಅತಿ ಹೆಚ್ಚು ಮಾಹಿತಿ ಬೇಕಾದರೆ ನನ್ನ ಮೊಬೈಲ್ ನಂಬರು 8437-511-351. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಈಗ ಕೇಳೋಣ ಕಾರ್ಯಕ್ರಮ ಆರೋಗ್ಯ ಬಿಂದು. ಆರಂಭದಲ್ಲಿ ಒಂದು ಪ್ರಕಟಣೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಪತಂಜಲಿಯ ಅಷ್ಟಾಂಗ ಯೋಗ ಪದ್ಧತಿಯಲ್ಲದೆ ಸಮಾಧಿ ಸ್ಥಿತಿ ತಲುಪಿ ಆತ್ಮ ಸಾಕ್ಷಾತ್ಕಾರ ಉಂಟಾಗಲು ಇತರ ಪದ್ಧತಿಗಳು ಸಹ ರೂಢಿಯಲ್ಲಿವೆ. ಅವುಗಳಲ್ಲಿ ಕೆಲವು ಪದ್ಧತಿಗಳಲ್ಲಿ ಸಾಧನೆಯು ನೇರವಾಗಿ ಧ್ಯಾನದಿಂದಲೇ ಪ್ರಾರಂಭವಾಗಿ ಸಮಾಧಿ ಸ್ಥಿತಿ ತಲುಪುವ ಸಾಧನೆಗಳಿವೆ. ಉದಾಹರಣೆಗೆ ಸಮರ್ಪಣ ಧ್ಯಾನ ಎಂಬ ಪದ್ಧತಿಯು ಸುಮಾರು 800 ವರ್ಷಗಳಿಂದ ಹಿಮಾಲಯದಲ್ಲೇ ಗುರುಗಳಿಂದ ಶಿಷ್ಯರಿಗೆ ತಲೆಮಾರುಗಳ ಕಾಲ ನಡೆಯುತ್ತಾ ಬಂದಿದ್ದು ಇತ್ತೀಚೆಗೆ ಅಂದರೆ ಸುಮಾರು 2000 ಇಸವಿಯಿಂದ ಭಾರತ ಮತ್ತು ವಿದೇಶಗಳಲ್ಲಿ ಪ್ರಚಾರದಲ್ಲಿದೆ. ಮಾನವರಲ್ಲಿ ಮುಖ್ಯವಾಗಿ 2 ಲೋಕಗಳಿವೆ, ಒಂದು ಆಧ್ಯಾತ್ಮಿಕ ಲೋಕ, ಇನ್ನೊಂದು ವಿಜ್ಞಾನ ಲೋಕ. ಮನುಷ್ಯ ವೈಜ್ಞಾನಿಕ ಲೋಕವನ್ನು ಬೆಳೆಸುವ ಮೊದಲು ಬರೀ ಆಧ್ಯಾತ್ಮಿಕ ಲೋಕ ಮಾತ್ರ ವಿಜೃಂಭಿಸುತ್ತಿತ್ತು. ಈ ತಮ ಜಠರ ಕರುಳು ಸಂಬಂಧಿ ರೋಗಗಳು, ಅಲರ್ಜಿಯಂತಹ ಅನೇಕ ರೋಗಗಳು ಮಾನವನನ್ನು ಹೆಚ್ಚಿಗೆ ಕಾಡುತ್ತಲಿವೆ. ಇವುಗಳಿಂದ ಪಾರಾಗಲು ಯೋಗಾಭ್ಯಾಸ ಒಂದು ಉತ್ತಮ ಉಪಾಯವಾಗಿದೆ. ಶರೀರದ ಕ್ರಿಯೆಗಳು ಮರಳಿ ಬಾರದಿದ್ದಲ್ಲಿ ಅನೇಕ ರೋಗಗಳು ಕಾಣಿಸಿಕೊಳ್ಳುತ್ತವೆ. ಹಾಗಾಗಿ ದಿನನಿತ್ಯ ಯಾವುದೇ ಕೆಲಸ ಅಥವಾ ಒತ್ತಡಗಳಿಂದ ಏರಿದ ಈ ಕ್ರಿಯೆಗಳು ಮತ್ತೆ ಮತ್ತೆ ಆಗಿಂದಾಗ್ಗೆ ಸಹಜ ಸ್ಥಿತಿಗೆ ಬಂದು ಸಮಸ್ಥಿತಿ ಉಂಟಾಗುತ್ತಲೇ ಇರಬೇಕು. ಆದರೆ ಮಾನಸಿಕ ಒತ್ತಡವು ಸತತವಾಗಿ ಇದ್ದಾಗ ಈ ಏರಿದ ಕ್ರಿಯೆಗಳು ಸಹಜ ಸ್ಥಿತಿಗೆ ಮರಳುವುದೇ ಇಲ್ಲ, ಹೀಗಾಗಿ ಉಂಟಾಗುತ್ತದೆ. ಇದರಿಂದ ಮನಸ್ಸಿಗೆ ನೆಮ್ಮದಿ ಉಂಟಾಗಿ ಆನಂದವಾಗುತ್ತದೆ. ಏರು ರಕ್ತದೊತ್ತಡ ಇರುವ ಅನೇಕ ರೋಗಿಗಳಿಗೆ ಕೇವಲ ಶವಾಸನ ಎಂಬ ಒಂದು ವಿಶ್ರಾಂತಿ ನೀಡುವ ಆಸನವನ್ನು ಸುಮಾರು 20 ನಿಮಿಷಗಳಷ್ಟು ಹೊತ್ತು ಸರಿಯಾದ ಕ್ರಮದಲ್ಲಿ ಮಾಡಿಸಿದಾಗ ಅವರ ಏರು ರಕ್ತದೊತ್ತಡವು ಗಣನೀಯವಾಗಿ ಕಡಿಮೆಯಾಗುವುದನ್ನು ಕಾಣಬಹುದಾಗಿದೆ. ಪ್ರತಿ ರೋಗಿಗೂ ಆತನ ಸ್ಥಿತಿಗೆ ಹಾಗೂ ರೋಗಗಳಿಗೆ ಅನುಗುಣವಾಗಿ ಯೋಗಾಸನ, ಪ್ರಾಣಾಯಾಮ, ಕೆಲವು ಶುದ್ಧೀಕರಣ ಯೋಗ ಕ್ರಿಯೆಗಳನ್ನು ನಿಗದಿಪಡಿಸಿ ಸೂಚಿಸಬಹುದಾಗಿದೆ. ಶರೀರವನ್ನು ಶುದ್ಧಿಗೊಳಿಸಲು ಹಠಯೋಗದಲ್ಲಿ ಕೆಲವು ಉತ್ತಮ ಕ್ರಿಯೆಗಳನ್ನು ಹೇಳಲಾಗಿದೆ. ಜಠರ, ಕರುಳು, ಶ್ವಾಸಕೋಶ, ಕಣ್ಣು, ಕಿವಿ ಇತ್ಯಾದಿಗಳು ಶುದ್ಧೀಗೊಳಿಸಲು ನೇತಿ, ದೌತಿ, ಬಸ್ತಿ, ಕಪಾಲಭಾತಿ, ನೌಲಿ, ತ್ರಾಟಕಗಳೆಂಬ ಕ್ರಿಯೆಗಳನ್ನು ಬಳಸಲಾಗುತ್ತದೆ. ಯೋಗಾಭ್ಯಾಸವನ್ನು ತಪ್ಪದೇ ಪ್ರತಿದಿನವೂ ಮಾಡಿದಾಗ ಮಾತ್ರ ಅದರ ಸಂಪೂರ್ಣ ಪ್ರಯೋಜನ ಲಭ್ಯವಾಗುವುದು. ನಿತ್ಯ ಯೋಗಾಭ್ಯಾಸ ಮಾಡಲು ಕೆಲವು ಪೂರ್ವಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಶುದ್ಧವಾದ ಗಾಳಿ ಮತ್ತು ಚೆನ್ನಾಗಿ ಬೆಳಕು ಬರುವ ಕೋಣೆಯನ್ನು ಸ್ವಚ್ಛಗೊಳಿಸಿ ಅಲ್ಲಿ ಸ್ವಲ್ಪ ಮೆತ್ತನೆಯ ವಸ್ತ್ರವನ್ನು ಹಾಸಿ ಅದರ ಮೇಲೆ ಅಭ್ಯಾಸ ಆರಂಭಿಸಬೇಕು. ಅಭ್ಯಾಸಕ್ಕಾಗಿ ಹಾಸಿಗೆಯನ್ನು ಬಳಸಬಾರದು. ಉಂಡ ತಕ್ಷಣ ಆಸನ, ಪ್ರಾಣಾಯಾಮ ಹಾಗೂ ಕ್ರಿಯೆಗಳನ್ನು ಅಭ್ಯಾಸ ಮಾಡಬಾರದು. ಊಟವಾದ ನಂತರ 4 ತಾಸು ಆದ ಮೇಲೆ ಅಭ್ಯಾಸ ಮಾಡಬಹುದು. ಅಭ್ಯಾಸಕ್ಕಾಗಿ

0: ಬೆಳಿಗ್ಗೆ ಹಾಗೂ ಸಂಜೆಯ ಹೊತ್ತು ಅನುಕೂಲಕರವಾಗಿದೆ. ಶೌಚ ಇತ್ಯಾದಿಗಳನ್ನು ಮುಗಿಸಿಕೊಂಡು ನಂತರ ಅಭ್ಯಾಸ ಆರಂಭಿಸಬೇಕು. ಸ್ತ್ರೀಯರು ಋತುಕಾಲದಲ್ಲಿ ಕೆಲವು ಆಸನ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬಾರದು, ಆದರೆ ಆ ಸಮಯದಲ್ಲಿ ಧ್ಯಾನ ಮಾಡಬಹುದು. ಸ್ತ್ರೀಯರು ಗರ್ಭಿಣಿಯರಾಗಿದ್ದಾಗ ತಜ್ಞರ ಹಾಗೂ ವೈದ್ಯರ ಸಲಹೆ ಮೇರೆಗೆ ಕೆಲವು ಆಸನ ಪ್ರಾಣಾಯಾಮಗಳನ್ನು ಮೊದಲ 3 ತಿಂಗಳವರೆಗೂ, ಕೆಲವನ್ನು ನಂತರದ 3 ತಿಂಗಳವರೆಗೂ, ಇನ್ನು ಕೆಲವನ್ನು ಕೊನೆಯ 3 ತಿಂಗಳವರೆಗೂ ಅಭ್ಯಾಸ ಮಾಡಬಹುದು. ಹೆರಿಗೆಯಾದ ನಂತರ ವೈದ್ಯರ ಹಾಗೂ ತಜ್ಞರ ಸಲಹೆ ಪಡೆದು ಅಭ್ಯಾಸ ಮುಂದುವರಿಸಬೇಕು. ಅಭ್ಯಾಸ ಕಾಲದಲ್ಲಿ ಎಲ್ಲರೂ ಹವಾಮಾನಕ್ಕನುಗುಣವಾಗಿ ಆದಷ್ಟು ಕಡಿಮೆ ವಸ್ತ್ರವನ್ನು ಧರಿಸಬೇಕು. ಧರಿಸಿದ ವಸ್ತ್ರವು ಕೈಕಾಲುಗಳು ಚಲಿಸಲು ಅನುಕೂಲಕರವಾಗಿರುವಂತೆ ಸಡಿಲವಾಗಿರಬೇಕು. ಯೋಗಾಭ್ಯಾಸವು ಆದಷ್ಟು ನಿಧಾನಗತಿಯಿಂದ ಏಕಾಗ್ರಚಿತ್ತದಿಂದ ಆಗಬೇಕೇ ವಿನಃ ಗಡಿಬಿಡಿಯಿಂದ ಆಯಾಸವಾಗುವಂತೆ ಇರಬಾರದು. ಯೋಗಾಭ್ಯಾಸದಿಂದ ಮನಃಶಾಂತಿ, ಮನಸ್ಸಿಗೆ ಆನಂದ, ಉಲ್ಲಾಸ, ಉತ್ಸಾಹ ಬರುವಂತಿರಬೇಕು. ದೇಹದ ಆಯಾಸ ಹೋಗಿ ಬಲವೃದ್ಧಿಯಾಗುತ್ತಿರಬೇಕು. ಕೆಲವರು ಯೋಗಾಭ್ಯಾಸ ಆರಂಭಿಸಿ ಹೀಗಾಯಿತು ಹಾಗಾಯಿತು ಎಂದು ಪುಕಾರು ಹೇಳುತ್ತಿರುತ್ತಾರೆ. ತಪ್ಪು ಅಭ್ಯಾಸ ಕ್ರಮದಿಂದ ಮಾತ್ರ ತೊಂದರೆ ಉಂಟಾಗಬಹುದೇ ವಿನಃ ತಜ್ಞರಿಂದ ಕಲಿತು ಅಭ್ಯಾಸ ಪ್ರಾರಂಭಿಸಿದರೆ ಯಾವ ತೊಂದರೆಯೂ ಆಗುವುದಿಲ್ಲ, ಬದಲಿಗೆ ಒಳಿತೇ ಆಗುತ್ತದೆ. ಯೋಗ ಗುರುಮುಖೇನ ಕಲಿಯಬೇಕಾದ ವಿದ್ಯೆ. ಇಲ್ಲಿ ವಿಷಯವನ್ನು ಹೇಳಿಕೊಟ್ಟು ವಿದ್ಯಾರ್ಥಿಗಳಿಂದ ಯೋಗಾಭ್ಯಾಸ ಮಾಡಿಸಿ ತಿದ್ದಿ ತಿಳಿಸಿಕೊಡುವುದಕ್ಕೆ ಅನೇಕ ವಿಷಯಗಳಿವೆ. ಆದ್ದರಿಂದ ಯಾರೂ ಗುರುಮುಖೇನ ಕಲಿಯದೆ ಯೋಗಾಭ್ಯಾಸದಲ್ಲಿ ತೊಡಗಬಾರದು ಎಂದು ಎಚ್ಚರಿಸಲಾಗಿದೆ. ಯೋಗಿಗಳು, ವಿಜ್ಞಾನಿಗಳು ಹಾಗೂ ವೈದ್ಯರುಗಳಿಂದ ಶಿಫಾರಸು ಮಾಡಲ್ಪಟ್ಟ ಈ ಪ್ರಪಂಚದ ಅದ್ಭುತವಾದ ಯೋಗ ಎಂಬ ವಿದ್ಯೆಯನ್ನು ಎಲ್ಲರೂ ಕಲಿತು ಆರೋಗ್ಯವಂತರಾಗಿ ಬದುಕು ಹಸನಾಗಿಸಿಕೊಳ್ಳಿ.
1: ಇದುವರೆಗೂ ಯೋಗವನ್ನು ಪರಿಚಯಿಸಿದವರು ಡಾಕ್ಟರ್ HG ಮಂಜುನಾಥ್. ಇದಾಗಿತ್ತು ಇಂದಿನ ಆರೋಗ್ಯ ಬಿಂದು ಕಾರ್ಯಕ್ರಮ. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ. ಸಮಯ 6:55 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಸಂಸದಃ ಆಗಾಮಿ ಮಾನ್ಸೂನ್ ಸೆಷನ್ ಇತಿ ಪ್ರಾವೃತ ಸತ್ರಾತ್ ಪೂರ್ವಂ ಅದ್ಯ ಸರ್ವಕಾರೇಣ ಸರ್ವದಲೀಯ ಸಭಾ ಆಹೂತಾ. ಸತ್ರಸ್ಯ ಕಾಲಖಂಡೆ ಸಂಸದಃ ದ್ವಯೋಃ ಸದನಯೋಃ ಸುಚಾರುರೂಪೇಣ ಕಾರ್ಯಂ ಕರ್ತುಂ ಸರ್ವಕಾರಃ ಸರ್ವೇಭ್ಯಃ ರಾಜನೈತಿಕ ದಲೇಭ್ಯಃ ಸಹಕಾರ್ಯಂ ಯಾಚಯಿಷ್ಯತಿ. ಶ್ವಃ ಆರಭ್ಯ ಮಾನ್ಸೂನ್ ಸತ್ರಂ ಆಗಸ್ಟ್ ಮಾಸಸ್ಯ 13 ದಿನಾಂಕ ಪರ್ಯಂತಂ ಭವಿಷ್ಯತಿ. ಸತ್ರಸ್ಯ ಕಾಲಖಂಡೆ ಅನೇಕೆ ಮಹತ್ವಪೂರ್ಣಾಃ ವಿಧೇಯಕಾಃ ಚರ್ಚಾಯೈ ಪಾರಿತಾರ್ಥಂ ಚ ಸುನಿಶ್ಚಿತಾಃ ಸಂತಿ. ಭಾರತೀಯ ಜನತಾ ಪಾರ್ಟೀತಿ ದಲೇನ ವರ್ಣಿತಂ ಯತ್ ಸರ್ವಕಾರಸ್ಯ ಇಥೇನಾಲ್ ಮಿಶ್ರಣ ಕಾರ್ಯಕ್ರಮಃ ಭಾರತಸ್ಯ ಬೃಹತ್ತಮೇಷು ಸಾರ್ವಜನಿಕ ನೀತಿ ಸಫಲತಾ ಕಾರ್ಯೇಷು ಅನ್ಯತಮಃ ಕಾರ್ಯಕ್ರಮಃ ವರ್ತತೆ ಯೇನ ಕೃಷಕಾಣಾಂ ಆಯಃ ವರ್ಧಿತಃ ಊರ್ಜಾ ಸುರಕ್ಷಾ ಸುದೃಢಾ ಅಭವತ್ ಆಯಾತಿತ ಅಸಂಸ್ಕರಿತ ಪೆಟ್ರೋಲಿಯಂ ತೈಲಸ್ಯ ನಿರ್ಭರತಾ ಚ ನ್ಯೂನೀಕೃತ. ಸಾಮಾಜಿಕ ಮಾಧ್ಯಮ ಪಟಲೆ ಭಾಜಪದಲಸ್ಯ ಸೂಚನಾ ಪ್ರೌದ್ಯೋಗಿಕಿ ಕೋಶ ಪ್ರಮುಖ ಅಮಿತ ಮಾಲವೀಯ ಅವದತ್ ಯತ್ E20 ಮಿಶ್ರಣ ಕಾರ್ಯಕ್ರಮ ರಾಜನೈತಿಕ ಬಿಂದು ಅಂಕ ನಿರ್ಧಾರಣೇನ ಚಾಲಿತಾಯಾಃ ಪಕ್ಷಪಾತ ಪೂರ್ಣ ಆಲೋಚನಾಯಾಃ ಅಪೇಕ್ಷೆಯ ಸಮಗ್ರ ಸಾಕ್ಷ್ಯ ಆಧಾರಿತ ಮೂಲ್ಯಾಂಕನಾಯ ಯೋಗ್ಯಃ ಅಸ್ತಿ ತಥಾ ಚ ಏತಾದೃಶ ಪರಿಣಾಮಸ್ಯ ಸಾರ್ವಜನಿಕ ನೀತೇಃ ಮಾಪನೀಯ ಪರಿಣಾಮೈಃ ನ್ಯಾಯಃ ಕರಣೀಯಃ. 20% ಇಥೇನಾಲ್ ಮಿಶ್ರಣಸ್ಯ ಉಪಲಬ್ಧಿಂ ಭಾರತಸ್ಯ ಅತ್ಯಂತಂ ಪರಿಣಾಮಿ ನೀತಿ ಸಫಲತಾಸು ಅನ್ಯತಮಂ ಇತಿ ಕಥಯನ್ ಸಹ ಅವದತ್ ಯತ್ ಏತೇನ ಉಪಕ್ರಮೇಣ ಕೃಷಕ ಕಲ್ಯಾಣಂ ಗ್ರಾಮೀಣ ವಿಕಾಸಃ ಸಹಕಾರಿಯ ಸಂಸ್ಥಾಃ ಊರ್ಜಾ ಸುರಕ್ಷಾ ಪರ್ಯಾವರಣಸ್ಯ ಸ್ಥಾಯಿತ್ವಂಚ ಇತ್ಯಾದಿಷು ಕ್ಷೇತ್ರೇಷು ಯುಗಪತ್ ಔನ್ನತ್ಯಂ ದೃಷ್ಟಂ. NTA ಇತಿ ರಾಷ್ಟ್ರೀಯ ಪರೀಕ್ಷಣ ಸಂಸ್ಥೆಯ ಸಮೀಕ್ಷಾರ್ಥಂ OMR ಪತ್ರಾಣಾಂ ಪ್ರಸ್ತುತೀಕರಣಸ್ಯ ವಿಷಯೇ ಛಾತ್ರಾಣಾಂ ಅಭಿಭಾವಕಾನಾಂಚ ಕೃತೆ ಸಚೇತಕ ಪತ್ರಂ ಪ್ರಕಾಶಿತಂ. NTA ಇತ್ಯನೇನ ಪ್ರಕಾಶಿತಂ ಯತ್ ಅದ್ಯತನಕಾಲೇ ಸಮೀಕ್ಷಾರ್ಥಂ ಪ್ರದತ್ತಾನಿ

ಸ್ನೇಹಿತರೆ, ನಿಲಯದ ಮುಂಜಾನೆ ಎದುರುಗೋದಯ ಪ್ರಸಾರದ ಎಲ್ಲಾ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು ಮೂಡಿಬರಲಿವೆ. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಒಡ್ಡಿದ ಬೊಗಸೆಯಲ್ಲೇ ಬೀಡುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿಯವರಿಂದ ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ, ಶಾಲಿನಿ ರಜನೀಶ್. ರಾಜ್ಯಮಟ್ಟದ ಮೂರನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿ ಪರಾಮರ್ಶಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ರಾಜ್ಯದ 31 ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳೊಂದಿಗೆ ಇಂದು ಬೆಳಗ್ಗೆ ವಿಡಿಯೋ ಸಂವಾದ ನಡೆಯಲಿದೆ. ಬಳಿಕ ಸಂಜೆ 4:30ಕ್ಕೆ ಬರ ನಿರ್ವಹಣೆ ಕುರಿತು ಸಚಿವ ಸಂಪುಟದ ತುರ್ತು ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಾತನಾಡಿ, ಮಳೆಗಾಲ ಹಾಗೂ ಬರಗಾಲದ ಪೂರಕ ಕ್ರಮಗಳು, ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಗುಳೆ ಹೋಗುತ್ತಿರುವುದನ್ನು ತಪ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚಿಸಲಾಗುವುದು ಎಂದರು. ಎಲ್ಲ ಮಾಹಿತಿ ಹಾಗೂ ಅಂಕಿಅಂಶಗಳ ಸಮೇತ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ವಿಸ್ತೃತ ವರದಿ ಸಲ್ಲಿಸಲಾಗುವುದು ಎಂದು ಅವರು ತಿಳಿಸಿದರು. ಮೇಲುಕೋಟೆಯ ಪುಟ್ಟಭತ್ತ, ಯಳಂದೂರಿನ ರತ್ನಚೂಡಿ, ಪಿರಿಯಾಪಟ್ಟಣದ ರಾಜಭೋಗ, ಹೊಳೆನರಸೀಪುರದ ರಾಜಮುಡಿ, ನಂಜನಗೂಡಿನ ಆನೆಕೊಂಬಿನ ಭತ್ತ, ಕನಕಪುರದ ಮುಂಡುಗ, ನಾಗರಹೊಳೆಕಾಡಿನ ಹಾಲುದೊಡ್ಡಿ, ತುಮಕೂರಿನ ಹಾಲುಬ್ಬಲು, ಮಲೆನಾಡಿನ ಗಂಧಸಾಲೆ, ಜೀರಿಗೆ ಸಣ್ಣ, ಹೀಗೆ 200ಕ್ಕೂ ಹೆಚ್ಚು ದೇಸಿ ತಳಿಗಳ ಭತ್ತ ಮತ್ತು ಅಕ್ಕಿ ನೋಡಲು, 35ಕ್ಕೂ ಹೆಚ್ಚು ತಳಿಗಳ ಅಕ್ಕಿ ಖರೀದಿಸಲು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಅಕ್ಕಿ ಮೇಳ ಆಯೋಜಿತವಾಗಿದೆ. ಇಂದು ಬೆಳಗ್ಗೆ 10:30ಕ್ಕೆ 5-12 ವರ್ಷದ ಮಕ್ಕಳಿಗಾಗಿ ದೇಸಿ ಭತ್ತದ ಕೃಷಿ ಮತ್ತು ಸಂಸ್ಕೃತಿ ಚಿತ್ರಕಲಾ ಸ್ಪರ್ಧೆ, ಮಧ್ಯಾಹ್ನ 12:30ಕ್ಕೆ ದೇಸಿ ಅಕ್ಕಿ ಅಡುಗೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ದೇಸಿ ಅಕ್ಕಿ ಮೇಳದ ಕುರಿತು

0: ಮಾಹಿತಿ ನೀಡಿದ್ದಾರೆ. ನೂರಾರು ದೇಸಿ ಭತ್ತ ತಳಿಗಳ ಸಂರಕ್ಷಕ ಸಿದ್ಧನ ಹುಂಡಿಯ ಶ್ರೀನಿವಾಸ ಮೂರ್ತಿ.
1: ಅಕ್ಕಿಗಳು ಅಂದ್ರೆ ಬರೀ ಅಕ್ಕಿಗಳಲ್ಲ, ಪೌಷ್ಟಿಕತೆಯ ಸಂಸ್ಕೃತಿಯ ಪ್ರತೀಕ ಆಗಿದ್ದವು. ಸ್ಥಳೀಯ ವಾತಾವರಣಕ್ಕೆ ಆಹಾರ ಪದ್ಧತಿಗಳಿಗೆ ಸೂಕ್ತವಾಗದಂತ ರೈತರ ತಳಿಗಳಿವು. ನೋಡಿ, ನಾವು ಮೊದಲೆಲ್ಲ ಅನ್ನಕ್ಕೊಂದು, ಪಾಯಸಕ್ಕೊಂದು, ಇಡ್ಲಿಗೊಂದು, ದೋಸೆಗೊಂದು, ಮತ್ತೆ ಕಜ್ಜಾಯಕ್ಕೊಂದು, ಅವಲಕ್ಕಿಗೆ ಒಂದು, ಇದ್ರ ಜೊತೆಗೆ ದೇವರು ನೈವೇದ್ಯಕ್ಕೆ ಅಂತ ಒಂದು ತಳಿಗಳು ಮೀಸಲಾಗಿದ್ದು. ಇಂತಹ ತಳಿಗಳಲ್ಲಿ ಪೋಷಕಾಂಶ ಜಾಸ್ತಿ ಇರ್ತದೆ, ನಾರಿನಂಶ ಜಾಸ್ತಿ ಇರ್ತದೆ. ಇವು ನಮ್ಮ ಪರಿಸರಕ್ಕೆ ಹೊಂದ್ಕೊಂಡು ನಮ್ಮ ತಲೆ ತಲೆಮಾರುಗಳಿಂದ ನಮ್ಮ ಜೊತೆ ನಮ್ಮನ್ನ ಆರೋಗ್ಯ ಕಾಪಾಡ್ಕೊಂಡು ಬಂದಿದ್ದಾವೆ. ಆದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಗ್ರಾಹಕರು ಏನಾಗಿದ್ದಾರೆ ಅಂದ್ರೆ, ಅಂಗಡಿಯ ಪಾಲಿಸ ಅಕ್ಕಿಗೆ ಅವಲಂಬಿತರಾಗಿ ಅವರ ಹಣ, ಆರೋಗ್ಯ ಎರಡನ್ನು ಕಳ್ಕೊಳ್ತಾ ಇದ್ದಾರೆ. ಇದರ ದೃಷ್ಟಿಯಿಂದ ಈ ಅಕ್ಕಿಯ ಮಹತ್ವವನ್ನ ಮತ್ತೆ ಅರಿವು ಮೂಡಿಸೋದಕ್ಕೋಸ್ಕರ ಮೈಸೂರಿನ ನಂಜರಾಜ ಬಹದ್ದೂರ್ ಕ್ಷೇತ್ರದಲ್ಲಿ ಸಹಜ ಸಮೃದ್ಧ, ಸಹಜ ಸೀಡ್ಸ್ ಮತ್ತೆ ಭತ್ತ ಉಳಿಸಿ ಆಂದೋಲನ ಸಹಯೋಗದೊಂದಿಗೆ ದೇಸಿಯ ಅಕ್ಕಿ ಮೇಳವನ್ನ ಆಯೋಜಿಸಿದೀವಿ. ಇದರಲ್ಲಿ ಗ್ರಾಹಕರು ಬಂದು ನಿಮ್ಗೆ ತರ ತರಹವಾದ ಅಕ್ಕಿಗಳಿದೆ, ಕೆಂಪಕ್ಕಿ ಇದೆ, ಕಪ್ಪಕ್ಕಿ ಇದೆ, ಮತ್ತೆ ಬಾಸುಮತಿ ಅಕ್ಕಿ ಇದೆ, ಸೆಂಟೆಡ್ ಅಕ್ಕಿ ಇದೆ, ಗಂಸಾಲೆ ಇದೆ, ದೀರ್ಘಸಣ್ಣ ಇದೆ, ಡಯಾಬಿಟಿಕ್ ರೈಸ್ ಇದೆ, ಒಂದು 35 ಹೆಚ್ಚು ಅಕ್ಕಿಗಳು ಪ್ರದರ್ಶನ ಇದೆ ಮತ್ತೆ ಮಾರಾಟಕ್ಕಿದೆ. ನಮ್ಮ ಗ್ರಾಹಕರು ಬಂದು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಿಮ್ಮನ್ನ ಈ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ.
0: ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕ ಶೇಕಡ 41% ಪಾಲು ಹೊಂದಿ ದೇಶಕ್ಕೆ ಮೊದಲನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯಮಟ್ಟದ ರಫ್ತು ಉತ್ತೇಜನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸರಕು ರಫ್ತಿನಲ್ಲಿ ಕರ್ನಾಟಕ ಶೇಕಡ 7.78% ಪಾಲು ಹೊಂದಿದ್ದು ಗುಜರಾತ್, ಮಹಾರಾಷ್ಟ ಮತ್ತು ತಮಿಳುನಾಡಿನ ನಂತರ 4ನೇ ಸ್ಥಾನದಲ್ಲಿದೆ. ದೇಶದ ಒಟ್ಟಾರೆ ರಫ್ತು ವಲಯದಲ್ಲಿ ಶೇಕಡ 24% ಪಾಲು ಹೊಂದಿ ಪ್ರಥಮ ಸ್ಥಾನ ಕಾಯ್ದುಕೊಂಡಿದೆ ಎಂದು ಅವರು ಸಭೆಗೆ ಮಾಹಿತಿ ನೀಡಿದರು. ನೆಟ್ವರ್ಕ್ ಟೈಮ್ ಪ್ರೋಟೋಕಾಲ್ ಮತ್ತು ಅತ್ಯಾಧುನಿಕ ವೈಟ್ ರ್ಯಾಬಿಟ್ ತಂತ್ರಜ್ಞಾನದ ಮೂಲಕ ದೇಶಾದ್ಯಂತ ಕಾನೂನು, ಆಡಳಿತ, ವಾಣಿಜ್ಯ ಮತ್ತು ಡಿಜಿಟಲ್ ವಲಯಗಳಲ್ಲಿ ಒಂದೇ ನಿಖರ ಸಮಯವನ್ನು ಒಂದು ದೇಶ ಒಂದು ಸಮಯ ಧ್ಯೇಯದೊಂದಿಗೆ ಸಮೀಕರಿಸಲಾಗುತ್ತಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕಾಲಗಣನೆಯ ಈ ಮಹತ್ವದ ತಾಂತ್ರಿಕ ಕ್ರಾಂತಿ ದೇಶದ ಭದ್ರತೆ, ಸೈಬರ್ ವ್ಯವಸ್ಥೆ ಮತ್ತು ಡಿಜಿಟಲ್ ಆರ್ಥಿಕತೆಗೆ ಹೊಸ ಶಕ್ತಿಯನ್ನು ನೀಡಲಿದೆ. ತಮ್ಮ ಇಲಾಖೆಯ ಕಾರ್ಯವೈಖರಿ ಮತ್ತು ಸರ್ಕಾರದ ಯೋಜನೆಯನ್ನು ಶ್ಲಾಘಿಸಿ ಟ್ವೀಟ್ ಮಾಡಿದ ಪ್ರಧಾನಮಂತ್ರಿಯವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾಗಿ ಹೇಳಿದ್ದಾರೆ. ಇಂದು ಬ್ಯಾಂಕ್ ರಾಷ್ಟೀಕರಣ ದಿನ. 1969 ಜುಲೈ 19ರಂದು ಅಂದಿನ ಪ್ರಧಾನಮಂತ್ರಿ ಇಂದಿರಾಗಾಂಧಿಯವರು ದೇಶದ 14 ಪ್ರಮುಖ ಖಾಸಗಿ ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟೀಕರಣಗೊಳಿಸಲು ತೆಗೆದುಕೊಂಡ ನಿರ್ಧಾರ ಗ್ರಾಮೀಣ ಭಾಗಗಳಿಗೆ ಹಣಕಾಸು ಸೇವೆಗಳನ್ನು ಒದಗಿಸಲು, ಬ್ಯಾಂಕಿಂಗ್ ಕ್ಷೇತ್ರವನ್ನು ರಾಷ್ಟೀಯ ಸಾಮಾಜಿಕ ಉದ್ದೇಶಗಳೊಂದಿಗೆ ಜೋಡಿಸಲು ವಿನ್ಯಾಸಗೊಳಿಸಲಾದ ಪರಿವರ್ತಕ ಹೆಜ್ಜೆ ಎಂದು ಗುರುತಿಸಲಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಶಿಕ್ಷಣ ಸಚಿವಾಲಯ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ನಿಪುಣ್ ಭಾರತ್ ಮಿಷನ್ ಯೋಜನೆ ಅನುಷ್ಠಾನಗೊಂಡು 5 ವರ್ಷಗಳು ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸಲು 3-9 ವರ್ಷ ವಯಸ್ಸಿನ ಮಕ್ಕಳಿಗೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು ನಿಗದಿಪಡಿಸುತ್ತದೆ. ಧಾರವಾಡ ತಾಲೂಕು ಕರಡಿಗುಡ್ಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ನಿಪುಣ್ ಯೋಜನೆ ಅನುಷ್ಠಾನದ ಕುರಿತು ಮುಖ್ಯಾಧ್ಯಾಪಕ ಎನ್ಜಿ ಗುರುಪುತ್ರನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಲಿಟ್ರಸಿ ಅಂಡ್ ನ್ಯೂಮರಸಿ. ಕೇಂದ್ರ ಸರ್ಕಾರ ನಿರ್ದೇಶಿತ NCERT NGOಗಳ ಮೂಲಕ 3-10 ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಆಧರಿಸಿ ರಾಷ್ಟೀಯ ಅರ್ಹತಾ ಸಮೀಕ್ಷೆಗಳನ್ನು ನಡೆಸಲಾಗಿ ಮಕ್ಕಳ ಕಲಿಕಾ ಕೌಶಲ್ಯಗಳಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡುಬಂದಿದ್ದವು. ಈ ಸಮಸ್ಯೆಗಳನ್ನು ಪರಿಹರಿಸುವ

0: ಅಲ್ಲಿ 2020 ಮಾರ್ಗಸೂಚಿಯಂತೆ ನಿಪುಣ ಭಾರತ ಶೈಕ್ಷಣಿಕ ಉಪಕ್ರಮದಡಿಯಲ್ಲಿ ಹಲವಾರು ಕ್ರಿಯಾ ಯೋಜನೆಗಳನ್ನು ಹಾಕಿಕೊಂಡು ಮಕ್ಕಳ ಆಸಕ್ತಿ ಹಾಗೂ ಕಲಿಕಾ ಮಟ್ಟವನ್ನು ಆಧರಿಸಿ ಹಾಗೂ ಅವರ ಸಾಮಾಜಿಕ ಮತ್ತು ಕೌಟುಂಬಿಕ ಹಿನ್ನೆಲೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಸರಳ ಓದು ಬರಹ ಹಾಗೂ ಸರಳ ಲೆಕ್ಕಗಳನ್ನು ಅಂದರೆ ಸಂಖ್ಯಾಜ್ಞಾನ ಮಾಡಿಸುವಲ್ಲಿ ಎಲ್ಲಾ ಶಿಕ್ಷಕರು ಸಾಕಷ್ಟು ಪರಿಹಾರಗಳನ್ನು ಕಂಡುಕೊಂಡು ಬೋಧನೋಪಕರಣಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಆಸಕ್ತಿದಾಯಕ ಚಟುವಟಿಕೆಗಳನ್ನು ಮಾಡಿಸಿ ಹಂತ ಹಂತವಾಗಿ ಎಲ್ಲಾ ಪ್ರಾಥಮಿಕ ಶಾಲಾ ಮಕ್ಕಳು FLN ಅಂದರೆ ಫೌಂಡೇಶನ್ ಲಿಟ್ರಸಿ ಆಂಡ್ ನ್ಯೂಮರಸಿ ಸಾಧಿಸುವಂತೆ ಕ್ರಿಯಾಶೀಲರಾಗಿದ್ದಾರೆ.
1: ರಾಜ್ಯ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದ ಕರ್ನಾಟಕ ಅಮೇಚ್ಯೂರ್ ಮಲ್ಲಕಂಬ ಅಸೋಸಿಯೇಷನ್ ಆಯೋಜಿಸಿದ್ದ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬದಲ್ಲಿ ಅನೇಕ ಯುವ ಪ್ರತಿಭೆಗಳು ಪಾರಮ್ಯ ಮೆರೆದಿವೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ನಿನ್ನೆ ಸಮಾರೋಪಗೊಂಡ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳಲ್ಲಿ 275 ಹೆಚ್ಚು ಮಲ್ಲಕಂಬ ಪಟುಗಳು ಪಾಲ್ಗೊಂಡಿದ್ದರು. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ಸಂಜೆ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮಾಹಿತಿ ನೀಡಿ, ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕು ಹರದನಹಳ್ಳಿಯಲ್ಲಿ ನಾಳೆ ತಮ್ಮ ತಾಯಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು. ಪ್ರಧಾನಮಂತ್ರಿ, ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇತ್ತೀಚೆಗೆ ನಿಧನರಾದ ನಾಡಿನ ಹಿರಿಯ ಚಿತ್ರಕಲಾವಿದ KT ಶಿವಪ್ರಸಾದ್ ಅವರಿಗೆ ರಾಜ್ಯ ಲಲಿತಕಲಾ ಅಕಾಡೆಮಿ ಇಂದು ಬೆಳಗ್ಗೆ 11 ಬೆಂಗಳೂರಿನ ಕಸ್ತೂರಿಬಾ ರಸ್ತೆಯ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಶ್ರದ್ದಾಂಜಲಿ ಹಾಗೂ ನುಡಿನಮನ ಸಭೆ ಆಯೋಜಿಸಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪ್ ಕುಮಾರ್ ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಗತಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಮಾನವ ಸರಪಳಿ ಹಾಗೂ ಸ್ವಚ್ಛತಾ ಶ್ರಮದಾನದ ಮೂಲಕ ಜಿಲ್ಲಾಡಳಿತ ಮತದಾರ ಜಾಗೃತಿ ಆಂದೋಲನ ಆಯೋಜಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿಯವರಿಂದ ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ, ಶಾಲಿನಿ ರಜನೀಶ್. ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ. ಸಮಯ 7:15:50. ಇದೀಗ ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಸ್ನೇಹಿತರೆ, ಇಂದಿನ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಡಾ NS ಲಕ್ಷ್ಮೀನಾರಾಯಣ ಭಟ್ ವಿರಚಿತ ಭಾವಗೀತೆಗಳನ್ನು ಸಿ ಅಶ್ವಥ್ ಅವರ ಸಂಗೀತ ಸ್ವರದಲ್ಲಿ ಕೇಳೋಣ. ಆರಂಭದಲ್ಲಿದೆ ಶಿವಮೊಗ್ಗ ಸುಬ್ಬಣ್ಣ ಹಾಡಿರುವ ಕವಿತೆ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸಿ ಅಶ್ವಥ್ ಹಾಡಿರುವ ಬಾರೆ ನನ್ನ ದೀಪಿಕಾ ಎನ್ನುವ ಕವಿತೆಯನ್ನು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಸ್ನೇಹಿತರೆ, ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ವಿರಚಿತ ಭಾವಗೀತೆಗಳನ್ನು ಸಿ ಅಶ್ವಥ್ ಅವರ ಸಂಗೀತ ಸ್ವರದಲ್ಲಿ ಕೇಳ್ತಾ ಇದ್ದೀರಿ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಸುಲೋಚನಾ ಹಾಡಿರುವ ಎಂಥ ಹದವಿತ್ತೇ ಗೆಳತಿ ಎನ್ನುವ ಕವಿತೆಯನ್ನು.

0: ಇದುವರೆಗೂ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ವಿರಚಿತ ಭಾವಗೀತೆಗಳನ್ನು ಸಿ ಅಶ್ವಥ್ ಅವರ ಸಂಗೀತ ಸ್ವರದಲ್ಲಿ ಕೇಳಿದಿರಿ. ಇಲ್ಲಿಗೆ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ಸೇವಾ ಮಾಹಿತಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆತ್ಮೀಯರೇ, 2026-27 ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷಾ ಪೂರ್ವ ತರಬೇತಿಯನ್ನು ಉಚಿತ ಊಟ ಮತ್ತು ವಸತಿಯೊಂದಿಗೆ ನೀಡಲು ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A ಹಾಗೂ 3Bಗಳಿಗೆ ಸೇರಿದ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2026 ಆಗಸ್ಟ್ 3 ಕೊನೆಯ ದಿನಾಂಕವಾಗಿದೆ. ಅರ್ಹತೆ

0: ಮತ್ತು ಸೂಚನೆಗಳು ಹೀಗಿವೆ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದಾದರೊಂದು ಪದವಿ ಪಡೆದಿರಬೇಕು. ಅಭ್ಯರ್ಥಿಯು ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A, 3B ಸೇರಿರಬೇಕು. ಅಭ್ಯರ್ಥಿಯ ಮತ್ತು ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಮಿತಿ ರೂ.5 ಲಕ್ಷದೊಳಗೆ ಇರಬೇಕು. ಅಭ್ಯರ್ಥಿಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರು ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳಲ್ಲಿ ಗಳಿಸಿದ ಅಂಕಗಳು, ಪ್ರವರ್ಗ ಹಾಗೂ ಮೀಸಲಾತಿ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಇಲಾಖಾ ವೆಬ್ಸೈಟ್ https://bcwdkarnataka.gov.in ಅಥವಾ sevasindhuservices.karnataka.gov.in ಅನ್ನು ನೋಡುವುದು. ಸಹಾಯವಾಣಿ ಸಂಖ್ಯೆ 8050770004.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪಿಎಂ ಜಯ್, ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ನೇಹಿತರೆ, 2026-27 ಸಾಲಿನಲ್ಲಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಉತ್ತೇಜಿಸಲು ಈ ಕಾರ್ಯಕ್ರಮದಡಿ ಪ್ರಯೋಜನ ಪಡೆಯಲು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ ssp.postmetric.karnataka.gov.in. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ ಚಿತ್ರದುರ್ಗ ಇವರನ್ನು ಸಂಪರ್ಕಿಸಬಹುದು. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಇಂದು ಸರ್ವಪಕ್ಷ ಸಭೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ, ರೊಮೇನಿಯಾ ಪ್ರವಾಸ. ಭಾರತ ಎಸ್ಟೋನಿಯಾ ಆರ್ಥಿಕ ಸಹಕಾರ ವಿಸ್ತರಣೆಗೆ ಒತ್ತು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮಹಿಳಾ ಕುಸ್ತಿ ಸ್ಪರ್ಧೆ, ಭಾರತದ ಕಾಜಲ್ಗೆ ಚಿನ್ನದ ಪದಕ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ದ ಇಂಗ್ಲೆಂಡ್ಗೆ ಜಯ. ವಾರ್ತೆಗಳ ವಿವರ. ನಾಳೆಯಿಂದ ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇಂದು ಸರ್ವಪಕ್ಷ ಸಭೆ ಕರೆದಿದೆ. ಈ ಸಭೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಸುಗಮ ಕಾರ್ಯನಿರ್ವಹಣೆಗೆ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೇಂದ್ರ ಸರ್ಕಾರ ಕೋರಲಿದೆ. ಸಂಸತ್ತಿನ ಮುಂಗಾರು ಅಧಿವೇಶನವು ನಾಳೆ ಆರಂಭವಾಗಿ ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ಅಧಿವೇಶನದಲ್ಲಿ ಹಲವು ಮಹತ್ವದ ಮಸೂದೆಗಳನ್ನು ಚರ್ಚೆ ಹಾಗೂ ಅಂಗೀಕಾರಕ್ಕಾಗಿ ಮಂಡಿಸಲು ಉದ್ದೇಶಿಸಲಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಇದೇ 25ರವರೆಗೆ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೋಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಹಾಗೂ ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೋಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾದ ಭಾರತದ ರಾಷ್ಟಪತಿಯೊಬ್ಬರು ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. 3 ದಶಕಗಳಲ್ಲಿ ಭಾರತದ ರಾಷ್ಟಪತಿಯವರು ರೊಮೇನಿಯಾಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಎಸ್ಟೋನಿಯಾ ಪ್ರವಾಸದ ವೇಳೆ ಟಾಲಿನ್ನಲ್ಲಿ ನಡೆದ ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ, ವ್ಯಾಪಾರ, ಹೂಡಿಕೆ, ನಾವೀನ್ಯತೆ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಉಭಯ ರಾಷ್ಟಗಳ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವಂತೆ ಕರೆ ನೀಡಿದ್ದಾರೆ. ಉಭಯ ದೇಶಗಳ ಹಿರಿಯ ಸರ್ಕಾರಿ ಪ್ರತಿನಿಧಿಗಳು, ಕೈಗಾರಿಕಾ ವಲಯದ ಮುಖಂಡರು ಹಾಗೂ ಉದ್ಯಮ ಪ್ರತಿನಿಧಿಗಳು ಈ ವೇದಿಕೆಯಲ್ಲಿ ಭಾಗವಹಿಸಿ ದ್ವಿಪಕ್ಷೀಯ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಹೊಸ ಅವಕಾಶಗಳ ಕುರಿತು ಚರ್ಚಿಸಿದರು. ಕಳೆದ 2 ದಶಕಗಳಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಗಮನಾರ್ಹ ಪರಿವರ್ತನೆಯಾಗಿದ್ದು, ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಭಾರತವೂ ಒಂದಾಗಿದೆ ಎಂದು ಸಚಿವರು ಹೇಳಿದರು.

ಹೇಳಿದ್ದಾರೆ. ಭಾರತದ ಉತ್ಪಾದನಾ ವಲಯದ ವಿಸ್ತರಣೆ, ನಾವೀನ್ಯತೆ ಆಧಾರಿತ ಪರಿಸರ ವ್ಯವಸ್ಥೆ ಹಾಗೂ ಸುಧಾರಣಾ ಕ್ರಮಗಳು ಜಾಗತಿಕ ಹೂಡಿಕೆದಾರರು ಮತ್ತು ಉದ್ಯಮಗಳಿಗೆ ಅಪಾರ ಅವಕಾಶಗಳನ್ನು ಒದಗಿಸಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ. ನಾಳೆ ಹಾಸನದ ಹರದನಹಳ್ಳಿ

0: ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಚೆನ್ನಮ್ಮನವರು ತಮ್ಮ ವಿನಯ ಹಾಗೂ ಸಮಾಜ ಸೇವೆಯ ಮೇಲಿನ ಬದ್ದತೆಗಾಗಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದರು ಎಂದು ಬಣ್ಣಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಶ್ರೀ ಮಾತಾ ವೈಷ್ಣೋದೇವಿ ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಶ್ರೀ ಮಾತಾ ವೈಷ್ಣೋದೇವಿ ಶ್ರೈನ್ ಮಂಡಳಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಕೆಲ ಪ್ರದೇಶಗಳಲ್ಲಿ ಭಾರೀ ಮಳೆ, ಭೂಕುಸಿತ ಹಾಗೂ ಪ್ರವಾಹದ ಸಾಧ್ಯತೆ ಇರುವುದರಿಂದ ಅನಗತ್ಯ ಪ್ರಯಾಣ ಮಾಡದಂತೆ ಆಡಳಿತ ಸಾರ್ವಜನಿಕರಿಗೆ ಸೂಚಿಸಿದೆ. ಹವಾಮಾನ ವೈಪರೀತ್ಯದ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿನ ಅಮರನಾಥ ಯಾತ್ರೆಯನ್ನು ಪಹಲ್ಗಾಮ್ ಹಾಗೂ ಬಾಲ್ತಾಲ್ ಮಾರ್ಗಗಳಲ್ಲಿ ಇಂದಿನಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯು ಮುಂದಿನ ಕೆಲವು ದಿನಗಳ ಕಾಲ ಪ್ರತಿಕೂಲ ಹವಾಮಾನದ ಮುನ್ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಮುಂದಿನ ಆದೇಶದವರೆಗೆ ಬಾಲ್ತಾಲ್ ಮತ್ತು ನುನ್ವಾನ್ ಚಂದನ್ವಾರಿ ಮೂಲ ಶಿಬಿರಗಳಿಂದ ಯಾತ್ರಿಕರಿಗೆ ಮುಂದೆ ತೆರಳಲು ಅನುಮತಿ ಇರುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹವಾಮಾನ ಪರಿಸ್ಥಿತಿಯ ಸಮಗ್ರ ಪರಿಶೀಲನೆಯ ಬಳಿಕ ಮಾರ್ಗಗಳು ಸುರಕ್ಷಿತವೆಂದು ಘೋಷಿಸಿದ ನಂತರ ಯಾತ್ರೆಯನ್ನು ಪುನರಾರಂಭಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಮರನಾಥ ಯಾತ್ರೆಯಲ್ಲಿ ಈವರೆಗೆ 370,000 ಹೆಚ್ಚು ಭಕ್ತರು ಪವಿತ್ರ ಗುಹಾ ದೇಗುಲದಲ್ಲಿ ದರ್ಶನ ಪಡೆದಿದ್ದಾರೆ. ಜುಲೈ 3ರಂದು ಆರಂಭವಾದ 57 ದಿನಗಳ ಯಾತ್ರೆಯು ಆಗಸ್ಟ್ 28ರಂದು ಶ್ರಾವಣ ಪೂರ್ಣಿಮೆ ಹಾಗೂ ರಕ್ಷಾಬಂಧನದಂದು ಸಮಾಪ್ತಿಯಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE 2026ನೇ ಸಾಲಿನ 10ನೇ ತರಗತಿ ದ್ವಿತೀಯ ಮಂಡಳಿ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಡಿಜಿ ಲಾಕರ್ ಫಲಿತಾಂಶ ಪೋರ್ಟಲ್ ಮೂಲಕ ಪಡೆಯಬಹುದು. ರಾಷ್ಟೀಯ ಶಿಕ್ಷಣ ನೀತಿಯ ಶಿಫಾರಸಿನಂತೆ ಈ ವರ್ಷದಿಂದ 10ನೇ ತರಗತಿಗೆ 2 ಮಂಡಳಿ ಪರೀಕ್ಷೆಗಳನ್ನು ಸಿಬಿಎಸ್ಇ ಪರಿಚಯಿಸಿತ್ತು. ಮುಖ್ಯ ಪರೀಕ್ಷೆಯನ್ನು ಫೆಬ್ರವರಿ 17ರಿಂದ ಮಾರ್ಚ್ 11ರವರೆಗೆ ಹಾಗೂ ದ್ವಿತೀಯ ಪರೀಕ್ಷೆಯನ್ನು ಮೇ 15ರಿಂದ 21ರವರೆಗೆ ನಡೆಸಲಾಗಿತ್ತು. ಮುಖ್ಯ ಹಾಗೂ ದ್ವಿತೀಯ ಪರೀಕ್ಷೆಗಳ ಒಟ್ಟಾರೆ ಫಲಿತಾಂಶದಲ್ಲಿ ಶೇಕಡ 96.78% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎಂದು ಸಿಬಿಎಸ್ಇ ತಿಳಿಸಿದೆ. ವಿದೇಶದಲ್ಲಿರುವ ಸಿಬಿಎಸ್ಇ ಅಂಗಸಂಸ್ಥೆ ಶಾಲೆಗಳ ವಿದ್ಯಾರ್ಥಿಗಳು ಡಿಜಿ ಲಾಕರ್ ಮೂಲಕ ತಮ್ಮ ಫಲಿತಾಂಶ ಹಾಗೂ ಡಿಜಿಟಲ್ ಶೈಕ್ಷಣಿಕ ದಾಖಲೆಗಳನ್ನು ಪಡೆಯಬಹುದಾಗಿದೆ. ಒಎಂಆರ್ ಉತ್ತರ ಪತ್ರಿಕೆಗಳ ಪರಿಶೀಲನೆಗೆ ಸಂಬಂಧಿಸಿದಂತೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಇತ್ತೀಚೆಗೆ ಪರಿಶೀಲನೆಗಾಗಿ ಸಲ್ಲಿಸಲಾದ ಹಲವು ಒಎಂಆರ್ ಉತ್ತರ ಪತ್ರಿಕೆಗಳು ನಕಲಿ ಅಥವಾ ಕೃತಕ ಬುದ್ದಿಮತ್ತೆ ಬಳಸಿ ಸೃಷ್ಟಿಸಲ್ಪಟ್ಟಿರುವುದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ದೂರುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತಿದೆ ಎಂದು ಎನ್ಟಿಎ ತಿಳಿಸಿದೆ. ಪೌರಕಾರ್ಮಿಕರ ಕೆಲಸದ ಪರಿಸ್ಥಿತಿ, ಸುರಕ್ಷತೆ ಹಾಗೂ ಸಮಗ್ರ ಕಲ್ಯಾಣವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಾಷ್ಟೀಯ ಪೌರಕಾರ್ಮಿಕರ ಆಯೋಗ ಎನ್ಸಿಎಸ್ಕೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿತು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಪ್ರಕಾರ ಈ ಸಭೆಯು ಪೌರಕಾರ್ಮಿಕರ ಸಂಘಗಳ ಮುಖಂಡರು ಹಾಗೂ ನೆಲಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರಕಾರ್ಮಿಕರು ಪ್ರಸ್ತಾಪಿಸಿದ ಕುಂದುಕೊರತೆಗಳು ಮತ್ತು ವ್ಯವಸ್ಥಾತ್ಮಕ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ಅವುಗಳ ಕುರಿತು ಚರ್ಚಿಸಿ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಕ್ರಮಗಳನ್ನು ಕೈಗೊಳ್ಳಲು ವೇದಿಕೆಯಾಗಿತ್ತು. ಸಭೆಯಲ್ಲಿ ಪೌರಕಾರ್ಮಿಕರ ಕಾರ್ಯನಿರ್ವಹಣೆಯ ಪರಿಸ್ಥಿತಿ, ಸುರಕ್ಷತಾ ಕ್ರಮಗಳು ಹಾಗೂ ಅವರ ಸಮಗ್ರ ಕಲ್ಯಾಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಲಾಯಿತು. ಲೋಕಸಭೆಯಲ್ಲಿ ರಾಷ್ಟೀಯ ನಾಗರಿಕರ ಪಕ್ಷ ಎನ್ಸಿಪಿಐ ಸೇರಿರುವ ತೃಣಮೂಲ ಕಾಂಗ್ರೆಸ್ನ 20 ಬಂಡಾಯ ಸಂಸದರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಕಲ್ಪಿಸಲು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅನುಮೋದನೆ ನೀಡಿದ್ದಾರೆ. ಇದೇ ವೇಳೆ ಮಹಾರಾಷ್ಟ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಗೆ ಶಿವಸೇನೆ ಉದ್ದವ್ ಠಾಕ್ರೆ ಬಣದ 6 ಲೋಕಸಭಾ ಸದಸ್ಯರು ವಿಲೀನಗೊಳ್ಳಲು ಸಲ್ಲಿಸಿದ್ದ ಪ್ರಸ್ತಾವನೆಗೂ ಅವರು ಅನುಮೋದನೆ ನೀಡಿದ್ದಾರೆ.

0: ಹಂಗೇರಿಯ ಬುಡಪೆಸ್ಟ್ನಲ್ಲಿ ನಡೆದ ಮಹಿಳೆಯರ ಕುಸ್ತಿ ಸ್ಪರ್ಧೆಯು 76 ಕೆಜಿ ವಿಭಾಗದಲ್ಲಿ ಭಾರತದ ಕಾಜಲ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅಮೆರಿಕದ ಡೈಮಂಡ್ ಪ್ರೆಷಿಯಸ್ ಗಿಲ್ಫೋರ್ಡ್ ಅವರನ್ನು ಎದುರಿಸಿದ ಕಾಜಲ್ 3-3 ಅಂಕಗಳ ಸಮಬಲದ ನಡುವೆಯೂ ತಾಂತ್ರಿಕ ಮಾನದಂಡದ ಆಧಾರದಲ್ಲಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇದರೊಂದಿಗೆ ಟೂರ್ನಿಯಲ್ಲಿ ಭಾರತಕ್ಕೆ 3ನೇ ಚಿನ್ನದ ಪದಕ ಲಭಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2026 3ನೇ ಸ್ಥಾನಕ್ಕಾಗಿ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಫ್ರಾನ್ಸ್ ವಿರುದ್ದ 6-4 ಗೋಲುಗಳ ಅಂತರದಿಂದ ಗೆದ್ದು ಕಂಚಿನ ಪದಕ ತನ್ನದಾಗಿಸಿಕೊಂಡಿದೆ. ಮೊದಲಾರ್ಧದಲ್ಲೇ ಇಂಗ್ಲೆಂಡ್ 4-0 ಮುನ್ನಡೆ ಸಾಧಿಸಿತ್ತು. ಡೆಕ್ಲಾನ್ ರೈಸ್, ಎಜ್ರಿ ಕೋನ್ಲಾ ಹಾಗೂ ಬುಖಾಯಾ ಸಾಕಾ ಗೋಲು ಗಳಿಸಿದರು. ದ್ವಿತೀಯಾರ್ಧದಲ್ಲಿ ಫ್ರಾನ್ಸ್ ಪರ ಕೈಲಿಯನ್ ಎಂಬಾಪ್ಪೆ 2 ಗೋಲು ಗಳಿಸಿ ಹೋರಾಟ ನಡೆಸಿದರು. ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯಲು ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಇಂದು ಸರ್ವಪಕ್ಷ ಸಭೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ, ರೊಮಾನಿಯಾ ಪ್ರವಾಸ. ಭಾರತ ಎಸ್ಟೋನಿಯಾ ಆರ್ಥಿಕ ಸಹಕಾರ ವಿಸ್ತರಣೆಗೆ ಒತ್ತು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮಹಿಳಾ ಕುಸ್ತಿ ಸ್ಪರ್ಧೆ, ಭಾರತದ ಕಾಜಲ್ಗೆ ಚಿನ್ನದ ಪದಕ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ದ ಇಂಗ್ಲೆಂಡ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಸ್ನೇಹಿತರೆ, 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 7:15:10. ಇದೀಗ ಪದಬಂಧ ಕಾರ್ಯಕ್ರಮ.
2: ಕದಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ ಎನ್ನುವಂತೆ ಯಾವುದೋ ಪದ ಮತ್ತಾವುದೋ ಸುಳುಹು, ಒಂದಕ್ಕೊಂದು ಬಂಧ ಬೆಸೆಯುವ ಕಾರ್ಯಕ್ರಮವೇ ಈ ಪದಬಂಧ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಾನು, ನಿಮ್ಮ ರೇಡಿಯೋ ಗೆಳತಿ ಶಶಿಕಲಾಟಿ. ಸ್ನೇಹಿತರೆ, ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಎರಡೆರಡು ಪದಗಳ ಸುಳುಹುಗಳನ್ನು ಕೊಡ್ತಾ ಹೋಗ್ತೇನೆ. ಸುಳುಹುಗಳನ್ನು ಆಧರಿಸಿ ಪದಗಳನ್ನು ಕಂಡುಹಿಡಿದು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9848640773 ಈ ಸಂಖ್ಯೆಗೆ ಆರಂಭದಲ್ಲಿ ನಿಮ್ಮ ಹೆಸರು, ನಂತರ ಊರಿನ ಹೆಸರು, ಆ ನಂತರದಲ್ಲಿ ಉತ್ತರದ ಸಂದೇಶಗಳನ್ನು ಕಳುಹಿಸಿಕೊಡಿ ಸ್ನೇಹಿತರೆ. ಇನ್ನು ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ 3 ಅಕ್ಷರಗಳಿರುವ ಪದದ ಸುಳುಹು. 15 ದಿನಗಳಿಗೊಮ್ಮೆ ಪ್ರಕಟವಾಗುವ ಪತ್ರಿಕೆಯನ್ನು ಹೀಗೆನ್ನುವರು. 15 ದಿವಸಗಳಿಗೊಮ್ಮೆ ಪ್ರಕಟವಾಗುವ ಪತ್ರಿಕೆಯನ್ನು ಹೀಗೆನ್ನುವರು. ಈ ಪದದ ಮೊದಲ ಅಕ್ಷರದಿಂದ 4 ಅಕ್ಷರಗಳಿರುವ ಎರಡನೇ ಪದದ ಸುಳುಹು. ದೈವಿಕ ಮೂಲದ ದಟ್ಟ ಸುವಾಸನೆಯನ್ನು ಹೊಂದಿರುವ ಹೂವಿದು. ದೈವಿಕ ಮೂಲದ ದಟ್ಟ ಸುವಾಸನೆಯನ್ನು ಹೊಂದಿರುವ ಹೂವಿದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೊದಲಿಗೆ 3 ಅಕ್ಷರಗಳಿರುವ ಪದದ ಸುಳುಹು. 15 ದಿವಸಗಳಿಗೊಮ್ಮೆ ಪ್ರಕಟವಾಗುವ ಪತ್ರಿಕೆಯನ್ನು ಹೀಗೆನ್ನುವರು. ಈ ಪದದ ಮೊದಲ ಅಕ್ಷರದಿಂದ 4 ಅಕ್ಷರಗಳಿರುವ ಎರಡನೇ ಪದದ ಸುಳುಹು. ದೈವಿಕ ಮೂಲದ ದಟ್ಟ ಸುವಾಸನೆಯನ್ನು ಹೊಂದಿರುವ ಹೂವಿದು. ಯಾವುವು ಆ ಎರಡೂ ಪದಗಳು? ಸಂದೇಶದ ಮುಖಾಂತರ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಕೇಳಿಸ್ತಾ ಇದ್ದೇನೆ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಹೂಮಳೆ ಚಿತ್ರದ ಗೀತೆಯನ್ನು. ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್, ಸಂಗೀತ ಇಳಯರಾಜಾ.

0: ಸ್ನೇಹಿತರೆ ಕಾರ್ಯಕ್ರಮದಲ್ಲಿ ಇದೀಗ ಮತ್ತೆರಡು ಪದಗಳ ಸುಳುಕುಗಳನ್ನು ಕೊಡ್ತಾ ಇದ್ದೇನೆ. ಎರಡೂ ಪದಗಳಲ್ಲೂ ಕೂಡ ಮೂರು ಮೂರು ಅಕ್ಷರಗಳಿವೆ. ಮೊದಲನೇ ಪದದ ಸುಳುಕು, ಕಾಮದಿಂದ ಮೂಡಿದ ಬಯಕೆ ಇದು. ಕಾಮದಿಂದ ಮೂಡಿದ ಬಯಕೆ ಇದು. ಈ ಪದದ ಮೊದಲ ಅಕ್ಷರದಿಂದ ಎರಡನೇ ಪದದ ಸುಳುಕು, ಯುದ್ಧ ಇಲ್ಲಿ ನಡೆಯುತ್ತಿದೆ. ಯುದ್ಧ ಇಲ್ಲಿ ನಡೆಯುತ್ತಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಎರಡೂ ಪದಗಳಲ್ಲೂ ಕೂಡ ಮೂರು ಮೂರು ಅಕ್ಷರಗಳಿವೆ. ಮೊದಲನೇ ಪದದ ಸುಳುಹು, ಕಾಮದಿಂದ ಮೂಡಿದ ಬಯಕೆ ಇದು. ಈ ಪದದ ಮೊದಲ ಅಕ್ಷರದಿಂದ ಎರಡನೇ ಪದದ ಸುಳುಹು, ಯುದ್ಧ ಇಲ್ಲಿ ನಡೆಯುತ್ತಿದೆ. ಯಾವುವು ಆ ಎರಡೂ ಪದಗಳು?
1: ಭಾರತ ಚುನಾವಣಾ

0: ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿರುವ ಕೊಡಗಿನ ಕಾವೇರಿ ಚಿತ್ರದಿಂದಾಯ್ದ ಗೀತೆ. ಕೇಳಿಬರುವ ಕಂಠಸಿರಿ ಚಿತ್ರ ಅವರದು.

0: ನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೆರಡು ಪದಗಳ ಸುಳುಹುಗಳನ್ನು ಕೊಡ್ತಾ ಇದ್ದೇನೆ. ಎರಡೂ ಪದಗಳಲ್ಲೂ ಕೂಡ 4-4 ಅಕ್ಷರಗಳಿವೆ. ಮೊದಲನೇ ಪದದ ಸುಳುಹು: ಪತಿಯಲ್ಲಿ ಅಡಗಿರುವ ನೈಪುಣ್ಯತೆ. ಪತಿಯಲ್ಲಿ ಅಡಗಿರುವ ನೈಪುಣ್ಯತೆ. ಈ ಪದದ ಮೊದಲ ಅಕ್ಷರದಿಂದ ಎರಡನೇ ಪದದ ಸುಳುಹು: ಹದವಾಗಿರುವುದನ್ನು ಹೀಗನ್ನಿ. ಹದವಾಗಿರುವುದನ್ನು ಹೀಗನ್ನಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಎರಡೂ ಪದಗಳಲ್ಲೂ ಕೂಡ 4-4 ಅಕ್ಷರಗಳಿವೆ. ಮೊದಲನೇ ಪದದ ಸುಳುಹು: ಪತಿಯಲ್ಲಿ ಅಡಗಿರುವ ನೈಪುಣ್ಯತೆ. ಈ ಪದದ ಮೊದಲ ಅಕ್ಷರದಿಂದ ಎರಡನೇ ಪದದ ಸುಳುಹು: ಹದವಾಗಿರುವುದನ್ನು ಹೀಗನ್ನಿ. ಹೇಗೆ ಅಂಥೇಳಿ ಸಂದೇಶದ ಮುಖಾಂತರ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನವಿರುವ ಸಂಭ್ರಮ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸುಳುಹುಗಳನ್ನು ಕೊಟ್ಟಿದ್ದು ಆಯ್ತು. ಇನ್ನು ಉತ್ತರಗಳನ್ನು ತಿಳಿದುಕೊಳ್ಳುವಂತಹ ಸಮಯ. ಹಾಗೇನೆ ನಮಗೆಲ್ಲ ಯಾರೆಲ್ಲ ಸರಿ ಉತ್ತರಗಳನ್ನು ಕಳುಹಿಸಿಕೊಟ್ಟಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ ಅಂಥೇಳಿ ಅವರ ಹೆಸರುಗಳನ್ನು ತಿಳಿಸುವಂತಹ ಸಮಯ ಕೂಡ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ನಮ್ಮ ಕೇಳುಗರು ಮೂರೂ ಪ್ರಶ್ನೆಗಳಿಗೂ ಕೂಡ ಸರಿಯಾದ ಉತ್ತರಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಇದು ಖುಷಿ ವಿಚಾರ. ಜೊತೆಗೆ ಹೊಸ ಹೊಸ ಕೇಳುಗರು ಕೂಡ ಆ್ಯಡ್ ಆಗಿದ್ದಾರೆ. ಸ್ನೇಹಿತರೆ, ಇನ್ನು ಯಾರೆಲ್ಲ ಅಂಥೇಳಿ ತಿಳಿದುಕೊಳ್ಳುವಂತಹ ಕುತೂಹಲ ನಿಮಗೂ ಕೂಡ ಇರುತ್ತೆ ಅಲ್ವಾ? ನಾನು ತಿಳಿಸ್ತಾ ಹೋಗ್ತೇನೆ. ವಾಣಿ ಸತೀಶ್ ಚಿತ್ರದುರ್ಗದಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಹೊನ್ನೂರಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ಕೆಬಿ ಪಾಲಯ್ಯ ಚಿರತಗೊಂಡು ಕೂಡ್ಲಿಗಿ ತಾಲೂಕಿನಿಂದ, ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ್ ಅವರು, ಅಮೃತ ರಮೇಶ್ ಚಿತ್ರದುರ್ಗದಿಂದ, ನಾಗೇಂದ್ರ ಗೊಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ಇನ್ನು ಎಂಎಚ್ ರವಿಕುಮಾರ್ ಮೇಟಿಕುರ್ಕೆ ಹಿರಿಯೂರಿನಿಂದ, ನಳಿನ ಸಣ್ಣಣ್ಣ ಹುರುಳಿಹಾಳ್ನಿಂದ, ಎಸ್ಎಂ ಮೃತ್ಯುಂಜಯ ಸ್ವಾಮಿ ವಿಜ್ಞಾನ ಶಿಕ್ಷಕರು ಮಾಡನಾಯಕನಹಳ್ಳಿಯಿಂದ, ಹರಪನಹಳ್ಳಿ ತಾಲೂಕು ಜಿಗಟೇರಿಯಿಂದ ಆದಿಶೆಟ್ಟರು ಬಸವರಾಜ್ ಅವರು, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಸಿರಿಗೌರಿ ಬಸವಮಂಟಪ ರಸ್ತೆ ಚಿತ್ರದುರ್ಗದಿಂದ, ಶಶಿಕಲಾ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಸಿ ತಿಪ್ಪೇಸ್ವಾಮಿ ವೈಎಸ್ ಭಾಗ್ಯಲಕ್ಷ್ಮಿ ಕೂಡ ಜೊತೆಯಲ್ಲಿರುವಂಥದ್ದು ಮಲ್ಲಾಪುರದಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ಪ್ರಣಯರಾಣಿ ಪ್ರೇಮ ಮತ್ತು ಪ್ರಣಯರಾಜ್ ತುರ್ವನೂರಿನಿಂದ, ಡಿವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಹಂಪಣ್ಣ ನ್ಯಾಮ್ತಿಯಿಂದ, ಪೂರ್ಣಿಮಾ ಮಹಾಂತೇಶ್ ಅನುರಾಗ್ ಕನುಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ಶಿವಲೀಲಾ ವಿರಾಜ್ ಕುಮಾರ್ ಸದಾಶಿವನಗರ ಚಿತ್ರದುರ್ಗದಿಂದ, ಹೇಮಲತಾ ತಿಪ್ಪೇಸ್ವಾಮಿ ಅವರು ರಾಮಜೋಗಿಹಳ್ಳಿಯಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಪಂಚಾಕ್ಷರಪ್ಪ ಜಿಬಿ ಶಿಕ್ಷಕರು ಹಿರಿಯೂರಿನಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ತೇಲಿ ಮತ್ತು ಮನೆಯವರು ನಾಗರಾಜ ರೆಡ್ಡಿ ರಾಮ್ ತೀರ್ಥ ಹರಿಹರ ತಾಲೂಕಿನಿಂದ, ತೀರ್ಥ ಲೋಕೇಶ್ ವಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ, ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ, ಚರಿತ್ ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೆಗಾಲದಿಂದ, ರೂಪಮೂರ್ತಿ ಉತ್ತರಾಧಿಮಠ ಚಿತ್ರದುರ್ಗದಿಂದ, ಗುರುಮೂರ್ತಿ ಜಿಬಿ ಶಿಕ್ಷಕರು ಗೋನೂರಿನಿಂದ, ಉಮಾದೇವಿ ಚಳ್ಳಕೆರೆಯಿಂದ, ಯಶೋಧ ಎರಳನಾಯಕ ಚಿರತಗೊಂಡು ಇಲ್ಲಿಂದ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಇನ್ನು ಛಾಯಾ ನಕುಲ್ ಕುಳೇದಗುಡ್ಡ ಬಾಗಲಕೋಟೆ ಡಿಸ್ಟಿಕ್ಟಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಸಚಿನ್ ಭಾಸ್ಕರ್ ಜಿಎಚ್ಆರ್ ಲೇಔಟ್ ಚಿತ್ರದುರ್ಗದಿಂದ, ಇಂದ್ರಜಿತ್ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಎ ಚಿದಾನಂದ ಟಿಎನ್ ಕೋಟೆಯಿಂದ, ಸಿ ನಾಗರತ್ನ ಜವಾಹರ್ ನವೋದಯ ವಿದ್ಯಾಲಯ ಬಾಳೆಹೊನ್ನೂರು ಚಿಕ್ಕಮಗಳೂರು ಡಿಸ್ಟಿಕ್ಟ್ನಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಸಂದೇಶವನ್ನು ಕಳುಹಿಸ್ತಾ ಇರೋದು. ಅಶ್ವಿನಿ ರಾಜು, ಕೆಬಿ ರಾಜು, ಆನಂದ್ ಭಾಸ್ಕರ್, ಅಚ್ಯುತ್ ಸೂರ್ಯ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಡಿಸ್ಟಿಕ್ಟಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಇನ್ನು ಲಕ್ಷ್ಮಣ್ ರೆಡ್ಡಿ, ರಾವಲಕುಂಟೆ ಮೊಳಕಾಲ್ಮೂರು ತಾಲೂಕಿನಿಂದ, ಶಶಿಧರ್ ಕುಸಗೂರಿನಿಂದ ಹಾವೇರಿ ಜಿಲ್ಲೆ ಅಂತೇಳಿ ಕೂಡ ತಿಳಿಸಿದ್ದಾರೆ. ಇನ್ನು ವಿಸ್ಮಯ್ ವಿಕ್ರಾಂತ್ ಬೆಂಗಳೂರಿನಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಸಿಎಲ್ ಉಮಾಮಹೇಶ್ವರಿ, ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ವಿನಯ್ ಮತ್ತೆ ಲೇಖನ ವಿನೋಬನಗರ ದಾವಣಗೆರೆಯಿಂದ, ಕಲಾವತಿ ನಾಗರಾಜ್ ಶೆಟ್ಟಿ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಶಕುಂತಲಮ್ಮ ಶ್ರೀನಿವಾಸ್ ಮೂರ್ತಿ, ರೂಪಾ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ನಿರ್ಮಲಾ ಮೂರ್ತಿ ಧವಳಗಿರಿ ಬಡಾವಣೆಯಿಂದ, ಸಾತ್ವಿಕ್ ಮತ್ತು ಪೂರ್ವಿಕ್ ಹೊಸ ಕೆಇಬಿ ಹಿಂಭಾಗ ಚಳ್ಳಕೆರೆಯಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇನ್ನೂ ಸಾಕಷ್ಟು ಸಂದೇಶಗಳು ಇವೆ. ಒಂದು

0: ಜಾಹೀರಾತಿನ ನಂತರದಲ್ಲಿ ನಿಮ್ಮ ಸಂದೇಶಗಳನ್ನು ತೆಗೆದುಕೊಳ್ತೇನೆ ಸ್ನೇಹಿತರೆ.
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ನದ್ದು
2: ತೋರ್ಸು.
1: 20,000 ಲೋನ್ ತಕ್ಷಣ? ಯಾರು ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಸಹಿತ್ರೆ, ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂದೇಶಗಳಿವೆ, ನೋಡ್ತಾ ಹೋಗೋಣ. ಶ್ರೀಕಂಠಮೂರ್ತಿ, ಸ್ಕಂದನ್, ಭಾಸ್ಕರ್, ಆನಂತಲಕ್ಷ್ಮಿ, ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ ಶ್ರೀ ದೈವಿಕ್ ಮಂಜುನಾಥ್ ಕುಂಬಾರ, ಅಡರಕಟ್ಟಿ ಗ್ರಾಮ ಲಕ್ಷ್ಮೀಶ್ವರ ತಾಲೂಕಿನಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್ ಕೂಡ ಜೊತೆಯಲ್ಲಿರುವಂಥದ್ದು. ಹಾಗೆಯೇ ಜ್ಯೋತಿ ವಿಶ್ವನಾಥ್ ತರಳಬಾಳು ನಗರ ಚಿತ್ರದುರ್ಗದಿಂದ, ಸಣ್ಣ ಬೋರಯ್ಯ ಮತ್ತು ಬೋರಮ್ಮ ಬಚ್ಚಬೋರ್ನಹಟ್ಟಿಯಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಸಹನ ಆಚಾರ್ ಸಿರಿಗೆರೆಯಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ರಮ್ಯಾ ನಿತಿನ್ ಹಾಗೆ ಮನೆಯವರು ಬಾಗೇನಳ್ಳಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಗೀತಾ ಶಶಿಧರ್ ಶಿವಗಂಗದಿಂದ, ಅನಿತಾ ವೀರೇಶ್ ಸಹ್ಯಾದ್ರಿ ಬಡಾವಣೆ ಚಿತ್ರದುರ್ಗದಿಂದ, ಒನಕೆ ಒಬ್ಬವನ ತವರೂರು ಅಂಥೇಳಿ ಸೇರಿಸ್ತಾ, ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಹಾಗೆ ಚೈತ್ರ ಮತ್ತು ಸೋನು ನಮಗೆ ಸಂದೇಶವನ್ನು ಕಳುಹಿಸಿರುವಂಥದ್ದು. ನ್ಯಾಮ್ತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್ ಅವರು, ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ, ಜಿಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ, ಇನ್ನು ಶಿವಮೊಗ್ಗದ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯ್ ಕುಮಾರ್, ಡಾಕ್ಟರ್ ಪ್ರವೀಣ್ ಅಂಥೇಳಿ ಕೂಡ ಸೇರಿಸಿ ನಮಗೆ ಸಂದೇಶವನ್ನು ಕಳುಹಿಸಿರುವಂಥದ್ದು. ಸವಿತಾ ದೇವರಾಜ್ ನಚಿಕೇತ್ ಋತ್ವಿಕ್ ಕೆಳಗೋಟೆಯಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಹಾಗೆಯೇ ನಾಗರತ್ನ ಮಲ್ಲಿಕಾರ್ಜುನ್ ನಿವೃತ್ತ ಶಿಕ್ಷಕರು ಬಸವೇಶ್ವರ ನಗರ ಚಿತ್ರದುರ್ಗದಿಂದ, ಭಾಮಿನಿ ಶ್ರೀವೇದ ಗೌತಮ್ ಚಿತ್ರದುರ್ಗದಿಂದ, ಪೂರ್ಣಿಮಾ ಪ್ರಭು ರಾಣೆಬೆನ್ನೂರಿನಿಂದ, ಅಥರ್ವ ಸಿ ಬೋರಪ್ಪ ಚನ್ನಕೇಶವ ಪವಿತ್ರ ಕೂಡ ಜೊತೆಯಲ್ಲಿರುವಂಥದ್ದು, ಹೊಸಮಾಳಿಗೆಯಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಹರಪನಹಳ್ಳಿ ತಾಲೂಕ್ ಚಿಗಟೇರಿಯಿಂದ ಕೆಂಚನಗೌಡ ರಮೇಶ್ವರ್ ಕೂಡ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರಭಾವತಿ ಸೋಮಗುದ್ದುವಿನಿಂದ ಡಾಕ್ಟರ್ ವೀಣಾ ಸಿಎಲ್ ಏಕನಾಥ್, ಸಾತ್ವಿಕ್ ಮತ್ತು ಸಂವೇದ್ ಕೂಡ ಜೊತೆಯಲ್ಲಿರುವಂಥದ್ದು. ದಾವಣಗೆರೆಯಿಂದ ಸಂದೇಶ ಬಂದಿದೆ. ತಾರಾ ನಾಗರಾಜ್ ಅತ್ತಿಗೆರೆಯಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ, ದಾವಣಗೆರೆ ಜಿಲ್ಲೆ ಅಂತೇಳಿ ಕೂಡ ತಿಳಿಸಿದ್ದಾರೆ. ಓಕೆ, ನೀವು ಹೊಸ ಕೇಳುಗರು ಅಂತೇಳಿ ಅನ್ಕೊಳ್ತೇನೆ, ಖುಷಿಯಾಯಿತು. ಹಾಗೆಯೇ ತ್ರಿಪೂರ್ಣ ಕೆಎಂ ನಾಯಕನಹಟ್ಟಿಯಿಂದ ಡಾಕ್ಟರ್ ಅನಂತರಾಮು, ಚಂದನ ಲತಾ ಅಯ್ಯಣ್ಣನಪೇಟೆ ಚಿತ್ರದುರ್ಗದಿಂದ, ಸುನೀತಾ ನಾಗರಾಜ್ ಧರ್ಮಶಾಲಾ ರಸ್ತೆಯಿಂದ, ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಮತ್ತು ಸರೋಜಾ ಅವರು, ಜೊತೆಗೆ ಸಂಜಯ್ ಮತ್ತು ಧನ್ಯ ಕೂಡ ಇದ್ದಾರೆ. ಇನ್ನು ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಶ್ರೀನಿಧಿ ರಮೇಶ್ ಸುಷ್ಮಿತಾ ಚಿತ್ರದುರ್ಗದಿಂದ, ಉಮಾದೇವಿ ಪಿಡಬ್ಲ್ಯೂಡಿ ಕಾನೂನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆ ಅಂದ್ಕೊಳ್ತೇನೆ ಅಲ್ವಾ, SMG ಅಂದರೆ ಓಕೆ. ಹಾಗೆಯೇ ಷಡಕ್ಷರಪ್ಪ ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಜಿ ಹುಚ್ಚಪ್ಪ ಮತ್ತು ಟಿ ವಿಜಯ ಟೀಚರ್ ಭಗತ್ ಸಿಂಗ್ ನಗರ ದಾವಣಗೆರೆಯಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಓಕೆ, ನೀವು ಕೂಡ ಹೊಸಬ್ರು ಅನ್ಕೊಳ್ತೇನೆ. ಇನ್ನು ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ಶೈಲಜಾ ಲೋಕಣ್ಣ BVK ಸ್ಲೇಔಟ್ ಚಿತ್ರದುರ್ಗದಿಂದ, ಪ್ರೇಮ ಪಂಚಾಕ್ಷರಿ ಗೌಡಿಹಳ್ಳಿ ಹೊಳಲ್ಕೆರೆ ಹೊಳಲ್ಕೆರೆ ತಾಲೂಕಿನಿಂದ, ಓಕೆ, ಸಿಟಿ ಚಂದ್ರಶೇಖರ್ ವಸಂತ ಕುಮಾರಿ ಅತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ, ಸಿದ್ದಲಿಂಗ ಸ್ವಾಮಿ ಚಿರಾಗ್ ಶಾಂತ ಬಿಂದುಶ್ರೀ ಸಾಕ್ಷಿಶ್ರೀ ಜುಮ್ಮೋಬನಹಳ್ಳಿಯಿಂದ, ಅನಿತಾ ಚಿತ್ರದುರ್ಗದಿಂದ, ಭೀಮಸಮುದ್ರದ ಶಿವ ಸರ್ವೋತ್ತಮ್ ಧವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ, ಮಂಜುಳಾ MC ರವಿ ಓಬವನಾಗ್ತಿಹಳ್ಳಿಯಿಂದ, ಸಂಜಯ್ ಸ್ವಾತಿ ಭರತ್ ಬೆಂಗಳೂರಿನಿಂದ, ಓ ರಾಜಪ್ಪ ನಿದ್ವಿತ್ ರಾಜ್ ಚಳ್ಳಕೆರೆಯಿಂದ ನಮಗೆ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ನಗರಂಗೆರೆ ಅಂತೇಳಿ ಕೂಡ ತಿಳಿಸಿದ್ದಾರೆ. ಇನ್ನು ಕವಿತಾ ಸ್ನೇಹ ತಳುಕು ಚಳ್ಳಕೆರೆಯಿಂದ, ಹಾಗೆಯೇ ಗಿರೀಶ್ ಚಿರಾಗ್ ಸಾಲೇಹಳ್ಳಿ ಇಲ್ಲಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಉಮಾಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ನಿಂದ, ಉಮಾ ಮಹಾಂತೇಶ್ ಹನುಮಂತನಗರ ಚಿತ್ರದುರ್ಗದಿಂದ, ವೀಣಾ ವಿಜಯ್ ಕುಮಾರ್ VP ಬಡಾವಣೆ ಚಿತ್ರದುರ್ಗದಿಂದ, ತಿಪ್ಪಮ್ಮ ನಳರಾಜ್ ಟೀಚರ್ಸ್ ಕಾಲೋನಿಯಿಂದ, ಧನುಷ್ ಮತ್ತು ದೀಕ್ಷಿತ್ ಸುಧಾಮಣಿ ರಮೇಶ್ ಬಾಬ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ನರಸಿಂಹಮೂರ್ತಿ ಉತ್ತರಾದಿಮಠ ಚಿತ್ರದುರ್ಗದಿಂದ, ಸೋಮನಾಥ್ ಮತ್ತು ಕಲ್ಪಶ್ರೀ ಮಡ್ರಳ್ಳಿಯಿಂದ, ರಾಧಾ ಅಶೋಕ್ ಹಿರೇಕೆರೂರಿನಿಂದ, ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ವಿದ್ಯಾ ಜಗದೀಶ್ ದವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ. ಯಾದಪ್ಪ, ಇದು ನಂಬರು ಟೈಪಿಂಗ್ ಅಂತ ತೋರಿಸ್ತಾ ಇದೆ. ಓಕೆ, ಮೀರನಾಡಿಗ್ ಚಿತ್ರದುರ್ಗದಿಂದ, ಗಾಯತ್ರಿ ಶ್ರೀನಿವಾಸ್ ಮಸ್ಕಲ್ನಿಂದ, ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ, ಇಂದಿರಾ ಜಯದೇವಮೂರ್ತಿ ಕೆಳಗೋಟೆಯಿಂದ, ಅದ್ವಿತ್ ಎಂ ಚಿತ್ರದುರ್ಗದಿಂದ, ಪುಷ್ಪ ಪುರಾಣಿಕ್ ಧರ್ಮಶಾಲಾ ರಸ್ತೆ ಚಿತ್ರದುರ್ಗದಿಂದ, ಅನುರಾಧ ಬಸವರಾಜ ರೆಡ್ಡಿ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ, ಮಲ್ಲಿಕಾರ್ಜುನ್ ಮತ್ತು ಸ್ವರ್ಣಶ್ರೀ ಬಾಪೂಜಿ ನಗರ ಚಿತ್ರದುರ್ಗದಿಂದ, ರವಿಕುಮಾರ್ ಬನಶಂಕರಿ ಬಡಾವಣೆ ಚಿತ್ರದುರ್ಗದಿಂದ, ಹಾಗೆ ರಮಾಮಣಿ ಸುಳ್ಯ ತಾಲೂಕಿನಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ರಾಯಬಾಗ್ ತಾಲೂಕು ಮುಗುಳಕೋಡಿನಿಂದ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಹಿರೇಮಠ ಅವರು, ಎಂ ಈಶಣ್ಣ ಮುತ್ತಿಗಾರ

0: ಇಂದ ಶಾಂತಿನಿ ಹಾಸನದಿಂದ ಪ್ರತಿಭಾ ರಾಘವೇಂದ್ರ, ಚೋರ್ನೂರಿನಿಂದ ಸರ್ವೇಶ್, ಮುದ್ದಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ ಡಿಜಿ ಲಕ್ಷ್ಮಣ ಶೆಟ್ಟಿ ಲೋಕಮಾತಮ್ಮ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. ರೈಲ್ವೆ ನಿಲ್ದಾಣದ ಬಳಿ ಚಿತ್ರದುರ್ಗದಿಂದ ಮಾದಪ್ಪ ಹಾಗೂ ಕೃಷ್ಣ ಕೆಎಂ, ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ ಎನ್ಜಿ ಬಸವರಾಜ್ ಅನ್ನಪೂರ್ಣ, ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ ಶುಭಾಂಗ್ ಹವೀಶ್, ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ ಎನ್ ಮಾರಣ್ಣ, ಶಿಕ್ಷಕರು ತಳುಕು ಚಳ್ಳಕೆರೆ ತಾಲೂಕಿನಿಂದ ಪ್ರಜ್ವಲ್ ಮತ್ತು ನಿಹಾರಿಕಾ ಚಿತ್ರದುರ್ಗದಿಂದ, ಸುಜಾತ ಮಂಜುನಾ ಚಿತ್ರದುರ್ಗದಿಂದ, ಹಾಗೆಯೇ ಗಾಯತ್ರಿ ಸಂಜಯ್, ತೃಪ್ತಿ ರಾಧಾಬಾಯಿ ರಾಣೆಬೆನ್ನೂರಿನಿಂದ, ಲೋಕಣ್ಣಾಚಾರ್ ಚಳ್ಳಕೆರೆಯಿಂದ, ವಿಜಯಪುರದಿಂದ ಸುದರ್ಶನ ಭರತ್ ಕುಮಾರ್ ಬಂದೇ ನವಾಜ್ ಅವರು, ಸಲ್ಮಾ ಟೀಚರ್ ತರೀಕೆರೆಯಿಂದ, ಹಾಗೆ ಸಿದ್ದೇಶ್ ಹಡಪದ ಹುಚ್ಚಂಗಿ ದುರ್ಗದಿಂದ, ಪ್ರೀತಿ ನಾಗರಭಾವಿ ಬೆಂಗಳೂರಿನಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಮೀನಾಕ್ಷಿ ಚಿತ್ರದುರ್ಗದಿಂದ, ಪರಿಣಿತ್ ಓಕೆ ಯಾರಿದು ಆದ್ಯನ್ ಮತ್ತು ಹರ್ಷಿತ ಬಾಪೂಜಿ ನಗರದಿಂದ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು, ಪುಷ್ಪ ಬೆಂಗಳೂರಿನಿಂದ ಗಟ್ಟಿ ಬಸವರಾಜು ಸ್ವಾಮಿ ಚೇತನ, ಎಲ್ಲಿಂದ ಅಂದರೆ ರಂಗ ಸಮುದ್ರ ಪಾವಗಡ ತಾಲೂಕಿನಿಂದ, ಹಾಗೆಯೇ ಮೇನಕಾ ಉಮೇಶ್ ಶಿಕ್ಷಕರು ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ತಿಪ್ಪೇಸ್ವಾಮಿ ರಾಮತೀರ್ಥದಿಂದ, ಸರಳಪ್ರಭು ರಂಗಯ್ಯನಬಾಗಿಲು ಚಿತ್ರದುರ್ಗದಿಂದ, ಚಿನ್ಮಯ್ ಮಮತಾ ತಿಮ್ಮಾರೆಡ್ಡಿ ಚಿತ್ರದುರ್ಗದಿಂದ, ವಾಣಿ ಸೃಜನ್ ಶಾಂತಕುಮಾರ್ ಚಿತ್ರದುರ್ಗದಿಂದ, ನೇರಲಗುಂಡಿಯಿಂದ ಚಂದ್ರಿಕಾ ಅವರು, ಶಾಂತಾಚಾರ ಬಡಗೆರೆ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಪಾರಿಜಾತ ರಾಮಪ್ಪ ಶ್ರೇಷ್ಠ ಭರತ್ ಇವರು ಚಿತ್ರದುರ್ಗದಿಂದ, ಓಕೆ ಇನ್ನು ನಾಗರತ್ನಮ್ಮ ಕುಂಬಾರ್ ಬೀದಿ ಚಿತ್ರದುರ್ಗದಿಂದ, ಹಾಗೆ ಚಿತ್ರದುರ್ಗ ನಗರದಿಂದ ಲಕ್ಷ್ಮಣ್ ಮತ್ತು ವೆಂಕಟೇಶ್ ಅವರು, ಮನೋಜ್ ಕುಮಾರ್ ಉಪ್ಪಾರ್ ಅವರು, ಭೀಮ್ ಸಮುದ್ರದ ಶಿವಗಂಗಮ್ಮ ಅವರು, ಇಷ್ಟು ಜನರು ಸಂದೇಶವನ್ನು ಕಳುಹಿಸಿದ್ದಾರೆ. ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಉತ್ತರಗಳನ್ನು ನಂತರದಲ್ಲಿ ತಿಳಿಸ್ತೇನೆ. ಇದೀಗ ಸಮಯ ಆಗ್ತಾ ಇದೆ 8:15. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: Good morning, I'm Naresh Mago. The headlines. Government convenes all-party meeting today ahead of monsoon session of Parliament beginning tomorrow. National Testing Agency warns students and parents against submitting fake or AI-generated OMR sheets for scrutiny, says such acts can invite legal action. CBSE declares results of Class 10 Second Board Examination 2026. Sri Amarnath Ji and Vaishno Devi Yatras temporarily suspended due to rough weather forecast. And England beat France 6-4 in thrilling third place match to secure bronze medal in FIFA World Cup 2026. Argentina to take on Spain in final tonight. The government has convened an all-party meeting today ahead of the monsoon session of Parliament beginning tomorrow. During the meeting, the government will seek cooperation from all political parties to ensure smooth functioning of both houses of parliament. The monsoon session will commence tomorrow and continue till the 13th of next month. During the session, several important legislations are scheduled to be taken up for discussion and passage. In a stern warning amid rising concerns over manipulated documents, the National Testing Agency, NTA, has issued a strong advisory to students and parents regarding the submission of OMR sheets for scrutiny. The agency revealed that many OMR sheets recently submitted for review have turned out to be fake or artificially generated, prompting closer monitoring of all complaints. A report.
2: The NTA has stated that it is actively scrutinizing every complaint received. However, it cautioned that submitting counterfeit or artificial intelligence generated OMR sheets could lead to serious legal consequences for the complainants. In a social media post, the agency said students and parents are advised to submit only original OMRs for scrutiny. Any fake AI-generated OMR may invite legal action against the complainant. This development comes at a time when the credibility of the examination process has been under intense public scrutiny. The NTA's move appears aimed at curbing attempts to misuse the re-evaluation or scrutiny mechanism through forged documents created with advanced digital tools. Officials indicated that the agency has already identified several suspicious cases and is taking firm steps to verify authenticity before proceeding with any rechecking requests. The advisory underscores a growing challenge posed by artificial intelligence in academic and administrative processes. With easy access to AI image generation tools, some individuals appear to be attempting to fabricate evidence to challenge exam results. The NTA has made it clear that such practices will not be tolerated and will invite strict legal action. Manik Sharma, Akashwani News, Delhi.
1: The Central Board of Secondary Education, CBSE, has declared the results of the Class 10 Second Board Examination 2026. Students can access their results through DigiLocker Results Portal at the URL results.digilocker.gov.in.

ಸ್ನೇಹಿತರೆ 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 8:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ನಾನು ಈಗಾಗಲೇ ಪದಗಳ ಸುಳುಹುಗಳನ್ನು ಕೊಟ್ಟಿದ್ದೆ, ಅದಕ್ಕೆ ಉತ್ತರಗಳನ್ನು ತಿಳಿಸಿರಲಿಲ್ಲ ಅಲ್ವಾ? ಇನ್ನು ಉತ್ತರಗಳನ್ನು ತಿಳ್ಕೊಳ್ಳುವಂತಹ ಕುತೂಹಲ ನಿಮಗೂ ಕೂಡ ಇರುತ್ತೆ. ಹಾಗಾಗಿ ಮೊದಲು ಉತ್ತರಗಳನ್ನು ತಿಳಿಸಿ ನಂತರದಲ್ಲಿ ಚಿತ್ರಗೀತೆಗಳನ್ನು ಕೇಳಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ಕಾರ್ಯಕ್ರಮದ ಆರಂಭದಲ್ಲಿ 3 ಅಕ್ಷರಗಳಿರುವ ಪದದ ಸುಳುಹನ್ನು ಕೊಟ್ಟಿದ್ದೆ. 15 ದಿವಸಗಳಿಗೊಮ್ಮೆ ಪ್ರಕಟವಾಗುವ ಪತ್ರಿಕೆಯನ್ನು ಹೀಗೆನ್ನುವರು ಅಂತ ಹೇಳಿಬಿಟ್ಟು, ಇದಕ್ಕೆ ಸರಿಯಾದ ಉತ್ತರ ಪಾಕ್ಷಿಕ. ಪಾಕ್ಷಿಕ ಎನ್ನುವಂತಹ ಪದ ಸರಿಯಾದ ಉತ್ತರದ ಪದವಾಗಿತ್ತು. ಇನ್ನು ಈ ಪದದ ಮೊದಲ ಅಕ್ಷರದಿಂದ 4 ಅಕ್ಷರಗಳಿರುವ ಎರಡನೇ ಪದದ ಸುಳುಹನ್ನು ಕೊಟ್ಟಿದ್ದೆ. ದೈವಿಕ ಮೂಲದ ದಟ್ಟ ಸುವಾಸನೆಯನ್ನು ಹೊಂದಿರುವ ಹೂವಿದು ಅಂತ ಹೇಳಿಬಿಟ್ಟು, ಇದಕ್ಕೆ ಸರಿಯಾದ ಉತ್ತರ ಪಾರಿಜಾತ. ಪಾಕ್ಷಿಕ ಮತ್ತು ಪಾರಿಜಾತ ಎನ್ನುವಂತಹ ಪದಗಳು ಸರಿಯಾದ ಉತ್ತರದ ಪದಗಳಾಗಿದ್ವು ಮೊದಲನೇ ಪ್ರಶ್ನೆಗೆ. ಇನ್ನು ಎರಡನೇ ಪ್ರಶ್ನೆಯಲ್ಲಿ ಕೇಳಿದ್ದೆ, ಎರಡೂ ಪದಗಳಲ್ಲೂ ಕೂಡ 3 ಅಕ್ಷರಗಳಿವೆ ಅಂಥೇಳಿ ಕೂಡ ತಿಳಿಸಿದ್ದೆ. ಮೊದಲನೇ ಪದದ ಸುಳುಹು ಹೀಗಿತ್ತು, ಕಾಮದಿಂದ ಮೂಡಿದ ಬಯಕೆ ಇದು ಅಂತ ಹೇಳಿಬಿಟ್ಟು, ಇದಕ್ಕೆ ಸರಿಯಾದ ಉತ್ತರ ಕಾಮನೆ. ಕಾಮನೆ ಎನ್ನುವಂತಹ ಪದ ಸರಿಯಾದ ಉತ್ತರದ ಪದವಾಗಿತ್ತು. ಇನ್ನು ಈ ಪದದ ಮೊದಲ ಅಕ್ಷರದಿಂದ ಎರಡನೇ ಪದದ ಸುಳುಹನ್ನು ಕೊಟ್ಟಿದ್ದೆ, ಯುದ್ಧ ಇಲ್ಲಿ ನಡೆಯುತ್ತಿದೆ ಅಂತ ಹೇಳಿಬಿಟ್ಟು, ಇದಕ್ಕೆ ಸರಿಯಾದ ಉತ್ತರ ಕಾಳಗ. ಕಾಮನೆ ಮತ್ತು ಕಾಳಗ ಎನ್ನುವಂತಹ ಪದಗಳು ಸರಿಯಾದ ಉತ್ತರದ ಪದಗಳಾಗಿದ್ವು. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿದ್ದೆ, ಎರಡೂ ಪದಗಳಲ್ಲೂ ಕೂಡ 4 ಅಕ್ಷರಗಳಿವೆ ಅಂಥೇಳಿ ತಿಳಿಸಿ ಮೊದಲನೇ ಪದದ ಸುಳುಹನ್ನು ಕೊಟ್ಟಿದ್ದೆ, ಪತಿಯಲ್ಲಿ ಅಡಗಿರುವ ನೈಪುಣ್ಯತೆ ಅಂತ ಹೇಳಿಬಿಟ್ಟು, ಇದಕ್ಕೆ ಸರಿಯಾದ ಉತ್ತರ ಪರಿಣತಿ. ಪರಿಣತಿ ಎನ್ನುವಂತಹ ಪದ ಸರಿಯಾದ ಉತ್ತರದ ಪದವಾಗಿತ್ತು. ಈ ಪದದ ಮೊದಲ ಅಕ್ಷರದಿಂದ ಎರಡನೇ ಪದದ ಸುಳುಹನ್ನು ಕೊಟ್ಟಿದ್ದೆ, ಹದವಾಗಿರುವುದನ್ನು ಹೀಗನ್ನಿ ಅಂತ ಹೇಳಿಬಿಟ್ಟು, ಇದಕ್ಕೆ ಸರಿಯಾದ ಉತ್ತರ ಪರಿಪಕ್ವ. ಪರಿಣತಿ ಮತ್ತು ಪರಿಪಕ್ವ ಎನ್ನುವಂತಹ ಪದಗಳು ಸರಿಯಾದ ಉತ್ತರದ ಪದಗಳಾಗಿದ್ವು. ಗೊತ್ತಾಯ್ತಲ್ವಾ ಸ್ನೇಹಿತರೆ, ಪಾಕ್ಷಿಕ, ಪಾರಿಜಾತ, ಕಾಮನೆ, ಕಾಳಗ, ಪರಿಣತಿ ಮತ್ತು ಪರಿಪಕ್ವ ಎನ್ನುವಂತಹ ಪದಗಳು ಸರಿಯಾದ ಉತ್ತರದ ಪದಗಳಾಗಿದ್ವು. ಸಾಕಷ್ಟು ಜನ ನಮ್ಮ ಕೇಳುಗರು ಈ 6 ಪದಗಳನ್ನು ಕೂಡ ಸರಿಯಾಗಿ ತಿಳಿಸಿಕೊಟ್ಟಿದ್ರು. ಖಂಡಿತವಾಗ್ಲೂ ಕೂಡ ನಾವು ನೋಡ್ತಾ ಇರ್ತೇವೆ ಯಾರೆಲ್ಲ ಸರಿ ಉತ್ತರಗಳನ್ನು ಕಳುಹಿಸಿಕೊಟ್ಟಿರ್ತೀರಿ, ಜೊತೆಗೆ ಒಂದು ಉತ್ತರವನ್ನು ಕಳಿಸಿ ಸುಮ್ಮನಾಗ್ತೀರಿ ಅಂತ ಹೇಳಿ ಕೂಡ ಸಾಕಷ್ಟು ಜನ ಇವತ್ತು ನಿಜಕ್ಕೂ ಕೂಡ ಖುಷಿ ಆಗ್ತಾ ಇದೆ. 100-ಕ್ಕಿಂತ ಜಾಸ್ತಿ ಜನ ನಮಗೆ ಸರಿ ಉತ್ತರಗಳನ್ನು ಕಳುಹಿಸಿಕೊಟ್ಟಿದ್ರಿ. ಮತ್ತೊಮ್ಮೆ ಸಂದೇಶವನ್ನು ಕಳುಹಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿಸ್ತಾ ಇದ್ದೇನೆ ಉಣ್ಣಿಕೃಷ್ಣನ್ ಹಾಗೂ ಚಿತ್ರ ಅವರ ಯುಗಳ ಸ್ವರದಲ್ಲಿರುವ ಧ್ರುವ ಚಿತ್ರದ ಗೀತೆಯನ್ನು. ಸಾಹಿತ್ಯ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಗುರುಕಿರಣ್.

ಪ್ರಿಯ ಕೇಳುಗರೆ, ಕೇಳ್ತಾ ಇದ್ದೀರಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಮುಂಜಾನೆ ಎದುರ್ಗೋದಯ ಪ್ರಸಾರದಲ್ಲಿ 102.6 ತರಂಗಾಂತರಗಳಲ್ಲಿ ಅಗತ್ಯ ಮಾಹಿತಿ, ಆಯಾಸವಿಲ್ಲದ ಶಿಕ್ಷಣ ಹಾಗೂ ಮನರಂಜನೆಯನ್ನು ನೀಡುತ್ತಿರುವ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ. ಇದೀಗ ಎಫ್ಎಂ ಸಮಯ 8:38:10. ಸೈತ್ರೆ, ಕಾರ್ಯಕ್ರಮದಲ್ಲಿ ಏನಾದರೂ ಪ್ರಶ್ನೆ ಕೇಳಿ ಮೇಡಮ್ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ನಮಗೆ ಸಂದೇಶಗಳನ್ನು ಕಳುಹಿಸಿಕೊಡ್ತಾ ಇದ್ದೀರಿ. ಓಕೆ, ನಿಮ್ಮನ್ನು ನಿರಾಸೆ ಮಾಡೋದಿಲ್ಲ. ಒಂದು ಒಗಟನ್ನು ಕೇಳ್ತೇನೆ ಸ್ನೇಹಿತರೆ,

ಈ ಒಗಟಿಗೆ ನಿಮ್ಮ ಉತ್ತರವನ್ನ ಒಂದು ಹಾಡಿನ ಕಾಲಾವಕಾಶದಲ್ಲಿ ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ ಕಳುಹಿಸಿಕೊಡ್ಬೇಕು. ಸರಿ, ಹಾಗಾದ್ರೆ ಒಗಟನ್ನ ಹೇಳ್ತೇನೆ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಎದೆಯ ಮೇಲೆ ಬಾಯಿ, ಕೈಯನ್ನ ನುಂಗುವೆ, ತಲೆಯ ಮೇಲೆ ಬಾಲ, ಹೊಟ್ಟೆಯಲ್ಲಿ ಹಲ್ಲು, ಯಾರು ನಾನು? ಮತ್ತೊಮ್ಮೆ ಪ್ರಶ್ನೆಯನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಇದು ಒಂದು ಒಗಟು. ಎದೆಯ ಮೇಲೆ ಬಾಯಿ, ಕೈಯನ್ನು ನುಂಗುವೆ, ತಲೆಯ ಮೇಲೆ ಬಾಲ, ಹೊಟ್ಟೆಯಲ್ಲಿ ಹಲ್ಲು.

ಅವರ ಸಂಗೀತವಿದೆ. ಸ್ನೇಹಿತನ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ಒಂದು ಒಗಟನ್ನ ಕೇಳಿದ್ದೆ. ಒಂದು ಹಾಡಿನ ಕಾಲಾವಕಾಶ ಮಾತ್ರ ಕೊಟ್ಟಿದ್ರು, ಯಾಕಪ್ಪ ಉತ್ತರವನ್ನ ಹೇಳ್ತಾ ಇಲ್ಲ, ಹೆಸರುಗಳನ್ನ ಕೂಡ ತಿಳಿಸ್ತಾ ಇಲ್ಲ ಅಂತ ಹೇಳಿ ತಾವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇರಬಹುದು. ಸ್ನೇಹಿತರೆ, ನಾನು ಕೇಳಿದಂತಹ ಒಗಟು ಹೀಗಿತ್ತು: ಎದೆಯ ಮೇಲೆ ಬಾಯಿ, ಕೈಯನ್ನು ನುಂಗುವೆ, ತಲೆಯ ಮೇಲೆ ಬಾಲ, ಹೊಟ್ಟೆಯಲ್ಲಿ ಹಲ್ಲು. ಹಾಗಾದ್ರೆ ಯಾರು ನಾನು ಅನ್ನೋದು ಒಗಟಾಗಿತ್ತು. ಸಾಕಷ್ಟು ಜನ ನಮ್ಮ ಕೇಳುಗರು, ಬೆರಳೆಣಿಕೆಯಷ್ಟು ಮಾತ್ರ ಉತ್ತರ ಬಂದಿದೆ. ಸಾಕಷ್ಟು ಜನ ಕೇಳುಗರು ಬೀಸೋಕಲ್ಲು, ಹಲಸು, ಏಡಿ, ಹಿಟ್ಟಿನ ಗಿರಣಿ, ಜೋಳ, ದಾಳಿಂಬೆ, ಹೊಲಿಗೆ ಯಂತ್ರ, ಅಂಗಿ, ಬಾಚಣಿಕೆ, ಹೀಗೆ ಉತ್ತರಗಳನ್ನು ತಿಳಿಸ್ತಾ ಹೋಗಿದ್ದೀರಿ. ಈ ಉತ್ತರಗಳು ತಪ್ಪಾಗಿವೆ. ಹಾಗಾಗಿ ಮತ್ತೊಂದು ಹಾಡಿನ ಕಾಲಾವಕಾಶವನ್ನು ಕೂಡ ಕೊಡ್ತಾ ಇದ್ದೀನಿ. ನೀವು ಸರಿಯಾಗಿ ಯೋಚನೆ ಮಾಡಿ ನಮಗೆ ಉತ್ತರವನ್ನು ತಿಳಿಸುವಂತಹ ಪ್ರಯತ್ನ ಮಾಡಿ. ಹಾಗೇನೆ ನಮ್ಮ ಸಾಕಷ್ಟು ಜನ ಪ್ರಿಯ ಕೇಳುಗರು ಏನ್ ಕಳಿಸಿದಾರಪ್ಪ ಅಂದ್ರೆ, ನಾನು ನಿಮ್ಗೆ ಸಂದೇಶವನ್ನ ಕಳುಹಿಸಿದ್ದೆ, ನನ್ನ ಹೆಸರನ್ನ ಹೇಳಿಲ್ವಲ್ಲ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಕೂಡ ನಿಮ್ಮ ಹೆಸರನ್ನ ನಾನು ಹೇಳಿದ್ದೇನೆ. ಬಹುಶಃ ನೀವು ಯಾವುದೋ ಕೆಲಸದಲ್ಲಿ ಕೇಳಿಸ್ಕೊಂಡಿರ್ಲಿಕ್ಕಿಲ್ಲ, ಖಂಡಿತವಾಗ್ಲೂ ನಿಮ್ಮ ಹೆಸರನ್ನ ಹೇಳಿದ್ದೇನೆ. ಈಗ ನೆಕ್ಸ್ಟ್ ಉತ್ತರವನ್ನ ಕಳಿಸ್ಬೇಕಾದ್ರೆ ಕೇಳಿಸ್ಕೊಳ್ತಾ ಇರಿ, ಖಂಡಿತವಾಗ್ಲೂ ತಿಳಿಸ್ತೇನೆ. ಓಕೆ, ಇದೀಗ ಕೇಳಿ ಬರೋಣ ಹುಲಿಯ ಚಿತ್ರದ ಗೀತೆಯನ್ನು.

ಸ್ನೇಹ ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಹುಲಿಯ ಚಿತ್ರದ ಗೀತೆಯನ್ನು. ಕೇಳಿ ಬರುವ ಯುಗಳ ಸ್ವರಗಳು ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಇವರವು. ವಿ ಮನೋಹರ್ ಬರೆದಿರುವ ಈ ಗೀತೆಗೆ ಸಾಧು ಕೋಕಿಲ್

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ಕೇಳಿದಂತಹ ಒಗ್ಗಟ್ಟಿಗೆ ಉತ್ತರವನ್ನ ತಿಳಿಸಲಿಕ್ಕೆ ನಿಮ್ಮ ಕಾಲಾವಕಾಶ ಮುಗಿದಿದೆ. ಮತ್ತೆ ನಮ್ಮ ಸಾಕಷ್ಟು ಜನ ಕೇಳುಗರು ಸೂಜಿದಾರ, ಬಾಳೆಹಣ್ಣು, ಮೂಲಂಗಿ, ಸೀರೆ, ಕತ್ತರಿ ಹೀಗೆ ತಪ್ಪು ಉತ್ತರಗಳನ್ನ ನೀಡುತ್ತಾ ಹೋಗಿದ್ದಾರೆ. ಆದ್ರೂ ಕೂಡ ಪ್ರಯತ್ನ ಇದೆ ಅಲ್ವಾ? ಸೊ ಹಾಗಾಗ್ಬಿಟ್ಟು ನಿಮ್ಮ ಹೆಸರುಗಳನ್ನ ಮೊದಲು ತಿಳಿಸಿ ನಂತರದಲ್ಲಿ ಉತ್ತರವನ್ನ ಹೇಳ್ತೇನೆ. ಸ್ನೇಹಿತರೆ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಸೋನು ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಜಿಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಹೊನ್ನೂರಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ಶಂಕರಾಚಾರಿ ಚಿಪ್ಪಿನಕೆರೆಯಿಂದ, ಮೀರಾ ನಾಡಿ ಉಪನ್ಯಾಸಕಿ ಚಿತ್ರದುರ್ಗದಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು, ಕೆಬಿ ಪಾಲಯ ಚಿರತಗೊಂಡುವಿನಿಂದ ಸಿ ತಿಪ್ಪೇಸ್ವಾಮಿ, ವೈಎಸ್ ಭಾಗ್ಯಲಕ್ಷ್ಮಿ ಮಲ್ಲಾಪುರದಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು, ಗುರುಮೂರ್ತಿ ಜಿಬಿ ಶಿಕ್ಷಕರು ಗೋನೂರಿನಿಂದ. ಓಕೆ, ಮತ್ತಷ್ಟು ಜನ ಎಲೆ ಅಡಿಕೆ ಕೊಟ್ಟು ಹೊರಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಇನ್ನು ಷಡಕ್ಷರ ಪಾಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ವಾಣಿ ಶಾಂತಕುಮಾರ್ ಸೃಜನ್ ಮತ್ತು ಸಾರಿಕಾ ಹಳೆ ಟೌನ್ ರಾಜಬೀದಿ ವೀರಭದ್ರಸ್ವಾಮಿ ದೇವಸ್ಥಾನ ರಸ್ತೆ ಚಳ್ಳಕೆರೆಯಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ ಜಿಎಚ್ಆರ್ ಲೇಔಟ್ ಚಿತ್ರದುರ್ಗದಿಂದ, ಭೀಮ್ ಸಮುದ್ರದಿಂದ ಶಿವ ಸರ್ವೋತ್ತಮ್ ಧವಳಗಿರಿ ಬಡಾವಣೆ ಭೀಮ್ ಸಮುದ್ರ ರಸ್ತೆ ಚಿತ್ರದುರ್ಗ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ರಮಾಮಣಿ ಅಜ್ಜಾವರ ಸುಳ್ಯ ತಾಲೂಕಿನಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಹಾಗೆಯೇ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಮಹಂತೇಶ್ ಆರ್ ಆಚಾರ್ ಓಬವ್ವನಾಗ್ತಿಹಳ್ಳಿ ಚಿತ್ರದುರ್ಗದಿಂದ, ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಅನಂತಲಕ್ಷ್ಮಿ ಮೆದೇಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ಚಿನ್ಮಯಿ ಮತ್ತು ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ರೂಪಾ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ, ಸಂಜಯ್ ಮತ್ತೆ ಸ್ವಾತಿ ಭರತ್ ಕೂಡ ಜೊತೆಯಲ್ಲಿರುವಂತದ್ದು ಬೆಂಗಳೂರಿನಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಸಿದ್ದಲಿಂಗ ಮೂರ್ತಿ ಸಿರಿಗೆರೆಯಿಂದ, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಯುಡಿಪಿ ಲೇಔಟ್ ಆರನೇ ಕ್ರಾಸ್ ಚಿತ್ರದುರ್ಗದಿಂದ, ಯಶೋಧ ಯರಳನಾಯಕ ಚಿರತಗೊಂಡುವಿನಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ ಶಿವಲೀಲತೆಯಲ್ಲಿಯವರು, ಶಾಂತಕುಮಾರ್ ತಾಯಕನಹಳ್ಳಿಯಿಂದ, ಗಣೇಶ್ ಕೊಂಡ್ಲಹಳ್ಳಿಯಿಂದ, ಅಮೃತ ರಮೇಶ್ ಬೀಗದ ಓಕೆ ಮೀನು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಓಕೆ ಮೇನಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಚೌಡೇಶ್ವರಿ ಬಡಾವಣೆಯಿಂದ, ನಾಗರತ್ನಮ್ಮ ಕುಂಬಾರಬೀದಿ ಚಿತ್ರದುರ್ಗದಿಂದ, ಅಂಜಿನಪ್ಪ ಸುಟ್ಟಕರ್ನಾರಹಟ್ಟಿಯಿಂದ, ವೈಭಾದೀಪಕ್ ಬ್ಯಾಂಗ್ಳೂರಿನಿಂದ, ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ಲತಾ ಸುಹಾಸ್ ಹೊಸಕೋಟೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ರಾಯಭಾಗ್ ತಾಲೂಕು ಮುಗುಳಕೋಡದಿಂದ ಶಿವಲಿಂಗಯ್ಯ ಕಲಾವತಿ ಹಾಗೆ ಅಭಿಷೇಕಯ್ಯ ಹಿರೇಮಠ ಅವರು, ಉಮಾ ಮಹಾಂತೇಶ್ ಹನುಮಂತನಗರ ಚಿತ್ರದುರ್ಗದಿಂದ, ಭೀಮಸಮುದ್ರದ ಶಿವಗಂಗಮ್ಮ ನಿವೃತ್ತ ಶಿಕ್ಷಕರು ಧವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ. ಹಾಗೆಯೇ ಜಗಳೂರಿನ ಮಂಜುನಾಥ್ ಇವರು ಕೂಡ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಹಾಗೆ ಸುಮಾ ಕೃಷ್ಣಪ್ಪ ಜಯಲಕ್ಷ್ಮಿ ಬಡಾವಣೆ ಇಲ್ಲಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಓಕೆ ಇಷ್ಟು ಜನರ ಸಂದೇಶಗಳು ನಮಗೆ ತಲುಪಿವೆ. ಹಾಗೆ ಉತ್ತರವನ್ನು ನಾನು ಮಧ್ಯೆ ಹೇಳಿಬಿಟ್ಟೆ ಅಂತೇಳಿ ಮತ್ತೆ ಹೊಸದಾಗಿ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಓಕೆ ಪರವಾಗಿಲ್ಲ ಸ್ನೇಹಿತರೆ, ಇನ್ನು ಉತ್ತರವನ್ನು

ಕೆಲವರು ಅರ್ಧದಲ್ಲೇ ಕೇಳಿಸ್ಕೊಂಡ್ರೆ ಅನ್ಕೊಳ್ತೇನೆ, ನೀಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಎದೆಯ ಮೇಲೆ ಬಾಯಿ, ಕೈಯನ್ನ ನುಂಗುವೆ, ತಲೆಯ ಮೇಲೆ ಬಾಲ, ಹೊಟ್ಟೆಯಲ್ಲಿ ಹಲ್ಲು. ಹಾಗಾದ್ರೆ ಯಾರು ನಾನು ಅನ್ನೋದು ಒಗಟ್ಟಾಗಿತ್ತು. ಇದಕ್ಕೆ ಉತ್ತರ ಬೀಗ ಅಲ್ವಾ ಸ್ನೇಹಿತರೆ? ಬೀಗ ಮತ್ತೆ ಬೀಗದ ಕೈ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿತ್ತು. ಹೌದಲ್ವಾ? ಎದೆ ಮೇಲೆ ಬಾಯಿ, ಅಲ್ಲಿ ಒಂದು ನಾವು ಬೀಗವನ್ನು ತಿರುಗಿಸೋದಕ್ಕೆ ಒಂದು ಓಲಿರುತ್ತೆ, ಹಾಗೆ ಕೈಯನ್ನ ನುಂಗುವೆ ಅಂತೇಳಿ ಬೀಗದ ಕೈ ನಾವು ಅದ್ರ ಒಳಗೆ ಹಾಕ್ತೇವೆ. ಹಾಗೆ ತಲೆಯ ಮೇಲೆ ಬಾಲ, ಆ ಬೀಗದ ಕೈಗೆ ನಾವು ಒಂದು ದಾರ ಅಥವಾ ಏನನ್ನಾದ್ರೂ ಕಟ್ಟಿರ್ತೇವೆ ಅಲ್ವಾ. ಇನ್ನು ಹೊಟ್ಟೆಯಲ್ಲಿ ಹಲ್ಲು, ಅದ್ರ ಒಳಗಡೆ ಇರುವಂತದ್ದನ್ನ ಲಾಕ್ ಮಾಡಿದಾಗ ಅದು ಲಾಕ್ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಉತ್ತರ ಬೀಗ ಮತ್ತೆ ಬೀಗದ ಕೈ ಅನ್ನುವಂಥದ್ದಾಗಿತ್ತು. ಸಾಕಷ್ಟು ಜನ ನಮ್ಮ ಕೇಳುಗರು ಈಗ ಅರ್ಧದಷ್ಟು ಜನರು ಉತ್ತರವನ್ನ ಕಳುಹಿಸಿಕೊಟ್ರು, ಮತ್ತರ್ಧದಷ್ಟು ಜನರು ಉತ್ತರಗಳು ತಪ್ಪಾಗಿತ್ತು, ಆದ್ರೂ ಕೂಡ ಪ್ರಯತ್ನ ಇತ್ತಲ್ವಾ. ಸೊ ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಮತ್ತೆ ಸರಿಯಾದ ಉತ್ತರಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ. ಓಕೆ, ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ ಮಂಜುಳಾ ಗುರುರಾಜ್ ಹಾಡಿರುವ ಶ್ರುತಿ ಚಿತ್ರದಿಂದ ಆಯ್ದ ಗೀತೆಯನ್ನು. ಆರ್ ಎನ್ ಜಯಗೋಪಾಲ್ ಬರೆದಿರುವ ಈ ಗೀತೆಗೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

ಇದುವರೆಗೂ ಧ್ರುವ, ಕಲ್ಯಾಣಿ, ಹುಲಿಯಾ ಹಾಗೂ ಶ್ರುತಿ ಚಿತ್ರದಿಂದ ಆಯ್ದ ಗೀತೆಗಳನ್ನು ಕೇಳಿದಿರಿ. ಇಲ್ಲಿಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು.

0: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಸಮಯ ಸರಿಯಾಗಿ 9:05. ಇದೀಗ ಕೆಲವು ಪ್ರಕಟಣೆಗಳು.
1: ಪ್ರತಿ ಭಾನುವಾರ ಬೆಳಿಗ್ಗೆ 11:00 ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
2: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
1: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
3: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
1: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
0: ಸ್ನೇಹಿತರೆ, 2026-27 ಸಾಲಿಗೆ ಹೊಯ್ಸಳ ಹಾಗೂ ಕೆಳದಿ ಚನ್ನಮ್ಮ ಪ್ರಶಸ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಸರ್ಕಾರದ ಆದೇಶದಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ 6-18 ವರ್ಷದೊಳಗಿನ ಮಕ್ಕಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ಹಾಗೆ ಸಮಯ ಪ್ರಜ್ಞೆಯಿಂದ ಇತರರ ಪ್ರಾಣ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶಿಸಿದ ಬಾಲಕರಿಗೆ ಹೊಯ್ಸಳ, ಹಾಗೆಯೇ ಬಾಲಕಿಯರಿಗೆ ಕೆಳದಿ ಚನ್ನಮ್ಮ ಪ್ರಶಸ್ತಿ ಹಾಗೂ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವ್ಯಕ್ತಿ ಮತ್ತು ಸಂಸ್ಥೆಗಳಿಗೆ ಪ್ರಶಸ್ತಿಯನ್ನು ಮಕ್ಕಳ ದಿನಾಚರಣೆ ಸಮಯದಲ್ಲಿ ಪ್ರದಾನ ಮಾಡಲು ಮಂಜೂರಾತಿಯನ್ನು ನೀಡಲಾಗಿದೆ. ಅದರಂತೆ ಹೊಯ್ಸಳ ಹಾಗೂ ಕೆಳದಿ ಚನ್ನಮ್ಮ ಶೌರ್ಯ ಪ್ರಶಸ್ತಿ ಹಾಗೂ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವ್ಯಕ್ತಿ ಮತ್ತು ಸಂಸ್ಥೆಗಳಿಗೆ ಪ್ರಶಸ್ತಿಗಾಗಿ ಪ್ರಸ್ತಾವನೆಗಳನ್ನು ಆಹ್ವಾನಿಸಿದ್ದು, ಜಿಲ್ಲೆಯಲ್ಲಿ ಈ ಯೋಜನೆಯಡಿ 2026-27 ಸಾಲಿಗೆ ಅರ್ಹ ಬಾಲಕ ಬಾಲಕಿಯರು ಮತ್ತು ವ್ಯಕ್ತಿ ಹಾಗೂ ಸಂಸ್ಥೆಗಳಿಂದ ಅರ್ಜಿ ಸಲ್ಲಿಸಲು 8 August 2026 ಅಂತಿಮ ದಿನಾಂಕವೆಂದು ನಿಗದಿಪಡಿಸಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿತ್ರದುರ್ಗ ಇವರನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದು.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಕೇಳುಗರೆ 2026-27ನೇ ಸಾಲಿಗೆ ನಾವೀನ್ಯತೆ ತಾರ್ಕಿಕ ಸಾಧನೆಗಳು ಕ್ರೀಡೆ ಕಲೆ ಸಾಂಸ್ಕೃತಿಕ ಸಂಗೀತ ಈ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿದ 5-18 ವರ್ಷ ವಯೋಮಿತಿಯೊಳಗಿನ ಮಕ್ಕಳನ್ನು ಪ್ರತಿ ಕ್ಷೇತ್ರದಲ್ಲಿ 2 ಮಕ್ಕಳಂತೆ ಒಟ್ಟು 8 ಮಕ್ಕಳಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ನೀಡುತ್ತಿದ್ದು ಅದಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದೇ ತಿಂಗಳ 30 ಕೊನೆಯ ದಿನಾಂಕವಾಗಿದ್ದು ಈ ಮಾಹಿತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಉಪನಿರ್ದೇಶಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಾಲಭವನ ಆವರಣ ಚಿತ್ರದುರ್ಗ ಇವರನ್ನು ಸಂಪರ್ಕಿಸಲು ಕೋರಲಾಗಿದೆ
2: ಗೊರಕ ಗೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬೇದಿಗೆ ಹಾಕಿ ಹೋದ್ರ ಆಯ್ತು ಕಣವ
3: ಓಯ್ ಬಸಣ್ಣ ನಿಲ್ಲು ಅಲ್ಲೇನೆ ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ
2: ಅದರಿಂದ ಏನಾಯ್ತು ಗೌರಕ ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು

0: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
2: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
5: ನಲ್ನುಡಿ, ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
6: ರುಚಿ ಅಭಿರುಚಿಗಳು ಮನುಷ್ಯನ ಎರಡು ಮನೋವೃತ್ತಿಗಳು. ರುಚಿ ನಾಲಿಗೆಗೆ ಸಂಬಂಧಿಸಿದ್ದರೆ ಅಭಿರುಚಿ ಮನಸ್ಸಿಗೆ ಸಂಬಂಧಿಸಿದ್ದು. ಬಗೆ ಬಗೆಯ ರುಚಿಕರವಾದ ಆಹಾರಗಳನ್ನು ನಾಲಿಗೆಯನ್ನು ತಳಿಸಲು ನಾವೆಲ್ಲ ಬಯಸುತ್ತೇವೆ. ಇದು ಸಹಜ ಹಾಗೂ ಅನಿವಾರ್ಯ. ಇಲ್ಲಿ ಸ್ವಾದ ದೈಹಿಕ ಆರೋಗ್ಯ ಪ್ರಧಾನ. ಹಾಗೆಯೇ ಬುದ್ಧಿಗೆ ಮನಸ್ಸಿಗೆ ಆಹಾರ ಒದಗಿಸುವುದು ಅಭಿರುಚಿ. ಅಭಿರುಚಿ ಮನುಷ್ಯನ ವ್ಯಕ್ತಿತ್ವದ ದ್ಯೋತಕ. ಇದು ನಮ್ಮ ಬೆಳವಣಿಗೆಗೆ ಸಮಾಜದ ಒಳಿತಿಗೆ ಪೂರಕವಾಗಿದ್ದರೆ ಅದು ಸದಭಿರುಚಿ ಎನಿಸಿಕೊಳ್ಳುತ್ತದೆ. ಸದಭಿರುಚಿ ಹವ್ಯಾಸವಾಗಿ ಬೆಳೆದರೆ ಅದು ಬೀರುವ ಪರಿಣಾಮ ಸಕಾರಾತ್ಮಕವಾಗಿರುತ್ತದೆ. ಓದುವುದು, ಬರೆಯುವುದು, ಸಂಗೀತ ಕೇಳುವುದು, ಹಾಡುವುದು, ಪರಿಸರ ಕಾಳಜಿ, ಸಮಾಜ ಸೇವೆ ಇತ್ಯಾದಿಗಳೆಲ್ಲ ಸದಭಿರುಚಿಯ ದ್ಯೋತಕಗಳು. ಈ ಸದಭಿರುಚಿಯ ಪರಿಧಿಯಲ್ಲಿ ಪುಸ್ತಕದ ಓದು ಅಥವಾ ವಾಚನಾಭಿರುಚಿಯು ಪ್ರಮುಖವಾಗಿದೆ. ನಮ್ಮ ಕಲಿಕೆಯ ವಿಧಾನಗಳಲ್ಲಿ ಪುಸ್ತಕಗಳ ಪಾತ್ರ ಪ್ರಮುಖವಾದುದು. ಇವು ಓದುವ ಸಂಸ್ಕೃತಿಗೆ ಪ್ರೇರಕ. ಜ್ಞಾನಾರ್ಜನೆಗೆ ಅಕ್ಷರ ಸಂಸ್ಕೃತಿಯ ಕೊಡುಗೆ ಪುಸ್ತಕಗಳು. ಓದುವ ಹವ್ಯಾಸ ಬದುಕಿಗೆ ಜೀವಂತಿಕೆಯನ್ನು ತಂದುಕೊಡುತ್ತದೆ. ಪುಸ್ತಕಗಳೆಂದರೆ ಕೇವಲ ಅಕ್ಷರ ತುಂಬಿದ ಹಾಳೆಗಳ ಕಟ್ಟಲ್ಲ, ಅವು ಬಹು ಸಂಸ್ಕೃತಿಗಳ ಕೋಶ. ಅವು ಜನಸಮುದಾಯದ ಅನುಭವಗಳ ದಾಖಲೆ. ಅದು ತಲೆಮಾರಿನಿಂದ ತಲೆಮಾರಿಗೆ ಜ್ಞಾನವಾಹಕವಾಗಿ ಕೆಲಸ ಮಾಡುತ್ತದೆ. ನಮ್ಮಲ್ಲಿ ಹಿಂದಿನಿಂದಲೂ ಮೌಖಿಕ ಸಂಪ್ರದಾಯ, ಓದುಗ ಸಂಪ್ರದಾಯ ಎರಡು ಪ್ರಮುಖ ದಾರಿಗಳಾಗಿವೆ. ಪುಸ್ತಕಗಳು ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಪುಸ್ತಕ ಸಂಸ್ಕೃತಿಯನ್ನು ಮಕ್ಕಳಿಗೆ ಪ್ರೀತಿಯಿಂದಲೇ ಬೆಳೆಸಬೇಕಾಗಿದೆ. ಪುಸ್ತಕಗಳು ಅತ್ಯುತ್ತಮ ಸ್ನೇಹಿತರಂತೆ ಎಂಬುದು ಎಲ್ಲರಿಗೂ ತಿಳಿದಿದೆ. ಮಕ್ಕಳಲ್ಲಿ ಈ ಸದಭಿರುಚಿಯನ್ನು ಬೆಳೆಸಬೇಕು. ಇದಕ್ಕೆ ಅಗತ್ಯವಾಗಿ ಮಾಡಬೇಕಾದದ್ದು ಎಲ್ಲರಿಗೂ ಗ್ರಂಥ ಭಂಡಾರಗಳನ್ನು, ಗ್ರಂಥಾಲಯಗಳನ್ನು ಪರಿಚಯಿಸುವುದು. ಈಗ ಮನೆ ಮನೆಗೆ ಗ್ರಂಥಾಲಯ, ಸಂಚಾರಿ ಗ್ರಂಥಾಲಯಗಳ ಪರಿಕಲ್ಪನೆ ಜಾರಿಯಲ್ಲಿರುವುದು ಆಶಾದಾಯಕ ಬೆಳವಣಿಗೆ. ಇದರ ಜೊತೆಗೆ ಪ್ರತಿ ಮನೆಯಲ್ಲೂ ಕಡ್ಡಾಯವಾಗಿ ಅತ್ಯುತ್ತಮ ಪುಸ್ತಕಗಳ ಭಂಡಾರವನ್ನು ಸ್ಥಾಪಿಸಲು ಎಲ್ಲರೂ ಮನಸ್ಸು ಮಾಡಬೇಕು. ಹಣದಿಂದ ಭೌತಿಕ ಸಂಪತ್ತು ಹೆಚ್ಚಾಗುತ್ತದೆ. ಐಷಾರಾಮಿ ವಸ್ತುಗಳನ್ನು ಕೊಂಡಾಗ ನಾವೇ ಶ್ರೀಮಂತರು, ಎಲ್ಲರಿಗಿಂತಲೂ ಶ್ರೇಷ್ಠ ಎಂಬ ಅಹಂಭಾವ ಬರುತ್ತದೆ. ಆದರೆ ಒಂದು ಪುಸ್ತಕವನ್ನು ಕೊಂಡು ಓದಿದಾಗ ನಾವು ಇನ್ನೂ ಏರಬೇಕಾದ ಎತ್ತರದ ಅರಿವಾಗಿ, ಮರಕ್ಕಿಂತ ಮರ ದೊಡ್ಡದು, ನಮ್ಮನ್ನು ಮೀರಿಸುವ ವ್ಯಕ್ತಿಗಳಿದ್ದಾರೆ, ನಾವು ಸಾಧಿಸಬೇಕಾದದ್ದು ಬಹಳಷ್ಟಿದೆ ಎಂಬ ಭಾವ ಮೂಡುತ್ತದೆ. ಪುಸ್ತಕಗಳು ಮನೋಲ್ಲಾಸದ ಜೊತೆಗೆ ಮನೋವಿಕಾಸ, ಪ್ರಾಪಂಚಿಕ ಅರಿವು, ಮಹನೀಯರ ಜ್ಞಾನಿಗಳ ವಿಚಾರಗಳು ತಿಳಿದು ನಮ್ಮ ಬದುಕು ಮೌಲ್ಯಯುತವಾಗುತ್ತದೆ. ದೇಶ ಸುತ್ತು ಕೋಶ ಓದು ಎಂಬಂತೆ ನಾವು ಅತ್ಯುತ್ತಮ ಪುಸ್ತಕಗಳನ್ನು ಆಯ್ಕೆ ಮಾಡಿ ಓದುವ ಸದಭಿರುಚಿಯನ್ನು ಬೆಳೆಸಿಕೊಳ್ಳಬೇಕು ಹಾಗೂ ಬೆಳೆಸಬೇಕು. ಇದು ದೀಪದಿಂದ ದೀಪ ಹಚ್ಚುವ ಕೆಲಸ. ಮಕ್ಕಳಿಗೆ ಉಡುಗೊರೆಯಾಗಿ ಪುಸ್ತಕ ನೀಡಿದರೆ ಉತ್ತಮ ಮೌಲ್ಯಗಳನ್ನು ಬಿತ್ತಿದಂತೆ. ಪುಸ್ತಕ ಸಂಗ್ರಹಣೆ ಎಂದರೆ ಜ್ಞಾನ ಸಂಪತ್ತನ್ನು ಮುಂದಿನ ಪೀಳಿಗೆಗೆ ಶೇಖರಿಸಿದಂತೆ. ಆಧುನಿಕ ತಂತ್ರಜ್ಞಾನದ ಮೂಲಕ ಅತ್ಯಮೂಲ್ಯ ಪುಸ್ತಕಗಳನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸುವ ಮಹತ್ ಕಾರ್ಯ ನಡೆಯುತ್ತಿರುವುದು ಶ್ಲಾಘನೀಯ. ಅತ್ಯುತ್ತಮ ಪುಸ್ತಕಗಳನ್ನು ಸಂಗ್ರಹಿಸಿ ಅಧ್ಯಯನ ಮಾಡುವ ಹೊಣೆ ನಮ್ಮದು. ಇದನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಗುರುತರ ಜವಾಬ್ದಾರಿ ಸರಿಯಾಗಿ ನಿರ್ವಹಣೆಯಾಗಬೇಕು. ಮನಸ್ಸಿಗೆ ಬೇಸರವಾದಾಗ ಒಂದು ಪುಸ್ತಕದ ಓದು ಸಾಂತ್ವನ ನೀಡುತ್ತದೆ, ಆತ್ಮವಿಶ್ವಾಸ ತುಂಬುತ್ತದೆ. ಪುಸ್ತಕಂ ಹಸ್ತಭೂಷಣಂ ಎಂಬ ಮಾತಿದೆ. ಇದು ನಿಜಕ್ಕೂ ಅತ್ಯಮೂಲ್ಯವಾದ ಮಾತು. ಬೆಳೆಯುವ ಸಿರಿ ಮೊಳಕೆ

0: ಸಂಸ್ಕೃತಿಯಲ್ಲಿ ಎಂಬಂತೆ ಮಕ್ಕಳಲ್ಲಿ ಪುಸ್ತಕ ಸಂಸ್ಕೃತಿ ವಾಚನಾಭಿರುಚಿಯನ್ನು ಬೆಳೆಸಿದರೆ ಅವರ ಮನಸ್ಸನ್ನು ವಿವೇಕದ ಮಾರ್ಗದತ್ತ ನಡೆಸಲು ಸಾಧ್ಯವಾಗುತ್ತದೆ. ಪುಸ್ತಕ ಸಂಸ್ಕೃತಿ ಆಧುನಿಕ ತಂತ್ರಜ್ಞಾನದ ಜಾಗೃತಿ, ಬುದ್ಧಿ ಭಾವಗಳ ಸಮ್ಮಿಲನದಂತೆ. ಕೇವಲ ತಂತ್ರಜ್ಞಾನವನ್ನಷ್ಟೇ ಅವಲಂಬಿಸಿದರೆ ನಮ್ಮ ಆಲೋಚನಾ ಶಕ್ತಿಗೆ ಕಡಿವಾಣ ಹಾಕಿದಂತೆ. ನಾವು ಯಂತ್ರ ಮಾನವರಾಗುವ ಅಪಾಯವನ್ನು ತಡೆಯಲು ಪುಸ್ತಕ ಸಂಸ್ಕೃತಿ, ಜ್ಞಾನ ಸಂಸ್ಕೃತಿ, ಮಾನವೀಯ ಸಂಸ್ಕೃತಿ ಬೆಳೆಯಬೇಕು. ಮಾನವ ಶಕ್ತಿಯ ಮೇಲೆ ವಿಶ್ವಾಸ ಮೂಡಬೇಕು. ಸದಭಿರುಚಿಯ ಸಾರ್ಥಕ ಬದುಕು ನಮ್ಮದಾಗಬೇಕಲ್ಲವೇ?
1: ಡಾಕ್ಟರ್ ಸತೀಶ್ ಚಂದ್ರ ಅವರಿಂದ ನಲ್ಲುಡಿ ಬದುಕಿಗೊಂದು ಹಿತನುಡಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಸಮಯ ಸರಿಯಾಗಿ 9:10:20. ಇದೀಗ ಕೇಳಿ ಕಾಮನಬಿಲ್ಲು ಕಾರ್ಯಕ್ರಮ.

ಸ್ನೇಹಿತರೆ ಎಂದಿನಂತೆ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ ಜನಪದ ಗೀತೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಆರಂಭದಲ್ಲಿದೆ ರೋಹಿಣಿ ಮೋಹನ್ ಹಾಡಿರುವ ಕುವೆಂಪು ವಿರಚಿತ ಕವಿತೆ. ಸಂಗೀತ ನಿರ್ದೇಶನ ಲೀಲಾವತಿ ಎಚ್ಆರ್.

ಇನ್ನು ಕಾಮನಪಿಲ್ಲು ಕಾರ್ಯಕ್ರಮದಲ್ಲಿ ಜನಪದ ಗೀತೆಯನ್ನು ಕೇಳೋಣ ಕೆ ಯುವರಾಜ್ ಅವರ ಸ್ವರದಲ್ಲಿ. ಅದಕ್ಕೂ ಮುನ್ನ ಒಂದಷ್ಟು ಪ್ರಕಟಣೆಗಳು ಅಂದರೆ ಒಂದಷ್ಟು ಸಂದೇಶಗಳು ನಮ್ಮನ್ನು ತಲುಪಿವೆ. ಗುಡ್ ಮಾರ್ನಿಂಗ್ ಶಶಿಕಲಾ ಮೇಡಮ್ ಅವರಿಗೆ, ನಾವು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ಹಾಗೆ ಆದಿತ್ಯ ಶಿವಲೀಲ ತೇಲಿ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಅನ್ನದ ಮಹತ್ವ ಇರುವ ಸೊಗಸಾದ ನುಡಿಮಾತಿನೊಂದಿಗೆ ಪ್ರಾರಂಭಿಸಿ ಬೆಳಗಿನ ನಮನ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲೆಯ ಅವನಿ ಪಟ್ಟಣದಲ್ಲಿರುವಂತಹ ರಾಮಲಿಂಗೇಶ್ವರ ದೇವಾಲಯಗಳ ಸಂಕೀರ್ಣ ಸಮುಚ್ಚಯ ಕುರಿತಾದ ಐತಿಹಾಸಿಕ ಹಿನ್ನೆಲೆ, ಪೌರಾಣಿಕ ಮಾಹಿತಿ, ಜೊತೆಗೆ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಮೂಡಿಬಂದಂತಹ ಜಗನ್ನಾಥದಾಸರ ಕೃತಿ, ಜೊತೆಗೆ ಡಾ

ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ ಭಕ್ತಿಗೀತೆ, ಪದಬಂಧ, ಚಿತ್ರಗೀತೆಗಳ ಜೊತೆ ಪ್ರಶ್ನೆ ಎಲ್ಲವೂ ಕೂಡ ನಿಮ್ಮ ನಿರೂಪಣೆಯಲ್ಲಿ ಸೊಗಸಾಗಿ ಮೂಡಿ ಬರ್ತಾ ಇದೆ. ಬೆಳಗ್ಗೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಕೇಳ್ತಾ ಇದ್ದೇವೆ, ಧನ್ಯವಾದಗಳು, ನಮಸ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಹಾಗೆಯೇ ಗಂಡುಗಲಿ ಮದಕರಿ ನಾಯಕರ ಆಳಿದಂತಹ ಐತಿಹಾಸಿಕ ಕೋಟೆನಾಡು ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೆ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ, ಬಿವಿಕೆಎಸ್ ಲೇಔಟ್ ಇಲ್ಲಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಶುಭೋದಯ ಶಶಿಕಲಾ ಟಿ ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಶುಭೋದಯ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲೆಯ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ನೀಡಿದಂತಹ ಮಾಹಿತಿ ತುಂಬ ವಿವರವಾಗಿತ್ತು, ಐತಿಹಾಸಿಕ ಹಿನ್ನೆಲೆ ಚೆನ್ನಾಗಿತ್ತು, ಅರ್ಥಪೂರ್ಣವಾಗಿ ಮೂಡಿಬಂತು, ಜೊತೆಗೆ ಭಕ್ತಿಗೀತೆಗಳು ಕೂಡ ಸುಮಧುರವಾಗಿದ್ವು. 7:45 ಹಾಗೆಯೇ ಚಿತ್ರಗೀತೆಗಳು ತುಂಬ ಮಧುರವಾಗಿ ಮೂಡಿಬಂದವು, ಜೊತೆಗೆ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಗೀತೆಗಳನ್ನು ಕೇಳ್ತಾ ಇದ್ದೀವಿ, ತುಂಬ ಸುಮಧುರವಾಗಿ ಮೂಡಿ ಬರ್ತಾ ಇವೆ, ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಹಾಗೆಯೇ ಮೀರಾನಾಡಿ ಉಪನ್ಯಾಸಕಿ ಚಿತ್ರದುರ್ಗದಿಂದ, ಪ್ರೀತಿಯ ನಿರೂಪಕರಿಗೆ ಹಾಗೆ ಕೇಳುಗರಿಗೆ ಶುಭೋದಯ. ಈ ದಿನದ ಬೆಳಗಿನ ಎಲ್ಲಾ ಕಾರ್ಯಕ್ರಮಗಳು ಸುಂದರವಾಗಿ ಮೂಡಿ ಬರ್ತಾ ಇವೆ. ಸುಂದರ ನಿರೂಪಣೆಯೊಂದಿಗೆ ನಮನ ಚಿಂತನ ಅರ್ಥಪೂರ್ಣವಾಗಿತ್ತು. ಪದಬಂಧದಲ್ಲಿ ಕೇಳಿದ ಪ್ರಶ್ನೆಗಳು ಚೆನ್ನಾಗಿತ್ತು. ನಾನು ಕೂಡ ಪ್ರಯತ್ನಿಸಿದೆ, ಒಂದೆರಡು ಉತ್ತರ ತಪ್ಪಾಗಿದ್ವು. ಸರಿಯೋ ತಪ್ಪೋ ಪ್ರಯತ್ನಿಸಬೇಕು ಎಂಬುದೇ ನನ್ನ ಆಶಯ. ಖಂಡಿತವಾಗ್ಲೂ ಕೂಡ ನಿಮ್ಮ ಪ್ರಯತ್ನ ಇದ್ರೆ ನಮಗೂ ಕೂಡ ಸಂತೋಷ ಆಗುತ್ತೆ ಮೇಡಮ್. ಓಕೆ, ಇನ್ನು ಸುಮಧುರ ಕನ್ನಡ ಚಿತ್ರಗೀತೆಗಳು ಇಷ್ಟ ಆಯ್ತು. ರುಚಿ ಸದಾಭಿರುಚಿಯಲ್ಲಿ ಪುಸ್ತಕಗಳ ಓದುವಿಕೆ ಒಂದು ಸಂಸ್ಕೃತಿ ಎನ್ನುವಂತಹ ಮಾತುಗಳು ಉತ್ತಮವಾಗಿತ್ತು. ಆಗಸದ ಕಾಮನಬಿಲ್ಲಿನಂತೆ ಬಣ್ಣ ಬಣ್ಣದ ಗೀತೆಗಳನ್ನ ಕೇಳ್ತಾ ಇದ್ದೀವಿ, ಧನ್ಯವಾದಗಳು ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮ್ಮ ಸಂದೇಶಗಳಿಗಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ಕೇಳಿಸ್ತಾ ಇದ್ದೇನೆ ಜನಪದ ಗೀತೆಯನ್ನು ಕೆ ಯುವರಾಜ್ ಅವರ ಸ್ವರದಲ್ಲಿ.

ಸ್ನೇಹಿತ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಸೃಷ್ಟಿ, ಪ್ರಕೃತಿ, ಲತಾ ಸಿದ್ದಪ್ಪ, ಹೊಳಲ್ಕೆರೆ ರಸ್ತೆ, ನೆಹರು ನಗರ, ಚಿತ್ರದುರ್ಗದಿಂದ ಶುಭೋದಯ ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಶುಭೋದಯ. ಇಂದು ಬೆಳಗಿನಿಂದ ಮೂಡಿ ಬಂದಂತಹ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇವೆ. ಇದರಿಂದ ಮನಸ್ಸೋಲ್ಲಾಸವಾಯಿತು. ನಮ್ಮ ಆಕಾಶವಾಣಿಗೊಂದು ದೊಡ್ಡ ಸಲಾಂ ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಹಾಗೆಯೇ ಗುಡ್ ಮಾರ್ನಿಂಗ್ ಸುಜಾತಾ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್ ಇವರೆಲ್ಲ ಸೇರಿ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಅಂತ ಹೇಳಿಬಿಟ್ಟು. ಓಕೆ, ತಮಗೂ ಕೂಡ ಗುಡ್ ಮಾರ್ನಿಂಗ್. ಹಾಗೆಯೇ ನಮಸ್ತೆ ಆಕಾಶವಾಣಿ ಶುಭೋದಯ ನಿರೂಪಕರಿಗೆ, ಹಾಗೆ ಆಕಾಶವಾಣಿ ಕೇಳುಗರಿಗೆ ಅಂತ ಹೇಳಿ ತಿಳಿಸ್ತಾ, ಮೇಡಮ್ ಬೆಳಿಗ್ಗೆ ಪ್ರಸಾರವಾಗುವಂತಹ ಶುಭ ನುಡಿ, ನಮ್ಮನ ಭಕ್ತಿಗೀತೆ, ರಾಮಲಿಂಗೇಶ್ವರ ದೇವರ ಮಾಹಿತಿ, ಭಾವಗೀತೆ, ಎಲ್ಲ ಕಾರ್ಯಕ್ರಮಗಳು ಕೂಡ ಅದ್ಭುತವಾಗಿ ಮೂಡಿ ಬರ್ತಾ ಇವೆ. ಮಾಹಿತಿನ ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ರಿ, ಧನ್ಯವಾದಗಳು ಅಂತ ಹೇಳಿ ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಮತ್ತು ಸರೋಜಾ, ಸಂಜಯ್, ಧನ್ಯ, ಮುದಿಮಲ್ಲಪ್ಪ, ಕಸ್ತೂರಮ್ಮ ಅವರು ಸೇರಿ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಓಕೆ, ತಮ್ಮೆಲ್ಲರ ಸಂದೇಶಗಳಿಗಾಗಿ ಧನ್ಯವಾದಗಳು. ಓಕೆ, ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಸೋಮನಾಥ ಮಡ್ರಳ್ಳಿ ಗ್ರಾಮದಿಂದ ಶುಭೋದಯ ಶಶಿಕಲಾ ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭೋದಯ. ಇದುವರೆಗೂ ನೀವು ನಡೆಸಿಕೊಟ್ಟಂತಹ ದುರ್ಗೋದಯದ ಎಲ್ಲ ಕಾರ್ಯಕ್ರಮಗಳು ಸೊಗಸಾಗಿ ಮೂಡಿ ಬಂದಿರುತ್ತವೆ. ಹಾಗೆಯೇ ಮುಂಬರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳೋದಕ್ಕೆ ಇಚ್ಛಿಸ್ತಾ ಇದ್ದೇವೆ. ಶುಭ ದಿನ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಸುಬ್ರಹ್ಮಣಿ ಬೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್ ಅಂಥೇಳಿ ಹೇಳ್ತಾ ಇದ್ದಾರೆ. ತಮಗೂ ಕೂಡ ನಮಸ್ಕಾರ. ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಮಾಹಿತಿ ಸೊಗಸಾಗಿದೆ, ಜೊತೆಗೆ ಚಿತ್ರಗೀತೆಗಳು ಕೂಡ ಅದ್ಭುತವಾಗಿ ಮೂಡಿ ಬರ್ತಾ ಇವೆ, ಧನ್ಯವಾದಗಳು ಅಂಥೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ನಂಬರ್ ಎಂಡಿಂಗ್ ವಿತ್ ಯಾರಿದು, ರೇಖಾ, ಬೆಳಗಾವಿ ಡಿಸ್ಟಿಕ್ ಚಿಕ್ಕೋಡಿ ತಾಲೂಕಿನಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಇನ್ನು ಟೈಪಿಂಗ್ ಅಂತೇಳಿ ತೋರಿಸ್ತಾ ಇದೆ, ಹಾಗಾಗಿ ನಂತರದಲ್ಲಿ ಸಂದೇಶ ಬಂದರೆ ನಮ್ಮನ್ನು ತಲುಪಿದರೆ ಖಂಡಿತವಾಗ್ಲೂ ತೆಗೆದುಕೊಳ್ತೇನೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಸ್ತಾ ಇದ್ದೇನೆ ಕನ್ನಡ ಚಿತ್ರಗೀತೆಯನ್ನು. ಒಲವು ಮೂಡಿದಾಗ ಚಿತ್ರದ ಗೀತೆಗಾಗಿ ಸಂಗಡಿಗರೊಂದಿಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ.

ಕಾರ್ಯಕ್ರಮದಲ್ಲಿ ಮತ್ತಷ್ಟು ಸಂದೇಶಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಮೇಡಮ್ ನಮಸ್ತೆ. ಬೆಳಗಿನ ಶುಭೋದಯ. ಕಾಮನಬಿಲ್ಲಿನ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇವೆ, ಧನ್ಯವಾದಗಳು ಅಂತ ಹೇಳಿ ಮಲ್ಲಿಕಾರ್ಜುನ ಜಿ ಮಾರಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಬೆಳಗಿನ ಶುಭೋದಯಗಳು ಮೇಡಮ್ ನಿರೂಪಕರಿಗೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಜೊತೆಗೆ ಸೂಪರ್ ಮಾಹಿತಿ, ಸೂಪರ್ ಗೀತೆಗಳು ಮನಸ್ಸು ಪುಳಕಿತಗೊಳ್ತಾ ಇವೆ ಅಂತ ವಿಷಯಗಳು ನೀವು ಹೇಳ್ತಾ ಇದ್ದೀರಿ. ಅದರಿಂದ ಚೇತರಿಸಿಕೊಳ್ಳುವಂತಹ ಗೀತೆಗಳು ಕೂಡ ಸೂಪರ್ ಆಗಿ ಮೂಡಿ ಬರ್ತಾ ಇವೆ ಅಂತ ಹೇಳಿ ಬೊಮ್ಮಕ್ಕನಹಳ್ಳಿಯಿಂದ ಅನಂತರಾಮಸ್ವಾಮಿ, ಮಂಜುಳಾ ಅನಂತರಾಮ್, ಸಂಗೀತ ನಿರಂಜನ್ ಅವರು ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಶುಭೋದಯ ಮೇಡಮ್ ಅಂತ ಹೇಳ್ಬಿಟ್ಟು ಪ್ರತಿಭಾ ರಾಘವೇಂದ್ರ ಅವರು ಚೋರ್ನೂರಿನಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ತಮಗೂ ಕೂಡ ಶುಭೋದಯ. ಬೆಳಗಿನ ನಮನದಲ್ಲಿ ಕೋಲಾರ ದೇವಸ್ಥಾನದ ಬಗ್ಗೆ ಮಾಹಿತಿ, ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ, ಪದಬಂಧ, ಸುಳುಹುಗಳು, ಹಾಗೆಯೇ ಪ್ರಸಾರವಾಗ್ತಾ ಇರುವಂತಹ ಕಾಮನಬಿಲ್ಲು ಕಾರ್ಯಕ್ರಮದ ಎಲ್ಲಾ ಗೀತೆಗಳು ಇಂಪಾಗಿ ಮೂಡಿ ಬರ್ತಾ ಇವೆ. ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಪ್ರಭಾಕರಯ್ಯ ಚೈತ್ರಯನ್ ಮಠದ್ ಹಂಪನೂರು ಗ್ರಾಮ, ಇಲ್ಲಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಕಲ್ಲಿನ ಕೋಟೆಯ ನಮ್ಮ ಹೆಮ್ಮೆಯ ಆಕಾಶವಾಣಿ, ಚಿತ್ರದುರ್ಗದ ಸಿಬ್ಬಂದಿಗಳಿಗೆ, ನಿರೂಪಕರಿಗೆ ಶುಭ ಮುಂಜಾನೆ, ನಿರೂಪಣೆ ಸೂಪರ್ ಸೂಪರ್ ಅಂತೇಳಿ ಕಳುಹಿಸಿಕೊಟ್ಟಿದ್ದಾರೆ. ತಮಗೆ ಧನ್ಯವಾದಗಳು. ಇನ್ನು ಬೊಮ್ಮಕ್ಕನಹಳ್ಳಿಯಿಂದ ಅನಿತಮ್ಮ, ಮಲ್ಲಿಕಾರ್ಜುನಪ್ಪ, ಅವೀಶ್ ಅವರು ಕೂಡ ನಮಗೆ ಬೆಳಗಿನ ಶುಭೋದಯವನ್ನು ತಿಳಿಸ್ತಾ ಇದ್ದಾರೆ. ಓಕೆ, ತಮ್ಮೆಲ್ರಿಗೂ ಕೂಡ ಶುಭೋದಯಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಹಿಂದಿ ಚಿತ್ರಗೀತೆಯನ್ನು ಕೇಳಿಸ್ತಾ ಇದ್ದೇನೆ. ಲಗೆ ರಹೋ ಮುನ್ನಾ ಬಾಯ್ ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಲಗೇ ರಹೋ ಮುನ್ನಾಬಾಯ್ ಚಿತ್ರದ ಈ ಗೀತೆಯೊಂದಿಗೆ ಕಾಮನಬಿಲ್ಲು ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಸ್ನೇಹಿತರೆ, 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 9:35 ಇದೀಗ ಚರಣ ನಮ್ಮದು, ಪಲ್ಲವಿ ನಿಮ್ಮದು, ನೇರ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ ಸ್ನೇಹಿತರೆ, ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಚರಣದ ಎರಡು ಸಾಲುಗಳನ್ನು ಕೇಳಿಸ್ತೇನೆ. ನಂತರ ಪಲ್ಲವಿಯನ್ನು ಗುರುತಿಸಿ ನಮ್ಮ ನಿಲಯದ ಫೋನ್ ಸಂಖ್ಯೆಗಳಾದ 944864 ಹಾಗೆಯೇ 9141970272 ಹಾಗೆಯೇ 295649 ಇದು ಸ್ಥಿರ ದೂರವಾಣಿ ಸಂಖ್ಯೆ. ಇದಕ್ಕೆ STD ಕ್ರಮಾಂಕ 08194. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮೊದಲನೇ ಕರೆ ಕೂಡ ಬರ್ತಾ ಇದೆ, ಯಾರು ಅಂತ ಕೇಳೋಣ. ಹಲೋ, ಹಲೋ, ಓಕೆ, ಕರೆ ಕಟ್ ಆಯ್ತು. ಹಲೋ,
2: ಹಲೋ, ನಮಸ್ತೆ ಮೇಡಮ್. ಹೇಗಿದ್ದೀರಿ ಮೇಡಮ್?
1: ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ? ಟಿಫನ್ ಮಾಡ್ಬೇಕು, ಇನ್ನೂ ಆಗಿಲ್ಲ ಇವತ್ತು. ಓಕೆ, ನಿಮ್ದಾಯ್ತಾ ಟಿಫನು? ಅಲ್ವಾ, ಹೇಗೂ ಬರಲ್ಲ ಅಂತ ಹೇಳಿ ಕರಿತಿದ್ದೀರಿ. ನಿಜವಾಗ್ಲು ಹತ್ರ ಇದ್ದಿದ್ರೆ ಕರಿತಾ ಇರ್ಲಿಲ್ಲ ಅನ್ಸುತ್ತೆ ಅಲ್ವಾ? ಓಕೆ, ಆದ್ರೆ ನಾವು ಹತ್ರ ಇದ್ರೆ ಬರ್ತಿದ್ವಿ, ದೂರ ಇದೀವಲ್ವಾ, ಸೊ ಬರಕ್ ಆಗೋದಿಲ್ಲ ಅಲ್ವಾ? ಓಕೆ, ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ ರಾಘವೇಂದ್ರ ಅವರೇ.
2: ಸರಿ ಮೇಡಮ್.

0: ರಾಘವೇಂದ್ರ ಅವರೇ ಗೊತ್ತಾಯ್ತಾ?
1: ಹಲೋ ಮೇಡಮ್.
0: ಹಾ ಹೇಳಪ್ಪ ಪ್ರತಿಭಾ.
1: ಪ್ರೀತಿನೇ ಆ ದೇವರು ತಂದ ಆಸ್ತಿ ನಮ್ಮ ಬಾಳಿಗೆ
0: ಅಲ್ವಾ? ನಿಮ್ಮ ಬಾಳ್ವೆಲೂ ಕೂಡ ಪ್ರೀತಿನೇ ಆಸ್ತಿ ಅಲ್ವಾ?
1: ಹೌದ್ರಿ ಮೇಡಮ್.
0: ನಿಮ್ ಕೈಲಿ ಕೊಟ್ಬಿಟ್ರ ಫೋನು ರಾಘವೇಂದ್ರ ಅವರು?
1: ನಾನು ಹೇಳ್ಕೊಂಡು ಬಂದೆ ಮೇಡಮ್ ಅದು, ಅದಕ್ಕೆ ನೀನೇ ಹೇಳ್ಬಿಡ.
0: ಓಕೆ, ಕ್ರೆಡಿಟ್ ಮತ್ತೆ ನನಗೆ ಯಾಕೆ, ನೀನೇ ತಗೊಂಡ್ಬಿಡು ಅಂತ ಕೊಟ್ರ. ಓಕೆ ಪ್ರತಿಭಾ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್.
0: ಓಕೆ.

0: Λατά κοτάιτα. Okay, parvagila lata hige kare martari modalne sala kare madiddu ansutte alva?
1: Haudu madam.
0: Okay, mattome prayatna madi lata, okay na?
1: Thank you so much madam.
0: Okay, welcome lata. Hello?
2: Hello?
0: Namaste.
2: Namaste madam, Bengalurininda Subramanya Jayant madam.
0: Okay, Subramanya Jayant avaru tiffin aayitu.
2: ಟಿಫನ್ ಮಾಡ್ಬೇಕು ಮೇಡಮ್, ರೆಡಿ ಇದೆ.
0: ನೀವು ಜಯಂತ ಅಥವಾ ಸುಬ್ರಹ್ಮಣ್ಯನ?
2: ನಾನ್ ಸುಬ್ರಹ್ಮಣ್ಯ, ನಮ್ಮ ಈಗ ಬಂದ ಜಯಂತ.
0: ಹೌದಾ, ಓಕೆ. ಇವಾಗ ಹಾಡನ್ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ.

0: ಹೇಳಿ ಸುಬ್ರಹ್ಮಣ್ಯ ಅವರೇ, ಲೈನಲ್ಲಿ ಇದ್ದೀರಲ್ವಾ? ಮಲ್ಲ ಚಿತ್ರದ ಕರೆಕ್ಟ್, ಆದ್ರೆ ಹಾಡಿದಲ್ವಲ್ಲ? ಅಲ್ಲ ಅಲ್ಲ. ಓಕೆ, ಮತ್ತೊಮ್ಮೆ ಪ್ರಯತ್ನ ಮಾಡಿ ಸುಬ್ರಹ್ಮಣ್ಯ ಅವರೇ.
1: ಓಕೆ,
0: ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರಿದು? ಶಾಂತ್ ಕುಮಾರ್. ಟಿಫನ್ ಆಯ್ತು? ಓಕೆ, ಶಾಂತ ಕುಮಾರ್ ತುಂಬಾ ಶಾಂತವಾಗಿ ಕಾಯ್ತಾ ಇದ್ದೀರಿ, ಕಾರ್ಯಕ್ರಮ ಮುಗಿಸ್ಕೊಂಡು ಆರಾಮ ಮಾಡೋಣ ಅಂತ. ಹಾಡನ್ನ ಕೇಳಿಸ್ಕೊಂಡ್ರ ಶಾಂತ್ ಕುಮಾರ್? ಹೌದು, ಖಂಡಿತವಾಗ್ಲೂ ಕೂಡ ಸರಿಯಾಗಿ ಗುರುಸಿದ್ದೀರಿ ಶಾಂತ ಕುಮಾರ್. ಹೀಗೆ ಕರೆ ಮಾಡ್ತಾರೆ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಓಕೆ, ನಮಸ್ತೆ.

0: ಹಲೋ
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಚಿಕ್ಕಿಂಕೆರೆಯಿಂದ ಜ್ಯೋತಿಲಕ್ಷ್ಮಿ.
0: ಜ್ಯೋತಿಲಕ್ಷ್ಮಿ, ಚೆನ್ನಾಗಿದ್ದೀರಿ?
1: ನೀವು?
0: ನಾವು ಕೂಡ ಚೆನ್ನಾಗಿದ್ದೀವಿ. ಜ್ಯೋತಿ ಅವರೇ, ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿಪ್ಪ.

0: ज्योति कता है ता
1: ओ मैना ओ मैना ए निदु माए मळेल्लदे मैनने ओ मायवे माए
0: ಹೌದು ಜ್ಯೋತಿ, ಸರಿಯಾಗಿ ಗುರುತಿಸಿದ್ದೀರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ನಮಸ್ತೆ.

0: ಹಲೋ
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಯಾರಿದು?
1: ವೆರಿ ಗುಡ್ ಮಾರ್ನಿಂಗ್ ಮೇಡಮ್, ನಾನು ಶ್ರೀಶೈಲ ತೇಲಿ ಮಾತಾಡ್ತಾ ಇದ್ದೀನಿ ರೀ, ಬೆಳಗಾವಿ ಜಿಲ್ಲೆ ಅತ್ತನಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ರೀ.
0: ಓಕೆ ಶ್ರೀಶೈಲ ತೇಲಿ ಅವರೇ, ಹೇಗಿದ್ದೀರಿ?

0: ಚೆನ್ನಾಗಿದ್ದೀರಿ ಮೇಡಮ್, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಮೇಡಮ್. ನೀವು ಹೇಗಿದ್ದೀರಿ?
1: ಭಾವಿಸಿದ್ಮೇಲೆ ಮತ್ತೇನು, ಕಾರ್ಯಕ್ರಮದಲ್ಲಿ ಈಗ ಪ್ರೋಗ್ರಾಂ ಅಲ್ಲಿ ಹಾಜರಿದ್ದೀವಿ ಅಂದ್ರೆ ಖಂಡಿತವಾಗ್ಲೂ ಚೆನ್ನಾಗಿದ್ರೇನೆ ಹಾಜರಾಗಿರೋದಲ್ವಾ?
0: ಖಂಡಿತ ಮೇಡಮ್, ಥ್ಯಾಂಕ್ ಯು. ಬಹಳ ಒಳ್ಳೆ ಕಾರ್ಯಕ್ರಮ ಬರ್ತಾ ಇದೆ, ಬೆಳಿಗ್ಗೆ ಕಾರ್ಯಕ್ರಮ ಕೇಳ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇದೆ ಕಾರ್ಯಕ್ರಮ ಕೇಳ್ರಿ
1: ಅಲ್ವಾ. ಪ್ರತಿನಿತ್ಯವೂ ಕೂಡ ಹೀಗೆ ನಿತ್ಯ ವಿನೂತನ ಅಲ್ವಾ?
0: ಹೌದೌದ್ರಿ ಮೇಡಮ್, ಪ್ರತಿದಿನ ಒಂದೊಂದು ಹೊಸ ಹೊಸ ಕಾರ್ಯಕ್ರಮಗಳ ಕೇಳುವಾಗ ಬಹಳ ಖುಷಿ ಕೊಡುತ್ತೆ ಮೇಡಮ್. ಅದರಲ್ಲೂ ಚಿತ್ರದುರ್ಗ ಆಕಾಶವಾಣಿ ಕಾರ್ಯಕ್ರಮಗಳಂತೂ ಒಂದು ವಿಭಿನ್ನ ಕಾರ್ಯಕ್ರಮ ಪ್ರತಿದಿನ ಕೇಳ್ತಾ ಇರ್ತೀನಿ ಮೇಡಮ್, ಬಹಳ ಖುಷಿ ಆಗುತ್ತೆ.
1: ಖಂಡಿತವಾಗ್ಲೂ ಈ ಒಂದು ಕ್ರೆಡಿಟ್ ಏನಿದ್ರು ನಮ್ಮ ಕಾರ್ಯನಿರ್ವಾಹಕ, ಹೌದು ಇದೇನಿದ್ರು ಕೂಡ

0: ಆಗತ್ತೆ ಮೇಡಮ್. ಅದರಲ್ಲೂ ಚಿತ್ರದುರ್ಗ ಆಕಾಶವಾಣಿ ಕಾರ್ಯಕ್ರಮಗಳಂತೂ ಒಂದು ವಿಭಿನ್ನ ಕಾರ್ಯಕ್ರಮ ಪ್ರತಿದಿನ ಕೇಳ್ತಾ ಇರ್ತೀನಿ ಮೇಡಮ್, ಬಹಳ ಖುಷಿ ಆಗುತ್ತೆ ಮೇಡಮ್.
1: ಖಂಡಿತವಾಗ್ಲೂ ಈ ಒಂದು ಕ್ರೆಡಿಟ್ ಏನಿದ್ರು ನಮ್ಮ ಕಾರ್ಯನಿರ್ವಾಹಕ. ಹೌದು, ಇದೇನಿದ್ರು ಕೂಡ ನಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಇದ್ದಾರಲ್ಲ ಅವ್ರಿಗೆ ಹೋಗ್ಬೇಕಾಗುತ್ತೆ ಖಂಡಿತವಾಗ್ಲೂ ಕೂಡ. ಹೊಸ ಹೊಸ ಕಾರ್ಯಕ್ರಮಗಳನ್ನ ಅವರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸೊ ಹಾಗಾಗ್ಬಿಟ್ಟು ಈ ರೀತಿಯ ಪ್ರೋಗ್ರಾಮ್ಸ್ ಗಳು ಮೂಡಿ ಬರ್ತಾ ಇವೆ. ಇವಾಗ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ ಶ್ರೀಶೈಲ ತೇಲಿ ಅವರೇ.
0: ಪ್ರಯತ್ನ ಮಾಡ್ತೇನೆ.

0: ಗೊತ್ತಾಯ್ತು ಅನ್ಕೊಳ್ತೇನೆ. ಖಂಡಿತವಾಗ್ಲೂ ಕೂಡ ಸರಿಯಾಗಿ ಗುರುತಿಸಿದ್ದೀರಿ ಶ್ರೀಶೈಲ ತೇಲಿ ಅವರೇ. ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ ನೀವು? ಓಕೆ, ನಾನ್ ಹೇಳಿದ್ದನ್ನ ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ. ನೀವು ಬೆಳಗಿಂದ ಸಂಜೆವರೆಗೂ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ ಅಲ್ವಾ?
1: ಹೌದ್ರಿ ಮೇಡಮ್, ಕೇಳ್ತಾ ಇರ್ತೀನಿ ಮೇಡಮ್. ಬೆಳಿಗ್ಗೆ ನಾನು 5:55 ಚಿತ್ರದುರ್ಗದ ಆಕಾಶವಾಣಿ ಆನ್ ಮಾಡಿದ್ರಿ, ಹತ್ತು ಕಡಿಮೆ ರಾತ್ರಿ 9:30-10 ಕಾರ್ಯಕ್ರಮ ಕೇಳ್ತಾ ಇರ್ತೀನಿ ಮೇಡಮ್.
0: ಓಕೆ, ಇನ್ನೊಂದ್ ಅವರ್ ಕೇಳ್ಬಿಟ್ರೆ 11 ಆಗ್ಬಿಡುತ್ತೆ. ಓಕೆ, ಅದನ್ನು ಕೂಡ ಕೇಳ್ತಾ ಇರಿ. ಓಕೆನಾ ಶ್ರೀಶೈಲ ತೇಲಿ ಅವರೇ? ಓಕೆ, ಹಾಗೇನೆ ಈ ಮೂಲಕ ನಾವು ಪ್ರಸಾರ ನಿರ್ವಾಹಕರಿಗೂ ಹಾಗೆ ನಮ್ಮ ಕಾರ್ಯಕ್ರಮ ನಿರ್ವಾಹಕರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಣ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.

0: हेलो,
1: नमस्ते।
0: नमस्ते यार, इदु
1: रमेश ಅಂತ ಒದ್ದಿ ಕರೆ ಅಂತ
0: ಹೇಳೋಕ್ ಬಿಟ್ಟಿದ್ರಿ ರಮೇಶ್ ಅವರೇ, ಎಷ್ಟು ದಿವಸ?
1: ಎಲ್ಲ ಬಿಸಿ ಇರ್ತಾವಲ್ಲ ಮೇಡಮ್, ಅದಕ್ಕಾಗಿ.
0: ಇವತ್ತು ಫ್ರೀ ಇದ್ದೀರಾ? ಓಕೆ, ಹಾಡನ್ನ ಪ್ಲೇ ಮಾಡ್ತೇನೆ ರಮೇಶ್, ಕೇಳಿಸ್ಕೊಳ್ಳಿ.

0: ಮಾಡ್ತಾ ಇರ್ಬೇಕು ನೀವು.
1: ಏನ್ ಮಾಡ್ತೀವಿ ಮೇಡಮ್, ಲೈನ್ ಸಿಗಲ್ವಲ್ಲ ಮೇಡಮ್, ಪ್ರತಿ ವಾರ ಪ್ರಯತ್ನ ಮಾಡ್ತಾ ಇರ್ತೀವಿ.
0: ಓ ಮಾಡ್ತಾ ಇದ್ದೀರಾ?
1: ಮಾಡ್ತಾ ಇರ್ತೀವಿ ಮೇಡಮ್, ಲೈನ್ ಸಿಗ್ತಾ ಇರ್ಲಿಲ್ಲ, ಇವತ್ ಸಿಕ್ತು ಮೇಡಮ್.
0: ಖುಷಿಯಾಗಿದೆ. ಓಕೆ, ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಂಡ್ರ ಅಥವಾ ಕೇಳಿಸ್ಕೊಳ್ಬೇಕಾ?
1: ಇಲ್ಲ ಇಲ್ಲ ಮೇಡಮ್, ಕೇಳಿಸ್ಕೊಂಡಿಲ್ಲ.
0: ಓಕೆ, ಕೇಳಿಸ್ಕೊಳ್ಳಿಪ್ಪ.

0: हेलो नमस्ते
1: हेलो
0: नमस्ते
1: नमस्ते मैम
0: यार पैदु
1: ನಾನು ವಿಡಿಯೋ ತರ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹಳೆಯಳ್ಳಾಡು ಅಂತ.
0: ತಮ್ಮ ಹೆಸರು?
1: ಸುಧಾಮಣಿ ಅಂತ.
0: ಸುಧಾಮಣಿ, ಓಕೆ. ಸುಧಾಮಣಿ ಅವ್ರದ್ದು ಟಿಫನ್ ಆಯ್ತು?
1: ಆಯ್ತು ಮೇಡಮ್.
0: ಓಕೆ, ಇನ್ನು ಇಲ್ಲ ಸುಧಾ ಅವ್ರೆ, ಇವಾಗ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ ಸುಧಾ.
1: ಹೇಳಿ.

0: ಗೊತ್ತಾಯ್ತಾ?
1: ಎಂದೆಂದು ಮನದಲ್ಲಿ ನೀ ತುಂಬಿರು ಅಂತ ಬರುತ್ತೆ ಮೇಡಮ್.
0: ಹೌದು, ಖಂಡಿತವಾಗ್ಲೂ ಕೂಡ ಕಸ್ತೂರಿ ನಿವಾಸದ ಚಿತ್ರದ ಗೀತೆ. ಸಾಕಷ್ಟು ಜನ ನಮ್ಮ ಕೇಳುಗರು ಸಂದೇಶದ ಮುಖಾಂತರವಾಗಿ ಕೂಡ ಉತ್ತರ ತಿಳಿಸಿದ್ರು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅನಂತರಾಜು ಅವರೇ.
1: ಧನ್ಯವಾದಗಳು ಮೇಡಮ್.
0: ಓಕೆ, ನಮಸ್ತೆ.

0: ಗೊತ್ತಾಯ್ತಾ ಸುಧಾ?
1: ಗೊತ್ತಾಗ್ಲಿಲ್ಲ.
0: ಗೊತ್ತಾಗ್ಲಿಲ್ವಾ? ಓಕೆ, ಪರವಾಗಿಲ್ಲ ಸುಧಾ, ಹೀಗೆ ಕರೆ ಮಾಡ್ತಾ ಇರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಲೋ.
2: ಹಲೋ,
0: ನಮಸ್ತೆ.
2: ನಮಸ್ತೆ, ಬೆಳಗಿನ ಶುಭೋದಯಗಳು ಮೇಡಮ್.
0: ತಮಗೂ ಕೂಡ ಶುಭೋದಯ. ಯಾರು ಅಂತ ಗೊತ್ತಾಗ್ತಾ ಇಲ್ವಲ್ಲ ಹೆಸರು?
2: ಅನಂತರಾಜ ಮೇಡಮ್, ಬರ್ಲಾಡ್ಕೋ.
0: ನೋಡಿ, ನೀವು ಹೀಗೆ ಕರೆ ಮಾಡೋದನ್ನ ಬಿಟ್ಬಿಟ್ರೆ ನಿಮ್ ಹೆಸರು ಮರ್ತು ಹೋಗ್ಬಿಡ್ತೀವಿ ನಾವು. ಕರೆ

0: हेलो हेलो नमस्ते नमस्ते
1: नमस्ते मैडम
0: यार इदु ಯಾರಿಗೆ ಟ್ರೈ ಮಾಡಕ್ಕೆ ಕೊಟ್ಟಿದ್ರಿ ಶಾಲಿನಿ ಅವರೇ ಅಲ್ವಾ ಯಾಕೆಂದ್ರೆ ತಕ್ಷಣ ಹಲೋ ಹಲೋ ಅಂತಿದೀವಿ ಮಾತಾಡ್ಲಿಲ್ವಲ್ಲ ಗೊತ್ತಾಯ್ತು ನಮ್ಗೆ ಯಾರಿಗೂ ಟ್ರೈ ಮಾಡಕ್ ಕೊಟ್ಟಿದ್ದೀರಿ ನೀವು ಅಂತ ಓಕೆ ಶಾಲಿನಿ ಟಿಫನ್ ಆಯ್ತು ಇವಾಗ ಮಾಡ್ಬೇಕು ಓಕೆ ಶಾಲಿನಿ ಹಾಡನ್ನ ಪ್ಲೇ ಮಾಡ್ತೇನೆ ಕೇಳಿಸ್ಕೊಳಿಪ್ಪ

0: ಗೊತ್ತಾಯ್ತ ಶಾಲಿನಿ?
1: ಗೊತ್ತಾಯ್ತು ಮೇಡಮ್. ನೀರಿಗೆ ಬಾರೆ ಚೆನ್ನಿಗೆ ಹಿಡ್ಕೊಂಡು ನಾನ್ ನೋಡಕ್ ಬರ್ತೀನಿ.
0: ಹೌದು ಹೌದು ಶಾಲಿನಿ, ಸರಿಯಾಗಿ ಗುರುತಿದ್ದೀರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಬನ್ನಿ ಮೇಡಮ್,
0: ಖಂಡಿತವಾಗ್ಲೂ ಪ್ರೋಗ್ರಾಮ್ ಮುಗಿಸ್ಕೊಂಡು ಸಾಧ್ಯ ಆದ್ರೆ ಬರ್ತೀನಿ. ಓಕೆನಾ? ಓಕೆ ಶಾಲಿನಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.

0: हेलो हेलो नमस्ते
1: हेलो नमस्ते मैडम
0: यार इदु
1: ಇದ್ದಿಂದ ನಿರ್ಮಲಾ ಮೇಡಮ್
0: ಓಕೆ ನಿರ್ಮಲಾ ಅವರಿಗೆ ಇವತ್ತು ಲೈನ್ ಸಿಕ್ಕಿದೆ ತುಂಬಾ ದಿವಸದಿಂದ ಟ್ರೈ ಮಾಡ್ತಿದ್ರಿ ಅನ್ಕೊಳ್ತೇನೆ ಅಲ್ವಾ ಓಕೆ ನಿರ್ಮಲಾ ಅವರೇ ಇದೇ ಖುಷಿಲಿ ನಿಮ್ಗೊಂದು ಹಾಡ್ ಪ್ಲೇ ಮಾಡ್ತೇನೆ ಗುರುತಿಸ್ತೀರಾ ನೋಡೋಣ ಓಕೆನಾ ಪ್ರಶ್ನೆ ಪತ್ರಿಕೆ ಮುಂಚೆನೆ ಔಟ್ ಮಾಡ್ಬಿಟ್ರೆ ಬೇಗ ಉತ್ತರ ಹೇಳ ಸುಲಭ ಆಗುತ್ತೆ ಆ ರೀತಿಯಾಗಿ ಇರೋದಂಗಿಲ್ಲ ಆಯ್ತಾ ಕೇಳಿಸ್ಕೊಳ್ಳಿಪ್ಪ ಎಲ್ಲವೂ ಸುಲಭವಾಗಿವೆ ನೀವು ಪ್ರತಿನಿತ್ಯ ನಮ್ಮ ಆಕಾಶವಾಣಿಯನ್ನು ಕೇಳ್ತಾ ಇರೋದ್ರಿಂದ ತುಂಬಾ ಸುಲಭವಾಗಿರುವಂತಹ ಹಾಡುಗಳನ್ನೇ ಪ್ಲೇ ಮಾಡೋದು ಓಕೆನಾ ಓಕೆ ನೋಡೋಣ ಪ್ಲೇ ಮಾಡ್ತೇನೆ ಆಯ್ತಾ
1: ಮೇಡಮ್

ಹೇಳಿ ನಿರ್ಮಲ. ಎವರ್ ಗ್ರೀನ್ ಸಾಂಗ್ ಅಲ್ಲಪ್ಪ ಇದು ಅಲ್ವಾ? ಫಿಲ್ಮ್ದು ಹೇಳ್ಬೇಕಾ?

0: ನೀ ನನ್ನ ಗೆಲ್ಲಲಾರೆ. ಓಕೆ, ಮತ್ತೊಬ್ಬರಿಗೆ ಅವಕಾಶ ಕೊಡೋಣ ನಿರ್ಮಲಾ, ಮತ್ತೊಮ್ಮೆ ಪ್ರಯತ್ನ ಮಾಡಿ ಆಯ್ತಾ? ಓಕೆ ನಿರ್ಮಲಾ, ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ,
0: ಯಾರಿದು?
1: ನಮ್ ಸ್ನೇಹ ಅಂತೇಳಿ, ಕವಾಡಿಗಟ್ಟಿಯಿಂದ.
0: ಓಕೆ ಸ್ನೇಹ, ಟಿಫನ್ ಆಯ್ತು?
1: ಇಲ್ಲ ಮ್ಯಾಮ್, ಇನ್ನೂ ಮಾಡ್ಬೇಕು. ನಿಮ್ದಾಯ್ತಾ ಮ್ಯಾಮ್?
0: ನಮ್ದು ಇನ್ನೂ ಆಗಿಲ್ಲ ಸ್ನೇಹ, ಇವಾಗ ಪ್ರೋಗ್ರಾಮ್ ಮುಗಿಸ್ಕೊಂಡು ಮಾಡ್ತೀವಿ. ಸ್ನೇಹ ಅವ್ರ ಹಾಡನ್ನ ಕೇಳಿಸ್ಕೊಂಡ್ರ ಅಥವಾ ಪ್ಲೇ ಮಾಡ್ಬೇಕಾ?
1: ಕೇಳಿಸ್ಕೊಂಡಿದ್ದೀನಿ ಮ್ಯಾಮ್.
0: ಹಾಡ್ಬಿಡಿ ಮತ್ತೆ.
1: ಜೀವ ಹೂವಾಗಿದೆ, ಭಾವಜೇನಾಗಿದೆ, ನಿನ್ನ ಸೇರಿ ನಾನು.
0: ಓಕೆ ಸ್ನೇಹ ಅವರಿಗೆ ಹಾಡು ಗೊತ್ತಾಗಿದೆ, ಗುರುತಿಸಿದ್ದೀರಿ ಕೂಡ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹ.
1: ಥ್ಯಾಂಕ್ ಯು ಮ್ಯಾಮ್.
0: ಓಕೆ ನಮಸ್ತೆ.

0: ಹಲೋ,
1: ನಮಸ್ತೆ ಮೇಡಮ್. ಅದೇ
0: ನಮಸ್ತೆ, ಯಾರಿದು?
1: ವೇದಮೂರ್ತಿ.
0: ವೇದಮೂರ್ತಿ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಓಕೆ, ವೇದಮೂರ್ತಿ ಅವ್ರದ್ದು ಟಿಫನ್ ಆಗಿದೆ ಅನ್ಕೊಳ್ತೇನೆ.
1: ನೀವು ಕರೀತಾರೆ
0: ಅಲ್ವಾ? ಓಕೆ, ಇವತ್ತು ಕರಿತಿದೀವಿ, ಬನ್ನಿ. ಆಯ್ತಾ?
1: ಆಯ್ತು.
0: ಓಕೆ, ವೇದಮೂರ್ತಿ ಅವರೇ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ.
1: ಆಯ್ತು ಮೇಡಮ್. ಓಕೆ.

0: ವೇದಮೂರ್ತಿಯವರೇ ಗೊತ್ತಾಯ್ತಾ?
1: ಅಯ್ಯೋ ಯಾವ್ದೋ ಹಳೆ ಇಲ್ಲ ಮೇಡಮ್, ರಾಜಣ್ಣ ಎಲ್ಲ ಗಲಾಟೆ ಸಿಗ್ತಾರ ಮೇಡಮ್ ಅಂತ ಹಾಡಾಕ್ಬಿಟ್ಟಿದ್ರಿ.
0: ಅಯ್ಯೋ ತುಂಬಾ ಚೆನ್ನಾಗಿದೆ ಈ ಹಾಡು, ನಿಮ್ಗೋಸ್ಕರ
1: ಹಾಕಿದ್ದು.
0: ಅಯ್ಯೋ ನಮ್ಮ ಕೇಳುಗರು ಆಗ್ಲೇ ಸಂದೇಶದಲ್ಲಿ ಎಷ್ಟು ಜನ ಕಳುಹಿಸ್ಕೊಡ್ತಾ ಇದಾರೆ ಗೊತ್ತಾ, ಜಿ ಎಸ್ ಚಂದನ, ಅಮೃತ, ರಮೇಶ್ ಇವ್ರೆ
1: ಅಲ್ವಾ,
0: ಲೋಕೋಭಿರುಚಿ ಭಿನ್ನಹ ಅಲ್ವಾ. ಓಕೆ ವೇದಮೂರ್ತಿ ಅವರೇ, ಮತ್ತೊಮ್ಮೆ ಪ್ರಯತ್ನ ಮಾಡಿ ಆಯ್ತಾ? ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಲೋ,
2: ಹಲೋ,
0: ನಮಸ್ತೆ
2: ಮೇಡಮ್, ಹೆಚ್ ಸತೀಶ್ ಕುಮಾರ್ ಸಿಕ್ಕೋದ್ರ?
0: ಓಕೆ ಸತೀಶ್ ಕುಮಾರ್ ಅವ್ರದ್ದು ತಿಂಡಿ ಆಯ್ತು?
2: ಆಯ್ತು ಮೇಡಮ್, ಈಗ ಜಸ್ಟ್ ಆಯ್ತು.
0: ಓಕೆ ಸತೀಶ್ ಕುಮಾರ್ ಅವ್ರ ಹಾಡನ್ನ ಕೇಳಿಸ್ಕೊಂಡಿದ್ದೀರಿ?
2: ಹಾ, ಹಾಡೇ ಹಾಡೇ ಬೇಡ ಮೇಡಮ್, ಹೇಳ್ತೀನಿ ನಾನು.
0: ಹೇಳ್ಬಿಡಿ.
2: ಹಾ, ನಿನ್ನಂಥ ಅಪ್ಪ ಇಲ್ಲ ಬಹ, ನಿನ್ನೊಂದು ಮಾತಿಲ್ಲ, ನಿನ್ನಂಥ ಅಪ್ಪ ಇಲ್ಲ, ನಿನ್ನಂಥ ಮಗಳು ಇಲ್ಲ, ನೀ ನನ್ನ ಜೀವ, ನೀ ನನ್ನ ಪ್ರಾಣ,
0: ಸತೀಶ್ ಅವರೇ ಸರಿಯಾಗಿ ಗುರುತಿಸಿದ್ದೀರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
2: ಥ್ಯಾಂಕ್ ಯು ಮೇಡಮ್.
0: ಓಕೆ ನಮಸ್ತೆ.

0: ಹಲೋ
1: ಹಲೋ
0: ನಮಸ್ತೆ
1: ನಮಸ್ತೆ ಮೇಡಮ್
0: ಯಾರಿದು
1: ಪುಷ್ಪ ಅಂತ ಸಿಂಗಾಪುರದಿಂದ
0: ಓಕೆ ಸಿಂಗಾಪುರ ಚಿತ್ರದುರ್ಗ ತಾಲೂಕು
1: ಹಾ ಮೇಡಮ್ ಓಕೆ
0: ಥ್ಯಾಂಕ್ ಯು ಸೋ ಮಚ್ ಪುಷ್ಪ ಇವಾಗ ಹಾಡನ್ನ ನಿಮ್ಗೋಸ್ಕರ ಪ್ಲೇ ಮಾಡ್ತೇನೆ ಕೇಳಿಸ್ಕೊಳ್ಳಿ
1: ಓಕೆ ಮೇಡಮ್ ಓಕೆ

0: ಯಾರು ತಂದು ತಗೋ ಎನ್ನುವನು ಸುವಿಸುವಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆಗೂಡಲ್ಲಿ
1: ಖಂಡಿತವಾಗ್ಲು. ಯಾಕೆ ತೆಗ್ತಾ ಇದೀರಾ, ಫುಲ್ ಸುಸ್ತ್ ಅನಿಸ್ತಾ ಇದೀರಾ ಫೋನ್ ಅಲ್ಲಿ, ಭಯನಾ?
0: ಇಲ್ಲ ಮೇಡಮ್, ಹಂಗೇನಿಲ್ಲ, ನಕ್ಕಂತ ಮಾತಾಡ್ತಿದ್ದೀನಿ.

0: ಲೈನ್ ಸಿಕ್ಕಿದ್ ಖುಷಿ ಆಯ್ತು. ಅರ್ಧ ಗಂಟೆಯಿಂದ ಟ್ರೈ ಮಾಡ್ತಿದ್ದೆ.
1: ಓಕೆ, ಅದಕ್ಕೆ ಸರಿಯಾಗಿ ನಿಮ್ಗೆ ಹಾಡನ್ನು ಕೂಡ ಗುರುತಿಸಿದಿರಿ ನೀವು.
0: ಓಕೆ ಮೇಡಮ್, ಹೋದ ಸರಿ ಗುರುತಿಸ್ತಿರ್ಲಿಲ್ಲ, ನೋಡೋಣ ಟ್ರೈ ಮಾಡೋಣ ಅಂತ.
1: ಪರವಾಗಿಲ್ಲ. ಓಕೆ ಪುಷ್ಪ ಅವರೇ, ಸರಿಯಾಗಿ ಗುರುತಿಸಿದ್ದೀರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
0: ಓಕೆ, ಥ್ಯಾಂಕ್ ಯು ಮೇಡಮ್.
1: ಓಕೆ, ನಮಸ್ತೆ.

0: हेलो नमस्ते
1: हेलो
0: नमस्ते
1: नमस्ते मैडम
0: यार इदु
1: ನಾನು ಕೊತ್ತೂರಿಂದ ಗಿರಿಜಮ್ಮ ಅಂತ
0: ಗಿರಿಜಮ್ಮ ಓಕೆ ಗಿರಿಜಮ್ಮ ಅವರೇ ಇವಾಗ ಹಾಡನ್ನ ಪ್ಲೇ ಮಾಡ್ತೇನೆ ಕೇಳಿಸ್ಕೊಳ್ಳಿಪ್ಪ ಓಕೆ

0: ಹಲೋ
1: ನಿಜವರೇ ಗೊತ್ತಾಯ್ತಾ? ಹಾ ಹಾಡಿ
0: ಮೇಡಮ್. ಚೆಲುವೆ ಅಂದದ ಮುಗಕ್ಕೆ
1: ಕಣ್ಣೇ ಭೂಷಣ. ಆದ್ರೆ ಆ ಹಾಡ್ ಅಲ್ವಲ್ಲ? ಪರವಾಗಿಲ್ಲ ಗಿರಿಜಮ್ಮ, ಇನ್ನೊಂದ್ಮೆ ಪ್ರಯತ್ನ ಮಾಡಿ ಅದಲ್ಲ ಆಯ್ತಾ? ಬೇರೆಯವ್ರಿಗೆ ಅವಕಾಶ ಕೊಡೋಣ. ಆಯ್ತು, ಆಗ್ಲಿ ಪಾರ್ಟಿ ಫಲ್ ನಿಮ್ದಾಗ್ಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಲೋ, ನಮಸ್ತೆ, ಯಾರಿದು? ಓಕೆ ಶಿವಲಿಂಗಯ್ಯ ಅವರೇ, ಹಾಡನ್ನ ಪ್ಲೇ ಮಾಡ್ಬಿಡ್ತೇನೆ, ಕೇಳಿಸ್ಕೊಳ್ಳಿ.

ಹೇಳಿ ಶಿವಲಿಂಗಯ್ಯ ಅವರೇ. ಹೌದು. ನೂರು ಆಸೆ ಖಂಡಿತು. ಓಕೆ, ಸರಿಯಾಗಿ ಗುರುತಿಸಿದ್ದೀರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ನಮಸ್ತೆ.

0: ಹಲೋ
1: ಹಲೋ
0: ನಮಸ್ತೆ
1: ಹಲೋ ನಮಸ್ತೆ
0: ಯಾರಿದು
1: ಚಿತ್ರದುರ್ಗದಿಂದ
0: ಓಕೆ ಹೇಮಲತಾ ಯಾಕೋ ಲೇಟ್ ಆಗ್ಬಿಡ್ತು ಟಿಫನ್ ಮಾಡಿಟ್ಬಂದ್ರ ಲೈನ್ ಸಿಗ್ತಾ ಇರ್ಲಿಲ್ಲ ಓಕೆ ಇವಾಗ ಹೇಮಂಗೆ ಹಾಡನ್ನ ಪ್ಲೇ ಮಾಡ್ತೇನೆ ಕೇಳಿಸ್ಕೊಳ್ಳಿ

0: ಗೊತ್ತಾಯ್ತಾ ಹೇಮಾ?
1: ಎಲ್ಲೆಲ್ಲಿ ನೋಡಲಿ ನಿನ್ನೇ ಕಾಣುವೆ.
0: ಹೌದು ಹೇಮಾ, ಸರಿಯಾಗಿ ಗುರುತಿಸಿದ್ದೀರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ಸ್ನೇಹಿತರೆ, ಸಾಕಷ್ಟು ಕರೆಗಳು ಬರ್ತಾ ಇರೋದ್ರಿಂದ ಮತ್ತೊಂದು ಕರೆಯನ್ನ ತೆಗೆದುಕೊಂಡು ಬಿಡ್ತೀನಿ, ಸಮಯ ಕಡಿಮೆ ಇರೋದ್ರಿಂದ. ಹಲೋ ನಮಸ್ತೆ.
2: ಹಲೋ
0: ನಮಸ್ತೆ.
2: ನಮಸ್ತೆ ಮೇಡಮ್.
0: ಯಾರಿದು?
2: ಮಮತಾ ಅಂತ.
0: ಮಮತಾ, ಓಕೆ. ಮಮತಾ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ.
2: ಹಾ ಮೇಡಮ್.

0: ರ್ಯಾಂಬೋ 2 ಚಿತ್ರದ ಈ ಗೀತೆಯೊಂದಿಗೆ ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಸ್ನೇಹಿತರೆ, ನಿಲಯದ ಮುಂಜಾನೆಯ ದುರ್ಗೋದಯ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳನ್ನು 102.6 ತರಂಗಾಂತರಗಳಲ್ಲಿ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 10:40. ಇದೀಗ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೂ ಹಾಗೆ ಮುತ್ತು ಪುಟಾಣಿಗಳಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಶಶಿಕಲಾ ಟಿ. ಹಾಗೆ ನನ್ನ ಜೊತೆಯಾಗಿದ್ದಾರೆ
1: ನಾನು ನಿಮ್ಮ ಬಾನುಲಿ ಸ್ನೇಹಿತೆ ಕರ್ಣಂ ವಾಣಿ.
0: ಓಕೆ ವಾಣಿ, ಕಾರ್ಯಕ್ರಮಕ್ಕೆ ನೀವು ಹಾಜರಾಗಿದ್ದಾಯ್ತು, ಜೊತೆಗೆ ಕಾರ್ಯಕ್ರಮದಲ್ಲಿ ನಮ್ಮ ಮುದ್ದು ಪುಟಾಣಿಗಳು ಕೂಡ ಹಾಜರಾಗಬೇಕು ಅಂತೇಳಿ ಕಾಯ್ತಾ ಇದ್ದಾರೆ ಕೂಡ. ಸೊ ಹಾಗಾಗಿ ಒಮ್ಮೆ ನಾವು ಮೊದಲು ಫೋನ್ ಸಂಖ್ಯೆಗಳನ್ನ ತಿಳಿಸ್ಬಿಡೋಣ.
1: ಓಕೆ, ಕರೆ ಮಾಡೋದಕ್ಕೆ ದೂರವಾಣಿ ಸಂಖ್ಯೆ 9448640273,
0: ಹಾಗೇನೆ 9141970272, ಜೊತೆಗೆ ಸ್ಥಿರ ದೂರವಾಣಿ ಸಂಖ್ಯೆ ಕೂಡ ಲಭ್ಯ ಇದೆ ವಾಣಿ,
1: 08194 ಎಸ್ಟಡಿ ಕ್ರಮಕವನ್ನು ಬಳಸಿ 2956649ಕ್ಕೆ ಕರೆಯನ್ನು ಮಾಡಬಹುದು. ನಮ್ಮ ಮುದ್ದು ಪುಟಾಣಿಗಳು ನಿಮಗೆ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಅನಾವರಣಗೊಳಿಸಿಕೊಡೋದಕ್ಕೆ ಇದೊಂದು ಮುಖ್ಯ ವೇದಿಕೆ ಆಗಿದೆ. ಎಲ್ಲರೂ ಕೂಡ ಕರೆ ಮಾಡಿ ಅಂತ ಹೇಳ್ತಾ ಮೊದಲನೇ ಕರೆ ಯಾರಿದ್ದಾರೆ ಸ್ವೀಕರಿಸೋಣ ಶಶಿ.
0: ಖಂಡಿತವಾಗ್ಲೂ. ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ ಮೇಡಮ್.
0: ಯಾರಿದು?
2: ನಾನು ಅನ್ವಿತಾ ಎಂ, ಚಿತ್ರದುರ್ಗದಿಂದ.
0: ಅನ್ವಿತಾ ಎಂ, ಓಕೆ. ಅನ್ವಿತಾ ಎಷ್ಟನೇ ತರಗತಿ ಓದ್ತಾ ಇರೋದು?
2: 7ನೇ ತರಗತಿ ಮ್ಯಾಮ್.
0: 7ನೇ ತರಗತಿ ಓದ್ತಾ ಇರೋದು, ಓಕೆ. ಅನ್ವಿತಾ, ಇವತ್ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಿ?
2: ಮ್ಯಾಮ್, ನಾನು ವಚನ ಹೇಳ್ತಿದ್ದೀನಿ ಮ್ಯಾಮ್.
0: ಹೇಳಿ ಪುಟ.
2: ಲಂಚ ವಂಚಕ್ಕೆ ಕೈಯಾನಾದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದ್ದೇನಾದರೆ ನಿಮ್ಮ ಪ್ರಮತ ರಾಣಿ ಅದೇನು ಕಾರಣವೆಂದರೆ ನೀಡಿಕಿದ್ದ ಭಕ್ಷದಲ್ಲಿ ತೆನ್ನಾಗಿ ಇಂಥಲ್ಲದೆ ನಾನು ಅಳಿ ಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದ್ದೇನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನಿನ್ನೆದ್ದು ಹೋಗ ಶಂಭು ಚಕ್ಕೇಶ್ವರ.
0: ಮತ್ತೆ ಏನಾದ್ರು ಹೇಳ್ತೀಯಾ ಅನ್ವಿತಾ?
2: ಇನ್ನೊಂದು ವಚನ ಹೇಳ್ತೀನಿ ಮ್ಯಾಮ್. ಅಂಧಕಾರದ ದೆಸೆಯಿಂದ ಚಂದ್ರನ ಪ್ರಭೆಯಾಯಿತು, ನಿಂದಕರ ನುಡಿಯಿಂದ ಏಡಿ ಶೈಲೆ ಶಿವಭಕ್ತಿಯ ಪ್ರಭೆಯಾಯಿತು, ಅಹುಡೆಂದದ ಅಲವೆಂದತಿಗಳವರು ಕೃತಕ ಶಾಸ್ತ್ರದಿಂದ ಯಮಗತಿಯರ ಕೂಡೆ ನಾನು ಜನ್ಮ ಕೇರಿದೆ, ಶಿವಚಾರದ ಪದವ ತೋರಯ್ಯ ಕಲಿದೇವರ ದೇವ.
0: ಓಕೆ, ತುಂಬಾ ಚೆನ್ನಾಗಿದ್ವು ನಿನ್ನ ವಚನಗಳು. ಒಂದೊಂದು ಕೂಡ ಇವತ್ತಿಗೂ ಕೂಡ ಪ್ರಸ್ತುತವಾಗಿವೆ ಅಲ್ವಾ? ಸುಮಾರು 12ನೇ ಶತಮಾನದಲ್ಲಿ ರಚನೆಯಾದಂತಹ ವಚನಗಳು ಇಂದಿಗೂ ಕೂಡ ಪ್ರಸ್ತುತವಾಗಿವೆ ಅಂದ್ರೆ ನಿಜಕ್ಕೂ ಕೂಡ ಅವು ಒಂದು ಅನುಭವದ ನುಡಿಗಳು ಅಲ್ವಾ? ಓಕೆ, ಈ ವಚನದಿಂದ ನೀನ್ ಏನ್ ತಿಳ್ಕೊಂಡೆ ಅನ್ವಿತಾ? ಮೊದಲನೇ ವಚನ ಅಂತೂ ತುಂಬಾ ಚೆನ್ನಾಗಿತ್ತು ಅಲ್ವಾ? ಏನಿತ್ತು ಅದ್ರ ಅರ್ಥ? ಏನು ನೀನ್ ತಿಳ್ಕೊಂಡಿರೋದು ಒಂದು ಒಂದು ಅಥವಾ ಎರಡ್ ಲೈನ್ ಅಲ್ಲಿ? ಹೌದು, ಖಂಡಿತವಾಗ್ಲೂ ಕೂಡ ಅದರಲ್ಲಿ ಜೊತೆಗೆ ಹೇಳ್ತಾರೆ ಕೂಡ ಲಂಚ ಅನ್ನೋದು ಇವತ್ತಿಗೂ ಕೂಡ ಭ್ರಷ್ಟಾಚಾರ ಲಂಚಾವತಾರ ಅನ್ನೋದನ್ನ ನಾವು ನೋಡ್ತಾ ಇದೀವಿ ಅಲ್ವಾ ಪ್ರತಿನಿತ್ಯವೂ ಕೂಡ? ಮತ್ತೊಬ್ಬರ ವಸ್ತುವಿಗೆ ಮತ್ತೊಂದಕ್ಕೆ ನಾವು ಆಸೆ ಮಾಡಬಾರ್ದು, ಇದು ದುರಾಸೆ ಆಗುತ್ತೆ ಅಲ್ವಾ? ಅದನ್ನ

0: ತುಂಬಾ ಮನಮುಟ್ಟುವ ರೀತಿಯಲ್ಲಿ ಈ ವಚನದಲ್ಲಿ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ವಾ ವಚನಕಾರರು. ಓಕೆ ಅನ್ವಿತಾ, ಟಿಫನ್ ಮಾಡಿದ್ಯಾ? ನಮ್ದು ಕೂಡ ಆಗಿಲ್ಲ ಅನ್ವಿತಾ, ಪ್ರೋಗ್ರಾಮ್ ಮುಗಿಸ್ಕೊಂಡು ಟಿಫನ್ ಮಾಡ್ತೀವಿ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಅನ್ವಿತಾ, ಹೀಗೆ ಕರೆ ಮಾಡ್ತಾ ಇರು ಪುಟ್ಟ, ಆಯ್ತಾ?
1: ಓಕೆ ಮ್ಯಾಮ್, ಥ್ಯಾಂಕ್ ಯು.
0: ಓಕೆ ನಮಸ್ತೆ.
2: ಹಲೋ ನಮಸ್ತೆ.
1: ಹಲೋ ಮ್ಯಾಮ್.
2: ಹಲೋ, ಯಾರಿದು? ಆದ್ಯಾ. ಆದ್ಯಾ ಎಲ್ಲಿಂದ ಕರೆ ಮಾಡ್ತಾ ಇರೋದು? ಚಿತ್ರದುರ್ಗದಿಂದ. ಎಷ್ಟನೇ ತರಗತಿ ಓದ್ತಿದ್ದಾರೆ ನಮ್ಮ ಆದ್ಯಾ? ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದಾರಾ? ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ಆದ್ಯಾ? ಕತೆ ಹೇಳ್ತೀರಾ? ಓಕೆ ಹೇಳಿ.
1: ಅಮ್ಮ ಮತ್ತೆ ಅಣ್ಣ ಮಗ ಇರ್ತಾರಂತೆ, ಅವಾಗ ಅಂತ ಆಟ ಮಾಡ್ತಿರ್ತಾನಂತೆ, ದಿನ ದಿನ ಅಮ್ಮ ಬೈಕ್ ಇರ್ತಾನಂತೆ, ಅವಾಗ ಓಡೋಗಿ ಒಂದು ಮಲ ಇರುತ್ತೆ, ಅದಕ್ಕೆ ಕಣ್ಣು ಕೊಟ್ಬಿಡ್ತಾನೆ, ಕಣ್ಣು ಹೋಗ್ಬಿಡುತ್ತೆ. ಯಾರೋ ಫೋನ್ ಮಾಡಿ ಅವ್ರ ಅಮ್ಮಗೆ ಏನ್ರಿ, ಅವ್ರ ಅಮ್ಮ ಹೋಗಿ ಬಂದು ಎತ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ, ಅವಾಗ ಇಲ್ಲಿಗೆ ಆಸ್ಪತ್ರೆ ಮಾಡ್ಬೇಕು,
2: ಆಪರೇಷನ್ ಮಾಡ್ಬೇಕು,
1: ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ನನ್ನ ಹತ್ರ ದುಡ್ಡಿಲ್ಲ, ಅವ್ರ ಅಪ್ಪಗೆ ಬೇರೆ ಕೆಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಹೌದಾ, ನಿಮ್ ಯಾರನ್ನ ಕಣ್ಣತ್ತ ಕೊಡ್ಬೇಕು, ಇಲ್ಲಂದ್ರೆ ನೀವೇ ಏನೇನ ಮಾಡ್ಬೇಕು ಅಂದು ಹೇಳ್ತಾರೆ ಅವ್ರ ಅಮ್ಮ ಡಾಕ್ಟರ್. ಅವಾಗ ಅದಕ್ಕೆ ನನ್ ಕಣ್ಣು ಕೊಟ್ಟಿದ್ರಿ ಅಂದು ಹೇಳ್ತಾರೆ ಅವ್ರ ಅಮ್ಮ. ಅವ್ರ ಕಣ್ಣ ತೆಗೆದು ಕೊಟ್ಬಿಡ್ತಾರೆ, ಅವಾಗ ಆಪರೇಷನ್ ಮಾಡ್ತಾರೆ ಅವ್ರ ಅಮ್ಮಗೆ. ಆಮೇಲೆ ಅವನಿಗೆ ಇಡ್ತಾರೆ ಕಣ್ಣು. ಅವಾಗ ಇಬ್ಬರು ಮನೆಗೆ ಹೋಗ್ತಾರೆ, ಅವಾಗ ಅಶ್ವಿನ್ ಅವಾಗ ದೊಡ್ಡನಾಗ್ತಾನೆ, ಇನ್ನೂ ದೊಡ್ಡನಾಗ್ತಾನೆ, ಅವಾಗ ಕೆಲ್ಸ ತಗೊಂತಾನೆ, ದೊಡ್ಡ ಆಫೀಸರ್ ಆಗಿರ್ತಾನೆ. ಅವಾಗ ಅವ್ರಮ್ಮ ನನ್ನ ಅವನಿಗೆ ಗೊತ್ತಿರಲ್ಲ ಅಂತ ಹೋಗ್ತಾನೆ, ಹೋಗ್ತಾಳೆ ಅವ್ರಮ್ಮ, ನಾನ ನಿನಗೆ ಕಣ್ ಕೊಟ್ಟಿಂದ ಹಂಗ ಹೇಳಕ್ಕೆ ಅವ್ರಮ್ಮ ಹೋಗ್ತಾರೆ. ಅವಾಗ ಅವನು ಬೈತಾನೆ, ನೀನಿಲ್ಲ ಅಲ್ಲ, ಏನಕ್ಕೆ ನೀನ್ ಬಂದೆ, ನನಗ್ ಅಷ್ಟ ಇಷ್ಟ ಆಗಲ್ಲ, ನೀನ್ ಬರೋದ್ ಹೋಗು ಅಂದ ಹೇಳ್ತಾನೆ ಅವ್ರಮ್ಮಗ. ಅವಾಗ ಅಷ್ಟ ಹೋಗುತ್ತೆ, ಅವಾಗ ರಾರಿ ಬಂದು ಗುದ್ ಬಿಡುತ್ತೆ ಅವ್ರ ಅಮ್ಮಗೆ, ಅವಾಗ ತಟ್ಟೋಗ್ಬಿಡ್ತಾರೆ. ಅವರು ಹೋಗ್ತಿರ್ತಾರೆ ಕಾಲಲ್ಲಿ, ಯಾರು ಇವ್ರು ಸುತ್ತ ಕಂದಿದಾರಲ್ಲ ಅಂದ್ ಬಂದಾದ್ರೆ ನಮ್ಮಮ್ಮ ಮಾತ್ರ ಸತ್ತ ಬರ್ಬೇಕ ಅಂದ ದೇವರಿಗೆ ಏರಿ ಕಟ್ತಾನೆ. ಅವಾಗ ಅವ್ರಮ್ಮ ಸತ್ತ ಹೋಗಿರ್ತಾರೆ, ಅಲ್ಕೊಂಡು ಅವ್ರ ಮನೆ ಕಟ್ಕೊಂಡು ಹೋಗಿ ಅಲ್ದು ಏನಿದು ನಮ್ಮ ಏನಿದ್ ನಮ್ಮಮ್ಮ ಬ್ಯಾಗ್ ಇಟ್ಟೈತಲ್ಲ ಅಂದು ನೋಡ್ತಾರೆ. ಅವಾಗ ಅದರಲ್ಲಿ ಆಟ ಸಾಮಾನು ಅವ್ನಿಗೆ ಉತ್ತರೆಲ್ಲ ಇರ್ತಾರೆ, ಅದರಲ್ಲಿ ಒಂದು ಚೀಟಿ ಇರುತ್ತೆ, ನಾನು ನಿಮ್ಗೆ ಕಣ್ ಕೊಟ್ಟಿರೋದು ಅವೆಲ್ಲ ಬಗ್ಗಿರುತ್ತೆ. ಅವಾಗ ಅವನ ಹತ್ತಿರ್ತಾನೆ ಅನ್ನೋ ಮಸ್ತೆ ಕತೆ.
2: ಇಂತ ಚಂದವಾದ ಕಥೆ, ಅರ್ಥಪೂರ್ಣವಾಗಿರುವಂತ ಕಥೆ ಹೇಳಿದ್ರು ನಮ್ಮ ಆದ್ಯಾ ಅಲ್ವಾ? ಯಾರು ಹೇಳ್ಕೊಟ್ರು ಈ ಕಥೆನ? ಅವ್ರ ಹೆಸರೇನು? ಸುಶೀಲಾನಾ ಚಿತ್ರನಾ? ಸುಶೀಲಾ ಮೇಡಮ್. ನೋಡ್ದ್ಯಾ, ಹಾಗಾಗಿ ಯಾರನ್ನು ಕೂಡ, ಯಾರನ್ನು ಅಪ್ಪ ಅಮ್ಮ ಆಗ್ಲಿ ಯಾರನ್ನೇ ಆಗ್ಲಿ, ನಾವು ಕೇವಲವಾಗಿ ನೋಡ್ಬಾರ್ದು ಅಲ್ವಾ? ಅದೇನ್ ಟಿಫನ್ ಆಯ್ತಾ? ಚಪಾತಿ. ಚಪಾತಿಗೆ ಓಕೆ. ತರಕಾರಿ ಎಲ್ಲ ತಿಂತಾರ ನಮ್ಮ ಆದ್ಯಾ?
1: ಯಾವ

0: ತರಕಾರಿ ಇಷ್ಟ ಆಗುತ್ತೆ? ಬೀಟ್ರೂಟ್. ಓಕೆ, ಬೀಟ್ರೂಟ್ ತಿಂದು ರಕ್ತವನ್ನ ಚೆನ್ನಾಗಿ ಇಟ್ಕೋಬೇಕಲ್ವಾ? ಓಕೆ, ಕರೆ ಮಾಡಿದ್ಕಾಗಿ ಧನ್ಯವಾದ ಆದ್ಯ. ಹೀಗೆ ಕರೆ ಮಾಡ್ತಾ ಇರಿ. ಓಕೆ,
1: ಹಲೋ ಹಲೋ. ಓಕೆ ವಾಣಿ, ಕರೆ ಕಟ್ ಆಗ್ತಾ ಇದೆ. ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ಸಾಮಾನ್ಯವಾಗಿ ನಮ್ಮ ಎಲ್ಲ ಉದ್ಘೋಷಕರು ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರತಿನಿತ್ಯವೂ ಕೂಡ ಒಂದೊಂದು ವಿಚಾರದ ಬಗ್ಗೆ ಮಾತನಾಡಬೇಕಾದ್ರೆ, ಇವತ್ತು ಮಾಲಿನ್ಯ ಅನ್ನೋದು ಉಂಟಾಗ್ತಾ ಇದೆ ಸಾಕಷ್ಟು ಅಂತ ಹೇಳಿ ಹೇಳ್ತಾ ಇರ್ತೀವಿ. ಈ ಮಾಲಿನ್ಯ ಅನ್ನೋದು ಇವತ್ತು ಎಲ್ಲಿವರೆಗೂ ತಲುಪಿದೆ ಅಂತ ಹೇಳಿದ್ರೆ ವಾಣಿ, ವ್ಯಕ್ತಿಗೆ ಅದು ಬುದ್ಧಿಮಾಂದ್ಯತೆಗೂ ಕೂಡ ದಾರಿ ಮಾಡಿಕೊಡುತ್ತೆ ಅಂತ ಹೇಳಿಬಿಟ್ಟು WHO, ನಾವೇನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಲ್ವಾ, ವಿಶ್ವ ಆರೋಗ್ಯ ಸಂಸ್ಥೆ ಇವತ್ತು ವರದಿ ಮಾಡ್ತಾ ಇದೆ ವಾಣಿ. ನಾವು ಮೊದಲೆಲ್ಲ ಹೇಳ್ತಾ ಇದ್ವಿ ಏನಂದ್ರೆ, ಫ್ಯಾಕ್ಟ್ರಿಗಳಿಂದ ಅಥವಾ ಕೈಗಾರಿಕೆಗಳಿಂದ ಉಗುಳುವಂತಹ ವಿಷಕಾರಿ ಅನಿಲ ಏನಿರುತ್ತಲ್ವಾ, ಅದರಿಂದಾಗಿ ಹೆಚ್ಚು ಮಾಲಿನ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಬೊಟ್ ಮಾಡಿ ತೋರಿಸ್ತಾ ಇದ್ವಿ. ಈಗ ಅದ್ರ ಜೊತೆಗೆ ಸಾಕಷ್ಟು ಆ್ಯಡ್ ಆಗ್ತಾ ಇವೆ. ಅಂದ್ರೆ ಇವತ್ತು ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಸೊ ಅದರಿಂದ ಉಗುಳುವಂತಹ ಹೊಗೆ ಇರಬಹುದು. ಆಮೇಲೆ ಘನ ತ್ಯಾಜ್ಯ ಅಂತೇಳಿ ಏನ್ ತೆಗೆದುಕೊಂಡು ಹೋಗ್ತಾರಲ್ಲ, ಈ ತ್ಯಾಜ್ಯವನ್ನ ಸುಡೋದ್ರಿಂದ ಬರ್ತಾ ಇರುವಂತಹ ಹೊಗೆಯಿಂದ ಇರಬಹುದು, ಇದೆಲ್ಲದ್ರಿಂದಲೂ ಕೂಡ ಮನುಷ್ಯನ ಇವತ್ತು ಆರೋಗ್ಯ ಸ್ಥಿತಿ ತುಂಬಾ ಕ್ಷೀಣಿಸ್ತಾ ಇದೆ. ಮೊದ್ಲೆಲ್ಲ ನಾವು ಗೊತ್ತು ನಮ್ಗೆ, ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ 3-6 ಕಿಲೋಮೀಟರ್ ವರ್ಗು ನಡ್ಕೊಂಡು ಹೋಗ್ತಾ ಇದ್ವಿ ಅಲ್ವಾ. ಇವಾಗ ನಮ್ಗೆ ಅನ್ಸುತ್ತೆ 1 ಕಿಲೋಮೀಟರ್ ಕೂಡ ನಡೆಯೋದಕ್ಕೆ ಆಗೋದಿಲ್ಲ, ಏದುಸಿರು ಬಿಡ್ತಾ ಇರ್ತೀವಿ. ಸಾಕಷ್ಟು ಜನ ನಾವು ಜನರು ಕೂಡ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ, ಸ್ವಲ್ಪ ದೂರ ಕೂಡ ನಮ್ ಕೈಲಿ ನಡೆಯೋಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಇದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ಇವತ್ತು ನಮ್ಮ ಪರಿಸರ ಅವನ್ನ ಹಾಳು ಮಾಡ್ತಾ ಇರೋದು, ಪರಿಸರ ಮಾಲಿನ್ಯ ಆಗ್ತಾ ಇರೋದು. ಸೊ ಹಾಗಾಗ್ಬಿಟ್ಟು ನಾವು ಹೆಚ್ಚು ಪರಿಸರದ ಬಗ್ಗೆ ಗಮನವನ್ನ ಹರಿಸ್ಬೇಕಾಗುತ್ತೆ ವಾಣಿ.
2: ಹೌದು ಶಶಿ,
1: ಕರೆಗಳು ಬರ್ತಾ ಇವೆ. ಕರೆಯಕ್ಕೂ ಮತ್ತೆ ಕಟ್ ಆಗ್ತಾ ಇದೆ. ಹಲೋ
3: ಹಲೋ
0: ಹಲೋ, ನಮಸ್ತೆ, ಯಾರಿದು?
3: ನಾನು ತನುಶ್ರೀ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್.
0: ವೆರಿ ಗುಡ್ ಮಾರ್ನಿಂಗ್ ಡಿಯರ್ ತನು.
1: ಎಲ್ಲಿಂದ ಕರೆ ಮಾಡ್ತಾ ಇರೋದು ತನು?
3: ಚಿತ್ರದುರ್ಗ ಸೊಲ್ಲಾಪುರದಿಂದ ಮೇಡಮ್.
1: ಓಹೋ, ನಮ್ಮ ಸೊಲ್ಲಾಪುರದ ತನುಶ್ರೀ ಅವರಾ?
3: ಹೌದು ಮೇಡಮ್.
1: ದೋಸೆ ತನುಶ್ರೀ ಅವರು? ಇಲ್ಲಪ್ಪ, ಇನ್ನೂ ಮಾಡ್ಬೇಕು ಪ್ರೋಗ್ರಾಮ್ ಮುಗಿಸ್ಕೊಂಡು. ವಾಣಿ ಮೇಡಮ್ ಮಾಡ್ಕೊಂಡು ಬಂದಿದಾರಂತೆ. ನಿಂದ ಆಯ್ತಾ ಟಿಫಿನ್?
3: ಆಯ್ತು ಮೇಡಮ್.
1: ಏನ್ ಟಿಫಿನ್?
3: ಪಲಾವ್ ಮೇಡಮ್.
1: ಪಲಾವ್, ಓಕೆ
0: ಓಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ನಮ್ ತನುಶ್ರೀ? ಅಬ್ಬ, ನಂಗೆ ಉತ್ತರ ಗೊತ್ತಿರೋದನ್ನ ಕೇಳ್ಬೇಕಂತಪ್ಪ.
1: ಅಲ್ಲ, ನಮ್ಗೆ ಪ್ರಶ್ನೆ ಕೇಳಕ್ ಬಂದ್ಬಿಟ್ಯಾ ಬೆಳಿಗ್ಗೆನೆ? ಓಕೆ ತನು, ಹೇಳಪ್ಪ.
3: ತಾತನ ತಟ್ಟೆ ತಲ ತಲ
0: ಒಡೆಯುತ್ತೆ.
1: ಸೂರ್ಯ ಇನ್ನು ಮುಂದಕ್ಕಿದೆಯಾ?
0: ಮುಂದಕ್ಕಿದೆಯಾ?
3: ಚಂದ್ರ
0: ತಳ ತಳ ಹೊಳೆಯುತ್ತದೆ. ಓಕೆ, ಸೂರ್ಯ ಚಂದ್ರ.
3: ಅಪ್ಪನಿಗೆ 3, ಅಮ್ಮನಿಗೆ 1.
0: ಅಪ್ಪನಿಗೆ 3, ಅಮ್ಮನಿಗೆ 1ನಾ?
3: ಹೌದು.
0: ಏನು ಶಶಿ, ಅಪ್ಪನಿಗೆ 3 ಅಂತ
1: ಕೋಲ? ಅಪ್ಪ ಅದೇ ಕೈ ಕೋಲ್ ಇಟ್ಕೊಂಡು ಓಡಾದ?
3: ಏನಪ್ಪ
1: ನಂಗೆ ಗೊತ್ತಾಗ್ತಾ ಇಲ್ವಲ್ಲ.
0: ಏನು ನನಗಿಂತ ಇತರರೇ ಹೆಚ್ಚು ಬಳಸುತ್ತಾರೆ? ಏನು
1: ನಮ್ ತಲೆಗೆ ಹುಳ ಬಿಡ್ತಾ ಇದ್ದಾಳೆ ನಮ್ ತನು.
0: ಕನ್ನಡಿನ?
1: ಮತ್ತೇನು ಹೇಳಪ್ಪ. ಹೆಸರು ಅಲ್ವಾ, ನಾವು ಬಳಸೋದೇ ಇಲ್ಲ ಕರೆಕ್ಟ್, ನಮ್ಮ ಹೆಸರನ್ನ ಬೇರೆಯವರೆ ಬಳಸೋದು. ಓಕೆ ತನು, ತುಂಬಾ ಚೆನ್ನಾಗಿತ್ತು ನೀನು ಹೋಗಟ್ಟು. ಇನ್ನು ಇದೆಯಾ? ಹೇಳಪ್ಪ. ಛತ್ರಿ, ಛತ್ರಿ
0: ಮಳೆಗಾಲದಲ್ಲಿ
1: ಅಂತೂ ಇಂತೂ 1 marks ಆದ್ರೂ ಬಂತು ವಾಣಿ, 0 ಬರ್ಲಿಲ್ಲ. ಹೇಳುತ್ತನು ಅಷ್ಟೇನಾ? ಮತ್ತೆ ಏನಾದ್ರು ಹೇಳ್ತಾರ ನಮ್ ತನು?
0: ಓಕೆ,
1: ಏ ಮಾಡ್ತೀವಪ್ಪ ವಾಣಿ, ಇಬ್ರು

0: ಹಬ್ಬಕ್ಕೆ ಸೇರ್ಮಾಡೋಣ. ತನುಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ?
1: ಓಕೆ. ಒಳ್ಳೆಯ ಮಗಳಾಗಿ, ಒಳ್ಳೆಯ ವಿದ್ಯಾರ್ಥಿಯಾಗಿ, ಒಳ್ಳೆಯ ಪ್ರಜೆಯಾಗಿ ಬೆಳೆಯುವಂತಾಗ್ಲಿ ನಮ್ ತನು. ಓಕೆನಾ? ಓಕೆ. ಹಲೋ, ನಮಸ್ತೆ. ನಮಸ್ತೆ, ಯಾರಿದು?
2: ನನ್ನ ಹೆಸರು ಕಾರುಣ್ಯ ಅಂತ ಮೇಡಮ್.
1: ಕಾರುಣ್ಯ, ನಮ್ ಕಾರುಣ್ಯ ಬರೋದ್ರಲ್ಲೇ ಜೋಶ್ ಕೊಟ್ಟೂರಿನ ಕಾರುಣ್ಯ ಬಂದ್ರು ಅಂತ. ಕಾರುಣ್ಯ, ಟಿಫಿನ್ ಆಯ್ತಾ? ಆಯ್ತಪ್ಪ. ಏನ್ ಮಾಡಿದಾರಮ್ಮ ಸ್ಪೆಷಲ್, ಸಂಡೇ ಸ್ಪೆಷಲ್? ಸರಿ, ನಾವು ಬಸ್ ಹತ್ಕೊಂಡ್ ಬಂದ್ವಿ ಇವಾಗ ಕಾರ್ಯಕ್ರಮ ಮುಗಿಸಿ. ಓಕೆ, ನಮ್ ಕಾರುಣ್ಯ ತಿಂದ್ರೆ ನಾವು ತಿಂದ ಹಾಗೆ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ಕಾರುಣ್ಯ?
2: ನಾನು ಮಳೆ ಪದ್ಯ ಹೇಳ್ತೀನಿ ಮೇಡಮ್.
1: ಓಕೆ, ಮಳೆ ಬರ್ಬೇಕು, ನೀ ಹಾಡು ಹೇಳಿದ್ರೆ ಇವಾಗ.
2: ಓಕೆ,
1: ಹೇಳ್ಬಿಟ.
2: ಬಿಸಿಲ ಜಲಕ್ಕೆ ಕಡಲ ನೀರು ಆವಿಯಾಯಿತು, ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು, ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು, ತಳೆದ ನಿಂತ ಮೋಡವೆಲ್ಲ ಮೇಲಕ್ಕೇರಿತು, ಗಳಿಗೆಯೊಳಗೆ ಬಾನು ತುಂಬಾ ಮೋಡ ಕವಿಯಿತು, ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು, ಮೋಡ

0: ಓಕೆ, ತುಂಬಾ ಚೆನ್ನಾಗಿತ್ತು. ಹಾಗೆ ಮಳೆ ಬರಬೇಕು ಅಲ್ವಾ ಕಾರುಣ್ಯ? ಕೊಟ್ಟೂರಲ್ಲಿ ಮಳೆ ಆಗಿದ್ಯಾ? ಬಂದಿದ್ಯಾ ಸ್ವಲ್ಪ ಮಟ್ಟಿಗೆ? ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿ ಬಂದಿದ್ಯಾ?
1: ಹೌದು,
2: ಇನ್ನೂ ಬೇಕಲ್ವಾ? ಮಳೆ ಇದ್ರೆ ಬೆಳೆ, ಬೆಳೆ ಇದ್ರೆ ಇಳೆ ಅಲ್ವಾ? ಓಕೆ,
0: ನಾವು
2: ತಮ್ಮ ಇಲ್ಲೋದ?
0: ಹಲೋ ಚಿರಂತನ್ ಅವ್ರೇ, ಗುಡ್ ಮಾರ್ನಿಂಗ್. ಟಿಫಿನ್ ಆಯ್ತಾ ಚಿರಂತನ್ ಅವ್ರದ್ದು? ಓಕೆ, ತಿಂದ್ರ ಬಿಳಿ ಹೋಳಿಗೆನಾ? ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ಚಿರಂತನ್? ಪಾಠ ಹೇಳ್ತೀಯಾ ನಮ್ಗೆ? ಚಿಕ್ಕದಾಗಿ ಹೇಳ್ಬೇಕಂತಪ್ಪ. ಓಕೆ ಹೇಳಿ.
1: ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ. ಆ ರೈತ ದಿನಾಲು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಒಮ್ಮೆ ಒಂದು ಹದ್ದು ಬಲೆ ಒಳಗೆ ಸಿಕ್ಕಿಕೊಂಡಿತ್ತು. ಅದನ್ನು ರೈತ ನೋಡಿದ. ಹದ್ದಿನ ಸ್ಥಿತಿ ನೋಡಿ ರೈತನಿಗೆ ಕರುಣೆ ಬಂದಿತ್ತು. ಹದ್ದನ್ನು ಬೆಳೆಯಿಂದ ಬಿಡಿಸಿದ. ಅದು ಸಂತಸದಿಂದ ಹಾರಿ ಹೋಯಿತು. ಊರ ಹೊರಗೆ ರೈತನ ಮನೆ ಇದ್ದಿತ್ತು. ಒಮ್ಮೆ ಆತ ಮನೆಯಲ್ಲಿ ಕುಳಿತಿದ್ದ. ಮನೆ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು. ಆಕಾಶದಲ್ಲಿ ಹಾರಾಡುತ್ತಿದ್ದ ಹತ್ತು ಅದನ್ನು ಗಮನಿಸಿತ್ತು. ಹದ್ದು ಒಂದು ನಾಣ್ಯವನ್ನು ಹುಡುಕಿ ತಂದು ರೈತನಿಗೆ ಕಾಣುವಂತೆ ಸ್ವಲ್ಪ ದೂರ ದಲ್ಲಿ ಬಿಳಿಸಿತು. ಅದೇನೆಂದು ನೋಡಲು ರೈತ ಎಂದು ಎದ್ದು ಹೊರಗೆ ಬಂದನು. ಆಗ ಗೋಡೆ ಕುಸಿಯಿತು. ಅವನಿಗೆ ಹದ್ದು ಬೇಕೆಂದು ನಾಣ್ಯ ತಂದು ಹಾಕಿದ್ದು ಎಂದು ತಿಳಿತು. ತನ್ನ ಜೀವ ಉಳಿಸಿದ ಹದ್ದಿನ ಕಡೆಗೆ

0: ನೋಡಿದನು ಅದಕ್ಕೆ ಕೈ ನುಗ್ಗಿದು ಹದ್ದು ಹರ್ಷದಿಂದ ಮುಗಿಲಿನ ಕಳೆಗೆ ಹಾರಿ ಹೋಯಿತು.
1: ಆಯ್ತಾ, ಓಕೆ, ಚೆನ್ನಾಗಿತ್ತು ಪಾಠ. ಆದ್ರೆ ನೀನು ಕಥೆ ಅದು ಪಾಠದ ಸಾರಾಂಶ ಅಂತ ಇರುತ್ತೆ ಅಲ್ವಾ, ಒಟ್ಟಾರಿಯಾಗಿ ನೀನೇನು ಓದ್ಕೊಂಡಿರ್ತೀಯ ಅದನ್ನ ಚಿಕ್ಕದಾಗಿ ಹೇಳಬೇಕು. ಓಕೆನಾ? ಓಕೆ, ನೀನು ಕತೆ ತರ ಅದನ್ನ ಪ್ರಸ್ತುತ ಪಡಿಸಬಹುದು. ನೀನು ಕೇಳಿರುವಂತ ವಿಷಯವನ್ನ ಇನ್ನೊಬ್ರಿಗೆ ಹೇಳುವಾಗ ಅದ್ ಹೇಗಿದೆಯೋ ಹಾಗೆ ಹೇಳೋ ಬದಲು ಅದನ್ನ ಚಿಕ್ಕದಾಗಿ ಹೇಳಿದ್ರೆ ಕೇಳೋರ್ಗೂ ಚೆನ್ನಾಗಿ ಅನ್ಸುತ್ತೆ, ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಓಕೆನಾ? ಓಕೆ ಚಿರು, ಮುಂದಿನ ಬಾರಿ ಕರೆ ಮಾಡ್ಬೇಕಾದ್ರೆ ಹಿಂದಿನ ದಿನನೇ ಅಮ್ಮ ಅಥವಾ ಅಪ್ಪ ಹತ್ರ ಹೇಳಿಸ್ಕೊಂಡಿರು ಮೊದ್ಲೇನೆ. ಆಯ್ತಾ? ಹೇಳಿಸ್ಕೊಂಡು ಅದನ್ನ ಕಥೆ ರೂಪದಲ್ಲಿ ಹೇಳಿದ್ರೆ ನಿನ್ ಫ್ರೆಂಡ್ಸ್ಗೂ ಕೂಡ ಕೇಳಲಿಕ್ಕೆ ಚೆನ್ನಾಗಿರುತ್ತೆ. ಆಯ್ತಾ? ಓಕೆ ಚಿರು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಹಲೋ.
2: ಹಲೋ, ನಮಸ್ತೆ.
3: ನಮಸ್ತೆ,
2: ಯಾರಿದು?
3: ಸಾನ್ವಿ.
2: ಸಾನ್ವಿ ಬೆಂಗಳೂರಿಂದ. ಟಿಫಿನ್ ಆಯ್ತಾ ಸಾನ್ವಿ? ಹ್ಮ್, ಆಯ್ತು. ಬೆಂಗಳೂರಲ್ಲಿ ಮಳೆ ಬಂದಿದ್ಯಾ, ಬರ್ತಾ ಇದ್ಯಾ? ನಿನ್ನೆ ಬಂದಿತ್ತು. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ಸಾನ್ವಿ?
3: ಜಗನ್ನಾಥ ಪುರಿ ದೇವಾಲಯ ಬಗ್ಗೆ ಹೇಳ್ತೀವಿ.
1: ಏನು, ರಥಯಾತ್ರೆ ನಡೀತಲ್ಲ ಅದ್ರ ಬಗ್ಗೆ?
3: ಹೇಳಪ್ಪ. ಶ್ರೀ ಜಗನ್ನಾಥ ಪುರಿ ದೇವಾಲಯ ಒಡಿಶಾ ರಾಜ್ಯದ ಪುರಿ ಪ್ರಾಂತ್ಯದಲ್ಲಿ ಇದೆ. ಇದು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು. ಈ ಕ್ಷೇತ್ರದ ಇತಿಹಾಸ ಏನಂದ್ರೆ, ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಶ್ರೀಕೃಷ್ಣ ಶುದ್ಧೀಕರಣಕ್ಕಾಗಿ ಕಾಡಿಗೆ ಹೋಗುತ್ತಾನೆ. ಆಗ ಜರ ಎಂಬ ಬೇಟೆಗಾರ ಕೃಷ್ಣನ ಕಾಲು ನೋಡಿ ಅದು ಜಿಂಕೆ ಅಂತ ಸಾಯಿಸ್ತಾನೆ. ಆದ್ರೆ ಅವನು ಹತ್ತಿರ ಹೋದಾಗ ಅವನಿಗೆ ಗೊತ್ತಾಗುತ್ತೆ ಇದು ಶ್ರೀಕೃಷ್ಣ ಅಂತ. ಅವನು ತುಂಬಾ ಬೇಜಾರಾಗಿ ಕ್ಷಮೆ ಕೇಳುತ್ತಾನೆ. ಆದ್ರೆ ಕೃಷ್ಣ ಹೇಳ್ತಾನೆ, ನಾನು ತ್ರೇತಾಯುಗದಲ್ಲಿ ಶ್ರೀರಾಮನಾದಾಗ ನೀನು ವಾಲಿರಾಜ ಆಗಿದ್ದೆ, ನಾನು ನಿನ್ನನ್ನು ಸಾಯಿಸಿದ್ದೆ. ಆಗ ನೀನು ಪ್ರತೀಕಾರದ ಶಾಪ ಕೊಟ್ಟಿದ್ದೆ, ಅದರಿಂದ ನೀನು ಈ ಜನ್ಮದಲ್ಲಿ ನನ್ನನ್ನು ಸಾಯಿಸಿದ್ದೀಯಾ ಅಂತ. ಅರ್ಜುನನಿಗೆ ಕೃಷ್ಣ ಸುತ್ತಿದ ವಿಷಯ ತಿಳಿಯುತ್ತೆ. ಅವನು ತುಂಬಾ ಬೇಜಾರಾಗಿ ಕೃಷ್ಣನ ದೇಹವನ್ನು ಸುಡುತ್ತಾನೆ. ಆದರೆ ಕೃಷ್ಣನ ಹೃದಯ ಸುಡಲ್ಲ. ಆ ಹೃದಯದಿಂದ ಒಂದು ಧ್ವನಿ ಬರುತ್ತೆ, ಮಿತ್ರ ನನ್ನ ಹೃದಯವನ್ನು ಒಂದು ಮರದ ದುಮ್ಮಿಯನ್ನು ಒಳಗೆ ಇಟ್ಟು ಒಂದು ಗಂಗಾ ನದಿಗೆ ಅರ್ಪಿಸುವಂತ. ಈ ಮರದ ದುಮ್ಮಿ ಕಳಿಂಗ ಮಹಾನದಿಯಲ್ಲಿ ಕಾಡಿನ ರಾಜ ವಾಲಿ ಕಾಡಿನ ಜನರ ರಾಜ ವಿಶ್ವವಸುಗೆ ಸಿಗುತ್ತೆ. ಅದನ್ನು ಆ ಮರದ ದುಮ್ಮಿಗಳಲ್ಲಿ ನೋಡಿದಾಗ ಅಲ್ಲಿ ಒಂದು ನೀಲಿ ಬಣ್ಣದ ಹೃದಯ ಇರುತ್ತೆ, ಅದಕ್ಕೆ ಅದರ ಹೆಸರು ನೀಲಿ ಮಾಧವ ಅಂತ ಇರ್ತಾನೆ. ಅವನು ಒಂದು ಆ ಹೃದಯವನ್ನು ಸೀಕ್ರೆಟ್ ಆಗಿ ಪೂಜೆ ಮಾಡಿಸುತ್ತಾನೆ. ಆದ್ರೆ ಈ ವಿಷಯ ಕಳಿಂಗ ಮಹಾರಾಜಕ್ಕೆ ತಲುಪುತ್ತದೆ. ಅವನು ಈ ಹೃದಯವನ್ನು ಹುಡುಕ್ತಾ ಇರ್ತಾನೆ, ಅದು ಸಿಗಲಿಲ್ಲ. ಒಂದಾದ್ರೆ ಅವನಿಗೆ ಒಂದು ಕನಸು ಬೀಳುತ್ತೆ, ಏನಂದ್ರೆ ಸಾಕ್ಷಾತ್ ವಿಷ್ಣು ಹೇಳ್ತಾರೆ, ನಿನ್ನ ರಾಜ್ಯದ ನದಿಯ ದಡೆಯಲ್ಲಿ ಒಂದು ಮರದ ದೊಮ್ಮಿ ಇದೆ, ಅದರಿಂದ ನೀನು ಮೂರು ಮೂರ್ತಿಗಳನ್ನು ಕೆತ್ತಿಸು ಅಂತ. ರಾಜ ಕನಸಿನಲ್ಲಿ ವಿಷ್ಣು ಹೇಳಿದ ಹಾಗೆ ಮಾಡ್ತಾನೆ. ಆದ್ರೆ ಯಾರಿಗೂ ಆ ಮರದ ದೊಮ್ಮಿಯನ್ನು ಕೆತ್ತಲೆ ಆಗಲಿಲ್ಲ. ಆಗ ಒಬ್ಬ ವಯಸ್ಸಾದ ಅಜ್ಜ ಬರ್ತಾರೆ, ಅವರು ಹೇಳ್ತಾರೆ ನಾನ್ ಕೆತ್ತೀನಿ ಅಂತ. ಇವ್ರು ಯಾರು ಅಲ್ಲ, ಸಾಕ್ಷಾತ್ ವಿಶ್ವಕರ್ಮ ಅವರು. ಅವರು ಒಂದು ಷರತ್ ಹಾಕ್ತಾರೆ, ಏನಂದ್ರೆ 21 ದಿನ ಆಗವರೆಗೂ ಕೋಣೆ ಬಾಗಿಲು ತೆಗೆಯಾಗಿಲ್ಲ, ಕೋಣೆಯಲ್ಲಿ ಏನಾಗ್ತಿದೆ ಅಂತ ನೋಡೋಂಗಿಲ್ಲ ಅಂತ. ಆಗ ರಾಜ ಅದಕ್ಕೆ ಒಪ್ಕೊಂತಾನೆ. 15ನೇ ದಿನ ತನಕ ಎಲ್ಲಾ ಸರಿಯಾಗಿ ನಡೀತಿರುತ್ತೆ. ಮರ ವಿಗ್ರಹ ಆಗೋವರೆಗೂ ಶಬ್ದ ಎಲ್ಲ ಕೇಳಿಸ್ತಾ ಇರುತ್ತೆ. ಆದ್ರೆ

0: ಎಣ್ಣೆ ದಿನ ಎಲ್ಲ ಸೈಲೆಂಟ್ ಆಗಿಬಿಡುತ್ತೆ, ಏನು ಸೌಂಡ್ ಬರ್ತಿರಲ್ಲ. ಆಗ ರಾಜ ಮತ್ತೆ ರಾಣಿ ತುಂಬಾ ಗಾಬರಿಯಾಗಿ ನರ ಕೋಣೆಯ ಬಾಗಿಲನ್ನು ತೆಗೀತಾರೆ. ಆಗ ಅವರು ಮೂರು ಅಪೂರ್ಣ ಮೂರ್ತಿಗಳನ್ನು ನೋಡ್ತಾರೆ. ರಾಜ ತುಂಬಾ ಬೇಜಾರಾಗಿ ಅಳುತ್ತಾನೆ. ಅವನು ಮೂರ್ತಿ ಹತ್ರ ಹೋದಾಗ ಅವನಿಗೆ ಹೃದಯ ಬಡಿದ ಶಬ್ದವನ್ನು ಕೇಳುತ್ತದೆ. ಆಗ ಅವನಿಗೆ ಖುಷಿಯಾಗುತ್ತೆ, ಯಾಕೆ ಅಂದ್ರೆ ಆ ಮೂರ್ತಿಗಳು ಅಪೂರ್ಣವಾದ್ರು ಅದರಲ್ಲಿ ಜೀವ ಇದೆ ಅಂತ. ಅದಕ್ಕೆ ಈ ಮೂರು ಮೂರ್ತಿಗಳನ್ನು ಸ್ಥಾಪಿಸ್ತಾನೆ. ಇದೆ ಜಗನ್ನಾಥ್ ಪುರಿ ದೇವರು. ಹಾಗೂ ಈ ದೇವಾಲಯದಲ್ಲಿ ಇರುವ ಮೂರ್ತಿಗಳನ್ನು 12 ರಿಂದ 15 ವರ್ಷಕ್ಕೊಂದ್ಸತಿ ಬದಲಾಯಿಸ್ತಾರೆ. ಇದು ಬದಲಾಯಿಸ್ಬೇಕಾದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಯಾರು ನೋಡ್ಲಿಲ್ಲಂಗೆ ಒಂದ್ ಮೂರ್ತಿಯಿಂದ ಇನ್ನೊಂದ್ ಮೂರ್ತಿಗೆ ಹೃದಯವನ್ನು ಬದಲಾಯಿಸ್ತಾರೆ. ಧನ್ಯವಾದಗಳು.
1: ಚೆನ್ನಾಗಿತ್ತು ಸಾನ್ವಿ. ಜಗನ್ನಾಥಪುರಿಯ ಜಗನ್ನಾಥನ ಅಲ್ಲಿ ಯಾವ ಮೂರ್ತಿಗಳ ವಿಶೇಷತೆ ಬಗ್ಗೆ, ಮೂರ್ತಿಗಳನ್ನು ಬದಲಾಯಿಸೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದೆ. ಅಲ್ಲಿ ಸಾಕಷ್ಟು ಅದು ಪವಾಡಗಳು ಅಂತ ಹೇಳಬೇಕು, ಧಾರ್ಮಿಕ ಹಿನ್ನೆಲೆ ಇರುವಂಥದ್ದು ಸಾಕಷ್ಟು ನಮಗೆ ಅದರಿಂದ ತಿಳಿದು ಬರುತ್ತೆ ಅಲ್ವಾ. ಅಲ್ಲಿ ಆ ಗೋಪುರದ ಮೇಲೆ ಆ ಧ್ವಜವನ್ನ ಹಾರಿಸ್ತಾರಲ್ಲ, ಅದನ್ನ ಹಾರಿಸುವಂತದ್ದು, ಅದು ಇದೇ ದಿಕ್ಕಿಗೆ ಚಲಿಸುವಂತ, ಅದು ಈ ಗಾಡಿ ಯಾವ ಕಡೆಗೆ ಬೀಸುತ್ತೆ ಅನ್ನಂದ್ರೆ ಅದ್ರ ವಿರುದ್ಧ ದಿಕ್ಕಿಗೆ ಅದು ಚಲಿಸುತ್ತೆ ಅಂತಂತ ಹೇಳ್ತಾರೆ. ಸಾಕಷ್ಟು ಈ ರೀತಿಯಾದಂಥದ್ದು, ಕೃಷ್ಣಂಗೆ ಜ್ವರ ಬರುತ್ತೆ ಅಲ್ಲಿ ಅನ್ನುವಂಥದ್ದು, ಈ ಥರದ್ದೆಲ್ಲವೂ ಕೂಡ ಸಾಕಷ್ಟು ಪವಾಡಗಳು ನಡೆಯುತ್ತೆ ಅಲ್ವಾ ಅಲ್ಲಿ. ಓಕೆ ಓಕೆ, ಸಾಕಷ್ಟು ವಿಷಯಗಳನ್ನ ತಿಳಿಸ್ತೆ ಸನ್ವಿ. ಹಾ ಹೇಳು ಪುಟ.
0: ಮ್ಯಾಮ್ ಅದು ಮೂರ್ತಿ ಬದಲಾಯಿಸೋದು ಯಾವ ವರ್ಷ ಅಂದ್ರೆ ಅಧಿಕ ಮಾಸ ವರ್ಷ ಅಥವಾ 2 ಆಷಾಢ ಬಂದಿದ್ ವರ್ಷದಲ್ಲಿ ಬದಲಾಯಿಸ್ತಾರೆ.
1: ಓಕೆ ಅಧಿಕ ಮಾಸದಲ್ಲಿ. ಈಗ ಮೊನ್ನೆ ಜ್ಯೇಷ್ಠ ಆಗಿದೆ, ಮುಂದಿನ ಅಧಿಕ ಅಂತಂದಾಗ ಆಷಾಢ ಬರುತ್ತೆ, ಜ್ಯೇಷ್ಠ ಅಧಿಕ ಬಂದಿದೆ. ಓಕೆ ಒಳ್ಳೆ ಮಾಹಿತಿ ಸನ್ವಿ.
0: ಥ್ಯಾಂಕ್ ಯು ಮ್ಯಾಮ್.
1: ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಶಶಿ, ಈ ಕಾರುಣ್ಯ ಅವರೆಲ್ಲ ಮಳೆ ಬಗ್ಗೆ ಹೇಳಿದ್ರು, ಈ ಮಳೆ ಬರೋದಕ್ಕೂ ಕೂಡ ಸಾಕಷ್ಟು ಹಳ್ಳಿಗಳಲ್ಲಿ ಆಚರಣೆಗಳನ್ನು ಮಾಡ್ತಾರೆ ಶಶಿ. ಅದು ಒಂದು ಸಾಂಪ್ರದಾಯಿಕ ಪದ್ಧತಿ ಅಂತ ಹೇಳ್ಬೋದು, ಪೂಜೆ ಅಂತ ಹೇಳ್ಬೋದು. ಅದು ಕೆಲವರಿಗೆ ನಂಬಿಕೆ ಅಸಾಧ್ಯ ಆಗದೆ ಇರ್ಬೋದು, ಆದ್ರೆ ನಂಬಿಕೆ ಅನ್ನುವಂಥದ್ದು ಅವರವ್ರಿಗೆ ಅವರವ್ರಿಗೆ ಬಿಟ್ಟಿರುವಂತದ್ದು. ಸಾಕಷ್ಟು ಆಚರಣೆಗಳನ್ನ ಮಾಡ್ತಾರೆ,
2: ಆಚರಣೆಗಳಂತೂ ಇವತ್ತಿಗೂ ಕೂಡ ಕೆಲವೊಂದು ನಡ್ಕೊಂಡು ಬರ್ತಾ ಇವೆ. ಮಳೆ ಬರದೇ
1: ಕಾಕತಾಳೀಯವೇನೋ ಗೊತ್ತಿಲ್ಲ, ಹಾಗೆ ದಿನ ಅಂತೂ ಮಳೆ ಬಂದೇ ಬಂದಿರುತ್ತೆ
2: ಅಲ್ಲ, ಅದ ಅನ್ಕೊಳ್ತೀವಿ ಕೆಲವೊಂದ್ ಕಡೆ ಆಗಿರುತ್ತೇನೋ. ಬಟ್ ಅದ್ರ ಬಗ್ಗೆ ಹೇಳೋದಕ್ಕಿಂತ ಆಚರಣೆಗಳ ಬಗ್ಗೆ ನಾವು ಹೇಳ್ಬೋದು, ಯಾವ್ಯಾವೆಲ್ಲ ಆಚರಣೆಗಳು ಇದಾವೆ ಅಂತ.
1: ಗ್ರಾಮ ದೇವತೆಗಳಿಗೆ ಆರಾಧನೆಯನ್ನ ಮಾಡುವಂತದ್ದು, ಆ ಊರಿನ ಗ್ರಾಮ ದೇವತೆಗಳಿಗೆ ಆರಾಧನೆಯನ್ನ ಪೂಜೆಯನ್ನ ಮಾಡ್ತಾರೆ,
2: ಪೂಜೆಯನ್ನ ಮಾಡುವಂತದ್ದು, ಸಂತೆಗಳನ್ನ ಅಲ್ಲಿ ಏರ್ಪಡಿಸುವಂತದ್ದು, ಸಂತೆ ಮಾಡ್ಬಿಟ್ಟು ದೇವರಿಗೆ ಎಡೆ ಹಾಕಿದ್ರೆ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು, ಸೊ ಆ ರೀತಿಯಾಗಿ ಅನೇಕ ದೇವನ ದೇವತೆಗಳಿಗೆ ಮಾಡಲಾಗುತ್ತೆ.
1: ಮತ್ತೆ ಮೊನ್ನೆ ಒಂದೂರಲ್ಲಿ ಓದ್ತಾ ಇದ್ದೆ ನಾನು, ಒದ್ದೆ ಬಟ್ಟೆಯಲ್ಲಿ ಊರಿನ ಇರುವಂತ ಕೆರೆಯಿಂದ ನೀರನ್ನ ತಗೊಂಬಂದು ಮಹಿಳೆಯರು ತಗೊಂಬಂದು ದೇವಸ್ಥಾನದ ಗ್ರಾಮ ದೇವತೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಅವಾಗ ಮಳೆ ಬರುತ್ತೆ ಅನ್ನುವಂಥದ್ದು, ಗಂಗೆ ಪೂಜೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನುವಂಥದ್ದು. ಇನ್ನು ಸಾಕಷ್ಟು ಭಜನೆ ಪೂಜೆಗಳು ದೇವ್ರ ನಮನಗಳು ಹಾಡ್ತಾರೆ.
2: ಜೊತೆಗೆ ಇದು ಹೇಳ್ತಾ ಇರ್ಬೇಕಾದ್ರೆ ಬಾಲ ನೆನಪು ನನಗೊಂದು ಮೂಡ್ತಾ ಇದೆ ವಣಿ. ನಾವೆಲ್ಲ ಅದೆಂತದ್ದು ಗುಣುಕ್ಲವ ಗುಣುಕ್ಲವ, ನೀರಡಿ ಬಂದೆ, ನೀರಿಲ್ದಾಗ ನಿನ್ ಕಡೆ ಬಂದೆ ಅಂತ ಹೇಳ್ಬಿಟ್ಟು ಒಂದು ಹಾಡು ಹಾಡ್ಕೊಂಡು ಸಗಣಿ ಉಂಡೆಗಳನ್ನ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಬೇವಿನ ಸೊಪ್ಪೆಲ್ಲ ಸಿಕ್ಕಿಸ್ಬಿಟ್ಟು ಒಂದು ಬುಟ್ಟಿಲಿ ಅದನ್ನ ಎತ್ಕೊಂಡು ಪ್ರತಿಯೊಂದು ಮನೆಗೂ ಹೋಗ್ಬಿಟ್ಟು ಕಾಳು ದವಸ ಧಾನ್ಯ ಎಲ್ಲ ತೆಗೆದುಕೊಂಡು ಬಂದು ತರಕಾರಿಗಳು ಪ್ರತಿಯೊಂದು ಅದನ್ನ ತೆಗೆದುಕೊಂಡು ಬಂದು ಅದನ್ನ ಸಂಜೆ ಅದು ಎಷ್ಟು ಬಂದಿರುತ್ತೋ ಅದರಿಂದ ಅಡಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡೋದ್ರಿಂದ ಮಳೆ ಬರುತ್ತೆ ಅಂತ ಹೇಳಿ ನಾವು ಕೂಡ ಆಚರಣೆ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿದ್ವಿ, ಭಾಗಿಯಾಗಿದ್ವಿ ಅನ್ನೋದನ್ನ ನೆನಪಿಸ್ಕೊಳ್ತಾ ಇದ್ದೇನೆ. ಮತ್ತೆ ಕಪ್ಪೆಗೆ ಮದುವೆ ಮಾಡಿಸೋಶಿ
1: ಅದೇ ಹೇಳತ್ತ ಹೋಗ್ತಾ ಇದ್ದೇನೆ, ಹೇಳಿ. ಅದೇ ಸಾಂಪ್ರದಾಯಿಕ ನಂಬಿಕೆ ಅನ್ನೋದ್ರಲ್ಲಿ ಹೀಗೂ ಇರುತ್ತೆ ಅನ್ನೋಂಥದ್ದು. ಇನ್ನು ಮಳೆಗಾಗಿ ಕಪ್ಪೆಗಳಿಗೆ ಮದುವೆಯನ್ನು ಮಾಡುವಂಥದ್ದು, ಕಪ್ಪೆಗಳನ್ನ ಮಕ್ಕಳುಗಳೆಲ್ಲ ಹಿಡ್ಕೊಂಬಂದು
2: ಕಾಲನ್ನ ಕಟ್ಬಿಟ್ಟು ಎರಡು ಕಪ್ಪೆಗಳನ್ನ ಉಂಡ್ಬಿಟ್ಟು
1: ಮಾಡಿದ್ರೆ ಬರುತ್ತೆ
2: ಅಲ್ಲ. ನಿಜಕ್ಕೂ ಕೂಡ ಅದು ಗಂಡು ಕಪ್ಪೆ ಹೆಣ್ಣು ಕಪ್ಪೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಮಕ್ಕಳಿಗೆ, ಆದ್ರೂ ಕೂಡ ಒಂದು ನಂಬಿಕೆ ಅನ್ನೋ ಇದರಿಂದ ಎರಡು ಕಪ್ಪೆಗಳನ್ನ ಹಿಡ್ಕೊಂಡು ಬಂದ್ಬಿಟ್ಟು ಮಾಡುವಂತದ್ದನ್ನು ಕೂಡ ನೋಡಿದೀವಿ ವಾಣಿ ನಾವು.
1: ಹೌದು.
2: ಓಕೆ ಸಮಯ ಆಗ್ತಾ ಇದೆ ವಾಣಿ, ಎಷ್ಟು ಗೊತ್ತಾ ಇವಾಗ 10:30 ಸಮಯ.
1: ಓಕೆ ಶಶಿ, ನಾವು ಕತೆ ಕೇಳುವ ಸಮಯ
2: ಅಲ್ವಾ,
1: ನಮ್ಮ ಮಾಯಕ್ಕನ ಕತೆ ಕೇಳು ಬರೋಣ ಶಶಿ.
2: ಓಕೆ,
3: ಮುದ್ದು ಪುಟಾಣಿಗಳಿಗೆಲ್ಲ ಮಾಯಾ ಅಕ್ಕನ ಪ್ರೀತಿಯ ನಮಸ್ಕಾರಗಳು.

ಹೊರಗಡೆ ತುಂಬಾ ಗಾಳಿ ಬೀಸ್ತಿದೆ ಅಂತ ಮನೇಲಿ ಅಮ್ಮ ಮಾಡಿದ ಕುರುಕುಲು ತಿಂಡಿಗಳನ್ನ ಜಾಸ್ತಿ ಜಾಸ್ತಿ ತಿಂತಿದ್ದೀರಾ? ಆರೋಗ್ಯದ ಕಡೆ ಕೂಡ ನಿಮ್ಗೆ ಗಮನ ಇರ್ಲಿ, ಓಕೆನಾ? ಸರಿ, ಮತ್ತೆ ಕಥೆ ಶುರು ಮಾಡ್ಲಾ? ನೀವು ಕೇಳಲಿಕ್ಕೆ ರೆಡಿನಾ? ನಾನಿವತ್ತು ನಿಮ್ಮನ್ನ ಮಹಾಭಾರತದಲ್ಲಿ ಇರುವಂತಹ ಕೃಷ್ಣ, ಅರ್ಜುನ ಮತ್ತು ಕರ್ಣನ ಕಡೆ ಕರ್ಕೊಂಡು ಹೋಗ್ತೀನಿ. ಬರ್ತೀರಾ? ಅಂದ್ರೆ ಅವರ ಕತೆ ಹೇಳ್ತೀನಿ, ಓಕೆನಾ? ಒಂದಿನ ಕೃಷ್ಣ ಮತ್ತು ಅರ್ಜುನ ಇಬ್ರು ನಗರದಲ್ಲಿ ಮಾತಾಡ್ತಾ ಸುತ್ತಾಡ್ತಾ ಇದ್ರು. ಹೀಗೆ ಮಾತಾಡ್ತಾ ನಡೀತಾ ಇರ್ಬೇಕಾದ್ರೆ ಕೃಷ್ಣ ಬೇಕಂತಾನೆ ಅರ್ಜುನನ್ಗೆ ರೇಗ್ಸೋದಕ್ಕೆ, ಅರ್ಜುನ ನೀನೇನೇ ಹೇಳು, ಕರ್ಣನಂತಹ ದಾನಿಗಳು ಇನ್ನಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಂದ. ಈ ಮಾತಿಗೆ ಅರ್ಜುನನ್ಗೆ ಸ್ವಲ್ಪ ಕೋಪ ಬಂತು. ಯಾಕೆಂದ್ರೆ ಅರ್ಜುನನಿಗೆ ಮತ್ತು ಕರ್ಣನಿಗೆ ಒಬ್ರಿಗೊಬ್ರಿಗೆ ಸ್ವಲ್ಪ ಆಗ್ತಾ ಇರಲಿಲ್ಲ. ಕೃಷ್ಣನು ಹೇಳಿದ ಈ ಮಾತನ್ನ ಕೇಳಿ ಅರ್ಜುನ, ಈ ವಾಸುದೇವನಿಗೆ ಯಾವಾಗ್ಲೂ ಕರ್ಣನ ಪರ ಮಾತಾಡೋದೇ ಕೆಲ್ಸ ಅಂತ ಮನ್ಸಲ್ಲಿ ಅನ್ಕೊಂಡು ಹೇಳ್ದ. ಅಲ್ಲ ಕೃಷ್ಣ, ನಾನು ಕೂಡ ಬೇಕಾದಷ್ಟು ದಾನ ಮಾಡ್ತಿದ್ದೀನಿ, ಈಗ್ಲೂ ಕೂಡ ಮಾಡ್ತಿದ್ದೀನಿ. ಇದ್ರಲ್ಲಿ ಕರ್ಣನದ್ದೇನು ಹೆಚ್ಚುಗಾರಿಕೆ ಇದೆ? ನಂಗಂತೂ ಅರ್ಥ ಆಗ್ತಿಲ್ಲಪ್ಪ ಅಂತ ಅಂದ ಸ್ವಲ್ಪ ಅಸಮಾಧಾನದಿಂದಲೇ. ಆಗ ಕೃಷ್ಣ ಕಿರುನಗೆ ಬೀರಿ ಅರ್ಜುನನನ್ನ ಓರೆಗಣ್ಣಿನಿಂದ ನೋಡಿ, ಸರಿನಪ್ಪ, ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ. ಅಗೋ ಅಲ್ಲಿ ನೋಡು, ಎದುರುಗಡೆ ಸ್ವಲ್ಪ ದೂರದಲ್ಲಿ ಎರಡು ಬೆಟ್ಟಗಳು ಕಾಣಿಸ್ತಿದೆ ಅಲ್ಲ, ಅವುಗಳನ್ನ ಬಂಗಾರದ ಬೆಟ್ಟಗಳನ್ನಾಗಿ ನಾನ್ ಮಾಡ್ತೀನಿ. ನೀನು ನಿಮ್ಮ ಊರಿನ ಜನಗಳಿಗೆಲ್ಲ ಕರೆದು ಬಂಗಾರನ ದಾನ ಮಾಡು, ಆದ್ರೆ ಅದರಲ್ಲಿ ಒಂದು ಚೂರು ಕೂಡ ನೀನ್ ತಗೊಳೋ ಹಾಗಿಲ್ಲ ನೋಡು ಅಂದ. ಅದಕ್ಕೆ ಅರ್ಜುನ ಒಪ್ಪದ. ನಂತರ ತನ್ನ ಗ್ರಾಮದ ಜನರನ್ನೆಲ್ಲ ಬರೋಕೆ ಹೇಳಿ, ಎಲ್ರು ಬನ್ನಿ, ನಾನು ಬಂಗಾರವನ್ನ ದಾನ ಮಾಡ್ತೀನಿ ನಿಮ್ಗೆ ಅಂತ ಜೋರಾಗಿ ಹೇಳ್ದ ಎಲ್ರಿಗೂ. ಜನರೆಲ್ಲ ತಕ್ಷಣನೇ ಗುಂಪು ಗುಂಪಾಗಿ ಓಡೋಡಿ ಬಂದ್ರು. ಅರ್ಜುನ ಬೆಟ್ಟನೆಲ್ಲ ಅಗದು ಅಗದು ಬಂಗಾರನ ತುಂಬಿ ತುಂಬಿ ಕೊಡ್ತಾ ಇದ್ದ ಎಲ್ರಿಗೂ. ದಾನ ಪಡೆದಂತವರೆಲ್ಲ ಅರ್ಜುನನಿಗೆ, ಒಳ್ಳೇದಾಗ್ಲಪ್ಪ ನಿಂಗೆ ಅಂತ ಆಶೀರ್ವಾದ ಮಾಡಿ ಹಾರೈಸಿ ಹೋಗ್ತಾ ಇದ್ರು. ಇನ್ನು ಕೆಲವರು, ಅರ್ಜುನ ನಿನ್ನಂಥ ದಾನಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಹೊಗಳ್ತಾ ಇದ್ರು. ಈ ಮಾತುಗಳನ್ನೆಲ್ಲ ಕೇಳಿ ಅರ್ಜುನನ್ಗೆ ತನ್ನ ಬಗ್ಗೆ ತನಗೆ ಹೆಮ್ಮೆ ಅನ್ನಿಸ್ತಿತ್ತು. ಅಂದ್ರೆ ಒಳಗೆಲ್ಲ ಈ ಮಾತುಗಳು ಕೇಳಿದ್ರೆ ಖುಷಿ ಖುಷಿ ಆಗ್ತಾ ಇತ್ತು ಅರ್ಜುನನಿಗೆ. ಎರಡು ಮೂರು ದಿನಗಳ ಕಾಲ ಬಿಡುವಿಲ್ಲದೆ ಬಂಗಾರನ ಅಗದು ಒಗದು ದಾನ ಕೊಡ್ತಾನೇ ಇದ್ದ ಅರ್ಜುನ. ಆ ಊರಿನವರು, ಅಕ್ಕಪಕ್ಕದ ಊರಿನವರು ಬಂದು ಬಂದು ಬಂಗಾರನ ಮನೆಯ ಪೆಟ್ಟಿಗೆ, ಬೀರು, ಪೆಟಾರು ಹೀಗೆ ಎಲ್ಲಾ ತುಂಬಿಸಿ ಕೊನೆಗೆ ಬಟ್ಟೆಗಳಲ್ಲೆಲ್ಲ ಗಂಟು ಕಟ್ಕೊಂಡು ಹೋಗ್ತಾ ಇದ್ರು. ಆದ್ರೂ ಕೂಡ ಬಂಗಾರದ ಮೇಲಿನ ಆಸೆಗೆ ಮತ್ತೆ ಮತ್ತೆ ಏನಾದ್ರೂ ಒಂದ್ ತಗೊಂಡ್ ಬಂದು ಅದ್ರಲ್ಲಿ ಹಾಕಿಸ್ಕೊಂಡು ಹೋಗ್ತಾ ಇದ್ರು. ಎಷ್ಟೇ ಕೊಟ್ರು ಕೂಡ ಬಂಗಾರದ ಬೆಟ್ಟ ಮಾತ್ರ ಕರಗ್ತಾನೆ ಇರ್ಲಿಲ್ಲ, ಹಾಗೆ ಇರ್ತಿತ್ತು. ಬೆಟ್ಟನ ಅಗದು ಅಗದು ಎಲ್ಲಾರ್ಗೂ ಕೊಟ್ಟು ಕೊಟ್ಟು ಅರ್ಜುನನ್ಗೆ ಊಟ ನಿದ್ದೆ ಇಲ್ಲದೆ ಮೂರ್ನಾಲ್ಕು ದಿನದಿಂದ ಸೋತು ಹೋಗಿದ್ದ. ವಿಶ್ರಾಂತಿ ಅಂತೂ ಇಲ್ವೇ ಇಲ್ಲ. ಈ ರೀತಿ ಸುಸ್ತಾದ ಅರ್ಜುನ, ಕೃಷ್ಣ ನನ್ನಿಂದ ಇನ್ನ ಈ ಕೆಲ್ಸ ಆಗೋದಿಲ್ಲ, ವಿಶ್ರಾಂತಿ ಬೇಕಿದೆ ನಂಗೆ ಅಂದ. ಅದಕ್ಕೆ ಕೃಷ್ಣ, ಓಹೋ ಹೌದು ಹೌದು, ಹಾಗಾದ್ರೆ ಅರ್ಜುನ ನೀನು ಮೊದಲು ವಿಶ್ರಾಂತಿ ಪಡೆದುಕೋ ಹೋಗು ಅಂತ ಹೇಳ್ದ. ಮರುದಿನ ಕೃಷ್ಣ ಅರ್ಜುನನ ಬಳಿ ಹೋಗಿ, ನೋಡು ಕರ್ಣ, ಅಲ್ಲಿ ಎರಡು ಬಂಗಾರದ ಬೆಟ್ಟಗಳಿವೆ, ಅವುಗಳನ್ನ ನೀನು ನಿನಗೆ ಬೇಕಾದವರಿಗೆಲ್ಲ ದಾನ ಮಾಡು, ಆದ್ರೆ ನೀನು ಮಾತ್ರ ಒಂಚೂರು ಇಟ್ಕೊಳ್ಳೋ ಹಾಗಿಲ್ಲ ನೋಡು ಅಂತ ಹೇಳಿ ಕೃಷ್ಣ ಅರ್ಜುನ ಇರುವಂತ ಸ್ಥಳದ ಕಡೆ ಬಂದು ಕೂತ. ಕರ್ಣ ಅವನ ಗ್ರಾಮದ ಜನರನ್ನೆಲ್ಲ ಕರೆದು, ನೋಡಿ ಪ್ರಜೆಗಳೇ, ಅಲ್ಲಿ ಎರಡು ಬಂಗಾರದ ಬೆಟ್ಟಗಳಿವೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನೂ ಬಂಗಾರ ತಗೊಂಡು ಹೋಗ್ಬಹುದು ಅಂತ ಹೇಳಿ ಅಲ್ಲಿ ಒಂದು ಕ್ಷಣನೂ ನಿಂತ್ಕೊಳ್ದಿದ್ದಂಗೆ ತಿರುಗಿ ಕೂಡ ನೋಡದೆ ಹೊರಟು ಬಿಟ್ಟ. ಮರೆಯಲ್ಲಿ ನಿಂತು ನೋಡ್ತಾ ಇದ್ದ ಕೃಷ್ಣ ಅರ್ಜುನನಿಗೆ ತೋರಿಸಿ, ನೋಡಿದ್ಯಾ ಅರ್ಜುನ, ಕರ್ಣನಿಗೆ ಯಾವುದೇ ಹೊಗಳಿಕೆ ಆಗ್ಲಿ, ನಾನು ದಾನ ಕೊಡ್ತಾ ಇದ್ದೇನೆ ಎನ್ನುವಂತಹ ಅಹಂ ಆಗ್ಲಿ ಯಾವುದೂ ಇಲ್ಲ, ಅದಕ್ಕಾಗಿನೇ ಕರ್ಣನನ್ನ ಮಹಾದಾನಿ ಅಂತ

0: ಎಲ್ಲರೂ ಕರೆಯೋದು ಅಂತ ಹೇಳಿದಾಗ ಅರ್ಜುನನಿಗೆ ತಲೆ ತಗ್ಗಿಸುವಂತಾಯ್ತು. ಕತೆ ಹೇಗಿತ್ತು? ನೀವು ಕೂಡ ಮಹಾದಾನಿ ಕರ್ಣನ ಬಗ್ಗೆ ಓದಿ ಅಥವಾ ಮನೆಯಲ್ಲಿ ದೊಡ್ಡವರನ್ನ ಕೇಳಿ ತಿಳ್ಕೊಳ್ಳಿ, ಸರಿನಾ? ಸರಿ ಮಕ್ಕಳೇ, ಮತ್ತೆ ಮುಂದಿನ ವಾರ ಸಿಗೋಣ. ಬಾಯ್, ಟೇಕ್ ಕೇರ್.
1: ಓಕೆ ವಾಣಿ, ಮಾಯಕ್ಕನ ಕತೆ ನಮಗೂ ಕೂಡ ಕೇಳಲಿಕ್ಕೆ ತುಂಬಾ ಚೆನ್ನಾಗಿತ್ತು ಅಲ್ವಾ?
2: ಹೌದು ಶಶಿ,
1: ಯಾಕೆಂದ್ರೆ ಮನುಷ್ಯನಲ್ಲಿ ಅಹಂ ಅನ್ನೋದು ಇರಬಾರ್ದು. ನಾನು ಕೊಟ್ಟೆ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು, ಅಥವಾ ಒಂದ್ ಕೈಯಿಂದ ಕೊಟ್ಟಿದ್ದು ಮತ್ತೊಂದ್ ಕೈ ಗೊತ್ತಾಗಬಾರ್ದು ಅನ್ನೋಷ್ಟ್ರ ಮಟ್ಟಿಗೆ ಇದ್ದಾಗ ಮಾತ್ರನೇ ಅದು ದಾನ ಅಂತೇಳಿ ಅನ್ಸ್ಕೊಳ್ಳೋದು ಅಲ್ವಾ? ಇಲ್ಲಾಂದ್ರೆ ಹೊಗಳಿಕೆಗೋಸ್ಕರ ಮಾಡಿದ್ದು ಅಂತೇಳಿ ಅನ್ಸ್ಕೊಳ್ಬೇಕಾಗುತ್ತೆ ಅನ್ನೋದು ಈ ಕಥೆಯ ಒಂದು ನಿಗೂಢ ಅರ್ಥವಾಗಿತ್ತು. ಕಥೆಯನ್ನ ಹೇಳಿದಂತಹ ನಮ್ಮ ಡಾಕ್ಟರ್ ಡಿ ಆರ್ ಶೈಲಜಾ ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತಾ ಕರೆಗಳನ್ನ ತೆಗೆದುಕೊಳ್ಳೋಣ.
2: ಓಕೆ ಶಶಿ, ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್, ಕನಿಕಾ ತೋರ್ನೂರಿಂದ.
2: ಕನಿಕಾ, ಓಕೆ, ಹೇಗಿದ್ದೀರ ಕನಿಕಾ?
3: ಚೆನ್ನಾಗಿದ್ದೀನಿ ಮೇಡಮ್, ನೀವು?
2: ಹ್ಮ್, ಚೆನ್ನಾಗಿದ್ದೀರಿ. ಓಕೆ, ಟಿಫಿನ್ ಆಯ್ತಾ?
3: ಹಾ ಮೇಡಮ್, ಆಯ್ತು. ನಿಮ್ದು ಮೇಡಮ್?
2: ಹ್ಮ್, ಆಯ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ನಮ್ ಕನಿಕಾ?
3: ಒಕ್ಕಲತನ ಮಹಾಕಾಯ ಅಂತ ಶ್ಲೋಕ ಇದೆಲ್ಲ ಮೇಡಮ್, ಆ ಶ್ಲೋಕದ ಅರ್ಥ ಇದೆ.
2: ಹ್ಮ್, ಹೇಳು ಪುಟ.
3: ಒಕ್ಕಲತಂಡ ಮಹಾಕಾಯ ಕೋಟಿ ಸೂರ್ಯ ಸಮಸ್ತವ ನಿರ್ವಿಘ್ನಂ ಕುರುಮೆ ದೇವ ಸರ್ವ ಕಾರ್ಯೇಶು ಸರ್ವದ. ವಕ್ರತಂಡ ಅಂದ್ರೆ ವಿಭಿನ್ನವಾಗಿರುವ ದೇಹ ಅಂತ ಮೇಡಮ್. ಮಹಾಕಾಯ ಅಂದ್ರೆ ದೊಡ್ಡ ದೇಹ, ಸೂರ್ಯಕೋಟಿ ಅಂದ್ರೆ ಕೋಟಿ ಸೂರ್ಯಗಳಿಗೆ ಸಮನಾದವನು ಅಂತ. ಸಮಪ್ರಭ, ಸೂರ್ಯಕೋಟಿ ಸಮಪ್ರಭ ಅಂದ್ರೆ ಸೂರ್ಯ ಕೋಟಿ ಸೂರ್ಯಗಳಿಗೆ ಸಮನಾದವರು ಅಂತ,
1: ಸೂರ್ಯನ ಕಾಂತಿಗೆ ಸಮಾನ ಆಗಿರುವಂತದ್ದು.
3: ನಿರ್ವಿಘ್ನಂ ಕುರುಮೆ ದೇವ ಅಂದ್ರೆ ಯಾವುದೇ ಕಾರ್ಯಗಳನ್ನ ನಿರ್ವಿಘ್ನವಾಗಿ ನಡೆಸ್ಕೊಡು ಅಂತ.
1: ವಿಘ್ನ ಬಾರದೆ
3: ಸರ್ವ ಕಾರ್ಯಶು ಸರ್ವದ ಅಂದ್ರೆ ನಿನ್ನ ದಯದಿಂದ ನಿರ್ವಿಘ್ನವಾಗಿ ಎಲ್ಲ ಕಾರ್ಯಗಳು ನಡೀಲಿ ಅಂತ.
1: ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರ್ಲಿ ಅನ್ನೋದಲ್ವಾ?
3: ಹೌದು ಮೇಡಮ್.
1: ಓಕೆ, ಚೆನ್ನಾಗಿ ತಿಳ್ಕೊಂಡಿದ್ಯಾ ಅರ್ಥನು ಕೂಡ? ಒಂದು ಶ್ಲೋಕ ನಾವು ಹೇಳ್ತೀವಿ ಅಂದ್ರೆ ಅದ್ರ ಅರ್ಥ ತಿಳ್ಕೊಳ್ಳೋದು ನಿಜಕ್ಕೂ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಕನಿಕ, ಮತ್ತೇನ್ ಹೇಳ್ತೀಯ?
3: ಅಷ್ಟೇ ಮೇಡಮ್, ಸಂಸ್ಕೃತ ಶಾಲೆಗೆ ಸೇರಿದ್ದೆ ಮೇಡಮ್, ಹಾಗಾಗಿ ಸ್ವಲ್ಪ ತಿಳ್ಕೊಂಡಂಗೆ.
1: ಈಗ SSLC ಅಲ್ವಾ ನೀನು?
3: ಹೌದು ಮೇಡಮ್.
1: ಓಕೆ, ಜೊತೆಗೆ ಓದೋದು ಕೂಡ ಇರುತ್ತೆ, ಜೊತೆಗೆ ಸಂಸ್ಕೃತ ಪಾಠಕ್ಕೂ ಕೂಡ ಸೇರ್ಕೊಂಡಿದ್ದೀನಿ ಅಂತ ಹೇಳ್ತೀರಿ, ಖಂಡಿತವಾಗ್ಲೂ ಒಳ್ಳೇದಾಗ್ಲಿ ನಿಮ್ಗೆ. ಇನ್ನು ಹೆಚ್ಚು ಹೆಚ್ಚು ಶ್ಲೋಕಗಳನ್ನ ತಿಳ್ಕೊಳ್ಳಿ, ಜೊತೆಗೆ ಅದರ ಅರ್ಥಗಳನ್ನು ಕೂಡ ತಿಳ್ಕೊಳ್ಳಿ, ಆಯ್ತಾ?
3: ನಮಸ್ತೆ ಮೇಡಮ್.
2: ನಮಸ್ತೆ ವಿನಾಯಕ್. ಟಿಫಿನ್ ಆಯ್ತಾ ವಿನಾಯಕ್ದು? ನಮ್ದು ಇನ್ನು ಇಲ್ಲ. ಚೋರ್ನೂರಲ್ಲಿ ಮಳೆ ಬಂತಾ ವಿನಾಯಕ? ಬರ್ತಾ ಇಲ್ವಲ್ಲ, ಏನ್ ಮಾಡೋದು ನೋಡಿ. ಹೆಚ್ಚೆಚ್ಚು ಮರಗಳನ್ನ ಬೆಳೆಸಿದ್ರೆ ಮಳೆಗಳು ಮಳೆ ಬರ್ತಾ ಇತ್ತಲ್ವಾ?
1: ಎಲ್ಲ ನಾವು ಮಾಲಿನ್ಯ ಮಾಡ್ಕೊಳ್ತಾ ಇದೀವಿ, ಪರಿಸರ ಮಾಲಿನ್ಯದಿಂದಾಗಿ ಇಷ್ಟೆಲ್ಲ ಉಂಟಾಗ್ತಾ ಇದೆ ಅಲ್ವಾ?
2: ಮುಂದೆ ಆದ್ರೂ ಹೆಚ್ಚೆಚ್ಚು ಮರಗಳನ್ನ ಬೆಳೆಸೋಣ, ಮಳೆಯನ್ನ ಪಡೆಯೋಣ. ಓಕೆನಾ? ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ನಮ್ ವಿನಾಯಕ್?
3: ಅನ್ನದಾನದ ಕಥೆ.
2: ಓಕೆ, ಹೇಳಪ್ಪ.
3: ಒಂದೂರಲ್ಲಿ ತಾಯಿ ಮತ್ತೆ ಮಗ ಇರ್ತಾರೆ ಮೇಡಮ್. ಅವ್ರ ತಾಯಿ ಬೇರೆಯವರ ಮನೆಯಲ್ಲಿ ಕಸ ಮುಸ್ರೆ ಮಾಡಿ ತಂದಿದ್ದರಲ್ಲಿ ಇಬ್ಬರು ತಿಂತಿರ್ತಾರೆ ಮೇಡಮ್. ತಾಯಿ ದಿನಾಲು ಅನ್ನದಾನ ಮಾಡ್ತಿರ್ತಾರೆ ಮೇಡಮ್. ಮಗ ನೋಡಿ, ನಮ್ಮಅಮ್ಮ ಯಾಕೆ ಈ ತರ ಅನ್ನದಾನ ಮಾಡ್ತಿದಾರಲ್ಲ, ಈ ಅನ್ನದಾನ ಬಿಟ್ಟಿದ್ದಾನೆ ಅಷ್ಟು ಸಾಹುಕಾರ ಆಗ್ತಿದ್ದಾರ ಅಂತ ಹೇಳ್ತಾರೆ ಮೇಡಮ್. ಹೀಗೆ ಮಗ ಬೆಳೆದು ದೊಡ್ಡವನ ಆಗ್ತಾನೆ ಮೇಡಮ್. ಒಂದು ದಿವಸ ಕೇಳ್ತಾನೆ ಮೇಡಮ್, ಅಮ್ಮ ಎದಕ್ಕ ಈ ತರ ಅನ್ನದಾನ ಮಾಡ್ತಿದೀವಲ್ಲ ಕೇಳ್ತಾನೆ ಮೇಡಮ್. ಆಗ ಅವ್ರಮ್ಮ ಹೇಳ್ತಾರೆ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲಪ್ಪ, ಒಟ್ಟು ಅನ್ನದಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಗೊತ್ತಿದ್ದಾರೆ ದೊಡ್ಡವ್ರು ಹೇಳಿದಾರೆ ಅಂತ ಹೇಳ್ತಾನೆ ಮೇಡಮ್. ಮತ್ ಯಾರಿಗ್ ಗೊತ್ತಿದೆ ಅಂತ, ಶಿವ ಗೊತ್ತಿದೆ, ಅವನ್ನೇ ಹೋಗಿ ಕೇಳು ಅಂತ ಹೇಳ್ತಾರೆ. ಇವನು ಶಿವನ ಹತ್ರ ಹೋಗ್ತಾ ಇರ್ತಾನೆ, ಮಧ್ಯದಲ್ಲಿ ಒಂದು ಕಾಡು ಬರುತ್ತೆ ಮೇಡಮ್. ಅವಾಗಾಗ್ಲೇ ಸಂಜೆ ಆಗಿರುತ್ತೆ, ಅಲ್ಲಿ ಒಬ್ಬ ಬೇಡ ಇರ್ತಾನೆ ಮೇಡಮ್. ಆ ಬೇಡ ನೋಡಿ, ಅಪ್ಪ ಸಂಜೆ ಹೊತ್ತಲ್ಲಿ ಯಾಕಪ್ಪ ಈ ತರ ಹೋಗ್ತಿದ್ಯಾ, ಇವತ್ತು ನಮ್ಮ ಮನೇಲಿದ್ದು ಹೋಗುವಂತ ಬಾ ಅಂತ ಹೇಳ್ತಾನೆ ಮೇಡಮ್. ಅವ್ನ ಮನೆ ಕರ್ಕೊಂಡು ಹೋಗ್ತಾನೆ, ಅವ್ರ ಮನೆಯಲ್ಲಿ ಜಾಗ ಇರೋದಿಲ್ಲ, ಇಬ್ಬರಿಗೆ ಅಷ್ಟೇ ಇರುತ್ತೆ ಮೇಡಮ್. ಅವ್ರ ಹೆಂಡತಿ ಹೇಳ್ತಾನೆ, ಅವನು ಕಾಡಲ್ಲಿ ಹೋಗ್ತಿದ್ದ, ಅದಕ್ಕೆ ಇವತ್ತೊಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಂತ ಹೇಳ್ತಾನೆ ಮೇಡಮ್. ಆಯ್ತು, ಅವನಿಗ ಹಾಲು ಮತ್ತೆ ಏನಾದ್ರು ತಿನ್ನಕ್ಕಿದ್ರೆ ಕೊಡು ಅಂತ ಹೇಳ್ತಾನೆ ಮೇಡಮ್. ಇಲ್ಲ ನನ್ನ ನಿನ್ನದ ಬೇಕಾದ್ರೂ ಕೂಡ ನನ್ನ

ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಒಂದ್ ಪಾಲಿಂದ ಎಲ್ಲ ಕೊಟ್ಟು ತಿಂದು ಸ್ವಲ್ಪ ಉಪಚರಿಸಿ ಹೊಲಕ್ಸ್ತಾನೆ ಮೇಡಮ್. ಬೆಳಗ್ಗೆ ಮಧ್ಯರಾತ್ರಿ ಹುಲಿ ಬರುತ್ತೆ ಮೇಡಮ್. ಏನು ಬೇಡ ಜಾಗ ಇಲ್ಲದಕ್ಕೆ ಹೊರಗರ್ಧ ಹೊರಗರ್ಧ ಮಲಗಿರ್ತಾನೆ ಮೇಡಮ್. ಆಗ ಹುಲಿ ಬಂದು ಏನೇನ್ ತಿಂತಾನೆ ತಿನ್ನತ್ತೆ ಮೇಡಮ್. ಇವನ್ನ ತಿಂದು ಒಳಗ್ ಹೋದ್ರೆ ಅವ್ರ ಹೆಂಡತಿ ಇರುತ್ತೆ, ಅವ್ರ ಹೆಂಡತಿ ತಿಂದು ಅವ್ರ ಆ ಮಗಳನ್ನ ನೋಡೋದಿಲ್ಲ, ಹಿಂದೆ ಹೋಗ್ಬಿಡುತ್ತೆ. ಮಾರನೇ ದಿನ ಎದ್ದು ಅವನು ಎದ್ ನೋಡಿದ್ರೆ ಅವರಿಬ್ರು ಬಟ್ಟೆ ಇರೋದಿಲ್ಲ ಮೇಡಮ್, ಬರೀ ಮೂಡು ಒಂದೇ ಇರುತ್ತೆ. ಅಯ್ಯೋ ಹೇಗಾಯ್ತಲ್ಲ ಅಂತ ಹಾಗೆ ಮುಂದೆ ಹೋಗ್ತಿರ್ತಾನೆ. ಅವ್ರ ರಾಜ ತಲೆ ಮೇಲೆ ಕೈ ಹೊತ್ತು ಕೂತಿರ್ತಾನೆ. ನಾಗರಾಜ ನೀನ್ ಹೇಗಿದೆಯಲ್ಲ ಅಂತಂದ್ರೆ ನಾನು ಕೋಟಾಂತರ ದುಡ್ಡು ಕೊಟ್ಟು ಖರ್ಚು ಮಾಡಿ ಕರೆ ಖರ್ಚಿದೀನಿ, ಅದ್ರಲ್ಲಿ ಒಂದನ್ನು ಕೂಡ ನೀಡಿಲ್ಲ, ಯಾಕೆ ಅಂತ ಶಿವನ್ ಕೇಳ್ಕೊಂಬರ್ತೀನಿ ಅಂತ. ಆಯ್ತು ಕೇಳ್ಕೊಂಬರ್ತೀನಿ ಅಂತ ಮುಂದೆ ಹೋಗ್ತಿರ್ತಾನೆ. ಅವ ಕುಂಟ ಬರ್ತಾನೆ, ಅವನು ನಾನ್ ಕುಂತಿದೀನಿ ಕೇಳ್ಕೊಂಬ ಅಂತಾನೆ. ಮುಂದೆ ಹೋಗ್ತಾ ಇದ್ದಂಗೆ ಅವ್ ಬರುತ್ತೆ. ಆ ಅವು ಉತ್ತದಲ್ಲಿ ಒಳಗರ್ತ

0: ನಾನು ಕೋಟಾಂತರ ದುಡ್ಡು ಕೊಟ್ಟು ಖರ್ಚು ಮಾಡಿ ಕರೆ ತರಿಸಿದೀನಿ, ಅದ್ರಲ್ಲಿ ಒಂದನ್ನು ಕೂಡ ನೀಡಿಲ್ಲ, ಯಾಕೆ ಅಂತ ಶಿವನ್ ಕೇಳ್ಕೊಂಬರ್ತೀನಿ ಅಂತ. ಆಯ್ತು ಕೇಳ್ಕೊಂಬರ್ತೀನಿ ಅಂತ ಮುಂದೆ ಹೋಗ್ತಿರ್ತಾನೆ. ಅವ ಕುಂಟ ಬರ್ತಾನೆ, ಅವನು ನಾನು ಹಾಕ್ ಕುಂತಿದೀನಿ ಕೇಳ್ಕೊಂಬಾ ಅಂತಾನೆ. ಮುಂದೆ ಹೋಗ್ತಾ ಇದ್ದಂಗೆ ಅವ್ ಬರುತ್ತೆ, ಅವು ಉತ್ತದಲ್ಲಿ ಒಳ ಬರ್ದ ಹೊರ ಬರ್ದ ಸಿಕ್ಕಂಡಿರುತ್ತೆ ಮೇಡಮ್. ಅವ್ ಹೇಳ್ತ ನಾನು ಯಾಕೆ ಹಿಂಗ್ ಸಿಕ್ಕಿದೀನಿ ಅಂತ ಕೇಳ್ಕೊಂಬಾ ಅಂತ. ಹೀಗೆ ಮುಂದೆ ಹೋಗ್ತಿರ್ತಾನೆ, ಶಿವನ ಹತ್ರ ಹೋಗಿ ಕೇಳ್ತಾನೆ ಮೇಡಮ್ ಇವೆಲ್ಲ ಸಮಸ್ಯೆಗಳನ್ನ ಕೇಳಿ ಅನ್ನದಾನದ ಮಹತ್ವ ಏನಂತ ಕೇಳ್ತಾನೆ ಮೇಡಮ್. ನನಗೆ ಅನ್ನದಾನದ ಮಹತ್ವ ಬೇಕಂದ್ರೆ ನೇಪಾಳ ದೇಶದಲ್ಲಿ ಒಬ್ಬ ಗರ್ಭಿಣಿ ಇದ್ದಾಳೆ, ಅವಳಿಗೆ ಇನ್ನೂ ಪಾಪ ಆಗಿಲ್ಲ, ಈ ಪ್ರಸಾದ ಹೋಗಿ ಕೊಡು, ಪಾಪ ಹುಟ್ಟಿತ್ತಲ್ಲ ಪಾಪ ನಿನಗೆ ಹೇಳುತ್ತೆ ಅಂತ ಹೇಳ್ತೇನೆ ಮೇಡಮ್. ಇವನು ಹೀಗೆ ಹೋಗ್ತಾ ಇರ್ತಾನೆ, ಮದ್ದು ಆಪ್ ಸಿಗುತ್ತೆ, ಅವಾಗ ಹೇಳ್ತೇನೆ ನಿನ್ನ ಹತ್ರ ಇರ್ತ ರತ್ನ ಇರುತ್ತಲ್ಲ ಹಣೆಯಲ್ಲಿ, ಅದನ್ನ ಒಬ್ಬ ಯೋಗ್ಯನಿಗೆ ಕೊಡು ಅಂತ ಹೇಳ್ತಾನೆ. ಆಯ್ತವ ನಿನಗಿಂತ ಯೋಗ್ಯ ಯಾರು ಇಲ್ಲ ಅಂತ ಅವನಿಗೆ ಕೊಡ್ತೇನೆ ಮೇಡಮ್. ಅವ್ರ ಹಾವು ಹೊರಗೆ ಒಳಗೆ ಓಡಾಡುತ್ತೆ, ನೆಕ್ಸ್ಟ್ ಕುಂತ ಸಿಗ್ತಾನೆ ಮೇಡಮ್. ನಿಮ್ಮ ಹತ್ರ ಇದೆ ವಿದ್ಯೆನ ಒಬ್ಬ ಯೋಗ್ಯನಿಗೆ ಕೊಡ ಅಂದಾಗ ಅವನ ಇವನಿಗೆ ನೀನೇ ಯೋಗ್ಯ ಅಂತ ಹೇಳಿ ಇವನಿಗೆ ಎಲ್ಲ ಕಳಿಸ್ತಾನೆ ಮೇಡಮ್. ಮುಂದೆ ಹೋಗ್ತಾನೆ, ರಾಜ ಸಿಗ್ತಾನೆ ಮೇಡಮ್. ಆ ರಾಜ ಒಬ್ ಮಗಳು ಇರ್ತಾನೆ ಮೇಡಮ್, ಆ ಮಗಳನ್ನ ಒಬ್ಬ ಯೋಗನಿ ಮದ್ವೆ ಮಾಡ್ಕೊಂಡು ಹಂಗಂದ್ರೆ ನಿನ್ ಕೆರೆ ತುಂಬುತ್ತೆ ಅಂತ ಹೇಳ್ತಾನೆ ಮೇಡಮ್. ಅವಳ ಮಗಳನ್ನ ಇವನಿಗೆ ಮದ್ವೆ ಮಾಡ್ಕೊಡ್ತಾರೆ, ಕೆರೆ ತುಂಬುತ್ತೆ ಮೇಡಮ್. ನೆಕ್ಸ್ಟ್ ನೇಪಾಳ ದೇಶಕ್ಕೆ ಹೋಗ್ತಾನೆ, ಅಲ್ಲಿ ಆ ಪ್ರಸಾದನ ತಾಯಿ ಕೊಡ್ತಾನೆ, ಆಗ ಮಗು ಹುಟ್ಟುತ್ತೆ. ಆ ಮಗನ ದರ್ಬಾರಿಗೆ ಕರ್ಕೊಂಡ್ಬರ್ರಿ, ನಾನು ಬಂದ್ ಪ್ರಶ್ನೆ ಕೇಳ್ಬೇಕಂದಾಗ ಎಲ್ಲರಿಗೂ ಆಚರಣೆ ಆಗುತ್ತೆ. ಅವಾಗ ಆ ಮಗನ ಕರ್ಕೊಂಡ್ಬರ್ತಾರೆ, ಅವ್ನು ಕೇಳ್ತಾನೆ ಅನ್ನದಾನದ ಮಹತ್ವನ. ನಿನಗೊಂದ್ ಘಟನೆ ನೆನಪಿದ್ಯಾ, ಅಲ್ಲಿ ಕಾಡಲ್ಲಿ ಅಲ್ಲಿ ನೀನು ಹೋಗ್ಬೇಕಾದ್ರೆ ಒಬ್ಬ ಬೇಡ ಕರೆದು ನಿನಗೆಲ್ಲ ಉಪಚರಿಸ್ತಾನಲ್ಲ ಅದು ನಾನೇ, ಅದಕ್ಕೋಸ್ಕರ ನಾನು ಇವಾಗ ಅನ್ನದಾನ ನಿನಗೆ ಮಾಡಿದಕ್ಕೆ ಇವಾಗ ನಾನು ನಿಮ್ಗೆ ರಾಜಕುಮಾರನಾಗಿ ಹುಟ್ಟಿದ್ದೇನೆ. ಅದೇ ನನ್ನ ಹೆಂಡತಿ ಅಲ್ಲಿ ಊರಲ್ಲಿ ಅಂದಿಯಾಗಿ ಇದ್ದಾಳೆ, ಬೇಕಾದ್ರೆ ಹೋಗಿ ನೋಡು ಅಂತ ಹೇಳಿ ಸರಿ ಆಯ್ತು, ನನಗೆ ಇವಾಗ ಅನ್ನದಾನದ ಮಹತ್ವ ಗೊತ್ತಾಯ್ತು ಅಂತ ಹೇಳಿ ಅವ್ರ ಅಮ್ಮನ ಹತ್ರ ಹೋಗಿ ದಿನ ಅನ್ನದಾನ ಮಾಡ್ತಾ ಇರೋದು.
1: ಚೆನ್ನಾಗಿತ್ತು, ದೀರ್ಘವಾದ ಕಥೆ.
2: ಬಟ್ ಒಟ್ಟಾರೆ ಅರ್ಥ ಏನಪ್ಪ ಅಂತಂದ್ರೆ, ನಾವ್ ಯಾವಾಗ್ಲೂ ಕೂಡ ಅಷ್ಟೇ, ನಾವು ಮಾಡಿದ್ ನಮ್ಗೆ ಅಂತಲ್ಲ, ನೀವ್ ಮಾಡಿದ್ದು ಮಕ್ಕಳಿಗಾದ್ರೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿ ತಾಯಿ ಮಾಡಿದ ಅನ್ನದಾನದಿಂದ ಇವನ್ ಅವತ್ ಜೀವ ಉಳಿಸ್ಕೊಂಡ ಬೇಡನ್ ಮನೆಯಲ್ಲಿ ಅಲ್ವಾ. ಜೊತೆಗೆ ಉಪವಾಸ ಇರ್ಬೇಕಾಗ್ತಾ ಇತ್ತು, ಅನ್ನ ನೀಡಿದ್ರು ಅನ್ನೋದು ಇದ್ರ ಒಂದು ಅರ್ಥ ಅಲ್ವೇನೋ ವಿನು? ಹೌದಾ, ಓಕೆ ಪಾ, ತುಂಬಾ ಚೆನ್ನಾಗಿತ್ತು ಕಥೆ.
3: ಇನ್ನೊಂದೇನು ಗೊತ್ತಾ ಶಶಿ, ನಾವೊಬ್ರೆ ಚೆನ್ನಾಗಿರ್ಬೇಕು ಅಂತ ಬಯಸೋದಿದೆಯಲ್ಲ, ಅದ್ ಸಾಧ್ಯ ಆಗೋದೇ ಇಲ್ಲ.
2: ಹೌದು
3: ಹೌದಾ, ನಮ್ ಸುತ್ತಮುತ್ತ ಇರೋರೆಲ್ಲರೂ ಕಷ್ಟದಲ್ಲಿದ್ದಾಗ, ಅವ್ರು ಅಳ್ತಾ ಇದ್ದಾಗ ನಾವೊಬ್ರೆ ಹೊಟ್ಟೆ ತುಂಬಾ ಊಟ ಮಾಡಿರ್ತೀವಿ ಅನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಹಂಚಿ ತಿನ್ಬೇಕು, ಎಲ್ಲರೂ ಜೊತೆಗೂಡಿ ಬಾಳ್ಬೇಕು ಅನ್ನೋ,
2: ಅದನ್ನೇ ಮಾನವೀಯತೆ ಅನ್ನೋದು, ಮಾನವ ಧರ್ಮ ಅನ್ನೋದು, ಪ್ರತಿಯೊಂದು ಧರ್ಮಗಳು ಕೂಡ ಇದನ್ನೇ ಸಾರಿರೋದು ಕೂಡ. ಓಕೆ ವಿನು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆಪ್ಪ, ಮತ್ತೊಂದು ಕರೆ ಇದೆ ವಾಣಿ. ಹಲೋ
3: ಹಲೋ ಹಲೋ, ನಮಸ್ತೆ.
4: ಯಾರಿದು?
3: ಕೀರ್ತನ್ ಗೌಡ ಜಿ ಎಸ್. ಎಲ್ಲಿಂದ?
4: ಚಿತ್ರದುರ್ಗ.
3: ಚಿತ್ರದುರ್ಗ
2: ಎಷ್ಟನೇ ತರಗತಿ? ಎರಡು. ಟಿಫನ್ ಮಾಡಿದ್ಯಾ? ಏನ್ ಟಿಫನ್? ಚಿತ್ರಾನ್ನ. ಚಿತ್ರಾನ್ನ, ಓಕೆ. ಇವಾಗ ಚಿತ್ರಾನ್ನ ತಿಂದು ನಮ್ಮ ಪ್ರೀತಮ್ ಗೌಡನ ಕೀರ್ತನ್ ಗೌಡನ?
4: ಪ್ರೀತಮ್ ಗೌಡ.
2: ಪ್ರೀತಮ್ ಗೌಡ, ಓಕೆ. ಇವಾಗ ಏನ್ ಮಾಡ್ತಾ ಇದಾರೆ ಕಾರ್ಯಕ್ರಮದಲ್ಲಿ? ಪದ್ಯ ಹೇಳಪ್ಪ. ಯಾರು ಬರ್ದಿರೋದಿ ಪದ್ಯನ? ಗಿರಿಬಾಲೆ. ಹ್ಮ್, ಹೇಳಪ್ಪ.
4: ಒಂದಾನೊಂದು ಊರಿತಂತೆ, ಊರಿಗೊಬ್ಬ ರಾಜನಂತೆ, ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ, ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ, ಅಂಗಿಗೊಂದು ಗುಂಡಿಯಂತೆ, ಗುಂಡಿ ಕಿತ್ತು ಹೋಯ್ತಂತೆ, ದರ್ಜಿಯನ್ನು ಕರಿಬೇರಂತೆ, ದರ್ಜಿ ಬಂದು ನೋಡಿದನಂತೆ, ಗುಂಡಿ ಬಾಲು ಹಳೆಯದಂತೆ, ಬೇರೆ ಗುಂಡಿ ತಂದಾನಂತೆ, ಅಂಗಿ ಎಷ್ಟು ಇದ್ದಾನಂತೆ, ತುಂಬಾ ಚಂದ ಕಂಡಿತ್ತಂತೆ, ಗೊಂಬೆ ಆಟ ಆಡಿದಳಂತೆ, ಬೇರೆ ಗೊಂಬೆ ತಂದಾನಂತೆ, ಎರಡಕ್ಕೂ ಮದ್ವೆಯಂತೆ, ಊರಿನ ರಾಜ ಬಂದಾನಂತೆ, ಬರುವಾನಂತೆ, ನಿಂತು ಮದ್ವೆ ಮಾಡಿದನಂತೆ, ನಾನು ನಿನ್ನ ಹೋಗೋಣಂತೆ, ಮದ್ವೆ ನೋಡಿ ಬರೋಣ ಅಂತೆ.
2: ಹಾಗೆ ಊಟನೂ ಮಾಡ್ಕೊಂಡು

0: ಅಂತೆ ಆಯ್ತಾ? ತುಂಬಾ ದಿವಸ ಆಗಿತ್ತು ಈ ಪದ್ಯ ಕೇಳ್ದೆ ನಾವು. ತುಂಬಾ ಚೆನ್ನಾಗಿ ಹೇಳ್ದೆ. ಕಲ್ತಿದ್ಯಾ ಹಾಗೇನೆ? ಕಂಠಪಾಠಕ್ಕಿದೆ ಅನ್ಸುತ್ತೆ ಅಲ್ವಾ? ಓಕೆ ಪ್ರೀತಮ್ ಗೌಡ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ಓಕೆ ವಾಣಿ, ಇವತ್ತಿನ ಮತ್ತೊಂದು ವಿಶೇಷತೆ ಬಗ್ಗೆ ನಮ್ಮ ಮಕ್ಕಳಿಗೂ ಕೂಡ ಸ್ವಲ್ಪ ತಿಳಿಸ್ಬಿಡೋಣ. ಕರೆಗಳು ಬರ್ತಾ ಇಲ್ಲ, ಹಾಗಾಗಿ ಪ್ರತಿ ವರ್ಷ ಜುಲೈ 19ರಂದು ಭಾರತದಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ದಿನವನ್ನಾಗಿ ಆಚರಿಸಲಾಗುತ್ತೆ ವಾಣಿ. 1969ರ ಇದೇ ದಿವಸದಂದು ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಯಿತು. ಅದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಸಿಟಿಗಳಲ್ಲಿ, ಪಟ್ಟಣಗಳಲ್ಲಿ ನಾವು ಬ್ಯಾಂಕ್ಗಳನ್ನ ಕಾಣ್ತಾ ಇದ್ವಿ, ಆದ್ರೆ ಹಳ್ಳಿಗಳಲ್ಲಿ ಬ್ಯಾಂಕ್ಗಳು ಇರ್ತಾ ಇರಲಿಲ್ಲ. ಏನಾದರೂ ವ್ಯವಹರಿಸಬೇಕು ಅಂದ್ರೆ ರೈತರಾಗ್ಲಿ ಸಾಮಾನ್ಯ ವ್ಯಕ್ತಿಗಳಾಗ್ಲಿ ಪಟ್ಟಣಕ್ಕೇನೆ ಬರಬೇಕಾಗ್ತಾ ಇತ್ತು. ಸೊ ಹಾಗಾಗ್ಬಿಟ್ಟು ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಇದ್ರ ಮುಖ್ಯ ಉದ್ದೇಶನೇ ಅದು, ಕೇವಲ ಶ್ರೀಮಂತರಿಗೆ ಮತ್ತು ಪಟ್ಟಣಗಳಿಗೆ ಸೀಮಿತವಾಗಿದ್ದಂತಹ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ದೇಶದ ಸಾಮಾನ್ಯ ಜನರು ಕೂಡ, ಜೊತೆಗೆ ರೈತರು ಮತ್ತೆ ಸಣ್ಣ ಉದ್ಯಮಿಗಳ ಬಳಿಗೆ ತಲುಪಿಸೋದು ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ಈಗ ಸಾಕಷ್ಟು ಕಡೆ ನಾವು ಹಳ್ಳಿಗಳಲ್ಲೂ ಕೂಡ ಬ್ಯಾಂಕ್ಗಳನ್ನ ಕಾಣ್ತಾ ಇದೀವಿ. ಅದಕ್ಕೆ ಮುಖ್ಯ ಕಾರಣನೇ ಬ್ಯಾಂಕ್ಗಳ ರಾಷ್ಟ್ರೀಕರಣ ವಾಣಿ. ಈ ಒಂದು ಅಂಶ ನಮ್ಮ ಮಕ್ಕಳಿಗೂ ತಿಳಿಲಿ ಎನ್ನುವಂತಹ ಉದ್ದೇಶದಿಂದ
1: ಈಗ ಸಾಕಷ್ಟು ಶಾಲೆಗಳಲ್ಲೂ ಕೂಡ ಈ ಮತ ಚಲಾವಣೆ ಹೇಗೆ ಮಾಡೋದು, ಎಲೆಕ್ಷನ್ ಗಳನ್ನ ಮಾಡೋದು, ಈ ತರದೆಲ್ಲ ಹೇಳ್ಕೊಡ್ತಾರೆ. ಹಾಗೆ ಬ್ಯಾಂಕಿಂಗ್ ವ್ಯವಸ್ಥೆ ಕೂಡ ಹೇಗೆ ಇರುತ್ತೆ ಅನ್ನೋದು ಕೂಡ ನಮ್ಮ ಮಕ್ಕಳಿಗೆ ಕೆಲವೊಂದು ಶಾಲೆಗಳಲ್ಲಿ ತಿಳಿಸ್ತಾರೆ. ತಿಳ್ಕೊಂಡಿದ್ರೆ ಮಕ್ಕಳು
0: ಬ್ಯಾಂಕ್ಗಳ ಬಗ್ಗೆ ಇವಾಗಿಂದನೆ ತಿಳ್ಕೊಂಡಿದ್ರೆ ಒಳ್ಳೇದು ಕೂಡ
1: ಶಶಿ. ಯಾಕಂದ್ರೆ ಒಂದು ಚಲನನ್ನ ಹೇಗೆ ಫಿಲ್ ಮಾಡ್ಬೇಕು ಅನ್ನೋದು ಕೂಡ ಒಂದು 10th ಪಾಸ್ ಆಗಿರುವಂತ, ಒಂದು PU ಪಾಸ್ ಆಗಿರುವಂತ ಮಕ್ಕಳುಗಳಿಗೆ ಇನ್ನೂ ಗೊತ್ತಾಗಿರುತ್ತಿಲ್ಲ. ಯಾಕೆಂತ ಹೇಳಿದ್ರೆ ಹೊರಗಡೆ ಬರೇ ಪುಸ್ತಕದ ಹುಳುಗಳಾಗಿರ್ತಾರೆ, ಹೊರತಾಗಿ ಹೊರಗಿನ ಜ್ಞಾನ ಅವ್ರಿಗೆ ಅಷ್ಟಾಗಿರೋದಿಲ್ಲ.
0: ಜೊತೆಗೆ ಇವತ್ತೆಲ್ಲ DBT ಇಂದನೇ ನಡೀತಾ ಇರೋದು, ಡೈರೆಕ್ಟ್ ಬೆನಿಫಿಷಿಯರ್ ಟ್ರಾನ್ಸ್ಫರ್ ಅಂತ ಹೇಳಿ ನಾವ್ ಏನ್ ಕರಿತೀವಲ್ವಾ, ಖಾತೆಗೆ ವರ್ಗಾವಣೆ ಆಗೋದ್ರಿಂದ ಮಕ್ಕಳಿಗೂ ಕೂಡ ಅಷ್ಟೇ. ಒಂದು ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ಆಗಿರ್ಲಿ, ಈ ನಗದು ಅಂತ ಹೇಳಿ ಏನೂ ನಡೀತಾ ಇಲ್ಲ ವಾಣಿ. ಸೊ ಹಾಗಾಗಿ ಮಕ್ಕಳಿಗೂ ಕೂಡ ಚಿಕ್ಕವ್ರು ಇರ್ಬೇಕಾದ್ರೆ ಬ್ಯಾಂಕ್ ಅಲ್ಲಿ ಅವರ ಹೆಸರಿನಲ್ಲಿ ಒಂದು ಖಾತೆಯನ್ನ ತೆರೆಯೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಮತ್ತೊಂದು ಕರೆ ಇದೆ ವಾಣಿ.
1: ಹಲೋ, ನಮಸ್ತೆ. ನಮಸ್ತೆ, ಯಾರಿದು?
2: ಸಂಗೀತಾ.
0: ಸಂಗೀತಾ, ಯಾಕೆ ತುಂಬಾ ಸ್ಲೋ ಇದೆಯಲ್ಲ ನಿನ್ನ ವಾಯ್ಸು? ನಿನ್ನ ಧ್ವನಿನೇ ನಮ್ಗೆ ಸಂಗೀತದ ತರ ಕೇಳಿಸ್ಬೇಕಲ್ವಾ? ಯಾಕೆ ಟಿಫನ್ ಮಾಡಿಲ್ವಾ? ಏನ್ ಟಿಫನ್ ಮಾಡ್ದೆಪ್ಪ? ಹಲೋ ಸಂಗೀತಾ, ಟಿಫನ್ ಮಾಡಿದ್ಯಾ? ಏನ್ ಟಿಫನ್ ಮಾಡ್ದೆ? ಓಕೆ ಓಕೆ ಸಂಗೀತಾ, ನಮ್ಮ ಆಕಾಶವಾಣಿಗೂ ಕೂಡ ಬಂದಿದ್ಯಾ ಅಲ್ವಾ? ಮತ್ತೆ ಹೇಳು, ಧೈರ್ಯವಾಗಿ ಮಾತಾಡು. ಏನ್ ಮಾಡ್ತಾ ಇದೀಯ ಇವತ್ತು ಕಾರ್ಯಕ್ರಮದಲ್ಲಿ? ಹೇಳಿ.

0: ನಿಮಗೆ ಪಾಠದಲ್ಲಿ ಇದೆಯಾ ಇದು ಪಠ್ಯದಲ್ಲಿ ನಿಮ್ ಬುಕ್ ಅಲ್ಲಿ ನಿಮ್ ಟೆಸ್ಟ್ ಬುಕ್ ಅಲ್ಲಿ ಇರುವಂತದ್ದ? ಹಾಗೆ ಕಲ್ತಿದ್ದು ಅಲ್ವಾ? ಚೆನ್ನಾಗಿತ್ತು, ಚೆನ್ನಾಗಿತ್ತು ಸಂಗೀತ ಹಾಡಿ ಹೇಳಿ, ಚೆನ್ನಾಗಿತ್ತು. ಬೊಮ್ಮಕ್ಕನ ಹಳ್ಳಿ ಅಂದ್ರಲ್ವಾ ನಿಮ್ಮೂರು? ಓಕೆ. ಊರು, ನಿಮ್ಮೂರಲ್ಲಿ ಮಳೆ ಬಂತಾ? ಬಂದಿಲ್ಲ. ಓಕೆ.
1: ಓ, ನೀನೇ ಅಳ್ತಾ ಇದೀಯಾ, ಅಳೋದ್ರಲ್ಲೇನೆ ಮಳೆ ಬಂದಂಗ ಅನಿಸ್ತಾ ಇದೆ ನಮ್ಗೆ. ಮಳೆ ಕಳ್ಸ್ಕೊಡ್ತೀವಿ ನಾವು ಕೂಡ ಇಲ್ಲಿಂದ, ಸ್ವಲ್ಪ ಬರ್ತಾ ಇದೆ ಇಲ್ಲಿ. ಆಯ್ತಾ, ಬೊಮ್ಮಕ್ಕನಹಳ್ಳಿ ಎಲ್ಲಿ ಬರುತ್ತೆ ಸಂಗೀತ? ನಾಯಕನಹಟ್ಟಿ ಹತ್ರ. ನಾವು ನಾಯಕನಹಟ್ಟಿ, ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲೇ ತುಂಬಾ ಕಡಿಮೆ ಮಳೆ ಬೀಳೋ ಪ್ರದೇಶ ಅಂದ್ರೆ ನಾಯಕನಹಟ್ಟಿ, ಚಳ್ಳಕೆರೆ ತಾಲೂಕಲ್ವಾ? ಈ ಸಲನಾದ್ರೂ ಜಾಸ್ತಿ ಆಗ್ಲಿ ಅಂತೇಳಿ ನಾವು ಕೂಡ

0: ಇಸ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸಂಗೀತ. ಓಕೆ, ಹಲೋ, ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ ವಾಣಿ.
1: ಹಾಗೆ ಶಶಿ, ನಾಳೆ ಜುಲೈ 20ರಂದು ಅಂತಾರಾಷ್ಟ್ರೀಯ ಚೆಸ್ ದಿನವನ್ನ ಆಚರಿಸಲಾಗ್ತಾ ಇದೆ. 1924ರಲ್ಲಿ ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ಚೆಸ್ ಒಕ್ಕೂಟ ಸ್ಥಾಪನೆಯಾಯಿತು. ಹಾಗಾಗಿ ಆ ದಿನದ ನೆನಪಿಗಾಗಿ ಚೆಸ್ ದಿನವನ್ನ ಆಚರಿಸಲಾಗ್ತಾ ಇದೆ. ಬೌದ್ಧಿಕವಾಗಿ ಶಿಸ್ತು ಮತ್ತು ಜಾಗತಿಕ ಸಾಮರಸ್ಯವನ್ನ ಉತ್ತೇಜಿಸೋಸ್ಕರ ಚೆಸ್ ದಿನವನ್ನ ಆಚರಿಸಲಾಗ್ತಾ ಇದೆ.
0: ಖಂಡಿತವಾಗ್ಲೂ ಇದನ್ನ ತುಂಬಾ ಹಿಂದಿನಿಂದಲೂ ಕೂಡ ರಾಜರು ಈ ಆಟವನ್ನ ಆಡ್ಕೊಂಡು ಬರ್ತಾ ಇದ್ರು. ಇದನ್ನ ಕನ್ನಡದಲ್ಲಿ ಚದುರಂಗ ಅಂತ ಹೇಳಿ ಕರೀತಾರೆ. ಒಂದು ಬುದ್ಧಿಶಕ್ತಿಗೆ ಚುರುಕನ್ನ ಗೊಳಿಸಲಿಕ್ಕೆ ಒಂದು ಉತ್ತಮ ಆಟ ಅಂತಾನೆ ಹೇಳ್ಬಹುದು ವಾಣಿ.
1: ಮಕ್ಕಳು ಆಟವನ್ನ ಆಡಿದ್ರೆ ಇನ್ನು ಹೆಚ್ಚು ಏಕಾಗ್ರತೆ ಅನ್ನುವಂಥದ್ದು ಬೆಳೆಯುತ್ತೆ ಶಶಿ. ಅಂದ್ರೆ ಯಾಕಂದ್ರೆ ಯಾವಾಗ್ಲೂ ನಾವು ಗೆಲ್ಬೇಕು ಅನ್ನುವಂಥದ್ದು ಇದ್ದಾಗ ತುಂಬಾ ಅಲ್ಲಿ ಕಾನ್ಸಂಟ್ರೇಟ್ ಅನ್ನು ಮಾಡ್ತಾ ಹೋಗ್ತೀವಿ. ಹಾಗಾಗಿ ಈ ಆಟವನ್ನ ಆಡ್ಬೇಕು ಮಕ್ಕಳ ಜೊತೆಗೆ, ಪೋಷಕರು, ಫ್ರೆಂಡ್ಸ್, ಶಾಲೆಗಳಲ್ಲಿ ಈ ಆಟವನ್ನ ಆಡ್ಲಿ ಅಂತ ನಾವು ಹೇಳಲ್ಲ ಶಶಿ.
0: ಖಂಡಿತವಾಗ್ಲೂ, ಯಾಕಂದ್ರೆ ಎಲ್ರಿಗೂ ಬರೋದಿಲ್ಲ ಚೆಸ್.
1: ಹೌದು,
0: ಅದನ್ನ ಕಲೀಲಿಕ್ಕೆ ಅಂತಾನೆ ಕ್ಲಾಸ್ಗಳು ಕೂಡ ಇರುತ್ತೆ ವಾಣಿ. ಸೊ ಹಾಗಾಗಿ ಕೆಲವು ಮಕ್ಕಳು ಹೋಗ್ಬಿಟ್ಟು ಕಲಿತಾರೆ ಚೆಸ್ ನ. ಅಂದ್ರೆ ಈಗ ಮನೇಲಿ ನಾವೇನೇ ಆಟ ಆಡ್ತೀವಲ್ವಾ, ಅಳಗುಳಿ ಮನೆ ಇರ್ಬೋದು, ಮತ್ತೊಂದು ಇರ್ಬೋದು, ಇವನ್ನೆಲ್ಲ ಮನೇಲೆ ಆಡ್ತೀವಿ. ಬಟ್ ಚೆಸ್ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಸೊ ಅದನ್ನ ಕಲೀಲಿ ಅಂತ ಹೇಳಿ ಆಶಿಸೋಣ ವಾಣಿ ಅಲ್ವಾ. ಮತ್ತೊಂದು ಕರೆ ಇದೆ.
2: ಹಲೋ,
1: ಹಲೋ, ನಮಸ್ತೆ.
2: ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್. ಯಾರಿದು? ವೈಷ್ಣವಿ. ಬಹಳ ದಿನಗಳಾಯ್ತಲ್ಲ, ಜಗಳೂರಿನಿಂದ ಅಲ್ವಾ ಕರೆ ಮಾಡಿರೋದು? ಓಕೆ ವೈಷ್ಣವಿ, ಬಹಳ ದಿನ ಆಯ್ತು ಕರೆ ಮಾಡಿ ನಮ್ ಕಾರ್ಯಕ್ರಮಕ್ಕೆ. ಎಲ್ಲಿ ಹೋಗಿದ್ರು?
0: ಊಟಿಗ? ಉತ್ತಕ ಮಂಡಲಕ್ಕೆ ಹೋಗ್ಬಿಟ್ಟಿದ್ರಿ. ಏನು ಸುಮ್ನೆ ಹೋಗಿದ್ರ, ಟ್ರಿಪ್ ಹೋಗಿದ್ರ ಮನೆಯಿಂದ ಅಥವಾ ಶಾಲೆಯಿಂದನಾ? ಮನೆಯಿಂದ ಹೋಗಿದ್ರಿ. ಚೆನ್ನಾಗಿತ್ತ ಊಟಿ ಎಲ್ಲ? ಏನೇನೆಲ್ಲ ಇಷ್ಟ ಆಯ್ತು ಅಲ್ಲಿ? ಅಲ್ಲಿ ವಿಧಾನಸೌಧ ಇದೆಯಾ?
1: ಊಟಿ ಹೇಳಿದ್ಯೋ ಎಲ್ಲಿ, ಏನಂತ ಹೇಳ್ದೆ ನಮ್ಗೆ? ಊರಿಗೆ ಹೋಗಿ.
0: ನಾವು ಇಷ್ಟು ಹೊತ್ತು ಊಟಿಗೆ ಹೋಗಿದ್ದೆ ಅಂತ ಹೇಳಿ ಅನ್ಕೊಂಡು ಊಟಿನ ಉದಕ ಮಂಡಲ ಅಂತ ಹೇಳಿ ಕೂಡ ಕರೀತಾರೆ ಅಂತ ಹೇಳಿ ನಾವು ಅದ್ರ ಬಗ್ಗೆ ಹೇಳ್ತಾ ಇದೀವಿ. ನೀನು ಬೆಂಗಳೂರು ಬಗ್ಗೆ ಹೇಳ್ತಾ ಇದೀಯ, ನಾವು ಅದಕ್ಕೆ ಅಲ್ಲೆಲ್ಲಿದೆ ವಿಧಾನಸೌಧ ಅಂತ ಅನ್ಕೊಳ್ತಾ ಇದೀವಿ. ಒಂದು ಸಣ್ಣ ತಪ್ಪು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ವಾಣಿ ಇದು.
1: ಹೌದು ಶಶಿ.
0: ಏನೆಲ್ಲ ನೋಡಿದೆ ಹೇಳಪ್ಪ ವೈಷ್ಣವಿ. ಲಾಲ್ಬಾಗ್? ಹೌದಾ, ಮತ್ತೆ ಅಲ್ಲೊಂದು ಅಭಯಾರಣ್ಯ ಕೂಡ ಇತ್ತು ಬನ್ನೇರ್ಘಟ್ಟ, ಅದಕ್ಕೂ ಹೋಗ್ಲಿಲ್ವಾ? ಓಕೆ, ಪರವಾಗಿಲ್ಲ ವೈಷ್ಣವಿ. ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಿ?
2: ಗಿಡ ಮರ ಪತ್ತೆ ಹೇಳ್ತಿದ್ದೀನಿ.
0: ಹೇಳಪ್ಪ.
2: ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌಲ, ಕೆಂಬೆ ಕೊಂಬೆ ಚಿಗುರುವಲ್ಲಿ ಪಡಲು ತುಂಬ ಚೇತನ. ಮನಸ್ಸಿನಲ್ಲಿ ಮಾತು ಹೊಂದು ಮಾತಿನಂತೆ ಇಲ್ಲ ಮನ, ಲಿಂಗ ವರ್ಣ ಜಾತಿ ಧರ್ಮ ಹಾಳು ಹಾಳು ಕೊಂಪೆ ಇವನು. ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ, ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ. ಹೊಟ್ಟೆ ಕರೆದು ಎಲೆ ಹಸಿರು ಹೂ ನಾನ ತರ ತರ, ಬಿಸಿಲು ಮಳೆ ಚಳಿಗೆ ತಡೆದು ಹರಳುತ್ತಿ ಹೂ ಅನ್ನೋದನ್ನ.
0: ಆಯ್ತಾ ವೈಷ್ಣವಿ? ಯಾರು ಬರ್ದಿರೋದು ಈ ಪದ್ಯನ? ಪತ್ರೋಟ. ಸತ್ಯಾನಂದ ಪತ್ರೋಟ ಅವರು ಒಂದು ಭಾವಗೀತೆ ಬರೆದಿದ್ದಾರೆ, ತುಂಬಾ ಫೇಮಸ್ ಅದು. ಯಾವ್ದಂತ ಗೊತ್ತಾ? ಯಾವ್ದೇಳು? ಗೊತ್ತಿಲ್ವಾ? ಬಡವನಾದರೆ ಏನು ಪ್ರಿಯ ಏನು ಅಂತ ಒಂದು ಭಾವಗೀತೆ ರಚನೆ ಮಾಡಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ಕೇಳು ಯಾವಾಗ್ಲಾದ್ರೂ, ಆಯ್ತಾ? ಆಕಾಶವಾಣಿ ಕೇಳ್ತಾ ಇರ್ಬೇಕಾದ್ರೆ ಭಾವಗೀತೆಗಳು ಬರುತ್ತಲ್ವಾ 7:15ಕ್ಕೆ. ಎದ್ದಿರ್ತೀಯ ಅವಾಗ ವೈಷ್ಣವಿ? ಎದ್ದಿರ್ತೀಯ ಅಲ್ವಾ? ಓಕೆ ವೈಷ್ಣವಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ,
1: ಹಲೋ, ನಮಸ್ತೆ.
2: ಹಲೋ ಮ್ಯಾಮ್.
1: ಹಲೋ, ನಮಸ್ತೆ. ಯಾರಿದು?
2: ಲೇಖನ.
1: ಲೇಖನ ಲೇಖನ.

0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀಯಾ
0: ಲೇಖನ? ನಾವು ಕೂಡ ಚೆನ್ನಾಗಿದ್ದೀವಿ. ಲೇಖನ ಅವ್ರ ಅಮ್ಮ ಹೆಸರು ಮಮತಾನಾ? ಅಕ್ಕನಾ? ಮಮತಾ ಅಂದ್ರೆ ಅಕ್ಕನಾ? ಏನ್ ಓದ್ತಾ ಇದಾರೆ? ನೀನು
2: ಥರ್ಡ್?
0: ನೀನ್ ಥರ್ಡ್ ಸ್ಟ್ಯಾಂಡರ್ಡ್. ಓಕೆ. ಲೇಖನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಿ ಹೇಳಪ್ಪ.
1: ಬಣ್ಣದ ಪಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿಬಪ ಮಗನಿಸ ಊದಿದನು, ತನಗೆ ತುತ್ತೂರಿಗೆ ಎಂದ, ಬೇರಾರಿಗೂ ಅದು ಇಲ್ಲೆಂದ, ಕಸ್ತೂರಿ ನಡೆದನು ಬೀದಿಯಲ್ಲಿ, ಜಂಬದ ಕೋಳಿಯ ರೀತಿಯಲ್ಲಿ, ತುತ್ತೂರಿ ಊದುತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲ್ಲಿ, ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ, ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು, ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು, ಬಣ್ಣದ ತುತ್ತೂರಿ ಆಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಈ ಪದ್ಯವನ್ನು ಬರೆದ ಕವಿ ಜಿ ಪಿ ರಾಜರತ್ನ.
0: ಚೆನ್ನಾಗಿತ್ತು ಲೇಖನ. ಹಾಡು ಯಾರು ಹೇಳ್ಕೊಟ್ರು ಹಾಡನ? ನಿಮ್ಮ ಮೇಡಮ್ ಹೇಳ್ಕೊಟ್ರ. ನೀನು ಯಾವಾಗ್ಲಾದ್ರೂ ತುತ್ತೂರಿ ಅಥವಾ ಪಿಪಿ ಅನ್ನ ತಗೊಂಡಿದ್ಯಾ ಜಾತ್ರೆಯಲ್ಲಿ? ಊತಾ ಇರ್ತೀಯಾ? ಚಿಕ್ಕ ಮಕ್ಳಿದ್ದಾಗ ನಾವು ಕೂಡ ತೆಗೆದುಕೊಳ್ತಾ ಇದ್ವಿ ಅಲ್ವಾ ವಾಣಿ? ಜಾತ್ರೆಗೆ ಹೋದ್ವಿ ಅಂದ್ರೆ ಮೊದಲನೇ ಕೆಲ್ಸನೇ ಅದು. ವಿವಿಧ ಬಗೆಯ ಒಂದು ತುತ್ತೂರಿಗಳನ್ನ ಇರಬಹುದು, ಪಿಪಿಗಳನ್ನ ಇರಬಹುದು, ಅಥವಾ ಈ ಆಟ ಸಾಮಾನು ಏನಿರುತ್ತೋ ಫಸ್ಟ್ ಅದ್ರ ಮೇಲೆ ಕಣ್ಣು ಮಕ್ಳದೆಲ್ಲ. ಸೊ ಹಾಗಾಗಿ ನಮ್ಮ ಈಗಿನ ಮಕ್ಳು ಸ್ವಲ್ಪ ಕಡಿಮೆ ಅನ್ಸುತ್ತೆ. ನೀನೇನಾದ್ರು ತಗೊಳ್ತೀಯಾ ಜಾತ್ರೆಗೆ ಹೋದಾಗ ಈ ರೀತಿ ಆಟ ಸಾಮಾನುಗಳನ್ನ? ಯಾವ್ದು ಇಷ್ಟ ನಿಂಗೆ? ಗೊಂಬೆಗಳಂದ್ರೆ ಇಷ್ಟನಾ? ಓಕೆ. ಸಾಮಾನ್ಯವಾಗಿ ಹೆಣ್ಮಕ್ಳು ಅಡ್ಗೆ ಮನೆ ಆಟ
2: ಹೋಗಿದ್ದೀರಾ ಲೇಖನ ಯಾವಾಗಾದ್ರು? ನಿಮ್ ಜಾತ್ರೆಲ್ ಹೋಗಿದ್ದೀರಾ ಯಾವಾಗಾದ್ರು ಜಾತ್ರೆಗೆ? ಯಾವೂರ್ ಜಾತ್ರೆಗೆ ಹೋಗ್ತೀರಾ? ನಿಮ್ಮೂರ್ ಸುತ್ತಮುತ್ತ ಯಾವೂರ್ ಜಾತ್ರೆ ಆಗುತ್ತೆ? ನಿಮ್ಮೂರಲ್ಲೇ ಆಗುತ್ತಾ?
0: ಯಾವ ಜಾತ್ರೆ?
2: ಯಾವ ಜಾತ್ರೆ ಆಗುತ್ತೆ?
0: ಯಾವ ದೇವ್ರ ಜಾತ್ರೆ? ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ. ಓಕೆಪ್ಪ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ವಾಣಿ, ಕಾರ್ಯಕ್ರಮದ ಅವಧಿ ಕೂಡ ಮುಗಿತಾ ಬಂತು. ನಾವು ಕೂಡ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತು. ಕೊನೆಯದಾಗಿ
2: ಓಕೆ ಶಶಿ, ಇನ್ನೊಂದು ಕರ್ಮದ ಫಲ ಅಂತನ್ನುವಂಥದ್ರ ಬಗ್ಗೆ ಒಂದು ನಾನು ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ, ಅದನ್ನ ಹಂಚ್ಕೊಳ್ಳೋಣ ಅಂತನ್ಬಿಟ್ಟು.
0: ಖಂಡಿತವಾಗ್ಲೂ ತಿಳಿಸಿ ಮಕ್ಕಳು ಕೂಡ.
2: ಹೌದು,
0: ಅನುಕೂಲ
2: ಅಂದ್ರೆ ನಾವು ಒಬ್ರಿಗೆ ನಾವು ಸಹಾಯವನ್ನ ಮಾಡಿದ್ರೆ ಆಗ್ಲೇ ಕತೆ ಹೇಳಿದಾಗೆ ಅದು ನಮಗೆ ಮತ್ತೆ ಒಂದು ರೀತಿಯಲ್ಲಿ ನಮಗೆ ಅದು ನಮಗೆ ಆಗಿರ್ಬೋದು, ಮುಂದಿನ ಪೀಳಿಗೆಗಾಗಿರ್ಬೋದು, ಅದು ಹೇಗೆ ವರ್ಗಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇರುವಂತದ್ದು. ಒಬ್ರು ಆಟೋದಲ್ಲಿ ಒಬ್ಬ ಗರ್ಭಿಣಿ ಕೂತಿರ್ತಾರೆ. ಗರ್ಭಿಣಿ ತುಂಬಾ ಮಳೆ ಬರ್ತಾ ಇರುತ್ತೆ ಹೊರಗಡೆ, ಅವಾಗ ಹಾಸ್ಪಿಟ್ಲಿಗೆ ಅಂತ ಹೋಗಿರ್ತಾಳೆ ಗರ್ಭಿಣಿ. ಹೋಗುವಾಗ ಅವಾಗ ನನ್ಗೆ ಹಿಂಗ್ ಇಳಿದೋಗೋದು, ಒಬ್ಳೆ ಹೋಗಿರೋದು ಬೇರೆ, ಆಟೋದಿಂದ ತುಂಬ ಗರ್ಭಿಣಿ ಬೇರೆ ಅಂದಾದಾಗ ಆಟೋ ಚಾಲಕ ಛತ್ರಿ ಕೊಡ್ತಾರೆ. ಅವಾಗಿದ್ದು ನೀವು ಯಾರು ಅಂತಾನೇ ನನಗೆ ಗೊತ್ತಿಲ್ಲ, ಈ ಛತ್ರಿಯನ್ನ ಇಟ್ಕೊಂಡು ಮತ್ತೆ ನಾನು ನಿಮ್ಗೆ ಹೇಗೆ ನಾನು ನಿಮಗೆ ರಿಟರ್ನ್ ಮಾಡಲಿ ಅಂತ ಹೇಳ್ತಾಳೆ ಗರ್ಭಿಣಿ. ಅವಾಗಿದ್ದು ಇಲ್ಲ, ಇವತ್ತು ನಿಮಗೆ ಇದು ಸಹಾಯ ಆಗಿದೆ ಅಲ್ವಾ, ಮುಂದೆ ಯಾರಿಗಾದ್ರೂ ಸಹಾಯ ಬೇಕಾದ್ರೆ ಅವರಿಗೆ ಕೊಡಿ ಅಂತ ಹೇಳ್ತಾರೆ ಆಟೋ ಚಾಲಕ. ಆ ಗರ್ಭಿಣಿ ಆಸ್ಪತ್ರೆ ಬಳಿ ಹೋಗ್ತಾಳೆ, ಅವಾಗ ಅಲ್ಲಿ ಒಬ್ಬ ತಾತ ನಿಂತಿರ್ತಾರೆ, ಒಬ್ಬ ವೃದ್ಧರು ನಿಂತಿರ್ತಾರೆ. ಅವರು ಮಳೆ ತುಂಬಾ ಬರ್ತಾ ಇದೆ, ಹೋಗ್ಬೇಕು ಅನ್ನೋ ಕಾರಣಕ್ಕೆ ಕೈ ಹೋಗ್ಲಿ ಅಂತ ಕೈ ಮೇಲೆ ಇಟ್ಕೊಂಡು ನಿಂತಿರ್ತಾರೆ. ಅವಾಗ ಗರ್ಭಿಣಿ ಆ ವೃದ್ಧರಿಗೆ ಛತ್ರಿಯನ್ನ ಕೊಡ್ತಾರೆ. ಆ ಛತ್ರಿಯನ್ನ ಕೊಟ್ಟಾದ್ಮೇಲೆ ಅವಾಗ ನಾನ್ ಹೇಗಮ್ಮ ಇದ್ರ ಮತ್ತೆ ನಿಂಗೆ ರಿಟರ್ನ್ ಮಾಡ್ಲಿ, ನಾನು ಹೋಗ್ಬೇಕಿದೆ ಕೆಲ್ಸಕ್ಕೆ ಅಂತ ಹೇಳ್ತಾರೆ. ಇಲ್ಲ, ಮುಂದೆ ನಿಮ್ಗೆ ಯಾರಿಗೆ ಸಹಾಯ ಬೇಕಿದೆ ಅವರಿಗೆ ಕೊಡಿ ಅಂತ ಹೇಳ್ತಾರೆ. ಹಾಗೇನೆ ಹೋಗುವಾಗ ದಾರಿಯಲ್ಲಿ ಅವ್ರ ಸ್ಥಳವನ್ನ ತಲುಪ್ತಾರೆ, ಅವ್ರ ಮನೆಯನ್ನೋ ಅಥವಾ ಅವ್ರಿಗೆ ವರ್ಕ್ ಮಾಡುವ ಸ್ಥಳಕ್ಕೆ ಹೋಗ್ತಾರೆ. ಅವಾಗ ಮತ್ತೆ ಅಲ್ಲಿ ಒಬ್ಬ ಶಾಲೆ ಹುಡುಗಿ ಬರ್ತಾ ಇರ್ತಾಳೆ, ಅವಳು ಕೂಡ ತನ್ನ ಬ್ಯಾಗ್ ಅನ್ನ ತಲೆ ಮೇಲೆ ಇಟ್ಕೊಂಡು ಬರ್ತಾ ಇರ್ತಾಳೆ. ಅವಾಗ ರುದ್ರು
0: ಸೊ ಆ ಸಂದರ್ಭದಲ್ಲಿ
2: ಅವರು ರುದ್ರು ಅವಳಿಗೆ ಕೊಡ್ತಾರೆ ಛತ್ರಿಯನ್ನ. ಅವಾಗ ಇದನ್ನ ಯಾರಿಗೆ ಕೊಡ್ಲಿ, ನಿನ್ಗೆ ಮತ್ತೆ ಯಾರಿಗಾದ್ರೂ ಸಹಾಯ ಬೇಕಾದಾಗ ಕೊಡು ಅಂತ

0: ಹೋಗ್ತಾರೆ, ಅವಳು ಅದನ್ನ ಮನೆಗೆ ಹಿಡ್ಕೊಂಡು ಬರ್ತಾಳೆ. ಆ ಮಗಳು ಹಿಡ್ಕೊಂಡ್ ಬಂದಿರುವಂತ ಆ ಮಗಳು ಯಾರಾಗಿರ್ತಾಳೆ ಅಂದ್ರೆ ಆಟೋ ಚಾಲಕನ ಮಗಳೇ ಆಗಿರ್ತಾಳೆ. ಹಾಗೆ ನಾವು ಒಬ್ರಿಗೆ ಸಹಾಯವನ್ನ ಮಾಡಿದ್ರೆ ಅದು ನಮ್ಮ ಮಕ್ಕಳಿಗೂ ಕೂಡ ಸಹಾಯ ಆಗಿರುತ್ತೆ ಎನ್ನುವಂಥದ್ದು
1: ಈ ಕಥೆಯ ಒಂದು ನೀತಿ. ಖಂಡಿತವಾಗ್ಲೂ ಕೂಡ ಕರ್ಮ ಇಸ್ ರಿಟರ್ನ್ಸ್ ಅಂತ ಹೇಳಿ ನಾವು ಕರಿತೀವಿ. ನಾವ್ ಏನ್ ಮಾಡ್ತೀವೋ ಅದೇ ನಮ್ಗೆ ವಾಪಸ್ ಬಂದು ಹೊಡೆಯೋದು, ಅದು ಒಳ್ಳೇದಾಗಿರ್ಲಿ ಕೆಟ್ಟದ್ದಾಗಿರ್ಲಿ. ಸೊ ಹಾಗಾಗಿ ನಾವು ಒಳ್ಳೇದನ್ನೇ ಮಾಡೋಣ. ಆ ಒಳ್ಳೆತನ ಅನ್ನೋದು ಯಾವತ್ತಿದ್ರೂ ನಮ್ಮನ್ನ ಕಾಯುತ್ತೆ ಎನ್ನುವಂತಹ ಒಂದು ಮಾತಿನೊಂದಿಗೆ ಇಂದಿನ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆ ಅನಾವರಣ ನೇರ ಫೋನಿನ ಕಾರ್ಯಕ್ರಮವನ್ನು ಮುಗಿಸೋಣ.
0: ನಮಸ್ಕಾರ.
2: ಇದುವರೆಗೂ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಶಶಿಕಲಾ ಟಿ ಹಾಗೂ ಕರ್ಣಂ ವಾಣಿ, ತಾಂತ್ರಿಕ ಸಹಕಾರ ಮಿಲಿಂದ್ ಗುತ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು.

0: ಇದು ಮಾಹಿತಿ ಶಿಕ್ಷಣ ಮನೋರಂಜನೆಯ ಮುಂಚೂಣಿಯಲ್ಲಿರುವ ನಿಮ್ಮ ಪ್ರೀತಿಯ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಆತ್ಮೀಯ ಕೇಳುಗರಿಗೆಲ್ಲ ಕರ್ಣವಾಣಿಯ ನಮಸ್ಕಾರ ಹಾಗೂ ಮುಂದಿನ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಸಮಯ ಆಗಿದೆ 11:50.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚಿತ್ರದುರ್ಗ. ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮ.

0: ಇಂದಿನ ಚಿಗುರು ಕಾರ್ಯಕ್ರಮಕ್ಕೆ ಪ್ರೀತಿಯ ಪುಟಾಣಿಗಳಿಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ರಂಗಾಪುರದ ರಿಷಿ ಗುರುಕುಲಂ ವಸತಿ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮದ ಎರಡನೆಯ ಭಾಗ ಕೇಳೋಣ.
1: ನಮಸ್ಕಾರ ಎಲ್ಲರಿಗೂ, ಚಿಗುರು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ರಕ್ಷಿತಾ ಹಾಗೂ ನನ್ನ ಸಹೋದ್ಯೋಗಿ ಶಿಕ್ಷಕಿ ಅನುಷಾ. ನಾವು ರಿಷಿ ಗುರುಕುಲಂ ವಸತಿ ಶಾಲೆ ರಂಗಾಪುರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ.
0: ಇದೀಗ ಜನಪದ ಗೀತೆಯನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ಚಂದನ್, 4ನೇ ತರಗತಿಯ ವಿದ್ಯಾರ್ಥಿ.
2: ಶಿವನು ಭಿಕ್ಷ

0: ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವರಿಲ್ಲ ನೋಡು ಬಾರೆ, ಇವನಂತ ಚೆಲುವರಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವರಿಲ್ಲ ನೋಡು ಬಾರೆ, ಇವನಂತ ಚೆಲುವರಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವರಿಲ್ಲ ನೋಡು ಬಾರೆ, ಇವನಂತ ಚೆಲುವರಿಲ್ಲ ನೋಡು ಬಾರೆ.
1: ಧನ್ಯವಾದ. ಜನಪದ ಗೀತೆಯನ್ನ ಹಾಡಿರ್ತಕ್ಕಂಥ ಚಂದನ್ ಇವನಿಗೆ ಧನ್ಯವಾದಗಳು. ಇದೀಗ ಸಂಸ್ಕೃತದಲ್ಲಿರುವ ಪದಗಳನ್ನು ಕನ್ನಡಕ್ಕೆ ಅನುವಾದ ಮಾಡಲು ಬರುತ್ತಿದ್ದಾರೆ ನಾಲ್ಕನೇ ತರಗತಿಯ ವಿದ್ಯಾರ್ಥಿನಿಯಾದ ಋತಿಕಾ.
2: ನೀರು, ಜಲಂ, ಭೂಮಿ, ಪೃಥ್ವಿ, ಕಾಡು, ವನಂ, ತಿಳಿವು, ಜ್ಞಾನ.

0: ಅನಂ, ನಿಮ್ಮ ಹೆಸರೇನು? ಭಾವತ ನಾಂ ಕಿಂ? ನನ್ನ ಹೆಸರು ರುಚಿಕಾ, ಮಮ ನಾಂ ರುಚಿಕಃ. ನೀವು ಹೇಗಿದ್ದೀರಿ? ಭಾವನ ಕಥಂ ಅಸ್ತಿ? ನಾವು ಚೆನ್ನಾಗಿದ್ದೇನೆ. ಅಹಂ ಕುಶಲಿ ಅಸ್ಮಿ. ಬನ್ನಿ, ಕುಳಿತುಕೊಳ್ಳಿ. ಅಗಚತ್ತು ಉಪವಿಶತು. ಹತ್ತಿರದ ರೈಲು ನಿಲ್ದಾಣ ಎಲ್ಲಿದೆ? ಸಂಪಿಪಸ್ತ ರಿಲಾಸ್ ತನಕ ಕುತ್ರ ಅಸ್ತಿ? ನನಗೆ ಸ್ಥಳಕ್ಕೆ ಹೋಗಬೇಕು. ಅಮ್ ಗಂಟು ಹೈ ಸಮಿ. ಇದು ಎಷ್ಟು ದೂರದಲ್ಲಿದೆ? ಎಷ್ಟು ಕಿಯಾ ದೊರೆ ಅಷ್ಟಿ. ಇದರ ಬೆಲೆ ಎಷ್ಟು? ಅಸ್ಯ ಮೌಲ್ಯ ಕಿಯಾಟ್. ನನಗೆ ನೀರು ಬೇಕು. ಮಲ್ಯ ಜಲಂ ಅವಶ್ಯಕಂ. ತುಂಬಾ ರುಚಿಯಾಗಿದೆ. ಅತಿರುವ ರುಚಿಕರಂ. ಅವನು ಬರುತ್ತಿದ್ದಾನೆ. ಸಗಚತ್ತಿ. ಅವಳು ಹಾಡುತ್ತಿದ್ದಾಳೆ. ಸಗಾಯತಿ. ಧನ್ಯವಾದ.
1: ಸಂಸ್ಕೃತದಲ್ಲಿರುವ ಪದಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂತ ಋತಿಕಾ, ಇವಳಿಗೆ ಧನ್ಯವಾದಗಳು. ನಂತರ ಶಾಂತಿ ಮಂತ್ರಗಳ ಪಠನೆ ಮಾಡಲು ಬರುತ್ತಿದ್ದಾಳೆ ರಿದಿ, 3ನೇ ತರಗತಿಯ ವಿದ್ಯಾರ್ಥಿನಿ.
0: ಶಾಂತಿ ಮಂತ್ರಗಳು. ಓ

0: ಧನ್ಯವಾದಗಳು.
1: ಶಾಂತಿ ಮಂತ್ರಗಳನ್ನು ಪಠನೆ ಮಾಡಿದ ರೀತಿ ಇವಳಿಗೆ ಧನ್ಯವಾದಗಳು. ಮುಂದೆ ತಾಲೂಕು, ಜಿಲ್ಲೆಗಳು, ರಾಜ್ಯಗಳ ರಾಜಧಾನಿ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಾಲ್ಕನೇ ತರಗತಿಯ ವಿದ್ಯಾರ್ಥಿನಿಯಾದ ಪೂರ್ವಿಕಾ.
0: ಸ್ಟೇಟ್ ಅಂಡ್ ಕ್ಯಾಪಿಟಲ್ಸ್ ಆಂಧ್ರಪ್ರದೇಶ, ಅಮರಾವತಿ, ಅರುಣಾಚಲ ಪ್ರದೇಶ, ಇಟಾನಗರ್, ಅಸ್ಸಾಂ, ದಿಸ್ಪುರ್, ಬಿಹಾರ್, ಪಾಟ್ನಾ, ಛತ್ತೀಸ್ಗಡ್, ರಾಯ್ಪುರ್, ಗೋವಾ, ಪಣಜಿ, ಗುಜರಾತ್, ಗಾಂಧಿನಗರ್, ಹರಿಯಾಣ, ಚಂಡೀಗರ್, ಹಿಮಾಚಲ ಪ್ರದೇಶ, ಶಿಮ್ಲಾ, ಜಾರ್ಖಂಡ್, ರಾಂಚಿ, ಕರ್ನಾಟಕ, ಬೆಂಗಳೂರು, ಕೇರಳ, ತಿರುವನಂತಪುರಂ, ಮಧ್ಯಪ್ರದೇಶ, ಭೋಪಾಲ್, ಮಹಾರಾಷ್ಟ್ರ, ಮುಂಬೈ, ಮಣಿಪುರ್, ಇಂಫಾಲ್, ಮೇಘಾಲಯ, ಶಿಲಾಂಗ್, ಮಿಜೋರಾಂ, ಐಜ್ವಾಲ್, ನಾಗಾಲ್ಯಾಂಡ್, ಕೊಹಿಮಾ, ಒಡಿಶಾ, ಭುವನೇಶ್ವರ್, ಪಂಜಾಬ್, ಚಂಡೀಗರ್, ರಾಜಸ್ಥಾನ್, ಜೈಪುರ್, ಸಿಕ್ಕಿಂ, ಗ್ಯಾಂಟಕ್, ತಮಿಳುನಾಡು, ಚೆನ್ನೈ, ತೆಲಂಗಾಣ, ಹೈದರಾಬಾದ್, ಉತ್ತರ ಪ್ರದೇಶ, ಲಕ್ನೋ, ಉತ್ತರಾಖಂಡ್, ಡೆಹರಾಡು, ವೆಸ್ಟ್ ಬೆಂಗಾಲ್, ಕೋಲ್ಕತ್ತಾ, ಜಮ್ಮು ಅಂಡ್ ಕಾಶ್ಮೀರ್, ಶ್ರೀನಗರ್. ನೌ ಐ ಟೆಲ್ ಫೇಮಸ್ ಮಾನ್ಯುಮೆಂಟ್ಸ್ ಆಫ್ ಇಂಡಿಯಾ. ರೆಡ್ ಫೋರ್ಟ್, ಕುತುಬ್ ಮಿನಾರ್, ಚಾರ್ ಮಿನಾರ್, ಹವಾ ಮಹಲ್, ಗೇಟ್ ವೇ ಆಫ್ ಇಂಡಿಯಾ, ಲೋಟಸ್ ಟೆಂಪಲ್. ನೌ ಐ ಟೆಲ್ ಯೂನಿಯನ್ ಟೆರಿಟರೀಸ್, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್, ಛತ್ತೀಸ್ಗಡ್, ಲಕ್ಷದ್ವೀಪ್, ಪುಡುಚೇರಿ, ಲಡಾಖ್, ಡೆಲ್ಲಿ, ಡಮನ್ ಅಂಡ್ ಡ್ಯೂ. ನೌ ಐ ಟೆಲ್ ಡಿಸ್ಟ್ರಿಕ್ಟ್ಸ್ ನೇಮ್ಸ್, ಬೀದರ್, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್, ಯಾದಗಿರಿ, ಶಿವಮೊಗ್ಗ, ಮಂಡ್ಯ, ಮೈಸೂರು, ತುಮಕೂರು, ಹಾಸನ, ಹಾವೇರಿ. ಥ್ಯಾಂಕ್ ಯು.
1: ತಾಲೂಕುಗಳು, ಜಿಲ್ಲೆಗಳು, ರಾಜ್ಯಗಳ ರಾಜಧಾನಿ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳನ್ನು ನೀಡಿರ್ತಕ್ಕಂಥ ಪೂರ್ವಿಕಾ ಇವಳಿಗೆ ಧನ್ಯವಾದಗಳು. ಮುಂದೆ ಕೊರವಂಜಿಯ ಪಾತ್ರವನ್ನ ಹೇಳುತ್ತಿದ್ದಾರೆ ಆರನೇ ತರಗತಿಯ ವಿದ್ಯಾರ್ಥಿನಿಯಾದ ಸಿಂಚನಾ ಭೀಖೆ.

0: ನಮ್ಮನೆಗೆ ಧನ್ಯವಾದಗಳು.
1: ಕೊರವಂಜಿಯ ಪಾತ್ರವನ್ನ ಹೇಳಿರ್ತಕ್ಕಂತ ಸಿಂಚನ ಬಿಕೆ ಇವಳಿಗೆ ತುಂಬು ಹೃದಯದ ಧನ್ಯವಾದಗಳು. ಭಾವಗೀತೆಯನ್ನ ಹಾಡಲಿದ್ದಾರೆ 9ನೇ ತರಗತಿಯ ವಿದ್ಯಾರ್ಥಿನಿಯರಾದ ತನುಶ್ರೀ ಹಾಗೂ ಪ್ರಾರ್ಥನಾ.

0: ಧನ್ಯವಾದಗಳು.
1: ಭಾವಗೀತೆಯನ್ನು ಹಾಡಿರುವ ತನುಶ್ರೀ ಹಾಗೂ ಪ್ರಾರ್ಥನೆಗಳಿಗೆ ಧನ್ಯವಾದಗಳು. ಸ್ವಾತಂತ್ರ್ಯ ಚಳುವಳಿಯ ಬಗ್ಗೆ ಸ್ವವಿವರವಾಗಿ ವ್ಯಕ್ತಪಡಿಸಲು ಬರುತ್ತಿದ್ದ

0: ಅರೆ 9ನೇ ತರಗತಿಯ ವಿದ್ಯಾರ್ಥಿನಿಯಾದ ಸಾನ್ವಿ.
1: ಭಾರತದ ಸ್ವತಂತ್ರ ಸಂಗ್ರಾಮ ಅನ್ನೋದು ಕೇವಲ ಒಂದು ಯುದ್ಧವಾಗಿರಲಿಲ್ಲ, ಅದು ವಿಭಿನ್ನ ಆಲೋಚನೆಗಳ ಒಂದು ಸಂಘರ್ಷ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 76 ವರ್ಷಗಳು ಕಳೆದಿವೆ. ಆದರೆ ನಾವು ನಮ್ಮ ಸ್ವಾತಂತ್ರ್ಯವನ್ನು ಯಾವಾಗ ಕಳೆದುಕೊಂಡೆವು ಅನ್ನೋದು ಸಾಮಾನ್ಯ ಯಾರಿಗೂ ಗೊತ್ತಿರಲಾರದು. ನಮ್ಮ ದೇಶದಲ್ಲಿ ಮೊದಲು ಯುದ್ಧ ನಡೆದಿದ್ದು ಅದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ ಸಂಗ್ರಾಮದಲ್ಲಿ ಭಾರತೀಯರು ಸೋತರು, ಬ್ರಿಟಿಷರು ಗೆದ್ದರು. ಇದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ನಡೆದಿದ್ದು ಪ್ಲಾಸಿ ಕದನ. ಇದು 1757 ನಡೆಯಿತು. ಈ ಕದನದಲ್ಲಿ ನವಾಬರ ಉದ್ದೇಶ ಸಾರ್ವಭೌಮತ್ವವನ್ನು ವಿದೇಶಿ ಹಸ್ತಕ್ಷೇಪದಿಂದ ರಕ್ಷಿಸುವುದು ಹಾಗೂ ಇಂಗ್ಲಿಷ್ ಕಂಪನಿಯವರ ಉದ್ದೇಶ ವಾಣಿಜ್ಯವನ್ನು ವಿಸ್ತರಿಸಿ ವ್ಯಾಪಾರ ಸವಲತ್ತುಗಳನ್ನು ಪಡೆಯುವುದು. ಇದಾದ ಮೇಲೆ ನೀಲಿ ಬೆಳೆಗಾರರ ದಂಗೆ, ಇದು ಬೆಂಗಾಲದಲ್ಲಿ ನಡೆಯಿತು. ಇದರ ನಂತರ ಮುಂಡರ ದಂಗೆ ಎಂಬ ಮಹಾಗದ್ದಲ ನಡೆಯಿತು. ಇದಾದ ಮೇಲೆ ಗಾಂಧೀಜಿಯವರು ದಂಡಿ ಉಪ್ಪಿನ ಸತ್ಯಾಗ್ರಹ ನಡೆಸಿದರು. ಇದು ಸಬರಮತಿಯಲ್ಲಿ ನಡೆಯಿತು. ಇದಾದ ನಂತರ ನಮ್ಮ ದೇಶದಲ್ಲಿ ಕ್ವಿಕ್ ಇಂಡಿಯಾ ಚಳುವಳಿ ನಡೆಯಿತು. ಈ ಚಳುವಳಿಯನ್ನು ಉದ್ದೇಶಿಸಿ ಗಾಂಧೀಜಿಯವರು ಹಾಗೂ ಹಲವರು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಘೋಷಣೆಯನ್ನು ಕೂಗಿದರು. ಅದರಲ್ಲಿ ಪ್ರಮುಖವಾದದ್ದೆಂದರೆ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆ. ಈ ಎಲ್ಲಾ ಹೋರಾಟಗಳು ಮತ್ತು ಯುದ್ಧಗಳು ಮುಗಿದ ನಂತರ ಕೊನೆಗೂ 15 ಆಗಸ್ಟ್ 1947 ಬ್ರಿಟಿಷರು ನಮ್ಮ ಭಾರತವನ್ನು ಬಿಟ್ಟು ಹೋದರು. ಈ ಸವಿದಿನದ ನೆನಪಿಗಾಗಿ ನಾವು ಪ್ರತಿ ವರ್ಷವೂ 15 ಆಗಸ್ಟ್ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಧನ್ಯವಾದಗಳು.
0: ಸ್ವತಂತ್ರ ಚಳುವಳಿಯ ಬಗ್ಗೆ ತಿಳಿಸಿಕೊಟ್ಟಿರತಕ್ಕಂತ ಸಾನ್ವಿಗಳಿಗೆ ಧನ್ಯವಾದಗಳು. ಇದೀಗ ಅಭಿಮನ್ಯುವಿನ ಯುದ್ಧದ ಪರಾಕ್ರಮವನ್ನು ನಾಟಕದ ಮೂಲಕ ವ್ಯಕ್ತಪಡಿಸಲು ಬರುತ್ತಿದ್ದಾರೆ 4ನೇ ತರಗತಿಯ ವಿದ್ಯಾರ್ಥಿಗಳಾದಂತಹ ಚಂದನ್, ಕೋಟಿ, ಯೋಗರಾಜ್, ಸಾನ್ವಿ ಹಾಗೂ ಋತಿಕಾ.
2: ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಗಣಗೌರ ಸಂಗ್ರಾಮ ನಡೆಯುತ್ತಿತ್ತು. 12ನೇ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. ಕೃಷ್ಣ, ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಅದನ್ನು ಬೇಸಿಯ ವಿದ್ಯೆ ಉಳಿದ ಪಾಂಡವರು ಯಾರಿಗೂ ಗೊತ್ತಿರಲಿಲ್ಲ. ಇದರಿಂದ ಧರ್ಮರಾಯ ಮತ್ತು ಭೀಮಸೇನ ಚಿಂತಾಕ್ರಾಂತರಾಗಿದ್ದರು. ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ. ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ. ದೊಡ್ಡಪ್ಪ, ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿದ್ದೀರಾ?
3: ಭಾಮಗೋ ಅಭಿಮನ್ಯು, ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಇದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಗೊತ್ತು. ಆದರೆ ಈಗ ಅವರು ಅನಿವಾರ್ಯವಾಗಿ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ. ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ.
2: ದೊಡ್ಡಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ?
3: ಏನು ಅದು ಚಿಕ್ಕ ವಿಷಯ ಕಂದ? ಪಾಂಡವರಿಗೂ ಕೌರವರಿಗೂ ಬಿಲಿವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ?
2: ಚಿಂತೆಯನ್ನು ಬಿಡಿ ದೊಡ್ಡಪ್ಪ, ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ. ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ.
3: ಭೇಷ್ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ. ನಿನ್ನನ್ನು ಪಡೆದ ನಾವೇ ಧನ್ಯರು. ಆದರೆ
2: ಹಾಗೆಂದೇ ದೊಡ್ಡಪ್ಪ, ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆ? ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ. ನಾನು ಜಗದ್ವಿಖ್ಯಾತ ಅರ್ಜುನನ ಮಗ.
3: ಹೌದು ಮಗು, ನೀನು ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹ ಇಲ್ಲ. ಆದರೆ ಈ ಘನಘೋರ ಯುದ್ಧವು ನಿನ್ನಂತಹ ಬಾಲಕನಿಗೆ ಸಲ್ಲದು ಕುಮಾರ.
2: ಚಕ್ರವ್ಯೂಹವನ್ನು ಬೀಸುವ ವಿದ್ಯೆ ನನ್ನ ತಾಯಿ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮೆಯಿಂದ ಕೇಳಿ ತಿಳಿದಿದ್ದೇನೆ. ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ.
4: ಭಲೆ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹವನ್ನು ರಚಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ.
3: ಇದೇನು ಭೀಮಸೇನ ನೀನು ಹೇಳುತ್ತಿರುವುದು? ಅಭಿಮನ್ಯು ಇನ್ನೂ ಮಗು, ಅವನನ್ನು ಈ ಯುದ್ಧಕ್ಕೆ ಕಳುಹಿಸಲು ನನಗೆ ಸರಿ ಕಾಣಿಸದು.
4: ಅಣ್ಣ, ನೀನು ಚಿಂತಿಸಬೇಡ. ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುವಿನಲ್ಲಿದೆ.
3: ಆಯ್ತು ಭೀಮಸೇನ, ನಿನ್ನ ಮಾತಿನಂತೆ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳುಹಿಸಲು ನನಗೆ ಒಪ್ಪಿಗೆ ಇದೆ. ನಾವೆಲ್ಲರೂ ಈ ಯುದ್ಧ ರಂಗದಲ್ಲಿ ವೀರ ಬಾಲಕನಿಗೆ ರಕ್ಷಾ ಕವಚದಂತಿರೋಣ.
2: ಬಹಳ ಸಂತೋಷ ದೊಡ್ಡಪ್ಪ, ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ. ಸುಭದ್ರೆಯ ಪ್ರವೇಶ. ಅಮ್ಮ, ನಾನು ಈ ದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪರಾದ ಧರ್ಮರಾಯ ಮತ್ತು ಭೀಮಸೇನೆಯಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ. ನೀನು ಸಹ ನನ್ನನ್ನು ಅರಸಿ ಕಳಿಸಿಕೊಡಮ್ಮ.
5: ಇದೇನು ಕಂದ, ನೀನು ಯುದ್ಧರಂಗಕ್ಕೆ ಹೋಗುವೆಯಾ? ಅಲ್ಲಿ ಚಕ್ರವನ್ನು ಭೇದಿಸುವೆಯಾ?
2: ಏಕಮ್ಮ, ಈ ಸುಭದ್ರಾನಂದನ ವೀರ ಅಭಿಮನ್ಯನ ಮೇಲೆ ನಿಮಗೆ ಸಂದೇಹವೇ?
5: ಆಗಲಿ ಮಗು, ಶ್ರೀಕೃಷ್ಣ ಪರಮಾತ್ಮನ ಕೃಪೆ, ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ.
2: ಉತ್ತರೆಯ ಪ್ರವೇಶ. ಬಾ ಉತ್ತರೆ, ಏಕೆ ನಿನ್ನ ವದನ ಇಂದು ಖಿನ್ನವಾಗಿ ಕಾಣುತ್ತಿದೆಯಲ್ಲ?
5: ಪ್ರಾಣಕಾಂತ, ನೀವು ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿಯಿತು, ಅದಕ್ಕಾಗಿಯೇ ಈ ರೀತಿ ಖಿನ್ನತೆ.
2: ಚಿಂತಿಸಬೇಡ ಉತ್ತರೆ, ನಾನು ಈ ಯುದ್ಧದಲ್ಲಿ

0: ಹುಡುಗಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ. ನಗುಮುಖದಿಂದ ಧೈರ್ಯಗೆಡದ ನನ್ನನ್ನು ಕಳಿಸಿಕೊಡು.
1: ಆಗಲಿ, ಜಯವಿರುವ ತನಕ ಭಯವೇಕೆ? ಯುದ್ಧ ಕ್ಷತ್ರಿಯರ ಧರ್ಮ, ಹೋಗಿ ಬನ್ನಿ. ಆ ಪರಮಾತ್ಮ ನಿಮಗೆ ಒಳಿತು ಮಾಡಲಿ.
0: ಧನ್ಯವಾದ.
2: ಅಭಿಮನ್ಯುವಿನ ಯುದ್ಧದ ಪರಾಕ್ರಮವನ್ನು ನಾಟಕದ ಮೂಲಕ ವ್ಯಕ್ತಪಡಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಭಾರತೀಯ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ತಿಳಿಸಲು ಬರುತ್ತಿದ್ದಾಳೆ 5ನೇ ತರಗತಿಯ ವಿದ್ಯಾರ್ಥಿನಿಯಾದ ಮಾನ್ಯ.
3: ಇಂಡಿಯನ್ ಕಲ್ಚರಲ್ ಈಸ್ ನೋನ್ ಫಾರ್ ಇಟ್ಸ್ ವಾಸ್ಟ್ನೆಸ್ ಅಂಡ್ ಡೈವರ್ಸಿಟಿ. ಇಟ್ ಈಸ್ ಅಬೌಟ್ 5,000 ಇಯರ್ಸ್ ಓಲ್ಡ್. ಪೀಪಲ್ ಮೇಕ್ ವೆರೈಟಿ ಆಫ್ ಫುಡ್ ಐಟಮ್ಸ್ ಥ್ರೂ ಔಟ್ ದ ಕಂಟ್ರಿ. Republican independence or given importance is Indian cultural. Music, dance, painting of and craft have special importance. Indian cultural is the way of life of the millions of people that live in India. Thank you.
2: ಭಾರತೀಯ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ತಿಳಿಸಿರ್ತಕ್ಕಂತ ಮಾನ್ಯ, ಇವಳಿಗೆ ಧನ್ಯವಾದಗಳು. ಜನಪದ ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬರುತ್ತಿದ್ದಾಳೆ 9ನೇ ತರಗತಿಯ ವಿದ್ಯಾರ್ಥಿನಿಯಾದ ಪ್ರಾರ್ಥನಾ.

0: విద్యార్థి 15.
1: ಥ್ಯಾಂಕ್ ಯು. ಉಲ್ಟಾ ಮಗ್ಗಿಯನ್ನು ಹೇಳಿರ್ತಕ್ಕಂತ ಶ್ರೇಯಸ್ ಇವನಿಗೆ ಧನ್ಯವಾದಗಳು. ರಕ್ಷಿತಾ ಅವರಿಂದ ಒಂದು ಸುಮಧುರ ಹಾಡು
2: ಕೇಳೋ ಮಾದೇವಾ.

0: ಧನ್ಯವಾದಗಳು.
1: ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸಿರ್ತಕ್ಕಂಥ ರಕ್ಷಿತಾ ಅವರಿಗೆ ಧನ್ಯವಾದಗಳು. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಹಂತ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಪ್ರೋತ್ಸಾಹವನ್ನು ನೀಡಿರುವ ಡಾಕ್ಟರ್ ತಿಪ್ಪರೆಡ್ಡಿ ಗುರುಜಿ ಅವರಿಗೂ, ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಕಾವ್ಯ ಅವರಿಗೂ, ಆಡಳಿತಾಧಿಕಾರಿಯಾದ ಶ್ರೀಯುತ ಚಿತ್ರಶೇಖರ್ ಅವರಿಗೂ, ಪ್ರೋತ್ಸಾಹವನ್ನು ನೀಡಿ ನಮ್ಮನ್ನು ಬೆಂಬಲಿಸಿರುವ ಶ್ರೀಮತಿ ನಾಗಲತಾ ಮೇಡಮ್ ಅವರಿಗೂ, ಹಾಗೂ ಅವಕಾಶವನ್ನು ಮಾಡಿಕೊಟ್ಟಿರುವ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಆಡಳಿತ ಮಂಡಳಿಯವರಿಗೂ ಧನ್ಯವಾದಗಳು.
2: ಇದುವರೆಗೂ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ರಂಗಾಪುರದ ಋಷಿ ಗುರುಕುಲಂ ವಸತಿ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮದ ಎರಡನೆಯ ಭಾಗ ಕೇಳಿದಿರಿ.

0: ಚಲನ ನೇತ್ರಾವತಿ ಡಿ ಕೆಳಗೋಟೆ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
1: ಇದುವರೆಗೆ ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು.

ಇದು ನಿಮ್ಮ ನೆಚ್ಚಿನ 102.6 ಮೆಗಾ ಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 11:31 ಸೆಕೆಂಡ್ಗಳು. ಇದೀಗ ಮಾಹಿತಿ ಕಣಜ ಫಿಲ್ಮಿ ದುನಿಯಾ ಸಿನಿಮಾ ಕ್ಷೇತ್ರದ ಪರಿಚಯ.

ಕೇಳುಗರೆ, ಇಂದಿನ ಮಾಹಿತಿ ಕಣಜ ಫಿಲ್ಮಿ ದುನಿಯಾ ಸಿನಿಮಾ ಕ್ಷೇತ್ರದ ಪರಿಚಯದಲ್ಲಿ ಸ್ವರ ಸಾಮ್ರಾಜ್ಞಿ ಗಾನ ಸರಸ್ವತಿ, ಗಾನ ಕೋಗಿಲೆ, ಕಲಾ ಸರಸ್ವತಿ, ಇನದನಿಯ ನಾದ ದೇವತೆ, ಜನ ಮೆಚ್ಚಿದ ಗಾಯಕಿ ಎಸ್ ಜಾನಕಿ ಅವರಿಗೆ ನುಡಿ ನಮನ. ಅವರು ಹಾಡಿರುವ ಹಾಡುಗಳನ್ನು ಆಲಿಸುವ ಮೂಲಕ ಅವರ ಧ್ವನಿಯನ್ನ ನಾವೆಲ್ಲರೂ ಸಂಭ್ರಮಿಸೋಣ. ಬನ್ನಿ

ಕೇಳುಗರೆ, ಆಕಾಶವಾಣಿಯಲ್ಲಿ ಜಾನಕಿಯವರ ಹಾಡುಗಳಿಲ್ಲದ ದಿನವನ್ನ ಊಹಿಸಲು ಅಸಾಧ್ಯ. ಈ ಹಾಡು ಹಕ್ಕಿಗೆ ಅಕ್ಷರಗಳ ನುಡಿ ನಮನ, ಹಾಗೆ ಅವರ ಹಾಡುಗಳನ್ನು ಕೇಳುವ ಮೂಲಕ ಅವರನ್ನ ನಾವಿದೀಗ ಸಂಭ್ರಮಿಸೋಣ. ಬೆಳಗಿನ ಭಕ್ತಿಗೀತೆ ಕಾರ್ಯಕ್ರಮದಿಂದ ಹಿಡಿದು ರಾತ್ರಿ 11 ಗಂಟೆಯವರೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗುವಂತಹ ದಕ್ಷಿಣ ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರಗಳು ಕೂಡ ಎಸ್ ಜಾನಕಿಯವರು ಹೆಸರು ಹೇಳದೆ ಪ್ರಸಾರ ನಡೆಸಲು ಸಾಧ್ಯವೇ ಇಲ್ಲ. ಅಷ್ಟು ಎಲ್ಲ ರೀತಿಯ ಹಾಡುಗಳನ್ನು ಹಾಡಿದವರು ಎಸ್ ಜಾನಕಿಯವರು. ಎಸ್ ಜಾನಕಿಯವರ ಗಾಯನ ವೃತ್ತಿ ಜೀವನದ ಅತ್ಯಂತ ಕಠಿಣವಾದ ಹಾಡು ಅಂತ ಹೇಳಿದರೆ ಅದು ಹೇಮಾವತಿ ಚಿತ್ರದ ಹಾಡಂತೆ. ಶಿವ ಶಿವ ಎನ್ನದ ನಾಲಿಗೆಯೇ ಏಕೆ, ಈ ಹಾಡಿನಲ್ಲಿ ಅನೇಕ ವೇಗದ ಸ್ವರಗಳನ್ನು ಒಳಗೊಂಡಿತ್ತು ಈ ಹಾಡು. ಥೋಡಿ ಹಾಗೂ ಆಭೋಗಿ ರಾಗ ಎಂಬ ಎರಡು ವಿಭಿನ್ನ ರಾಗಗಳಲ್ಲಿರುವ ಈ ಹಾಡನ್ನು ಎಲ್ ವೈದ್ಯನಾಥನವರು ಸಂಯೋಜಿಸಿದರು. ಬರೀ ಇದೀಗ ಹೇಮಾವತಿ ಚಿತ್ರದ ಎಸ್ ಜಾನಕಿಯವರು ಹಾಡಿದಂತಹ ಗೀತೆಯನ್ನು ಕೇಳಿಬರೋಣ.

ಕೇಳುಗ್ರೆ, ಈ ಗೀತೆಯನ್ನ ಹಾಡುವಾಗ ಎಸ್ ಜಾನಕಿಯವರಿಗೆ ತುಂಬಾ ಜ್ವರ ಬಂದಿತ್ತಂತೆ. ತೀವ್ರ ಜ್ವರ ಇತ್ತಂದ್ರಿಂದ ಸಂಗೀತ ನಿರ್ದೇಶಕರು ರೆಕಾರ್ಡಿಂಗ್ ಮುಂದೂಡಲು ನಿರ್ಧರಿಸಿದಾಗ ಜಾನಕಮ್ಮ ಬೇಡ ಎಂದು ಹಠ ಹಿಡಿದ್ರಂತೆ. ಜ್ವರವಿದ್ದರೂ ಮೈಕ್ ಮುಂದೆ ನಿಂತು ಕಣ್ಣು ಮುಚ್ಚಿ ಭಾವಪರವಶರಾಗಿ ಹಾಡಿದ್ರಂತೆ ಈ ಹಾಡನ್ನ. ಅವರ ಧ್ವನಿಯಲ್ಲಿದ್ದ ಆರ್ದ್ರತೆಗೆ ಜ್ವರದ ದಣಿವು ಕಾರಣವಾಗಿ ಹಾಡಿಗೆ ದೈವಿಕತೆ ಒದಗಿ ಬಂದಿತ್ತು ಈ ಗೀತೆಯಲ್ಲಿ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಜಾನಕಿ ಅವರಿಗೆ ಸಂಗೀತ ಎಂಬುದು ಬದುಕಿನ ಉಸಿರಾಗಿತ್ತು. ಹಾಡು ಎಂದರೆ ಕೇವಲ ಸ್ವರಗಳ ಸ್ವರಮಾಲೆಯಲ್ಲ, ಅದು ಪಾತ್ರದ ಆತ್ಮ ಎಂಬುದು ಅವರ ಅಚಲ ನಂಬಿಕೆಯಾಗಿತ್ತು. ಹಾಡಿನ ರೆಕಾರ್ಡ್ಗೂ ಮುನ್ನ ಹಲವಾರು ಬಾರಿ ಸಾಹಿತ್ಯವನ್ನು ಓದಿ ಅದರ ಅರ್ಥ, ಭಾವ ಹಾಗೂ ಪಾತ್ರದ ಮನಸ್ಥಿತಿಯನ್ನು ಅರಿತುಕೊಳ್ತಿದ್ರು ಜಾನಕಿ ಅಮ್ಮ ಅವರು. ಡಿಜಿಟಲ್ ತಂತ್ರಜ್ಞಾನವಿಲ್ಲದ ಆ ಕಾಲದಲ್ಲೇ ಒಂದು ಟೇಕ್ನಲ್ಲಿ ಹಾಡು

ಅವರಿಗೆ ಸಂಗೀತ ಎಂಬುದು ಬದುಕಿನ ಉಸಿರಾಗಿತ್ತು. ಹಾಡು ಎಂದರೆ ಕೇವಲ ಸ್ವರಗಳ ಸ್ವರಮಾಲೆಯಲ್ಲ, ಅದು ಪಾತ್ರದ ಆತ್ಮ ಎಂಬುದು ಅವರ ಅಚಲ ನಂಬಿಕೆಯಾಗಿತ್ತು. ಹಾಡಿನ ರೆಕಾರ್ಡ್ಗೂ ಮುನ್ನ ಹಲವಾರು ಬಾರಿ ಸಾಹಿತ್ಯವನ್ನು ಓದಿ ಅದರ ಅರ್ಥ, ಭಾವ ಹಾಗೂ ಪಾತ್ರದ ಮನಸ್ಥಿತಿಯನ್ನು ಅರ್ಥಕೊಳ್ತಿದ್ರು ಜಾನಕಿ ಅಮ್ಮ ಅವರು. ಡಿಜಿಟಲ್ ತಂತ್ರಜ್ಞಾನವಿಲ್ಲದ ಆ ಕಾಲದಲ್ಲೇ ಒಂದು ಟೇಕ್ನಲ್ಲಿ ಹಾಡನ್ನ ಪರಿಪೂರ್ಣವಾಗಿ ಮುಗಿಸಬೇಕಿತ್ತು. ಅಂತಹ ಸಂದರ್ಭದಲ್ಲೂ ಜಾನಕಿ ಅವರು ಒಂದೇ ದಿನ ಹಲವು ಹಾಡುಗಳ ಧ್ವನಿ ಮುದ್ರಣಗಳಲ್ಲಿ ಪಾಲ್ಗೊಳ್ತಿದ್ರು ಎಂಬುದು ಅವರ ವಿಶೇಷ. ಇನ್ನು ಅವರು ಹಾಡಿರುವಂತಹ ಹಾಡುಗಳ ವಿಭಿನ್ನತೆಯನ್ನು ನಾವು ನೋಡೋದಾದ್ರೆ, ಆ ಹಾಡುಗಳನ್ನ ಕೇಳುವಾಗ ಅದು ಎಂಥದೇ ಗೀತೆಯಾಗಿರಲಿ, ಬೆಳಿಗ್ಗೆ ಆಗಲಿ, ಸಂಜೆ ಆಗಲಿ, ಸಂತೋಷ ಇರಲಿ, ದುಃಖ ಇರಲಿ, ಯಾವ ಸಮಯಕ್ಕೆ ಎಂಥ ಗೀತೆ ಬೇಕು ಜಾನಕಿಯವರ ಹಾಡುಗಳಲ್ಲಿ ಸಿಗ್ತಾ ಇತ್ತು. ಮದುವೆ ಇರಲಿ, ಶಾಲಾ ಸಮಾರಂಭ ಆಗಿರಲಿ, ದೊಡ್ಡವರಿರಲಿ, ಚಿಕ್ಕವರಿರಲಿ, ಅವರ ಹಾಡುಗಳು ನಮ್ಮನ್ನು ನಡೆಸಿವೆ. ಇನ್ನು ಎಸ್ ಜಾನಕಿಯವರು ತಮ್ಮ ಧ್ವನಿಯಲ್ಲಿನ ವೈವಿಧ್ಯತೆಯಿಗೆ ಹೆಸರುವಾಸಿಯಾಗಿದ್ದಂಥವರು. ಅವರು ಹಾಡಿರುವಂಥ ವಿಭಿನ್ನ ಶೈಲಿಯ ಜನಪ್ರಿಯ ಹಾಡುಗಳನ್ನು ನಾವು ಕೇಳಬಹುದು. ಮಕ್ಕಳ ಧ್ವನಿಯ ಹಾಡುಗಳಲ್ಲಿ ಮಧುರ ಸಂಗಮ ಚಿತ್ರದ ತಾಯಿಯ ತಂದೆಯ ಆ ಗೀತೆ ನೆನಪಾಗುತ್ತೆ ಅಲ್ವಾ? ಬನ್ನಿ, ಆ ಗೀತೆಯನ್ನು ಇದೀಗ ಕೇಳಿ ಬರೋಣ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಎಸ್ ಜಾನಕಿ ಅವರು 65 ವರ್ಷಗಳಿಗೂ ಹೆಚ್ಚು ಕಾಲ ಹಿನ್ನೆಲೆ ಸಂಗೀತ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದವರು. ಒಂದು ಅಂದಾಜಿನ ಪ್ರಕಾರ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ತುಳು, ಕೊಂಕಣಿ, ಒಡಿಯಾ, ಬಂಗಾಳಿ, ಸಂಸ್ಕೃತ, ಸಿಂಹಳ ಸೇರಿದಂತೆ ಭಿನ್ನ ಶೈಲಿಯ 17 ಹೆಚ್ಚು ಭಾಷೆಗಳಲ್ಲಿ ಸುಮಾರು 40,000 ಹೆಚ್ಚು ಹಾಡುಗಳನ್ನು ಅವರು ಹಾಡಿದ್ದರು. 4 ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ರಾಷ್ಟ್ರ ಪ್ರಶಸ್ತಿ ಪಡೆದಿರುವ ಜಾನಕಿ ಅವರು ದಕ್ಷಿಣ ಭಾರತದ ವಿವಿಧ ರಾಜ್ಯ ಸರ್ಕಾರಗಳಿಂದ 30 ಹೆಚ್ಚು ರಾಜ್ಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರು ಹಾಡಿದ ಒಟ್ಟು ಹಾಡುಗಳಲ್ಲಿ ಸಿಂಹಪಾಲು ಕನ್ನಡ ಭಾಷೆಯದ್ದು. ಜೆಕೆ ವೆಂಕಟೇಶ್, ವಿಜಯ ಭಾಸ್ಕರ್, ರಾಜನ್ ನಾಗೇಂದ್ರ, ಉಪೇಂದ್ರ ಕುಮಾರ್, ಹಂಸಲೇಖ ಮೊದಲಾದ ಶ್ರೇಷ್ಠ ಸಂಗೀತ ನಿರ್ದೇಶಕರ ನಿರ್ದೇಶನದಲ್ಲಿ ಅವರು ಹಾಡಿದ ಹಾಡುಗಳು ಎಂದಿಗೂ ಅಮರ, ಇಂದಿಗೂ ಅಮರ, ಎಂದೆಂದಿಗೂ ಅಮರ. ಇನ್ನು ಕನ್ನಡಿಗರೇ ನೀಡಿದ ಗಾನ ಕೋಗಿಲೆ ಬೆರೆದು ಎಸ್ ಜಾನಕಿ ಅವರಿಗೆ. ಎಸ್ ಜಾನಕಿ ಅವರ ಮಾತೃಭಾಷೆ ತೆಲುಗು ಆಗಿದ್ದರೂ ಅವರು ಅಚ್ಚ ಕನ್ನಡದ ಪದಗಳನ್ನು ಯಾವುದೇ ತಪ್ಪು ಉಚ್ಚಾರಣೆ ಇಲ್ಲದೆ ಸ್ಪಷ್ಟವಾಗಿ ಹಾಡುತ್ತಿದ್ರು. ಇದೇ ಕಾರಣಕ್ಕೆ ಕರ್ನಾಟಕದ ಜನತೆ ಅವರಿಗೆ ಗಾನ ಕೋಗಿಲೆ ಮತ್ತು ಕನ್ನಡದ ಕೋಗಿಲೆ ಎಂಬ ಬಿರುದುಗಳನ್ನು ನೀಡಿ ಗೌರವಿಸಿದ್ರು. ತಮಗೆ ಸಿಕ್ಕ ಎಲ್ಲ ರಾಜ್ಯ ಪ್ರಶಸ್ತಿಗಳಿಗಿಂತ ಕನ್ನಡಿಗರು ನೀಡಿದ ಈ ಪ್ರೀತಿಯ ಬಿರುದು ತಮಗೆ ಅತ್ಯಂತ ಪ್ರಿಯವಾದುದು ಅಂತ ಅವರು ಹಲವು ಸಂದರ್ಶನಗಳಲ್ಲಿ ನೆನೆದಿದ್ರು. ಭಾವಪೂರ್ಣವಾಗಿ ಹಾಡಿದ 2 ಕನಸು ಚಿತ್ರದ ಗೀತೆಯನ್ನು ಇದೀಗ ಕೇಳಿಬರೋಣ.

ಕೇಳುಗರೆ, ಎಸ್ ಜಾನಕಿಯವರ ಬಗ್ಗೆ ಎಷ್ಟು ಮಾತಾಡಿದ್ರು, ಅವರ ಹಾಡುಗಳನ್ನು ಎಷ್ಟು ಕೇಳಿದ್ರು ಕೂಡ ಸಾಲದು. ಅದೊಂದು ಮಹಾಸಾಗರದಂತೆ, ಅದರಲ್ಲಿರುವಂತಹ ಒಂದೊಂದು ಹನಿಗಳು ಕೂಡ ಮುತ್ತುಗಳೇ. ಅಂತಹ ಹಾಡುಗಳನ್ನು ಕೇಳ್ತಾ ಇಂದಿನ ಕಾರ್ಯಕ್ರಮದ ಕುರಿತು ನಮ್ಮ ಕೇಳುಗ ಸ್ನೇಹಿತರು ಸಂದೇಶವನ್ನ ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ನೋಡೋಣ ಬನ್ನಿ. ಚಿಗಟೇರಿಯಿಂದ ಆದಿಶೆಟ್ರು ಬಸವರಾಜ್ ಅವರು, ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತೇವೆ, ತಮಗೆ ಮತ್ತು ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಸಂದೇಶ ಬಂದಿದೆ. ನಮಸ್ತೆ, ಜಾನಕಿ ಅಮ್ಮ ಅವರ ಬಗ್ಗೆ ಎಷ್ಟು ಹೇಳಿದರೂ ಕೇಳಿದರೂ ಸಾಕಾಗಲ್ಲ, ಅವರ ಹಾಡುಗಳು ನಿಮ್ಮ ನಿರೂಪಣೆ ಚೆನ್ನಾಗಿ ಇದೆ ಅಂತ ಹೇಳಿದ್ದಾರೆ. ಚಿತ್ರದುರ್ಗದಿಂದ ಅಮೃತ ರಮೇಶ್ ಅವರು, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ಗಾನ ಕೋಗಿಲೆ ಸುಪ್ರಸಿದ್ಧ ಗಾಯಕಿ ಎಸ್ ಜಾನಕಿ ಅವರ ಬಗ್ಗೆ ನಿಮ್ಮ ಉತ್ತಮವಾದ ಮಾಹಿತಿ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ನಿಮ್ಮ ಪ್ರತಿಕ್ರಿಯೆಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಶಾಂತಾಚಾರ ಬಡಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಮೇಡಮ್, ಎಫ್ಎಂ ಚಿತ್ರದುರ್ಗದಲ್ಲಿ ಪ್ರಸಾರವಾಗುವ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಇಂದು ದಕ್ಷಿಣ ಭಾರತದ ಗಾನ ಕೋಗಿಲೆ ಬಹುಭಾಷಾ ಹಿನ್ನೆಲೆಯ ಪ್ರಸಿದ್ಧ ಗಾಯಕಿ ದಿವಂಗತ ಎಸ್ ಜಾನಕಿ ಅಮ್ಮನವರ ಕುರಿತು ತಿಳಿಸಿಕೊಟ್ಟ ಮಾಹಿತಿಯು ಅತ್ಯಂತ ಅರ್ಥಪೂರ್ಣವಾಗಿತ್ತು. ತಮ್ಮ ಅದ್ಭುತ ಕಂಠಸಿರಿ, ಭಾವಪೂರ್ಣ ಗಾಯನ ಮತ್ತು ವಿಶಿಷ್ಟ ಪ್ರತಿಭೆಯ ಮೂಲಕ ಎಸ್ ಜಾನಕಿ ಅಮ್ಮನವರು ಭಾರತೀಯ ಸಂಗೀತ ಲೋಕದಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದ್ದಾರೆ. ವಿವಿಧ ಭಾಷೆಗಳಲ್ಲಿ ಸಾವಿರಾರು ಸುಮಧುರ ಗೀತೆಗಳನ್ನು ಹಾಡಿ ಹಲವು ತಲೆಮಾರುಗಳ ಸಂಗೀತಾಸಕ್ತರ ಮನದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿರುವ ಅವರ ಸಂಗೀತ ಪಯಣದ ಕುರಿತು ತಿಳಿದುಕೊಳ್ಳುವುದು ನಿಜಕ್ಕೂ ಸಂತೋಷದ ಸಂಗತಿಯಾಗಿತ್ತು. ಅವರ ಬಾಲ್ಯ, ಸಂಗೀತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ, ಗಾಯನದ ವೈಶಿಷ್ಟ್ಯ ಹಾಗೂ ಸಾಧನೆಗಳ ಕುರಿತು ಪ್ರಮುಖ ವಿಷಯಗಳನ್ನು ಸರಳವಾಗಿ, ಸ್ಪಷ್ಟವಾಗಿ ಮತ್ತು ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಮಾಹಿತಿ ಕಣಜ ಕಾರ್ಯಕ್ರಮದ ನಿರೂಪಕರಿಗೆ ಮತ್ತು ಎಫ್ಎಂ ಚಿತ್ರದುರ್ಗದ ಇಡೀ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಶಾಂತಾಚಾರ ಬಡಗೇರಿ ಅವರು. ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ. ಹಾಗೆಯೇ ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಂತೇಶ್, ನಮಸ್ತೆ ಮೇಡಮ್, ನಿಮ್ಮ ನಿರೂಪಣೆಯಲ್ಲಿ ಮೂಡಿಬಂದ ಮಾಹಿತಿ ಕಣಜದಲ್ಲಿ ದಕ್ಷಿಣ ಭಾರತದ ಕೋಗಿಲೆ ಎಂದೇ ಪ್ರಖ್ಯಾತರಾದ ಹಾಗೂ ಭಾರತೀಯ ಚಿತ್ರರಂಗದ ದಿಗ್ಗಜ ಗಾಯಕಿಯಾಗಿ ಬೆಳೆದ ಎಸ್ ಜಾನಕಿಯವರ ಬಗ್ಗೆ ಅರ್ಥಪೂರ್ಣವಾದ ಮಾಹಿತಿ ಜೊತೆಗೆ ಅವರದೇ ಮಧುರ ಧ್ವನಿಯಿಂದ ಮೂಡಿಬಂದ ಚಿತ್ರಗೀತೆಗಳು ಕೇಳಿ ತುಂಬಾ ಖುಷಿಯಾಯಿತು. ಧನ್ಯವಾದಗಳು ಮೇಡಮ್ ಅಂತ.

ಹೇಳಿ ತಿಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ವಿಜಯ ಭಾಸ್ಕರ್ ಬಿಡಿಸಲಾರದ ಕನ್ನಡ ನಂಟು ಎಸ್ ಜಾನಕಿಯವರದು. ಎಸ್ ಜಿಯ ಭಾಸ್ಕರ್, ಜಿ ಕೆ ವೆಂಕಟೇಶ್, ರಾಜನ್ ನಾಗೇಂದ್ರ, ಉಪೇಂದ್ರ ಕುಮಾರ್, ಹಂಸಲೇಖ, ಇಳಿಯರಾಜ ಸೇರಿದಂತೆ ಅನೇಕ ಸಂಗೀತ ನಿರ್ದೇಶಕರೊಂದಿಗೆ ಎಸ್ ಜಾನಕಿ ಅವರು ಅಮರ ಗೀತೆಗಳನ್ನು ನೀಡಿದ್ದಾರೆ. ಡಾ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್, ಅನಂತ್ನಾಗ್, ಶಂಕರ್ ನಾಗ್, ರಮೇಶ್ ಅರವಿಂದ್ ಸೇರಿದಂತೆ ಹಲವು ತರಮಾರಿನ ನಟರ ಚಿತ್ರಗೀತೆಗಳಿಗೆ ಅವರ ಧ್ವನಿ ಜೀವ ತುಂಬಿದೆ. ಎಸ್ ಜಾನಕಿ ಅವರು ಹೇಳ್ತಿದ್ರು, ನನಗೆ ಹಾಡು ಹೇಳುವುದನ್ನು ದೇವರು ಕೊಟ್ಟವರ, ಅದು ಅಭಿಮಾನಿಗಳೊಂದಿಗೆ ಅಂತ ಹೇಳ್ಕೊಳ್ತಿದ್ರಂತೆ. ಹೀಗೆ ತಮ್ಮ ಸುದೀರ್ಘ ಸಂಗೀತ ಹಿನ್ನೆಲೆಯಲ್ಲಿರುವಂತಹ ಹಾಡುಗಳನ್ನು ಹಾಡಿ ಸ್ವರಲೋಕದ ಸುರಗಂಗೆ ಹಾಗೆ ಹರಿದು ನಮ್ಮನ್ನೆಲ್ಲ ರಂಜಿಸಿದವರು. ಅವರ ಕಾಲದಲ್ಲಿ ನಾವೆಲ್ಲರೂ ಇದ್ವಿ, ಅವರು ಹಾಡಿದಂತಹ ಹಾಡುಗಳನ್ನು ಕೇಳಿದ್ವಿ ಅನ್ನೋದೇ ಒಂದು ಸುಯೋಗ ಅಲ್ವೇ. ಮತ್ತೆ ಮತ್ತೆ ಈ ರೀತಿಯಾದಂತಹ ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ಬರ್ತವೋ ಇಲ್ವೋ ಗೊತ್ತಿಲ್ಲ. ಅಂತ ಸೃಷ್ಟಿಕಾಲದಲ್ಲಿ ಅವತರಿಸಿದ ಈ ಗಾನ ದೇವ್ಯತೆಗಳು ಗಳನ್ನು ನೋಡುವುದು, ಅವರುಗಳನ್ನು ನೋಡಿದ್ದೇವೆ, ಅವರ ಹಾಡುಗಳನ್ನು ಕೇಳಿದ್ದೇವೆ ಅನ್ನೋದೇ ನಮಗೆ ಸಿಕ್ಕಂತಹ ಒಂದು ಅದೃಷ್ಟ, ಸುಕೃತ ಅಂತಲೇ ಹೇಳಬಹುದು.

0: ಸ್ನೇಹಿತರೆ, ಕೆಲವು ಧ್ವನಿಗಳು ಕೇವಲ ಹಾಡುಗಳಾಗಿ ಕೇಳಿಸದೆ ಇಡೀ ಕಾಲಘಟ್ಟದ ಜೀವನಾಡಿಯಂತೆ ಕಾಣಿಸ್ತವೆ. ಅಂತಹ ಅಪರೂಪದ ಚಿರಂತನ ಧ್ವನಿಗಳಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವ ಹೆಸರು ಎಸ್ ಜಾನಕಿಯವರದು. ಭಾರತೀಯ ಚಿತ್ರ ಸಂಗೀತವನ್ನ ತಮ್ಮ ಮಧುರ ಕಂಠದಿಂದ 7 ದಶಕಗಳ ಕಾಲ ಶ್ರೀಮಂತಗೊಳಿಸಿದ ಅವರು ಸಂಗೀತಕ್ಕೆ ಭಾಷೆಯ ಗಡಿಗಳಿಲ್ಲ ಎಂಬುದನ್ನು ಬದುಕಿ ತೋರಿಸಿದವರು. ಅದಕ್ಕಾಗಿ ಸಂಗೀತ ಪ್ರಿಯರು ಅವರನ್ನ ಗಾನ ಸರಸ್ವತಿ, ದಕ್ಷಿಣ ಭಾರತದ ಕೋಗಿಲೆ, ಮೆಲೋಡಿ ಕ್ವೀನ್ ಎಂದೆಲ್ಲ ಬಿರುದುಗಳ ಮೂಲಕ ಗೌರವಿಸಿದ್ರು. ಅವರು ದೈಹಿಕವಾಗಿ ಇಲ್ಲದೇ ಇರಬಹುದು, ಅವರ ಹಾಡುಗಳ ಮೂಲಕ ಎಂದೂ ಕೂಡ ನಮ್ಮ ಮನಸ್ಸುಗಳಲ್ಲಿ ಅಜರಾಮರಾಗುತ್ತಾರೆ ಅಂತ ಅಲ್ವಾ? ಇದಾಗಿತ್ತು ಮಾಹಿತಿ ಕಣಜ, ಫಿಲ್ಮಿ ದುನಿಯಾ, ಸಿನಿಮಾ ಕ್ಷೇತ್ರದ ಪರಿಚಯ. ಆಕಾಶವಾಣಿ ಚಿತ್ರದುರ್ಗ, ಸಮಯ ಆಗಲಿದೆ 12 ಗಂಟೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ಬಳಿಕ 12:05 ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರ ಕರಾವಳಿ ಅಭಿವೃದ್ಧಿ ಮಂಡಳಿಗೆ 10 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಕರಾವಳಿ ಭಾಗದ ಪ್ರವಾಸೋದ್ಯಮ ಹಾಗೂ ವಿವಿಧ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ 100 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಕರಾವಳಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಂಇ ಕಫೂರ್ ತಿಳಿಸಿದ್ದಾರೆ. ಕಾರವಾರದ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಕರಾವಳಿ ಅಭಿವೃದ್ಧಿ ಮಂಡಳಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊಚ್ಚಿನ್ನಲ್ಲಿ ಜಾರಿಯಲ್ಲಿರುವ ವಾಟರ್ ಮೆಟ್ರೋದಂತೆ ರಾಜ್ಯದಲ್ಲೂ ಆರಂಭಿಸುವ ಕುರಿತು ಚಿಂತನೆ ನಡೆಸಲಾಗುತ್ತಿದೆ. ಹೊನ್ನಾವರದಲ್ಲಿ ನೂತನ ಹಡಗು ನಿರ್ಮಾಣ ಕೇಂದ್ರ ಆರಂಭಿಸಲು ಯೋಜಿಸಲಾಗಿದೆ ಎಂದರು. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಇಂಗಾಲ ಮುಕ್ತ ಜಿಲ್ಲೆಯನ್ನಾಗಿ ರೂಪಿಸುವ ಯೋಜನೆ ಸಿದ್ಧಗೊಂಡಿದೆ. ಹವಾಮಾನ ಬದಲಾವಣೆ ಮುಖ್ಯಮಂತ್ರಿಯವರ ಸಲಹೆಗಾರ ಕರ್ನಾಟಕ ಹವಾಮಾನ ರಾಯಭಾರಿ ಉಪೇಂದ್ರ ತ್ರಿಪಾಠಿ ಈ ಮಾಹಿತಿ ನೀಡಿದ್ದು,

0: ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ ಜೀರೋ ಕಾರ್ಬನ್ ಕ್ರೆಡಿಟ್ ಮೂಲಕ ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಆದಾಯ ತಂದುಕೊಡುವಂತೆ ಯೋಜಿಸಲಾಗುತ್ತಿದೆ ಎಂದರು. ಆಂಧ್ರಪ್ರದೇಶ ರಾಜ್ಯದ ಕೆಲವು ಭಾಗಗಳಲ್ಲಿ ಕೋವಿಡ್ ಮಾದರಿ ಲಕ್ಷಣವುಳ್ಳ ಋತುಮಾನದ ಫ್ಲೂ ಪ್ರಕರಣಗಳು ವರದಿಯಾಗಿದ್ದು, ರಾಯಚೂರು ಜಿಲ್ಲೆಯ ಗಡಿ ಭಾಗಗಳಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಗಿಲ್ಲೆಸೂಗೂರು, ಗಾಣದಾಳ, ಇಡಪನೂರು, ಯಾಪಲದಿನ್ನಿ, ಚಂದ್ರಬಂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಕಲ ಸಿದ್ಧತೆ ಮಾಡಲಾಗಿದೆ. ಜನ ಗಾಬರಿಯಾಗದೆ ಸಕಾಲಿಕ ಚಿಕಿತ್ಸೆ ಪಡೆಯುವಂತೆ ಕೋರಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿಯಡಿ ಧಾರವಾಡ ತಾಲೂಕು ಕಲಘಟಕಿಯಿಂದ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ತಡಸ ಗ್ರಾಮದವರೆಗೆ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ರಸ್ತೆ ನಿರ್ಮಾಣವಾಗಿದ್ದು ಸುಗಮ ಹಾಗೂ ಸುರಕ್ಷಿತ ಸಂಚಾರಕ್ಕೆ ಮುಕ್ತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹೆಂಡಸಗೇರಿ, ಮಲಕನಕೊಪ್ಪ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಸಚಿವರು, ನೂತನ ರಸ್ತೆ ನಿರ್ಮಾಣದಿಂದ ಈ ಭಾಗದ ಆರ್ಥಿಕ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯಲಿದೆ ಎಂದರು. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ ಯೋಜನೆ, ಕಾರ್ಮಿಕರಿಗೆ ಗುರುತಿನ ಚೀಟಿ ಹಾಗೂ ಸಾಮಾಜಿಕ ಭದ್ರತೆ, ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆ, ಕಾರ್ಮಿಕರಿಗೆ ಅಪಘಾತ ಪರಿಹಾರ ಸೌಲಭ್ಯದ ಕುರಿತು ಕೊಡಗು ಜಿಲ್ಲೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶುಭಾ ಜಾಗೃತಿ ಮೂಡಿಸಿದರು. ಕೊಡಗು ಜಿಲ್ಲೆಯ ತೆರಾಲು, ಬಿರುನಾಣಿ, ಮರೆನಾಡು ಗ್ರಾಮಗಳಿಗೆ ಭೇಟಿ ನೀಡಿ ಕಾರ್ಮಿಕರ ಹಕ್ಕುಗಳ ಕುರಿತು ಮಾಹಿತಿ ಆಂದೋಲನ ನಡೆಸಿದರು. ಧಾರವಾಡದಲ್ಲಿ ಆಯೋಜಿತ ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡಾಕೂಟದ ಸ್ಥಿರ ಮಲ್ಲಕಂಬ ಸ್ಪರ್ಧೆಯ 14 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಬೆಳಗಾವಿಯ ಶಿವಪ್ರಸಾದ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಬಾಗಲಕೋಟೆಯ ವಿ ಲಕ್ಷ್ಮೀಬಾಯಿ ಪ್ರಥಮ ಸ್ಥಾನ ಪಡೆದರು. 14 ವರ್ಷ ಮೇಲ್ಪಟ್ಟ ಬಾಲಕರ ಸ್ಥಿರ ಮಲ್ಲಕಂಬ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಆಕಾಶ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಪಿ ದಿವ್ಯಾ ಪ್ರಥಮ ಸ್ಥಾನ ಗಳಿಸಿದರು. ತಂಡ ವಿಭಾಗದಲ್ಲಿ ದಕ್ಷಿಣ ಕನ್ನಡ, ಮೈಸೂರು ಹಾಗೂ ಬಾಗಲಕೋಟೆ ಮಲ್ಲಕಂಬ ಪಟುಗಳು ಪ್ರಥಮ ಪುರಸ್ಕಾರ ಪಡೆದರು. 14 ವರ್ಷದೊಳಗಿನ ಬಾಲಕಿಯರ ಮಲ್ಲಕಂಬ ಸ್ಪರ್ಧೆಯಲ್ಲಿ 2 ಪದಕಗಳನ್ನು ಜಯಿಸಿರುವ ಧಾರವಾಡ ಜಿಲ್ಲೆ ಹರಲಾಪುರ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ದೀಪಾ ದೊಡ್ಡಮನಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನನ್ನ ಹೆಸರು ದೀಪಾ ಹನುಮಂತಪ್ಪ ದೊಡ್ಡಮನಿ. ನಾನು ಫಸ್ಟ್ ಕಾಂಪಿಟೇಷನ್ಗೆ ನಾನು 3rd ಬಂದಿದ್ದೆ. ಈ ಸಲ ಕಾಂಪಿಟೇಷನ್ ನನ್ನ ಕೋಚ್ ಬಹಳ ನಂಗೆ ಸ್ಟ್ರೆಸ್ ಕೊಟ್ಟು ತುಂಬಾ ಚೆನ್ನಾಗಿ ಕಲಿಸ್ತಾರೆ. ಈಗ ನಾನು ಧಾರವಾಡದಲ್ಲಿ ಪೋಲ್ ಮಲ್ಕಂದಲ್ಲಿ 2nd ಬಂದಿದ್ದೀನಿ, ರೋಪ್ ಮಲ್ಕಂದಲ್ಲಿ 2nd ಬಂದಿದ್ದೀನಿ. ನಮ್ಮ ಮನೆಯವರು ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ಮ ಸ್ಕೂಲ್ ಹೆಸರು GHS ಹರ್ಲಾಪುರ್ ಅಂತ. ನಮ್ಮ ಕೋಚ್ ಹೆಸರು ಅನನ್ಯ ಸಾಂಬಯ್ಯ ಹಿರೇಮಠ್, ಚೆನ್ನಾಗಿ ಕಲಿಸ್ತಾರೆ. 5:30 to 7 ಗಂಟೆ ಮಟ್ಟ ಅಭ್ಯಾಸ ಇರ್ತದೆ. ಅದರಲ್ಲಿ ಸಣ್ಣ ಸಣ್ಣ ಆಸನದಿಂದ ದೊಡ್ಡ ಆಸನಕ್ಕೆ ಹೋಗ್ತೀವಿ. ಬೆಳಗಿನ 5:30 to 7 ಗಂಟೆ ಮಟ್ಟ ಅಭ್ಯಾಸ ಇರ್ತದೆ.
0: ಬೆಂಗಳೂರು ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2026 August 7 and 8 ಆಯೋಜಿತವಾಗಿದೆ ಎಂದು ಕೋಲಾರ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ನಾಥನ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ 44 ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಬವಣೆ ನೀಗಿಸಲು ಜೂನ್ ಅಂತ್ಯದವರೆಗೆ ಒಟ್ಟು 97 ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಶಿವಮೊಗ್ಗ, ಭದ್ರಾವತಿ, ಸೊರಬ, ಹೊಸನಗರ ಮತ್ತು ಶಿಕಾರಿಪುರ ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಗ್ರಾಮಗಳನ್ನು ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಶಾಲಾ ಕ್ಯಾಂಪಸ್ ಹಾಗೂ ಆಸ್ಪತ್ರೆಗಳ ಸುತ್ತಮುತ್ತ ಜಂಕ್ ಫುಡ್ ಮಾರಾಟವನ್ನು ನಿಷೇಧ ಮಾಡಲು ಚಿಂತಿಸಲಾಗಿದೆ. ಈ ಕುರಿತು ಶೀಘ್ರವೇ ಆದೇಶವಾಗಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಮಂಗಳೂರಿನಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ.

0: ಇಲ್ಲಿ ಪ್ರತಿಯೊಂದು ಕಥೆಯೂ ಒಬ್ಬ ಹೆಣ್ಣಿನ ಹೋರಾಟ, ಪ್ರತಿಯೊಂದು ಮಾತು ಇನ್ನೊಬ್ಬ ಹೆಣ್ಣಿಗೆ ಪ್ರೇರಣೆ. ಮಹಿಳೆಯ ಮನಸ್ಸಿನೊಳಗಿನ ಶಕ್ತಿಗೆ ಧ್ವನಿಯಾಗುವ ವೇದಿಕೆ ನಮ್ಮ ವನಿತಾ ವಿಹಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಥೆಗಳನ್ನು ಕಣ್ಣಲ್ಲಿ ಕಟ್ಟುವ, ಭಾವನೆಗಳಿಗೆ ರೂಪ ನೀಡುವ, ಸೃಜನಶೀಲತೆಯ ಮೂಲಕ ಸಮಾಜವನ್ನು ಸ್ಪರ್ಶಿಸುವ ಒಬ್ಬ ವಿಶೇಷ ವ್ಯಕ್ತಿಯ ಜೊತೆ ಸಂಭಾಷಣೆ ನಡೀತಾ ಇದೆ. ಮಕ್ಕಳ ಭಾವಲೋಕವನ್ನು, ಸೈನಿಕನ ಕುಟುಂಬದ ನೋವು ನಲಿವನ್ನು ಬೆಳ್ಳಿತೆರೆಯ ಮೇಲೆ ಅದ್ಭುತವಾಗಿ ಚಿತ್ರಿಸಿದ ನಿರ್ದೇಶಕಿ ಇವರು. ತಮ್ಮ ಚೊಚ್ಚಲ ಚಿತ್ರ ದಿ ಜರ್ನಿ ಆಫ್ ಬೆಳ್ಳಿ ಮೂಲಕ ಸಿನಿ ಪ್ರೇಕ್ಷಕನ ಗಮನ ಸೆಳೆದಿರುವ ಪ್ರತಿಭಾವಂತ ನಿರ್ದೇಶಕಿ ಗೌರಿ ಶ್ರೀನಿವಾಸ್ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಇಂದು. ಗೌರಿ ಶ್ರೀನಿವಾಸ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ನೀವು ನಿರ್ದೇಶಕಿಯಾಗುವ ಮುನ್ನ ನಿಮ್ಮ ಪಯಣ, ಅಂದ್ರೆ ನಿಮ್ಮ ಬಾಲ್ಯ, ಓದು, ಶಾಲಾ ಕಾಲೇಜು ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ತಿಳಿಸ್ತೀರಾ?
1: ಖಂಡಿತ. ನಾನು ಚಿಕ್ಕ ವಯಸ್ಸಿಂದ ಹಲವಾರು ಸ್ಕೂಲ್ಸ್ ಅಲ್ಲಿ ಓದಿದ್ದೀನಿ, ಒಂದ್ ಕಡೆ ಅಂತ ಇರ್ಲಿಲ್ಲ. ನಮ್ಮ ತಂದೆಗೆ ಟ್ರಾನ್ಸ್ಫರ್ಸ್ ಆಗಿರೋದು 14 ಟ್ರಾನ್ಸ್ಫರ್ಸ್ ಮೇಲೆ ಆಗಿತ್ತು. ಸೊ ನಾನು ಕೇಂದ್ರೀಯ ವಿದ್ಯಾಲಯ ಅನ್ನೋ ಸ್ಕೂಲ್ ಅಲ್ಲಿ ಓದಿದ್ದೀನಿ. ಒಂದು 9 ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಸ್ ಅಲ್ಲಿ ಆಲ್ ಓವರ್ ಇಂಡಿಯಾ ಓದಿದ್ದೀನಿ. ಸೊ ಇದು ನಂದೊಂದು ತುಂಬಾ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದೊಂದ್ ಕಡೆ ಹೋದಾಗ್ಲೂ ಹೊಸ ಹೊಸ ಜನನ್ ಮೀಟ್ ಮಾಡೋದು, ಅಲ್ಲಿ ಕಲ್ಚರ್ ನ ನೋಡೋದು, ಅಲ್ಲಿ ಟ್ರೆಡಿಷನ್ ನ ನೋಡೋದು, ಆತರ ಎಲ್ಲ ಆಗಿ ಒಂದು ಹೊಸ ಅನುಭವನೇ ಆಗಿದೆ. ಈ ಅನುಭವದ ಮಧ್ಯೆ ಒಂದು ಭಾವನೆ ತುಂಬಾ ಸ್ಟ್ರಾಂಗ್ ಆಗಿ ನನ್ನಲ್ಲಿ ಹುಟ್ಟಿದ್ದು, ಅದು ಪೇಟ್ರಿಯಾಟಿಸಂ. ಕೇಂದ್ರೀಯ ವಿದ್ಯಾಲಯ ಸ್ಟೂಡೆಂಟ್ಸ್ ಆದ್ರಿಂದ ಎಲ್ಲ ಡಿಫೆನ್ಸ್ ಪರ್ಸನಲ್ ಮಕ್ಕಳೇ ಬರೋರು ಅಲ್ಲಿ ಜಾಸ್ತಿ. ಸೊ ಆ ಪೇಟ್ರಿಯಾಟಿಕ್ ಫೀಲಿಂಗ್ ತುಂಬಾ ಜಾಸ್ತಿ ಇರೋದ್ರಿಂದ ನನ್ನ ವರ್ಕ್ ಅಲ್ಲಿ ಸಹ ನೀವು ಅದನ್ನ ತುಂಬಾ ನೋಡ್ತೀರಾ.
0: ಡಿಫ್ರೆಂಟ್ ಜಾನರ್ಸ್ ಅಲ್ಲಿನೂ ಕೆಲಸ ಮಾಡಿದ್ದೀರಾ. ನಿಮ್ಮ ವರ್ಕ್ ನೋಡ್ತಾ ಇದ್ರೆ, ನಿಮ್ಮ ಸೆಲೆಕ್ಷನ್ ಆಫ್ ವರ್ಕ್, ನೀವು ಒಂದೇ ಒಂದು ಪರ್ಟಿಕ್ಯುಲರ್ ಜಾನರ್ ಗೆ ಸ್ಟಿಕ್ ಆನ್ ಆಗಿಲ್ಲ. ನೀವು ಜರ್ನಿ ಆಫ್ ಬೆಳ್ಳಿ ಮಾಡಿದ್ದೀರಾ, ಸರ್ಕಾರಿ ಡಿಪಾರ್ಟ್ಮೆಂಟ್ಗಳಿಗೆ ಡಾಕ್ಯುಮೆಂಟ್ರಿಗಳನ್ನ ಮಾಡಿದ್ದೀರಾ. ಸೊ ಟೂರಿಸಮ್ ಅಂಡ್ ಪತ್ರಿಕೋದ್ಯಮದಲ್ಲೂ ಅದರ ಬಗ್ಗೆನೂ ಕೆಲವು ವರ್ಕ್ಸ್ ನ ಮಾಡಿದ್ದೀರಾ. ನಿಮ್ಮ ಮನೆಯ ಪರಿಸರ ಮತ್ತೆ ಶಿಕ್ಷಣ ನೀವು ನಿರ್ದೇಶಕಿಯಾಗಿ ಕಥೆಗಳನ್ನ ಹೆಣೆಯಲು ಎಷ್ಟು ಸಹಾಯ ಮಾಡಿದೆ?
1: ತುಂಬಾನೇ ಒಂದು ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ತರ ಇದೆ. ಸ್ಕೂಲ್ ಲೈಫ್ ಅಲ್ಲಿ ಬೇರೆ ಬೇರೆ ಫೇಸಸ್ ನೋಡಿರೋದು, ಬೇರೆ ಬೇರೆ ಕಲ್ಚರ್ಸ್ ನೋಡಿರೋದು, ಆಮೇಲೆ ಅಲ್ಲಿ ಇದ್ದಿದ್ದ ಕಲ್ಚರಲ್ ಆಕ್ಟಿವಿಟೀಸ್, ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಗಳಲ್ಲಿರೋ ಕಲ್ಚರಲ್ ಆಕ್ಟಿವಿಟೀಸ್, ಅದೇ ಒಂದು ದೊಡ್ಡ ಬೆಂಬಲದ ತರ ಕೊಟ್ಟಿದೆ ನಂಗೆ. ಸೊ ಅದರಿಂದ ನಾ ಇನ್ಸ್ಪೈರ್ ಆಗಿ ಸಾಕಷ್ಟು ಕ್ರಿಯೇಟಿವ್ ರೈಟಿಂಗ್ ಶುರು ಮಾಡಿದೆ. ರೈಟಿಂಗ್ ಇಂದ ಇನ್ಸ್ಪೈರ್ ಆಗಿ ಫಿಲಮ್ ಸ್ಕ್ರಿಪ್ಟ್ಸ್ ಬರೆಯೋದು, ಡಾಕ್ಯುಮೆಂಟರಿ ಸ್ಕ್ರಿಪ್ಟ್ಸ್ ಬರೆಯೋದಾಗ್ಲಿ, ಒಂದು ಆರ್ಟ್ ಫಿಲಮ್ ಸ್ಕ್ರಿಪ್ಟ್ ಬರೆಯೋದಾಗ್ಲಿ, ಹಾಬಿ ತರ ಶುರು ಮಾಡಿದ್ದು, ಆಮೇಲೆ ಅದನ್ನೇ ನನ್ನ ಪ್ರೊಫೆಷನ್ ತರ ತಗೊಂಡೆ.
0: ಓಕೆ. ನೀವು ನಿರ್ದೇಶಕಿಯಾಗಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಅದಕ್ಕೋಸ್ಕರ ಏನಾದರೂ ಟ್ರೈನಿಂಗ್ ಏನಾದರೂ ತಗೊಂಡಿದ್ದೀರಾ ಗೌರಿ?
1: ನಾನು ಮಾಸ್ಟರ್ಸ್ ಇನ್ ಫಿಲ್ಮ್ ಮೇಕಿಂಗ್ ಅಂಡ್ ಟೆಲಿವಿಷನ್ ಪ್ರೊಡಕ್ಷನ್ ಮಾಡಿದ್ದೀನಿ. ಸೊ ಗ್ರಾಜುಯೇಷನ್ ಆದ್ಮೇಲೆ ಇದರಲ್ಲೇ ಮಾಸ್ಟರ್ಸ್ ಮಾಡಿ ಆಮೇಲೆ ನಾಗಾಭರಣ ಸರ್ ಜೊತೆ ಇಂಟರ್ನ್ಶಿಪ್ ಕೂಡ ಮಾಡಿದ್ದೀನಿ.
0: ನೀವು ಈ ಫೀಲ್ಡ್ ಗೆ ಬರೋದಕ್ಕಿಂತ ಮುಂಚೆ ಕಥೆಗಳೇ ನನ್ನ ಬದುಕು ಅನಿಸಿದ ಮೊದಲ ಕ್ಷಣ ಏನಾದರೂ ಇದೆಯಾ?
1: ಹೌದು. ಕಾಲೇಜ್ ಅಲ್ಲಿ ಓದ್ತಾ ಇರ್ಬೇಕಾದ್ರೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ವಿ, ಒಬ್ರೊಬ್ರಿಗೆ ಒಂದೊಂದು ಪ್ರಾಜೆಕ್ಟ್ ಡಾಕ್ಯುಮೆಂಟ್ರಿ ಆ ಥರ ಎಲ್ಲ ಅಸೈನ್ ಆಯ್ತು. ಆ ಟೈಮಲ್ಲಿ ನಾನೊಂದು ಅಸ್ಸಾಂ ಟೂರಿಸಂ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಪ್ರಾಜೆಕ್ಟ್ ತಗೊಂಡೆ. ಆ ಪ್ರಾಜೆಕ್ಟ್ ಜಸ್ಟ್ ಒಂದು ಡಾಕ್ಯುಮೆಂಟ್ರಿ ಸ್ಟೈಲ್ ಅಲ್ಲ, ಒಂದು ಡಾಕ್ಯು ಡ್ರಾಮಾ ಸ್ಟೈಲ್ ಅಲ್ಲಿ ಮಾಡಿದೆ, ಒಂದು ಕಥೆನ ವೀವ್ ಮಾಡಿ ಮಾಡಿದೆ. ಅದು ತುಂಬಾ ಜನ ಇಷ್ಟಪಟ್ರು ಮತ್ತೆ ಆಕ್ಸೆಪ್ಟ್ ಮಾಡಿದ್ರು. ಅಲ್ಲಿಂದ ನಂಗೆ ಗೊತ್ತಾಯ್ತು ಒಂದು ಸ್ಟೋರಿ ಟೆಲಿಂಗ್ ಸ್ಟ್ರೆಂತ್ ನನ್ನಲ್ಲಿದೆ, ಸ್ಟೋರಿಯಿಂದ ಜನಕ್ಕೆ ಕನೆಕ್ಟ್ ಆಗ್ಬೋದು ಅಂತ. ಸೊ ಏನೇ ಮಾಡಿದ್ರು ಆ ಸ್ಟೋರಿಯಿಂದ ಜನಕ್ಕೆ ಕನೆಕ್ಟ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ.
0: ಓಕೆ. ಈಗ ನಿಮ್ದೇ ಒಂದು ಸ್ವಂತ ವೆಂಚರ್ ಕೂಡ ಆರಂಭಿಸಿದ್ರ, ರಿಚಿ ಫಿಲ್ಮ್ಸ್ ಅಂತ.
1: ಹೌದು.
0: ಈ ವೆಂಚರ್ ಆರಂಭಿಸುವಾಗ ನಿಮ್ಮ ಮನಸ್ಸೊಳಗಡೆ ಏನಾದ್ರೂ ಭಯ ಇತ್ತ?
1: ಈ ಲೀಚಿ ಫಿಲಮ್ಸ್ ಆರಂಭಿಸಕ್ ಮುಂಚೆ ಸುರಭಿ ಟಾಕೀಸ್ ಅಂತ ಕಂಪನಿ ಇತ್ತು. ಈ ಕೋವಿಡ್ ಟೈಮ್ ಅಲ್ಲಿ ಇದನ್ನೇ ಲೀಚಿ ಫಿಲಮ್ಸ್ ಅಂತ ಹೆಸರು ಕೊಟ್ಟಿದ್ದೆ ನಾನು. ಸೊ ಲೀಚಿ ಫಿಲಮ್ಸ್ ಆಗ್ಲಿ ಇನ್ ಯಾವುದೇ ಕಂಪನಿ ಆಗ್ಲಿ ಶುರು ಮಾಡಿದಾಗ ಖಂಡಿತ ಭಯ ಇರುತ್ತೆ, ಯಾಕಂದ್ರೆ ಸ್ವಂತ ವೆಂಚರು, ನಿಮ್ಗೆ ಮಂತ್ಲಿ ಸಂಬಳ ಸಿಗಲ್ಲ.
0: ಕರೆಕ್ಟ್.
1: ಯುವರ್ ಓಪನ್, ಹೌದು, ನಾವು ಸಂಬಳ ಕೊಡ್ಬೇಕು, ನಾವೇ ಪ್ರಾಜೆಕ್ಟ್ಸ್ ಹಿಡಿಬೇಕು, ಗ್ರಾಜುಯಲ್ ಆಗಿ ಟೀಮ್ ಕೂಡ ಬಿಲ್ಡ್ ಮಾಡಬೇಕು. ಸೊ ಒಂದು ಬಿಸ್ನೆಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಬಟ್ ಎಸ್, ಐ ಕ್ಯಾನ್ ಟೇಕ್ ಇಟ್ ಆಸ್ ಅ ಚಾಲೆಂಜ್ ಅಂಡ್ ಮೂವ್ ಫಾರ್ವರ್ಡ್ ಅನ್ನೋದೊಂದು ಕಾನ್ಫಿಡೆನ್ಸ್ ಇರಬೇಕು. ಆ ಕಾನ್ಫಿಡೆನ್ಸ್ ಅನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
0: ಓಕೆ. ನೀವು ಇದು ವೆಂಚರ್ ಸ್ಟಾರ್ಟ್ ಮಾಡುವಾಗ ಇದು ನಿಮ್ದೇ ಕನಸ ಅಥವಾ ನಿಮ್ಗೆ ಯಾರಾದ್ರೂ ನಿಮ್ದು ಟೀಮ್ ಆಲ್ರೆಡಿ ಇತ್ತ ನಿಮ್ಗೆ?
1: ಇಲ್ಲ, ನಂದು ಮೊದಲನೇ ಜಾಬ್ ಜಿ ಟಿವಿ ನಲ್ಲಿತ್ತು. ಅದಾದ್ಮೇಲೆ ಆನ್ ಮೊಬೈಲ್ ಗ್ಲೋಬಲ್ ಅನ್ನೋ ಕಂಪ್ನಿನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೆ. ಸೊ ಇದಾದ್ಮೇಲೆ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್, ಇದಷ್ಟೇ ಅಲ್ಲ, ಐ ವಾಂಟ್ ಟು ಡೂ ಮೋರ್ ಅಂತ ಇತ್ತು. ಅವಾಗ ನಾನು ಕಂಪ್ನಿ ಶುರು ಮಾಡಿದ್ದು.
0: ಓಕೆ.
1: ಸೊ ನಂಗೆ ತುಂಬಾನೇ ಆಸೆ ಇತ್ತು ನಂದೇ ಕಂಪನಿ ಶುರು ಮಾಡ್ಬೇಕು, ಮೀಡಿಯಾ ಪ್ರೊಡಕ್ಷನ್ ಹೌಸ್ ತರ ಇರ್ಬೇಕು ಅಂತ. ಸೊ ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಸೇರಿಸಿ ಕಂಪನಿ ಶುರು ಮಾಡಿದೆ.
0: ನಿಮ್ಮ ವೆಂಚರ್ ಅಡಿಯಲ್ಲಿ ನೀವು ಆರಂಭಿಸಿದ ಪ್ರಾಜೆಕ್ಟ್ಗಳ ಬಗ್ಗೆ ಒಂದು ಬ್ರೀಫ್ ಕೊಡೋದಾದ್ರೆ,
1: ಸ್ಟಾರ್ಟಿಂಗ್

0: ಮತ್ತೆ ನಾನು ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟರಿ ಫಿಲಮ್ಸ್, ಆಡ್ ಫಿಲಮ್ಸ್ ಫಾರ್ ಬ್ರ್ಯಾಂಡ್ಸ್ ಇಂಥದ್ದೆಲ್ಲ ಮಾಡ್ತಾ ಇದ್ದೆ ಜಾಸ್ತಿ. ಸೊ ಈ ತರ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೆ. ಆಮೇಲೆ ಫಿಲಮ್ ಪ್ರೊಡಕ್ಷನ್ ಕೂಡ ಮಾಡಿದೀನಿ, ಎರಡ್ ಫಿಲಮ್, ಸ್ಯಾಂಡಲ್ವುಡ್ ಸರಿಗಮ ಮರಿಯಲಾರಿ ಅನ್ನೋ ಇವೆರಡ್ ಫಿಲಮ್ ಪ್ರೊಡ್ಯೂಸ್ ಮಾಡಿದೀನಿ. ಅದಾದ್ಮೇಲೆ ಒಂದು ಫಿಲಮ್ ಡೈರೆಕ್ಟ್ ಮಾಡಿದೀನಿ, ದ ಜರ್ನಿ ಆಫ್ ಬೆಳ್ಳಿ ಅಂತ. ಆದ್ರೆ ಥ್ರೂ ಔಟ್ ಒಂದು ಸಪೋರ್ಟ್ ಸಿಸ್ಟಮ್ ತರ ನಾನು ಏನ್ ಕಾರ್ಪೊರೇಟ್ ಪ್ರಾಜೆಕ್ಟ್ಸ್ ಮಾಡ್ತೀನಿ, ಒಂದು ಆಡ್ ಫಿಲಮ್ಸ್ ಮಾಡ್ತೀನಿ, ಅದು ಕಂಟಿನ್ಯೂಸ್ ನಡೀತಿರತ್ತೆ. ಈವನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಕೂಡ ನಾನು ತುಂಬಾ ಇನ್ನೋವೇಟಿವ್ ಸ್ಕ್ರಿಪ್ಟ್ಸ್ ಮಾಡ್ತೀನಿ. ಈಗ ಒಂದು ಮೆಷಿನರಿ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಲ್ಲಿ, ಬಟ್ ಆ ಮೆಷಿನ್ಗೆ ಜೀವ ತುಂಬಿ ಅದಕ್ಕೊಂದು ಎಮೋಷನಲ್ ಕನೆಕ್ಟ್ ಸ್ಟೋರಿ ಮಾಡೋದೇ ನನ್ನ ಸ್ಟ್ರೆಂತ್.
1: ಈಗ ಒಂದು ಪ್ರಾಜೆಕ್ಟ್ ಮಧ್ಯದಲ್ಲಿ ಅದು ಆಗಲ್ಲ ಅನ್ಕೊಂಡು ಒಂದು ಸಲ ಅನ್ಸತ್ತೆ, ಏ ಇದನ್ ಬಿಟ್ಬಿಡೋಣ ನನ್ನ ಕೈಯಲ್ಲಿ ಆಗಲ್ಲ ಅಂತ, ಬಟ್ ಅದೇ ನೆಕ್ಸ್ಟ್ ಆಗಲ್ಲ ಅಂದಿರೋ ಕ್ಷಣನೇ ಇಟ್ ಮೇ ಟರ್ನ್ ಇನ್ ಟು ಯರ್ ಸ್ಟ್ರೆಂತ್. ಸೊ ಆತರ ಯಾವ್ದಾದ್ರು ನಿಮ್ದು ಲೈಫ್ ಅಲ್ಲಿ ನಡೆದಿದ್ಯಾ?
0: ಆತರ ಅಂದ್ರೆ ಈಗ ಕೋವಿಡ್ ಟೈಮ್ ಅಲ್ಲಿ ಒಂದು ಪ್ರಾಜೆಕ್ಟ್ ತಗೊಂಡಿದ್ದೆ ನಾನು, ಅಲಕ್ ಅಂತ. ಅದು ತುಂಬಾ ಟಫ್ ಪೀರಿಯಡ್ ಇತ್ತು, ಜನನ್ ಸೇರ್ಸದೆ ತುಂಬಾ ಕಷ್ಟ ಟೈಮು. ಅಂತ ಟೈಮ್ ಅಲ್ಲಿ ಮಾಡಿದ ಪ್ರಾಜೆಕ್ಟ್, ಮಾಡಕ್ಕೆ ತುಂಬಾ ಆಸೆ, ಬಟ್ ಸಿಚುವೇಶನ್ ಸಾಕಷ್ಟು ಚಾಲೆಂಜಸ್ ತಂದ್ಕೊಡ್ತಾ ಆ ಟೈಮ್ ಅಲ್ಲಿ. ಸೊ ಅಲಕ್ ಅನ್ ಶೂಟ್ ಮಾಡುವಾಗ ಜನನ ಸೇರ್ಸೋದಾಗ್ಲಿ, ಲೊಕೇಶನ್ಸ್ ನೋಡೋದು, ಆಮೇಲೆ ಕೋವಿಡ್ ಪ್ರೋಟೋಕಾಲ್ಸ್ ಫಾಲೋ ಮಾಡಿಕೊಂಡು ಶೂಟ್ ಮಾಡೋದು, ಇದೆಲ್ಲ ಸಾಕಷ್ಟು ಒಂದು ಚಾಲೆಂಜಿಂಗ್ ಆಗಿ ತಗೊಂಡ್ ಮಾಡಿದೆ. ಇದನ್ನೊಂದು ಟಫ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ನಾನು.
1: ಓಕೆ, ನಿಮ್ಗೆ ಈ ಚಂದೇರಿ ಹ್ಯಾಂಡ್ಲೂಮ್ಸ್ ಬಗ್ಗೆ ಪ್ರಾಜೆಕ್ಟ್ ಮಾಡೋ ಅಪರ್ಚುನಿಟಿ ಹೇಗೆ ಸಿಕ್ತು ಮೇಡಮ್?
0: ನಾನು ಬೇರೆ ಬೇರೆ ಕಡೆ ಕಾನ್ಸೆಪ್ಟ್ಸ್ ಕಳಿಸ್ತಿರ್ತೀನಿ ಕ್ರಿಯೇಟ್ ಮಾಡಿ, ಇನ್ನೋವೇಟಿವ್ ಐಡಿಯಾಸ್ ಆ ತರ. ಸೊ ಇದು ಮಧ್ಯಪ್ರದೇಶ ಟೂರಿಸಂ ಡಿಪಾರ್ಟ್ಮೆಂಟ್ಗೂ ನಾನು ಕಳಿಸ್ದೆ ಒಂದು ಐಡಿಯಾ ಕಾನ್ಸೆಪ್ಟ್ ನೋಟ್, ಈ ತರ ಮಾಡ್ಬೋದು, ಈ ತರ ಐಡಿಯಾ ಇದೆ ಅಂತ. ಸೊ ಅವ್ರಿಗೆ ಇಷ್ಟ ಆಗಿ ಒಂದು ಕೊಲಾಬ್ರೇಷನ್ ತರ ಕರೆದು ಹಂಗಾಗಿ ಇದು ಎಕ್ಸಿಕ್ಯೂಟ್ ಮಾಡಿದೆ. ಅಲ್ಲಿ ವೀವರ್ಸ್ ಏನಿದ್ದಾರೆ ಅವರ ಸ್ಟೋರಿ ತಗೊಂಡು, ಅದೇ ಒಂದು ದೊಡ್ಡ ಸ್ಟ್ರೆಂತ್. ವೀವರ್ಸ್ ಇನ್ ಜರ್ನಿ ಆಗ್ಲಿ, ಹೇಗೆ ಒಂದು ಸ್ಯಾರಿ ಮಾಡ್ತಾರೆ, ಫ್ಯಾಬ್ರಿಕ್ ಹೇಗೆ ಕ್ರಿಯೇಟ್ ಮಾಡ್ತಾರೆ. ಸೊ ಹೇಗೆ ಅಂದ್ರೆ ಒಂದು ಸ್ಯಾರಿ ಮಾಡಕ್ಕೆ ಒಂದ್ ತಿಂಗಳು ತಗೋತಾರೆ, ಪಿಟ್ ಲೂಮ್ಸ್ ಅಂತ ಇದೆ. ಸೊ ಫುಲ್ ಫಿಸಿಕಲ್ ವರ್ಕ್ ಅದು. ಸೊ ಆತರ ಮಾಡಿ ಮಾಡೋ ಕಾನ್ಸೆಪ್ಟ್ ಬಗ್ಗೆ ಒಂದು ಎಮೋಷನಲ್ ಸ್ಟೋರಿ ವೀವ್ ಮಾಡಿ, ವೀವರ್ಸ್ ಕಥೆನ, ಅವ್ರ ಪೇನು, ಅವರ ಜರ್ನಿನ ತಗೊಂಡು ಮಾಡಿರೋ ಕಥೆ ಇದು. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ.
1: ಒಂದು ಕತೆ ಹೆಣಿಯಕ್ಕೆ ನೀವು ಎಷ್ಟು ಗ್ರೌಂಡ್ ವರ್ಕ್ ಮಾಡ್ತೀರಾ, ಮತ್ತೆ ಎಷ್ಟು ಸಮಯ ತಗೊಳತ್ತೆ ಒಂದು ಗ್ರೌಂಡ್ ವರ್ಕ್ಗೆನೆ?
0: ಈಗ ಫಾರ್ ಎಕ್ಸಾಂಪಲ್ ಒಂದು ಡಾಕ್ಯುಮೆಂಟರಿ ಫಿಲಮ್ ಆದ್ರೆ ರಿಸರ್ಚ್ ವರ್ಕ್ಗೆ ಒಂದ್ ತಿಂಗಳಿಗಿಂತ ಜಾಸ್ತಿ ತಗೋತೀನಿ ಮಿನಿಮಮ್. ಅದು ಮಿನಿಮಮ್ ಟೈಮ್ ಅಷ್ಟು ಬೇಕಾಗತ್ತೆ. ಅದಾದ್ಮೇಲೆ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಶುರು ಆಗುತ್ತೆ. ಸೊ ಪ್ರೀ ಪ್ರೊಡಕ್ಷನ್ ಅಲ್ಲಿ ಸುಮಾರು ಟೈಮ್ ಕೊಡ್ತೀನಿ. ಫೀಚರ್ ಫಿಲಮ್ಸ್ ಆದ್ರೆ ಆಲ್ಮೋಸ್ಟ್ 8 ತಿಂಗಳಿಂದ ಒಂದ್ ವರ್ಷನೇ ಪ್ರೀ ಪ್ರೊಡಕ್ಷನ್ ಟೈಮ್ ಕೊಡ್ತೀನಿ ನಾನು. ರಿಸರ್ಚ್ ಆಗ್ಲಿ, ಅದ್ರ ಸ್ಕ್ರಿಪ್ಟ್ ಆಗ್ಲಿ, ಅದರ ಇನ್ ಡೆಪ್ತ್ ತಿಳ್ಕೊಳ್ಳೋದು ಒಂದೊಂದು ಆಸ್ಪೆಕ್ಟ್ ಬಗ್ಗೆನು, ಒಂದು ಕಾಸ್ಟ್ಯೂಮ್ ಇಂದ ಹಿಡಿದು ಒಂದು ಡೈಲೆಕ್ಟ್ ಬಗ್ಗೆನು ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ ಒಂದು ಫೀಚರ್ ಫಿಲಮ್ ಅಲ್ಲಿ.
1: ಓಕೆ, ಈಗ ಸಿನಿಮಾ ರಂಗ ಅಂದ್ರೆ ತುಂಬಾ ಜನ ನಟನೆ ಕಡೆ ಜಾಸ್ತಿ ಒಲವು ತೋರಿಸ್ತಾರೆ, ಪ್ರೊಡಕ್ಷನ್ ಕಡೆ ಜಾಸ್ತಿ ಒಲವು ಕೊಡ್ತಾರೆ. ನಿರ್ದೇಶಕಿಯಾಗಿ ನೀವು ತೆಗೆದುಕೊಂಡಿರೋ ಚಾಲೆಂಜ್ ಇಸ್ ಬಿಟ್ ಏನ್ ಹೇಳ್ತಾರೆ, ಹೆಕ್ಟಿಕ್ ಅನ್ಸತ್ತೆ. ಸೊ ನಿಮ್ಗೆ ಅದು ಮ್ಯಾನೇಜ್ ಮಾಡಕ್ ಹೇಗೆ ಸಾಧ್ಯ ಆಗ್ತಾ ಇದೆ?
0: Where there is a will, there is a way ಅಂತಾರಲ್ಲ. ಇಟ್ಸ್ ನಾಟ್ ಓನ್ಲಿ ದ ವಿಲ್, ಇಟ್ಸ್ ಆಲ್ಸೋ ಮೈ ಪ್ಯಾಷನ್. ಸೊ ಒಂದು ಕತೆ ಹೆಂಡು ರೆಡಿ ಆದಾಗ ಕತೆನ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಏನೇನ್ ಬೇಕು ಮಾಡ್ಬೇಕು, ಅದೊಂದು ದೊಡ್ಡ ಟೀಮ್ ಕಟ್ಟಬೇಕು, ಅಷ್ಟೇ ಟೀಮ್ ಜೊತೆ ಕೋಆರ್ಡಿನೇಟ್ ಮಾಡಿ ಮಾಡ್ಬೇಕು. ಇಟ್ಸ್ ಅ ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು, ನಾವು ಒಬ್ಳೆ ಮಾಡಲ್ಲ. ಬಟ್ ಯೆಸ್, ಆಸ್ ಅ ಲೀಡರ್ ಆಫ್ ದ ಶಿಪ್ ಒಟ್ಟಿಗೆ ಎಲ್ಲಾನು ಕರ್ಕೊಂಡು ಹೋಗ್ತೀನಿ. ಎಲ್ಲಾರ ಕಾಂಟ್ರಿಬ್ಯೂಷನ್ ಖಂಡಿತ, ಆದ್ರೆ ಎಲ್ಲರ ಕಾಂಟ್ರಿಬ್ಯೂಷನ್ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಒಂದು ಡೈರೆಕ್ಷನ್ ಮಾಡ್ಬೇಕಾದ್ರೆ ತುಂಬಾ ಜನ ಕೈ ಜೋಡಿಸಿರ್ತಾರೆ, ನಾನು ಒಬ್ಳದೇ ರೋಲ್ ಇರಲ್ಲ ಅದರಲ್ಲಿ. ಯೆಸ್, ನಂದೊಂದು ವಿಷನ್ ಖಂಡಿತ ಇರುತ್ತೆ.
1: ನಿಮ್ ಟೀಮ್ ಇದಕ್ಕೆ ಸಹಾಯ ಹೆಂಗೆ, ಸಪೋರ್ಟಿವ್ ಆಗಿ ಹೆಂಗ್ ನಿಲ್ತಾ ಇದೆ ನಿಮ್ ಬೆಂಬಲವಾಗಿ?
0: ತುಂಬಾ ಒಳ್ಳೆ ಟೆಕ್ನಿಕಲಿ ಸ್ಟ್ರಾಂಗ್ ಟೀಮ್ ಇದೆ. ಇವನ್ ಕ್ರಿಯೇಟಿವ್ಲಿ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲರೂ. ಟೆಕ್ನಿಕಲ್ ಟೀಮ್ ಅವರು ಕ್ರಿಯೇಟಿವ್ ಇನ್ಪುಟ್ಸ್ ಕೊಡ್ತಾರೆ. ಆತರ ತುಂಬಾನೇ ಆಕ್ಟಿವ್ ಟೀಮ್ ಇದೆ ನಂದು. ಸೊ ಏನೇ ಪ್ರಾಜೆಕ್ಟ್ ಮಾಡಿದ್ರು ವಿ ಸೆಟ್ ಆಸ್ ಅ ಗ್ರೂಪ್, ವಿ ಡಿಸ್ಕಸ್. ನಂದೊಂದು ಕತೆ ರೆಡಿ ಆದ್ಮೇಲೆ, ಒಂದು ಸೀನ್ ಬಂದ್ಮೇಲೆ ಅದನ್ನ ಹೆಂಗ್ ಶೂಟ್ ಮಾಡ್ಬೋದು ಈ ತರ ಡಿಸ್ಕಸ್ ಮಾಡಿ ಒಂದು ಟೀಮ್ ವರ್ಕ್ ತರ ಮಾಡ್ತೇವೆ.
1: ಈಗ ಒಂದು ಕಥೆಯ ಒಂದು ಮೊದಲ ಐಡಿಯಾ ಬರುತ್ತೆ, ಇದ್ರ ಬಗ್ಗೆ ಸ್ಟೋರಿ ಮಾಡ್ಬೇಕು ಅಂತ ಹೇಳಿ, ಅದು ಇಂಟ್ರೆಸ್ಟಿಂಗ್, ಅದು ನಿಮ್ಗೆ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರತ್ತಾ, ಅಥವಾ ಫೈನಲ್ ಕಟ್ ನೋಡೋ ಕ್ಷಣ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರತ್ತೆ?
0: ಇದು ತುಂಬಾ ಡಿಫಿಕಲ್ಟ್ ಕ್ವೆಶ್ಚನ್. ಕತೆ ಬಂದ್ರೆ ಒಂದು ಉತ್ಸಾಹ ಬರುತ್ತೆ, ನನಗೆ ತುಂಬಾ ಒಳ್ಳೆ ಕಥೆ ಸಿಕ್ಕಿದೆ, ಇದಕ್ಕೆ ಸಿನಿಮಾ ಮಾಡೋಣ ಈಗ ಅಂತ ಒಂದು ಉತ್ಸಾಹ ಖಂಡಿತ ಬರುತ್ತೆ. ಬಟ್ ಆ ಉತ್ಸಾಹ ಬಂದ್ಮೇಲೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಗ್ರೌಂಡ್ ವರ್ಕ್ ಇರುತ್ತೆ, ರಿಸರ್ಚ್ ವರ್ಕ್ ಇರುತ್ತೆ, ಎಕ್ಸಿಕ್ಯೂಷನ್ ಮಾಡೋದಿರುತ್ತೆ. ಸೊ ಅದೆಲ್ಲ ಮಾಡಿದ್ಮೇಲೆ ಫೈನಲ್ ಔಟ್ಪುಟ್ ಏನ್ ನೋಡ್ತೀವಿ ಅದ್ರಲ್ಲಿ ಆಗೋ ಸಂತೋಷ ಏನಿರುತ್ತೆ ಅದು ಅದಕ್ಕೆ ವರ್ಡ್ಸ್ ಇಲ್ಲ ಹೇಳಕ್ಕೆ. ಹೌದು,
1: ಮೋರ್ ಇಂಟ್ರೆಸ್ಟಿಂಗ್.
0: ಆಮೇಲೆ ಈ ಫಿಲ್ಮ್ ಫೀಲ್ಡ್ ಅಲ್ಲಿ ಎಂಡ್ ರಿಸಲ್ಟ್ ಅನ್ನೋದಕ್ಕಿಂತ ಅದು ರಿಲೀಸ್ ಆಗತ್ತಲ್ಲ, ಆಗಾಗೋ ಸಂತೋಷ ಅದು ನೆಕ್ಸ್ಟ್ ಲೆವೆಲ್ ಆಗುತ್ತೆ.
1: ಆಂಗ್ಸೈಟಿ ಕೂಡ ಇರತ್ತಲ್ಲ.
0: ಹೌದು,
1: ಹೆಂಗ್ ತಗೋತಾರೆ?
0: ಜರ್ನಿ ಆಫ್ ಬೆಳ್ಳಿ ಅನ್ನೋ ಫಿಲಮ್ ಏನಿದೆ, ಒಂದು 9 ವರ್ಷ

0: The Magu perspective in the Tegdiro film. That's a children's film category. It's a full length feature film.
1: Okay.
0: So, this is the Maglo or Appa soldier. Henge Appana miss Markotale, Ombat Varshad Maglo soldier under Yen Olga. For a 9 year old girl,
1: yeah.
0: Her perspective is different. Birth dina Appa Jote illa, you know, problem Ito Appa illa, school, you know, teacher by the
1: parents Appa Barwa.
0: How do?
1: Athara feelings.
0: Yava Sandar Badalo Appa Jote illa. ಬೇರೆಯವರೆಲ್ಲ ನೋಡಿದ್ರೆ ಓ ಅಪ್ಪ ಸೋಲ್ಜರ್ ಅಂತಿದ್ದಾರೆ ಇಲ್ಲಿಲ್ಲ ಸೊ ಅವಳಿಗೆ ಆ ಭಾವನೆಯಿಂದ ಒಂದು ಟ್ರಾನ್ಸ್ಫಾರ್ಮೇಶನ್ ಅಪ್ಪನ ಕೆಲಸದ ಮೇಲೆ ಹೆಮ್ಮೆ ಹೇಗ್ ಬರುತ್ತೆ ಸೊ ಆ ಜರ್ನಿನೇ ಜರ್ನಿ ಆಫ್ ಬೆಳ್ಳಿ ಅವಳ ಫುಲ್ ಲೈಫ್ ಜರ್ನಿ ತರ ಅದು
1: ಓಕೆ ನಿಮ್ಮ ಚಿತ್ರಗಳು ನಿಮ್ಮಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ತಂದಿದೆ ಮತ್ತೆ ನೀವೊಂದು ಫಿಲ್ಮ್ ಮಾಡುವಾಗ ನನ್ನ ಪ್ರೇಕ್ಷಕನಲ್ಲಿ ಈ ತರದ ಚೇಂಜ್ ಆಗ್ಬೇಕು ಬದಲಾವಣೆ ಉಂಟಾಗ್ಬೇಕು ಅನ್ನೋ ಕಾನ್ಸೆಪ್ಟ್ ಇಂದ ಫಿಲ್ಮ್ ಮಾಡ್ತೀರಾ
0: ಈ ಫೀಲ್ಡ್ ನಂಗೆ ತುಂಬಾ ಕಲ್ಸಿದೆ ಪ್ರತಿದಿನ ಕಲಿಯೋದಿನ ಆಮೇಲೆ ಪ್ರತಿ ವ್ಯಕ್ತಿ ಒಬ್ರು ಲೈಟ್ ಮೆನ್ ಆಗಿರ್ಬೋದು ಒಬ್ರು ಮೇಕಪ್ ಮೆನ್ ಆಗಿರ್ಬೋದು ಒಬ್ರು ಆರ್ಟಿಸ್ಟ್ ಆಗಿರ್ಬೋದು ಒಬ್ರು ಟೆಕ್ನಿಕಲ್ ಟೀಮ್ ಸ್ಟಾಫ್ ಆಗಿರ್ಬೋದು ಎಲ್ಲರಿಂದ ಕಲಿಯಕ್ಕೆ ತುಂಬಾ ಇರುತ್ತೆ ಸೊ ಈ ಫೀಲ್ಡ್ ನಿಮ್ಗೆ ತುಂಬಾ ಡೌನ್ ಟು ಅರ್ತ್ ಮಾಡುತ್ತೆ ಒಂದು ತುಂಬಾ ಹಂಬಲ್ ಆಗಿ ಹೇಗೆ ನೀವು ನಡ್ಕೋಬೇಕು ಅನ್ನೋ ತುಂಬಾ ಚೆನ್ನಾಗಿ ಕಲ್ಸುತ್ತೆ ಈ ಫೀಲ್ಡ್ ಅದೊಂದು ನಾ ತಿಳ್ಕೊಂಡಿದ್ದೀನಿ ಆಮೇಲೆ ಎಲ್ಲಾರ ಜೊತೆ ಒಂದು ಟೀಮ್ ವರ್ಕ್ ಮಾಡಿದಾಗ ಈಚ್ ಡೇ ಯು ಗ್ರೋ ಆಸ್ ಅ ಪರ್ಸನ್ So it's the biggest contribution from this field what I've got. Every day is a learning day.
1: It contributes for personal growth.
0: Personal growth, how do? ಎಲ್ಲರಿಂದನು ಕಲಿಯಕ್ಕೇನು ಒಂದು ಸಿಗುತ್ತೆ ನಿಮಗೆ.
1: ಮತ್ತೆ ನೀವು ಪ್ರೇಕ್ಷಕನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ
0: ಈಗ ಒಂದ್ ಫಿಲಮ್ ಅಂದ್ರೆ ಏನೋ ಒಂದ್ ಮೆಸೇಜ್ ಇರುತ್ತೆ ನಾವು ಡೈರೆಕ್ಟ್ ಆಗಿ ಮೆಸೇಜ್ ಹೇಳಿದ್ರು ಒಂದ್ ಕಥೆನಲ್ಲಿ ಒಂದ್ ಮೆಸೇಜ್ ಇರುತ್ತೆ ಆ ಮೆಸೇಜ್ ತಿಳ್ಕೊಂಡು ಒಂದು ಸೋಷಿಯಲ್ ಚೇಂಜಸ್ ತಂದ್ರೆ ಅದೊಂದು ಸಂತೋಷ ಇನ್ನೊಂದು ಅವ್ರ ಎಂಟರ್ಟೈನ್ಮೆಂಟ್ ಖಂಡಿತ ಇದೆ ಫಿಲಮ್
1: ಓಕೆ ನೀವು ಸರ್ಕಾರಿ ಡಾಕ್ಯುಮೆಂಟರಿಗಳನ್ನ ಮಾಡಿದ್ದೀರಾ ಆಯ್ತಾ ಬಟ್ ಏನಂದ್ರೆ ಇಲ್ಲಿ ಸರ್ಕಾರಿ ಡಾಕ್ಯುಮೆಂಟರಿಗಳನ್ನ ಮಾಡುವಾಗ ಅಲ್ಲಿ ಸ್ಟಾಟಿಸ್ಟಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಮಾಹಿತಿ ಆಧಾರಿತವಾಗಿರುತ್ತೆ ಡಾಕ್ಯುಮೆಂಟರಿಗಳು ಸೊ ವೆರ್ ಆಸ್ ನೀವು ಒಂದು ಫಿಲ್ಮ್ ಮಾಡುವಾಗ ಅದರಲ್ಲಿ ಭಾವನೆಗಳು ಇಮೋಷನ್ಗಳನ್ನ ತುಂಬೇಕಾಗತ್ತೆ ಬಟ್ ಸರ್ಕಾರಿ ಡಾಕ್ಯುಮೆಂಟರಿಗಳು ನೋಡಕ್ಕೂ ಒಂದು ಇಮೋಷನ್ಸ್ ಬೇಕು ಇಮೋಷನಲಿ ಕನೆಕ್ಟ್ ಆಗಬೇಕು ಪ್ರೇಕ್ಷಕರು ಅದರಲ್ಲಿ ನೀವು ಹೇಗೆ ಭಾವನೆಗಳನ್ನ ತುಂಬತೀರಾ
0: ಈಗ ಫಾರ್ ಎಕ್ಸಾಂಪಲ್ ಒಂದು ದೇವಸ್ಥಾನದ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ರೆ ಒಂದು ಹಿಸ್ಟ್ರಿ ಕನೆಕ್ಟೆಡ್ ಇರುತ್ತೆ ಆ ಹಿಸ್ಟ್ರಿನಲ್ಲಿ ಕೆಲವು ಕ್ಯಾರೆಕ್ಟರ್ಸ್ ಕನೆಕ್ಟೆಡ್ ಆಗಿರ್ತಾರೆ ಮತ್ತೆ ಒಂದು ಭಾವನೆ ಕೂಡ ಕನೆಕ್ಟೆಡ್ ಆಗಿರುತ್ತೆ ಸೊ ಸ್ಕ್ರಿಪ್ಟ್ ಮಾಡೋವಾಗ್ಲೇನೆ ಆ ಭಾವನೆ ಮತ್ತೆ ಆ ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ ಏನಿದೆ ಅದನ್ನ ತಗೊಂಡು ಸ್ಕ್ರಿಪ್ಟ್ ಮಾಡಿ ಜನಕ್ಕೆ ಇವತ್ ಯಾವ ತರ ಕನೆಕ್ಟ್ ಆಗ್ತಾರೆ ಅದನ್ನ ನೋಡಿ ಮಾಡಿದ್ರೆ ಜನ ಖಂಡಿತ ಕನೆಕ್ಟ್ ಆಗ್ತಾರೆ ಅದು ಎಮೋಷನಲ್ ಕನೆಕ್ಷನ್ ಅನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಯುಮೆಂಟ್ರಿ ಆಗ್ಲಿ ಫೀಚರ್ ಫಿಲ್ಮ್ ಆಗ್ಲಿ
1: ಸೊ ನೀವ್ ಅದನ್ನ ಬ್ಯಾಲೆನ್ಸ್ ಮಾಡ್ತೀರಾ
0: ಖಂಡಿತ
1: ಅನೆಕ್ಡೋಟಲ್ ರೆಫರೆನ್ಸಸ್ ಸ್ಟಾಟಿಸ್ಟಿಕ್ಸ್ ಅಂಡ್ ಇಮೋಷನಲ್ ಕನೆಕ್ಟ್ ನ ಬ್ಯಾಲೆನ್ಸ್ ಮಾಡಿ
0: ಡೆಫಿನೆಟ್ಲಿ ಯೆಸ್
1: ಓಕೆ ಒಂದ್ ಪ್ಲೇಸ್ ಅಲ್ಲಿ ಶೂಟ್ ಮಾಡ್ತಿದ್ದೀರಾ ದೇವಸ್ಥಾನ ಇರ್ಬೋದು ಒಂದು ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು ಅಥವಾ ಒಂದ್ ಇನ್ಸ್ಟಿಟ್ಯೂಷನ್ ಇರ್ಬೋದು
0: ಓಕೆ
1: ಆಯ್ತಾ ಆಗ ಶೂಟ್ ಮಾಡ್ತಿರುವಾಗ ಒಂದ್ ನಿಮಿಷ ಪಾಸ್ ತಗೊಂಡು ಆ ಎನ್ವಿರಾನ್ಮೆಂಟ್ ನ ಒಂದು ಎಂಜಾಯ್ ಮಾಡಿದ ಕ್ಷಣ ಇದೆಯಾ ಯಾಕಂದ್ರೆ ನೀವು ಡೈರೆಕ್ಟರ್ ಲೈಕ್ ಯುವರ್ ವರ್ಕ್ ವಿಲ್ ಬಿ ಲೈಕ್ ಜಸ್ಟ್ ಫೋಕಸ್ಡ್ ಆನ್ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್ ಒಬ್ಬ ವ್ಯಕ್ತಿನ ಡೈರೆಕ್ಟ್ ಮಾಡೋದು ಒಂದು ಪ್ಲೇಸ್ ನ ಶೂಟ್ ಮಾಡುವಾಗ ಇದನ್ನ ಫೋಕಸ್ ಮಾಡಿ ಅದನ್ನ ತೆಗೀರಿ ಈ ಆಂಗಲ್ ಇಂದ ತೆಗೀರಿ ಅಂತ ಹೇಳ್ತೀರಾ ಬಟ್ ನೋ ಲೆಟ್ ಮೀ ಸ್ಟಾಪ್ ದಿ ಶೂಟ್ ಅಂಡ್ ಲುಕ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಆರ್ ಸೀನ್ ಅನ್ನೋ ಅಂದಿರೋ ಕ್ಷಣ ಇದೆಯಾ ಯಾವ್ದಾದ್ರು
0: ನೋಡಿ ನೀವು ಈ ಕ್ವೆಶನ್ ಕೇಳ್ತಿದ್ದಾಗಲೇ ನಂಗೊಂದು ಸ್ಮೈಲ್ ಬರ್ತಾ ಇದೆ ಯಾಕೆ ಅಂದ್ರೆ ನಾನು ನಂದು ಒಂದೊಂದ್ ಪ್ರಾಜೆಕ್ಟ್ ನು ಒಂದ್ ಜರ್ನಿ ತರ ನೋಡ್ತೀನಿ ಐ ಲವ್ ಟ್ರಾವೆಲಿಂಗ್ ಸೊ ನಾನು ಒಂದೊಂದ್ ಪ್ರಾಜೆಕ್ಟ್ ಒಂದು ಟ್ರಾವೆಲ್ ತರಾನೆ ಟ್ರೀಟ್ ಮಾಡ್ತೀನಿ
1: ಓಕೆ
0: ಸೊ ನಾನು ಶೂಟ್ ಮಾಡುವಾಗ ಶೂಟ್ ನ ನಿಲ್ಸಿ ನೋಡಲ್ಲ ಶೂಟ್ ಮುಂಚೆ ಶೂಟ್ ಆದ್ಮೇಲೆ ಲಂಚ್ ಬ್ರೇಕ್ ಅಲ್ಲಿ ಖಂಡಿತ ಜಾಗನ ಕಣ್ತುಂಬಾ ನೋಡ್ತೀನಿ
1: ಓಕೆ
0: ಆಮೇಲೆ ಒಂದು ಹೊಸ ಜಾಗ ನೋಡಿದ ಸಂತೋಷ ಆಗುತ್ತೆ ಅದೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗ್ಬೋದು ಒಂದ್ ದೇವಸ್ಥಾನನೇ ಆಗ್ಬೋದು ಒಂದ್ ಇನ್ಸ್ಟಿಟ್ಯೂಷನ್ ಆಗ್ಬೋದು ಸೊ ಎಷ್ಟು ಚೆನ್ನಾಗಿ ಅದು ಡೆವಲಪ್ ಮಾಡಿದ್ದಾರೆ ಅಲ್ಲಿದ ಏನು ಅವರ ಸ್ಟ್ರಾಟಜೀಸ್ ಇದೆ ಯಾವ ತರ ನಡೆಸ್ತಿದ್ದಾರೆ ಒಂದ್ ಸಂಸ್ಥೆನ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗತ್ತೆ ನಂಗೆ ಸೊ ಐ ಕಾಲ್ ಮೈ ಎವ್ರಿ ಪ್ರಾಜೆಕ್ಟ್ ಆಸ್ ಮೈ ಜರ್ನಿ
1: ಓಕೆ ಈಗ ವಾಸ್ತವ ಆಧಾರಿತ ಡಾಕ್ಯುಮೆಂಟರಿಗಳು ಮತ್ತೆ ಕಲ್ಪನೆ ಫೀಚರ್ ಫಿಲ್ಮ್ಗಳು ನಿಮ್ಗೆ ಯಾವ್ದು ಜಾಸ್ತಿ ಸವಾಲನ್ನ ಒಡ್ಡುವಂಥವು
0: ಒಂದು ಕಲ್ಪನೆಯಿಂದ ಸೃಷ್ಟಿಸಿ ಮಾಡಿರೋ ಫೀಚರ್ ಫಿಲಮ್ ಯಾವಾಗ್ಲೂ ಜಾಸ್ತಿ ಚಾಲೆಂಜಿಂಗ್ ಇರುತ್ತೆ ಅದನ್ನ ಎಕ್ಸಿಕ್ಯೂಟ್ ಮಾಡಿ ತೆರೆ ಮೇಲೆ ತರೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಹೋಗಿರತ್ತೆ. ಒಂದು 2 ಇಯರ್ಸ್ ಆಗತ್ತೆ ಒಂದು ಫೀಚರ್ ಫಿಲಮ್, ನಾರ್ಮಲ್ ಸಿಂಪಲ್ ಫೀಚರ್ ಫಿಲಮ್ಗೆ. ಹಿಸ್ಟಾರಿಕಲ್ ಫಿಲಮ್ಸ್ ಎಲ್ಲ ಆದ್ರೆ ರಿಸರ್ಚ್ 2 ಇಯರ್ಸ್ ಆಗತ್ತೆ ಒಂದೊಂದ್ಸಲಿ. ಸೊ ಆತರ ತುಂಬಾ ನಥಿಂಗ್ ಶುಡ್ ಗೋ ರಾಂಗ್. ಹಾಗಂತ ನಾನು ನಿಮ್ಗೆ ಡಾಕ್ಯುಮೆಂಟರಿ ಫಿಲಮ್ಸ್ ಅಲ್ಲಿ ಕಮ್ಮಿ ಎಫರ್ಟ್ ಆಗತ್ತೆ ಅಂತ ಹೇಳಲ್ಲ, ಬಟ್ ಎಸ್ ಟೈಮ್ ಸ್ಪ್ಯಾನ್ ಕಮ್ಮಿ ಆಗತ್ತೆ ಮಾಡೋದು. ಬಟ್ ಕ್ರಿಯೇಟಿವ್ ಆಸ್ಪೆಕ್ಟ್ ಅಲ್ಲಿ ಏನು ಕಾಂಪ್ರಮೈಸ್ ಇರಲ್ಲ, ಏನ್ ಎಫರ್ಟ್ ಇದಕ್ಕೆ ಹಾಕ್ತಿವಿ ಅದಕ್ಕೂ ಅದೇ ಹಾಕ್ತಿವಿ.
1: ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರೋ

0: ಅದೇ ಅದು ಟೈಮ್ ಬಂದಿಲ್ಲಪ್ಪ ಇನ್ನು ನಾನು ಅದನ್ನ ಏನು ಇನಿಶಿಯೇಟ್ ಮಾಡಕ್ಕೆ ಲಾಂಚ್ ಮಾಡಕ್ಕೆ ಅಂದ್ಕೊಂಡಿರೋ ಏನಾದ್ರು ಕಥೆ ಇದೆಯಾ?
1: ಹೌದು, ಒಂದು ತುಂಬಾ ಒಳ್ಳೆ ಕಥೆ ಇದೆ ನನ್ನ ಹತ್ರ.
0: ರಿವೀಲ್ ಮಾಡಲ್ಲ ಅಂತ ಮಾತ್ರ ಹೇಳ್ಬೇಡಿ.
1: ಅದು ನನ್ನ ಈಗಿನ ಜನರೇಷನ್ಗೆ ತುಂಬಾ ಹತ್ತಿರವಾಗಿರೋ ಕತೆ ಅಂತ ಹೇಳ್ಬೋದು. ಸೊ ಈಗಿನ ಜನರೇಷನ್ ಅಲ್ಲಿ ಎಲ್ಲರೂ ದೇ ಟ್ರೈ ಟು ಫಿಟ್ ಇನ್, ಮಾಡರ್ನೈಸೇಷನ್ ಜೊತೆ ಫಿಟ್ ಇನ್ ಆಗಕ್ ಟ್ರೈ ಮಾಡ್ತಾರೆ. ದೇ ಲೂಸ್ ದೇರ್ ಓನ್ ಐಡೆಂಟಿಟಿ, ಅಸ್ತಿತ್ವ ಕಳ್ಕೊಳ್ದೇನೆ ಫಿಟ್ ಇನ್ ಆಗೋ ಕಾನ್ಸೆಪ್ಟ್ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಕಥೆ. ಇದಕ್ಕಿಂತ ಹೆಚ್ಚಿಗೆ ನಾ ಹೇಳಲ್ಲ ಈಗ್ಲೇನೆ. ಸೊ ಬಟ್ ಈಗಿನ ಜನರೇಷನ್, ಈಗಿನ ಟೀನೇಜರ್ಸ್, ಈಗಿನ ಯೂತ್ ಗೆ ತುಂಬಾನೇ ಕ್ಲೋಸ್ ಆಗಿ ಕನೆಕ್ಟ್ ಆಗುವಂತ ಕಥೆ ಇದು. ಒಂದು ತುಂಬಾ ಒಳ್ಳೆ ಕಥೆ ಇಟ್ಕೊಂಡಿದ್ದೀನಿ, ಸೊ ಇಷ್ಟರಲ್ಲೇ ಮಾಡ್ತೀನಿ.
0: ಒಂದು ಕಥೆಯನ್ನ ಬರೆದು ಎಕ್ಸಿಕ್ಯೂಟ್ ಮಾಡಿ ಅದು ತೆರೆ ಮೇಲೆ ಬರೋ ತನಕ ತುಂಬಾ ಎಕ್ಸ್ಪೆನ್ಸಸ್ ಆಗುತ್ತೆ. ಈಸ್ ಅ ಕಮರ್ಷಿಯಲ್ ಆಂಗಲ್ ಟು ಅ ಫಿಲ್ಮ್ ಇಸ್ ಇಂಪಾರ್ಟೆಂಟ್ ಟು ಯು?
1: ಐ ವುಡ್ ಸೇ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ದಟ್ ಇಸ್ ಹೌ ದ ಪ್ರೊಡ್ಯೂಸರ್ ವುಡ್ ಸರ್ವೈವ್.
0: ನೀವು ಪ್ರೊಡ್ಯೂಸರ್ ಕೂಡ?
1: ಪ್ರೊಡ್ಯೂಸರ್ ಕೂಡ ಆಗಿದ್ದೀನಿ. ಈವನ್ ನಾನು ಬರೀ ಡೈರೆಕ್ಟ್ ಮಾಡಿದಾಗ್ಲೂ ಕೂಡ ಪ್ರೊಡ್ಯೂಸರ್ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡಿದ್ರು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಕಮರ್ಷಿಯಲ್ ಆಂಗಲ್ ವರ್ಕ್ಔಟ್ ಆಗಬೇಕು ಅಂತ. ಸೊ ಯಾರೇ ಪ್ರೊಡ್ಯೂಸರ್ ಆಗ್ಲಿ, ಈಗ ನಂದು ಜರ್ನಿ ಆಫ್ ಬೆಳ್ಳಿ ಅನ್ನೋ ಫಿಲಮ್ ಮಾಡಿದ್ದೀನಿ, ಅದಕ್ಕೆ ಪ್ರೊಡ್ಯೂಸರ್ ಮಹೇಂದ್ರ ಕುಮಾರ್ ಅಂತ ಇದಾರೆ, ಅವರು ಮಂಗಳೂರು ಅವರು. ಅವ್ರ ಬ್ಯಾನರ್, ಫೀನಿಕ್ಸ್ ಫಿಲಮ್ ಬ್ಯಾನರ್ ಅಲ್ಲೇ ಈ ಫಿಲಮ್ ಮಾಡಿರೋದು ನಾನು. ಸೊ ಒಬ್ರು ಕತೆ ಹೇಳಿದ್ಮೇಲೆ ಒಂದು ಕಮರ್ಷಿಯಲ್ ಆಂಗಲ್ ಅವರು ನೋಡೇ ನೋಡ್ತಾರೆ. ಆಮೇಲೆ ಆಸ್ ಎ ಪ್ರೊಡ್ಯೂಸರ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಎ ಡೈರೆಕ್ಟರ್ ನಾವು ಅದನ್ನ ಕೇಟರ್ ಮಾಡದಿದ್ರೆ ಅವಾಗ ಆ ಪ್ರಾಡಕ್ಟ್ ಏನು ಔಟ್ಪುಟ್ ಏನ್ ವ್ಯಾಲ್ಯೂ ಬೇಕೋ ಅದು ಬರಲ್ಲ.
0: ಅಟ್ ಲೀಸ್ಟ್ ನಮ್ಮ ಎಫರ್ಟ್ ಗೆ ಒಂದು ರೆಕಗ್ನಿಷನ್,
1: ಹೌದು,
0: ಒನ್ ಆರ್ ದಿ ಅದರ್ ವೇ ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ನಿಮ್ಮ ಕಥೆಗಳಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಜರ್ನಿ ಆಫ್ ಬೆಳ್ಳಿಗೆನೆ ಎಲ್ಲಾ ಸುಮಾರು ಕ್ಯಾಟಗರಿಗಳಲ್ಲಿ ನಾಮಿನೇಟ್ ಕೂಡ ಆಗಿದೆ ಫಿಲ್ಮ್. ಮತ್ತೆ ನಿಮ್ಗೆ ವೈಯಕ್ತಿಕವಾಗಿನೂ ಪ್ರಶಸ್ತಿಗಳು ಬಂದಿದೆ. ಸೊ ಅವಾರ್ಡ್ ಗಳಿಗಿಂತ ಹೆಚ್ಚು ಖುಷಿ ಕೊಟ್ಟಿರೋ ಏನಾದ್ರೂ ಪ್ರಶಂಸೆ ಮಾತುಗಳು, ಪ್ರತಿಕ್ರಿಯೆಗಳು ಏನಾದ್ರೂ ನೆನಪಿಗೆ ಬರ್ತಿದ್ಯಾ?
1: ನಾನೊಬ್ರು ಡಾಕ್ಟರ್ ಸುಚರಿತಾ ಅಂತ ಇದಾರೆ. ಸೊ ಅವ್ರಿಗೆ ನಾನು ಒಂದು ಫಿಲಮ್ ಮಾಡಿಕೊಟ್ಟಿದ್ದೆ. ಇಟ್ಸ್ ಅಬೌಟ್ ಹರ್ ಲೈಫ್, ಹರ್ ಜರ್ನಿ, ಶಿ ಈಸ್ ಇನ್ ಟು ಹೀಲಿಂಗ್ ಅಂಡ್ ಆಲ್ ದಟ್. ಸೊ ಮಾಡಿಕೊಟ್ಟಿದ್ದೆ. ಅದು ತುಂಬ ಚೆನ್ನಾಗಿ ಮೂಡ್ ಬಂತದು ಆ ಪ್ರಾಜೆಕ್ಟು. ಸೊ ಅವಾಗ ಅವರ ಬಾಯಿಂದ ಕೆಲವು ವರ್ಡ್ಸ್ ಹೇಳಿದ್ರು, ಗೌರಿ ಹ್ಯಾಸ್ ಕ್ರಿಯೇಟೆಡ್ ಸಚ್ ವಂಡರ್ಫುಲ್ ಪ್ರಾಡಕ್ಟ್, ಶಿ ಹ್ಯಾಸ್ ಗಿವನ್ ಲೈಫ್ ಟು ವಾಟ್ ಐ ಡೂ ಅಂತ. ಸೊ ಪ್ರಶಸ್ತಿ ಎಲ್ಲ ಖುಷಿ ಕೊಡತ್ತೆ, ಬಟ್ ಅವ್ರು ಹೇಳಿದ ಮಾತುಗಳು ತುಂಬ ಮನ್ಸಿಗೆ ಮುಟ್ಟಿದೆ.
0: ಈಗ ರೀಲ್ಸ್ ಯುಗ ಮೇಡಮ್, ಎಲ್ಲದು ಅಟೆನ್ಷನ್ ಸ್ಪ್ಯಾನು ಕಡಿಮೆ ಆಗಿದೆ ಎಲ್ರದ್ದು, ಅಂಡ್ ಎಲ್ರು ಕ್ವಿಕ್ ಆಗಿ ಒಂದು ಸಬ್ಜೆಕ್ಟ್ ನ ಗ್ರಾಸ್ಪ್ ಮಾಡಕ್ ನೋಡ್ತಾರೆ. ಅದೇ ಒಂದು 5 minutes ಅಲ್ಲಿ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಾಕು ಅಂತ ಅನ್ಕೋತಾರೆ. ಸೊ ಈ ಯುಗದಲ್ಲೂ ದೀರ್ಘ ಕಥೆಗಳು ಎಷ್ಟು ಪ್ರಸ್ತುತ, ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ನಿಮ್ಗೆ?
1: ರೀಲ್ಸ್ ಈಗ ನೀವು ಟೈಮ್ ಮಧ್ಯೆ ಟೈಮ್ ಸಿಕ್ಕಿದ್ರೆ ಜಸ್ಟ್ ಬ್ರೌಸ್ ಮಾಡ್ಬೇಕಂದ್ರೆ ನೀವು ರೀಲ್ಸ್ ನ ಬ್ರೌಸ್ ಮಾಡ್ಬೋದು. ಒಂಥರ ಬಿಂಜ್ ವಾಚಿಂಗ್ ಅಂತಾರಲ್ಲ, ಆ ಟೈಪ್ ಬರುತ್ತೆ ರೀಲ್ಸು. ಬಟ್ ಇನ್ ಡೆಪ್ತ್ ನೀವು ಒಂದು ಕಥೆನಲ್ಲಿ ಮುಳುಗಿ ಅದು ಆ ಜಾಗದಲ್ಲಿ ನೀವು ಇರೋ ಫೀಲ್ ಮಾಡ್ಬೇಕಾದ್ರೆ ಒಂದು ಇನ್ ಡೆಪ್ತ್ ಬಿಲ್ಡ್ ಆಗಿರೋ ಕಥೆ ಒಂದು ಫಿಲಮ್ಮೇ ಆಗ್ಬೇಕಾಗತ್ತೆ. ಇವತ್ತು ಕೂಡ ಜನ ಥಿಯೇಟರ್ ಅಲ್ಲಿ ಕೂತ್ಕೊಂಡು ನೋಡಕ್ ಇಷ್ಟಪಡ್ತಾರೆ. ಅದು ಸ್ಟ್ಯಾಂಡ್ ಅಲೋನ್ ಥಿಯೇಟರ್ಸ್ ಆಗ್ಲಿ, PVR ಸ್ಕ್ರೀನ್ಸ್ ಆಗ್ಲಿ, ಯಾವ್ದೇ ಆಗ್ಲಿ, ಅಲ್ಲಿ ಕೂತು ನೋಡಿದಾಗ ಒಂದೇನ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ಆ ಕಥೆಯಲ್ಲಿ ನೀವ್ ಹೆಂಗೆ ಒಂದು ಪಾತ್ರ ಜೊತೆ ಅಟ್ಯಾಚ್ ಆಗ್ತೀರಾ, ಆ ಕಥೆಯಲ್ಲಿ ನೀವ್ ಹೆಂಗೆ ಟ್ರಾವೆಲ್ ಮಾಡ್ತೀರಾ, ಅದು ರೀಲ್ಸ್ ಮಾಡಕ್ಕಾಗಲ್ಲ.
0: ಅಂಡ್ ಸಿನಿಮಾ ರಂಗಕ್ಕೆ ಬರೋದಕ್ಕೆ ತುಂಬಾ ಜನ ಯುವಕ ಯುವತಿಯರು ಕನ್ಸು ಕಾಣ್ತಿರ್ತಾರೆ, ನಟನೆ ಇರಬಹುದು ಅಥವಾ ಡೈರೆಕ್ಷನ್ ಇರಬಹುದು, ಪ್ರೊಡಕ್ಷನ್ ಇರಬಹುದು. ಸೊ ಅವರಿಗೆ ನಿಮ್ಮ ಕಿವಿ ಮಾತೇನು? ಸೊ ಇದರಲ್ಲಿ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದ್ರೆ, ನೀವು ನಿಮ್ಗೆ ಬಂದಿರೋ ಸವಾಲುಗಳು ಅದನ್ನ ಯುವ ಜನರು ಹೇಗೆ ಸಾರ್ಟ್ ಔಟ್ ಮಾಡ್ಕೋಬಹುದು, ಅಂಡ್ ಹೇಗೆ ಬೇಸಿಕ್ ಪ್ರಿಪರೇಷನ್ ಇರಬೇಕು ಅವ್ರದ್ದು. ತುಂಬಾ ಪ್ಯಾಷನೇಟ್ ಆಗಿರೋರಿಗೆ ಈ ಸಲಹೆಗಳು ವರ್ಕ್ ಆಗತ್ತೆ ಅನ್ಸುತ್ತೆ ಮೇಡಮ್. ಸೊ ಹೇಳಿ.
1: ಸೊ ಈ ಸಿನಿಮಾ ರಂಗದಲ್ಲಿ ಮುಂದೆ ಬರಬೇಕು ಅನ್ನೋರಿಗೆ ಫಸ್ಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕಂಪ್ಲೀಟ್ ಫಿಲಮ್ ಮೇಕಿಂಗ್ ಪ್ರೋಸೆಸ್ ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ.
0: ಓಕೆ.
1: ಒಂದ್ ಕತೆ ಇದನ್ನ ಶೂಟ್ ಮಾಡಿ ಎಡಿಟ್ ಮಾಡ್ಬಿಡ್ತೀನಿ ಅನ್ನೋ ಒಂದು ಅರ್ಜೆನ್ಸಿನಲ್ಲಿ ಹೋಗ್ಬಿಡಿ. ಎಂಡ್ ಟು ಎಂಡ್ ಪ್ರಾಸೆಸ್, ನೀವು ಫಿಲಮ್ ಮಾಡಾದ್ಮೇಲೆ ಏನಾಗತ್ತೆ, ನೀವು ಮಾಡಿರೋ ಫಿಲಮ್ನ ಹೆಂಗೆ ನೀವು ಜನಕ್ಕೆ ತಲುಪಿಸ್ಬೋದು, ಅದನ್ನ ಎಂಡ್ ಟು ಎಂಡ್ ಫಸ್ಟ್ ತಿಳ್ಕೊಳ್ಳಿ. ಶಾರ್ಟ್ ಫಿಲಮ್ ಆಗಲಿ, ಫೀಚರ್ ಫಿಲಮ್ ಆಗಲಿ, ಯಾವುದೇ ಆಗಲಿ, ತಿಳ್ಕೊಂಡ್ಮೇಲೆ ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್ ಅಲ್ಲಿ ವರ್ಕ್ ಮಾಡಿ. ಅದು ಮಾಡ್ಬೇಕಾದ್ರೆ ನಾನು ಏನೇನ್ ಮಾಡ್ಬೇಕೀಗ ಅಂತ. ಅದಾದ್ಮೇಲೆ ಪ್ರೀ ಪ್ರೊಡಕ್ಷನ್ ಅಲ್ಲಿ ಸುಮಾರು ಟೈಮ್ ಕೊಡಿ. ಪ್ರೀ ಪ್ರೊಡಕ್ಷನ್ ಆದ್ಮೇಲೆ ಒಂದೊಂದೇ ಸ್ಟೆಪ್ ತಿಳ್ಕೊಂಡು ಆ ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ.
0: ಅಂದ್ರೆ ಲೈಕ್ ಅವರಿಗೆ ಒಂದು ಬೇಸಿಕ್ ನಾಲೆಜ್ ಇರೋದು ಮುಖ್ಯ ಅಂತ ಹೇಳ್ತೀರಾ ನೀವು?
1: ಹೌದು, ಬೇಸಿಕ್ ನಾಲೆಜ್ ಬೇಕಾಗತ್ತೆ. ಒಂದು ಸ್ಕ್ರಿಪ್ಟಿಂಗ್ ನಾಲೆಜ್ ಆಗ್ಲಿ, ಒಂದ್ ಸ್ಕ್ರೀನ್ ಪ್ಲೇ ಆಗ್ಲಿ, ಸ್ಕ್ರೀನ್ ಪ್ಲೇ ಯಾವ ಪ್ಯಾಟರ್ನ್ ಅಲ್ಲಿ ಇರಬೇಕು, ಆಮೇಲೆ ಯಾರಿಗ್ ಮಾಡ್ತಿದಾರೆ, ಆಡಿಯನ್ಸ್ ಯಾರು, ಅವ್ರಿಗೆ ಮುಟ್ಟತ್ತಾ ಕತೆ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸ್ಟೋರಿ ಪ್ರಿಪರೇಷನ್ ಮಾಡ್ಬೇಕು.

0: ಎಷ್ಟು ವರ್ಷ ಅವರು ಇದಕ್ಕೆ ಎಫರ್ಟ್ ಹಾಕ್ಬೇಕಾಗತ್ತೆ? ಎಫರ್ಟ್ ಅಂದ್ರೆ ಇಟ್ಸ್ ಆನ್ ಗೋಯಿಂಗ್ ಪ್ರಾಸೆಸ್, ಎಫರ್ಟ್ಸ್ ಆರ್ ಆನ್ ಗೋಯಿಂಗ್ ಪ್ರಾಸೆಸ್.
1: ಇವತ್ತು ಕಲಿತಿದ್ದೀನಿ
0: ಸೊ, ಬಟ್ ಒಂದು ಸೆಟಪ್ ಮಾಡಕ್ಕೆ ನಾನೊಂದು ಫುಲ್ ಟೈಮ್ ಡೈರೆಕ್ಷನ್ ಮಾಡಬೇಕು, ಪ್ರೊಡಕ್ಷನ್ ಮಾಡಬೇಕು ಅಂದ್ರೆ ಒಂದು ಎಷ್ಟು ಸಮಯ ಅವರು ಡೆಡಿಕೇಟ್ ಮಾಡಬೇಕಾಗತ್ತೆ
1: ಕಲಿಯೋದಕ್ಕೆ? ಅಂದ್ರೆ ಬೇಸಿಕ್ಸ್ ಕಲಿಯಕ್ಕೆ ಒಂದ್ 2 ವರ್ಷ ಅವರು ಬೇಸಿಕ್ಸ್ ಕಲ್ತು, ಯಾರು ತಿಳಿದವ್ರ ಹತ್ರ ಅಥವಾ ಕಾಲೇಜಸ್ ಅಲ್ಲಿ ಬೇಸಿಕ್ಸ್ ಕಲ್ತ್ಬಿಟ್ಟು ಯಾವ್ದಾದ್ರು ಪ್ರೊಡಕ್ಷನ್ ಟೀಮ್ ಜೊತೆ ಆನ್ ಫೀಲ್ಡ್ ಆನ್ ಗ್ರೌಂಡ್ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ನಾಗಭರಣ ಸರ್ ಜೊತೆ ಅವ್ರ ಸೀರಿಯಲ್ ಗೆ ವರ್ಕ್ ಮಾಡಿದ್ದೆ, ಆತರ ಎಲ್ಲೋ ಒಂದ್ ಕಡೆ ಅಟ್ಯಾಚ್ ಆಗಿ ವರ್ಕ್ ಮಾಡಿದಾಗ ಅಲ್ಲಿ ಸಿಗೋ ಎಕ್ಸ್ಪೀರಿಯನ್ಸ್ ಬೇರೆ. ಆಮೇಲೆ ನಿಮ್ಗೆ ಗ್ರೌಂಡ್ ರಿಯಾಲಿಟೀಸ್ ಗೊತ್ತಾಗತ್ತೆ, ಆಕ್ಚುಲ್ ಪ್ರಾಕ್ಟಿಕಲ್ ಚಾಲೆಂಜಸ್ ಏನ್ ಬರುತ್ತೆ ಗೊತ್ತಾಗತ್ತೆ. ಅದು ನೀವು ಓದಿದ್ರೆ ಜಸ್ಟ್ ಕಾಲೇಜ್ ಮಾಡಿದ್ರೆ ಸಿಗೋಲ್ಲ ನಾಲೆಜ್.
0: ಓಕೆ ಓಕೆ, ಸೊ ಪ್ರಾಕ್ಟಿಕಲ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್,
1: ವೆರಿ ಇಂಪಾರ್ಟೆಂಟ್.
0: ಜಸ್ಟ್ ಲೈಕ್ ಬುಕ್ ಓದಿ ನಾನು ನೆಕ್ಸ್ಟ್ ಪ್ರೊಡಕ್ಷನ್ ಮಾಡ್ತೀನಿ, ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಆನ್ ಹ್ಯಾಂಡ್ ಪ್ರಾಕ್ಟೀಸ್ ಬೇಕಾಗುತ್ತೆ.
1: ಬೇಕೇ ಆಗುತ್ತೆ.
0: ಓಕೆ ಗೌರಿ ಅವರೇ, ನೀವು ಈ ತರ ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಏನಾದ್ರೂ ಸವಾಲುಗಳು ಎದುರಾಗಿದೆಯಾ? ಲೈಕ್ ಡಿಫಿಕಲ್ಟ್ ಅನ್ಸಿತ್ತು ಈ ವರ್ಕ್ ಡಿಫಿಕಲ್ಟ್ ಆಗಿದೆ, ಅಥವಾ ಕೋಆರ್ಡಿನೇಷನ್ ವಿತ್ ದ ಟೀಮ್ ಇಸ್ ಡಿಫಿಕಲ್ಟ್, ಅಥವಾ ಕಥೆ ಹೆಣಿಯೋದು ಡಿಫಿಕಲ್ಟ್, ಆತರ ಏನಾದ್ರೂ ಸವಾಲುಗಳು ಇದ್ವಾ?
1: ಎಲ್ಲಾ ಸ್ಟೇಜಸ್ ಅಲ್ಲೂ ಒಂದ್ ಲೆವೆಲ್ ಆಫ್ ಡಿಫಿಕಲ್ಟಿ ಅಂತ ಅನ್ಸುತ್ತೆ, ಅದ್ ನಿಮ್ ಡಿಫಿಕಲ್ಟಿ ಅಂತ ತಗೊಂಡ್ರೆ ಅದನ್ನೇ ಒಂದು ಎಸ್ ಚಾಲೆಂಜ್, ಐ ಹ್ಯಾವ್ ಟು ಡೂ ದಿಸ್, ಇದನ್ ಹೌ ಬೆಸ್ಟ್ ಕೆನ್ ಐ ಎಕ್ಸಿಕ್ಯೂಟ್, ಹೌ ಬೆಸ್ಟ್ ಕೆನ್ ಐ ಕೋಆರ್ಡಿನೇಟ್ ಅಂತ ಬಂದ್ರೆ ಡಿಫಿಕಲ್ಟ್ ಅನ್ಸಲ್ಲ, ವೇ ಫಾರ್ವರ್ಡ್ ಅನ್ಸುತ್ತೆ.
0: ಓಕೆ,
1: ಸೊ ಅದ್ ನೀವ್ ಹೆಂಗೆ ಪರ್ಸೀವ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
0: ಸೊ ಮೋಸ್ಟ್ ಆಫ್ ದಿ ಟೈಮ್ ನೀವು ಮನೆಗಿಂತ ಹೊರಗಡೆ ಇನ್ ಫೀಲ್ಡ್ ಇರೋದೇ ಜಾಸ್ತಿ ಅನ್ಸುತ್ತಲ್ವಾ?
1: ಹೌದು, ಶೂಟ್ಸ್ ಇದ್ದಾಗೆಲ್ಲ ಹೊರಗಡೆ ಇರ್ತೀನಿ, ಸ್ಟುಡಿಯೋದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ಹಂಗಂತ ಮನೇಲೂ ಇರ್ತೀನಿ, ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತೀನಿ, ಐ ಡಿವೈಡ್ ಮೈ ಟೈಮ್ ಅಕಾರ್ಡಿಂಗ್ಲಿ.
0: ಓಕೆ, ಗೌರಿ ಅವರು ಹುಡ್ಕೊಂಡು ಹೋಗ್ತಾ ಇರೋ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳಿ.
1: ನಂದು 2 ಪ್ರಾಜೆಕ್ಟ್ ಇದೆ ನೆಕ್ಸ್ಟ್ ಯೋಚನೆ ಮಾಡ್ತಿರೋದು. ಒಂದು ನಾನು ನಿಮ್ಗೆ ಹೇಳಿದೆ, ಫಿಟ್ಟಿಂಗ್ ಇನ್ ಟು ದ ಮಾಡರ್ನ್ ಸೊಸೈಟಿ, ಒಬ್ಬ ಮನುಷ್ಯ ಹೆಂಗೆ ಫಿಟ್ ಆಗಕ್ ಟ್ರೈ ಮಾಡ್ತಾನೆ ಅಂಡ್ ಹೌ ಹಿ ಚೇಂಜಸ್ ಲೂಸಿಂಗ್ ಹಿಸ್ ಐಡೆಂಟಿಟಿ ಅಂತ, ಅದೊಂದು ಪ್ರಾಜೆಕ್ಟ್ ಇದೆ ನಂದು. ಇಟ್ಸ್ ಅ ಫೀಚರ್ ಫಿಲಮ್ ಪ್ರಾಜೆಕ್ಟ್.
0: ಓಕೆ,
1: ಅದಲ್ಲದೆ ಒಂದು ಮ್ಯೂಸಿಕಲ್ ಆಲ್ಬಮ್ ಪ್ಲಾನ್ ಮಾಡ್ತಾ ಇದ್ದೀನಿ, ಅದು ಇಷ್ಟರಲ್ಲಿ ಈಗ ಅಲಖ್ ಅನ್ನೋ ಮ್ಯೂಸಿಕಲ್ ಆಲ್ಬಮ್ ಮಾಡಿದ್ದೆ ನಾನು, ಇಬ್ರು ಮ್ಯೂಸಿಕ್ ಕಂಪೋಸರ್ಸ್ ದೇಬುಲಿನಾ ಘೋಷ್ ಅಂತ ಮತ್ತೆ ಇನ್ನೊಬ್ರು ಸೌರವ್ ದೇ ಅಂತ, ತುಂಬಾ ಸಪೋರ್ಟ್ ಮಾಡಿ ಮಾಡಿದ್ರು. ಸೊ ಅವ್ರ ಜೊತೆನೆ ಇನ್ನೊಂದು ಮ್ಯೂಸಿಕಲ್ ಆಲ್ಬಮ್ ತರ ಮಾಡ್ಬೇಕು ಅಂತಿದ್ದೀನಿ ನಾನು.
0: ಓಕೆ,
1: ಸೊ ಅದ್ರ ಮೇಲೂ ವರ್ಕ್ ಮಾಡ್ತೇನೆ, ಕಾನ್ಸೆಪ್ಟ್ ಬೇಸ್ಡ್ ಆಲ್ಬಮ್.
0: ಓಕೆ ಗೌರಿ ಅವರೇ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಬರೀ ಸಿನಿಮಾ ಮಾತ್ರ ಅಲ್ಲ, ಅದರ ಹಿಂದಿರುವ ಇಮೋಷನಲ್ ಕನೆಕ್ಟ್ ಇರ್ಬೋದು ಅಥವಾ ಶ್ರಮ ಇರ್ಬೋದು, ಅದು ಎಷ್ಟು ದೊಡ್ಡದು ಅಂತ ಅರ್ಥ ಆಗತ್ತೆ. ಮತ್ತೆ ಹಲವಾರು ಜನ ಸಿನಿಮಾ ಪ್ರೊಡಕ್ಷನ್, ಸಿನಿಮಾ ಡೈರೆಕ್ಷನ್ ಕನ್ಸು ಕಾಣ್ತಿರೋ ಹೆಣ್ಮಕ್ಳಿಗೂ ಕೂಡ ನಿಮ್ಮ ಮಾತುಗಳು ಸ್ಫೂರ್ತಿ ಇವತ್ತೇನು ನೀವು ಮಾತಾಡಿದ್ದೀರಾ ಅದು. ಸೊ ಒಂದು ಸುಂದರ ಕಥೆಯನ್ನ ಅಷ್ಟೇ ಸುಂದರವಾಗಿ ತೆರೆಯ ಮೇಲೆ ತಂದಿರುವ ನಿಮ್ಮ ಧೈರ್ಯ ಮತ್ತೆ ಸೃಜನಶೀಲತೆಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ, ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಡೀವರ್ಸ್.
1: ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಇಟ್ ವಾಸ್ ಮೈ ಪ್ಲೆಜರ್ ಬೀಂಗ್ ಹಿಯರ್ ಅಂಡ್ ಸ್ಪೀಕಿಂಗ್ ಹಿಯರ್ ವಿತ್ ಯು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು.
0: ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಸಂಭಾಷಣೆಯಲ್ಲಿ ಭಾಗಿಯಾದವರು ಪ್ರತಿಭಾವಂತ ನಿರ್ದೇಶಕಿ, ದಿ ಜರ್ನಿ ಆಫ್ ಬೆಳ್ಳಿ ಮೂಲಕ ಸಿನಿ ಪ್ರೇಕ್ಷಕನ ಗಮನ ಸೆಳೆದಿರುವ ನಿರ್ದೇಶಕಿ ಗೌರಿ ಶ್ರೀನಿವಾಸ್ ಅವರು.

0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಇದು ನಿಮ್ಮ ನೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 12:30. ಇದೀಗ ಪ್ರಕಟಣೆಗಳು.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
3: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟುಬಲ್ಲೆನು ನಾನು ಜಾಣೆ.
4: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
2: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರ

0: ವಾರ್ತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM. ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: 2026-27 ಸಾಲಿಗೆ ನಾವೀನ್ಯತೆ, ತಾರ್ಕಿಕ ಸಾಧನೆಗಳು, ಕ್ರೀಡೆ ಮತ್ತು ಕಲೆ, ಸಾಂಸ್ಕೃತಿಕ, ಸಂಗೀತ ಈ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿದ 5-18 ವರ್ಷ ವಯೋಮಿತಿಯೊಳಗಿನ ಮಕ್ಕಳನ್ನು ಪ್ರತಿ ಕ್ಷೇತ್ರದಲ್ಲಿ 2 ಮಕ್ಕಳಂತೆ ಒಟ್ಟು 8 ಮಕ್ಕಳಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ನೀಡುತ್ತಿದ್ದು ಅದಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದೇ ತಿಂಗಳ 30 ಕೊನೆಯ ದಿನಾಂಕವಾಗಿರುತ್ತದೆ ಅರ್ಜಿ ಸಲ್ಲಿಸಲು. ಹೆಚ್ಚಿನ ಮಾಹಿತಿಗಾಗಿ ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬಾಲಭವನ ಆವರಣ, ಚಿತ್ರದುರ್ಗ ಇಲ್ಲಿ ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

2026-27 ಸಾಲಿನಲ್ಲಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಿದ್ದು, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಉತ್ತೇಜಿಸಲು ಹಾಗೂ ಈ ಕಾರ್ಯಕ್ರಮದಡಿ ಪ್ರಯೋಜನ ಪಡೆಯಲು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಎಸ್ಎಸ್ಪಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ ಹೀಗಿದೆ: ssp.postmatric.karnataka.gov.in ಅಥವಾ www.tw.kr.nic.in ನಲ್ಲಿ ಸಂಪರ್ಕಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಪರಿಶಿಷ್ಟ ಪಂಗಡಗಳ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಸಮಯ ಆಗಲಿದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ. ಇದರಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಬಗ್ಗೆ ಮಾಹಿತಿ ಪ್ರಸಾರವಾಗಲಿದೆ. ಬಳಿಕ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ದಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಬಗ್ಗೆ ಮಾಹಿತಿ ಪಡೆಯುವರಿ. ಬಳಿಕ 1:10 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.

0: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಈ ವಿಷಯದ ಕುರಿತು ಡಾಕ್ಟರ್ ಆತಿರಾ ಹಾಗೂ ಡಾಕ್ಟರ್ ಸುರೇಶ್ ನಗಳಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯ ಕುರಿತು ಏನ್ ಹೇಳ್ತಾರೆ ಮತ್ತು ಯಾವ ರೀತಿಯಾಗಿ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನ ಪಡೆಯಲಿಕ್ಕಿದ್ದೇವೆ. ನಮ್ಮ ಜೊತೆಗೆ ಇವತ್ತು ಇದ್ದಾರೆ ಡಾಕ್ಟರ್ ಆತಿರಾ ಎಸ್ ರವಿ ಹಾಗೂ ಡಾಕ್ಟರ್ ಸುರೇಶ್ ನೆಗಳಗುಡಿ. ಇವರು ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
2: ನಮಸ್ಕಾರ.
1: ಈಗ ಆತಿರಾ ಅವರೇ, ಮೊದಲನೇದಾಗಿ ಈ ಆಯುರ್ವೇದ ಅಂತ ಹೇಳಿದ ತಕ್ಷಣ ಸಾಮಾನ್ಯವಾಗಿ ಜನರಲ್ಲಿ ಬರುವಂತಹದ್ದು ಪಥ್ಯ, ಆಮೇಲೆ ಪಂಚಕರ್ಮ, ಈ ರೀತಿಯಾದಂತಹ ಚಿಕಿತ್ಸೆಗಳು. ಈ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಬಗ್ಗೆ ಏನಾದರೂ ಉಲ್ಲೇಖ ಇದೆಯಾ ಮತ್ತು ಯಾವ ರೀತಿಯಾದಂತಹ ಪ್ರಕ್ರಿಯೆ ಇದಾಗಿರುತ್ತೆ?
2: ಆಯುರ್ವೇದದಲ್ಲಿ 8 ಬ್ರಾಂಚಸ್ ಉಂಟು. ಅದರಲ್ಲಿ ಶಲ್ಯತಂತ್ರ ಅಂತ ಬ್ರಾಂಚ್

0: ಅದನ್ನು ಶಸ್ತ್ರಚಿಕಿತ್ಸೆ ಬಗ್ಗೆ ಡೀಟೇಲ್ ಆಗಿ ತುಂಬಾ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಆಚಾರ್ಯ ಸುಶ್ರುತ ಅವರು ಫಾತ್ರ ಸರ್ಜರಿ ಆಗಿ ಮಾಡರ್ನ್ ಸರ್ಜನ್ಸ್ ಮತ್ತೆ ನಾವು ಎಲ್ಲರೂ ಆಚಾರ್ಯ ಸುಶ್ರುತ ಅವರನ್ನು ಫಾತ್ರ ಸರ್ಜರಿ ಆಗಿ ರೆಸ್ಪೆಕ್ಟ್ ಮಾಡ್ತಾ ಇರೋದು.
1: ಆಯುರ್ವೇದದಲ್ಲಿ ಶಸ್ತ್ರಕರ್ಮ ಏ ತದ್ಯ ಅಂಗಂ ಪ್ರಥಮಂ ಅಂತ ಹೇಳಿದ್ದಾರೆ. ಆಯುರ್ವೇದದಲ್ಲಿ 8 ಶಾಖೆಗಳನ್ನು ಹೇಳಿ, ಆ ಶಾಖೆಗಳನ್ನು ಹೇಳುವಾಗ ಪ್ರಥಮತ ಹೇಳಿದ್ದೇ ಶಲ್ಯತಂತ್ರವನ್ನು. ಶಲ್ಯತಂತ್ರ ಆದ ಮೇಲೆ ಕಾಯ, ಬಾಲ, ಗ್ರಹ, ಊರ್ಧ್ವಾಂಗ, ದಂಷ್ಟ್ರ, ವೃಷಾನ್ ಅಂತ ಹೇಳಿದ್ದಾರೆ. ಅಂದ್ರೆ ಫಿಸಿಷಿಯನ್ಸ್ ಸೆಕ್ಷನು, ಪೆಡಿಯಾಟ್ರಿಕ್ ಸೆಕ್ಷನು, ಗೈನಕೊಲಾಜಿಕಲ್ ಸೆಕ್ಷನು, ENT ಸೆಕ್ಷನು, ಮತ್ತೆ ಟಾಕ್ಸಿಕಾಲಜಿ ಸೆಕ್ಷನು, ಮತ್ತು ಜೆರಿಯಾಟ್ರಿಕ್ ಸೆಕ್ಷನ್ ಹೀಗೆ ಹೋಗ್ತದೆ. ಹಾಗೆ ಹೇಳುವಾಗ ಏತದ್ಯ ಅಂಗಂ ಪ್ರಥಮಂ ಅಂತ ಹೇಳಿದ್ದೆ, ಯಾಕೆಂದ್ರೆ ಯಾವುದೇ ಒಂದು ಕಾಯಿಲೆ ಅನ್ನುವಂಥದ್ದು ಒಬ್ಬ ಮಾನವನ ಶರೀರದಲ್ಲಿ ಫಾರಿನ್ ಬಾಡಿ ಇರುವ ಕಾರಣ. ಫಾರಿನ್ ಬಾಡಿ ಅಂದ್ರೆ ಏನು? ವಿದೇಶಿ ವಸ್ತು ಅಂತ ಹೇಳಿ, ನಮ್ಮ ಶರೀರಕ್ಕೆ ಬೇಡವಾದ ವಸ್ತು. ಯಾವುದೇ ಒಂದು ವಸ್ತು ನಮ್ಮ ಶರೀರದೊಳಗೆ ಇದ್ದರೆ ಅದು ಬೇಡವಾದಂತ ವಸ್ತುವಾಗಿದ್ದ ಅದು ಕಾಯಿಲೆಯನ್ನು ತರ್ತದೆ ಅಂತ ಹೇಳುವಂತಹದ್ದೇ ಮೂಲ ಸೂತ್ರ. ಅದರಿಂದಲೇ ದುಃಖ ಬರ್ತದೆ ಅಂತ. ಹಾಗಾದ್ರೆ ಶಲ್ಯ ಅಂದ್ರೆ ಬೇಡದ ವಸ್ತು. ನಮ್ಮ ಉದ್ದೇಶ ಏನು? ಬೇಡದ ವಸ್ತುವನ್ನು ಹೊರಗೆ ತೆಗಿಬೇಕು. ಆ ಬೇಡದ ವಸ್ತುವನ್ನು ಹೊರಗೆ ತೆಗೆಯುವುದನ್ನೇ ಫಾರಿನ್ ಬಾಡಿ ರಿಮೂವಲ್ ಅಂತ ಕರಿತೇವೆ. ಅದು ಯಾವುದೇ ರೂಪದಲ್ಲಿ ಇರಬಹುದು. ಅಂತದ್ರಲ್ಲಿ ನಮ್ಮ ಶರೀರದಲ್ಲಿ ಇರುವಂತಹ ಯಾವ ಬೇಡದ ವಸ್ತು ಅಂತ ನಾವು ಹೇಳಿದೆವಲ್ಲ, ಎಲ್ಲವೂ ಬೇಡದ ವಸ್ತುಗಳೇ. ಒಂದು ಜ್ವರ ಬಂದರೂ ಸಹ ಅದರಲ್ಲಿ ನಮ್ಮ ಕೆಲವು ಕಫ, ವಾತ, ಪಿತ್ತ ಇತ್ಯಾದಿಗಳು ಹೆಚ್ಚಾಗಿ ಬೇಡದ ವಸ್ತು ಆಗ್ತದೆ. ಇನ್ನೊಂದು ಕಾಯಿಲೆಯಲ್ಲೂ ಆಗ್ತದೆ, ಮತ್ತೊಂದು ಕಾಯಿಲೆಯಲ್ಲೂ ಆಗ್ತದೆ. ಹಾಗೆ ಪಂಚಕರ್ಮ ಇತ್ಯಾದಿಗಳಿಂದ ತೆಗೆಯಲು ಆಗದಂತಹ ಸಂದರ್ಭದಲ್ಲಿ ಅಂದ್ರೆ ವಾಂತಿ ಬರಿಸಿ, ಬೇದಿ ಮಾಡಿಸಿ ಇತ್ಯಾದಿಗಳಿಂದ, ಅಥವಾ ಅಭ್ಯಂಗ, ಎಣ್ಣೆ ಇತ್ಯಾದಿ ಮಾಡಿದ್ರೆ ತೆಗಿಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂತಹದ್ದು ಒಂದು ಕೇಂದ್ರೀಕೃತವಾದಂತಹ ಅಂಶಗಳೆಲ್ಲ ಶಲ್ಯಗಳು. ಅದು ಫಾರಿನ್ ಬಾಡಿ, ಮುಳ್ಳು ಇದ್ದಾಗೆ ನಮ್ಮ ಶರೀರದೊಳಗಡೆ. ಒಂದು ಗಡ್ಡೆ ಬೆಳೆದ್ರೆ ಅದು ಸಹ ಬೇಡದ ವಸ್ತು. ಹಾಗೆ ಏನೇ ಇರಬಹುದು, ಒಂದು ನಾರ್ಮಲ್ ಅಂತ ನಾವೇನ್ ಹೇಳ್ತೇವೆ, ರಚನಾತ್ಮಕವಾದ ರೀತಿಯಲ್ಲಿ ಇಲ್ಲದಂತಹ ಒಂದು ಪ್ರಕ್ರಿಯೆಯು ಶರೀರದಲ್ಲಿ ಉಂಟಾದಾಗ ಅದನ್ನು ತೆಗೆಯುವುದಕ್ಕೆ ಈ ಶಲ್ಯತಂತ್ರ ಅಂತ ಹೇಳಿದ್ದಾರೆ. ಅದು ಆಗ ಉದಾಹರಣೆ ಮಾಡ್ತಾವ್ರು, ಎಲ್ಲವೂ ಶಲ್ಯಗಳೇ. ಬೇರೆ ಬೇರೆ ಶಲ್ಯಗಳಿಗೆ ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಪಂಚಕರ್ಮ ಇತ್ಯಾದಿಗಳನ್ನು ಮಾಡಿದ್ರೆ ನಮಗೆ ನಮ್ಮ ಸ್ವಾಭಾವಿಕವಾದ ಬಾಯಿ, ಗುದ ಇತ್ಯಾದಿಗಳನ್ನ ತೆಗೆಯಲು ಬಾರದಿದ್ದಾಗ ಒಂದು ಓಪನ್ ಅಥವಾ ದ್ವಾರವನ್ನು ನಿರ್ಮಿಸಿ ಹೊರಗೆ ತೆಗೀರಿ ಅಂದ್ರೆ ನಾವೀಗ ಸರ್ಜರಿ, ಒಂದು ಬ್ಲೇಡ್ನಲ್ಲಿ ಒಂದು ಕತ್ತರಿಸುವುದು ಮತ್ತೆ ಓಪನ್ ಮಾಡುವುದು ತೆಗೆಯುವುದು, ಹಾಗೆ ಹೇಳಿದ್ದಾರೆ. ಹಾಗಾಗಿಯೇ ಇದಕ್ಕೆ ಪ್ರಥಮಾಂಗ ಅಂತ ಹೇಳಿದ್ದಾರೆ, ಉತ್ತಮಾಂಗ ಅಂತ ಹೇಳಿದ್ದಾರೆ. ಶಲ್ಯತಂತ್ರ ಅನ್ನುವಂತಹದ್ದು ಈ ರೀತಿ ನಮ್ಮ ಶರೀರದಲ್ಲಿ ಬೇಡವಾದ ವಸ್ತುವನ್ನು ಸಾಮಾನ್ಯ ವಿಧಾನದಿಂದ ತೆಗೆಯಲು ಆಗದಿದ್ದಾಗ ಶಸ್ತ್ರಗಳನ್ನು ಬಳಸಿ ಮಾಡುವಂತಹದ್ದು ಅಂತ ಹೇಳ್ಬೋದು. ಅದಕ್ಕೆ ಬೇಕಾದ ಹಲವಾರು ವಿಚಾರಗಳು, ಶಸ್ತ್ರಗಳ ಒಂದು ಪ್ರಕಾರಗಳು ಇತ್ಯಾದಿಗಳು, ಈಗ ನಾವು ಅಲೋಪತಿಯಲ್ಲಿ ಯಾವುದು ಬಳಸ್ತೇವೆ ಅವೆಲ್ಲವನ್ನೂ ಹೇಳಿದ್ದಾರೆ. ನಮ್ಮ ಶಸ್ತ್ರಕ್ರಿಯೆಗೆ ಬೇಕಾದ ಬ್ಲೇಡ್ಗಳಿರ್ಬೋದು, ಹಿಡಿಯುವ ಬೇರೆ ಬೇರೆ ಫೋರ್ಸೆಪ್ಸ್ಗಳಿರ್ಬೋದು, ಮೂಲವ್ಯಾಧಿ ನೋಡುವ ಪ್ರೊಕ್ಟೋಸ್ಕೋಪ್ ಇರ್ಬೋದು, ಇದೆಲ್ಲ ಆಯುರ್ವೇದದಲ್ಲಿ ಇದೆ. ವಿವರಣಾತ್ಮಕವಾಗಿ ಶ್ಲೋಕದಲ್ಲಿಯೇ ಇದೆ ಹೇಗೆ ತಯಾರು ಮಾಡಬೇಕು ಅಂತಲೂ ಇದೆ. ಹಾಗೆ ಹೇಳ್ತಾ ಮತ್ತೆ ಸರ್ಜರಿಗಳು ಹೇಳ್ತಾರೆ.
2: ಇದೀಗ ಅಲೋಪತಿಯ ಸರ್ಜರಿಗೆ ಹೋಲಿಸಿದ್ರೆ ಅದರ ಪ್ರಕ್ರಿಯೆಗಳು ಒಂದೇ ತರ ಇರುತ್ತೋ ಅಥವಾ ಏನಾದ್ರದಲ್ಲಿ ಭಿನ್ನತೆಗಳನ್ನು ಕಾಣಬಹುದು?
1: ಅಲೋಪತಿಯ ಪ್ರಕಾರ ನಾವು ನೋಡಿದ್ರೆ ಭಿನ್ನತೆ ಅನ್ನುವಂಥದ್ದು ಶಸ್ತ್ರಕ್ರಿಯೆಯಲ್ಲಿ ಬರುವುದಿಲ್ಲ. ಯಾಕೆ ಗೊತ್ತಾ? ಶಸ್ತ್ರಕ್ರಿಯೆ ಅಂದ್ರೆ ಏನು? ಒಂದು ಕತ್ತರಿಸುವ ಕ್ರಿಯೆ, ಅದು ಯಾವುದೇ ಕ್ರಮದಲ್ಲಿ ಇರಬಹುದು. ಒಂದು ಕತ್ತರಿಸುವುದು, ಅಲ್ಲಿ ನಮಗೆ ಯಾವುದ ಬೇಡವಾದ ವಸ್ತು ಇತ್ತೋ ಅದನ್ನು ತೆಗೆಯುವುದು. ಆದ್ದರಿಂದಲೇ ಕರುಳನ್ನು ಸಹ ಕತ್ತರಿಸಿ ರಿಪೇರಿ ಮಾಡುವ ವಿಷಯವನ್ನು ಹಿಂದೆ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಂದ್ರೇನು, ಹೆಚ್ಚು ವ್ಯತ್ಯಾಸ ಇಲ್ಲ, ಆದ್ರೇನು ಈಗ ಅಡ್ವಾನ್ಸ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಬಹಳಷ್ಟು ಹೊಸ ಹೊಸ ಆವಿಷ್ಕಾರಗಳು ಉಂಟಾಗಿವೆ. ಮೂಲತಃ ಯಾವುದೇ ವ್ಯತ್ಯಾಸಗಳಿಲ್ಲ. ಸುಶ್ರುತ ಹೇಳಿದ ಎಲ್ಲ ಇವನ್ನ ಮೂಡಗರ್ಭದ ಬಗೆಗೆ ಸಹ ಹೇಳಿದ್ದಾರೆ. ಅಂದ್ರೆ ಸಿಸೇರಿಯನ್, ಡಿಯೋಡಿನಲ್ಲಿ ಅಲ್ಸರಿನ ರಿಪೇರಿ ಮಾಡುವುದು ಹೇಳಿದ್ದಾರೆ, ಹರ್ನಿಯವನ್ನು ತೆಗೆಯುವುದು ಹೇಳಿದ್ದಾರೆ, ಕಿಡ್ನಿಯಿಂದ ಕಲ್ಲನ್ನು ತೆಗೆಯುವುದನ್ನು ಹೇಳಿದ್ದಾರೆ. ಯಾವುದರಲ್ಲಿಯೂ ದೊಡ್ಡದಾದ ವ್ಯತ್ಯಾಸಗಳು ಇಲ್ಲವ. ಈಗಾಗಲೇ ನಾನು ಹೇಳಿದ ಹಾಗೆ ಮತ್ತೆ ಅಂದ್ರೆ ಲ್ಯಾಪ್ರೋಸ್ಕೋಪಿ ಬಂದಿರಬಹುದು, ಲೇಸರ್ ಬಂದಿರಬಹುದು, ಇತ್ಯಾದಿ ಬಂದಿರಬಹುದು, ಎಲ್ಲ ನೂತನ ಆವಿಷ್ಕಾರಗಳು. ಹಾಗಾಗಿಯೇ ಶಸ್ತ್ರ ಕರ್ಮ ಅನ್ನುವಂಥದ್ದು ಒಂದೇ, ಅದರಲ್ಲಿ ವ್ಯತ್ಯಾಸ ಇಲ್ಲ, ಪಠ್ಯ ಮಾತ್ರ ಬದಲಾವಣೆ ಅಷ್ಟೇ.
2: ಈಗ ಅಲೋಪತಿಯಲ್ಲಿ ನಾವು ಅರಿವಳಿಕೆ ಬಗ್ಗೆ ಮಾತಾಡ್ತೇವೆ ಶಸ್ತ್ರಚಿಕಿತ್ಸೆಗಿಂತ ಮುಂಚೆ. ಆಯುರ್ವೇದದಲ್ಲಿ ಇದು ಯಾವ ರೀತಿಯಾಗಿರುತ್ತೆ?
0: ಆಯುರ್ವೇದದಲ್ಲಿ ಮುಂಚೆ ಎಲ್ಲ ಅನಸ್ಥೀಶಿಯಾ ಆಗಿ ಅಂತೂ ವಿಭಾಗ ಇರುವುದಿಲ್ಲ. ಸೊ ಆ ಟೈಮಲ್ಲಿ ಮದ್ಯಪಾನದ ಒಂದು ಡಿಫ್ರೆಂಟ್ ಸ್ಟೇಜಸ್ ಉಂಟು. ಅದರಲ್ಲಿ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಲ್ಲಿ ಮದ್ಯ ಕುಡಿಸಿ ಆಮೇಲೆ ಇದನ್ನು ಶಸ್ತ್ರಕರ್ಮ ಮಾಡ್ತಾ ಇರುವುದು. ಮತ್ತೆ ಅದ್ರ ಜೊತೆ ಪೇಷಂಟ್ ಜೊತೆ ಇರೋದು ಬೈಸ್ಟ್ಯಾಂಡರ್, ಅವರು ತುಂಬಾ ಸ್ಟ್ರಾಂಗ್ ಇರಬೇಕಂತ ಸ್ಪೆಷಲ್ ಆಗಿ ಹೇಳಿದ್ದಾರೆ. ಯಾಕೆಂದ್ರೆ ಪ್ರೊಸೀಜರ್ ಈ ತರ ಶಸ್ತ್ರಕರ್ಮ ಮಾಡುವ ಟೈಮ್ ಅಲ್ಲಿ ಅವರನ್ನು ಗಟ್ಟಿ ಹಿಡ್ಬೇಕು, ಸೊ ಅದಕ್ಕೋಸ್ಕರ ಹೀಗೆ ಎಲ್ಲ ಮಾಡ್ತಾ ಇತ್ತು.
1: ಸ್ಥಿರ ಬಲವಂತ ಅಂತ ಹೇಳಿದ್ದಾರೆ. ಆ

ಮೊದಲಿನ ಕಾಲದಲ್ಲಿ ಪ್ರಾಯಶಃ ಮನುಷ್ಯರಿಗೆ ವಿಲ್ ಪವರ್ ಜಾಸ್ತಿ ಇತ್ತು. ಇದು ನಾವು ಹಳ್ಳಿಗಳಲ್ಲಿ ನೋಡ್ತೇವೆ. ನಾನು ಎಷ್ಟೋ ಸಾರಿ ನನ್ನ ವಿಲೇಜ್ ಪ್ರಾಕ್ಟೀಸ್ ನಲ್ಲಿ ಬಿಗಿನಿಂಗ್ ಅಲ್ಲಿ ಇದ್ದಾಗ ಯಾರಾದ್ರೂ ಕುರ ಇತ್ಯಾದಿ ಆದ್ರೆ ದೆಪ್ಪಲ ಡಾಕ್ಟರ್ ಅಂತ ಹೇಳಿ ನಮ್ಮ ಕೈಯನ್ನು ಎತ್ತಿ ಕೊಡ್ತಿದ್ರು. ಎನಸ್ಟೀಶಿಯಾ ಇಲ್ಲ ಏನೂ ಇಲ್ಲ, ಡೈರೆಕ್ಟ್ ಮಾಡಿ ಅಂತ ಹೇಳುವ ತರ. ಹಾಗೆ ಒಂದು ಅದು. ಇನ್ನೊಂದು ಎನಸ್ಟೀಶಿಯಾ ಆವಾಗ ಇಲ್ಲದ ಕಾರಣ ಎರಡು ವಿಷಯ ನಮಗೆ ಸಿಗ್ತದೆ. ಒಂದು ಈಗಾಗಲೇ ಡಾಕ್ಟರ್ ಅತೀರ್ ಅವರು ಹೇಳಿದ ಹಾಗೆ ತೀಕ್ಷ್ಣವಾದ ಮದ್ಯವನ್ನು ಕೊಡುವುದು. ಯಾರಿಗೆ? ಮದ್ಯಪಾನ ಮಾಡುವವನಿಗೆ ತೀಕ್ಷ್ಣವಾದ ಮದ್ಯಪಾನ ಕೊಟ್ಟಾಗ ಆತನಿಗೆ ಅದು ಆ ಆಲ್ಕೋಹಾಲ್ ನಲ್ಲಿ ಸ್ಟೇಜ್ ಗಳಿದೆ. ಶುರುವಿನ ಸ್ಟೇಜ್ ಅಲ್ಲಿ ಹೆಚ್ಚೇನು ಆಗುದಿಲ್ಲ, ಎರಡನೇ ಸ್ಟೇಜ್ ಅಲ್ಲಿ ಬಡಬಡಿಸ್ತಾನೆ, ಮೂರನೇ ಸ್ಟೇಜ್ ಅಲ್ಲಿ

0: ಯಾರಿಗೆ ಮದ್ಯಪಾನ ಮಾಡುವವನಿಗೆ ತೀಕ್ಷ್ಣವಾದ ಮದ್ಯಪಾನ ಕೊಟ್ಟಾಗ ಆತನಿಗೆ ಅದು ಆ ಆಲ್ಕೋಹಾಲ್ ನಲ್ಲಿ ಸ್ಟೇಜ್ ಗಳಿದೆ. ಶುರುವಿನ ಸ್ಟೇಜ್ ಅಲ್ಲಿ ಹೆಚ್ಚೇನು ಆಗುದಿಲ್ಲ, ಎರಡನೇ ಸ್ಟೇಜ್ ಅಲ್ಲಿ ಬಡಬಡಿಸ್ತಾನೆ, ಮೂರನೇ ಸ್ಟೇಜ್ ಅಲ್ಲಿ ಬೀಳ್ತಾನೆ ಅಂತ ಹೇಳಿ ನಾವು ಗೊತ್ತದ ಕುಡಿದವರದ್ದೇ ನಾವು ನೋಡುವಾಗ. ಹಾಗೆ ಇಲ್ಲಿ ಸಹ ಹೇಳಿದ್ದಾರೆ ಅವರು, ಆ ಮೂರನೇ ಸ್ಟೇಜ್ಗೆ ಒಯ್ಯುವಷ್ಟು ಮದ್ಯವನ್ನು ಕುಡಿಸಬೇಕು, ಆಮೇಲೆ ಅವನನ್ನು ಆಪರೇಟ್ ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ, ಮೋಹಚೂರ್ಣ ಅಂತ ಹೇಳಿ. ಆ ಮೋಹಚೂರ್ಣದ ಇಂಗ್ರೀಡಿಯೆಂಟ್ ನಮಗೆ ಇನ್ನೂ ಗೊತ್ತಿಲ್ಲ, ಆದ್ರೆ ಅದನ್ನು ಮೂಗಿಗೆ ಹಿಡಿದ್ರೆ ಸಾಕು ಅವನಿಗೆ ಅನಸ್ಥಿಸಿ ಆಗ್ತದೆ, ಗೊತ್ತಾಗುವುದಿಲ್ಲ ಅಂತ ಹೇಳಿ. ಪ್ರಾಯಶಃ ಅದರಿಂದಲೇ ಇರಬಹುದು ಕ್ಲೋರೋಫಾರ್ಮ್ ಬಂದದ್ದು. ಪ್ರಥಮತಃ ಎಲೋಪತಿಯಲ್ಲಿ ಸಹ ಬೇರೆ ಯಾವ ಅನಸ್ಟೀಶಿಯಗಳು ಇರಲಿಲ್ಲ, ಕ್ಲೋರೋಫಾರ್ಮ್ ಅನ್ನು ಹತ್ತಿಯನ್ನು ಮೂಗಿನಲ್ಲಿ ಹಿಡಿಯುವುದೇ ಇದ್ದದ್ದು. ಹಾಗೆ ಇದರಲ್ಲಿ ಅನಸ್ಟೀಶಿಯದಲ್ಲಿ ಮೋಹಚೂರ್ಣ ಅಂತ ಒಂದು ಬಂದಿದೆ. ಅದರ ವಿಷಯ, ಅದರ ಒಳಗಿರುವ ಇಂಗ್ರೀಡಿಯೆಂಟ್ ನಮಗೆ ಇನ್ನೂ ಗೊತ್ತಿಲ್ಲ, ಅದರ ಬಗ್ಗೆ ಉಲ್ಲೇಖಗಳು ಸಿಗ್ತಾ ಇಲ್ಲ. ಅದು ಸರಿಯಾಗಿ ಮೋಹಚೂರ್ಣದ ಉಲ್ಲೇಖ ಇದೆ, ಆದರೆ ಏನಿದೆ ಅಂತ ಇಲ್ಲ. ಹಾಗೆ ಇನ್ನೊಂದು ಪ್ರಶ್ನೆ ನೀವು ಕೇಳಬಹುದು, ಅನಸ್ಟೀಶಿಯ ಎಲ್ಲ ಕೊಟ್ಟು ಆಪರೇಷನ್ ಎಲ್ಲ ಮಾಡಿದ್ವಿ, ಆಪರೇಷನ್ ಆದ್ಮೇಲೆ ಅವನಿಗೆ ಹೇಗೆ ಪುನಃ ಸ್ಮೃತಿ ತರಿಸ್ತೀರಿ ಅಂತ ಹೇಳಿ. ಅದಕ್ಕೂ ನಮ್ಮಲ್ಲಿ ಆವಾಗ ಒಂದು ಸಂಜೀವಿನಿ ಕಲ್ಪ ಅಂತ ಹೇಳಿದ್ರು. ಆ ಸಂಜೀವಿನಿ ಕಲ್ಪವನ್ನು ಮೂಸಿ ಮೂಗಿಗೆ ಹಿಡಿದ್ರೆ ಪುನಃ ಅವನು ಮರುಸ್ಥಿತಿಗೆ ಬರ್ತಾನೆ ಅಂತ ಹೇಳಿ. ಹೀಗೆ ಅರಿವಳಿಕೆ ಅನ್ನುವಂತದ್ರ ಒಂದು ಕಲ್ಪನೆ ಇತ್ತು ಅನ್ನುವುದನ್ನು ನಾವು ಸ್ಪಷ್ಟವಾಗಿ ಈ ವಿಚಾರಗಳಿಂದ ತಿಳ್ಕೊಳ್ಬಹುದು. ಇದು ಸುಶ್ರುತ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಇದೆ. ಹಾಗಾಗಿ ಅರಿವಳಿಕೆ ಇತ್ತು, ಅರಿವಳಿಕೆಯನ್ನು ಈ ರೀತಿಯಲ್ಲಿ ಉಪಯೋಗ ಮಾಡಿ ಬೇರೆ ಬೇರೆ ಸರ್ಜರಿಗಳನ್ನು ಮಾಡ್ತಿದ್ರು, ಮತ್ತು ಗಟ್ಟಿಯಾಗಿ ನಾಲ್ಕು ಕಡೆಯಿಂದ ಬಿಗಿದು ಕಟ್ಟಿ ಹಿಡಿದು ಹೀಗೆ ತುಂಬಾ ಇದೆ. ಅದರ ವಿವರಣೆಗಳು ಬೇರೆ ಬೇರೆ ಸರ್ಜರಿಗೆ ಬೇರೆ ಬೇರೆ ತರ ಹೇಳ್ತಾರೆ. ಪೊಸಿಷನಿಂಗ್ ಸಹ ಹೇಳಿದ್ದಾರೆ ನಮ್ಮ ಇದರಲ್ಲಿ ಎಲೋಪತಿಯಲ್ಲಿರುವಾಗ, ಮೂಲವ್ಯಾಧಿಗೆ ಎಲ್ಲ ಕಾಲೆತ್ತರದಲ್ಲಿ ಇಟ್ಟು ಮಾಡುವಂತದ್ದು, ಹೊಟ್ಟೆದಕ್ಕೆ ನೇರ ಮಲಗಿಸುವುದು, ಬೆನ್ನಿನದ್ದು ಮಾಡೋದಾದ್ರೆ ಅಡ್ಡ ಮಲಗಿಸುವುದು, ಕಾಲಿನದ್ದು ಮಾಡೋದಾದ್ರೆ ಕಾಲನ್ನು ಎತ್ತುವುದು, ಹೀಗೆಲ್ಲ ಪೊಸಿಷನಿಂಗ್ ಸಹ ಇದೆ. ಹೀಗಿತ್ತು
1: ಡಾಕ್ಟರ್. ಈಗ ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡುವಾಗ ಅನುಶಸ್ತ್ರ ಕರ್ಮ ಅನ್ನುವಂಥದ್ದನ್ನ ಕೇಳ್ತೇವೆ. ಏನಿದು ಅನುಶಸ್ತ್ರ ಕರ್ಮ ಅನ್ನುವಂಥದ್ದು?
2: ಅಣುಶಸ್ತ್ರ ಅಂತ ಶಸ್ತ್ರಕರ್ಮ ಫಸ್ಟ್ ಆಗಿ ಇದ್ದದ್ದು, ಅದು ಸೆಕೆಂಡ್ ಆಗಿ ನಾವು ಅಣುಶಸ್ತ್ರ ಅನುಪಶ್ಚಾತ್ ಇಲ್ಲಿ ಅನುಶಸ್ತ್ರ ಕರ್ಮ. ಅದರಲ್ಲಿ ಅಗ್ನಿಕರ್ಮ, ಜಲೋಕಾವಚರ್ಣ, ಕ್ಷಾರಕರ್ಮ ಇದೆಲ್ಲ ಇಂಪಾರ್ಟೆಂಟ್ ಆಗಿ ಇರ್ತದೆ. ಅದರಲ್ಲಿ ಅಗ್ನಿಕರ್ಮ ಅಂದ್ರೆ ಅಗ್ನಿ ಯೂಸ್ ಮಾಡಿ ಮಾಡುದು. ಅದರಲ್ಲಿ ಅದು ಅಗ್ನಿಕರ್ಮ ಶಲಾಕ, ಪಂಚಲೋಹ ಇಂತು ಬಿಲ್ಟ್ ಮಾಡೋದು ಅಗ್ನಿಕರ್ಮ ಶಲಾಕ ಯೂಸ್ ಮಾಡಿ ಅದೆಲ್ಲ ಅದು ರಿಮೂವ್ ಮಾಡ್ತದೆ ಅಗ್ನಿಕರ್ಮ ಶಲಾಕ ಯೂಸ್ ಮಾಡಿ. ಮತ್ತೆ ಜಲೋಕಾವಚರ್ಣ ಅಂದ್ರೆ ಲೀಚ್ ಥೆರಪಿ, ರಕ್ತ ತೆಗೀಲಿಕ್ಕೆ ಅದು ಲೀಚ್ ಯೂಸ್ ಮಾಡ್ತದೆ. ಮತ್ತೆ ಸಿರಾವ್ಯಧ ಅಂತ ರಕ್ತ ಮೋಕ್ಷಣ ಅದು ಡಿಫ್ರೆಂಟ್ ವೆರೈಟಿ, ಅದು ಸಿರಾವ್ಯಧದಲ್ಲಿ ನೀಡಲ್ ಯೂಸ್ ಮಾಡಿ ರಕ್ತ ತೆಗಿತದೆ, ಅದು ವೆರಿಕೋಸ್ ವೀನ್ ಹಾಗೆ ಎಲ್ಲ ಯೂಸ್ ಮಾಡ್ತದೆ. ಜಲೋಕಾವಚರ್ಣ ಅದು ಸ್ಕಿನ್ ಡಿಸೀಸಸ್, ಪಿಂಪಲ್ಸ್ ಆತರ, ಅದು ನಾನ್ ಹೀಲಿಂಗ್ ಅಲ್ಸರ್ಸ್ ಅಂದ್ರೆ ಅದು ತುಂಬಾ ಟೈಮ್ ಅಂತೂ ನಾವು ಟ್ರೀಟ್ಮೆಂಟ್ ಎಲ್ಲ ಮಾಡಿದೆ ಬಟ್ ಅದು ಒಣಗ್ಲಿಲ್ಲ, ಆ ತರದು ಡಿಸೀಸಸ್ ಅದಕ್ಕೆಲ್ಲನು ಇದು ಜಲೋಕಾವಚರ್ಣ ತುಂಬಾ ಎಫೆಕ್ಟ್ ಉಂಟು.
0: ಹೌದು, ಅರ್ಧ ಚಿಕಿತ್ಸೆ ಅಂತ ಕರೆದಿದ್ದಾರೆ ಈ ರಕ್ತ ಮೋಕ್ಷಣಕ್ಕೆ. ಸಿರಾವ್ಯದ ಚಿಕಿತ್ಸಾರ್ಧಂ ಅಂತೇಳಿ, ಇಡೀ ಒಬ್ಬ ವ್ಯಕ್ತಿಗೆ ಬಂದಂತ ಕಾಯಿಲೆಯಲ್ಲಿ ಯಾವುದೇ ಕಾಯಿಲೆ ಆಗಿದೆ ವಾತ ಪಿತ್ತ ಮತ್ತು ಕಫಗಳ ವ್ಯತ್ಯಾಸ ಆಗಿ ಆಗುವಂತದ್ದು ಅಂತ ಹೇಳ್ತಾರೆ. ಆದ್ದರಿಂದಲೇ ಈ ರಕ್ತವನ್ನು ತೆಗೆದರೆ ಅವನಿಗೆ ಅರ್ಧಾಂಶ ಚಿಕಿತ್ಸೆ ಆಯಿತು ಅಂತ ಲೆಕ್ಕ, ಅಂದ್ರೆ ಅರ್ಧ ಗುಣ ಆಯಿತು ಅಂತೇಳಿ. ಯಾಕೆಂದ್ರೆ ಕೆಟ್ಟ ರಕ್ತವು ಹೋಗ್ತದೆ, ಕೆಟ್ಟ ರಕ್ತ ಹೋದಾಗ ಅಲ್ಲಿ ಏನಾಗ್ತದೆ, ಹೊಸ ರಕ್ತ ಹುಟ್ಟುತ್ತದೆ. ಈ ಕೆಟ್ಟ ರಕ್ತವನ್ನು ತೆಗೆದು ಹೊಸ ರಕ್ತವನ್ನು ಹುಟ್ಟುವಾಗ ಏನಾಗ್ತದೆ, ಆ ಹೊಸ ರಕ್ತದಲ್ಲಿ ಶಕ್ತಿ ಜಾಸ್ತಿ ಇರ್ತದೆ. ರೆಟಿಕ್ಯುಲೋಥೀಲೋ ಎಂಡೋಥೀಲಿಯಂ ಅಂತ ಇದೆ, ಅದು ರಕ್ತವನ್ನು ಉತ್ಪಾದನೆ ಮಾಡುವ ಘಟಕ ನಮ್ಮ ಶರೀರದಲ್ಲಿ ಪ್ರಿಯಾದಿಂದ. ಆ ರೆಟಿಕ್ಯುಲೋ ಎಂಡೋಥೀಲಿಯಂ ಆಕ್ಟಿವೇಷನ್ ಅಂತ ಆಗ್ತದೆ. ಹಾಗಾಗಬೇಕಾದ್ರೆ ಅದಕ್ಕೊಂದು ಕಾರಣ ಬೇಕಲ್ಲ, ರಕ್ತ ಕಡಿಮೆ ಆದಾಗ ಅದು ಶುರು ಆಗ್ತದೆ ಆಕ್ಟಿವ್ ಆಗ್ಲಿಕ್ಕೆ. ಹಾಗೆ ಏನಾಗ್ತದೆ, ಹೊಸ ರಕ್ತ ಬರ್ತದೆ. ಒಂದು ಲೋಟ ಹಾಲಿನಲ್ಲಿ ನೀವು ಒಂದು ಅರ್ಧ ಆದ ಮೇಲೆ ಅದಕ್ಕೆ ಒಂದು ಲೋಟ ವಿಷ ಮತ್ತು ಒಂದು ಲೋಟ ಹಾಲು, ಅದನ್ನು ಆ ವಿಷದ ಹಾಲಿಗೆ ಸೇರಿಸ್ತಾ ಬಂದು ಆದಾಗ ಈ ಹೊಸ ಹಾಲಿನಲ್ಲಿ ವಿಷ ಇಲ್ಲದ ಹಾಗೆ ಆಗ್ತದೆ. ಆ ವಿಷ ಇರುವ ಹಾಲಿಗೆ ನೀವು ಹಾಲು ಹಾಕ್ತಾ ಹಾಕ್ತಾ ಹಾಕ್ತಾ ಹೋದಾಗ ಅದರಲ್ಲಿ ವಿಷ ಕಡಿಮೆ ಆಗ್ತದೆ. ಹೀಗೊಂದು ಸಿದ್ಧಾಂತ ಇದೆ. ಅಂದ್ರೆ ಏನು, ಕ್ವಾಲಿಟೇಟಿವ್ ಇಂಪ್ರೂವ್ಮೆಂಟ್ ಅಂತ ಹೇಳಿ, ಕ್ವಾಲಿಟಿಯಲ್ಲಿ ಆಗುವ ಇಂಪ್ರೂವ್ಮೆಂಟ್ ರಕ್ತದಲ್ಲಿ, ಮನುಷ್ಯನ ಶರೀರದಲ್ಲಿ ಹೆಮೋಗ್ಲೋಬಿನ್ ಹೆಚ್ಚಾಗ್ತದೆ. ಹಿಸ್ಟಮಿನ್ಸ್ ಅಂತೇಳಿ ನಾವೇನು ಎಲರ್ಜಿ ಕೊಡುವಂತಹದ್ದು ಹೇಳ್ತೇವಲ್ಲ, ತುರಿಕೆ ಇತ್ಯಾದಿಗಳು ಬರುವುದು, ಅವುಗಳು ಬರುವ ಆ ಹಿಸ್ಟಮಿನ್ಗಳು ಹೆಚ್ಚು ಹೊರಗೋಗ್ತವೆ ಹೊಸ ರಕ್ತ ಬರುವಾಗ. ಹಾಗಾಗಿ ಈ ರಕ್ತ ಮೋಕ್ಷಣವನ್ನು ಎಲರ್ಜಿ ಕಾಯಿಲೆಗಳಲ್ಲಿ ಮಾಡ್ತೇವೆ. ರಕ್ತವನ್ನು ತೆಗೆಯುವುದು ಸೀದಾ ಒಂದು 200 ml 300 ml ವರೆಗೆ ತೆಗಿಬಹುದು. ಆದ್ದರಿಂದಲೇ ಬ್ಲಡ್ ಡೊನೇಷನ್ ಅಂತ ನಾವೇನು ಹೇಳ್ತೇವೆ, ರಕ್ತವನ್ನು ಇನ್ನೊಬ್ಬ ರೋಗಿಗೆ ಕೊಡುವುದರಿಂದ ಆ ರೋಗಿಗೆ ಪ್ರಯೋಜನ ಆಗುವುದು ಮಾತ್ರವಲ್ಲದೆ ಈತನಿಗೂ ಪ್ರಯೋಜನ ಆಗ್ತದೆ, ಕೊಟ್ಟವನಿಗೂ ಕೂಡ. ಅವನಿಗೆ ಅಲ್ಲಿ ಒಳ್ಳೆ ರಕ್ತ ಬರ್ತದೆ, ಸ್ಟ್ರಾಂಗ್ ರಕ್ತ ಬರ್ತದೆ, ಹಿಸ್ಟಮಿನ್ ರಿಲೀಸ್ ಆದ ರಕ್ತ ಬರ್ತದೆ. ಹಾಗಾಗಿ ಇದು ಡ್ಯುಯಲ್ ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಇದೇ ವಿಷಯದಲ್ಲಿ ನಾನು ಥೀಸಿಸ್ ವರ್ಕ್ ಸಹ ಮಾಡಿದ್ದೆ ಸೋರಿಯಾಸಿಸ್ ಮೇಲೆ. ಈ ಸೋರಿಯಾಸಿಸ್ ಅಂತ ಕಾಯಿಲೆಗಳಲ್ಲಿ ಸಹ ಅದು ರಕ್ತದ ಒಂದು ಹೆಚ್ಚು

0: ಕಡಿಮೆ ತೊಂದರೆಗಳಿಂದ ಬರುವುದು, ರಕ್ತದಲ್ಲಿ ಆಗುವ ತೊಂದರೆ ನಮ್ಮ ಪ್ರಕಾರ, ಆಯುರ್ವೇದ ಪ್ರಕಾರ. ಆ ರಕ್ತವನ್ನು ತೆಗೆದು ಆಗುವಾಗಲೇ ಹೊಸ ರಕ್ತ ಬರುವಾಗ ಅವನಿಗೆ ತೂರಿಕೆ ಇರುವುದಿಲ್ಲ. ಒಂದು ವಾರದಲ್ಲಿ ಅವನ ಹೆಮೋಗ್ಲೋಬಿನ್ ಸಂಖ್ಯೆ 1 ಗ್ರಾಂ ಹೆಚ್ಚಾಗ್ತದೆ, ನಾನು ನೋಡಿದ್ದೇನೆ ಸ್ಪಷ್ಟ ನಿದರ್ಶನ. ಮತ್ತು ಅವನಿಗೆ ಉಲ್ಲಾಸ ಇರ್ತದೆ, ಒಂದು ಉತ್ತಮವಾದ ಗುಣ ಇರ್ತದೆ. ಹಾಗೆ ಈ ರಕ್ತ ಮೋಕ್ಷಣವನ್ನು ನಾವು ವೆರಿಕೋಸ್ ವೈನ್ ನಲ್ಲಿ ಮಾಡ್ತೇವೆ. ಆ ವೆರಿಕೋಸ್ ವೈನ್ ಅಂದ್ರೆ ಕಾಲಿನಲ್ಲಿ ಉಬ್ಬಿದ ನರಗಳು. ಹಾಗೆ ಮೂಲ ವ್ಯಾಧಿಯಲ್ಲಿ ಸಹ ಮಾಡ್ತೇವೆ. ಆ ಒಂದು ಹೊರಗೆ ಬಂದು ಕೆಂಪಾಗಿ ಒಂದು ಸಡನ್ ಆಗಿ ಬಂದಂತ ಮೂಲ ವ್ಯಾಧಿಗೆ ನಾವು ಜಿಗಳೆಗಳನ್ನು ಕಚ್ಚಿಸಿ ರಕ್ತವನ್ನು ತೆಗಿತೇವೆ. ಅದು ತೆಗೆದಾಗ 1/2 ಗಂಟೆಯಲ್ಲಿ ಅವನಿಗೆ ಕಡಿಮೆ ಆಗ್ತದೆ, ಗುಣ ಆಗುವುದು ಹೇಳುದಿಲ್ಲ ನಾನು, ಕಡಿಮೆ ಆಗ್ತದೆ. ಆಮೇಲೆ ಬೇಕಾದ ಚಿಕಿತ್ಸೆಯನ್ನು ಮಾಡಿದ್ರೆ ಆಯ್ತು. ಹೀಗೆ ಹಲವಾರು ಕಾಯಿಲೆಗಳನ್ನು ನಾವು ಹೇಳ್ಬೋದು. ಆದ್ದರಿಂದಲೇ ರಕ್ತ ಮೋಕ್ಷಣ ಚಿಕಿತ್ಸಾರ್ಧ ಅಂತ ಹೇಳಿರ್ಬೇಕು. ಹಲವಾರು ಒಳಗಿನ ಕಾಯಿಲೆಗೆ ಸಹ ರಕ್ತ ಮೋಕ್ಷಣ ಹೇಳಿದ್ದಾರೆ. ಕರುಳಿನಲ್ಲಿ ಗಡ್ಡೆ ಆದಾಗ ರಕ್ತನಾಳದಿಂದ ರಕ್ತವನ್ನು ತೆಗೆದ್ರೆ ಆ ಗಡ್ಡೆ ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ. ಅಂತ ತುಂಬಾ ಉದಾಹರಣೆ. ಅಂತೂ ರಕ್ತ ಮೋಕ್ಷಣ ಒಂದು ಉತ್ತಮವಾದ ಆಯುರ್ವೇದಿಯ ಅನುಶಸ್ತ್ರ ಕರ್ಮ ಅಂತ ಹೇಳ್ಬೋದು.
1: ಈಗ ಶಲ್ಯತಂತ್ರ ಅಂದ್ರೆ ಅದನ್ನ ವಿಸ್ತಾರವಾಗಿ ಹೇಳೋದಾದ್ರೆ ಏನಿದು, ಮತ್ತೆ ಯಾವ ರೀತಿಯಾದಂತಹ ಶಲ್ಯತಂತ್ರಗಳನ್ನ ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಸ್ತಾರೆ?
0: ಶಲ್ಯತಂತ್ರ ಅಂದ್ರೆ, ಶಲ್ಯ ಅಂದ್ರೆ ಫಾರಿನ್ ಬಾಡಿ, ಯಾವುದು ವಿದೇಶಿ ವಸ್ತು ಅದೆಲ್ಲ ಫಾರಿನ್ ಬಾಡಿ. ಹಾಗಾದ್ರೆ ಶಲ್ಯ ತಂತ್ರ ಅಂದ್ರೆ, ತಂತ್ರ ಅಂದ್ರೆ ಒಂದು ಶಾಸ್ತ್ರ. ಫಾರಿನ್ ಬಾಡಿ ಅಥವಾ ವಿದೇಶಿ ವಸ್ತುವಿಗೆ ಸಂಬಂಧಪಟ್ಟದ್ದನ್ನು ತೆಗೆಯುವಂತಹ ದನ್ನುಂ ಇಯರ್ತಿ ಇತಿ ಧನ್ವಂತರಿ ಅಂತೇಳಿ ಅದನ್ನು ಹಿಡಿದು ಬಂದಂತಹ ಧನ್ವಂತರಿಯು ಆ ಶಸ್ತ್ರದ ಮುಖಾಂತರ ಆ ಒಂದು ವಿದೇಶಿ ವಸ್ತುವನ್ನು ಹೊರಗೆ ತೆಗೆಯುವಂತಹ ಕ್ರಿಯೆಗೆ ಶಲ್ಯತಂತ್ರ ಅಂತ ಹೆಸರು. ಆದ್ದರಿಂದಲೇ ಶಲ್ಯತಂತ್ರ ಅಂದ್ರೆ ಏನು? ಶಸ್ತ್ರ ಚಿಕಿತ್ಸಾ ವಿಭಾಗ, ಶಸ್ತ್ರಚಿಕಿತ್ಸಾ ಶಾಸ್ತ್ರ. ಬೇರೆ ಈಗ ಔಷಧ ಚಿಕಿತ್ಸಾ ಶಾಸ್ತ್ರ, ಪ್ರಸೂತಿ ಚಿಕಿತ್ಸಾ ಶಾಸ್ತ್ರ ಇದ್ದಾಗೆ ಶಸ್ತ್ರಚಿಕಿತ್ಸಾ ಶಾಸ್ತ್ರ. ಇದು ಶಲ್ಯತಂತ್ರ ಅಂತ ನಾವು ಹೇಳ್ತೇವೆ. ಹಾಗಾಗಿ ಈ ಶಲ್ಯತಂತ್ರ ಅಂದ್ರೆ ಏನಾಗಾದ್ರೆ, ಎಲ್ಲ ಎಲ್ಲೆಲ್ಲಿ ನಮಗೆ ಸರ್ಜರಿ ಮಾಡಬೇಕೋ ಅದೆಲ್ಲವೂ ಶಲ್ಯತಂತ್ರಗಳು. ಸೂಕ್ಷ್ಮವಾಗಿ ಹೇಳುದಾದ್ರೆ ಎಲ್ಲೆಲ್ಲಿ ಬ್ಲೇಡ್ ಹಾಕ್ಬೇಕೋ, ಎಲ್ಲೆಲ್ಲಿ ಬೇರೆ ಇತರ 8 ವಿಧದ ಶಸ್ತ್ರಕರ್ಮ ಹೇಳಿದ್ದಾರೆ ಶಸ್ತ್ರಕರ್ಮದಲ್ಲಿ ಸಹ, ಅದು ಬ್ಲೇಡ್ ಹಾಕೋದು ಮಾತ್ರ ಅಲ್ಲ, ಬೇರೆ ಲೇಖನ ಮಾಡುದಿರ್ಬೋದು, ಕೆರಸುದಿರ್ಬೋದು, ಅಥವಾ ಅದನ್ನು ಸೀಳಿ ಅಗಲ ಮಾಡುವುದಿರ್ಬೋದು, ಕತ್ತರಿಸಿ ಬಿಸಾಡುವುದಿರ್ಬೋದು, ಅಥವಾ ಅದನ್ನು ಏನು ಅಲ್ಲಿ ಒಂದು ತೂತು ಮಾಡಿ, ಈಗ ಕುರ ಒಂದು ತೂತು ಮಾಡೋದು ಅಲ್ಲಿ ಒಳಗಿಂದ ಕೀವನ್ನು ತೆಗೆಯುವುದು ಅಂತದ್ದಿರ್ಬೋದು. ಮತ್ತೆ ಕೊನೆಗೆ ಒಂದು ದೊಡ್ಡ ಗಾಯ ಬಂದಿದೆ, ಹೊಲಿಗೆ ಹಾಕ್ತೇವೆ, ಹೊಲಿಗೆ ಹಾಕುತ್ತಿರ್ಬೋದು, ಸೀವನ ಅಂತೇಳಿ ಇವೆಲ್ಲ ಅದರಲ್ಲಿ ಪುನಃ ಪ್ರಕಾರಗಳಿದೆ. ದೊಡ್ಡ ಒಂದು ವಿಚಾರ ಆಯ್ತು ಸಮುದ್ರದ ಹಾಗೆ. ಆ ಪ್ರಕಾರಗಳು ಸಹ ಈಗಿನ ಆಧುನಿಕ ಬಹಳ ಹತ್ತಿರ ಇದೆ. ಅದು ಬಿಟ್ಟು ಬಿಟ್ಟು ಹಾಕುವ ಹೊಲಿಗೆ ಇರ್ಬೋದು, ಕಂಟಿನ್ಯೂಸ್ ಆಗಿ ಹಾಕುವ ಹೊಲಿಗೆ ಇರ್ಬೋದು, ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತೇವೆ ನಮ್ಮ ಅಂಗಿ ಗುಂಡಿಯನ್ನು ಹಾಕುವ ತರಹದ ಸ್ಟಿಚ್ ಇರ್ಬೋದು, ಮ್ಯಾಟ್ರೆಸ್ ಸ್ಟಿಚ್ ಅಂತ ಕರಿತೇವೆ ಆಳದಿಂದ ಮಾಡುವಂತಹ ಹೊಲಿಗೆ ಇತ್ಯಾದಿ ಹೊಲಿಗೆಗಳ ಪ್ರಕಾರಗಳು ಇದೆ. ಹಾಗೆ ಬ್ಯಾಂಡೇಜಿನ ಪ್ರಕಾರಗಳು ಇವೆ, ಬೇರೆ ಬೇರೆ ವಿಧದ ಬ್ಯಾಂಡೇಜು, ಕಣ್ಣಿಗೆ ಒಂಥರ, ಕೈಗೆ ಒಂಥರ, ತಲೆಗೊಂದು ತರ, ಎರಡು ಕಡೆ ಗಾಯ ಇದ್ರೆ ಒಂದು ತರ, ಹೀಗೆಲ್ಲ ಇತ್ಯಾದಿ ತುಂಬಾ. ಅದು ವಿವರಿಸ್ಲಿಕ್ಕೆ ಹೋದ್ರೆ ಪುನಃ ಒಂದು ಟಾಪಿಕ್ ಆಗ್ತದೆ.
1: ಈ ಫಿಸ್ತೂಲ ಇರ್ಬೋದು ಅಥವಾ ಪೀರೋನೈಡಲ್ ಸೈನಸ್ ಇರ್ಬೋದು, ಇವುಗಳಿಗೆ ಯಾವ ರೀತಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತೆ ಡಾಕ್ಟ್ರೆ?
0: ಮೂಲವ್ಯಾಧಿಯದ್ದು ಒಂದು ಕ್ಷಾರಕರ್ಮ ಅಂತ ಇದೆ, ಅದನ್ನೊಂದು ಹೇಳಿದನ್ನು ಹೇಳ್ತೇನೆ. ಮೂಲವ್ಯಾಧಿಯಲ್ಲಿ ವಿಶೇಷವಾಗಿ ನಾವು ಮಾಡುವಂತ ಶಸ್ತ್ರಕ್ರಿಯೆ ಅಂದ್ರೆ, ವೇದನಾ ರಹಿತವಾಗಿ 2 ದಿನದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬಲ್ಲಂತಹ ಒಂದು ಕ್ಷಾರಕರ್ಮ ಅಂತ ಹೇಳಿ. ಮೂಲವ್ಯಾಧಿಯ ಮೊಳಕೆಗಳಿಗೆ ಕ್ಷಾರವನ್ನು ಹಚ್ಚಿ, ಕ್ಷಾರ ಅಂದ್ರೆ ಖಾರವಾದ ಕೆಲವು ವಸ್ತುಗಳು ಉತ್ತರಾಣಿ ಇತ್ಯಾದಿಗಳಿಂದ ಮಾಡಿದಂತಹ ಒಂದು ಪೇಸ್ಟ್. ಆ ಪೇಸ್ಟ್ ಅನ್ನು ಹಚ್ಚಿದಾಗ ಅದು ಶ್ರಿಂಕ್ ಆಗ್ತದೆ, ಅದರಲ್ಲಿ ತೆಗೆಯುವುದಕ್ಕೆ ನಾವು ಕ್ಷಾರಕರ್ಮ ಅಂತ ಕರಿತೇವೆ. ಹಾಗೆ ತೆಗೆದು ಬಹಳ ಉತ್ತಮ, ಅವನಿಗೆ 2 ದಿವಸ ಡಿಸ್ಚಾರ್ಜ್ ಆಗ್ತದೆ, ಕೆಲಸಗಳಿಗೆ ಹೋಗ್ಲಿಕ್ಕೆ ಆಗ್ತದೆ, ಎಲ್ಲ ಆಗ್ತದೆ, ಸರ್ಜರಿಯಷ್ಟೇ ಕೆಲಸ ಮಾಡ್ತದೆ. ಹಾಗೂ ಅದನ್ನು ಆವಾಗ ಜಾಗಕ್ಕೆ ಲೇಪ ಮಾಡಿ ಬಿಡುದು, ಆವಾಗ ಅದು ಕಂಪ್ಲೀಟ್ ಸಂಪೂರ್ಣ ಗುಣ ಮಾಡ್ತದೆ. ಆದ್ರೆ ಮಾಡುವುದು ಅನೆಸ್ಥೀಸಿಯಾ ಕೊಟ್ಟು ನಾವು, ಸ್ಪೈನಲ್ ಅಥವಾ ಜನರಲ್. ಹಾಗೆ ಫಿಸ್ಟ್ಯುಲಾ ಅಂದ್ರೆ ಗುದದ್ವಾರದ ಬದಿಯಲ್ಲಿ ಒಂದು ತೂತು ಬೀಳುದು, ಪುರ ಇತ್ಯಾದಿಗಳಾದಾಗ ಅದು ಒಡೆದ್ರೆ ಮುಂದಕ್ಕೆ ಅದು ಒಳಗಿನಿಂದ ಒಂದು ಇನ್ನೊಂದು ಸುರಂಗ ಮಾರ್ಗವನ್ನು ತಂದು ಅದರಲ್ಲಿ ಕೀವು ಮಲ ಇತ್ಯಾದಿ ಬರ್ತದೆ. ಆಗ ಅದಕ್ಕೆ ನಾವು ಕ್ಷಾರ ಸೂತ್ರ ಅಂತ ಹಾಕ್ತೇವೆ. ಇಲ್ಲ ಇದ್ರೆ ಫಿಸ್ಟುಲೆಕ್ಟಮಿ ಅಂತ ಇದೆ, ಅದನ್ನು ಸೀಳಿ ಆಪರೇಷನ್ ಮಾಡುದು, ಅದು ಆಯುರ್ವೇದದಲ್ಲೂ ಹೇಳಿದ್ದಾರೆ, ಕತ್ತರಿಸಿ ಅಗಲ ಮಾಡಿಬಿಡುದು. ಹಾಗೆ ಆದಾಗ ಅಲ್ಲಿ ಇನ್ಕಾಂಟಿನೆನ್ಸ್ ಬರ್ತದೆ, ಮಲ ಇತ್ಯಾದಿ ವಿಸರ್ಜನೆಗಳು ಒಟ್ಟಾರೆ ಹೋಗ್ತದೆ. ಅದಕ್ಕೆ ಒಂದು ವಿಶೇಷವಾಗಿ ಗುಣ ಮಾಡುವಂತ ಅತ್ಯುತ್ತಮ, ಪ್ರಪಂಚದಲ್ಲೇ ಪ್ರಥಮ ಸ್ಥಾನ ಪಡೆದಂತಹದ್ದು, ಈಗ WHO ದವರು ಸಹ ಅಂಗೀಕಾರ ಮಾಡಿದ್ದಾರೆ. ಒಂದು ಇದೇ ನಾನಾಗ ಹೇಳಿದ ಅಪಮಾರ್ಗ ಇತ್ಯಾದಿಗಳ ಕ್ಷಾರವನ್ನು ಲೇಪಿಸಿದ ದಾರವನ್ನು ಆ ಫಿಸ್ಟ್ಯುಲಾ ಅಂತ ಹೇಳುವ ತೂತಿನ ಒಳಗಿಂದ ಕೊಂಡು ಹೋಗಿ ಗುದದ್ವಾರದಿಂದ ತಂದು ಕಟ್ಟುವುದು, ಅಷ್ಟೇ, ಅಲ್ಲಿಗೆ ಮುಗೀತು. ಕ್ಷಾರ ಸೂತ್ರ ಚಿಕಿತ್ಸೆ ಅಂತ ಹೆಸರು. ಇದನ್ನು ನಾವು ಫಿಸ್ಟ್ಯುಲಾದಲ್ಲಿ ಮಾಡ್ತೇವೆ. ಹಾಗೆ ಪಿಲೋನೈಡಲ್ ಸೈನಸ್ ನಲ್ಲಿ ಸಹ, ಪಿಲೋನೈಡಲ್ ಸೈನಸ್ ಅಂದ್ರೆ ಗುದದ್ವಾರದಿಂದ ಮೇಲೆ ಬೆನ್ನಿನ ನರಗಳ ಉದ್ದದಲ್ಲಿ ಕೆಳಭಾಗದಿಂದ ಒಂದು ಸಣ್ಣ ತೂತು ಬೀಳುದು, ಅದು ಸಹ ಒಂದು ಸೈನಸ್ ಫಿಸ್ಟ್ಯುಲಾದ ಹಾಗೆ. ಸಾಮಾನ್ಯವಾಗಿ ಅಧಿಕವಾದ ರೋಮ ಇದ್ದವರಿಗೆ ಆ ರೋಮವು ಕುಕ್ಕಿ ಕುಕ್ಕಿ ಒಳಗೆ ಕೂತ್ಕೊಳ್ತದೆ. ಹಾಗಾಗಿ ಆ ಪಿಲೋನೈಡಲ್ ಸೈನಸ್ ಅನ್ನುವಂತಹ ಸಣ್ಣ ತೂತು ಒಂದು ನಾಳದ ಹಾಗೆ ಆಗಿ ಗುದದ್ವಾರದ ಕಡೆಗೆ ಹೋಗ್ತದೆ. ಅದು ಸಹ ಏನು ತುಂಬಾ ತೊಂದರೆ ಕೊಡ್ತದೆ, ಕೀವಾಗ್ತದೆ, ಕುರ ಆಗ್ತದೆ, ಎಲ್ಲ ಆಗ್ತದೆ. ಅದನ್ನು ಸಾಮಾನ್ಯವಾಗಿ ಓಪನ್ ಮಾಡಿಬಿಡ್ತೇವೆ.

0: ಕತ್ತರಿಸಿ ಓಪನ್ ಮಾಡಿ ಬಿಡುವಂತದ್ದು ಕ್ರಮ. ಈಗ ನಾವೇನು ಮಾಡ್ತೇವೆ ಅಂದ್ರೆ, ನಮ್ಮ ಆಯುರ್ವೇದ ಪ್ರಕಾರದಲ್ಲಿ ಅದರ ಎಡೆಯಲ್ಲಿ ಕ್ಷಾರಸೂತ್ರವನ್ನು ಹಾಕ್ತೇವೆ. ಕ್ಷಾರಸೂತ್ರವನ್ನು ಹಾಕಿ ಬಿಗಿತೇವೆ. ಇದನ್ನು ವಾರ ವಾರ ವಾರ ಬದಲಾವಣೆ ಮಾಡಿ ಆಗುವಾಗ ಅದು ತುಂಡಾಗ್ತಾ ಬರ್ತದೆ, ತನ್ನಷ್ಟಕ್ಕೆ ನ್ಯಾಚುರಲ್ ಆಗಿ ತುಂಡಾಗ್ತದೆ. ಒಂದು ದಿವಸ ಹೀಲ್ ಆಗ್ತದೆ. ಫಿಸ್ಟುಲಕ್ಕೂ ಇದೇ ಕೆಲಸ, ಫಿಸ್ಟುಲ ಪಿಲೋನೈಡಸೆನ್ಸ್ಗೂ ಇದೇ ಕ್ಷಾರಸೂತ್ರ. ಮೂಲವ್ಯಾಧಿಗೆ ವಿಶೇಷವಾಗಿ ಕ್ಷಾರ ಕರ್ಮ, ಕ್ಷಾರಸೂತ್ರ ಸಹ ಮಾಡುವುದಿದೆ. ಅದರ ಬುಡದಲ್ಲಿ ಕ್ಷಾರಸೂತ್ರ ಎಳೆದು ಕಟ್ಟಿದ್ರೆ ಒಂದು ವಾರದಲ್ಲಿ ಬೀಳ್ತದೆ. ಹೀಗೆ ಈ ಒಂದು ಚಿಕಿತ್ಸೆಯನ್ನು ನಾವು ಹೆಚ್ಚಾಗಿ ಮಾಡ್ತೇವೆ. ನಮ್ಮ ಆಯುರ್ವೇದದಲ್ಲಿ ನಾವು ಆಯ್ದುಕೊಂಡಂತ ಒಂದು ವಿಭಾಗ ಆಗಿದೆ ಅದು. ಯಾಕಂದ್ರೆ ಇತರ ಸರ್ಜರಿಗಳು ಬಹಳಷ್ಟು ಆಧುನಿಕರಲ್ಲಿದೆ, ಈ ಚಿಕಿತ್ಸೆಗಳು ಯಾವುದೂ ಇಲ್ಲ. ಹಾಗಾಗಿ ನಾವು ಇದನ್ನು ಪ್ರಧಾನ ನಮ್ಮ ಶಸ್ತ್ರಕರ್ಮಗಳನ್ನಾಗಿ ಮಾಡಿದ್ದೇವೆ. ಇದನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಸಹ ಮಾಡ್ತೇವೆ. ಪೈಲ್ಸ್, ಮೂಲವ್ಯಾಧಿ, ಫಿಸ್ಟ್ಯುಲ ಅಥವಾ ಪಿಲೋನೈಡಲ್ ಸೈನಸ್ ಅಥವಾ ಇತರ ಯಾವ್ದಾದ್ರು ಸಣ್ಣ ಸಣ್ಣ ಗಡ್ಡೆಗಳ ತರ ಇದ್ದಾಗ ಇದ ಈ ಕ್ಷಾರಸೂತ್ರ ಕ್ಷಾರಕರ್ಮ ಚಿಕಿತ್ಸೆಗಳನ್ನು ಧಾರಾಳವಾಗಿ ಮಾಡಬಹುದು ಮತ್ತು ಬಹಳ ಸೇಫ್. ಎರಡನೇದಾಗಿ ಬೇಗನೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಅವನಿಗೆ ಹೆಚ್ಚು ಸಮಯದ ಬೆಡ್ ರಿಡನ್ ಒಂದು ಸಮಸ್ಯೆಗಳು ಇರುವುದಿಲ್ಲ ಹಾಗೆ ಹೇಳಬಹುದು.
1: ಈಗ ಇನ್ನು ಇತರ ಕೆಲವು ಚರ್ಮದ ಸಮಸ್ಯೆಗಳು ಇರಬಹುದು, ಇವುಗಳಿಗೆ ಕೂಡ ಯಾವ ರೀತಿಯಾದಂತಹ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುತ್ತೆ ಡಾಕ್ಟ್ರೆ?
0: ನಾವು ಚರ್ಮದ ಕಾಯಿಲೆಗಳಿಗೆ ಈ ಕುರ ಇತ್ಯಾದಿಗಳಿಗೆ ನಾವು ಸಹ ಓಪನ್ ಮಾಡುದು. ನಮ್ಮಲ್ಲಿ ಸಹ ಹೇಳಿದ್ದೆ ಅದನ್ನೇ, ಕುರ ಅಥವಾ ಒಂದು ಗಡ್ಡೆ ಸಣ್ಣ ಇದೆಲ್ಲ ಇದ್ರೆ. ಬೇರೆ ಚರ್ಮದಲ್ಲಿ ನಾನು ಆಗ ಹೇಳಿದ ಸೋರಿಯಾಸಿಸ್, ಎಕ್ಸಿಮಾ ಇತ್ಯಾದಿಗಳಿದ್ದಾಗ ಹಾಗೆ ಒಂದು ಲೇಪನ ಚಿಕಿತ್ಸೆ ಅಂತ ಇದೆ, ಧಾರಣ ಲೇಪ ಅಂತಲೂ ಇದೆ. ಅಂತ ಲೇಪನಗಳನ್ನು ಕೆಲವು ಆಯುರ್ವೇದದಲ್ಲಿ ಹೇಳಿದ ಕೆಲವು ಇಂಗ್ರೀಡಿಯೆಂಟ್ ಗಳ ಪೇಸ್ಟ್ ಮಾಡಿ ಇಡೀ ಶರೀರಕ್ಕೆ ಆಯಾ ಜಾಗಕ್ಕೆ ಎಫೆಕ್ಟ್ ಆದ ಪ್ರದೇಶಕ್ಕೆ ಹಚ್ಚಿ ಅದನ್ನು ಬಿಡುವಂತಹದ್ದು, ಅದು ಒಣಗಿದ ಮೇಲೆ ತೊಳೆಯುವಂತಹದ್ದು, ಇದು ಒಂದಾದ್ರೆ. ಇನ್ನೊಂದು ಪಂಚಕರ್ಮದಲ್ಲಿ ಹೇಳಿದ ವಾಂತಿ ಚಿಕಿತ್ಸೆ ಮತ್ತು ಆ ಬೇದಿ ಚಿಕಿತ್ಸೆಯನ್ನು ವಿಶೇಷವಾಗಿ ಮಾಡ್ತೇವೆ. ಕುಷ್ಠರೋಗ ಅಂತ ಒಂದು ಅಧ್ಯಾಯ ಇದೆ, ಆ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರ ವಿರೇಚನ ಚಿಕಿತ್ಸೆ, ಹೊಟ್ಟೆಗೆ ಔಷಧಿ ಕೊಟ್ಟು ಬೇದಿ ಮಾಡಿಸುವುದು, ಅನಂತರ ಮಾಡುವಂತದ್ದು ರಕ್ತಮೋಕ್ಷಣ. ಪಂಚಕರ್ಮದಲ್ಲಿರುವಂತಹ ಬೇದಿ ಚಿಕಿತ್ಸೆಯನ್ನು ಮಾಡಿ ಅನಂತರ ರಕ್ತಮೋಕ್ಷಣ, ನಾನು ಹೇಳಿದೆ ಅದೇ ರಕ್ತಮೋಕ್ಷಣವನ್ನು ಇದೇ ಎಲ್ಲ ರೀತಿಯ ಚರ್ಮ ಕಾಯಿಲೆಗಳಿಗೂ ಮಾಡ್ಲಿಕ್ಕೆ ಆಗ್ತದೆ. ಅದರಲ್ಲಿ ಪ್ರಚ್ಛಾನ ಅಂತ ಇದೆ, ಒಂದು ಬ್ಲೇಡ್ ತಕ್ಕೊಂಡು ಆ ಚರ್ಮ ರೋಗ ಆದ ಭಾಗದಲ್ಲಿ ಸಂಪೂರ್ಣವಾಗಿ ಅಲ್ಲಲ್ಲಲ್ಲಿ ಚುಚ್ಚುತ್ತಾ ಬರುವುದು, ಚುಚ್ಚುತ್ತಾ ಬಂದು ಅಲ್ಲಿ ರಕ್ತ ಬರುವ ಹಾಗೆ ಮಾಡುವುದು. ಅದೇನಾಗ್ತದೆ, ಹೊಸ ಒಂದು ಫ್ರೆಶ್ ಉಂಡಾಗ್ತದೆ. ಫ್ರೆಶ್ ಉಂಡಾದ ಕೂಡಲೇ ಫ್ರೆಶ್ ಉಂಡು ಚಿಕಿತ್ಸೆ. ಮತ್ತೆ ತಲೆಯಲ್ಲಿ ಕೂದಲಿಲ್ಲದಂತ ಸಂದರ್ಭ ಬರ್ತದಲ್ಲ, ಅಲ್ಲಲ್ಲಿ ಉರುಟು ಉರುಟಾಗಿ ಬೀಳುದು, ಇಂದ್ರಲುಪ್ತ ಅಂತ ಕರಿತೇವೆ ನಾವು. ಅಲ್ಲಿ ಸಹ ನಾವು ಇದೇ ರೀತಿಯ ಚುಚ್ಚುವಿಕೆ, ಪ್ರಚ್ಛಾನ ಅಂತ ಹೆಸರಿದಕ್ಕೆ, ಬ್ಲೇಡಿನಲ್ಲಿ ಹತ್ರ ಚುಚ್ಚುವುದು, ರಕ್ತ ಬರಿಸುವುದು. ಹಾಗೆ ಇನ್ನೊಂದು ಕಪ್ಲಿಂಗ್ ಅಂತ ಇದೆ, ಒಂದು ಸಣ್ಣ ಬುಗ್ಗೆ ಆಗಿರುವಂತಹದ್ದು, ಅದನ್ನು ಅಲ್ಲಿಗೆ ಆ ಜಾಗದಲ್ಲಿ ಸಣ್ಣ ಒಂದು ಪ್ರಿಕ್ ಮಾಡಿ ಇಡುವುದು, ಮತ್ತೆ ಅಲ್ಲಿ ನಿರ್ವಾತವನ್ನು ಏರ್ಪಡಿಸಿದಾಗ ಆ ಕಪ್ಲಿಂಗ್ ಆ ಬಲೂನ್ ಆಗಿರುವಂತಹದ್ದನ್ನು ಒತ್ತಿ ಅಲ್ಲಿ ನಿರ್ವಾತ ಮಾಡಿ ಬಿಡುವಾಗ ನಿರ್ವಾತ ಆಗ್ತದೆ. ಅಲ್ಲಿ ಅದನ್ನು ಹೀಗೆ ಇಡುವುದು, ಇಡುವಾಗ ಏನಾಗ್ತದೆ, ರಕ್ತ ಎಲ್ಲ ಹೊರಗೆ ಚಿಮ್ತದೆ. ಕಪ್ಲಿಂಗ್ ಅಂತೇಳಿ ಎಲ್ಲಿ ಎಫೆಕ್ಟ್ ಆಗಿದೆ ಆ ಜಾಗದಲ್ಲಿ ಒಂದು ಇದರಾಗ ಮುಚ್ಚಳದಾಗೆ ಉಂಟು, ಅದನ್ನು ಇಟ್ಟು ಮಾಡುವಂತದ್ದು. ಅದು ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಹೇಳುವಾಗ ಅದನ್ನು ಶೃಂಗ ಅಂತ ಹೇಳಿದ್ದಾರೆ, ಅಂದ್ರೆ ಗೋವಿನ ಶೃಂಗದಿಂದ ಮಾಡುವಂತದ್ದು. ಹಾಗೆ ಘಟಿ ಯಂತ್ರ ಅಂತ ಹೇಳಿದ್ದಾರೆ, ಘಂಟಾಪಾತ್ರೆ ಪ್ರಯೋಗ ಅಂತ ನಾವು ಯಾವುದು ಪ್ರೈಮರಿ ಸ್ಕೂಲಲ್ಲಿ ಕಲ್ತಿದ್ದೇವೆ. ಅದೇ ತರ ಒಳಗೆ ಒಂದು ದೀಪ ಇಡುವುದು, ಒಂದು ಘಂಟಾಪಾತ್ರೆಯನ್ನು ಇಡುವುದು, ದೀಪ ಅಲ್ಲಿ ಆಕ್ಸಿಜನ್ ಮುಗಿಯುವಾಗ ದೀಪ ಆರ್ತದೆ, ಹೊರಗೆ ಒಳಗಿನ ರಕ್ತ ಮೇಲೆ ಬರ್ತದೆ, ಯಾಕಂದ್ರೆ ಜಾಗ ಇದೆ, ಆ ನಿರ್ವಾತ ಪ್ರದೇಶಕ್ಕೆ ಜಾಗ ಬರ್ತದೆ. ಆ ಘಟಿ ಯಂತ್ರ ಪ್ರಯೋಗ ಅದು ಸಹ ಇದೆ. ಹಾಗೆ ಅಲಾಬು ಅಂತ ಇದೆ, ಅಲಾಬು ಅಂದ್ರೆ ಸೋರೆ ಬುರುಡೆ, ಸೋರೆ ಬುರುಡೆಯ ಒಂದು ಭಾಗವನ್ನು ಕತ್ತರಿಸಿ ಅದನ್ನು ಅಲ್ಲಿ ಇಟ್ಟು ಈಚೆ ಕಡೆಯಿಂದ ನಾವು ಹೀರುವಂತಹದ್ದು. ಶೃಂಗದಲ್ಲಿ ಹಾಗೆ ಗೋ ಶೃಂಗ, ಅದರ ಅಗಲವಾದ ಭಾಗವನ್ನು ಗಾಯಿರುವ ಭಾಗಕ್ಕೆ ಇಡುವುದು, ಮೇಲಿನ ಭಾಗದಿಂದ ಗಾಳಿಯನ್ನೇ ಎಳೆಯುವುದು ಹಿಂದಕ್ಕೆ, ನಿರ್ವಾತ ಮಾಡುವುದು, ಇತ್ಯಾದಿ ಚಿಕಿತ್ಸೆಗಳನ್ನೇ ನಾವು ಈಗ ಅದರಲ್ಲಿ ಶೃಂಗ ಇತ್ಯಾದಿಗಳು ಮಾಡೋದು ಕಡಿಮೆ. ಕಪಲಿಂಗ್ ಮಾಡ್ತೇವೆ, ಹಾಗೆ ಶಿರಾವೇದ ಮಾಡ್ತೇವೆ, ಪ್ರಚ್ಛಾನ ಮಾಡ್ತೇವೆ, ಲೀಚ್ ಥೆರಪಿ ಮಾಡ್ತೇವೆ ಇತ್ಯಾದಿಗಳು ಚರ್ಮದ ಕಾಯಿಲೆಗಳಿರುವ ಕಾಯಿಲೆಗಳು. ಅಂದ್ರೆ ಪ್ರಥಮ ಔಷಧಿ, ಶೋಧನ, ವಿರೇಚನ ಮತ್ತು ಲೇಪನಾದಿ ಕಾರ್ಯಗಳ ಒಟ್ಟಿಗೆ ಅಂತ ಹೇಳ್ಬೋದು
1: ಡಾಕ್ಟರ್. ಈಗ ಶಸ್ತ್ರಚಿಕಿತ್ಸೆ ಆದ ನಂತರ ಅವರ ಆರೈಕೆ ಯಾವ ರೀತಿಯಾಗಿರುತ್ತೆ ಆಯುರ್ವೇದದ ಚಿಕಿತ್ಸೆಯ ಪ್ರಕಾರ?
0: ಆಯುರ್ವೇದ ಪ್ರಕಾರ ಹೇಳಿದ್ರೆ ಶಸ್ತ್ರಚಿಕಿತ್ಸಾ ನಂತರ ಪೋಸ್ಟ್ ಆಪರೇಟಿವ್ ಕೇರ್ ಎಲ್ಲ ಚಿಕಿತ್ಸೆಗಳ ಹಾಗೆ ಇದರಲ್ಲಿ ಬೇಕಾಗ್ತದೆ. ನಾವು ಆಮೇಲೆ 1 ವಾರದಿಂದ 15 ದಿವಸವರೆಗೆ ರೋಗಿಯ ಒಂದು ಸರಿಯಾದ ವಿಮರ್ಶೆ ಮಾಡಬೇಕು. ನಾವು ವಿಶೇಷವಾಗಿ ಪಥ್ಯಕ್ಕೆ ಗಮನ ಕೊಡ್ತೇವೆ, ಆಹಾರ ಇತ್ಯಾದಿಗಳಲ್ಲಿ ಡಯಟ್, ಸರಿಯಾದ ಪೋಸ್ಟ್ ಆಪರೇಟಿವ್ ಡಯಟ್ ಕೊಡಬೇಕಾಗ್ತದೆ. ಖಾರ ಇತ್ಯಾದಿ ಇಲ್ಲದ ಮತ್ತು ಜೀರ್ಣಕ್ಕೆ ಜಡ ಆಗದ, ಅಜೀರ್ಣ ಆಗದ ಒಂದು ಆಹಾರಗಳನ್ನು ಕೊಡಬೇಕಾಗ್ತದೆ, ಒಂದು ಆಹಾರದ ಪಥ್ಯ. ಇನ್ನೊಂದು ವಿಹಾರ, ಅಗತ್ಯ ಇರುವಂತಹ ಸಂದರ್ಭಗಳಲ್ಲಿ ಸಣ್ಣ ಸಣ್ಣ ವ್ಯಾಯಾಮ ಇತ್ಯಾದಿಗಳನ್ನು, ಯೋಗಾಸನ ಇತ್ಯಾದಿಗಳನ್ನು, ಅಗತ್ಯ ಎಲ್ಲ ಕಡೆ ಆಗುದಿಲ್ಲ ಅದು ಕೆಲವರಲ್ಲಿ, ಇಲ್ಲ ಇದ್ರೆ ಅವನಿಗೆ ಸಣ್ಣ ವಾಕಿಂಗ್ ಅನ್ನು ದಿನ ಬಿಟ್ಟು ಒಂದು 2 ದಿವಸ ಆದ್ಮೇಲೆ ಹೇಳುವಂಥದ್ದು, ಆಮೇಲೆ ಸ್ವಲ್ಪ ದೊಡ್ಡ ವಾಕಿಂಗ್ ಹೇಳುವುದು, ಹೀಗೆ ಹೇಳುವಂತಹದ್ದು. ಹಾಗೆ ಮತ್ತೆ ರೆಸ್ಟ್, ಪ್ರಧಾನವಾಗಿ ರೆಸ್ಟ್ ಮತ್ತೆ ಔಷಧಿ ಪ್ರಯೋಗ, ಔಷಧಿಗಳನ್ನು ಕ್ರಮವಾಗಿ ಕೊಡುವಂಥದ್ದು. ಅದು ಆಯಾಯ ಕಾಯಿಲೆ ಹೊಂದಿಕೊಂಡು ಇರ್ತದೆ. ಒಂದೊಂದು ಕಾಯಿಲೆ, ದೊಡ್ಡ ಕಾಯಿಲೆ ಆದ್ರೆ ಡ್ರೆಸ್ಸಿಂಗ್ ಇತ್ಯಾದಿ ಮಾಡುವಂತಹದ್ದು ಇರ್ತದೆ. ಈಗ ಡಯಾಬಿಟಿಕ್ ಫುಡ್, ಅದಕ್ಕೆ ನಾವು ಬಹಳ ಅದ್ಭುತವಾದ ಚಿಕಿತ್ಸೆಯನ್ನು ಮಾಡ್ತೇವೆ. ಅಂದ್ರೇನು, ಔಷಧಿಯ ಮೂಲಕವೇ.

0: ಆಯುರ್ವೇದದ ಹೇಳಿದ ಡಯಾಬಿಟಿಸ್ನ ಔಷಧಿಗಳನ್ನು ಹೇಳಿ ಆ ಗ್ಯಾಂಗ್ರೀನ್ ಜಾಗವನ್ನು ಚೆನ್ನಾಗಿ ವಾಶ್ ಮಾಡಿ ಆಸನಾದಿ ಕಷಾಯದಲ್ಲಿ ವಾಶ್ ಮಾಡಿ ಆಮೇಲೆ ಆಯುರ್ವೇದದಲ್ಲಿ ಹೇಳಿದ ಔಷಧಗಳನ್ನು ಕ್ಷಾರದ ಜತೆಗೆ ಸೇರಿಸಿ ಅಲ್ಲಿ ಕಪರ್ದಿಕ ಭಸ್ಮ ಅಂತ ಇದೆ, ಕಪರ್ದಿಕ ಭಸ್ಮವನ್ನು ಜಾತ್ಯಾದಿ ತೈಲದಲ್ಲಿ ಹಾಕಿ ಅಲ್ಲಿಗೆ ಉಜ್ಜಿ ಜೊತೆಗೆ ಅಲೋಪತಿ ಚಿಕಿತ್ಸೆಯನ್ನು ಸಪೋರ್ಟಿವ್ ಆಗಿ ಇಟ್ಟು ಆಂಟಿಬಯೋಟಿಕ್ ಮತ್ತೆ ಆಂಟಿಡಯಾಬಿಟಿಕ್ ಸ್ವಲ್ಪ ಸಮಯಗಳ ಕಾಲ ಹಾಗೆ ಮಾಡಿ ಗ್ಯಾಂಗ್ರೀನ್ ಪಾದ ಹೋಗುವಂತಹದ್ದನ್ನು ತಪ್ಪಿಸ್ಲಿಕ್ಕೆ ಆಯುರ್ವೇದದಲ್ಲಿ ಆಗ್ತದೆ. ಇದು ಆಯುರ್ವೇದ ಹಿರಿಮೆ ಅಂತ ಹೇಳ್ಬೋದು. ಅವರಿಗೂ ಪಂಚಕರ್ಮವನ್ನು ಸಹ ಮಾಡ್ಲಿಕ್ಕೆ ಆಗ್ತದೆ ಪೋಸ್ಟ್ ಆಪರೇಟಿವ್ ಆದ ಮೇಲೆ ಸಹ. ಒಮ್ಮೆ ಅಂತೂ ನಂತರ ಮಾಡುವ ಚಿಕಿತ್ಸೆ ಅಂದ್ರೆ ಈ ತರ ಎಲ್ಲ ಚಿಕಿತ್ಸೆಗಳಾಗಿ ಪೋಸ್ಟ್ ಆಪರೇಟಿವ್ ಕೇರ್ ಅಂದ್ರೆ ಪ್ರಿವೆಂಟ್ ಫ್ರಮ್ ಇನ್ಫೆಕ್ಷನ್, ಪುನಃ ಅವನಿಗೆ ಯಾವುದೇ ತೊಂದರೆ ಆಗದಾಗ ನೋಡಿಕೊಳ್ಳುವುದೇ ಆಗಿರ್ತದೆ.
1: ಧನ್ಯವಾದಗಳು ಡಾಕ್ಟರ್ ಇಬ್ಬರಿಗೂ ಕೂಡ, ಡಾಕ್ಟರ್ ಆತಿರ ಎಸ್ ರವಿ ಹಾಗೂ ಡಾಕ್ಟರ್ ಸುರೇಶ್ ನೇಗಳಗುಳಿ. ಇಷ್ಟು ಹೊತ್ತು ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯ ವಿವಿಧ ಆಯಾಮಗಳನ್ನ ಚರ್ಚೆ ಮಾಡಿದ್ವಿ. ಈ ಮಾಹಿತಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ನಿಮಗೂ ಧನ್ಯವಾದ.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಈ ವಿಷಯದ ಕುರಿತು ಡಾಕ್ಟರ್ ಆತಿರ ಹಾಗೂ ಡಾಕ್ಟರ್ ಸುರೇಶ್ ನಗಳಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಅಧಿಕಾರಿಗಳಾದ ಶ್ರೀ ಶರಶ್ಚಂದ್ರ ರಾನಡೆ ಅವರು.
1: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕನಾಗಿದ್ದೇನೆ. ಇಂದು ಪಿಎಂ ಇ ಡ್ರೈವ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಥವಾ ದಿ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಯೋಜನಾ ಅನ್ನುವಂಥ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೆಯದಾಗಿ ನಮಗೆಲ್ರಿಗೂ ಗೊತ್ತಿದೆ, ಇಂದು ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ದಿನೇ ದಿನೇ ಅವುಗಳ ಧಾರಣೆ ಕೂಡ ಹೆಚ್ಚುತ್ತಾ ಇದೆ. ಇದನ್ನು ಮನಗಂಡಂತಹ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಈ ಬಿಕ್ಕಟ್ಟಿನಿಂದ ನಾವು ಪಾರಾಗಬೇಕಾದರೆ ಮತ್ತು ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನು ಉಳಿಸಲಿಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮಿತ ಬಳಕೆಗೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಭಾರೀ ಬೇಡಿಕೆ ಇದ್ದು ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರನೇ ಪಿಎಂ ಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ತೈಲ ಸರಬರಾಜು ಮತ್ತು ಅದರ ಬೆಲೆ ಏರಿಕೆಯ ಪ್ರಸ್ತುತ ಸಮಸ್ಯೆಯ ಸಂದರ್ಭದಲ್ಲಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಸಚಿವಾಲಯದ ಈ ಯೋಜನೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಪಿಎಂ

ಈ ಡ್ರೈವ್ ಅಂತ ಎಲ್ಲ ನಾವು ಕೇಳಿದ್ದೇವೆ. ಈ ಯೋಜನೆ ಏನು ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಪಿ ಎಂ ಇ ಡ್ರೈವ್ ಯೋಜನೆ ಅಂತ ಹೇಳಿದ್ರೆ ಪಿ ಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಅನೌನ್ಸ್ಮೆಂಟ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಂತ ಹೇಳಿ ಇದರ ಅರ್ಥ. ಇದು ಫೇಮ್ ಇಂಡಿಯಾ ಸೆಕೆಂಡ್ ಅಂತ ಹೇಳಿದ್ರೆ ಫಾಸ್ಟರ್ ಅಡಾಪ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಮಿಶ್ರ ಮತ್ತು ವಿದ್ಯುತ್ ವಾಹನಗಳ ಅಳವಡಿಕೆ ಮತ್ತು ಉತ್ಪಾದನೆಯನ್ನ ವೇಗಗೊಳಿಸತಕ್ಕಂತಹ ಎರಡನೇ ಹಂತದ ಮುಂದುವರೆದ ಯೋಜನೆಯ ಭಾಗವಾಗಿದೆ. ಈ ರಿಕ್ಷಾಗಳು ಹಾಗೂ ಈ ವಾಹನಗಳಿಗೆ ಈ ಯೋಜನೆ ಅಡಿ ನೇರ ಆರ್ಥಿಕ ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಇನ್ನು ಈ ಯೋಜನೆಯ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ದೇಶದಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳ ಖರೀದಿಯನ್ನು ಉತ್ತೇಜನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ 2015 ಫೇಮ್ ಇಂಡಿಯಾ ಮೊದಲ ಹಂತದ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಈ ಯೋಜನೆಯ ಅವಧಿ 2015 to 2019 ಇನ್ನು ಫೇಮ್ ಇಂಡಿಯಾ ಸೆಕೆಂಡ್ ಯೋಜನೆಯನ್ನು 2019 to 2024 ಜಾರಿಗೊಳಿಸಲಾಯಿತು. ನಂತರ EMPS ಅಥವಾ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ 2024 ಅಥವಾ ವಿದ್ಯುತ್ ಚಲನಶೀಲತೆಯ ಉತ್ತೇಜನ ಯೋಜನೆ 2024 500 crore ಅನುದಾನದೊಂದಿಗೆ 4 ಕಾಲ ಜಾರಿಗೊಳಿಸಲಾಯಿತು. ನಂತರ 1/10/2024 to 31/3/2026 ಅವಧಿಯ PME ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲಾಯಿತು. ಈ ಒಂದು ಯೋಜನೆಗೆ ಈಗ 10,900 crore ಅನುದಾನವನ್ನು ನೀಡಿ ಈ ಯೋಜನೆಯನ್ನು 31/3/2028 ವಿಸ್ತರಿಸಲಾಗಿದೆ. ಇದನ್ನೆಲ್ಲ ನಾವು ಗಮನಿಸಬೇಕಾದಂಥ ಅವಶ್ಯಕತೆ ಇದೆ. ಇನ್ನು ಈ ಯೋಜನೆಯ ಗುರಿಗಳೇನು ಅಂತ ನಾವು ನೋಡೋಣ. ಮೊಟ್ಟಮೊದಲಾಗಿ PM E-Drive ಯೋಜನೆಯು ಎಲೆಕ್ಟ್ರಿಕ್ ದ್ವಿಚಕ್ರ ತ್ರಿಚಕ್ರ ವಾಹನಗಳು ಮತ್ತು ಈ ಬಸ್ ಈ ಟ್ರಕ್ಗಳು ಇವುಗಳ ನೇರ ಖರೀದಿಗೆ ಪ್ರೋತ್ಸಾಹಧನದ ಮೂಲಕ ಬೆಂಬಲ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ಇನ್ನು ಎರಡನೆಯದಾಗಿ ಯೋಜನೆಯಡಿ 24.97 lakh ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳು ಮತ್ತು 39,034 ಈ ಆಟೋ ರಿಕ್ಷಾಗಳಿಗೆ ಸಹಾಯಧನವನ್ನು ನೀಡತಕ್ಕಂಥ ಗುರಿಯನ್ನು ಹೊಂದಲಾಗಿದೆ. ಇನ್ನು ಮೂರನೇದಾಗಿ PM ಇ ಡ್ರೈವ್ ಯೋಜನೆಯು 14,000 ಹೆಚ್ಚು ಈ ಬಸ್ಗಳಿಗೆ ಪ್ರೋತ್ಸಾಹಧನ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ನಾಲ್ಕನೆಯದಾಗಿ ತುರ್ತು ಆರೋಗ್ಯ ಸಾರಿಗೆಯನ್ನು ಆಧುನೀಕರಣಗೊಳಿಸಲು ಈ ಆಂಬುಲೆನ್ಸ್ಗಳಿಗೆ ಸಹಾಯಧನವನ್ನು ನೀಡತಕ್ಕಂಥದ್ದು ಕೂಡ ಇದರ ಗುರಿಯಾಗಿದೆ. ಇನ್ನು ಐದನೇದಾಗಿ ವಾಯು ಮಾಲಿನ್ಯ ನಿಯಂತ್ರಣಕ್ಕಾಗಿ ಒಟ್ಟು 5,600 ಈ ಟ್ರಕ್ಗಳಿಗೆ ಪ್ರೋತ್ಸಾಹಧನವನ್ನು ನೀಡಲಾಗ್ತಾ ಇದ್ದು ಅವುಗಳಲ್ಲಿ 1,100 ಟ್ರಕ್ಗಳನ್ನು ದೆಹಲಿಗೆ ಹಂಚಿಕೆ ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಈ PME ಡ್ರೈವ್ ಯೋಜನೆಯ ಉದ್ದೇಶಗಳೇನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಮೊಟ್ಟ ಮೊದಲನೇದಾಗಿ ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಸಾರಿಗೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಎರಡನೇದಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ದೇಶದಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳ ಖರೀದಿಯನ್ನು ಉತ್ತೇಜಿಸ್ತಕ್ಕಂಥದ್ದು. ಮೂರನೇದಾಗಿ ದೇಶೀಯವಾಗಿ ವಿದ್ಯುತ್ ವಾಹನಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಬಲಪಡಿಸ್ತಕ್ಕಂಥದ್ದು. ನಾಲ್ಕನೇದಾಗಿ ಇಂಧನದ ಬಳಕೆಯನ್ನು ಕಡಿಮೆ ಮಾಡಿ ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸ್ತಕ್ಕಂಥದ್ದು. ಐದನೇದಾಗಿ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಜಾಲವನ್ನು ವಿಸ್ತರಿಸ್ತಕ್ಕಂಥದ್ದು ಮತ್ತು ಅವುಗಳ ಪರೀಕ್ಷಾ ಸಂಸ್ಥೆಗಳನ್ನು ಆಧುನೀಕರಿಸಲು ಧನಸಹಾಯವನ್ನು ಮಾಡತಕ್ಕಂಥದ್ದು. ಇನ್ನು ಆರನೆಯದಾಗಿ ಎಲೆಕ್ಟ್ರಿಕ್ ವಾಹನಗಳ ಬೆಲೆಯನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಅವು ಕೈಗೆಟಕುವಂತಹ ಬೆಲೆಯಲ್ಲಿ ಸಿಗುವಂತೆ ಮಾಡ್ತಕ್ಕಂಥದ್ದು. ಏಳನೇದಾಗಿ ನಾವೆಲ್ಲರೂ ಕೇಳಿದ್ದೀವಿ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳಿ, ಈ ರೀತಿಯಾಗಿರ್ತಕ್ಕಂಥ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ತಡೆಗಟ್ಟತಕ್ಕಂಥದ್ದು. ಎಂಟನೇದಾಗಿ PME ಡ್ರೈವ್ ಡಿಜಿಟಲ್ ವೋಚರ್ ಮೂಲಕ ವಿದ್ಯುತ್ ಖರೀದಿಯನ್ನು ಸುಲಭಗೊಳಿಸಿ ಗ್ರಾಹಕರಿಗೆ ಸಹಾಯಧನ ಪ್ರಯೋಜನವನ್ನು ತಕ್ಷಣವೇ ತಲುಪಿಸುವಂತೆ ಮಾಡ್ತಕ್ಕಂಥದ್ದು. ಇನ್ನು ಒಂಬತ್ತನೇದಾಗಿ ಸಾರಿಗೆ ಕ್ಷೇತ್ರದಲ್ಲಿ ಇಂಗಾಲದ ಹೆಜ್ಜೆಯ ಗುರುತುಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡ್ತಕ್ಕಂಥದ್ದು. ಹತ್ತನೇದಾಗಿ ಭಾರತವನ್ನು ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯತ್ತ ಕೊಂಡೊಯ್ಯತಕ್ಕಂಥದ್ದು. ಇನ್ನು ಹನ್ನೊಂದನೆಯದಾಗಿ ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬೆಂಬಲಿಸತಕ್ಕಂಥದ್ದು. ಈ ಒಂದು ಯೋಜನೆಯಲ್ಲಿ ಸಹಾಯಧನವನ್ನು ನೀಡಲಾಗ್ತದೆ. ಯಾವ ರೀತಿ ಅದನ್ನು ನೀಡಲಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಈ ಸಹಾಯ ಯೋಜನೆ ಅಡಿ
ಈ ವಾಹನಗಳ ಖರೀದಿಗಾಗಿ 5 ರೀತಿಯಾದಂಥ ವರ್ಗೀಕರಣವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಮೊಟ್ಟ ಮೊದಲನೇದಾಗಿ ಈ ದ್ವಿಚಕ್ರ ವಾಹನಗಳು ಅಂದರೆ E2W ಇವುಗಳ ಖರೀದಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 50,000 ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಎರಡನೇ ವರ್ಗದಲ್ಲಿ ಈ

0: ದ್ವಿಚಕ್ರ ವಾಹನಗಳು ಅಂದರೆ E3W ವೆಹಿಕಲ್ಸ್ ಅಂತ ಏನು ಹೇಳ್ತೇವೆ ಅವುಗಳಿಗೆ, ಅವುಗಳಲ್ಲಿ ಇ ರಿಕ್ಷಾ ಮತ್ತು L5 ವರ್ಗದ ವಾಹನಗಳಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟ್ಗೆ 5,000 ರೂಪಾಯಿನಂತೆ ಗರಿಷ್ಠ 75,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಮೂರನೇದಾಗಿ ಇ ಬಸ್ ಖರೀದಿಗೆ ಪ್ರತಿ ಕಿಲೋವ್ಯಾಟಿಗೆ 10,000 ರೂಪಾಯಿನಂತೆ 20 ಲಕ್ಷದಿಂದ ಗರಿಷ್ಠ 35 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ನಾಲ್ಕನೆಯದಾಗಿ ಈ ಟ್ರಕ್ಗಳಿಗೆ ಅಂತ ಹೇಳಿದರೆ ಅವುಗಳ ಗಿಗಾವ್ಯಾಟ್ ಅವರ್ ಎಂಬತಕ್ಕಂತಹ ಬ್ಯಾಟರಿಯ ವಿದ್ಯುತ್ ಸಾಮರ್ಥ್ಯ, ಅದನ್ನು ಸಂಕ್ಷಿಪ್ತವಾಗಿ GVW ಸಾಮರ್ಥ್ಯ ಅಂತ ಕರೀತೇವೆ, ಅಥವಾ ಅವುಗಳ ತೂಕದ ಆಧಾರದ ಮೇಲೆ 2.9 ಲಕ್ಷ ರೂಪಾಯಿಗಳಿಂದ 9.6 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಐದನೇ ವರ್ಗದಲ್ಲಿ ತುರ್ತು ಆರೋಗ್ಯ ಸಾರಿಗೆಯ ಆಧುನೀಕರಣಕ್ಕಾಗಿ ವಿದ್ಯುತ್ ಆಂಬ್ಯುಲೆನ್ಸ್ಗಳಿಗೆ 20 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ PMeDrive ಅಂತಕ್ಕಂಥ ಒಂದು ವೋಚರನ್ನು ನಾವು ಪಡೆಯಬೇಕಾಗುತ್ತೆ. ಅದು ಏನು ಅನ್ನೋದನ್ನು ನಾವೀಗ ನೋಡೋಣ. PMeDrive ಡಿಜಿಟಲ್ ವೋಚರ್ ಅಂತಕ್ಕಂಥದ್ದು ಅರ್ಹ ವಿದ್ಯುತ್ ವಾಹನಗಳ, ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳ ಖರೀದಿದಾರರಿಗೆ ಸಹಾಯಧನ ಪಡೆಯಲು ಇರತಕ್ಕಂತಹ ಒಂದು ಡಿಜಿಟಲ್ ಕೂಪನ್ ಆಗಿದೆ. ಇದು ಆಧಾರ್ ಆಧಾರಿತ eKYC ಮೂಲಕ ದೃಢೀಕರಿಸಿದ ಅಧಿಕೃತ ಪೋರ್ಟಲ್ನಲ್ಲಿ ಉತ್ಪಾದಿಸಲಾಗುವಂತಹ ಒಂದು ವೋಚರ್ ಆಗಿದೆ. ಇದನ್ನು ಡೀಲರ್ಶಿಪ್ ಅಥವಾ ಅಧಿಕೃತ ಮಾರಾಟದಲ್ಲಿ ಬಳಸೋದ್ರಿಂದ ವಾಹನ ಖರೀದಿಯಲ್ಲಿ ತಕ್ಷಣವೇ ನಮಗೆ ರಿಯಾಯಿತಿ ಸಿಗುತ್ತೆ. ಇನ್ನು ಇದನ್ನು ಹೇಗೆ ನಾವು ಪಡಿಬೇಕು, ಅದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಅನುಮೋದಿತವಾಗಿರತಕ್ಕಂತಹ ಡೀಲರ್ಶಿಪ್ನಿಂದ ಅಥವಾ ಅಧಿಕೃತ ಮಾರಾಟಗಾರರಿಂದ ಅರ್ಹವಾದಂತಹ ಈ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳನ್ನು ಖರೀದಿ ಮಾಡಬೇಕಾದ್ರೆ PMeDrive.heavy.industries.gov.in ಭೇಟಿ ನೀಡಬೇಕು. ಇಲ್ಲಿ ಮುಖದ ದೃಢೀಕರಣ ಪ್ರಕ್ರಿಯೆಯ ಮೂಲಕ ಡೀಲರ್ PMeDrive ಆ್ಯಪನ್ನು ಬಳಸಿ ಆಧಾರ್ ಆಧಾರಿತ eKYCಯನ್ನು ಪೂರ್ಣಗೊಳಿಸಲಾಗುತ್ತೆ. ನಂತರ ದೃಢೀಕರಣ ಅಂತಕ್ಕಂಥದ್ದು ಯಶಸ್ವಿಯಾಗಿ ಪೋರ್ಟಲ್ನಲ್ಲಿ ಒಂದು ವಿಶಿಷ್ಟವಾದ ಇ ವೋಚರ್ ಸೃಷ್ಟಿಯಾಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿದಾಗ ನೋಂದಾಯಿತ ಮೊಬೈಲ್ಗೆ ವೋಚರ್ SMS ಮೂಲಕ ಬರುತ್ತದೆ. ಈ ವೋಚರ್ಗೆ ಸಹಿ ಮಾಡಿ ಅಧಿಕೃತ ಮಾರಾಟಗಾರರಿಗೆ ಸಲ್ಲಿಸಿದ ತಕ್ಷಣ ಅವರೂ ಸಹ ಸಹಿ ಮಾಡಿ ವೋಚರನ್ನು ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಾರೆ. ಸಹಾಯಧನವು ಅಂತಿಮ ಹಣ ಪಾವತಿಸಿದ ತಕ್ಷಣ ನಮಗೆ ದೊರಕುತ್ತದೆ. ಈ ವಾಹನ ತಯಾರಕರು ಈ ವೋಚರನ್ನು ಸರ್ಕಾರದಿಂದ ಸಹಾಯಧನವನ್ನು ಮರಳಿ ಪಡೆಯಲಿಕ್ಕೋಸ್ಕರ ಬಳಸ್ತಾರೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ eDrive ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಈಗ ಸಮಯ 1:10 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಸಂಸತ್ ಮುಂಗಾರು ಅಧಿವೇಶನ, ಸರ್ವಪಕ್ಷ ಸಭೆ ಆರಂಭ, ಪ್ರತಿಭಟನೆ ಬಳಿಕ ಪ್ರತಿಪಕ್ಷಗಳ ಮರು ಭಾಗವಹಿಸುವಿಕೆ. ಮೂರು ರಾಷ್ಟಗಳ ಪ್ರವಾಸಕ್ಕಾಗಿ ಪ್ರಯಾಣ ಬೆಳೆಸಿದ ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆ ಮೆಲ್ಡೋವಾ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಭಾರೀ ಮಳೆಯಿಂದ ಹಠಾತ್ ಪ್ರವಾಹ, ನೂರಾರು ಜನರ ಸ್ಥಳಾಂತರ, ಕೇಂದ್ರ ಸರ್ಕಾರದಿಂದ ಅಗತ್ಯ ನೆರವಿನ ಭರವಸೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ಭಾರತದ ಪಿಬಿ ಸಿಂಧು. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಸರಣಿ ಕೈವಶಕ್ಕೆ ಭಾರತ ಇಂಗ್ಲೆಂಡ್ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಮುನ್ನ ಕೇಂದ್ರ ಸರ್ಕಾರ ಕರೆದಿದ್ದ ಸರ್ವಪಕ್ಷ ಸಭೆ ಇಂದು ಸಂಸತ್ ಸಂಕೀರ್ಣದಲ್ಲಿ ಆರಂಭವಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹಾಗೂ ರಾಜ್ಯಸಭೆಯ ಸಭಾನಾಯಕ ಜೆಪಿ ನಡ್ಡಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆ ಆರಂಭವಾದ ತಕ್ಷಣವೇ ಪ್ರತಿಪಕ್ಷಗಳು ಪ್ರತಿಭಟಿಸಿ ಸಭೆಯಿಂದ ಹೊರನಡೆದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಯಿತ್ರ, ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ಡಿಎಂಕೆ, ಜೆಎಂಎಂ, ತೃಣಮೂಲ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷ ಸೇರಿದಂತೆ ಎಲ್ಲ ಪ್ರತಿಪಕ್ಷಗಳು ಪ್ರತಿಭಟಿಸಿ

0: ಸಭೆಯಿಂದ ಹೊರನಡೆದವು ಎಂದು ತಿಳಿಸಿದರು. ಸರ್ವಪಕ್ಷ ಸಭೆಯಲ್ಲಿ ಪಾಲ್ಗೊಂಡಿದ್ದ ರಾಷ್ಟೀಯ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಎನ್ಸಿಪಿಐ ಮಾನ್ಯತೆ ಪಡೆದ ಸಂಸದೀಯ ಪಕ್ಷವಲ್ಲ ಎಂದು ಪ್ರತಿಪಕ್ಷದವರು ಆರೋಪಿಸಿದರು. ಆದರೆ ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ ಬಳಿಕ ಕಾಂಗ್ರೆಸ್ ಸಂಸದ ಜಯರಾಮ್ ರಮೇಶ್, ಸಿಪಿಐಎಂ ನಾಯಕ ಜಾನ್ ಬ್ರಿಟ್ಟಾಸ್ ಸೇರಿದಂತೆ ಪ್ರತಿಪಕ್ಷದ ಸದಸ್ಯರು ಪುನಃ ಸಭೆಯಲ್ಲಿ ಭಾಗವಹಿಸಿದರು. ಮುಂಗಾರು ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳನ್ನು ಚರ್ಚಿಸಲು ಹಾಗೂ ಅಂಗೀಕಾರಕ್ಕಾಗಿ ಮಂಡಿಸುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಉಭಯ ಸದನಗಳ ಕಲಾಪ ಸುಗಮವಾಗಿ ನಡೆಯಲು ಎಲ್ಲಾ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೋರಲು ಸರ್ಕಾರ ಈ ಸಭೆ ನಡೆಸಿದೆ. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭಗೊಂಡು ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗಳ ಮೂರು ರಾಷ್ಟಗಳ ಭೇಟಿಗೆ ಪ್ರಯಾಣ ಬೆಳೆಸಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ರಾಷ್ಟಪತಿಯವರು ನಾಳೆ ಮೊಲ್ಡೋವಾ ತಲುಪಲಿದ್ದು ಅಲ್ಲಿನ ಅಧ್ಯಕ್ಷೆ ಮೈಯಾ ಸೆಂಡು ಅವರನ್ನು ಭೇಟಿ ಮಾಡಿ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮೊಲ್ಡೋವಾ ಸಂಸತ್ ಅಧ್ಯಕ್ಷ ಇಗೋರ್ ಗ್ರೋಸು ಅವರನ್ನು ಭೇಟಿ ಮಾಡಲಿದ್ದಾರೆ. ಅಲ್ಲದೆ ಮೊಲ್ಡೋವಾ ಭಾರತ ಸಂಸದೀಯ ಸ್ನೇಹ ಸಮೂಹದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದಲ್ಲದೆ ರಾಷ್ಟಪತಿಯವರು ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು ಮೊಲ್ಡೋವಾದಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಭಾರತದ ರಾಷ್ಟಪತಿಯೊಬ್ಬರು ಮೊಲ್ಡೋವಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲಾಗಿದೆ. ಮೊಲ್ಡೋವಾ ಭೇಟಿಯ ಬಳಿಕ ರಾಷ್ಟಪತಿಯವರು ತಮ್ಮ ಪ್ರವಾಸದ ಎರಡನೇ ಚರಣದಲ್ಲಿ ಮಂಗಳವಾರ ಉತ್ತರ ಮ್ಯಾಸಿಡೋನಿಯಾ ತಲುಪಲಿದ್ದಾರೆ. ಭೇಟಿಯ ವೇಳೆ ರಾಷ್ಟಪತಿಯವರು ಅಲ್ಲಿನ ಅಧ್ಯಕ್ಷೆ ಗೋರ್ಡಾನಾ ಸಿಲ್ಯಾನೋಸ್ಕಾ ಡಾವುಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅಲ್ಲದೆ ಪ್ರಧಾನಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಸಂಸತ್ ಅಧ್ಯಕ್ಷರನ್ನು ಸಹ ಭೇಟಿ ಮಾಡಲಿದ್ದಾರೆ. ರಾಷ್ಟಪತಿಯವರು ಉತ್ತರ ಮ್ಯಾಸಿಡೋನಿಯಾ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು ಭಾರತ ಉತ್ತರ ಮ್ಯಾಸಿಡೋನಿಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರವಾಸದ ಅಂತಿಮ ಹಂತದಲ್ಲಿ ರಾಷ್ಟಪತಿಯವರು ಗುರುವಾರ ರೊಮಾನಿಯಾ ತಲುಪಲಿದ್ದಾರೆ. ಎರಡು ದಿನಗಳ ರೊಮಾನಿಯಾ ಭೇಟಿಯ ಸಂದರ್ಭದಲ್ಲಿ ಅವರು ಅಧ್ಯಕ್ಷ ನಿಕುಶೋರ್ ಡಾನ್, ಹಂಗಾಮಿ ಪ್ರಧಾನಿ ಇಲಿಯೆ ಬೊಲೆಜಾನ್, ಸೆನೆಟ್ ಅಧ್ಯಕ್ಷ ಮಿರ್ಚಿಯಾ ಅಬ್ರುಡಿಯನ್ ಮತ್ತು ಪ್ರತಿನಿಧಿಗಳ ಸಭೆಯ ಅಧ್ಯಕ್ಷ ಸೊರಿನ್ ಗ್ರಿಂಡಿಯಾನು ಅವರನ್ನು ಭೇಟಿ ಮಾಡಲಿದ್ದಾರೆ. ಇದಲ್ಲದೆ ರೊಮಾನಿಯಾ ಭಾರತ ಸಂಸದೀಯ ಸ್ನೇಹ ಸಮೂಹದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಭಾರತ ರೊಮೇನಿಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು ಅಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಹಿತಿ ನೀಡಿದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಠಾತ್ ಪ್ರವಾಹ ಉಂಟಾದ ಪರಿಣಾಮ ನೂರಾರು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಇಂದು ಮುಂಜಾನೆ ಬೇಲಾ ಕಾಲೋನಿಯಲ್ಲಿರುವ ಹೊಸ ಬಸ್ ನಿಲ್ದಾಣ ಸೇರಿದಂತೆ ತಗ್ಗು ಪ್ರದೇಶಗಳು ನೀರಿನಿಂದ ಜಲಾವೃತಗೊಂಡಿವೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿದ ಪರಿಣಾಮ ಹಲವು ವಾಹನಗಳು ಕೊಚ್ಚಿಹೋಗಿವೆ. ಮಳೆಯಿಂದಾಗಿ ಅಲ್ಲಿ ವ್ಯಾಪಕ ಹಾನಿ ಮತ್ತು ಜನಜೀವನ ಅಸ್ತವ್ಯಸ್ತವಾಗಿದೆ. ಸ್ಥಳೀಯ ಆಡಳಿತದ ಸಹಯೋಗದೊಂದಿಗೆ ರಕ್ಷಣಾ ಮತ್ತು ಪರಿಹಾರ ತಂಡಗಳು ಸಂತ್ರಸ್ತ ಕುಟುಂಬಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಕಾರ್ಯದಲ್ಲಿ ತೊಡಗಿವೆ. ಜಮ್ಮು ಕಾಶ್ಮೀರದ ಕಟ್ರಾ ಉಪವಿಭಾಗೀಯ ಆಡಳಿತವು ಮುಂಗಾರು ವಿಪತ್ತು ನಿರ್ವಹಣೆಗೆ ತ್ವರಿತ ಸ್ಪಂದನೆ ಹಾಗೂ ಸಮರ್ಪಕ ಸಮನ್ವಯಕ್ಕಾಗಿ ನಿಯಂತ್ರಣ ಕೊಠಡಿಯನ್ನು ಸ್ಥಾಪಿಸಿದೆ. ನಿಯಂತ್ರಣ ಕೊಠಡಿಯು ದಿನದ 24 ಗಂಟೆಯೂ ಮುಂಗಾರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲಿದೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಹಾಗೂ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿ ರಜೌರಿ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದರು. ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ಪ್ರವಾಹದಿಂದ ಸಂತ್ರಸ್ತರಾದ ಜನರ ಸುರಕ್ಷತೆ ಮತ್ತು ಭದ್ರತೆ ಖಾತರಿಪಡಿಸಲು ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿಯ ಅಗತ್ಯ ನೆರವು ನೀಡುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಅವರು ಇಂದು ಬೆಳಗ್ಗೆ ನವದೆಹಲಿಯಲ್ಲಿ ತಾಂಜಾನಿಯಾದ ಸಂಯುಕ್ತ ಗಣರಾಜ್ಯದ ಅರೆ ಸ್ವಾಯತ್ತ ಪ್ರದೇಶವಾದ ಜಾಂಜಿಬಾರ್ನ ಅಧ್ಯಕ್ಷ ಡಾ ಹುಸೇನ್ ಅಲಿ ಮ್ಯೂನಿ ಅವರನ್ನು ಭೇಟಿ ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಜಯಶಂಕರ್, ಉಭಯ ನಾಯಕರು ಉನ್ನತ ಶಿಕ್ಷಣ, ಸಾಮರ್ಥ್ಯ ಅಭಿವೃದ್ಧಿ, ನೀರು ಸರಬರಾಜು, ಆರೋಗ್ಯ, ಕೃತಕ ಬುದ್ದಿಮತ್ತೆ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಇತರ ಆದ್ಯತಾ ಕ್ಷೇತ್ರ

0: ಗಳಲ್ಲಿ ಭಾರತ ತಾಂಜಾನಿಯಾ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ಇಂದು ನವದೆಹಲಿಯಲ್ಲಿ ಆಯೋಜಿಸಿದ್ದ ಸಂಡೇ ಆನ್ ಸೈಕಲ್ ಅಭಿಯಾನದ 82ನೇ ಆವೃತ್ತಿಯಲ್ಲಿ ಭಾಗವಹಿಸಿದ್ದರು. ದೇಶದಾದ್ಯಂತದ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಸಿಬ್ಬಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಅಭಿಯಾನವು ಆರೋಗ್ಯ, ದೈಹಿಕ ಸದೃಢತೆ ಹಾಗೂ ಪರಿಸರ ಸಂರಕ್ಷಣೆಯ ಮಹತ್ವದ ಸಂದೇಶವನ್ನು ಸಾರಿದೆ ಎಂದು ಸಚಿವ ಮನ್ಸುಖ್ ಮಾಂಡವೀಯ ಹೇಳಿದರು. ಸೈಕಲ್ ಸವಾರಿ ಸಣ್ಣ ಪ್ರಯತ್ನವಾದರೂ ಅದರ ಪ್ರಯೋಜನಗಳು ಅಪಾರವಾಗಿವೆ. ಪ್ರತಿ ಭಾನುವಾರ ಕನಿಷ್ಠ 1 ಗಂಟೆ ಸೈಕಲ್ ಸವಾರಿಗೆ ಮೀಸಲಿಡುವಂತೆ ಸಾರ್ವಜನಿಕರಿಗೆ ಅವರು ಕರೆ ನೀಡಿದರು. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಬರೆದ ಕ್ರಾಂತಿಕಾರಿ ಯೋಧ ಮಂಗಲ್ ಪಾಂಡೆ ಅವರ ಜನ್ಮದಿನವನ್ನು ಇಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ. 1827ರ ಜುಲೈ 19ರಂದು ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯ ನಾಗ್ವಾ ಗ್ರಾಮದಲ್ಲಿ ಜನಿಸಿದ ಅವರು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ 34ನೇ ಬೆಂಗಾಲ್ ನೇಟಿವ್ ಇನ್ಫ್ಯಾಂಟ್ರಿ ಪಡೆಯ ಸೈನಿಕರಾಗಿದ್ದರು. ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ಕ್ರಾಂತಿಕಾರಿ ಯೋಧರಲ್ಲಿ ಮಂಗಲ್ ಪಾಂಡೆ ಪ್ರಮುಖ ಸ್ಥಾನ ಪಡೆದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಮಂಗಲ್ ಪಾಂಡೆ ಅವರ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಲ್ ಪಾಂಡೆ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮಾತೃಭೂಮಿಯ ಗೌರವ ಮತ್ತು ಸ್ವಾಭಿಮಾನವನ್ನು ಕಾಪಾಡಲು ಮಂಗಲ್ ಪಾಂಡೆ ಅವರು ತಮ್ಮ ಪ್ರಾಣವನ್ನೇ ಅರ್ಪಿಸಿದರು ಎಂದು ಹೇಳಿದರು. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026ರ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಭಾರತದ ಪಿವಿ ಸಿಂಧು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಟೋಕಿಯೋದಲ್ಲಿ ಇಂದು ನಡೆದ ಫೈನಲ್ನಲ್ಲಿ ಆತಿಥೇಯ ದೇಶದ ಹಾಗೂ ಹಾಲಿ ವಿಶ್ವ ಚಾಂಪಿಯನ್ ಅಕಾನೆ ಯಮಗುಚಿ ಅವರನ್ನು 21-17, 21-17 ನೇರ ಸೆಟ್ಗಳಿಂದ ಮಣಿಸಿದ ಸಿಂಧು ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ಜಯದೊಂದಿಗೆ ಸಿಂಧು ಸುಮಾರು 2 ವರ್ಷಗಳ ಬಳಿಕ ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದು 7 ವರ್ಷಗಳ ಬಳಿಕ ಪ್ರಮುಖ ವೈಯಕ್ತಿಕ ಪ್ರಶಸ್ತಿಯನ್ನು ಗೆದ್ದ ಸಾಧನೆಯನ್ನು ದಾಖಲಿಸಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ನಿರ್ಣಾಯಕ 3ನೇ ಪಂದ್ಯ ಇಂದು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. 3 ಪಂದ್ಯಗಳ ಈ ಸರಣಿಯಲ್ಲಿ ಉಭಯ ತಂಡಗಳು 1-1 ಸಮಬಲ ಸಾಧಿಸಿವೆ. ಬ್ರಿಟನ್ ಪ್ರವಾಸದಲ್ಲಿ ಮೊದಲ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿರುವ ಭಾರತ ತಂಡ ಇಂದಿನ ಪಂದ್ಯದಲ್ಲಿ ಜಯ ಸಾಧಿಸಿ ಪ್ರವಾಸವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸುವ ಗುರಿ ಹೊಂದಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ 2026ರ ಅಂತಿಮಘಟ್ಟ ತಲುಪಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ಇಂದು ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ ಮುಂಗಾರು ಅಧಿವೇಶನ ಸರ್ವಪಕ್ಷ ಸಭೆ ಆರಂಭ, ಪ್ರತಿಭಟನೆ ಬಳಿಕ ಪ್ರತಿಪಕ್ಷಗಳ ಮರುಭಾಗವಹಿಸುವಿಕೆ. 3 ರಾಷ್ಟ್ರಗಳ ಪ್ರವಾಸಕ್ಕಾಗಿ ಪ್ರಯಾಣ ಬೆಳೆಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಾಳೆ ಮೋಲ್ಡೋವಾ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಭಾರೀ ಮಳೆಯಿಂದ ಹಠಾತ್ ಪ್ರವಾಹ, 100+ ಜನರ ಸ್ಥಳಾಂತರ, ಕೇಂದ್ರ ಸರ್ಕಾರದಿಂದ ಅಗತ್ಯ ನೆರವಿನ ಭರವಸೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ಭಾರತದ ಪಿವಿ ಸಿಂಧು. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಸರಣಿ ಕೈವಶಕ್ಕೆ ಭಾರತ ಇಂಗ್ಲೆಂಡ್ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ನಿಮ್ಮ ನೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 1:22 ಇದೀಗ ಕಾರ್ಯಕ್ರಮ ಉಲ್ಲಾಸ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಪ್ರಸ್ತುತಪಡಿಸುವ ಕರುಣಾಳು ಬಾ ಬೆಳಗ್ಗೆ, ಆರೋಗ್ಯ ಬಿಂದು, ಬಳಿಕ ಸುಮಧುರ ಭಾವಗೀತೆಗಳನ್ನು ಆಲಿಸುವಿರಿ.

0: ಕೇಳುಗರೆ, ಈ ಸುಮಧುರ ಗೀತೆಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಕಳುಹಿಸಿಕೊಡಿ. 4 ಗಂಟೆಯ ನಂತರ ಇಂದು ಸಂಜೆ 5 ಗಂಟೆಗೆ ಕೇಳಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಸುಮಧುರ ಗೀತೆಗಳನ್ನ ಹಾಗೆ ನಿಮ್ಮ ಸಂದೇಶಗಳನ್ನ ಕೇಳಿದ್ರೆ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಭಾನುವಾರದ ಈ ಸಮಯದಲ್ಲಿ ವಾಣಿ ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಯಾವ ಪ್ರಶ್ನೆಯನ್ನು ತಂದಿರಬಹುದು ಅಂತ ನೀವೆಲ್ಲರೂ ಕಾತುರದಿಂದ ಕಾಯ್ತಿದ್ದೀರಿ ಅಲ್ವಾ? ಪ್ರಶ್ನೆ ಇದೆ. ನಾವು ಕೇಳಿದ್ರೆ, ಸಾಮಾನ್ಯವಾಗಿ ನಾವು ಊಟದಲ್ಲಿ ಮೊಸರನ್ನ ಬಳಸ್ತೀವಿ ಅಲ್ವಾ? ಊಟಕ್ಕೆ ಮೊಸರನ್ನ ಅನ್ನೋದು ಮುಖ್ಯ ಕೂಡ. ಮೊಸರು ನೇರವಾಗಿ ನಮಗೆ ಹಾಗೆ ಸಿಗೋದಿಲ್ಲ, ಹಾಲಿಗೆ ಹೆಪ್ಪು, ಹೆಪ್ಪನ್ನು ಸೇರಿಸಿದಾಗ ಹಾಲು ಮೊಸರಾಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈ ಹಾಲು ಮೊಸರಾಗಲು ಒಂದು ಕಾರಣ ಇದೆ. ಆ ಕಾರಣ ಏನು ಅಂತ ನಿಮಗೂ ಗೊತ್ತು, ಅದೇನು ಅಂತ ನನಗೆ ನೀವು ತಿಳಿಸ್ಬೇಕು. ಈಗ ಸಂದೇಶವನ್ನು ಕಳಿಸಿ 9448640273 ಪ್ರಶ್ನೆ, ಹಾಲು ಮೊಸರಾಗಲು ಕಾರಣ ಏನು ಅನ್ನೋದು ಸಂದೇಶದ ಮೂಲಕ ಕಳಿಸಿ. ನಿಮ್ಮ ಸಂದೇಶಗಳನ್ನು ಕರುಣಾಳು ಬಾಬೆಳಿಗೆ ಆರೋಗ್ಯ ಬಿಂದು ಭಾವ ಒಂದು ಭಾವಗೀತೆಯನ್ನು ಕೇಳಿದ ಬಳಿಕ ಸಂದೇಶಗಳನ್ನು ಓದ್ತೇನೆ ಅಂತ ಹೇಳ್ತಾ ಇದೀಗ ಕೇಳೋಣ. ಇಂದಿನ ಭಾವಗೀತೆಗಳಲ್ಲಿ ಎಂ ಗೋಪಾಲಕೃಷ್ಣ ಅಡಿಗರು ರಚಿಸಿರುವ ಭಾವಗೀತೆಗಳನ್ನು ಆಲಿಸೋಣ. ಗೀತೆಗಳಿಗೆ ಸಂಗೀತ ಸಂಯೋಜಿಸಿದ್ದಾರೆ ಹೆಚ್ ಕೆ ನಾರಾಯಣ. ಅರ್ಚನಾ ಉಡುಪ ಅವರ ಸ್ವರ ಮಾಧುರ್ಯದಲ್ಲಿ ಮೊದಲಿಗೆ, ಎದೆಯು ಮರಳಿ ತೊಳಲುತ್ತಿದೆ, ದೊರೆಯುತ್ತದನೆ ಹುಡುಕುತ್ತಿದೆ, ಅತ್ತ ಇತ್ತ ದಿಕ್ಕುಗೆಟ್ಟು ಬಳ್ಳಿ ಬಾಳು ಚಾಚುತ್ತಿದೆ ತನ್ನ ಕುಡಿಯನು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಇದುವರೆಗೂ ಚಂದ್ರಶೇಖರ ಕಡಿಯಲ ಅವರು ಹಾಡಿದ ಎಂ ಗೋಪಾಲಕೃಷ್ಣ ಅಡಿಗರ ರಚನೆಯ ಭಾವಗೀತೆಯನ್ನ ಕೇಳಿದಿರಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೆಳಗರೆ ಉಲ್ಲಾಸ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. 102.6 ಮೆಗಾಹೆಡ್ಸ್ಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಬಾನುಲಿಯಿಂದ ಇದೀಗ ಸಮಯ ಆಗಿದೆ ಸ್ಟುಡಿಯೋದಲ್ಲಿ 1:05 ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಕರುಣಾಳು ಬಾ ಬೆಳಕೆ.
4: ಆಕಾಶವಾಣಿ ಕರುಣಾಳು ಬಾ ಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
5: ಇದು ನನಗೆ ತುಂಬಾ ಇಷ್ಟವಾದಂತ ಕತೆ. ಇದಾದ ಘಟನೆ, ಅಮೆರಿಕದಲ್ಲಿ ಒಂದು ಮನೆ, ಪುಟ್ಟ ಹುಡುಗ, ತಂದೆ ಇಲ್ಲ, ತಾಯಿ ವಿಪರೀತ ಬಡತನದಲ್ಲಿ ಯಾರದೋ ಮನೆ ಕೆಲಸ ಮಾಡಬೇಕು, ಕಸ ಮುಸರೆ ಮಾಡ್ಕೊಂಡಿರಬೇಕು. ಈ ಹುಡುಗನಿಗೆ ರೋಗ ಬೇರೆ, ರಿಕೆಟ್ಸ್ ರೋಗ ಬಂದ್ಬಿಟ್ಟಿದೆ, ಕೈ ಕಾಲೆಲ್ಲ ಕಡ್ಡಿ ಥರ ಆಗಿದ್ದಾವೆ, ಹೊಟ್ಟೆ ಊದ್ಕೊಂಡಿದೆ, ಯಾವಾಗಲೂ ಹಸಿವು, ಯಾವಾಗಲೂ ಅಜೀರ್ಣ, ಒದ್ದಾಡ್ತಾ ಇದ್ದ ಹುಡುಗ, ಗುಣ ಇಲ್ಲ, ಔಷಧಿ ಕೊಡೋಕೆ ದುಡ್ಡಿಲ್ಲ. ಆದರೆ ಹುಡುಗನಿಗೆ ಹುಚ್ಚು ಏನು ಅಂದರೆ ಫುಟ್ಬಾಲ್ ಆಟದ ಬಗ್ಗೆ ಹುಚ್ಚು, ಅಸಾಧ್ಯ ಹುಚ್ಚು ಫುಟ್ಬಾಲ್ ಆಟದ ಬಗ್ಗೆ. ಒಂದ್ಸಲ ಈಗ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಕಡೆ ಪೋಸ್ಟರ್ ನೋಡಿದ, ಒಂದು ಗೋಡೆ ಮೇಲೆ ಪೋಸ್ಟರ್ ಹಾಕಿತ್ತು, ಮುಂದಿನ ತಿಂಗಳು ನಮ್ಮ ಊರಿನ ಗ್ರೌಂಡಲ್ಲಿ ಫುಟ್ಬಾಲ್ ಮ್ಯಾಚ್ ಆಗ್ತದೆ, ದೊಡ್ಡ ಫುಟ್ಬಾಲ್ ಮ್ಯಾಚ್ ಆಗ್ತದೆ, ಅದರೊಳಗೆ ಅವತ್ತಿನ ಅತ್ಯಂತ ಶ್ರೇಷ್ಠ ಫುಟ್ಬಾಲರ್ ಅಂತ ಯಾರಿದ್ದಾರೋ ವಿಲ್ಸನ್, ಅವರು ಭಾಗವಹಿಸ್ತಾ ಇದ್ದಾರೆ ಅಂತ. ಹುಡುಗನ ತಲೆ ಗಿರ್ರಂದ್ಬಿಡ್ತು. ವಿಲ್ಸನ್ ಅಂದ್ರೆ ದೇವರೇ ಇದ್ದಂಗೆ ಹುಡುಗರಿಗೆಲ್ಲ. ಆಗಿನ ಕಾಲಕ್ಕೆ ಫುಟ್ಬಾಲ್, ಅಮೆರಿಕನ್ ಫುಟ್ಬಾಲ್ ಲೆಜೆಂಡ್, ಅವನು ಬದುಕಿದಾಗೆ ದಂತಕಥೆ ಆದಂಥವನು. ಅವನು ಬರ್ತಾನೆ ಅಂತ ನೋಡಬೇಕು ಅನ್ನಿಸ್ತು ಹುಡುಗನಿಗೆ. ಇವನಿಗೆ ಟಿಕೆಟ್ ತೊಗೋಬೇಕು ಅಂತ ಗೊತ್ತಿಲ್ಲ, ಗೊತ್ತಿದ್ರು ದುಡ್ಡಿಲ್ಲ. ಅವನೇನು ಮಾಡ್ದ, ಹೋದ ಫುಟ್ಬಾಲ್ ಆಟ ನೋಡೋಕೆ ಹೋಗದ. ಏನು ಜನ 25-30 ಸಾವಿರ ಜನ

0: ಹಾಕೊಂಡ್ಬಿಟ್ಟಿದ್ದಾರೆ. ಇವನೇನು ಮಾಡಿದ, ಹಲಗೆಯಿಂದ ಒಂದು ಗ್ಯಾಲರಿ ಮಾಡಿದ್ರಲ್ಲ ಅದ್ರ ಕೆಳಗೆ ತೂರ್ಕೊಂಡು ಹೋದ. ಅವನಿಗೇನು ಟಿಕೆಟ್ ಬೇಕಾಗಿಲ್ಲ, ಏನಿಲ್ಲ, ಕುರ್ಚಿನೂ ಬೇಕಾಗಿಲ್ಲ, ನೆಲದ ಮೇಲೆ ಕೂತ್ಕೊಂಡ, ಕಾಲು ಮಡಚಿಕೊಂಡು ಆಟ ಶುರುವಾಯಿತು. ಆ ಹುಡುಗನಿಗೆ ಹಸಿವೆ ಕಂಗಾಲಾಗಿದೆ. ಅವನಿಗೆ ಈ ಗ್ಯಾಲರಿಯಲ್ಲಿ ಮೇಲೆ ಕೂತಂತೆ ಯಾವುದೋ ಒಬ್ಬ ಶ್ರೀಮಂತ ಹುಡುಗ ಇರಬೇಕು, ಬ್ರೆಡ್ ತಿಂತ ಇದ್ದಾನೆ, ಅವನಿಗೆ ಇಷ್ಟ ಆಗಲಿಲ್ಲ ಅಂತ ಬಿಸಾಕ್ಬಿಟ್ಟ ಹುಡುಗ. ಈ ಹುಡುಗ ಕೆಳಗೆ ಕೂತಿದ್ದನಲ್ಲ, ತಪ್ಪಂತ ಹಾರಿ ಹಿಡ್ಕೊಂಡ, ಮಂಡೆಲ್ಲ ಜಾಡಿಸ್ದ. ಅದು ಎಂಜಲಾದದ್ದು ಅಂತ ಕಲ್ಪನೆ ಕೂಡ ಇಲ್ಲ ಅವನಿಗೆ. ಏನಾಕಾಗಲಿ, ಹೊಟ್ಟೆಗೆ ಸಿಗ್ತಲ್ಲ ಬ್ರೆಡ್, ಅದು ತಿನ್ಕೊಂಡು ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಚೂರು ಚೂರ ತಿನ್ಕೊಂಡು ಆಟ ನೋಡ್ತಾ ಇದ್ದ. ಆಟ ಮುಗೀತು. ಮುಗಿದ್ಮೇಲೆ ಹೋದ, ಅಲ್ಲಿ ವಿಲ್ಸನ್ ನಿಂತ್ಕೊಂಡಿದ್ದಾನೆ. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು ಕೆಳಗ್ರೆ. 6 ಅಡಿ 4 ಇಂಚು ಎತ್ತರ ದೈತ್ಯ ಅವನು, ನಿಂತ್ಕೊಂಡಿದ್ದಾನೆ. ಅವನ ಸುತ್ತಲೂ ಎಲ್ಲರೂ ಹುಡುಗರು ಹುಡುಗಿಯರು ಸೇರ್ಕೊಂಡಿದ್ದಾರೆ. ಆಟೋಗ್ರಾಫ್, ಅವನ ಸಿಗ್ನೇಚರ್ ತೊಗೋಬೇಕು, ಎಲ್ಲರೂ ಸಹಿ ಮಾಡಿಸ್ಕೋಬೇಕು ಅಂತ ನಿಂತಿದ್ದಾರೆ. ಇವನು ಹೋದ ಪಕ್ಕದಲ್ಲಿ ನಿಂತ್ಕೊಂಡ, ಕಣ್ಣು ಮುಂದೆ ಚಿತ್ರ ಬರಬೇಕು. ಅಟ್ ದೊಡ್ಡ ಮನುಷ್ಯನ ಪಕ್ಕದಲ್ಲಿ ಇಷ್ಟೇ ಪುಟ್ಟ ಹುಡುಗ, ಊದ್ಕೊಂಡು ಹೊಟ್ಟೆ, ಕೈಕಾಲು ಕಡ್ಡಿ ಹಾಗೆ, ಕೈಯಲ್ಲಿ ಬ್ರೆಡ್ ಇದೆ, ಹಿಡ್ಕೊಂಡು ಹಿಂಗೆ ವಿಲ್ಸನ್ ಮುಖ ನೋಡ್ತಾ ಇದ್ದ. ಒಂದೆರಡು ನಿಮಿಷ ವಿಲ್ಸನ್ ಕೈ ಬಡ್ದ. ಕೈ ಬಡದ ತಕ್ಷಣ ವಿಲ್ಸನ್ ಕೆಳಗೆ ನೋಡಿದ. ಏನಪ್ಪ ಅದು ಅಂತ ಕೇಳ್ದ. ಆ ಹುಡುಗ ಹೇಳ್ದ, ಸರ್ ಏನು ಓಡ್ತೀರಿ ಸರ್, ನೀವು ಜಿಂಕೆ ಥರ ಓಡ್ತೀರಿ ಸರ್, ಕಾಲೇ ಕಾಣಿಸ್ತಿರ್ಲಿಲ್ಲ ಸರ್ ನೀವು ಓಡುವಾಗ. ನಾನು ಇಡೀ ಆಟ ಮುಗಿಯೋವರೆಗೂ ಬರೀ ನಿಮ್ಮ ಕಾಲೇ ನೋಡ್ತಾ ಇದ್ದೆ ಸರ್, ಏನು ಓಟ ಅದು, ಅದ್ಭುತ ಅನ್ನಿಸ್ತು ಸರ್ ಅಂದ. ಅವನು ಥ್ಯಾಂಕ್ ಯು ಅಂದ, ಮತ್ತೆ ಸೈನ್ ಮಾಡೋಕೆ ಶುರು ಮಾಡಿದ. ಮತ್ತೊಂದು ನಿಮಿಷಕ್ಕೆ ಮತ್ತೆ ಕೈ ತಟ್ಟಿದೆ ಅವನು. ಮತ್ತೇನಪ್ಪ ನಿಂದು ಅಂತ ವಿಲ್ಸನ್ ಕೇಳಿದ. ಹುಡುಗ ಹೇಳ್ದ, ಸರ್ ಆ ಎರಡನೇ ಗೋಲ್ ಹೇಗೆ ಹೊಡೆದ್ರಿ ಸರ್ ನೀವು, ಚೆಂಡು ನಿಮ್ಗಿಂತ ಮುಂದಿತ್ತು ಸರ್, ತಕ್ಷಣ ತಲೆ ಕೆಳಗೆ ಮಾಡಿ ಹಿಂದಿಂದ ಹೋದ್ರಲ್ಲ ಸರ್ ಕಾಲು, ಆ ಗೋಲ್ ಹೋಯ್ತದು, ಏನು ಅದ್ಭುತ ಗೋಲ್, ಇಂಥ ಗೋಲೇ ನೋಡಿರಲಿಲ್ಲ ನಾನು, ಭಾಳ ಚೆನ್ನಾಗಿತ್ತು ಸರ್ ಅಂದ. ಆಯಿತು ಥ್ಯಾಂಕ್ ಯು ಅಂದ, ಮತ್ತೆ ಸೈನ್ ಮಾಡೋಕೆ ಶುರು ಮಾಡಿದ. ಮತ್ತೊಂದು ನಿಮಿಷಕ್ಕೆ ಮತ್ತೆ ಕೈ ಬಿಡದೆ ಅವನು. ಈ ಸಲ ವಿಲ್ಸನ್ ಕೋಪ ಬಂತು. ಯಾಕೋ ತಿರುಗಮರ್ಕ ಕೈ ಬಡಿತೆ ನೀನು, ಏನು ಬೇಕಾಗಿತ್ತು ನಿನಗೆ ಹೇಳಿ ನೋಡೋಣ ಅಂದ. ಆ ಹುಡುಗ ಒಂದು ಚೂರು ಗಾಬರಿ ಆದಂಗೆ ಅನ್ನಿಸ್ತು. ಅವನು ಹೇಳ್ದ, ಸರ್ ನೀವೇನೇನು ಇದುವರೆಗೂ ಸಾಧನೆ ಮಾಡಿದ್ದೀರೋ, ಯಾವ ಮ್ಯಾಚಲ್ಲಿ ಎಷ್ಟು ಗೋಲ್ ಹೊಡೆದಿದ್ದೀರೋ, ಎಲ್ಲವನ್ನೂ ಬರೆದಿಟ್ಕೊಂಡಿದ್ದೀನಿ ಸರ್ ಮನೇಲಿ. ನಿಮ್ಮ ಸಾಧನೆಗಳ ದಾಖಲೆ ಎಲ್ಲ ನಾನು ಮನೇಲಿ ಇಟ್ಕೊಂಡಿದ್ದೀನಿ ಸರ್, ಮೇಲೆ ಮೇಲೆ ನೋಡ್ತಾ ಇರ್ತೀನಿ ಸರ್ ಅಂದ. ವೆರಿ ಗುಡ್ ವೆರಿ ಗುಡ್, ಮಾಡು. ಮತ್ತೆ ಸೈನ್ ಮಾಡೋಕೆ ಶುರು ಮಾಡಿದ. ಮತ್ತೊಂದು ನಿಮಿಷಕ್ಕೆ ಮತ್ತೆ ಕೈ ಬಡದ ಅವನು. ಈ ಸಲ ಅಂತೂ ರೇಗ್ ಹೋಗ್ಬಿಡುತ್ತ ಅವನಿಗೆ. ಏನು ತಿರ್ಗಾ ಮೇಲೆ ಕೈ ಬಡಿತೀಯಲ್ಲ ನೀನು, ಇನ್ನೊಂದು ಸಲ ನನ್ನ ಕೈ ಮುಟ್ಟಿಗೆ ಹೊರಗೆ ಹಾಕ್ಬಿಡ್ತೀನಿ ನಿನ್ನ, ಏನು ಹೇಳೋದು ಕಡೆ ಸಲ ಹೇಳು ನೀನು ಅಂದ. ಆ ಹುಡುಗ ಒಂದು ಹೆಜ್ಜೆ ಹಿಂದೆ ಸರಿದು ವಿಲ್ಸನ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ದ, ಸರ್ ಮರಿಬೇಡಿ ಸರ್, ಒಂದಲ್ಲ ಒಂದು ದಿವಸ ನಿಮ್ಮ ಎಲ್ಲ ದಾಖಲೆ ನಾನೇ ಮುರಿತೀನಿ ಸರ್ ಅಂದ. ವಿಲ್ಸನ್ ಸಹಿ ಮಾಡೋದು ನಿಲ್ಲಿಸ್ಬಿಟ್ಟ. ಹುಡುಗನೇ ನೋಡ್ತಾ ಇದ್ದ. ಈ ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ ಹುಡುಗನಿಗೆ, ಕೈ ಕಾಲು ಕಡ್ಡಿ ಆಗಿದೆ, ಹೊಟ್ಟೆ ಊದ್ಕೊಂಡಿದೆ. ಅವನು ಹೇಳೋದು ನಿಮ್ಮೆಲ್ಲ ದಾಖಲೆ ನಾನೇ ಮುರಿತೀನಿ ಸರ್ ಅಂತಾನೆ ಅಂತ. ಮುಂದೆ 16 ವರ್ಷಗಳ ನಂತರ ಅದೇ ಹುಡುಗ ವಿಲ್ಸನ್ನ ಎಲ್ಲ ರೆಕಾರ್ಡ್ ಬರೆದು ಅಮೇರಿಕದ ಅತ್ಯಂತ ಗ್ರೇಟ್ ಫುಟ್ಬಾಲರ್ ಅಂತ ಹೆಸರಾದ. ಅವನ ಹೆಸರು ಓಜೆ ಸಿಂಪ್ಸನ್ ಅಂತ. ಅವನ ದೂರದರ್ಶನದಲ್ಲಿ ಸಂದರ್ಶನ ಮಾಡುವಾಗ ನಾನು ಅಮೇರಿಕಾದಲ್ಲಿದ್ದೆ, ಲೈವ್ ಬ್ರಾಡ್ಕಾಸ್ಟ್ ಕೇಳಿದೆ ಅದನ್ನು ನಾನು. ಆ ಸಂದರ್ಶನ ಮಾಡುವಂಥ ಹೆಣ್ಮಗಳು ಪ್ರಶ್ನೆ ಕೇಳಿದ್ಲು ಓಜೆ ಸಿಂಪ್ಸನ್ಗೆ, ಅಷ್ಟು ಬಡಬನತನದ ಬಂದವರು, ನಿಮಗೇನೂ ಅವಕಾಶಗಳಿರಲಿಲ್ಲ, ಆದರೆ ಅವತ್ತೇ ಹೇಳಿದ್ರಂತೆ ವಿಲ್ಸನ್ಗೆ ನೀನು ಎಲ್ಲ ದಾಖಲೆಗಳನ್ನು ಮುರಿತೀನಿ ಅಂತ. ಅದು ಹೇಗೆ ಸಾಧ್ಯ ಆಯಿತು ನಿಮಗೆ ಅಂತ ಕೇಳಿದ್ಲು. ಆತ ಹೇಳಿದ, ಬಹಳ ಸುಲಭ ಇದೆ ಅಂದ. ನಾನು ಎರಡೇ ಮಾಡಿದ್ದು, ಒಂದು ಅತ್ಯಂತ ಎತ್ತರದ ಗುರಿ ಇಟ್ಕೊಂಡೆ, ಯಾಕಂದರೆ ವಿಲ್ಸನ್ಗಿಂತ ದೊಡ್ಡ ಫುಟ್ಬಾಲ್ ಆಟಗಾರ ಅವತ್ತು ಇರಲಿಲ್ಲ ಪ್ರಪಂಚದಲ್ಲಿ ಯಾರು. ನನಗೇನು ಕಾಂಪಿಟೇಷನ್ ಇದ್ದರೂ ಅವ್ರ ಜೊತೆಗೆ, ಉಳಿದೋರ ಜೊತೆ ಕಾಂಪಿಟೇಷನ್ ಇಲ್ಲೇ ಇಲ್ಲ. ಅತ್ಯಂತ ಎತ್ತರದ ಗುರಿಯನ್ನು ಆರಿಸ್ಕೊಂಡೆ, ಮತ್ತೆ 16 ವರ್ಷಗಳ ಕಾಲ ಆ ಗುರಿ ಮೇಲಿನ ಕಣ್ಣು ತೆಗಿಲಿಲ್ಲ ಅಂತ. ಎರಡೇ ಕೆಲಸ ಮಾಡಿದ್ದು, ಎತ್ತರದ ಗುರಿ, ಆ ಗುರಿ ಎಡೆಗೆ ಬಿಡದ ಪರಿಶ್ರಮ. ಇದನ್ನು ನಾವು ಮಕ್ಕಳಿಗೆ ಹೇಳಬೇಕು ಸ್ವಾಮಿ. ಇದನ್ನೆಲ್ಲ ಏನೇನೋ ಮಾಡೋಕ್ಕೆ ಹೋಗ್ತೀವಿ, 40% ಬಂದರೆ ಸಾಕು, 60% ಬಂದರೆ ಸಾಕು, ಓ ಇಷ್ಟಾದರೆ ಸಾಕು, ಅಲ್ಪ ತೃಪ್ತಿ. ಎತ್ತರದ ಗುರಿ ಇಟ್ಕೊಳ್ಳಿ. ಗುಂಡಪ್ಪ ಹೇಳೋದು ಅದನ್ನೇ, ಘನತತ್ವ ಒಂದಕ್ಕೆ ದಿನರಾತ್ರಿ ಮರ ಸೋತು. ತತ್ವ ಸಣ್ಣದಿರಬಾರ್ದು, ಘನತತ್ವ ಇರಬೇಕು. ಕಣ್ಣು ಮುಂದೆ ದೊಡ್ಡ ತತ್ವ ಇಟ್ಕೊಳ್ಳಿ, ದೊಡ್ಡ ಗುರಿ ಇಟ್ಕೊಳ್ಳಿ. ಕಲಾಂ ಹೇಳ್ತಾ ಇದ್ರು ಮೇಲೆ ಮೇಲೆ, ಸ್ಮಾಲ್ ಗೋಲ್ ಈಸ್ ಎ ಕ್ರೈಮ್ ಅಂತ. ಸಣ್ಣ ಗುರಿ ಇಟ್ಕೊಂಡ್ರೆ ಅಪರಾಧ ಮಾಡಿದ ಹಾಗೆ. ಮಕ್ಕಳಿಗೆ ಎತ್ತರದ ಗುರಿ ಕೊಡಿ, ಆ ಗುರಿ ಅಡಿಗೆ ಪ್ರಯತ್ನ ಮಾಡೋದನ್ನು ಕಲಿಸಿ. ಓಜೆ ಸಿಂಪ್ಸನ್ ದೊಡ್ಡ ಸಾಕ್ಷಾತ್ಕಾರ ಮಾಡಿಕೊಂಡಂಥ ಮನುಷ್ಯ. ಬರೀ ಎರಡೇ ಗುರಿ, ಎತ್ತರದ ಗುರಿ, ಸತತ ಪ್ರಯತ್ನ, ಅವೆರಡರಿಂದ ಜೀವನದ ಬಹುದೊಡ್ಡ ಸಾಧ್ಯತೆಗಳು ನಮ್ಮವಾಗ್ತವೆ ಅನ್ನೋದನ್ನು ಮಕ್ಕಳಿಗೆ, ತರುಣರಿಗೆ ಹೇಳಿಕೊಡ್ಬೇಕಾಗಿದೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ, ನಿರ್ವಹಣೆ SR ಭಟ್.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
3: 80 ವರ್ಷಗಳ

0: ಇದರಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
1: ಕೇಳುಗರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ಇಂದು ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನಾನು ಕೇಳಿರುವ ಪ್ರಶ್ನೆ, ಹಾಲು ಮೊಸರಾಗಲು ಕಾರಣವೇನು ಅಂತ. ಅದಕ್ಕೆ ಹೆಪ್ಪನ್ನು ಸೇರಿಸ್ತೀವಿ, ಅದಕ್ಕೆ ಮೊಸರಾಗುತ್ತೆ ಅಂತ ಹೇಳ್ತೀರಿ, ಆದರೆ ಅದಕ್ಕೆ ಮುಖ್ಯವಾಗಿರುವಂಥ ವೈಜ್ಞಾನಿಕ ಕಾರಣ ಏನು ಅಂತ ನೀವು ಸಂದೇಶದ ಮೂಲಕ ಸಾಕಷ್ಟು ಜನ ಕಳಿಸ್ತಾ ಇದ್ದೀರಿ. ನಿಮಗೆ ಇನ್ನೊಂದು ಅವಕಾಶ ಆರೋಗ್ಯ ಬಿಂದು ಕೇಳಿದ ಬಳಿಕ ನಿಮ್ಮ ಸಂದೇಶಗಳನ್ನು ಹಾಗೆ ಉತ್ತರವನ್ನು ಹೇಳ್ತೀನಿ ಅಂತ ಹೇಳ್ತಾ, ಇದೀಗ ಯೋಗದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಹೆಚ್ ಜಿ ಮಂಜುನಾಥ್ ಅವರು.
2: ಪತಂಜಲಿಯ ಅಷ್ಟಾಂಗ ಯೋಗ ಪದ್ಧತಿಯಲ್ಲದೆ ಸಮಾಧಿ ಸ್ಥಿತಿ ತಲುಪಿ ಆತ್ಮ ಸಾಕ್ಷಾತ್ಕಾರ ಉಂಟಾಗಲು ಇತರ ಪದ್ಧತಿಗಳು ಸಹ ರೂಢಿಯಲ್ಲಿವೆ. ಅವುಗಳಲ್ಲಿ ಕೆಲವು ಪದ್ಧತಿಗಳಲ್ಲಿ ಸಾಧನೆಯು ನೇರವಾಗಿ ಧ್ಯಾನದಿಂದಲೇ ಪ್ರಾರಂಭವಾಗಿ ಸಮಾಧಿ ಸ್ಥಿತಿ ತಲುಪುವ ಸಾಧನೆಗಳಿವೆ. ಉದಾಹರಣೆಗೆ ಸಮರ್ಪಣ ಧ್ಯಾನ ಎಂಬ ಪದ್ಧತಿಯು ಸುಮಾರು 800 ವರ್ಷಗಳಿಂದ ಹಿಮಾಲಯದಲ್ಲೇ ಗುರುಗಳಿಂದ ಶಿಷ್ಯರಿಗೆ ತಲೆಮಾರುಗಳ ಕಾಲ ನಡೆಯುತ್ತಾ ಬಂದಿದ್ದು, ಇತ್ತೀಚೆಗೆ ಅಂದರೆ ಸುಮಾರು 2000 ಇಸವಿಯಿಂದ ಭಾರತ ಮತ್ತು ವಿದೇಶಗಳಲ್ಲಿ ಪ್ರಚಾರದಲ್ಲಿದೆ. ಮಾನವರಲ್ಲಿ ಮುಖ್ಯವಾಗಿ 2 ಲೋಕಗಳಿವೆ, ಒಂದು ಆಧ್ಯಾತ್ಮಿಕ ಲೋಕ, ಇನ್ನೊಂದು ವಿಜ್ಞಾನ ಲೋಕ. ಮನುಷ್ಯ ವೈಜ್ಞಾನಿಕ ಲೋಕವನ್ನು ಬೆಳೆಸುವ ಮೊದಲು ಬರೀ ಆಧ್ಯಾತ್ಮಿಕ ಲೋಕ ಮಾತ್ರ ವಿಜೃಂಭಿಸುತ್ತಿತ್ತು. ಈ ಯೋಗ ಎಂಬ ವಿಷಯ ಬಂದಿದ್ದೇ ಆಧ್ಯಾತ್ಮಿಕ ಲೋಕದಿಂದ. ವೈಜ್ಞಾನಿಕ ಲೋಕದಲ್ಲಿ ಬರೀ ಬುದ್ಧಿಯದೇ ಸಂಪೂರ್ಣ ಆಟ, ಆದರೆ ಆಧ್ಯಾತ್ಮಿಕ ಲೋಕದಲ್ಲಿ ಬುದ್ಧಿಗೆ ಮಹತ್ವವಿಲ್ಲ. ಯೋಗದಿಂದ ಮಾನವನಿಗೆ ಏನೇನು ಮತ್ತು ಎಷ್ಟು ವೈಜ್ಞಾನಿಕವಾಗಿ ಉಪಯೋಗವಿದೆ ಎಂದು ವೈದ್ಯ ವಿಜ್ಞಾನ ಪ್ರಯೋಗ ಮತ್ತು ಅವಲೋಕನವನ್ನು ಮಾಡುತ್ತಲೇ ಇದೆ. ಯೋಗಾಭ್ಯಾಸದಿಂದ ಮನಸ್ಸನ್ನೇ ನಿಯಂತ್ರಿಸಬಹುದಾದ್ದರಿಂದ ಮಾನಸಿಕ ಮಟ್ಟದಿಂದ ದೈಹಿಕ ಮಟ್ಟಕ್ಕೆ ಹರಿದು ಬರುವ ಅನೇಕ ರೋಗಗಳನ್ನು ಗುಣಪಡಿಸಬಹುದು. ಅಲ್ಲದೆ ರೋಗಗಳು ಬಾರದಂತೆ ತಡೆಯಲು ಯೋಗಾಭ್ಯಾಸ ತುಂಬಾ ಸಹಕಾರಿಯಾಗಿದೆ. ಆಧುನಿಕ ಜೀವನ ಶೈಲಿಯಿಂದ ಮಾನವನಿಗೆ ಮಾನಸಿಕ ಒತ್ತಡ ಏರುತ್ತಾ ಸಾಗಿದೆ. ಹೀಗಾಗಿ ಇತ್ತೀಚೆಗೆ ಒತ್ತಡದ ಬೇನೆಗಳಾದ ಏರು ರಕ್ತದೊತ್ತಡ, ಸಂಧಿವಾತ, ಮಧುಮೇಹ, ಆಸ್ತಮಾ, ಜಠರ, ಕರುಳು ಸಂಬಂಧಿ ರೋಗಗಳು, ಅಲರ್ಜಿಯಂತಹ ಅನೇಕ ರೋಗಗಳು ಮಾನವನನ್ನು ಹೆಚ್ಚಿಗೆ ಕಾಡುತ್ತಲಿವೆ. ಇವುಗಳಿಂದ ಪಾರಾಗಲು ಯೋಗಾಭ್ಯಾಸ ಒಂದು ಉತ್ತಮ ಉಪಾಯವಾಗಿದೆ. ನಮ್ಮ ಶರೀರದ ನರಾಗ್ರಗಳಲ್ಲಿ ಮುಖ್ಯವಾಗಿ ಸಿಂಪಥೆಟಿಕ್ ಹಾಗೂ ಪ್ಯಾರಾಸಿಂಪಥೆಟಿಕ್ ಎಂಬ 2 ಗುಂಪುಗಳಿವೆ. ನಮ್ಮ ಕಷ್ಟಕಾಲದಲ್ಲಿ ಸಿಂಪಥೆಟಿಕ್ ನರಸಮೂಹಗಳು ನಮಗೆ ಅನುಕೂಲವಾಗುವ ಸಲುವಾಗಿ ರಕ್ತದೊತ್ತಡ ಏರಿಸಿಕೊಡುವುದು, ಉಸಿರಾಟವನ್ನು ತ್ವರಿತಗತಿಯಿಂದ ಆಗುವಂತೆ ಮಾಡುವುದು, ಹೃದಯ ಬಡಿತವನ್ನು ವೃದ್ಧಿಸಿ ಹೆಚ್ಚು ಮತ್ತು ಶೀಘ್ರ ಅಂಗಾಂಗಗಳಿಗೆ ರಕ್ತ ಸಂಚಾರ ಉಂಟಾಗುವಂತೆ ಮಾಡುವುದು ಮೊದಲಾದ ಕ್ರಿಯೆಗಳನ್ನು ಮಾಡುತ್ತವೆ. ತುರ್ತುಕಾಲ ಕಳೆದ ನಂತರ ಪ್ಯಾರಾಸಿಂಪಥೆಟಿಕ್ ಸಮೂಹದ ನರಾಗ್ರಗಳು ಈ ಏರಿದ ಕ್ರಿಯೆಗಳನ್ನು ಪುನಃ ಸಾಮಾನ್ಯ ಸ್ಥಿತಿಗೆ ತರುತ್ತವೆ. ಒಂದು ವೇಳೆ ಈ ಏರಿದ ಕ್ರಿಯೆಗಳು ಮರಳಿ ಬಾರದಿದ್ದಲ್ಲಿ ಅನೇಕ ರೋಗಗಳು ಕಾಣಿಸಿಕೊಳ್ಳುತ್ತವೆ. ಹಾಗಾಗಿ ದಿನನಿತ್ಯ ಯಾವುದೇ ಕೆಲಸ ಅಥವಾ ಒತ್ತಡಗಳಿಂದ ಏರಿದ ಈ ಕ್ರಿಯೆಗಳು ಮತ್ತೆ ಮತ್ತೆ ಆಗಿಂದಾಗ್ಗೆ ಸಹಜ ಸ್ಥಿತಿಗೆ ಬಂದು ಸಮಸ್ಥಿತಿ ಉಂಟಾಗುತ್ತಲೇ ಇರಬೇಕು. ಆದರೆ ಮಾನಸಿಕ ಒತ್ತಡವು ಸತತವಾಗಿ ಇದ್ದಾಗ ಈ ಏರಿದ ಕ್ರಿಯೆಗಳು ಸಹಜ ಸ್ಥಿತಿಗೆ ಮರಳುವುದೇ ಇಲ್ಲ. ಹೀಗೆ ದೀರ್ಘಕಾಲ ಮುಂದುವರಿದರೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿಯೇ ಸರಿ. ಯೋಗಾಭ್ಯಾಸದಿಂದ ಈ ಪ್ಯಾರಾಸಿಂಪಥೆಟಿಕ್ ಚಟುವಟಿಕೆಗಳು ಹೆಚ್ಚಾಗಿ ಶರೀರದಲ್ಲಿ ಸಮತೋಲನ ಉಂಟಾಗುತ್ತದೆ. ದಿನಾಲೂ ಯೋಗಾಭ್ಯಾಸ ಮಾಡುವುದರಿಂದ ನಿತ್ಯ ಸಮತೋಲನ ಉಂಟಾಗಿ ಅನೇಕ ರೋಗಗಳು ಬರುವುದೂ ಇಲ್ಲ. ಒಂದು ವೇಳೆ ಇದ್ದರೆ ವಾಸಿಯೂ ಆಗುತ್ತವೆ. ಕೇವಲ ಓಂಕಾರ, ಶವಾಸನ, ಪ್ರಾಣಾಯಾಮ, ಧ್ಯಾನದಿಂದ ಈ ಸಮತೋಲನ ತುಂಬಾ ಉತ್ತಮವಾಗಿ ಉಂಟಾಗುತ್ತದೆ. ಇದರಿಂದ ಮನಸ್ಸಿಗೆ ನೆಮ್ಮದಿ ಉಂಟಾಗಿ ಆನಂದವಾಗುತ್ತದೆ. ಏರು ರಕ್ತದೊತ್ತಡ ಇರುವ ಅನೇಕ ರೋಗಿಗಳಿಗೆ ಕೇವಲ ಶವಾಸನ ಎಂಬ ಒಂದು ವಿಶ್ರಾಂತಿ ನೀಡುವ ಆಸನವನ್ನು ಸುಮಾರು 20 ನಿಮಿಷಗಳಷ್ಟು ಹೊತ್ತು ಸರಿಯಾದ ಕ್ರಮದಲ್ಲಿ ಮಾಡಿಸಿದಾಗ ಅವರ ಏರು ರಕ್ತದೊತ್ತಡವು ಗಣನೀಯವಾಗಿ ಕಡಿಮೆಯಾಗುವುದನ್ನು ಕಾಣಬಹುದಾಗಿದೆ. ಪ್ರತಿ ರೋಗಿಗೂ ಆತನ ಸ್ಥಿತಿಗೆ ಹಾಗೂ ರೋಗಗಳಿಗೆ ಅನುಗುಣವಾಗಿ ಯೋಗಾಸನ, ಪ್ರಾಣಾಯಾಮ, ಕೆಲವು ಶುದ್ಧೀಕರಣ ಯೋಗ ಕ್ರಿಯೆಗಳನ್ನು ನಿಗದಿಪಡಿಸಿ ಸೂಚಿಸಬಹುದಾಗಿದೆ. ಶರೀರವನ್ನು ಶುದ್ಧಿಗೊಳಿಸಲು ಹಠಯೋಗದಲ್ಲಿ ಕೆಲವು ಉತ್ತಮ ಕ್ರಿಯೆಗಳನ್ನು ಹೇಳಲಾಗಿದೆ. ಜಠರ, ಕರುಳು, ಶ್ವಾಸಕೋಶ, ಕಣ್ಣು, ಕಿವಿ ಇತ್ಯಾದಿಗಳು ಶುದ್ಧೀಗೊಳಿಸಲು ನೇತಿ, ದೌತಿ, ಬಸ್ತಿ, ಕಪಾಲಭಾತಿ, ನೌಲಿ, ತ್ರಾಟಕಗಳೆಂಬ ಕ್ರಿಯೆಗಳನ್ನು ಬಳಸಲಾಗುತ್ತದೆ. ಯೋಗಾಭ್ಯಾಸವನ್ನು ತಪ್ಪದೇ ಪ್ರತಿದಿನವೂ ಮಾಡಿದಾಗ ಮಾತ್ರ ಅದರ ಸಂಪೂರ್ಣ ಪ್ರಯೋಜನ ಲಭ್ಯವಾಗುವುದು. ನಿತ್ಯ ಯೋಗಾಭ್ಯಾಸ ಮಾಡಲು ಕೆಲವು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಶುದ್ಧವಾದ ಗಾಳಿ ಮತ್ತು ಚೆನ್ನಾಗಿ ಬೆಳಕು ಬರುವ ಕೋಣೆಯನ್ನು ಸ್ವಚ್ಛಗೊಳಿಸಿ ಅಲ್ಲಿ ಸ್ವಲ್ಪ ಮೆತ್ತನೆಯ ವಸ್ತ್ರವನ್ನು ಹಾಸಿ ಅದರ ಮೇಲೆ ಅಭ್ಯಾಸ ಆರಂಭಿಸಬೇಕು. ಅಭ್ಯಾಸಕ್ಕಾಗಿ ಹಾಸಿಗೆಯನ್ನು ಬಳಸಬಾರದು. ಉಂಡ ತಕ್ಷಣ ಆಸನ, ಪ್ರಾಣಾಯಾಮ ಹಾಗೂ ಕ್ರಿಯೆಗಳನ್ನು ಅಭ್ಯಾಸ ಮಾಡಬಾರದು.

ಪ್ರಾರಂಭವಾದ ನಂತರ 4 ತಾಸು ಆದ ಮೇಲೆ ಅಭ್ಯಾಸ ಮಾಡಬಹುದು. ಅಭ್ಯಾಸಕ್ಕಾಗಿ ಬೆಳಿಗ್ಗೆ ಹಾಗೂ ಸಂಜೆಯ ಹೊತ್ತು ಅನುಕೂಲಕರವಾಗಿದೆ. ಶೌಚ ಇತ್ಯಾದಿಗಳನ್ನು ಮುಗಿಸಿಕೊಂಡು ನಂತರ ಅಭ್ಯಾಸ ಆರಂಭಿಸಬೇಕು. ಸ್ತ್ರೀಯರು ಋತುಕಾಲದಲ್ಲಿ ಕೆಲವು ಆಸನ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬಾರದು, ಆದರೆ ಆ ಸಮಯದಲ್ಲಿ ಧ್ಯಾನ ಮಾಡಬಹುದು. ಸ್ತ್ರೀಯರು ಗರ್ಭಿಣಿಯರಾಗಿದ್ದಾಗ ತಜ್ಞರ ಹಾಗೂ ವೈದ್ಯರ ಸಲಹೆ ಮೇರೆಗೆ ಕೆಲವು ಆಸನ ಪ್ರಾಣಾಯಾಮಗಳನ್ನು ಮೊದಲ 3 ತಿಂಗಳವರೆಗೂ, ಕೆಲವನ್ನು ನಂತರದ 3 ತಿಂಗಳವರೆಗೂ, ಇನ್ನು ಕೆಲವನ್ನು ಕೊನೆಯ 3 ತಿಂಗಳವರೆಗೂ ಅಭ್ಯಾಸ ಮಾಡಬಹುದು. ಹೆರಿಗೆಯಾದ ನಂತರ ವೈದ್ಯರ ಹಾಗೂ ತಜ್ಞರ ಸಲಹೆ ಪಡೆದು ಅಭ್ಯಾಸ ಮುಂದುವರಿಸಬೇಕು. ಅಭ್ಯಾಸ ಕಾಲದಲ್ಲಿ ಎಲ್ಲರೂ ಹವಾಮಾನಕ್ಕನುಗುಣವಾಗಿ ಆದಷ್ಟು ಕಡಿಮೆ ವಸ್ತ್ರವನ್ನು ಧರಿಸಬೇಕು. ಧರಿಸಿದ ವಸ್ತ್ರವು ಕೈಕಾಲುಗಳು ಚಲಿಸಲು ಅನುಕೂಲಕರವಾಗಿರುವಂತೆ ಸಡಿಲವಾಗಿರಬೇಕು. ಯೋಗಾಭ್ಯಾಸವು ಆದಷ್ಟು ನಿಧಾನಗತಿಯಿಂದ ಏಕಾಗ್ರಚಿತ್ತದಿಂದ ಆಗಬೇಕೇ ವಿನಃ ಗಡಿಬಿಡಿಯಿಂದ ಆಯಾಸವಾಗುವಂತೆ ಇರಬಾರದು. ಯೋಗಾಭ್ಯಾಸದಿಂದ ಮನಃಶಾಂತಿ, ಮನಸ್ಸಿಗೆ ಆನಂದ, ಉಲ್ಲಾಸ, ಉತ್ಸಾಹ ಬರುವಂತಿರಬೇಕು. ದೇಹದ ಆಯಾಸ ಹೋಗಿ ಬಲವೃದ್ಧಿಯಾಗುತ್ತಿರಬೇಕು. ಕೆಲವರು ಯೋಗಾಭ್ಯಾಸ

0: ಅವುಗಳು ಚಲಿಸಲು ಅನುಕೂಲಕರವಾಗಿರುವಂತೆ ಸಡಿಲವಾಗಿರಬೇಕು. ಯೋಗಾಭ್ಯಾಸವು ಆದಷ್ಟು ನಿಧಾನಗತಿಯಿಂದ ಏಕಾಗ್ರಚಿತ್ತದಿಂದ ಆಗಬೇಕೇ ವಿನಃ ಗಡಿಬಿಡಿಯಿಂದ ಆಯಾಸವಾಗುವಂತೆ ಇರಬಾರದು. ಯೋಗಾಭ್ಯಾಸದಿಂದ ಮನಃಶಾಂತಿ, ಮನಸ್ಸಿಗೆ ಆನಂದ, ಉಲ್ಲಾಸ, ಉತ್ಸಾಹ ಬರುವಂತಿರಬೇಕು. ದೇಹದ ಆಯಾಸ ಹೋಗಿ ಬಲವೃದ್ಧಿಯಾಗುತ್ತಿರಬೇಕು. ಕೆಲವರು ಯೋಗಾಭ್ಯಾಸ ಆರಂಭಿಸಿ ಹೀಗಾಯಿತು ಹಾಗಾಯಿತು ಎಂದು ಪುಕಾರು ಹೇಳುತ್ತಿರುತ್ತಾರೆ. ತಪ್ಪು ಅಭ್ಯಾಸ ಕ್ರಮದಿಂದ ಮಾತ್ರ ತೊಂದರೆ ಉಂಟಾಗಬಹುದೇ ವಿನಃ ತಜ್ಞರಿಂದ ಕಲಿತು ಅಭ್ಯಾಸ ಪ್ರಾರಂಭಿಸಿದರೆ ಯಾವ ತೊಂದರೆಯೂ ಆಗುವುದಿಲ್ಲ, ಬದಲಿಗೆ ಒಳಿತೇ ಆಗುತ್ತದೆ. ಯೋಗ ಗುರುಮುಖೇನ ಕಲಿಯಬೇಕಾದ ವಿದ್ಯೆ. ಇಲ್ಲಿ ವಿಷಯವನ್ನು ಹೇಳಿಕೊಟ್ಟು ವಿದ್ಯಾರ್ಥಿಗಳಿಂದ ಯೋಗಾಭ್ಯಾಸ ಮಾಡಿಸಿ ತಿದ್ದಿ ತಿಳಿಸಿಕೊಡುವುದಕ್ಕೆ ಅನೇಕ ವಿಷಯಗಳಿವೆ. ಆದ್ದರಿಂದ ಯಾರೂ ಗುರುಮುಖೇನ ಕಲಿಯದೆ ಯೋಗಾಭ್ಯಾಸದಲ್ಲಿ ತೊಡಗಬಾರದು ಎಂದು ಎಚ್ಚರಿಸಲಾಗಿದೆ. ಯೋಗಿಗಳು, ವಿಜ್ಞಾನಿಗಳು ಹಾಗೂ ವೈದ್ಯರುಗಳಿಂದ ಶಿಫಾರಸು ಮಾಡಲ್ಪಟ್ಟ ಈ ಪ್ರಪಂಚದ ಅದ್ಭುತವಾದ ಯೋಗ ಎಂಬ ವಿದ್ಯೆಯನ್ನು ಎಲ್ಲರೂ ಕಲಿತು ಆರೋಗ್ಯವಂತರಾಗಿ ಬದುಕು ಹಸನಾಗಿಸಿಕೊಳ್ಳಿ.
1: ಇದುವರೆಗೂ ಆರೋಗ್ಯ ಬಿಂದು ಇದರಲ್ಲಿ ಯೋಗದ ಬಗ್ಗೆ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಹೆಚ್ಡಿ ಮಂಜುನಾಥ್. ಕೇಳುಗರೆ, ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನಾನು ಕೇಳಿದ ಪ್ರಶ್ನೆ ಹೀಗಿತ್ತು, ಹಾಲು ಮೊಸರಾಗಲು ಕಾರಣ ಏನು ಅಂತ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ, ಉತ್ತರವನ್ನು ನೀಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಸೋನು ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳರ್ತಿಯಿಂದ ಚಳ್ಳಕೆರೆ ತಾಲೂಕಿನಿಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಹಾಗೆ ಸತೀಶ್ ಹೆಚ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಸಿಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬೆಲ್ಲೂರು ಚಿತ್ರದುರ್ಗದಿಂದ. ಮುಂದಿನ ಸಂದೇಶ ಬಂದಿದೆ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲೀಲತೆಯಲ್ಲಿ ಮನೆಯವರು, ಚಿನ್ಮಯ್ಯ ಮಮತಾ ತಿಮ್ಮಾರೆಡ್ಡಿ ಮರಡ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ನಮಸ್ತೆ ಅಂತ ಹೇಳಿದ್ದಾರೆ, ಕನಿಕಾ ಮತ್ತು ವಿನಾಯಕ ಚೋರ್ನೂರಿನಿಂದ, ಒನಕೆ ಓಬವ್ವನ ತವರೂರು ಗುಡೇಕೋಟೆಯಿಂದ, ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ನಾಗವೇಣಿ ಸತೀಶ್ ರೋಹಿತ್ ಕನಿಕಾ ರೋಡ್ ಚಿತ್ರದುರ್ಗದಿಂದ, ಉಮಾ ಮೋಹನ್ ಮುರಳಿ ಜೋಗಿಮಟ್ಟೆ ರೋಡ್ ಫಸ್ಟ್ ಕ್ರಾಸ್ ಚಿತ್ರದುರ್ಗದಿಂದ, ಎಂ ಈಶಣ್ಣ ಮುದ್ದಿಗರಹಳ್ಳಿಯಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿಯಿಂದ, ಶಾಂತಾಚಾರ ಬಡಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿ ಪಿಲೌಟ್ ಎಂಟನೇ ಕ್ರಾಸ್ ಚಿತ್ರದುರ್ಗದಿಂದ, ಹಾಗೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ, ಹಾಗೆ ವೃಷಭೇಂದ್ರಪ್ಪ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಪಲ್ಲವಿ ಭಾಸ್ಕರ್ ಅಬ್ಬೇನಹಳ್ಳಿಯಿಂದ, ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿಚೌಡನಹಳ್ಳಿ ಹೊಳೆ ನರಸಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹರಪನಹಳ್ಳಿಯಿಂದ ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ರಾಯಭಾಗ ತಾಲೂಕು ಮುಗುಳಖೋಡದಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರಮೆಟ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಬೀನಾ ವಸಂತರಾವ್ ಬೆಂಗಳೂರಿನಿಂದ, ರಹಿತ್ಯ ಜಿ ಹರೀಶ್ ಜಿ ಐಶ್ವರ್ಯ ವಿ ಎಸ್ ಫ್ರಮ್ ಮಣಿಕೊಂಡ ಹೈದರಾಬಾದಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಮುಂದಿನ ಸಂದೇಶ ಬಂದಿದೆ, ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚ ಬೋರನಹಟ್ಟಿಯಿಂದ, ಮಾಣಿಕ್ಯ ಪ್ರತೀಶ್ ಮನೆಯವರು ಬೃಜನರೊಪ್ಪದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ, ಮಹೇಶ್ ಹೊಸೂರು ಶಿಕಾರಿಪುರದಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಮೀರಾ ನಾಡಿಕ್ ಚಿತ್ರದುರ್ಗದಿಂದ, ಪ್ರಭಾಕರಯ್ಯ ಚೈತ್ರಾಯನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ, ಹಾಗೆಯೇ ಡಾಕ್ಟರ್ ಪ್ರಭಯ್ಯ ವಿ ಎಸ್ ಶೈಲಜಾ ವಿ ಎಸ್ ಸೌಂದರ್ಯ ಉದಯ್ ಗೀತಾ ರಾಜ್ ಪಾಟೀಲ್ ಫ್ರಮ್ ಸೆಕೆಂಡ್ ಕ್ರಾಸ್ ಸೆಕೆಂಡ್ ಮೈನ್ ಬಸವೇಶ್ವರ ನಗರ ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ, ಮೇಡಮ್ ನಮಸ್ತೆ ಅಂತ ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ಜಿ ಮಾರಮ್ಮನಹಳ್ಳಿಯಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ, ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆಯಿಂದ, ಎನ್ ಮಾರಣ ಶಿಕ್ಷಕರು ಚಳ್ಳಕೆರೆ ತಾಲೂಕಿನಿಂದ, ನೇರ್ಲಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರು, ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರಿನಿಂದ. ಓಕೆ, ಮುಂದಿನ ಸಂದೇಶ, ಬಸವರಾಜ ಸ್ವಾಮಿ ರಂಗಸಮುದ್ರ ಪಾವಗಡ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಶ್ರೀನಿಧಿ ರಮೇಶ್ ಸುಷ್ಮಿತಾ ಚಿತ್ರದುರ್ಗದಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಹಾಗೆ ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ.

0: ವಿದ್ಯಾನಗರದಿಂದ, ಹಾಗೆ ಸಾವಿತ್ರಮ್ಮ, ಸುರೇಂದ್ರ ಶೆಟ್ಟಿ, ರಜನೀಶ್ ಶ್ರೀಕಂಠ, ಸಚಿನ್ ಭಾಸ್ಕರ್, ಜಿಆರ್ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸ್ನೇಹಿತರೆ, ಇಷ್ಟೆಲ್ಲ ಜನರು ಕೂಡ ಸಂದೇಶವನ್ನ ಕಳಿಸಿದ್ದೀರಿ, ಯಾರೆಲ್ಲ ಸಂದೇಶ ಕಳಿಸಿದ್ದೀರಿ, ನಿಮ್ಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಲು ಮೊಸರಾಗಲು ಪ್ರಮುಖ ಕಾರಣ ಲ್ಯಾಕ್ಟೋಬೆಸಿಲಸ್. ಲ್ಯಾಕ್ಟೋಬೆಸಿಲಸ್ ಅನ್ನುವಂಥ ಬ್ಯಾಕ್ಟೀರಿಯಾ ಅದರಲ್ಲಿ ಇರೋದ್ರಿಂದ ಹಾಲು ಮೊಸರಾಗೋದಕ್ಕೆ ಕಾರಣ ಆಗಿದೆ. ಈ ಹಾಲಿಗೆ ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರನ್ನ ಹಿಪ್ಪನ್ನ ಸೇರಿಸಿದಾಗ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಹಾಲಿನಲ್ಲಿರುವ ಸಕ್ಕರೆ ಅಂಶವನ್ನ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸುತ್ತವೆ. ಈ ಆಮ್ಲೀಯತೆಯ ಹೆಚ್ಚಳವು ಹಾಲಿನ ಪ್ರೋಟೀನ್ಗಳನ್ನು ಹೆಪ್ಪುಗಟ್ಟಿಸಿ ಹಾಲನ್ನು ಗಟ್ಟಿಯಾದ ಮೊಸರನ್ನಾಗಿ ಮಾಡುತ್ತೆ. ಇನ್ನು ಹಾಲಿನ ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಈ ಬ್ಯಾಕ್ಟೀರಿಯಾ ಏನೆಲ್ಲ ಕೆಲಸವನ್ನು ಮಾಡುತ್ತೆ ಅಂತ ಹೇಳೋದಾದರೆ, ಈ ಹಾಲಿನಲ್ಲಿ ಸ್ವಾಭಾವಿಕವಾಗಿ ಲ್ಯಾಕ್ಟೋಸ್ ಎಂಬಂತಹ ಸಕ್ಕರೆ ಅಂಶ ಇರುತ್ತೆ. ಇದು ಹೆಪ್ಪಿನಲ್ಲಿರುವಂತಹ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾಗಳನ್ನ ಈ ಸಕ್ಕರೆಯನ್ನ ತಿಂದು ಲ್ಯಾಕ್ಟಿಕ್ ಆಮ್ಲವನ್ನ ಉತ್ಪಾದಿಸುತ್ತೆ. ಪ್ರೋಟೀನ್ ಹೆಪ್ಪುಗಟ್ಟೋದ್ರು ಹೇಗಾಗಿ ಹೆಪ್ಪುಗಟ್ಟುತ್ತೆ ಅಂತ ಹೇಳೋದಾದ್ರೆ, ಹಾಲಿನಲ್ಲಿ ಕೆಸಿನ್ ಎನ್ನುವಂತಹ ಪ್ರೋಟೀನ್ ಇರುತ್ತೆ. ಇದು ಲ್ಯಾಕ್ಟಿಕ್ ಆಮ್ಲವು ಹೆಚ್ಚಾದಂತೆ ಹಾಲಿನ ಪಿಎಚ್ ಮಟ್ಟವನ್ನ ಕುಸಿಯುವಂತೆ ಮಾಡುತ್ತೆ. ಇದರಿಂದ ಕೆಸಿನ್ ಪ್ರೋಟೀನ್ಗಳು ತಮ್ಮ ವಿನ್ಯಾಸವನ್ನ ಬದಲಾಯಿಸಿ ಜಾಲರಿಯಂತೆ ಹೆಣೆದುಕೊಂಡು ಗಟ್ಟಿಯಾಗುತ್ತೆ. ಹೀಗೆ ಹೆಪ್ಪುಗಟ್ಟಿದ ಕೆಸಿನ್ ಪ್ರೋಟೀನ್ ಹಾಲಿನ ಕೊಬ್ಬು ಮತ್ತು ನೀರನ್ನು ಹಿಡಿದಿಟ್ಟುಕೊಳ್ಳೋದ್ರ ಮೂಲಕ ಈ ಸಂಪೂರ್ಣ ಪ್ರಕ್ರಿಯೆ ಏನಾಗಿರುತ್ತೆ, ಹಾಲು ಮೊಸರಾಗಿ ಪರಿವರ್ತನೆಗೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸ್ನೇಹಿತರೆ, ಈ ಹಾಲು ಮೊಸರನ್ನ ತಿನ್ನೋದಕ್ಕೆ ಮುಖ್ಯ ಕಾರಣ, ಯಾಕೆ ನಾವು ಮೊಸರನ್ನ ತಿನ್ನಬೇಕು ಅಂತ ಹೇಳೋದಾದ್ರೆ, ಇದರಲ್ಲಿ ವಿಟಮಿನ್ B12 ಅನ್ನುವಂಥದ್ದು ಇರುತ್ತೆ. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಜೀರ್ಣಕ್ರಿಯೆಯನ್ನ ಸುಧಾರಿಸುವ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋಕೆ ಈ ನೈಸರ್ಗಿಕ ಪ್ರೋಬಯೋಟಿಕ್ ಅನ್ನುವಂಥದ್ದು ಇದರಲ್ಲಿ ಇರೋದ್ರಿಂದ, ಪ್ರೋಟೀನ್, ಕ್ಯಾಲ್ಸಿಯಂ ಮತ್ತು ವಿಟಮಿನ್ಗಳು ಸಮೃದ್ಧವಾಗಿ ಇರೋದ್ರಿಂದ ಮೊಸರಿನಲ್ಲಿ ಮೂಳೆಗಳನ್ನು ಬಲಪಡಿಸೋದಕ್ಕೆ ಮತ್ತು ತೂಕ ನಿರ್ವಹಣೆಗೆ ಇದು ಸಹಾಯವನ್ನ ಮಾಡುತ್ತೆ. ಇನ್ನು ಉತ್ತಮವಾದ ಜೀರ್ಣಕ್ರಿಯೆಗೆ ಸಹಾಯವನ್ನ ಮಾಡುತ್ತೆ. ಪೋಷಕಾಂಶಗಳ ಆಗರ ಆಗಿರೋದ್ರಿಂದ ಇದರಲ್ಲಿ ಕ್ಯಾಲ್ಸಿಯಂ, ಪ್ರೋಟೀನ್, ವಿಟಮಿನ್ B12, B2 ಕೂಡ ಇರುತ್ತೆ. ಇದು ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲಪಡಿಸೋದಕ್ಕೆ, ಸದೃಢವಾಗಿಗೊಳಿಸೋದಕ್ಕೆ ಸಹಾಯವನ್ನ ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮೊಸರನ್ನ ತಿನ್ನೋದ್ರಿಂದ. ಹಾಗೆ ಹೃದಯದ ಆರೋಗ್ಯವನ್ನು ಕೂಡ, ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಿಸೋದಕ್ಕೆ ಮತ್ತು ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಹಾಗೆ ತ್ವಚೆ ಮತ್ತು ಕೂದಲಿನ ಸೌಂದರ್ಯಕ್ಕೂ ಕೂಡ ಮೊಸರಿನಲ್ಲಿರುವಂತಹ ಲ್ಯಾಕ್ಟಿಕ್ ಆಮ್ಲ ಹೊಳಪನ್ನು ಹೆಚ್ಚನ್ನು ಮಾಡುತ್ತೆ ಮತ್ತು ಕಂಡೀಷನರ್ ಆಗಿ ಕೆಲಸವನ್ನು ಮಾಡುತ್ತೆ ಮೊಸರು. ಹಾಗಾಗಿ ನಾವು ಹಾಲು ಮೊಸರಾಗೋದಕ್ಕೆ ಕಾರಣ ಲ್ಯಾಕ್ಟೋಬೆಸಿಲಸ್ ಅನ್ನುವಂತಹ ಬ್ಯಾಕ್ಟೀರಿಯಾ. ಹಾಗೆ ಮೊಸರನ್ನ ತಿನ್ನೋದ್ರಿಂದ ಏನೆಲ್ಲ ಉಪಯೋಗಗಳು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇದಾಗಿತ್ತು ಇಂದಿನ ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆ. ಈ ಮಾಹಿತಿ ನಿಮ್ಗೆಲ್ಲರಿಗೂ ಕೂಡ ಉಪಯೋಗ ಆಗದೆ ಅಂತ ಭಾವಿಸ್ತಾ ಇದೀಗ ಒಂದು ಪ್ರಕಟಣೆ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದೀಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೇಳೋಣ. ಅರ್ಚನಾ ಉಡುಪ ಅವರು ಹಾಡಿರುವ ಎದೆಯು ಮರಳಿ ತೊಳಲುತ್ತಿದೆ, ದೊರೆಯುತ್ತದನೆ ಹುಡುಕುತ್ತಿದೆ, ಅತ್ತ ಇತ್ತ ದಿಕ್ಕುಗೆಟ್ಟು ಬಳ್ಳಿ ಬಾಳು ಚಾಚುತ್ತಿದೆ ತನ್ನ ಕುಡಿಯನು, ಎಂ ಗೋಪಾಲಕೃಷ್ಣ ಅಡಿಗರ ರಚನೆಯ ಈ ಸುಮಧುರ ಭಾವಗೀತೆಯನ್ನು.

ಕೇಳುಗರೆ ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಇಂದು ಪ್ರಸಾರವಾಗಲಿರುವ ಗೀತೆಗಳು ಹೀಗಿವೆ. ಜೂಟ್ ಚಿತ್ರದಿಂದ ಈ ಗೀತೆ.

0: ಚಂಡ ಚಿತ್ರದಿಂದ ಈ ಗೀತೆ. ಕೇಳುಗರೆ, ಸುಮಧುರ ಗೀತೆಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9444820274 4 ಗಂಟೆಯ ನಂತರ ಕಳಿಸಿಕೊಡಿ. ಕೇಳಿ ಸಂಜೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ 5 ಗಂಟೆಗೆ ಪ್ರಸಾರವಾಗಲಿದೆ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 14555ಕ್ಕೆ ಕರೆ ಮಾಡಿ.
1: ಕೇಳುಗರೆ, ಇಂದು 5:30 ನಮ್ಮ ನಿಲಯದಿಂದ ನೀವು ನೋಡಿದ ಸ್ಥಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಿ 9448640273 ಹಾಗೆ ಮತ್ತೊಂದು 9141970272. ಕೇಳಿ 5:30 ನೀವು ನೋಡಿದ ಸ್ಥಳ ನೇರ ಫೋನಿನ್ ಕಾರ್ಯಕ್ರಮ. ಇದುವರೆಗೂ ಕಾರ್ಯಕ್ರಮ ಉಲ್ಲಾಸ ಮೂಡಿ ಬಂದಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಆಗಲಿದೆ 2:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ. 2:15 ಹಿಂದಿ ವಾರ್ತೆ. 2:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಪ್ರದೇಶ ಸಮಾಚಾರ ಕೇಳುವಿರಿ.
2: The headlines. Government holds all-party meeting ahead of the monsoon session of Parliament. Opposition stages symbolic walkout over invitation to NCPI to the meeting. Parliamentary Affairs Minister Kiran Rijiju seeks cooperation of all parties for smooth running of Parliament. Flash floods and landslides hit multiple places in Jammu and Kashmir, claiming 7 lives and damage to property. Rescue operations in full swing. Centre assures of all possible assistance. President Draupadi Murmu embarks on three-nation visit to Moldova, North Macedonia and Romania. In badminton, PV Sindhu scripts history, becoming first Indian to win Japan Open. Clinches women's singles title, defeating Japanese shuttler Akane Yamaguchi. And football fever peaks worldwide as Argentina and Spain gear up for a showdown in FIFA World Cup final tonight. The all-party meeting convened by the government ahead of the monsoon session of Parliament beginning tomorrow is underway at the Parliament House Annex. The meeting has been chaired by Defence Minister Rajnath Singh. Union Parliamentary Affairs Minister Kiran Rijiju and Leader of the House in the Rajya Sabha JP Nadda, Ministers of State for Parliamentary Affairs Arjun Ram Meghwal and Dr. L. Murugan are also present in the meeting. Soon after the meeting began, opposition parties staged a symbolic walkout from it over the participation of the National Citizens Party of India, NCPI. The NCPI is a registered party that has participated in state assembly elections, and recently several rebel Trimble Congress MPs have joined it. Talking to media, Trimble Congress MP Mohua Moitro said the entire opposition parties, including Congress, Samajwadi Party, DMK, JMM, Trimble Congress and Aam Aadmi Party, have walked out from the meeting. She also alleged that NCPI is not a recognized parliamentary party. Deputy leader of the opposition, the Rajya Sabha, Pramod Tiwari, described the walkout as a symbolic boycott against the NCPI being invited to the meeting.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬರ ಪರಿಹಾರ, ಕುಡಿಯುವ ನೀರು ಪೂರೈಕೆಗೆ ಕ್ರಮ, ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಬೆಂಗಳೂರಿನಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ದ, ಸಚಿವ ಕೃಷ್ಣ ಬೈರೇಗೌಡ. ಕನ್ನಡದ ಮಿಥ್ಯ ಹಾಗೂ ತುಳುವಿನ ಇಂಬು ಚಲನಚಿತ್ರಗಳಿಗೆ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೌರವ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ. ಆಗಸ್ಟ್ 7ರಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜನೆ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ, ಕುಡಿಯುವ ನೀರು ಪೂರೈಕೆ ಹಾಗೂ ಕೃಷಿ ಚಟುವಟಿಕೆಗಳ ಕುರಿತಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಬರದ ತೀವ್ರತೆಯ ಬಿಸಿ ಸಾರ್ವಜನಿಕರಿಗೆ ತಟ್ಟದಂತೆ ಆಡಳಿತ ವ್ಯವಸ್ಥೆ ತಳಮಟ್ಟದಲ್ಲಿ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಸರ್ಕಾರದ ಎಲ್ಲಾ ಪರಿಹಾರ ಕ್ರಮಗಳು ಜನರನ್ನು ನೇರವಾಗಿ ತಲುಪಬೇಕು ಎಂದು ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ರೈತರ ಹಿತರಕ್ಷಣೆಗೆ ಆದ್ಯತೆ ನೀಡಿದ ಮುಖ್ಯಮಂತ್ರಿಗಳು ಫ್ರೂಟ್ಸ್ ತಂತ್ರಾಂಶದ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರ ವಿವರಗಳನ್ನು ಸಿದ್ದವಾಗಿಟ್ಟುಕೊಂಡು ಬೆಳೆಹಾನಿ ಸಮೀಕ್ಷೆಯನ್ನು ತಕ್ಷಣವೇ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದರು. ಯಾವುದೇ ಒಬ್ಬ ಅರ್ಹ ರೈತನು ಬೆಳೆ ವಿಮೆ ಹಾಗೂ ಪರಿಹಾರದಿಂದ ವಂಚಿತನಾಗಬಾರದು ಎಂದು ಸ್ಪಷ್ಟಪಡಿಸಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳೆ ವಿಮೆ ಮಾಡಿಸುವಂತೆ ಪ್ರೇರೇಪಿಸಲು ಅಧಿಕಾರಿಗಳಿಗೆ ತಿಳಿಸಿದರು. ಯಾವುದೇ ಹಳ್ಳಿ ಅಥವಾ ನಗರದ ವಾರ್ಡ್ಗಳಲ್ಲಿ ನೀರಿನ ತೊಂದರೆ ಉದ್ಭವಿಸಬಾರದು ಎಂದ ಅವರು, ಅಗತ್ಯವಿದ್ದೆಡೆ ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆದು ಅಥವಾ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಬೇಕು, ಆದರೆ ವಿತರಣೆಗೆ ಮುನ್ನ ನೀರಿನ ಗುಣಮಟ್ಟವನ್ನು ಕಡ್ಡಾಯವಾಗಿ ತಪಾಸಣೆ ನಡೆಸಿ ಕಲುಷಿತ ನೀರಿನಿಂದ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು, ಜತೆಗೆ ಮಳೆ ನೀರು ಕೊಯ್ಲಿನ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚಿಸಿದರು. ಇನ್ನು ಹಸಿವು ನೀರಡಿಕೆಯಿಂದ ಯಾವುದೇ ಜಾನುವಾರು ಮರಣ ಹೊಂದದಂತೆ ಅಗತ್ಯವಿರುವ ಕಡೆಗಳಲ್ಲೆಲ್ಲ ತಕ್ಷಣವೇ ಮೇವಿನ ಬ್ಯಾಂಕ್ ಹಾಗೂ ಗೋಶಾಲೆಗಳನ್ನು

0: ಪಡೆಯಲು ಆದೇಶಿಸಿದರು. ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯದ ನೇರ ಪ್ರಸಾರ ವೀಕ್ಷಿಸುವ ವೇಳೆ ಫುಟ್ಬಾಲ್ ಅಭಿಮಾನಿಗಳು ತಾಳ್ಮೆಯಿಂದ ಇರುವ ಜೊತೆಗೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಯುವ ಪೀಳಿಗೆ ಹಾಗೂ ಕ್ರೀಡಾಪ್ರೇಮಿಗಳ ಆಶಯ ಮತ್ತು ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ರಾಜ್ಯ ಸರ್ಕಾರ ಫೈನಲ್ ಪಂದ್ಯದ ನೇರ ಪ್ರಸಾರ ಸುಲಭಗೊಳಿಸಲು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಮುಂಜಾನೆ 3:30ರವರೆಗೆ ತೆರೆದಿರಲು ಈಗಾಗಲೇ ವಿಶೇಷ ಅನುಮತಿ ನೀಡಿದೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು. ಪಂದ್ಯ ವೀಕ್ಷಣೆಯ ಉತ್ಸಾಹದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ಬೆಂಗಳೂರಿನವರ ಜೀವನ ಗುಣಮಟ್ಟ ಸುಧಾರಿಸಲು ಹಾಗೂ ನಗರದಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ದವಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ಎನ್ಟಿಎ ಬಡಾವಣೆಯಲ್ಲಿ ಅಭಿವೃದ್ಧಿಪಡಿಸಿರುವ ನೂತನ ಉದ್ಯಾನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾಗರಿಕರಿಗೆ ಉತ್ತಮ ಪರಿಸರ ಒದಗಿಸುವ ನಿಟ್ಟಿನಲ್ಲಿ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ. ಸ್ಥಳೀಯ ನಿವಾಸಿಗಳ ಬೇಡಿಕೆಯನ್ನು ಸಾಕಾರಗೊಳಿಸಲಾಗಿದೆ. ಇಂತಹ ಉದ್ಯಾನಗಳು ಮಕ್ಕಳ ಆಟೋಟಗಳಿಗೆ, ಹಿರಿಯ ನಾಗರಿಕರ ನಡಿಗೆಗೆ ಅತ್ಯಗತ್ಯ ಸಾರ್ವಜನಿಕ ಸ್ಥಳಗಳಾಗಿವೆ ಎಂದು ತಿಳಿಸಿದ್ದಾರೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ಇವುಗಳಲ್ಲಿ ಕನ್ನಡಿಗರ ಸಾಧನೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸುಮಂತ ಭಟ್ ನಿರ್ದೇಶನದ ಮಿಥ್ಯ ಚಲನಚಿತ್ರ ಕನ್ನಡದ ಅತ್ಯುತ್ತಮ ಚಲನಚಿತ್ರ ಹಾಗೂ ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಲನಚಿತ್ರ ತುಳು ಭಾಷೆಯ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಭಾಜನವಾಗಿರುವುದಕ್ಕೆ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಚಲನಚಿತ್ರಗಳಲ್ಲಿ ಅಭಿನಯಿಸಿದ ಎಲ್ಲಾ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಇಡೀ ಚಿತ್ರ ತಂಡಕ್ಕೆ ಗೃಹ ಸಚಿವರು ಅಭಿನಂದನೆ ಸಲ್ಲಿಸಿದ್ದು, ಈ ಸಾಧನೆ ಕನ್ನಡ ಚಿತ್ರರಂಗದಲ್ಲಿ ಮತ್ತಷ್ಟು ಸದಭಿರುಚಿಯ ಮತ್ತು ಗುಣಮಟ್ಟದ ಚಲನಚಿತ್ರಗಳು ಮೂಡಿಬರಲು ಪ್ರೇರಣೆಯಾಗಲಿ ಎಂದು ಹಾರೈಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 80%ರಷ್ಟು ಬಿತ್ತನೆಯಾಗಿದೆ. ರೈತರಿಗೆ ಅಗತ್ಯವಿರುವ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಪೂರೈಸಲು ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ಸನ್ನದ್ದವಾಗಬೇಕು ಎಂದು ಸಂಸದ ಸಾಗರ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲುಸ್ತುವಾರಿ ದಿಶಾ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರಮುಖ ಬೆಳೆಗಳಾದ ಸೋಯಾಬೀನ್, ಉದ್ದು, ಹೆಸರು ಮತ್ತು ತೊಗರಿ ಬಿತ್ತನೆ ಕಾರ್ಯ ಪ್ರಗತಿಯಲ್ಲಿದೆ. ರೈತರು ಇದೇ 31ರ ಒಳಗಾಗಿ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸುವಂತೆ ಕೋರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ 2026ರ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನು 7 ಮತ್ತು 8ರಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟ ಯುವ ರಾಷ್ಟೀಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಹಾಗೂ ದಕ್ಷಿಣ ವಲಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಕೋಲಾರ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ನಾಥನ್ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಜಿಲ್ಲೆಯ ಎಲ್ಲಾ ಅರ್ಹ ಕ್ರೀಡಾಪಟುಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಕ್ರೀಡಾಪಟುಗಳು ಭಾರತೀಯ ಅಥ್ಲೆಟಿಕ್ಸ್ ಒಕ್ಕೂಟದ ಮಾರ್ಗಸೂಚಿಯಂತೆ ವಯೋಮಿತಿಯ ಮಾನದಂಡಗಳನ್ನು ಹೊಂದಿರಬೇಕು. 14, 18, 20 ವರ್ಷದೊಳಗಿನ ಕ್ರೀಡಾಪಟುಗಳನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಆಸಕ್ತ ಹಾಗೂ ಅರ್ಹ ಕ್ರೀಡಾಪಟುಗಳು ಅರ್ಜಿ ಸಲ್ಲಿಸಲು ಇದೇ 31 ಕೊನೆಯ ದಿನಾಂಕವಾಗಿದೆ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸೇರಿದಂತೆ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಲಾಭ ಪಡೆಯಲು ರೈತರು ತಕ್ಷಣವೇ ಫ್ರೂಟ್ ಐಡಿ ಹಾಗೂ ಇಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಹಾಯಕ ಕೃಷಿ ನಿರ್ದೇಶಕ ಶ್ರೀಧರಮೂರ್ತಿ ತಿಳಿಸಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ದಾವಣಗೆರೆ ತಾಲೂಕಿನಲ್ಲಿ 9,545 ರೈತರು ಇದುವರೆಗೂ ಫ್ರೂಟ್ ಐಡಿ, ಇಕೆವೈಸಿ ಹಾಗೂ ಅದರ ಮುಂದುವರಿದ ಭಾಗವಾದ ಸೆಂಟ್ರಲ್ ಐಡಿ ಮಾಡಿಸದೆ ಬಾಕಿ ಉಳಿದಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ಕಿಸಾನ್ ಬೆಳೆ ವಿಮೆ ಹಾಗೂ ರಾಜ್ಯ ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳು ಹಾಗೂ ಪ್ರೋತ್ಸಾಹಧನಗಳನ್ನು ಪಡೆಯಲು ಈ ಗುರುತುಗಳು ಕಡ್ಡಾಯವಾಗಿವೆ ಎಂದು ಅವರು ತಿಳಿಸಿದ್ದಾರೆ.
4: ದಾವಣಗೆರೆ ತಾಲೂಕಿನ ಸುಮಾರು 9,545 ರೈತರು ಫ್ರೂಟ್ ಐಡಿ, ಇಕೆವೈಸಿ ಮತ್ತು ಅದರ ಮುಂದುವರೆದ ಭಾಗ

0: ಸೆಂಟ್ರಲ್ ಐಡಿ ಮಾಡದೇ ಇರುವುದು ನಮಗೆ ಮಾಹಿತಿ ಇದೆ. ಆದುದರಿಂದ ದಯವಿಟ್ಟು ರೈತರು ಕೂಡಲೇ ತಮ್ಮ ಸಮೀಪದ ಗ್ರಾಮ ಒನ್, ರೈತ ಸಂಪರ್ಕ ಕೇಂದ್ರಗಳು, ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಪಶು ಇಲಾಖೆ, ರೇಷ್ಮೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಸಹಕಾರ ಇಲಾಖೆಗಳಿಗೆ ಸಂಪರ್ಕಿಸಿ ಈ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತದ್ದು ತಮಗೆ ತಿಳಿಯಪಡಿಸುತ್ತೇನೆ.
1: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಚುರುಕಿನಿಂದ ಸಾಗಿದ್ದು, ಈಗಾಗಲೇ ಶೇಕಡ 67% ಗಣತಿ ನಮೂನೆಗಳ ದತ್ತಾಂಶ ದಾಖಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ನಗರದ ಒನಕೆ ಓಬವ್ವ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೊಬೈಲ್ ಫೋನ್ ಟಾರ್ಚ್ ಲೈಟ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಾರ್ವಜನಿಕರು ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಸಹಕರಿಸಬೇಕೆಂದು ಕೋರಿದರು. ಎಸ್ಐಆರ್ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು, ಜುಲೈ 17ರ ಸಂಜೆಯ ವೇಳೆಗೆ ಗಣತಿ ನಮೂನೆ ವಿತರಣೆ ಶೇಕಡ 100ರಷ್ಟು ಪೂರ್ಣಗೊಂಡಿದೆ. ಜೂನ್ 16ಕ್ಕೆ ಅನ್ವಯವಾಗುವಂತೆ 10,69,504 ಮತದಾರರಿದ್ದು, ಜುಲೈ 17ರ ಸಂಜೆಯ ವೇಳೆಗೆ ಶೇಕಡ 100ರಷ್ಟು ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೋಂಸ್ಟೇಗಳ ಅಧಿಕೃತ ನೋಂದಣಿ ಪ್ರಕ್ರಿಯೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈವರೆಗೂ 500ಕ್ಕೂ ಹೆಚ್ಚು ಹೋಂಸ್ಟೇ ಮಾಲೀಕರು ನೋಂದಣಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ರಾಜ್ಯದ ಎಲ್ಲಾ ಹೋಂಸ್ಟೇಗಳ ನೋಂದಣಿಯನ್ನು ಕಡ್ಡಾಯಗೊಳಿಸಲಾಗಿದ್ದು, ನಿಯಮಾನುಸಾರ ಪ್ರತಿಯೊಬ್ಬ ನಿರ್ವಾಹಕ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಪ್ರವಾಸೋದ್ಯಮ ಇಲಾಖೆ ಆಯುಕ್ತ ವಿ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ಕಂಡುಬರುತ್ತಿರುವ ಸೂಪರ್ ಎಲ್ನಿನೋ ಹವಾಮಾನ ವೈಪರೀತ್ಯದ ಪರಿಣಾಮದಿಂದಾಗಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಹಾಗೂ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಸರ್ಕಾರವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಸಾರ್ವಜನಿಕರಿಗೆ ನಿಯಮಿತವಾಗಿ ಶುದ್ದ ಕುಡಿಯುವ ನೀರು ಪೂರೈಸಲು ಜಿಲ್ಲಾ ಆಡಳಿತವು ಬದ್ದವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ.ಎಂ.ಆರ್.ರವಿ ತಿಳಿಸಿದ್ದಾರೆ. ಸರ್ಕಾರದ ನಿರ್ದೇಶನದಂತೆ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಎಲ್ಲಾ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಹಾರ, ಕುಡಿಯುವ ನೀರು ಪೂರೈಕೆಗೆ ಕ್ರಮ ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಬೆಂಗಳೂರಿನಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ದ, ಸಚಿವ ಕೃಷ್ಣ ಬೈರೇಗೌಡ. ಕನ್ನಡದ ಮಿಥ್ಯಾ ಹಾಗೂ ತುಳುವಿನ ಇಂಬು ಚಲನಚಿತ್ರಗಳಿಗೆ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೌರವ, ಉಪಮುಖ್ಯಮಂತ್ರಿ ಡಾ.ಜಿ.ಪರಮೇಶ್ವರ್ ಹರ್ಷ. ಆಗಸ್ಟ್ 7ರಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
2: ಇದು ನಿಮ್ಮ ನೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 2:40 ಸೆಕೆಂಡ್ಗಳು. ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಕೇಳುಗರೆ, ಈ ಮಳೆಗಾಲದಲ್ಲಿ ಸಂಜೆಯ ತಂಪಾದ ಗಾಳಿ ಹೊರಗಡೆ ವಾಯುವಿಹಾರಕ್ಕೆ ಹೋದಾಗ ತನ್ನ ಸುಗಂಧದ ಸರಳ ಸೌಂದರ್ಯದಿಂದ ಎಲ್ಲರ ಮನಸ್ಸನ್ನು ಸೆಳೆಯುವ ಹೂವು ಎಂದರೆ ಅದು ದೇವಲೋಕದ ಪುಷ್ಪ ಎಂದೇ ಕರೆಯಲ್ಪಡುವ ಪಾರಿಜಾತ. ದೇವಲೋಕದ ಪುಷ್ಪ ಪಾರಿಜಾತ, ಈ ಹೆಸರೇ ಹೇಳುತ್ತೆ, ಈ ಹೂವು ಒಂದು ದೇವಲೋಕದ ಪುಷ್ಪವೇ ಅನ್ನುತ್ತ. ಅಂದರೆ ಪಾರಿಜಾತ ಅನ್ನುವಂಥದ್ದು ರಾತ್ರಿ ಅರಳಿ ಸೂರ್ಯೋದಯಕ್ಕೆ ಮುನ್ನವೇ ನೆಲಕ್ಕೆ ಬೀಳುವ ಅಪರೂಪದ ಮರ. ನೆಲದ ಮೇಲೆ ಬಿದ್ದರೂ ದೇವರ ಪೂಜೆಗೆ ಅರ್ಹವಾದ ಏಕೈಕ ಹೂವು ಇದಾಗಿದೆ. ಶ್ರೀಕೃಷ್ಣನು ಇದನ್ನು ದೇವಲೋಕದಿಂದ ಭೂಮಿಗೆ ತಂದನೆಂಬುದು ಪೌರಾಣಿಕ ನಂಬಿಕೆ. ಆಯುರ್ವೇದದಲ್ಲೂ ಇದು ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ. ಹಾಗಾಗಿ ಪಾರಿಜಾತವನ್ನು ದೇವಲೋಕದ ಪುಷ್ಪ ಅಂತ ಕರೀತಾರೆ. ಇನ್ನು ಅಯೋಧ್ಯ ರಾಮ ಮಂದಿರದ ಭೂಮಿ ಪೂಜೆಯಲ್ಲಿ ಈ ಪಾರಿಜಾತ ಹೂವ ಗಿಡವನ್ನು ನೆಟ್ಟರು. ಸನಾತನ ಧರ್ಮದವಾದ ಹಿಂದೂ ಧರ್ಮದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂಥದ್ದು ಪಾರಿಜಾತದ ಗಿಡ. ಇದರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಇದೀಗ ಕೇಳೋಣ ಪಾರಿಜಾತ ಕುರಿತಾದ ಈ ಗೀತೆಯನ್ನು.

ದೇವಲೋಕದ ಪುಷ್ಪ ಪಾರಿಜಾತ. ದೇವಾಸುರರು ಹಾಲನ ಕಡಲನ್ನ ಕಡೆದಾಗ ಮೇಲೆದ್ದು ಬಂದ 14 ರತ್ನಗಳ ಪೈಕಿ ಪಾರಿಜಾತವೂ ಒಂದು. ಪಾರಿಜಾತ ಮರವನ್ನ ಪಡೆಯಲು ರುಕ್ಮಿಣಿ ಸತ್ಯಭಾಮ ಇವರ ನಡುವೆ ಕಾದಾಟವಾಗುತ್ತೆ. ಈ ಮರ ತನಗೆ ಬೇಕು ಎಂಬುದು ಇಬ್ಬರ ಬಯಕೆಯಾಗಿರುತ್ತೆ. ಈ ಮರವನ್ನು ಯಾರಿಗೆಂದು ಕೊಡುವುದು ಕೃಷ್ಣನಿಗೆ ಯೋಚನೆಯಾದಾಗ ಶ್ರೀಕೃಷ್ಣನಾದರೂ ಬಲಚತುರ ಸುರಲೋಕದಿಂದ ತಂದ ಪಾರಿಜಾತವನ್ನ ಮರವನ್ನ ಸತ್ಯಭಾಮಯ್ಯ ಅಂಗಳದಲ್ಲಿ ನೆಟ್ಟರು. ಅಲ್ಲಿ ಅಂಗಳದಲ್ಲಿ ಬೆಳೆದ ಪಾರಿಜಾತ ರುಕ್ಮಿಣಿಯ ಅಂಗಳದಲ್ಲಿ ಹೂವನ್ನ ಉದರಿಸುತ್ತಿತ್ತು. ಇದು ಪಾರಿಜಾತದ ಕುರಿತು ಇರುವ ಪುರಾಣದ ಸ್ವಾರಸ್ಯಕರ ಕಥೆ. ಇನ್ನು ನಮ್ಮ ಜನಪದ ಪುರಾಣಗಳು ಹಾಡಿ ಹರಿಸಿರುವ ಮರ ಪಾರಿಜಾತ. ನಿಜಕ್ಕೂ ಇದು ದೇವಲೋಕದ ಮರವೇ ಸರಿ. ಸಂಜೆಯ ವೇಳೆ ಹೂವರಳಿಸಿ ಪರಿಮಳವನ್ನ ಸೂಸುವ ಈ ಹೂವನ್ನ ನೋಡಿದವರು ದೇವಲೋಕಕ್ಕೆ ತಕ್ಕುದಾದ ಮರ ಎಂದು ಒಪ್ಪದೇ ಇರಲಾರರು.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

ಇನ್ನೊಂದು ಕಥೆಯ ಪ್ರಕಾರ ಒಬ್ಬ ರಾಜಕುಮಾರಿಯ ಹೆಸರು ಪಾರಿಜಾತಕ. ಅವಳು ಸೂರ್ಯನನ್ನ ಪ್ರೀತಿಸಿದಳು. ಆದರೆ ಸೂರ್ಯದೇವರು ಮಾತ್ರ ಮಾತಿಗೆ ತಪ್ಪಿ ಆಕೆಯನ್ನ ತಿರಸ್ಕರಿಸಿದ್ರು. ಮಾತು ತಪ್ಪಿದ ವಿರಹ ವೇದನೆಯಲ್ಲಿ ಪಾರಿಜಾತಕ ಅಗ್ನಿಗೆ ಆತ್ಮಾರ್ಪಣೆಯನ್ನ ಮಾಡಿದಳು. ಪಾರಿಜಾತ ಮರವಾಗಿ ಜನಿಸಿದಳು. ಸೂರ್ಯನನ್ನ ಇನ್ನೆಂದಿಗೂ ನೋಡಲಾರೆ ಎಂಬ ತನ್ನ ಪ್ರತಿಜ್ಞೆಯನ್ನ ಇಂದಿಗೂ ಅದು ನೆರವೇರಿಸುತ್ತಲೇ ಇದೆ. ಇಂದಿಗೂ ಸಂಜೆಯ ವೇಳೆ ಸೂರ್ಯ ಅಸ್ತಮಿಸಿದ ನಂತರವೇ ಇದು ಹೂವರಳಿಸುತ್ತದೆ. ಸೂರ್ಯ ಬರುವ ವೇಳೆ ಹೂವು ಮರದಿಂದ ಉದುರುತ್ತದೆ. ರಾತ್ರಿಯ ವೇಳೆ ಸುವಾಸನೆ ಸುಸುವ ಸುಂದರ ಹೂವಿಗೆ ಕೆಂಪು ದಳ, ಬಿಳಿಯ ಮೃದುವಾದ ಹೂವಿನ ಎಸಳುಗಳು, ಒಂದು ರೀತಿಯಲ್ಲಿ ತುಂಬಾ ಕೋಮಲವಾದ ಹೂವು ಪಾರಿಜಾತ. ಪಾರಿಜಾತ ಮರದ ಗೆಲ್ಲುಗಳನ್ನು ಮಳೆಗಾಲದ ಅವಧಿಯಲ್ಲಿ ತುಂಡು ಮಾಡಿ ನೆಟ್ಟರೂ ಇವು ಬದುಕುತ್ತವೆ. ಪಾರಿಜಾತ 10-15 ಅಡಿ ಎತ್ತರ ಬೆಳೆಯುವ ಪೊದರು ಮರ. 50-60 ವರ್ಷದ ಮರಗಳು ಅತಿ ಎತ್ತರಕ್ಕೆ ಬೆಳೆಯದೆ ತುಂಬಾ ಹೂಗಳನ್ನು ನೀಡಿರುತ್ತಿರುತ್ತವೆ. ರಾತ್ರಿಯಲ್ಲಿ ಹೂವರಳಿಸುವ ದುಃಖ ತಪ್ತ ಮರ ಅಂತ ಕೂಡ ಇದಕ್ಕೆ ಕರೀತಾರೆ. ಇನ್ನು ಸಂಸ್ಕೃತದಲ್ಲಿ ಶೆಫಾಲಿಕಾ, ಬೆಂಗಾಲಿಯಲ್ಲಿ ಹರ್ ಸಿಂಗರ್, ಮಲಯಾಳದವರು ಪವಿಳ ಮಲ್ಲಿಗೆ ಅಂತಲೂ ಕೂಡ ಇದನ್ನು ಕರೀತಾರೆ. ತಮಿಳರಿಗೆ ಮಾತ್ರ ಇದು ಮಂಜು ಹೂವು. ಇನ್ನು ಔಷಧೀಯ ಬಳಕೆಗಾಗಿ ಸುಶ್ರುತ ಸಂಹಿತೆಯಲ್ಲಿ ಪ್ರಸ್ತಾಪವಾಗಿದೆ ಪಾರಿಜಾತದ ಹೂವಿನ ಬಗ್ಗೆ. ಇನ್ನು ತೊಗಟೆಯ ಕಷಾಯ ಗಾಯಿಗಳಿಗೆ ಉಪಯೋಗ. ಎಲೆಯ ರಸ ಜಂತು ಹುಳು ನಿವಾರಕ. ತೊಗಟೆಯ ಪುಡಿ ಕೆಮ್ಮನ್ನ ಗುಣಪಡಿಸುತ್ತದೆ. ಇನ್ನು ಲಿವರ್ ತೊಂದರೆಗಳಿಗೆ ಎಲೆಯ ರಸ ಸೇವನೆಯನ್ನು ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡುತ್ತೆ. ಇದರ ಪಾರಿಜಾತದ ಹೂವಿನಿಂದ ಸುಗಂಧ ದ್ರವ್ಯವನ್ನು ಕೂಡ ತಯಾರಿಸಲಾಗುತ್ತದೆ.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಇಂದು ಪ್ರಸಾರವಾಗಲಿರುವ ಗೀತೆಗಳು. ಜೂಟ್ ಚಿತ್ರದಿಂದ ಕಾಲೇಜಿಗೂ ಥ್ಯಾಂಕ್ಸ್ ಈ ಗೀತೆ, ಕೆಂಪೇಗೌಡ ಚಿತ್ರದಿಂದ ಥರ ಥರ ಈ ಗೀತೆ, ಹಾಗೆ ಚಂಡ ಚಿತ್ರದಿಂದ ನೀ ಚಂದಾನೋ ಈ ಆಸೆ ಚಂದಾನೋ ಈ ಗೀತೆಗಳು ಪ್ರಸಾರವಾಗಲಿವೆ. ಈ ಗೀತೆಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಗೆ 4 ಗಂಟೆಯ ನಂತರ ಕಳುಹಿಸಿಕೊಡಿ. ಆಕಾಶವಾಣಿ ಚಿತ್ರದುರ್ಗ. ಪ್ರಿಯ ಕೇಳುಗರೆ, ಇದುವರೆಗೂ ನಿಲಯದ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆ ಇದ್ದಿದ್ದು ನಾನು ಕರ್ಣವಾಣಿ. ಇನ್ನು ಸಮಯ ಆಗ್ತಿದೆ 3 ಗಂಟೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಮತ್ತೆ ಸಂಜೆ 5 ಗಂಟೆಗೆ ಚಂದ್ರವಳ್ಳಿ ಪ್ರಸಾರದಲ್ಲಿ ಮತ್ತೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಕೇಳ್ತಾ ಇರಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಬಾನುಲಿಯನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ.

0: ನಮ್ಮೆಲ್ಲ ಕೇಳುಗರಿಗೆಲ್ಲ ನಿಲಯದ ಚಂದ್ರಪಳ್ಳಿ ಪ್ರಸಾರಕ್ಕೆ ಸ್ವಾಗತ ಹಾಗೂ ಲತಾ ಆರ್ ಮಾಡುವ ನಮಸ್ಕಾರ. ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಹಾಡುಗಳು ಇವತ್ತು ಪ್ರಸಾರ ಆಗುತ್ತೆ ಅಂತ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಮೊದಲಿಗೆ ಜೋಡ್ ಚಿತ್ರದಿಂದ ಕೆಂಪೇಗೌಡ ಚಿತ್ರದಿಂದ ಹಾಗೂ ಚಂಡ ಚಿತ್ರದಿಂದ
1: ನೀ ಚಂದನೇ ನನ್ನಲ್ಲಿ
0: ಈ ಹಾಡುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗುತ್ತೆ. ಹಾಗಾದ್ರೆ ಈ ಹಾಡಲ್ಲಿ ಯಾವ ಹಾಡುಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನ ಕಳಿಸಿ ಅಂತ ಹೇಳ್ತಾ ಇದೀಗ ಮೊದಲಿಗೆ ಜೂಡ್ ಚಿತ್ರದ ಗೀತೆಯನ್ನ ಕೇಳೋಣ.

ಸ್ನೇಹಿತರೆ, ನಮ್ಮ ನಿಲಯದಿಂದ ಇಂದು ಸಂಜೆ 5:30 ನೀವು ನೋಡಿದ ಸ್ಥಳ ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಇತ್ತೀಚೆಗೆ ನೀವೆಲ್ಲಾದರೂ ಯಾವುದಾದ್ರೂ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗಿ ಬಂದಿದ್ರೆ ಆ ಸ್ಥಳದ ಕುರಿತು ನಮ್ಮ ಜೊತೆ ಹಂಚಿಕೊಳ್ಬಹುದು. ಹಾಗಾದರೆ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಓಕೆ ಸ್ನೇಹಿತರೆ, ಈ ಹಾಡುಗಳ ಕುರಿತಂತೆ ನಿಮ್ಮ ಸಂದೇಶಗಳು ಕೂಡ ನಮಗೆ ತಲುಪಿದಾವೆ. ಯಾರಿಗೆ ಯಾವ ಹಾಡು ಇಷ್ಟ ಆಗಿದೆ ಅಂತ ನೋಡೋಣ. ಮೊದಲಿಗೆ ಸಂದೇಶವನ್ನ ಕಳಿಸಿದ್ದಾರೆ. ಓಕೆ, ನಂಬರ್ ಎಂಡಿಂಗ್ ವಿತ್ 848. ಹಾಂ, ಶೋಭಾ ಜಗದೀಶ್ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸಾಂಗ್ಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೀರಾ ನಡಿಗ್ ಇವರು ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಮೂರು ಹಾಡುಗಳು ವಿಭಿನ್ನ ಆಗಿದ್ದಾವೆ. ಅದರಲ್ಲಿ ತುಂಬಾ ಇಷ್ಟ ಆಗುವಂತ ಹಾಡು ಅಂತಂದ್ರೆ ಚಂಡ ಚಿತ್ರದ ನೀ ಚಂದನೆ ಹಾಡು. ಈ ಹಾಡು ಪರಸ್ಪರ ಪ್ರೇಮಿಗಳಿಬ್ಬರು ಅಂದ ಚಂದವನ್ನ ವರ್ಣಿಸುವ ಹಾಗೆ ಹಾಗೂ ಪ್ರೀತಿಯಿಂದ ಜೊತೆಗಿದ್ದರೂ ಈ ಬದುಕು ಇನ್ನಷ್ಟು ಸುಂದರ ಎಂದು ಸಾರುವಂತಹ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಕೇಳಲು ಇಂಪಾಗಿದೆ, ಹಾಗಾಗಿ ಈ ಆಯ್ಕೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ ಇನ್ನು ಮುಂದಿನ ಸಂದೇಶ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಇವರಿಗೆ ಕೂಡ ಯಾವ ಹಾಡು ಅಂತಂದ್ರೆ ಚಂಡ ಚಿತ್ರದ ಹಾಡು ಇಷ್ಟ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಕಾರಣ, ಈ ಗೀತೆ ಖ್ಯಾತ ನಟರುಗಳಾದ ದುನಿಯಾ ವಿಜಯ್ ಹಾಗೂ ಶುಭ ಪುಂಜಾ ಅವರ ಅಮೋಘ ಅಭಿನಯದೊಂದಿಗೆ ಎಸ್ ನಾರಾಯಣ್ ಅವರ ಸಾಹಿತ್ಯ ಹಾಗೂ ಅವರದೇ ಆದ ಸಂಗೀತ ಸಂಯೋಜನೆ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಗಾಯಕರು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶವನ್ನ ನೋಡೋಣ. ಶುಭ ಸಂಜೆ, ನೀವು ಕೊಟ್ಟಿರುವ ಎಲ್ಲಾ ಹಾಡುಗಳು ತುಂಬಾ ಚೆನ್ನಾಗಿದೆ. ರಾಗ ತಾಳ ಲಯ ಉತ್ತಮವಾಗಿದೆ. ನಿಮ್ಮ ನಿರೂಪಣೆ ಕೂಡ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ರಾಯಭಾಗ ತಾಲೂಕು ಮುಗುಳಕೋಡದಿಂದ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಹಿರಮಠ್ ಅವರು. ಓಕೆ, ಮುಂದಿನ ಸಂದೇಶ. ಶಾಂತಾಚಾರ ಬಡಿಗೇರ, ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಓಕೆ, ಸಂಜೆಯ ತಂಗಾಳಿಯಂತೆ ನಿಮ್ಮ ಮಾತು ಮನ ತಣಿಸುತ್ತೆ, ಮಧುರ ಗೀತೆಗಳ ಜೊತೆಗೆ ಸಂತಸವನ್ನ ಹಂಚುತ್ತೆ. ಏನು ಮಾಹಿತಿ ಮನರಂಜನೆಯ ಸೊಗಡಿನ ಸಂಜೆ ಸುಂದರವಾಗತ್ತೆ. ಹಾಗೆ ಚಿತ್ರದುರ್ಗದ ನಿರೂಪಕರೇ, ನಿಮ್ಮ ಧ್ವನಿ ಸದಾ ಹೃದಯದಲ್ಲಿ ಮೊಳಗುತ್ತೆ ಅಂತ ಹೇಳಿ ಒಂದು ಸಾಲನ್ನ ಬರ್ದು ಕಳಿಸಿದ್ದಾರೆ. ಧನ್ಯವಾದ. ಇನ್ನು ಇವರಿಗೂ ಕೂಡ ಚಂಡ ಚಿತ್ರದ ಹಾಡು ಇಷ್ಟ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಕಾರಣ, ಸೂಪರ್ ಹಿಟ್ ಕನ್ನಡ ಜನಪ್ರಿಯ ಹಾಡು. ನಾಯಕಿಯು ಚಂದ್ರನಂತೆ ಸುಂದರವಾಗಿರ್ತಾರೆ, ಹಾಗೆ ಆಲೋಚನೆಗಳು ಆಸೆಗಳು ಕೂಡ ಅಷ್ಟೇ ಪರಿಶುದ್ಧ ಹಾಗೂ ಸುಂದರ ಅಂತ ಹೇಳಿ ನಾಯಕ ಹಾಡಿ ಹೊಗಳ್ತಾನಲ್ವಾ. ಆ ಒಂದು ಪ್ರೇಮದ ಅಮಲಿನಲ್ಲಿರುವ ನಾಯಕ ನಾಯಕಿಯರು ಪರಸ್ಪರ ಸೌಂದರ್ಯ ನಗು ಮತ್ತು ಪ್ರೀತಿಯನ್ನ ಕೊಂಡಾಡ್ತಾ ಇರ್ತಾರೆ. ತಮ್ಮ ಜೀವನಕ್ಕೆ ಹೊಸ ಬೆಳಕನ್ನ ತಂದಿದೆ ಅಂತ ಹೇಳಿ ಬಾಳಿನ ಕನಸನ್ನ ಈ ಹಾಡಿನ ಮೂಲಕ ಸುಂದರವಾಗಿ ಬಿಂಬಿಸ್ತಾರೆ ಅಂತ ಹೇಳಿ ಒಂದಷ್ಟು ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದ ಅಂತ ಹೇಳ್ತಾ ಇನ್ನು ಮುಂದಿನ ಸಂದೇಶ. ಮಲೆಬೆನ್ನೂರಿನಿಂದ ನಿಂದರಾಜು ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಂದರಾಜ್ ಅವರೇ, ತಾವು ಹೊಸ ಕೇಳುಗರು ಅಂತ ಅನ್ಕೊಂತೀನಿ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ತುಂಬಾ ಖುಷಿಯಿಂದ ಕಾರ್ಯಕ್ರಮಗಳನ್ನ ರೇಡಿಯೋದಲ್ಲಿ ಕೇಳ್ತಾ ಇದ್ದೇನೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಸೌಮ್ಯ ಬಸವರಾಜ್ ಉಪನ್ಯಾಸಕರು ಅಂತ ಹೇಳ್ತಾ ಇದ್ದಾರೆ, ಗುಮಾಸ್ತ ಕಾಲೋನಿ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಕಾಲೇಜಿಗೂ ಥ್ಯಾಂಕ್ಸ್ ಅನ್ನುವ ಹಾಡು ನನಗೆ ತುಂಬ ಇಷ್ಟ, ಯಾಕಂದರೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಆ ದಿನಗಳು ಮತ್ತೆ ಬರಲು ಸಾಧ್ಯವಿಲ್ಲ. ಹಾಗೆ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿದಿನ ಅವರ ಚಟುವಟಿಕೆಗಳನ್ನು ಅವರ ಉತ್ಸಾಹ ಉಲ್ಲಾಸದಿಂದ ಎಲ್ಲವನ್ನು ನೋಡುವಾಗ ಕಾಲೇಜಿನ ದಿನಗಳು ನೆನಪಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಖಂಡಿತ ಅಲ್ವಾ? ಓಕೆ, ಇದೀಗ ಒಂದು ಹಾಡನ್ನು ಕೇಳೋಣ, ಮತ್ತೆ ಮುಂದಿನ ಸಂದೇಶಗಳು ಯಾರೆಲ್ಲ ಕಳಿಸಿದ್ದಾರೆ ಅಂತ ಹೇಳಿ ಈಗ ತಿಳಿಸ್ತಾ ಹೋಗ್ತೇನೆ.

ಕೇಳ್ತಾ ಇದ್ರೆ ನಮ್ಮ ನಿಲಯದಿಂದ ಇಂದು ಸಂಜೆ 5:30 ನೀವು ನೋಡಿದ ಸ್ಥಳ ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಇತ್ತೀಚೆಗೆ ನೀವು ಯಾವುದಾದರೂ ಪ್ರವಾಸಿ ತಾಣಕ್ಕೆ ಹೋಗಿದ್ರ, ಹಾಗಾದ್ರೆ ಆ ಪ್ರವಾಸಿ ತಾಣ ಆಗಿರ್ಬೋದು ಅಥವಾ ನೀವು ಇಷ್ಟಪಟ್ಟಿರುವಂತಹ ಸ್ಥಳದ ಕುರಿತು ನಮ್ಮ ಜೊತೆ ಮಾಹಿತಿಯನ್ನ ಹಂಚಿಕೊಳ್ಬಹುದು. ಹಾಗಾದ್ರೆ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಹಾಗಾದ್ರೆ ಕಾಯ್ತಾ ಇರ್ತೀನಿ ನಿಮ್ಮ ಕರೆಗಾಗಿ. ತಪ್ಪದೆ ಕೇಳಿ ಇಂದು ಸಂಜೆ 5:30 ಹಾಗೆ ಭಾಗವಹಿಸಿ ಅಂತ ಹೇಳ್ತಾ, ನೀವು ನೋಡಿದ ಸ್ಥಳ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ. ಮುಂದಿನ ಸಂದೇಶವನ್ನ ನೋಡೋಣ. ಏನ್ ಮಾರಣ್ಣ ಇವರು ತಳುಕು ಚಳ್ಕರೆಯಿಂದ ಕಳಿಸ್ತಾ ಇದ್ದಾರೆ. ನಿರೂಪಕರಿಗೆ ನಮಸ್ಕಾರ. ನೀವು ಕೊಟ್ಟಿರುವ 3 ಹಾಡು ಎಲ್ಲಾ ಹಾಡು ಚೆನ್ನಾಗಿದೆ. ಚಿತ್ರಕಥೆ ನಿರ್ದೇಶನ ಚೆನ್ನಾಗಿದೆ.

ಕೇಳ್ತೇನೆ ಅಂತ ಹೇಳಿ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಇನ್ನು ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ ಅವರು ಕಳಿಸ್ತಾ ಇರುವಂತ ಸಂದೇಶ ಇದು. ನಮಸ್ತೆ ಮೇಡಮ್, ಇಂದು ನೀವು ಪ್ರಸಾರ ಮಾಡ್ತಿರುವ ಮೂರು ಗೀತೆ ಚೆನ್ನಾಗಿದೆ, ಅದರಲ್ಲೂ ಇಷ್ಟವಾಗಿರುವಂತಹ ಗೀತೆ ಅಂತಂದ್ರೆ ಚಂಡ ಚಿತ್ರದ್ದು. ಓಕೆ, ಹಾಗಾದ್ರೆ ಈಗ ತಾನೇ ಹಾಡು ಪ್ರಸಾರ ಆಯ್ತು, ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಪ್ರೇಯಸಿಯ ಮುಗ್ಧತೆ, ಅವಳ ಮೇಲಿರುವ ಪ್ರೀತಿಯನ್ನ ಚಂದ್ರನಿಗೆ ಹೋಲಿಸುವ ಗೀತೆ ಆಗಿದ್ದು, ಹಳ್ಳಿಯ ಸೊಗಡು ಮತ್ತು ಹಸಿರು ವಾತಾವರಣದಲ್ಲಿ ಈ ಹಾಡು ಚಿತ್ರೀಕರಣ ಆಗಿದೆ ಅಲ್ವಾ, ಹಾಗಾಗಿ ಈ ಹಾಡನ್ನ ಕೇಳಲು ಹಿಂಪಾಗಿದೆ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಓಕೆ, ಮುಂದಿನ ಸಂದೇಶ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಇಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಎಲ್ಲ ಹಾಡುಗಳು ಇಷ್ಟ ಆಗಿದೆ, ಸಾಹಿತ್ಯ ಸಂಗೀತ ಚೆನ್ನಾಗಿದೆ, ಎಲ್ಲ ಹಾಡುಗಳನ್ನ ಕೇಳ್ತೇನೆ, ಮರೆಯಲಾಗದ ಹಾಡುಗಳು, ಶುಭ ಸಂಜೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದಿನ ಸಂದೇಶ, ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ಚೆನ್ನಾಗಿದೆ, ರಾಗ ತಾಳ ಪಲ್ಲವಿ ಸೊಗಸಾಗಿದೆ, ಎಲ್ಲ ಹಾಡುಗಳು ಸುಮಧುರ ಹಾಗೂ ಇಷ್ಟಪಟ್ಟು ಕೇಳ್ತೇನೆ ಅಂತ ತಿಳಿಸ್ತಾ ಇರೋರು ಕೃಷ್ಣ ಕೆ ಎಂ ಹಾಗೂ ಮಾದಪ್ಪ, ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ. ಓಕೆ, ಹಾಗೆ ಹಾಡುಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ, ಏನು ನಿಲಯದ ನಿರೂಪಕರಿಗೆ ಶುಭ ಸಂಜೆ. ಇಂದಿನ ಮೂರು ಹಾಡುಗಳು, ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ಮೂರು ಹಾಡುಗಳು ಕೂಡ ಫೇವ್ರೆಟ್ ಸಾಂಗ್ ಆಗಿದೆ, ಅದರಲ್ಲಿ ಕೆಂಪೇಗೌಡ ಚಿತ್ರದ ಹಾಡು ತುಂಬ ಇಷ್ಟ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನೇತ್ರ ನಟರಾಜ್ ಚಿತ್ರದುರ್ಗದಿಂದ. ಇನ್ನು ಮುಂದಿನ ಸಂದೇಶ, ಚಂಡ ಚಿತ್ರದ ಹಾಡು ಇಷ್ಟ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಮಲ್ಲಿಕಾರ್ಜುನಜಿ ಮಾರಮ್ಮನ ಹಳ್ಳಿಯಿಂದ. ಹಾಗೆಯೇ ಸಂದೇಶವನ್ನ ಕಳಿಸ್ತಾ ಇರೋರು ಕೆ ಶಿವಾನಂದಪ್ಪ ಚಂದ್ರಮ್ಮ ಸವಳಂಗ ನಿವೀಂದ್ರ ಕಾಲೋನಿ ನ್ಯಾಮ್ತಿ ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಕಳಿಸ್ತಾ ಇದ್ದಾರೆ. ಇವರಿಗೆ ಕೂಡ ಮೂರು ಹಾಡುಗಳ ಏನು ಚಿತ್ರದ ಹಾಡುಗಳು ತುಂಬ ಇಷ್ಟ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೆ ನಟನಟಿಯರು ಕೂಡ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ, ಹಾಗಾಗಿ ಧನ್ಯವಾದ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಇನ್ನು ನಾಗೇಂದ್ರ ಕುಂಡಮ್ಮ ದೊಡ್ಡವಳರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ, ಮೂರು ಹಾಡುಗಳು, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ, ತಪ್ಪದೆ ಕೇಳ್ತೀನಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಖಂಡಿತ ಹಾಡುಗಳು ಪ್ರಸಾರ ಆಗ್ತಾ ಇವೆ ಅಂತ ಹೇಳ್ತಾ. ಇನ್ನು ಮಹೇಶ್ ಹೊಸೂರು ಶಿಕಾರಿಪುರದಿಂದ ಕಳಿಸ್ತಾ ಇದ್ದಾರೆ, ತುಂಬ ಇಷ್ಟ ಎಲ್ಲ ಗೀತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳನ್ನು ನೋಡೋಕ್ಕೂ ಮುನ್ನ ಇದೀಗ ಕೆಂಪೇಗೌಡ ಚಿತ್ರದ ಹಾಡು, ಗಾಸ್ಪೀರ್ ಅವರ ಸಾಹಿತ್ಯ ರಚನೆಗೆ ಅರ್ಜುನ್ ಚನ್ಯ ಅವರ ಸಂಗೀತ ಸಂಯೋಜನೆ, ಧ್ವನಿಯಾಗಿದ್ದಾರೆ ವಿಜಯ್ ಪ್ರಕಾಶ್ ಹಾಗೂ ಶ್ರೇಯಾ ಘೋಷಾಲ್.

ಮುಂದಿನ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಕಲ್ಲಿನ ಕೋಟೆ ಚಿತ್ರದುರ್ಗದ ಆಕಾಶವಾಣಿಯ ಕೇಂದ್ರದ ನಿರೂಪಕರಿಗೂ ಭಾನುವಾರದ ಸಂಜೆಯ ನಮಸ್ಕಾರ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಮಸ್ಕಾರ ನಿಮಗೂ ಕೂಡ. ನಿರೂಪಣೆ ತುಂಬ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ. ಯಾರಿದು ಅಂತಂದ್ರೆ ಜಿ ಮಹಾಂತೇಶ್ ಶಂಕ್ರಮ್ಮ, ಸಿಎಂ ಲೇಔಟ್ ಹಿರಿಯೂರು ನಗರದಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಏನು ಬಹಳ ಖುಷಿಯಾಗುತ್ತೆ, ಕಾರ್ಯಕ್ರಮಗಳನ್ನ ತೋಟದ ಅಥವಾ ಮನೆ ಕೆಲಸದೊಂದಿಗೆ ಕುಟುಂಬ ಸಮೇತ ತಪ್ಪದೆ ಕೇಳ್ತಾ ಇರ್ತೇವೆ. ಇನ್ನು ಬೆಳಗ್ಗೆಯಿಂದ ರಾತ್ರಿವರೆಗೂ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೇವೆ. ತುಂಬಾ ಉಪಯುಕ್ತ ಮಾಹಿತಿ ಆಕಾಶವಾಣಿಯಿಂದ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿರುತ್ತೆ, ಎಲ್ಲ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಖಂಡಿತ ಎಲ್ಲ ಹಾಡುಗಳು, ಇವತ್ತೇನು ಹಾಡು ಕೊಟ್ಟಿದ್ದು ಎಲ್ಲ ಹಾಡುಗಳು ಪ್ರಸಾರ ಆಯಿತು, ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಹಳೆಯ ಹಾಡು ಹೊಸ ಹಾಡುಗಳು ಕೂಡ ಕಾರ್ಯಕ್ರಮದಲ್ಲಿ ಯಾವಾಗಲೂ ನೀವು ಕೇಳ್ತಾ ಇರ್ಬೋದು. ಆಕಾಶವಾಣಿ ಚಿತ್ರದುರ್ಗನ ಟ್ಯೂನ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂದೇಶ ಚಂಡ ಚಿತ್ರದ ಹಾಡನ್ನು ಕೇಳ್ತಾಯಿದ್ದೆ ಅಂತ ಹೇಳಿ ರಾಮಚಂದ್ರಪ್ಪ ಸಂಡೂರಿನಿಂದ ಸಂದೇಶವನ್ನು ಕಳಿಸಿದ್ರು. ಇನ್ನು ರತ್ನ ಬಸವರಾಜ್, ರಾಕೇಶ್ ಪ್ರಸಾದ್, ಭರತ್ ಕುಮಾರ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ ಕಳಿಸ್ತಾ ಇದ್ದಾರೆ. ನಮಸ್ತೆ ಲತಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಮಸ್ತೆ ನಿಮಗೂ ಕೂಡ. ಮೂರು ಹಾಡುಗಳು ತುಂಬ ಚೆನ್ನಾಗಿವೆ, ಪ್ರಸಾರ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಆಗಿದೆ, ನಿಮ್ಗೆ ಇಷ್ಟ ಆಗಿದೆ ಅಲ್ವಾ ಅಂತ ನಾನು ಕೂಡ ಕೇಳ್ತಾ. ಇನ್ನು ಮುಂದಿನ ಸಂದೇಶ ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಕಳಿಸ್ತಾ ಇದ್ದಾರೆ. ಗುಡ್ ಈವ್ನಿಂಗ್, ನಿಮ್ಮ ಹಾಡು ಎಲ್ಲ ಚೆನ್ನಾಗಿದೆ, ಎಲ್ಲ ಚಿತ್ರದ ಹಾಡು ಇಷ್ಟ ಆಯಿತು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಸ್ವಾಮಿ ವಿವೇಕಾನಂದ ನಗರ ಚಳ್ಳಕೆರೆ ರೋಡ್ ಚಿತ್ರದುರ್ಗದಿಂದ ಸಂದೇಶನ ಕಳಿಸ್ತಾ ಇದ್ದಾರೆ. ಯಾರಿದು ಅಂತ ಹೇಳೋದಾದ್ರೆ, ಓಕೆ, ಮೌನಿಕಾ, ಮೇಘನಾ, ರತಿಕ್ ರೆಡ್ಡಿ, ಪೃಥ್ವಿ ಅವರು ಕಳಿಸ್ತಾ ಇದ್ದಾರೆ. ಈ ಸಂಜೆಯ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೂ ಕೂಡ ಅಂತ ಹೇಳ್ತಾ ಮುಂದಿನ ಸಂದೇಶ. ಓಕೆ, ಮುಂದಿನ ಸಂದೇಶವನ್ನು ಕಳಿಸ್ತಾ ಇರೋರು ಬಚ್ಚಬೋರ್ನಹಟ್ಟಿಯಿಂದ ಸಣ್ಣ ಬೋರಯ್ಯ, ಬೋರಮ್ಮ, ಮನು, ವಿನಂತ, ಜೀವಿತ, ತಾಯಮ್ಮ ಅವರು. ಓಕೆ, ಹಾಗೆ ಕುಟುಂಬದವರು ಇದ್ದಾರೆ. ಏನು ಎಲ್ಲ ಹಾಡುಗಳು ಕೂಡ ಚೆನ್ನಾಗಿದೆ ಅಂತ ಹೇಳಿ ಸಂದೇಶದಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ನಮಸ್ತೆ, ಗುಡ್ ಈವ್ನಿಂಗ್, ಚಂಡ ಚಿತ್ರದ ಮೂವಿ ತುಂಬ ಇಷ್ಟ ಆಯಿತು, ಹಾಡು ತುಂಬ ಇಷ್ಟ ಆಯಿತು ಅಂತ ಹೇಳಿ ಕಳಿಸ್ತಾ ಇರೋರು ಅಮೃತ ರಮೇಶ್ ಚಿತ್ರದುರ್ಗದಿಂದ. ಏನು ಆತ್ಮೀಯ ಸಂಜೆಯ ನಿರೂಪಕರಿಗೆ ಭಾನುವಾರದ ಸಂಜೆಯ ನಮಸ್ಕಾರ, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಕಳಿಸಿರೋರು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಆಯ್ಕೆ ಮಾಡ್ಕೊಂಡಿರುವ ಮೂರು ಹಾಡುಗಳು ಸೊಗಸಾಗಿದೆ, ಕೇಳಲು ಇಂಪಾಗಿದೆ. ಹಾಗೆ ಓಕೆ, ಬಿಸಿ ಬಿಸಿ ಪಕೋಡ ಟೀ ಕುಡಿತಾ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಇನ್ನು ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸ್ಬೋದು 5:30. ಏನು ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇರೋರು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಹಲಗಾಪುರದಿಂದ ಪೂರ್ಣಚಂದ್ರ, ತೇಜಸ್ವಿ, ಚನ್ನರಾಜು, ಪೂರ್ಣಿಮಾ, ಅರುಣ್ ಕುಮಾರ್ ಹಾಗೂ ಕುಟುಂಬದವರು. ಓಕೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದ. ಇನ್ನು ಈ ಹೊತ್ತಿನ ಕೊನೆಯ ಸಂದೇಶ ಚಿಗಟೇರಿಯ ಆದಿಶೆಟ್ರು ಬಸವರಾಜ್. ಸೂಪರ್ ಆಗಿ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ, ತಮಗೆ ಹಾಗೂ ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಇದುವರೆಗೂ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ರಿ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನು ಕಾರ್ಯಕ್ರಮದ

ಓಕೆ ಸ್ನೇಹಿತರೆ, ಈ ಕಾರ್ಯಕ್ರಮನ ಮುಗಿಸೋಕ್ಕೂ ಮುಂಚೆ ಇದೀಗ ಮತ್ತೊಂದು ಸಂದೇಶ ಬಂದಿದೆ. ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಲತಾ ಮೇಡಮ್, ಶುಭ ಸಂಜೆ. ಇಂದಿನ ಎಲ್ಲಾ ಹಾಡುಗಳು ಚೆನ್ನಾಗಿದ್ವು, ಪ್ರಸಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ನಮಸ್ತೆ ಮೇಡಮ್, ಶುಭ ಸಂಜೆ. ಇಂದಿನ ಎಲ್ಲಾ ಹಾಡುಗಳು ಉತ್ತಮವಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಅನಿತಾ ಅನಂತರಾಜು ಗೊರ್ಲಡಕು ಹಿರಿಯೂರು ತಾಲೂಕಿನಿಂದ. ಓಕೆ, ಹೆಚ್ ಸತೀಶ್ ಕುಮಾರ್ ಅವರಿಗೂ ಹಾಗೆ ಅನಂತರಾಜು ಅವರಿಗೂ ಧನ್ಯವಾದ. ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಯಿತು.

ಇದು 102.6 ಮೆಗಾಹರ್ಟ್ಸ್ ಚಿತ್ರದುರ್ಗ ಆಕಾಶವಾಣಿ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಆಗಿದೆ 5:35 ಸೆಕೆಂಡ್ಗಳು. ಇದೀಗ ನೀವು ನೋಡಿದ ಸ್ಥಳ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ.

0: ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಓಕೆ ಸ್ನೇಹಿತರೆ, ಇತ್ತೀಚೆಗೆ ಯಾವುದಾದ್ರೂ ಪ್ರವಾಸಿ ಸ್ಥಾನಕ್ಕೆ ತಳಗಳಿಗೆ ನೀವು ಏನಾದರೂ ಹೋಗಿದ್ರ, ಹಾಗಾದರೆ ಇಷ್ಟವಾಗಿರುವ ಒಂದು ಪ್ರವಾಸಿ ತಾಣ ಆಗಿರ್ಬೋದು ಅಥವಾ ಇತ್ತೀಚೆಗೆ ನೀವು ಹೋಗಿರುವಂತಹ ಸ್ಥಳ ಆಗಿರ್ಬೋದು, ಈ ಕುರಿತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳಬಹುದು. ಹಾಗಾದರೆ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಹಾಗಾದರೆ ಯಾರು ಕರೆ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಅಂತ ಕೇಳೋಣ. ಮೊದಲ ಕರೆ, ಹಲೋ.
1: ನಮಸ್ತೆ.
0: ನಮಸ್ತೆ, ತಮ್ಮ ಹೆಸರು?
1: ಮಾದಪ್ಪ ಮೇಡಮ್, ಕಮಂಡಲ್ ಬಂದಿ ಜವರ್ ತಾಲೂಕಿಂದ.
0: ಮಾದಪ್ಪ ಅವರೇ, ಹೇಗಿದ್ದೀರಿ?
1: ಆರಾಮಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
0: ನಾನ್ ಚೆನ್ನಾಗಿದ್ದೀನಿ. ಓಕೆ, ಎಲ್ಲಿ ಹೋಗಿದ್ರಿ ಪ್ರವಾಸಿ ತಾಣಕ್ಕೆ?
1: ಮೇಡಮ್, ನಾವು ಇಲ್ಲಿ ಮೈಸೂರ್ ಹತ್ರ ಮೈಸೂರಿಗೆ ಹೋಗಿದ್ವಿ ಮೇಡಮ್.
0: ಯಾವಾಗ ಹೋಗಿದ್ರಿ?
1: ಈಗ ಒಂದೆರಡು ತಿಂಗಳು ಹಿಂದೆ ಹೋಗಿದ್ವಿ ಮೇಡಮ್.
0: ಓಕೆ.
1: ಅಲ್ಲಿ ಚಾಮುಂಡಿ ಬೆಟ್ಟನ ಇದುವರೆಗೂ ನಾವು ಮೈಸೂರೇ ನೋಡಿದಿಲ್ಲ, ಚಾಮುಂಡಿ ಬೆಟ್ಟನೂ ನೋಡಿಲ್ಲ. ಬೆಟ್ಟಕ್ಕೆ ಹೋಗ್ಬಿಟ್ಟೆ ಬಸ್ ಅಲ್ಲಿ ನೋಡ್ಕೊಂಡು ಬಂದ್ವಿ ಮೇಡಮ್. ಬಹಳ ಚೆನ್ನಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಮೇಡಮ್. ಬಹಳ ಚೆನ್ನಾಗಿದೆ ದೇವರು.
0: ಓಕೆ, ಮೈಸೂರಿಗೆ ಹೋಗಿದ್ರೆ
1: ಫೋಟೋ ಸೆಲ್ಫಿ ತಕೊಂಡು ಎಲ್ಲ ಬಂದ್ವಿ ಮೇಡಮ್.
0: ಓಕೆ, ಇಷ್ಟ ಆಯ್ತಾ ಅಲ್ಲಿನ ಸ್ಥಳಗಳನ್ನೆಲ್ಲ ನೋಡಿದ್ರಾ?
1: ಹೌದು ಮೇಡಮ್, ಪ್ರತಿಯೊಂದು ಎಲ್ಲ ನೋಡ್ಕೊಂಡು ಬಂದ್ವಿ
0: ಮೇಡಮ್. ಓಕೆ, ಹಾಗೇನೆ ಮತ್ತೆ ಎಲ್ಲ ಏನ್ ನೋಡಿದ್ರಿ, ದೇವಸ್ಥಾನ ಅಷ್ಟೇ ನೋಡಿದ್ರಾ?
1: ಹೌದು ಮೇಡಮ್, ನಾವು ಟೈಮ್ ಇಲ್ಲ, ಮ್ಯಾರೇಜ್ ಇತ್ತು, ಮ್ಯಾರೇಜ್ ಟೈಮ್ ಅದ್ ಮುಗಿಸ್ಕೊಂಡು ಹಂಗೆ ನಾವು ಅದು ಸ್ವಲ್ಪ ನೋಡ್ಕೊಂಡು ಬಂದ್ವಿ, ದೇವಸ್ಥಾನ ಒಂದು ನೋಡ್ಕೊಂಡು ಬಂದ್ವಿ ಅಷ್ಟೇ ಮೇಡಮ್.
0: ಓಕೆ. ಓಕೆ ಮಾದಪ್ಪ ಅವರೇ, ನಿಮ್ಮ ಒಂದು ಪ್ರವಾಸಿ ತಾಣದ ಕುರಿತು ಈ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡು ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಮುಂದಿನ ಕರೆ. ಹಲೋ ಹಲೋ
2: ಹಲೋ
0: ಹಲೋ ನಮಸ್ತೆ. ತಮ್ಮ ಹೆಸರು? ವೇದಮೂರ್ತಿ ಅವರು. ಓಕೆ, ವೇದಮೂರ್ತಿ ಅವರೇ, ಇತ್ತೀಚೆಗೆ ಯಾವ ಪ್ರವಾಸಿ ತಾಣಕ್ಕೆ ಹೋಗಿದ್ರಿ? ಯಾವ ಸ್ಥಳ ಇಷ್ಟ ಆಗಿತ್ತು ನಿಮಗೆ ಹೇಳಿ.
2: ನಮ್ಮೂರೇ ನಿಮ್ಮೂರು ಮೇಡಮ್ ಅವರೇ. ನಾವು ದುರ್ಗದಿಂದ ಪ್ರವಾಸ ಹೋಗಿ ಮೈಸೂರು, ಇಲ್ಲಿಂದ ಡೈರೆಕ್ಟ್ ಮೈಸೂರಿಗೆ ಹೋದ್ವಿ.
0: ಓಕೆ, ನೀವು ಮೈಸೂರಿಗೆ ಹೋಗಿದ್ರಿ.
2: ನೋಡಿದ್ರೆ ನಮ್ಮ ಮನೆ ಗುಡಿಸ್ತು ಕಾಲ ಬರ್ದಂಗ ಆಗ್ಬಿಡುತ್ತೆ.
0: ಓಹೋಹೋ,
2: ಅದನ್ನೆಲ್ಲ ಮುಟ್ಟಿ ಮುಟ್ಟಿ ಮುಟ್ಟಿ ನೋಡ್ಬಿಟ್ಟು ಮೇಡಮ್ ನೋಡಿದ್ರೆ ನಿಜ ಅಲ್ವಾ? ಅಲ್ಲಿಂದ ಈಗ ಸಿಗ್ಬಿಡೋದು ಸಿಂಹಾಸನ ಇತ್ತು, ಅದ್ಭುತವಾದ ಸಿಂಹಾಸನ
0: ಅಲ್ವಾ?
2: ಅದೆಲ್ಲ ನೋಡ್ಕೊಂಡು ಅಯ್ಯೋ ಹೇಳ್ಬಾರ್ಬಿಡಿ, ಬಾರಿ ನಂತರ ಅಲ್ಲ ಮುಟ್ಟು ನೋಡೋದೆ.
0: ಹೌದು,
2: ಅಷ್ಟು ಖುಷಿ ಆಗೋದು. ಅಂತಾರ ಮನೆ ಇನ್ನಾದಿರಿದ್ದಂತೆ ಈಗಂತೂ ಏನು ಅದಕ್ಕಿಂತ ನೀರ್ ಕಟ್ತಾರ, ಅದೇ ಬೇರೆ ಇದೇ ಬೇರೆ. ಅಂತ ಅದ್ಭುತವಾದ ಮನೆ, ಆ ಖುಷಿ ಆ ಸಂಭ್ರಮ ಹೇಳ್ತಿರೋದು
0: ಅಲ್ವಾ?
2: ಅದನ್ನ ನೋಡ್ಕೊಂಡು ಸೋಮನಾಥ ದೇವಾಲಯ ಹಬ್ಬ ಹಬ್ಬ ಏನೇ ಮನೆಯವರ ದೇವಸ್ಥಾನ ಅದು, ಆ ಕಲ್ಲಿಂದ ಬಂಗಾರದ ಒಡವೆನೋ ಮಿತ್ತಿರೋದ ನಡೀತದೆ.
0: ಖಂಡಿತ ಖಂಡಿತ.
2: ಇವೆಲ್ಲ ದೇವಾಲಯ ಅಂತ ಅಂತಾರಲ್ಲ, ಸೀಸನ್ ಬಂದಿರಬೇಗ ಆ ಕಲ್ಲನ್ನ ಅಷ್ಟೇ ಬಿಳ್ತಿರಲ್ಲ, ಏನ್ ಅದ್ಭುತ ಇದು. ಇಂಡಿಯಾದ ಹಿಂದಿನ ಜನರು ಉಂಟು
0: ಅಂತ ನೋಡಿ, ಅವಾಗಿನ ಎಷ್ಟು ಸುಮಾರು ವರ್ಷಗಳು, ನೂರಾರು ವರ್ಷ ಹಳೆಯದಾದ ಒಂದು ಸಿಂಹಾಸನ ಅಲ್ವಾ? ನೋಡಿ ಅವಾಗಿನ ಕಾಲದ ಕಲ್ಪನೆಗಳೇ ಹೇಗಿದ್ವು ಅಂತ ಇವಾಗಿಗೆ ಊಹಿಸ್ಕೊಳ್ಳೋಕು ಸಾಧ್ಯ ಇಲ್ಲ. ಖಂಡಿತ ಖಂಡಿತ ವೇದಮೂರ್ತಿ. ಅಷ್ಟೇ
2: ಬೆಂಗಳೂರಿಗೆ ಬಂದಿತ್ತು ಸರ್, ಬೆಂಗಳೂರಿಗೆ ಬಂದು ಸಾಯಂಕಾಲ ಆತು, ಉಳ್ಕೊಳಕ ಲಾಡ್ಜಿಂಗ್ ಕೇಳಿ ದುಬೇದಾರಿ ಕೊಡಲ್ಲ ಅಂದ್ಬಿಡ್ಬೇಕು ಮೇಡಮ್. ಅದೇ
0: ಯಾಕೆ?
2: ಯಾಕಂದ್ರೆ ನೀವು ನಾಗರಾಜನ್ ಜನಪ್ಪ, ನೀವು ಸಾಮಾನ್ಯದಲ್ಲಿ ನೀವು ಮನೆ ಕೆಡ್ಕನ ಜನ, ನೀವು ಅಂತ ನೀವು ನಿಮ್ಗೆ ಕೊಟ್ಟರೆ ನಾವು ಉಳಿತು ಹಿಂಗ ಡೈರೆಕ್ಟ್ ಬಂದ್ಬಿಟ್ಟು.
0: ಓಹೋ, ಏನಿಲ್ಲ, ದುರ್ಗದ ಜನ ಮೃದು ಸ್ವಭಾವದವರು ಅಂತ ಹೇಳ್ಬೇಕು ನೀವು.
2: ಅಲ್ಲ ಫೇಮಸ್ ಆಗಿತ್ತಲ್ಲ ನಾಗರಾಜನ್ ಜನಪ್ಪ, ನೀವು ಸಾಮಾನ್ಯರಂದ್ಬಿಟ್ಟು
0: ಪ್ರವಾಸಿ ತಾಣಕ್ಕೆ ಹೋಗಿದ ಒಂದು ನೆನಪು ನಿಮಗೆ ಈಗ್ಲೂ ಕೂಡ ಕಾಡ್ತಾ ಇರುತ್ತೆ.
2: ಅದ್ಭುತವಾಗ್ಬಿಡ್ರಿ.

0: ಓಕೆ ವೇದಮೂರ್ತಿ ಅವರೇ ಧನ್ಯವಾದ. ಸ್ನೇಹಿತರೆ, ನೀವು ಕೂಡ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಸಂಖ್ಯೆ 9448640773, ಮತ್ತೊಂದು ಸಂಖ್ಯೆ 9141970272. ನೀವು ನೋಡಿದ ಸ್ಥಳ ಈ ಕುರಿತು ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇನ್ನು ಮುಂದಿನ ಕರೆ. ಹಲೋ,
1: ನಮಸ್ತೆ ಮೇಡಮ್, ರಾಮಚಂದ್ರ ಪಾಸ್ವಾನ್ ಅವರು ಪ್ರಥಮ ಬಾರಿಗೆ ಕರೆ ಸಿಕ್ಕಿದೆ.
0: ಓಹೋ, ಪ್ರಥಮ ಬಾರಿಗೆ ಕರೆ ಸಿಕ್ಬಿಟ್ಟಿದೆ, ಹೇಗ ಅನ್ಸ್ತಾ ಇದೆ? ಖುಷಿ ಆಗ್ತಾ ಇದೆಯಾ?
1: ತುಂಬಾನೇ ಖುಷಿ
0: ಆಗುತ್ತೆ. ಓಕೆ, ಸಂದೇಶವನ್ನ ಕೂಡ ಕಳಿಸಿದ್ರಿ, ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಯ್ತು. ಖಂಡಿತ ಇರ್ಲಿ. ರಾಮಚಂದ್ರಪ್ಪ ಅವ್ರೆ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ಲ? ಇತ್ತೀಚೆಗೆ ಎಲ್ಲಿ ಹೋಗಿದ್ರಿ, ಯಾವ ಪ್ರವಾಸಿ ತಾಣ ನಿಮಗೆ ಇಷ್ಟ ಆಗಿತ್ತು?
1: ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟ ಶೇಖರ್ ಮೇಡಮ್, ಅವರು ಕೋಲಾರ ಜಿಲ್ಲೆಯಲ್ಲಿ ಚಿಂತಾಮಣಿ ತಾಲೂಕಿನ ಕೈವಾರ ತಾತಯ್ಯ ಅಂತ ಒಂದು
0: ತುಂಬಾ
1: ಚೆನ್ನಾಗೈತೆ. ಹತ್ತು ವರ್ಷ ಒಂದು ನನ್ನ ಜೀವನದಲ್ಲಿ ಆ ಕಡೆ ಹೋಗಿದ್ದಿಲ್ಲ ಮೇಡಮ್. ಇದೆ ನಮ್ಮೆಲ್ಲ ಈ ಕಡೆ ಅಂತೆ ನಮ್ಗೆಲ್ಲ ಹತ್ರ ಆಗ್ತೆ, ಮತ್ತೆ ಧರ್ಮಸಂದೆ ಅವೆಲ್ಲ ಸಿಕ್ಕಾಪಟ್ಟೆ ನೋಡಿದ್ವಿ. ಕೋಲಾರ ಕಡೆಗೆ ಹೋಗಿದ್ದಿಲ್ಲ, ಅದು ತುಂಬಾನೇ ಖುಷಿ ಆಯ್ತು. ಬಹಳ ಖುಷಿ ಪಡಕತ್ತೀನಿ ಮೇಡಮ್.
0: ಹಾಗಾದ್ರೆ ಪ್ರಥಮ ಬಾರಿಗೆ ಕೈವಾರವನ್ನ ನೋಡಿದ್ರಿ?
1: ಹೌದೌದೌದು, ಆ ಕಡೆ ಹೋಗಿರ್ಲಿಲ್ಲ. ಏನಳ್ಳಿ ಈ ಕಡೆ ದಾಮಸ್ಪೇಟೆ ಲಾಸ್ಟ್ ಆ ಕಡೆ ಹೋಗಿದ್ದಿಲ್ಲ ಮೇಡಮ್.
0: ಓಕೆ, ಹಾಗೇನೆ ಅಲ್ಲಿ ಹಟ್ಟಿ ಚಿನ್ನದ, ಓಕೆ, ಚಿನ್ನದ ಗಣಿ ಕೂಡ ಇತ್ತು ಅಲ್ವಾ, KGF ಇತ್ತು, ಅದನ್ನ ಕೂಡ ನೋಡಿದ್ರ
1: ಅಲ್ಲಿ? ಇದು ಶ್ರೀಮಂಜನಾಥ ಚಿಕನ್ ತಿನ್ಬಿಟ್ರೆ ಚಿಕನ್ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಮಿಸ್ ಆಗ್ಬಿಡ್ತೇವೆ, ತುಂಬಾ ಬೇಜಾರಾಗ್ಬಿಡ್ತು ಅಲ್ಲಿ. ಆಮೇಲೆ ಇದು ರಂಗಮಂದಿರ ಬಗ್ಗೆ ನಾಟಕ ಆಡ್ತಾರಲ್ಲ ಮೇಡಮ್, ಇದು ಕಲಾ ಜಾತ್ರ ಇರ್ತತ್ತಲ್ಲ, ಅಂತ ಒಂದು ಫೌಂಡೇಶನ್ ಮಂಟಪ ಕರ್ಕೊಂಡು ತೋರಿಸಿ ಬಂದ್ರು. ಕುವೆಂಪು ಅವರೊಂದು ಕಾದಂಬರಿ ಬರ್ದ ಮೇಡಮ್, ಕುವೆಂಪರ್ ಅವರು ಕಾಳಿ ಬಗ್ಗೆ, ಅದ್ರ ಬಗ್ಗೆ ನಾಟಕ ಇತ್ತು. ಅದೊಂದು ನೋಡಿ ಖುಷಿ ಪಟ್ಟಿದೆ, ಸರಿ ನೆನಪಡ್ತಾ ಇಲ್ಲ. ಅಲ್ಲಿ ಹಲವಾರು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಆ ಕಡೆ ಬಂದು ಸೇರ್ಪಡ ಮೇಡಮ್. ನಾವು ಕಲ್ತ್ಕೊಂಡು ಮುಂದೆ ಕಲಾ ಜಾತ್ರೆ ಒಂದು ಗುಂಪು ನಾವು ತಂಡ ಮಾಡ್ಕೊಂಡು ಬೇರೆ ಕಡೆ ಎಲ್ಲ ಪ್ರದರ್ಶನ ನೀಡ್ಬೋದು ಅಂತೇಳಿ ಅದೊಂದು ಅವ್ರ ಕಲೆ ಎಲ್ಲ ಮಾಡ್ತಕ್ಕಂಥದ್ದು ಆಕ್ಟಿಂಗ್ ಎಲ್ಲ ನೋಡಿ ಬಂದು ಖುಷಿ ಪಟ್ಟಿವಿ.
0: ಓಕೆ, ರಾಮಚಂದ್ರಪ್ಪ ಅವರೇ, ತಮ್ಮ ಒಂದು ಖುಷಿನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ. ಹೌದಲ್ವಾ, ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡ್ತಾ ಇರಿ ರಾಮಚಂದ್ರಪ್ಪ ಅವರೇ. ಪ್ರಯತ್ನ ಮಾಡ್ಬೇಕು, ಖಂಡಿತ ಪ್ರಯತ್ನ ಮಾಡಿದ್ರೆ ಖಂಡಿತ ನೋಡಿ, ಇವತ್ತು ಪ್ರಯತ್ನ ಮಾಡಿದ್ರಿ ಕರೆ ಸಿಕ್ಬಿಡ್ತು ಅಲ್ವಾ? ಓಕೆ ಓಕೆ, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ, ಧನ್ಯವಾದ. ಮುಂದಿನ ಕರೆ. ಹಲೋ
2: ಹಲೋ
0: ಹಲೋ, ನಮಸ್ತೆ.
2: ನಮಸ್ಕಾರ.
0: ತಮ್ಮ ಹೆಸರು?
2: ನನ್ನ ಹೆಸರು ಕಲ್ಲಪ್ಪ.
0: ಕಲ್ಲಪ್ಪ ಅವರು ಹುಲ್ಲೂರಿನಿಂದನಾ? ಓಕೆ, ಹಾಗಾದ್ರೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ?
2: ಆಪರೇಷನ್ ಆಯ್ತು, ಮಂಡೆ ಆಪರೇಷನ್.
0: ಓಕೆ ಓಕೆ,
2: ಹಂಗಾಗಿ 3 ತಿಂಗಳು ಏನ್ ಕಾರ್ಯಕ್ರಮಗಳು ಅಷ್ಟು ಜಾಸ್ತಿ ನೋಡಿದ್ದಿಲ್ಲ. ಆಮೇಲೆ
0: ಇವಾಗ ಕೇಳ್ತಾ ಇದ್ದೀರಿ?
2: ಇವತ್ತು ಕೇಳ್ತಾ ಇದ್ದೀರಾ?
0: ಓಕೆ ಕಲ್ಲಪ್ಪ ಅವರೇ, ಹಾಗಾದ್ರೆ ನಿಮಗೆ ತುಂಬಾ ಇಷ್ಟ ಆಗಿರುವಂತಹ ಸ್ಥಳ ಯಾವ್ದು? ಎಲ್ಲಾದ್ರೂ ಪ್ರವಾಸಿ ತಾಣಗಳಿಗೆ ಹೋಗಿರ್ತೀರಲ್ವಾ?
2: ಹೋದ ವರ್ಷ ಪ್ಯಾಕೇಜ್ ಟೂರ್ ಹೋಗಿದ್ವಿ.
0: ಓಕೆ,
2: ಪುರಿ ಜಗನ್ನಾಥ ಕಲ್ಕತ್ತಾದಲ್ಲ, ಅಲ್ಲಿ ಪುರಿ ಜಗನ್ನಾಥ ನಿಮ್ಮಿಂದ ಒಂದ್ಸರಿ ಅಲ್ಲಿ ಬಂದಿರ್ತೀವಿ ವಿಷಯಲ್ಲಯ. ನಾವು ಬಾವುಟ ನೋಡಿದ್ವಿ, ಒಂದೇ ಕಡಿಕೆ ಹಾರಾಡೋದು, ಆಮೇಲೆ ಸಮುದ್ರ ಸ್ನಾನ ಎಲ್ಲ ಮಾಡಿ ಆಮೇಲೆ ಕುಡಿಕೆ ಪ್ರಸಾದ ಮಾಡ್ತಾರೆ ಮೇಡಮ್ ಅವರಲ್ಲಿ.
0: ಓಕೆ, ಹೌದು ಹೌದು,
2: ಅದನ್ನು ಅದನ್ನು ತಗೊಂಡು ಸೇವನೆ ಮಾಡಿದ್ವಿ.
0: ಓಕೆ,
2: ಆಮೇಲೆ ಕೋಲ್ಕತ್ತಾದಲ್ಲಿ ಒಂದು ವಿಶೇಷ ಅಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಲಿಫ್ಟ್ ಏಣಿ ಬರ್ತಾವ ಮೇಡಮ್, ಅದ್ರಾಗ
0: ಎಸ್ಕಲೇಟರ್
2: ಎರಡು ಕಾಲಮ್ ನಡೆಯುತ್ತಾ ಕಾಲಿಡರು ಬೀಳರು, ಕಾಲಿಡರು ಬೀಳರು.
0: ಆ ಅನುಭವ ಕೂಡ ಆಯ್ತಾ?
2: ಅನುಭವ ಆಯ್ತಾ? ಕಡಿಮೆ ಸಾಕಾದ ಎರಡು ಕಾಲ ಒಂದು ಸರಿ ಎತ್ತಿಡ್ರಿ ಅಂದ್ರೆ ಹೋಗವು ಬರೋ ಏನಿ ಈ ಕಡೆ ಆ ಕಡೆ ಚೇಂಜ್ ಮಾಡ್ಬೇಕಾದ್ರೆ

0: ಭಯ ಆಯ್ತಾ ಹತ್ಬೇಕಾದ್ರೆ?
1: ಅವ್ರು ಬೇರೆ ಅಲ್ಲ, ನಾವು ಹೋಗ್ತಿದ್ವಿ ಹೇಳಿದ್ರೆ ಬೇರೆ ಒಂದ್ ನಾಲ್ಕೈದು ಜನ
0: ಬೀಳೋರು. ಓಕೆ, ಸೊ ಅದು ಆ ಪ್ಲೇಸಸ್ ನಿಮಗೆ ಇಷ್ಟ ಆಗಿದೆ?
1: ಆಮೇಲೆ ತ್ರಿವೇಣಿ ಸಂಗಮ ಎಲ್ಲ ಹೋಗಿದ್ವಿ.
0: ಹ್ಮ್,
1: ಅಲ್ಲಿ ತ್ರಿವೇಣಿ ಸಂಗಮ ಎಲ್ಲ ಸರಸ್ವತಿ ನದಿ ಎಲ್ಲ ಸ್ನಾನ ಮಾಡಿದ್ವಿ.
0: ಹ್ಮ್, ಓಕೆ ಕಲ್ಲಪ್ಪ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಕರೆ ಮಾಡಿದಕ್ಕಾಗಿ ಧನ್ಯವಾದ. ಸ್ನೇಹಿತರೆ, ಇದೀಗ ಒಂದು ಗೀತೆಯನ್ನ ಕೇಳೋಣ ಗಾಳಿಪಟ ಚಿತ್ರದಿಂದ.

ಓಕೆ ಸ್ನೇಹಿತರೆ, ಮುದ್ದಿನ ಅಕ್ಕರೆ, ಹಲೋ ಹಲೋ ಹಲೋ, ನಮಸ್ತೆ, ಮಾತಾಡಿ. ಓಕೆ, ಲೈನಲ್ಲಿದ್ದಾರೆ ಆದರೆ ಮಾತಾಡ್ತಾ ಇಲ್ಲ. ಹಲೋ, ಬಹುಶಃ ಕರೆ ಕಟ್ ಆಗಿದೆ ಅನ್ಕೊಂತೀನಿ. ಮುಂದಿನ ಕರೆ. ಓಕೆ ಸ್ನೇಹಿತರೆ, ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬಹುದಾದ ನಮ್ಮ ನಿಲಯದ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ನೀವು ಕೇಳ್ತಾ ಇದ್ದೀರಾ, ನೀವು ನೋಡಿದ ಸ್ಥಳ ನೇರ ಫೋನ್ ಇನ್ ಕಾರ್ಯಕ್ರಮ. ಇತ್ತೀಚೆಗೆ ನಿಮ್ಮ ಒಂದು ಪ್ರವಾಸ ಹೇಗಿತ್ತು, ಹಾಗೆಯೇ ಯಾವ ಸ್ಥಳಕ್ಕೆ ಹೋಗಿದ್ರಿ, ಅಥವಾ ನಿಮ್ಮ ನೆನಪಲ್ಲಿ ಇರುವಂತಹ ತುಂಬ ಇಷ್ಟ ಆಗಿರುವಂತಹ ಸ್ಥಳದ ಕುರಿತು, ಪ್ರವಾಸಿ ತಾಣದ ಕುರಿತು ನೀವು ಕೂಡ ನಮ್ಮ ಜೊತೆ ಮಾತಾಡ್ಬೋದು. ಮುಂದಿನ ಕರೆ. ಹಲೋ,

0: హలో హలో నమస్తే
1: హలో నమస్తే మేడం
0: నమస్తే తమ హెసరు పుష్ప అవరు ఎల్లింద
1: చిత్రదుర్గదింద
0: ఓకే
1: ಹೌದಾ
0: ಓಕೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಏನ್ ಮಾಡ್ಕೊಂಡಿದ್ದೀರಿ ಪುಷ್ಪ ಅವರು
1: ಮನೆಯಲ್ಲಿದ್ದೀರಿ
0: ಹಾಗಾದ್ರೆ ಕಾರ್ಯಕ್ರಮದಲ್ಲಿ ವಿಷಯ ಗೊತ್ತಾಗಿದೆ ಅಲ್ವಾ ನಿಮಗೆ

0: ಹೋಗಿದ್ರು.
1: ಶಿವಮೊಗ್ಗದಿಂದ ತುಂಬಾ ದೂರನ? ಹತ್ರ ಆಗುತ್ತಾ?
0: ಹತ್ರ ಆಗುತ್ತೆ ಮೇಡಮ್.
1: ಹತ್ರ ಆಗುತ್ತೆ.
0: ಒಳೆದಂಡೆ
1: ಹೌದಾ?
0: ಲಕ್ಷ್ಮಣ ರಾಮ
1: ಬೆಟ್ಟದ ಮೇಲೆ ಇದೆ ಅಂತ ಹೇಳ್ತಾ ಇದ್ರಿ
0: ಮೇಡಮ್. ಕೆಳಗೆ ನೋಡ್ಕೊಂಡು ಮೇಲೆ ಬೆಟ್ಟದ ಮೇಲೆ ಹತ್ತಿ ನೋಡ್ಕೊಂಡು ಖುಷಿ ಆಯ್ತು ಮೇಡಮ್ ಅದು ನೋಡ್ಕೊಂಡ್ ಬಂದಿದ್ಕೆ.
1: ಹೌದಾ? ಖಂಡಿತ ಸಿಕ್ಕೇ ಸಿಗುತ್ತೆ. ಏನಂದ್ರೆ ಪ್ರಯತ್ನ ಮಾಡ್ಬೇಕು, ಪ್ರಯತ್ನ ಮಾಡಿದ್ರೆ ಕರೆ ಕೂಡ ಕರೆಕ್ಟ್ ಆಗೇ ಆಗತ್ತೆ. ಓಕೆ ಪುಷ್ಪ ಅವರೇ, ನಿಮ್ಮ ಒಂದು ಇಷ್ಟವಾಗಿರುವಂತ ಸ್ಥಳದ ಕುರಿತು ಒಂದಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಕರೆ ಮಾಡಿದಕ್ಕಾಗಿ ಧನ್ಯವಾದ. ಮುಂದಿನ ಕರೆ. ಹಲೋ
2: ಹಲೋ
1: ಹಲೋ ನಮಸ್ತೆ. ಸುಮಾ ಶಂಕರ್ ನಾರಾಯಣ್
2: ಅವರಾ?
1: ಓಕೆ ಹೇಳಿ ಸುಮಾ ಅವರೇ.
2: ನಾವು ಶಾಲೆಯಿಂದ ಒಂದ್ಸರಿ ಟ್ರಿಪ್ ಹೋಗಿದ್ವಿ, ಅವಾಗ ಕುಪ್ಪಳ್ಳಿಗೆ ಹೋಗಿದ್ವಿ.
1: ಓಕೆ ಶಿವಮೊಗ್ಗ ಜಿಲ್ಲೆ.
2: ಆ ಕುಪ್ಪಳ್ಳಿಲಿ ಕೂವತ್ತ ಅವ್ರ ಮನೆ ನೋಡೋಣ ಅಂತ ನಮಗೆ ತುಂಬಾ ದಿನದಿಂದ ಆಸೆ ಇತ್ತು. ಅದು ನಮ್ಗೆಲ್ಲ ಕೇಳ್ತಾ ಇದ್ವಲ್ಲ ಕತೆ, ಹಂಗಾಗಿ ನೋಡೋಣ ಅಂತ ಹೋದ್ವಿ. ಒಳ್ಳೆ ಸ್ವರ್ಗದೊಳಗ ಹೋದಂಗ ಆಯ್ತು ನೋಡ್ರಿ. ಅವಾಗಿನ ಕಾಲ ಅವರು ಬಳಸ್ತಾ ಇದ್ದಂತ ವಸ್ತುಗಳು ಸಮೇತ ಹಂಗೆ ಇಟ್ಟಿದ್ದಾರೆ
1: ಇಟ್ಟಿದ್ದಾರೆ. ಹೌದು
2: ಹೌದು, ಅಷ್ಟೊಂಗೆ ಇದಾವೆ, ಯಾವ್ದು ಹಾಳು ಮಾಡಿಲ್ಲ, ಎಲ್ಲ ಹಂಗೆ ಪ್ರದರ್ಶನ ಇಟ್ಟಿದ್ದಾರೆ. ಒಂದೊಂದು ಒಂದೊಂದು ನೋಡ್ತಾ ನೋಡ್ತಾ ನೋಡ್ತಾ ಹೋದ್ರೆ ನಾವು ಎಲ್ಲಿ ಬಂದಿದೀವಿ ಅನ್ನೋದೇ ಮರ್ತಿದ್ವಿ ಮೇಡಮ್.
1: ಅಲ್ವಾ
2: ಚೆನ್ನಾಗಿದೆ.
1: ಹೌದು,
2: ನಮ್ಗಂತೂ ಮೊದ್ಲೇ ಕುವೆಂಪು ಇಷ್ಟ. ಅವ್ರದೆಲ್ಲ ಕಥೆಗಳು ನಮ್ಗೆ ನಮ್ಮ ಲೆಕ್ಚರ್ಸ್ಗಳೆಲ್ಲ ಹೇಳೋರಲ್ಲ, ನಮ್ಗೆಲ್ಲ ಅವ್ರದ್ದು ವರ್ಣನೆ ಮಾಡಿ ಮಾಡಿ ಮಾಡಿ ಹೇಳೋರು. ಅವ್ರ ಸ್ನಾನ ಗೃಹ ಅಂತ ಹೊರಗಡೆ ಅಂಗೆಲ್ಲ ಸ್ನಾನ ಮಾಡ್ಬೇಕು ಅಂತ ಒಂದು ಅಂತ ದೊಡ್ಡ ಹಂಡೆ
1: ಒಲೆ. ಹೌದು ಹೌದು ಖಂಡಿತ
2: ಚೆನ್ನಾಗಿದೆ ಅಲ್ಲಿ.
1: ಹೌದು ಅಲ್ವಾ ಸುಮಾ ಅವರೇ?
2: ಅಂತ ಕಡೆ ಪ್ಲೇಸ್ ನೋಡಿದ್ರೆ ನಾವು ದೇವಸ್ಥಾನಗಳಿಗೆ ನೋಡಕ್ ಹೆಂಗೆ ನಮಗೆ ಖುಷಿ ಆಗುತ್ತೆ. ಇಂತ ಅವ್ರು ನೋಡಿದ್ರೆ ಈಗ ದರಬೇಂದ್ರೆ ಅವ್ರದ್ದು ಕುಂಟು ಅವ್ರದ್ದು ಇವರೆಲ್ಲ ಹಳೆ ಕಾಲದ ಮನೆಗಳಲ್ಲ,
1: ಖಂಡಿತ
2: ಹೋದ್ರೆ ಒಂಥರ ಏನೋ ಒಂಥರ ಖುಷಿ ಆಗುತ್ತೆ.
1: ಹೌದು ಹೌದು, ಅಷ್ಟಿಲ್ದ ಹೇಳ್ತಾರ ಕವಿ ಶೈಲ ಅಂತ ಹೇಳಿ ಅಲ್ವಾ.
2: ನಿಜವಾಗ್ಲೂ ನನ್ಗೆ ಕುವೆಂಪು ಅವ್ರ ಮನೆ ನೋಡ್ಬಿಟ್ಟು ಇಂತ ಮನೆ ನಾವಿಲ್ವಲ್ಲ ಅನ್ನೋದ ಅಷ್ಟು ಒಂಥರ ಬೇಜಾರು.
1: ನಿಜ
2: ಹೋಗ್ಬಿಟ್ರೆ.
1: ಹೌದು ಹೌದು,
2: ನಾವು
1: ಅಲ್ಲಿ ಅಲ್ಲಿ ಸಿಗುವಂತ ಪ್ರಕೃತಿ ಮಡಿಲಲ್ಲಿ ಸಿಗುವಂತ ಆನಂದನೇ ಬೇರೆ ಅಲ್ವಾ.
2: ಬೇರೆ ಹೌದು, ತುಂಬಾ ಖುಷಿ ಆಗ್ಬಿಡುತ್ತೆ ನಮಗಂತೂ. ಆ ಟ್ರಿಪ್ ನಾವೆಲ್ಲ ಹೋಗಿದ್ವಿ ಮೇಜರ್ ಸ್ಟೂಡೆಂಟ್ ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ. ಅಲ್ಲಿ ಹೋದಾಗ ಅಲ್ಲಿ ನಮ್ಗೆ ಕರ್ಕೊಂಡೋಗಿದ್ರಲ್ಲ ನೋಡಿದ್ವೆಲ್ಲ ನೋಡಿದ್ವಿ, ಬಹಳ ಖುಷಿ ಆಗ್ಬಿಡುತ್ತೆ ನಮಗೆ.
1: ಸೊ ತುಂಬಾ ಇಷ್ಟಪಟ್ಟಿದ್ದೀರಿ.
2: ತುಂಬಾನೇ ನಿಜವಾಗ್ಲೂ ಅವ್ರು ಬಳಸ್ತಾ ಇದ್ದ ವಸ್ತುಗಳು ಪ್ರತಿಯೊಂದು ಹಂಗೆ ಇಟ್ಬಿಟ್ಟಿದ್ದಾರೆ, ಚೆನ್ನಾಗಿಲ್ಲ ಊಟ ಅಲ್ಲಿ.
1: ಹೌದು ಹೌದು,
2: ಒಳಗಿಂದ ಇಪ್ಪಲವರೆಗೂ ಹೋದ್ವಿ. ಸಂಧಿ ಸಂಧಿ ಸಂಧಿ ಸಂಧಿ ಓಣೆ ಓಣೆ ರೂಮ್ ಹುಡುಗ ಹೆಂಗಿದೆ ಬಿಡ್ರಿ, ಅಷ್ಟು ದೊಡ್ಡ ಮನೆನ ಅವ್ರದ್ದು ಅನ್ಸ್ಬಿಡ್ತಾರೆ.
1: ಹೌದು ಹೌದು, ಅವಾಗಿನ ಕಾಲದಲ್ಲಿ ಅಷ್ಟು ಜನ ಇರ್ತಿದ್ರು ಕೂಡ ಅಲ್ವಾ, ಜಾಯಿಂಟ್ ಫ್ಯಾಮಿಲಿ ತರ ಇರ್ತಾ ಇದ್ರು.
2: ನಮ್ಗೆ ಇಷ್ಟು ದೊಡ್ಡ ಮನೆನಾ ಇದು, ಎಂತ ದೊಡ್ಡ ಮನೆ ಏನೋ ಒಂಥರ ಖುಷಿ ಆಯ್ತು,
1: ಖುಷಿ ಆಯ್ತು. ಹೌದು ಹೌದು. ಓಕೆ ಸುಮಾ ಅವರೇ, ಕರೆ ಮಾಡಿದಕ್ಕಾಗಿ ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ ನಮಸ್ತೆ. ನಮಸ್ತೆ, ಮಾತಾಡಿ. ತಮ್ಮ ಹೆಸರಿಲಿ? ಅನಂತರಾಮ ಸ್ವಾಮಿ ಅವರು. ಓಕೆ, ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ ಅಲ್ವಾ? ಓಕೆ, ಹಾಗಾದ್ರೆ ಹೇಳಿ. ಹೌದು ಹೌದು ಹೌದು ಹೌದು, ಅನಂತರಾಮ ಸ್ವಾಮಿ ಅವರೇ. ಓಕೆ, ಎಲ್ಲಿ ಹೋಗಿದ್ರಿ ಇತ್ತೀಚೆಗೆ, ಯಾವ ಪ್ರವಾಸಿ ತಾಣವನ್ನ ನೋಡಿದ್ರಿ?
3: ಇತ್ತೀಚೆಗೆ ನಾವು ಸುತ್ತೂರು ಮಠಕ್ಕೆ ಹೋಗಿದ್ವಿ, ಒಂದು ಶಿಬಿರ ಪ್ರಯುಕ್ತ. ಅಲ್ಲಿ ಅಲ್ಲಿನ ಸುತ್ತಮುತ್ತಲ ಪರಿಸರ ಬಹಳ ಚೆನ್ನಾಗಿತ್ತು. ನಾವು ಕೆಲವು ಶಿಬಿರದಲ್ಲಿ ನೋಡಿದಂತ ಸ್ಥಳಗಳು, ಅಲ್ಲಿ ಶೂಟ್ ಮಾಡಿದಂತ ಸ್ಥಳಗಳು ಇದ್ವು, ನೋಡಿ ಬಹಳ ಸಂತೋಷ ಆಯ್ತು. ಅಲ್ಲಿ ನದಿ ಹರಿತಾ ಇರೋದ್ರಿಂದ ನದಿ ದಂಡೆ ನದಿ ಸುತ್ತೂರು ಇದೆ, ಅದು ರಾಜ ರಾಜ

0: ಒಳ್ಳೆ ಪ್ಲೇಸ್ ಚೆನ್ನಾಗಿದೆ ನೋಡುವಂತ ಪ್ಲೇಸ್ ಇದಾವೆ. ಆಮೇಲೆ ಮಠದಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳ ನಿಲಯ ಮತ್ತೆ ಸ್ಕೂಲ್ ಕಾಲೇಜ್ ಎಲ್ಲ ಇದಾವೆ, ಚೆನ್ನಾಗಿದೆ. ಎಜುಕೇಶನ್ ಮಾಡಂತ ಮಕ್ಕಳಿಗೆ ಒಳ್ಳೆ ಪರಿಸರ ಸೃಷ್ಟಿಯಾಗಿದೆ ಅಲ್ಲಿ. ಅದನ್ನ ಅಲ್ಲಿ ಒಂದು ಮೂರೈದು ಬಹಳ ಸಂತೋಷ ಕ್ಷಣಗಳಾಗಿ ಕಳೆದು ಅಲ್ಲಿ ಚೆನ್ನಾಗಿತ್ತು.
1: ಒಳ್ಳೆ
0: ಫಿಲಂ ಶೂಟ್ ಮಾಡಿದಂತ ಸ್ಥಳಗಳು ಅಲ್ಲಿ ಸಾಕಷ್ಟು ಇದಾವೆ. ನೋಡಿದಾಗ ಮನಗೂ ಬಹಳ ಸಂತೋಷ, ಇಲ್ಲಿ ಶೂಟ್ ಮಾಡಿದಾರಲ್ಲ ಚೆನ್ನಾಗಿದೆ ಮೇಡಮ್. ಅಂದ್ರೆ ಕೆಲವು ಪ್ರೇಕ್ಷಣಿಕ ಸ್ಥಳಗಳಲ್ಲಿ ಆಯಾಸ ಪರವಾಗಿ ನಮ್ ಈಗ ದುರ್ಗ ಬಿಟ್ಟ ನಾವು ಹತ್ತಿರ ಹೋದಾಗ ಸ್ವಲ್ಪ ಹೋಗ್ತಾ ಹೋಗ್ತಾ ಮೇಲ್ಕೋಗ್ತಾ ಆಯಾಸ ಆಗ್ತದೆ. ಆಯಾಸ ಇಲ್ಲದಂತ ಪ್ರವಾಸ ಸ್ಥಳಗಳು ನೋಡಕ್ಕೆ ಮತ್ತೆ ಸುಲಭವಾಗಿ ಚೆನ್ನಾಗಿರ್ತಾರೆ. ಆಮೇಲೆ ವಾತಾ ನಮ್ಮ ಬೇಸಿಗೆ ಬಿಸಿಲಲ್ಲಿ ನಮ್ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಸಮಸ್ಯೆ ಇಲ್ಲ, ನೀರ್ ಹಿಡಿತಾ ಇರುತ್ತೆ, ಆಯಾಸ ಆಗ್ತಾ ಇರುತ್ತೆ. ಆತರ ಇಲ್ಲದಂತ ಸ್ಥಳಗಳು ಚೆನ್ನಾಗಿರೋ ಸ್ಥಳಗಳಿಗೆ ಭೇಟಿ ಕೊಟ್ಟರೆ ಚೆನ್ನಾಗಿರುತ್ತೆ.
1: ನಮ್ಮ ದುರ್ಗದಲ್ಲೂ ಕೂಡ ಆಯಾಸ ಇಲ್ಲದೆ ಇರುವಂತ ಸ್ಥಳಗಳು ಕೂಡ ಇದಾವೆ ಅಲ್ವಾ?
0: ಇದಾವ್ರೆ. ಆದ್ರೆ ಈಗ ನಾವೇನಪ್ಪ ಅಂದ್ರೆ ಇಲ್ಲಿಂದ ಒಂದ್ಸರಿ ಬೆಳಿಗ್ಗೆ ಟೈಮ್ ಮಾರ್ನಿಂಗ್ ಏನಾದ್ರು ನಾವು ಸೀದಾ ಮೇಲ್ಕ್ ಹೋಗಿ ಬಂದೆ ಅಂದ್ರೆ ಫುಲ್ ಬಾಡಿ ಪೂರ್ತಿ ವರ್ಕೌಟ್
1: ಆಗುತ್ತೆ. ಹೌದು ಹೌದು. ಓಕೆ, ಅನಂತರಾಮ ಸ್ವಾಮಿ ಅವರೇ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ಹಂಚಿಕೊಂಡ್ರಿ, ಕರೆ ಮಾಡಿದಕ್ಕಾಗಿ ಧನ್ಯವಾದ.
0: ತುಂಬಾ ಧನ್ಯವಾದ.
1: ಸ್ನೇಹಿತರೆ, ಇದೀಗ ಅಮೃತಧಾರಿ ಚಿತ್ರದ ಹಾಡು.

0: ಸ್ನೇಹಿತರ ಒಂದು ಕರೆ ಸಿದ್ಧವಾಗಿದೆ. ಹಲೋ
1: ಹಲೋ
0: ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ತಮ್ಮ ಹೆಸರು ಹೇಳಿ.
1: ರಾಜೇಶ್ವರಿ ಅಂತ, ಕೆಳಗೋಟೆಯಿಂದ.
0: ರಾಜೇಶ್ವರಿ ಅವರು ಕೆಳಗೋಟೆಯಿಂದನಾ? ಓಕೆ, ಹೇಳಿ ರಾಜೇಶ್ವರಿ ಅವರೇ.
1: ನಾವು ಇತ್ತೀಚೆಗೆ ಹೊಸಪೇಟೆಯಲ್ಲಿರುವ ಇದಿದೆಯಲ್ಲ ಮೇಡಮ್, ಅದು ಹುಲಿಗಿ ಮತ್ತೆ ಅಂಜನಾದ್ರಿ ಬೆಟ್ಟ, ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ವಿ ನಾವು.
0: ಓಕೆ.
1: ಎಲ್ಲರೂ ಹೇಳ್ತಿದ್ರು ಚೆನ್ನಾಗಿದೆ ಅಲ್ಲಿ ನೋಡ್ಬೇಕು ಆ ಪ್ಲೇಸ್ ನ, ಅಂದ್ರೆ ಆಂಜನೇಯ ಹುಟ್ಟಿದ ಸ್ಥಳ ಅಲ್ಲ.
0: ಹೌದು ಹೌದು.
1: ನಾವು ಹೋದಾಗ ಅಲ್ಲಿ ಹಿಡಿದ್ ನೋಡ್ದಾಗ ನಮ್ ಕೈಲಿ ಆಗೋದೇ ಇಲ್ಲ ಅನ್ನೋ ಮನ್ಸಿಗೆ ಬಂದ್ಬಿಡ್ತು ನಮ್ಗೆ.
0: ಓಕೆ.
1: ಹತ್ತಕ್ ಆಗೋದಿಲ್ಲ, ಆತರ ಕಾಣುತ್ತೆ ಅದು ಕೆಳಗಡೆ ನಿತ್ಕೊಂಡು ನೋಡಿದ್ರೆ.
0: ಖಂಡಿತ ಮೇಲಿದೆ ಅಂತ ಅನ್ಸುತ್ತೆ, ಆದ್ರೆ ಹತ್ತದ ಯಾವ್ದೇ ಸುಸ್ತು ಕೂಡ ಇರೋದಿಲ್ಲ.
1: ಹೌದು, ನೋಡಿದ್ರೆ ಆಗೋದಿಲ್ಲ ನಮ್ ಕೈಯಲ್ಲಿ ಅನ್ಕೊಳಗೆ ಫಸ್ಟ್ ಬರೋದೇ ಅದು. ಆಮೇಲೆ ಏನ್ ಮಾಡೋದು, ಬಂದಿದೀವಿ ಎಷ್ಟು ದೂರದಿಂದ ಅದನ್ನ ನೋಡಕ್ಕೆ ಅಂತ ಬಂದಿದೀವಿ ಅಂತ ಹೇಳಿ ಮತ್ತೆ ನಾನು ನಮ್ ಸಿಸ್ಟ್ರು ನೋಡೋಣ ಅದು ಎಷ್ಟು ಇದಾಗುತ್ತೆ, ಆಂಜನೇಯನ ಮೇಲೆ ಬಾರ ಹಾಕಿ ಹೋಗ್ಬಿಡೋಣ ಅಂತೇಳಿ 10 ಗಂಟೆಗೆ ಹೋಗಿದ್ವಿ ನಾವು ಮಾತುಗಳಿಗೆ. 10:30 11 ಹಾಕ್ತಾ ಇತ್ತು ಅವಾಗ ಸ್ಟಾರ್ಟ್ ಮಾಡಿದ್ವಿ ಹತ್ತಕ್ಕೆ. ಅದು ಹೆಂಗ್ ಹತ್ತಿದ್ವಿ ಅಂತಾನೆ ಗೊತ್ತಿಲ್ಲ. ಅಲ್ಲಿ ಮೇಲ್ ನಿತ್ಕೊಂಡು ನೋಡಿದಾಗ ಅಷ್ಟು ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತಂದ್ರೆ ನೋಡ್ಬೇಕು ಆ ಸೀನ್.
0: ಹೌದು, ಒಂದು ವಿಹಂಗಮ ನೋಟವನ್ನ ನೋಡ್ಬೋದು ಅಲ್ವಾ ಅಲ್ಲಿ ಸುತ್ತಮುತ್ತಲಿನ ರಾಸ್ತಾಳ ಅಂತ ಕುರಿತು.
1: ಹೌದೌದು, ಜೀವನದಲ್ಲಿ ಒಂದ್ಸಲ ಹೋಗ್ಬೇಕು ಅಂತ ಎಲ್ರು ಹೇಳ್ತಿದ್ರು. ನಾವ್ ಇಷ್ಟತ್ರ ಇದ್ರೆ ಹೋಗಿಲ್ಲಲ್ಲ ಅನ್ಕೊಂತಾ
0: ಇದ್ವಿ.
1: ಅದು ಇವಾಗೂ ಮರೆಯಕ್ ಆಗಲ್ಲ ನನ್ಗೆ ಅದನ್ನ. ಅದು ಒಂದು ಮತ್ತೆ ಅಲ್ಲಿಂದ ಹುಲ್ಗಿಗೆ ಹೋಗ್ವಿ.
0: ಓಕೆ.
1: ಹುಲ್ಗಿ ದೇವಸ್ಥಾನದ ಅದು ಮುಗಿಸ್ಕೊಂಡು ಸೀದಾ ಮತ್ತೆ ಕೊಪ್ಪಳಕ್ಕೆ ಹೋಗ್ವಿ. ಕೊಪ್ಪಳ ಗವಿಸಿದ್ದೇಶ್ವರ ಮಠ ಅಂತ.
0: ಹೌದು ಹೌದು ಹೌದು.
1: ಹಾಗೆ ನೀಟಾಗಿ ಇಟ್ಟಿದ್ದಾರೆ ಅಂತಂದ್ರೆ ಅದನ್ನ ನೋಡಿ ಕಲಿಬೇಕು ನಾವು. ಅಷ್ಟು ಚೆನ್ನಾಗಿ. ಆಮೇಲೆ ಅಲ್ಲಿ ಪ್ರಸಾದ ವಿತರಣೆ ಆಗಿರ್ಬೋದು, ಒಳಗಡೆಗೆ ಎಷ್ಟು ನೀಟ್ನೆಸ್, ಎಲ್ಲಿ ಹುಡುಕಿದ್ರು ಒಂದು ಇದು ಸಿಗಲ್ಲ ನೋಡಿ.
0: ಖಂಡಿತ ಖಂಡಿತ. ಹೌದು,
1: ಅಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಆಮೇಲೆ ಪ್ರಸಾದ ನೀವ್ ಯಾವ ಟೈಮ್ ಅಲ್ಲಾರ ಹೋಗಿ,
0: ಖಂಡಿತ ಇರುತ್ತೆ.
1: ಬೇರೆ ಕಡೆಗೆಲ್ಲ ಇಷ್ಟಿಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ, ಆದ್ರೆ ಅಲ್ಲಿ ಹಂಗಿಲ್ಲ. ನಾವು ಸಂಜೆ 6:30 ಹೋದ್ರು ಅವಾಗ್ಲೂ ಪ್ರಸಾದ ನಡೀತಾರೆ.
0: ಹೌದು ಹೌದು,
1: ಅಷ್ಟು ಚೆನ್ನಾಗಿದೆ ಮೇಡಮ್. ಅವು ಮೂರು ಸ್ಥಳಗಳು ನನಗೆ ಇವಾಗೂ ಅಚ್ಚಳದ್ ಬಿಟ್ಟಿದೆ ನೋಡಿ.
0: ರಾಜೇಶ್ವರಿ ಅವರೇ,
1: ಆಮೇಲೆ ಆಂಜನೇಯ ಅದು ಮೆಟ್ಲು ಹತ್ಬೇಕಾದ್ರೆ ಅದು ಮೆಟ್ಲಿಂದನು ಹಂಗ ಹತ್ಬೋದಂತೆ, ಮತ್ತೆ ಪಕ್ಕ ಸೈಡ್ ಇಂದನು ಹತ್ಬೋದು ಅಂದ್ರು. ಇರೋ ಸಣ್ಣ ಸ್ಥಳದಲ್ಲೇ ಎಲ್ಲರೂ ಬರ್ತಾ ಇರ್ತಾರೆ, ನಾವು ಹೋಗ್ತಾ ಇರ್ತೀವಿ.

0: ಅಷ್ಟು ಇಕ್ಕಟ್ಟಲ್ಲಿ ಅದು ಹತ್ತಿದ್ದೇ ಗೊತ್ತಾಗ್ಲಿಲ್ಲ ನೋಡ್ರಿ ನಮ್ಗೆ.
1: ಖಂಡಿತ ಸ್ಥಳ ಮಹಿಮೆ ಇದ್ದೇ ಇರುತ್ತೆ.
0: ತುಂಬಾ ಈಗ ನನಗೆ ಅಲ್ಲಿ ನಿಂತ್ಕೊಂಡು ನಾನು ಏನ್ ಅನ್ಕೊಂಡಿದ್ದಂತ ಈಗ ನನ್ ಕಣ್ಮುಂದೆ ಬರುತ್ತದೆ. ನನ್ ಕೈಲಿ ಆಗಲ್ಲ ಅಂತ ಅನ್ಕೊಂಡಿದ್ದೆ, ಬೇಗ ಹತ್ತಿ ಇಳಿದ್ಬಿಟ್ಟಲ್ಲ ಅಂತ
1: ಅಲ್ವಾ.
0: ಮತ್ತೆ ಮೇಡಮ್ ಅಲ್ಲಿಗೆ ನಾವು ಬರೀ ಗೈಲಿ ಹೋಗಕ್ಕೆ ಎಷ್ಟು ಕಷ್ಟಪಟ್ಟಿ ಅಲ್ಲಿಗೆ ಅಲ್ಲಿ ಮೆಟೀರಿಯಲ್ಸ್ ತಗೊಂಡು ಹೋಗ್ತಾರಲ್ಲ ಅದನ್ನ ಹೇಳ್ರಿ ಡೈಲಿ.
1: ಹೌದು ಹೌದು.
0: ಮತ್ತೆ ಅಲ್ಲಿ ಪ್ರಸಾದ ವಿತರಣೆನೂ ಸತೆ ಇರುತ್ತೆ, ಅದೆಲ್ಲ ಶಿಫ್ಟ್ ಮಾಡ್ಬೇಕು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ.
1: ಖಂಡಿತ.
0: 25 ಕೆಜಿ ಪ್ಯಾಕೆಟ್ ಅಕ್ಕಿ ಆಗಿರ್ಬೋದು, ಬರೀ ನಮ್ದು ಒಂದು ವಾಟರ್ ಕ್ಯಾನ್ ಇಟ್ಕೊಂಡು ಹೋಗುತ್ತೆ ಎಷ್ಟು
1: ಮಾಡ್ಕೊಳ್ತೀರಾ,
0: ಅದೆಲ್ಲ ನೋಡ್ಕೊಂಡ್ರೆ ಯೋಚನೆ ಎಷ್ಟು ಕಷ್ಟಪಟ್ಟಿದಾರಲ್ಲಪ್ಪ ಇಲ್ಲೆಲ್ಲರೂ.
1: ಅದೊಂದು ಶಕ್ತಿ, ಅದೊಂದು ಶಕ್ತಿ ದೇವರು ಕರುಣಿಸಿರ್ತಾರೆ ಅಷ್ಟೇ.
0: ಆಂಜನೇಯಂದು ಪವರ್ ಕೊಡ್ತಾರೆ ಅಂತ ಅಂತಾನಲ್ಲ ಅದು.
1: ಹೌದು ಹೌದು. ಓಕೆ ರಾಜೇಶ್ವರಿ ಅವರೇ, ಸಮಯದ ಅಭಾವ ಇದೆ, ನೋಡೋಣ ಮುಂದಿನ ಕರೆನ ಮಾತನಾಡಿಸ್ತೇನೆ. ಕರೆ ಮಾಡೋದಕ್ಕಾಗಿ ಧನ್ಯವಾದ. ಸ್ನೇಹಿತರೆ, ನೀವು ನೋಡಿದ ಸ್ಥಳ ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಏನು ನೀವು ಕೇಳ್ಬೋದು, ನೀವೆಲ್ಲಿ ಹೋಗಿದ್ರಿ ಅಂತ ಹೇಳ್ಬಿಟ್ಟು. ಖಂಡಿತ, ನಾನು ಇತ್ತೀಚೆಗೆ ಶ್ರೀ ಅಹೋಬಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನೋಡಿದ್ದೆ. ತುಂಬ ಚೆನ್ನಾಗಿದೆ, ಹಿರಿಯೂರ ಹತ್ರ ಇದೆ ಅದು. ಅಲ್ಲಿನ ಒಂದು ಸ್ಥಳ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ಕರೆ, ಹಲೋ ಹಲೋ, ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ, ತಮ್ಮ ಹೆಸರು ಹೇಳಿ. ಓಕೆ, ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ?
2: ಹಾ ಮೇಡಮ್, ಕೇಳ್ತಾ ಇದ್ದೀವಿ.
1: ಹ್ಮ್ ಹೇಳಿ.
2: ಸೌತ್ ಕೆನರಾದಲ್ಲಿ ಕಮಲಶಿಲೆ ಅಂತ ಹೋಗಿದ್ವಿ ಮೇಡಮ್.
1: ಕಮಲಶಿಲೆ ಅಂತನಾ?
2: ಕಮಲಶಿಲೆ ಅಂತ.
1: ಓಕೆ.
2: ಅದು ಉಡುಪಿ ಮತ್ತೆ ಅದ್ರ ರಾಕಡೆ ಸಿದ್ದಾಪುರ ಅಂತ ಬರುತ್ತೆ, ಅದು ಅಲ್ಲಿಂದ ಬಸ್ಸಿಗೆ ಹೋದ್ರೆ ಕಮಲಶಿಲೆ ಸಿಗುತ್ತೆ. ಅಲ್ಲಿಂದ ಇಳಿದು ನಡ್ಕೊಂಡು ಹೋಗ್ಬೋದು. ಮತ್ತೆ ತುಂಬಾ ಚೆನ್ನಾಗಿದೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ, ಆಮೇಲೆ ನದಿ ತೀರದಲ್ಲೇ ಇದೆ ಅದು.
1: ಓಕೆ.
2: ಮಳೆಗಾಲದಲ್ಲಿ ನದಿ ನೀರು ಸೀದಾ ಗರ್ಭಗುಡಿ ಒಳಗೆ ಬರುತ್ತೆ. ದೇವಿನು ತುಂಬಾ ಚೆನ್ನಾಗಿದೆ. ಆಮೇಲೆ ವೀರಭದ್ರದ್ದು ಮೂರ್ತಿನ ಇದೆ ಅಲ್ಲಿ.
1: ಓಕೆ.
2: ಆಮೇಲೆ ಅಲ್ಲಿ ದೇವಸ್ಥಾನದ ರೂಮ್ಸ್ ಇದೆ, ಮತ್ತೆ ಉಳ್ಕೊಳಕ್ಕೂ ತುಂಬಾ ಚೆನ್ನಾಗಿ ವ್ಯವಸ್ಥೆ ಇದೆ. ಆಮೇಲೆ ಪ್ರಸಾದನು ತುಂಬಾ ಚೆನ್ನಾಗಿ ಮಾಡಿರ್ತಾರೆ, ಅಷ್ಟೇ ಉಪಚಾರ ಮಾಡಿ ಅತಿಥ್ಯ ಮಾಡ್ತಾರೆ ಅಲ್ಲಿ.
1: ಓಕೆ.
2: ತುಂಬಾ ಚೆನ್ನಾಗಿ ನಮ್ಗೆ ಇದು ರವಿಶಂಕರ್ ಗುರುಜಿ ಅವರದ್ದು ಆರ್ಟ್ ಆಫ್ ಲಿವಿಂಗ್ ಕೋರ್ಸ್ ಮಾಡ್ತಾ ಇದ್ವಿ. ಅವಾಗ ಡಿಎಸ್ಎನ್ ಕೋರ್ಸ್ ಅಲ್ಲಿ ಹಾಕಿದ್ರು ನನಗೆ, ಅವಾಗ ಏನೋ ಕಾರಣಾಂತರಿಂದ ಹೋಗಕ್ ಆಗಿದ್ದಿಲ್ಲ.
1: ಓಕೆ.
2: ಆಮೇಲೆ ಒಂದ್ಸರಿ ಹೋಗ್ಲೇಬೇಕು ಅಂತ ತುಂಬಾ ಆಸೆ ಪಡ್ತಿದ್ದೆ. ನಮ್ ಮನೆಯವ್ರು ಒಂದ್ಸರಿ ಮಣಿಪಾಲ್ ಹೋಗಿದ್ರಿ, ಅಲ್ಲಿಂದ ಹೋಗಿದ್ವಿ. ತುಂಬಾ ಖುಷಿ ಅನಿಸ್ತಲ್ಲ ನೋಡ್ಬಿಟ್ಟು, ಒಂಥರ ವಾತಾವರಣ ಹೆಂಗಿದೆ ಅಂದ್ರೆ ಅಲ್ಲಿ ಒಂಥರ ಈ ಪ್ರಪಂಚನ ಬಿಟ್ಟು ಬೇರೆ ಕಡೆ ಇದೆಯೇನೋ ಅದು ಅನ್ಸುತ್ತೆ.
1: ಓಕೆ.
2: ಆ ತೋಟ ಕಡೆ ಎಲ್ಲ ತುಂಬಾ ಮನೆಗಳು, ಆ ಕಡೆ ಎಲ್ಲ ಕಡಿಮೆ ಇಲ್ಲ ಮೇಡಮ್, ಅಲ್ಲೊಂದು ಇನ್ನೊಂದು ಮನೆಗಳು ಇರ್ತವೆ. ಊರೇ ಇಲ್ಲ, ಮನೆ ದೇವಸ್ಥಾನ ಸುತ್ತಲೂ ಕಾಡು.
1: ಓಕೆ.
2: ಒಂಥರ ಮಳೆಗಾಲ ಇತ್ತು ಹೋದಾಗ, ಆಗಸ್ಟ್ ಅಲ್ಲಿ ಹೋಗಿದ್ ನಾವು. ದೇವಸ್ಥಾನ ಪೂರ್ತಿ ನದಿ ನೀರ್ ಬಂದು ಬಂದು ಹೋಗುತ್ತೆ ಒಳಗಡೆಗೆ.
1: ಓಕೆ ಕುಸುಮ ಅವರೇ, ಸಮಯದ ಅಭಾವ ಇದೆ, ಇನ್ನೇನ್ ಕಾರ್ಯಕ್ರಮ ಮುಗಿತಾ ಬಂತು. ಧನ್ಯವಾದ ಕುಸುಮ ಅವರೇ. ಸೇತ್ರೆ, ಇನ್ನೇನ್ ಸಮಯ ಆಗ್ಬಿಟ್ಟಿದೆ, ಕರೆ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಅನ್ನ ಹೇಳ್ತಾ, ಇದುವರೆಗೂ ನೀವು ನೋಡಿದ ಸ್ಥಳ ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದ್ರಿ. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದೀಗ ಕೆಲವು ಪ್ರಕಟಣೆಗಳು.
3: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
4: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕೆಳಗುರೆ ನಮ್ಮ ನಿಲಯದಿಂದ ಇಂದು ಸಂಜೆ 6:50

ಒಂದು ನಿಮಿಷಕ್ಕೆ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಪ್ರಸಾರವಾಗುವುದು. ಸಮಗ್ರ ಕೃಷಿ ಹಾಗೂ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ನಿವೃತ್ತ ಬ್ಯಾಂಕ್ ಅಧಿಕಾರಿ ಹಾಗೂ ಪ್ರಗತಿಪರ ಕೃಷಿಕರಾದ ಕೆ ಸೋಮಶೇಖರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ.

ದಿನಕ್ಕೆ ಒಮ್ಮೆಯಾದರೂ ನಿಮ್ಮೊಂದಿಗೆ ನೀವು ಮಾತಾಡಿ, ಇಲ್ಲಾಂದ್ರೆ ನೀವು ಈ ಜಗತ್ತಿನಲ್ಲಿ ಒಬ್ಬ ಅತ್ಯುತ್ತಮ ವ್ಯಕ್ತಿಯ ಜೊತೆ ಭೇಟಿಯಾಗೋದನ್ನ ತಪ್ಪಿಸ್ಕೊಂಡಂತೆ ಆಗತ್ತೆ. ಹೀಗಂತ ಯಾರು ಹೇಳಿದ್ದಾರೆ ಗೊತ್ತಾ? ಸ್ವಾಮಿ ವಿವೇಕಾನಂದರು.

ಕೆಲವರೆ ನಮ್ಮ ನಿಲಯದಿಂದ ನಾಳೆ ಸಂಜೆ 6:51 ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 3 ವಿಷಯ ವ್ಯಕ್ತಿ ಬೆಳೆಯೋದು ರೈತನ ಧರ್ಮ. ಈ ಕುರಿತು ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಅನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮಿನಹಳ್ಳಿ, ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 6:05 ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸುವಿರಿ.

0: The Revolutionary Council Dr. Hussein Ali Meweni met Vice President C.P. Radhakrishnan in New Delhi today. Zanzibar is a semi-autonomous region of Tanzania. It has its own constitution, president, House of Representatives, and flag. During their meeting, they review the full spectrum of India-Tanzania relations and explore new avenues for future collaboration. The Vice President, in a social media post, said that the meeting reaffirmed the enduring India-Tanzania partnership and the special relationship India shares with Zanzibar, rooted in centuries-old maritime, cultural, and people-to-people ties. The Ministry of Road Transport and Highways will develop over 160-kilometer-long Rameshwar-Paradip Highway along Odisha's coast at a cost of over 8,000 crore rupees. It will pass through Khurda, Puri, Kendrapada and Jagat Singhpur districts, providing seamless connectivity between key cultural, religious, tourism and economic destinations along the state's coastline. The minister said the project will transform Odisha's coastal region by improving road infrastructure and boosting tourism and economic activity. Goa's Talegaon MLA and former Revenue Minister Jennifer Monserrate has passed away after a prolonged illness. She had been battling cancer for some time. She was the wife of Revenue Minister Atanasio Monserrate. Prime Minister Narendra Modi has congratulated PV Sindhu on winning the women's singles title of the Japan Open 2026. He described the win as a historic feat for Indian badminton and said that her determination and exceptional skills were on full display throughout the tournament. The series deciding third ODI between India and England is being played at Lord's in London. Electing to bat first, England were 211 for 1 in 33.4 overs when reports last came in. India made three changes to the playing 11, bringing in KL Rahul, Arshdeep Singh and pacer Prince Yadav. Fast bowler Jasprit Bumrah missed the match due to a knee injury. Players from both the teams were wearing black armbands and observed a minute silence to honour the legendary West Indies all-rounder Sir Garfield Sobers, who recently passed away. Football's greatest stage is set for a blockbuster finale of the FIFA World Cup 2026 as defending champions Argentina take on Spain at New Jersey tonight. The match kicks off at 12:30 a.m. Indian time. Argentina is one of the most successful teams in the FIFA World Cup history, having won the title three times. Messi's team will be looking to become the first team to successfully defend the FIFA World Cup title after Brazil in 1958 and 1962. And with that, we end this news bulletin.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹೆರ್ಟ್ಸ್ಗಳು. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:15 ಜನಪದ ಸಂಗೀತ, ಚಿತ್ರದುರ್ಗ ತಾಲೂಕು ಕೂನಬೇವು ಗ್ರಾಮದ ಮಹಾಲಿಂಗಪ್ಪ ಸ್ವಾಮಿ ಹಾಗೂ ಸಂಘಟಕರಿಂದ ಭಜನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಹಾಗೂ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ನಿವೃತ್ತ ಬ್ಯಾಂಕ್ ಅಧಿಕಾರಿ ಹಾಗೂ ಪ್ರಗತಿಪರ ಕೃಷಿಕರಾದ ಕೆ ಸೋಮಶೇಖರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಭಾಷಣ, ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರಣ ಸರಸ್ವತಿ ಪ್ರಕಾಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 8:00 ಕನ್ನಡ ಚಿತ್ರಗೀತೆಗಳು, 8:45 ವಚನಗಳು, 9:15 ಭಾವಗೀತೆಗಳು, 9:30 ನಾಟಕ ಗಾಂಧಾರಿ ರಚನೆ ಶ್ರೀ ಡಿಆರ್ ತುಕಾರಾಂ. ನಿರ್ದೇಶನ ಪ್ರಭುಸ್ವಾಮಿ ಮಳಿಮಠ್. 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ವಿದುಷಿ ಶ್ರೀಮತಿ ಬಾಲಮಣಿ ಈಶ್ವರ್ ಅವರಿಂದ ಹಾಡುಗಾರಿಕೆ ಪ್ರಸಾರವಾಗುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮಧುರೈ ಕೇಂದ್ರದ ಕೊಡುಗೆ. ಇವಿಷ್ಟು ಈ ಸಂಜೆಯ ಕಾರ್ಯಕ್ರಮಗಳು. ನಾಳಿನ ದುರ್ಗುದಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಚಿಂತನ, ವೆಂಕಣಗೌಡ ಪಾಟೀಲ್ ವಣಗಾಲ್ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದೇಶಿ ಉಪನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ. ವಿಷಯ ಅಡಿಕೆ ಬೆಳೆಗಳಲ್ಲಿ ಅಣಬೆ ರೋಗ ಹರಡುವಿಕೆ ಹಾಗೂ ಅದರ ನಿರ್ವಹಣೆ. ಭಾಗವಹಿಸುತ್ತಾರೆ ಇರುವಕ್ಕಿಯ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಖಾಸಿಂಬಿ ಹೊನ್ನಾಳಿ. ಪ್ರಾಯೋಜಕರು ಕೆಳದಿ

0: ವಿಶ್ವೋಪನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ರೈತರಿಗಾಗಿ ಸಲಹೆ, 6:50 ಆರೋಗ್ಯ ಬಿಂದು, ವಿಷಯ ಪರಿಪೂರ್ಣ ಆರೋಗ್ಯ. ಭಾಗವಹಿಸ್ತಾರೆ ಡಾಕ್ಟರ್ ಎಸ್ಎನ್ ಓಂಕಾರ್. 7:15 ಭಾವತರಂಗ, 7:45 8:30 9:30 ಚಿತ್ರಗೀತೆಗಳು. ಈ ಮಧ್ಯೆ 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಸುದರ್ಶನ ಕುಮಾರ್ ಅವರಿಂದ ಆಲಿಸುವರಿ. 9:10 ಹಿಂದೂಸ್ತಾನಿ ಸಂಗೀತ ರಾಗ ಮಿಶ್ರ ಶಿವರಂಜನಿ. 10:00 ಹಲೋ ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಇರಲಿದೆ. 11:00 ಜನಪದ ಸಂಗೀತ, 11:30 ಮಾಹಿತಿ ಕಣಜ ನದಿಗಳು ಅಥವಾ ಜಲಪಾತಗಳ ಮಾಹಿತಿಯನ್ನ ಕೇಳುವ್ರಿ. ನಾಳೆ ಮಧ್ಯಾಹ್ನ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ ಲೇಖಕಿ ಬರಹಕಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ. ಇನ್ನು ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಮಧುಮೇಹ ನಿಯಂತ್ರಣ, ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾ ಬಿ ಗುರುಬಸವರಾಜ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ ಜಿ ಯೋಜನೆ ಕುರಿತ ಮಾಹಿತಿ. ಇನ್ನು ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಕಾರ್ಯಕ್ರಮ ಉಲ್ಲಾಸ, ಕರುಣಾಳು ಬಾಬೆಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳು ಮೂಡಿಬರುವುದು. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು. 3:00 ಮುಂಬೈ ವಿದ್ಭಾರತಿಯಿಂದ ಕಾರ್ಯಕ್ರಮಗಳನ್ನು ಆಲಿಸುವರಿ. ನಾಳೆ ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30 ಯುವ ತರಂಗ. ಚಿತ್ರದುರ್ಗದ ಟಾರ್ಗೆಟ್ ಯುವ ವೇದಿಕೆ ಸಂಸ್ಥಾಪಕರಾದ ಸಿದ್ದರಾಜ್ ಜೋಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ. 6:15 ಜನಪದ ಸಂಗೀತ. ಚಿತ್ರದುರ್ಗ ತಾಲೂಕು ಪಾಪೇನಹಳ್ಳಿ ಗ್ರಾಮದ ಮಾರಕ ಹಾಗೂ ಸಂಘಟಕರಿಂದ ಕರಿಯಮ್ಮ ದೇವಿ ಪದ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 3. ವಿಷಯ ಬಿತ್ತಿ ಬೆಳೆಯೋದು ರೈತನ ಧರ್ಮ, ಈ ಕುರಿತು ಭಾಗವಹಿಸ್ತಾರೆ ಎಂ ಶೋಭಾ, ಆದ್ರಿಕಟ್ಟೆ ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. 7:45 ಹಿಂದಿ ಚಿತ್ರಗೀತೆಗಳು. ಇನ್ನು 8:00 ಹಾಗೂ 8:30 ಕನ್ನಡ ಚಿತ್ರಗೀತೆಗಳು. ಈ ಮಧ್ಯೆ 8:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ತು ಸಮೀಕ್ಷೆ ಆಲಿಸುವರಿ. 8:45 ವಚನಗಳು. 9:15 ಭಾವಗೀತೆಗಳು. 9:30 ನಾಟಕ ಗಂಗಾಪುರ ಕಬಡ್ಡಿ ಆಟ, ರಚನೆ ಪ್ರಕಾಶ್ ಕಕ್ಕನವರ್, ನಿರ್ದೇಶನ ಅನಿಲ್ ದೇಸಾಯಿ. ಇನ್ನು 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ತಿನಲ್ಲಿ ನಡೆದ ಪ್ರಶ್ನೋತ್ತರ ಕಾಲದ ನಡಾವಳಿಯ ಧ್ವನಿ ಮುದ್ರಣ ಪ್ರಸಾರವಾಗುವುದು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪಕ್ಷಿನೋಟ. ಸಮಯ ಆಗಿದೆ 6:55. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಜನಪದ ಸಂಗೀತ. ಜನಪದ ಸಂಗೀತ ಕೇಳೋಕ್ಕೂ ಮುನ್ನ ಕೆಲವು ಪ್ರಕಟಣೆಗಳು.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕ

ಇಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಇಂದಿನ ಜನಪದ ಸಂಗೀತದಲ್ಲಿ ಚಿತ್ರದುರ್ಗ ತಾಲೂಕು ಕುಂಬೇವು ಗ್ರಾಮದ ಮಹಾಲಿಂಗಪ್ಪ ಸ್ವಾಮಿ ಹಾಗೂ ಸಂಘಟಕರಿಂದ ಭಜನೆ ಪದ ಕೇಳೋಣ.

0: ಇದುವರೆಗೂ ಜನಪದ ಸಂಗೀತದಲ್ಲಿ ಚಿತ್ರದುರ್ಗ ತಾಲೂಕು ಕೂನ್ಬೇವು ಗ್ರಾಮದ ಮಹಾಲಿಂಗಪ್ಪ ಸ್ವಾಮಿ ಹಾಗೂ ಸಂಘಟಕರಿಂದ ಭಜನೆ ಪದ ಕೇಳಿದರೆ. ಸಮಯ 6:30 ಆಗುತ್ತಿದೆ. ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ ಆಲಿಸಿರಿ.
1: ಸಮಯ 6:30 ಆಕಾಶವಾಣಿ ಅವರಿಂದ
2: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ ಸಾಮಾನ್ಯ ಕಲ್ಲಿನೊಳಗೂ ಗಣಿತದ ಸೌಂದರ್ಯ ಅಡಗಿದೆ. ಪ್ರಕೃತಿಯಲ್ಲಿರುವಂತಹ ಅನೇಕ ಅದ್ಭುತಗಳನ್ನ ಗಮನಿಸಿದಾಗ ಅದರ ಹಿಂದೆ ಒಂದು ಕ್ರಮ ಮತ್ತು ನಿಯಮ ಇರುವುದನ್ನ ನಾವು ಕಾಣಬಹುದು. ಹೂವಿನ ತೆನೆಗಳ ವಿನ್ಯಾಸದಿಂದ ಹಿಡಿದು ಜೇನುಗೂಡಿನ ಆಕಾರದವರೆಗೆ ಪ್ರಕೃತಿ ಗಣಿತದ ನಿಯಮಗಳನ್ನ ಅನುಸರಿಸುತ್ತದೆ. ನಾವು ಕೂಡ ಅಡುಗೆ ಮನೆಯಲ್ಲಿ ಚಪಾತಿ ರೊಟ್ಟಿಗಳನ್ನ ವೃತ್ತಾಕಾರದಲ್ಲಿಯೇ ಲಟ್ಟಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಸಾಮಾನ್ಯ ಕಲ್ಲುಗಳ ಒಳಗಿರುವ ಸ್ಫಟಿಕಗಳ ಆಕಾರದಲ್ಲಿಯೂ ಗಣಿತದ ಅದ್ಭುತವೇ ಅಡಗಿದೆ. ಈ ಕಲ್ಲುಗಳನ್ನ ಒಡೆದಾಗ ಕೆಲವೊಮ್ಮೆ ಒಳಗೆ ಚೌಕ, ಷಟ್ಕೋನ, ಉದ್ದವಾದ ಕಡ್ಡಿಯಂತಹ ಅಥವಾ ಸಮಮಿತಿಯ ಆಕಾರಗಳಲ್ಲಿ ಹೊಳೆಯುವ ಸ್ಫಟಿಕಗಳು ಕಾಣಿಸುತ್ತವೆ. ಇವು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಪ್ರಕೃತಿಯ ಗಣಿತದ ನಿಯಮಗಳೇ ಕಾರ್ಯನಿರ್ವಹಿಸುತ್ತವೆ. ಈ ಸ್ಫಟಿಕಗಳು ರೂಪುಗೊಳ್ಳುವುದು ಪರಮಾಣುಗಳು ಅಥವಾ ಅಣು ಸಮೂಹಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಡುವುದರಿಂದ. ಪ್ರತಿಯೊಂದು ಖನಿಜದ ಅಣುಗಳು ತಮ್ಮದೇ ಆದಂತಹ ವಿನ್ಯಾಸವನ್ನ ಹೊಂದಿರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ, ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ ಸಂಸ್ಥರಗಳ ಒತ್ತಡದಿಂದ ಮೈದೆಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನು ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣು

0: ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತಿಯ ಆಕಾರವನ್ನ ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ ಮಕ್ಕಳು ಬರೆಯುವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನ್ನಿಂದಲೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ, ವಜ್ರದ ಮೇಲೆ ಬೆಳಕು ಬಿದ್ದಾಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ, ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನ ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಈ ಸ್ಫಟಿಕಗಳ ಆಕಾರಗಳನ್ನ ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನ ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನು ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನು ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನ ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಡಾಕ್ಟರ್ ದೀಪಾ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಚಿತ್ರದುರ್ಗ ಪ್ರಸಾರ ಕೇಂದ್ರದಿಂದ ಸೇವಾ ಮಾಹಿತಿ ಆಲಿಸ್ತಾ ಇದ್ದೀರಿ.
6: ಏನು ರಂಗ, ಕೈಗೆ ಬ್ಯಾಂಡೇಜು
7: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
5: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಇದುವರೆಗೂ ಸೇವಾ ಮಾಹಿತಿ ಕೇಳಿದ್ರೆ ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಮೂಡಿಬರುವುದು.
2: ಸಮಯ 6:37.
6: ನಿಮ್ಮ ಪ್ರೀತಿ ಪಾತ್ರರ

0: ಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبانی پروگرام خبری تیچه نیوز آن اے آر ایپ پر دستیا
3: آکاشوانی انیت تمیل نگلچگلوم نیوز آن اے آر ایپل کڑیکم دیس

24/7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಎದುರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಿ ಅನಿವಾರ್ಯ ವಲಸೆ ತಡೆಯುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ನಿರ್ದೇಶನ. ರಾಜ್ಯದಲ್ಲಿ ಮುಂಗಾರು ಮಳೆ ಅಭಾವ, 178 ತಾಲೂಕುಗಳಲ್ಲಿ ಬರದ ಛಾಯೆ. ಜಲಾಶಯಗಳ ನೀರಿನ ಮಟ್ಟ 40% ಕುಸಿತ. ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ. ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಗ್ರಹ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಕ್ಷೇತ್ರ ಮಟ್ಟದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ವರ್ಚುವಲ್ ಸಭೆಯಲ್ಲಿ ಪಾಲ್ಗೊಂಡ ಅವರು ಮುಂದಿನ 15 ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿಯನ್ನು ಸಲ್ಲಿಸಬೇಕಾಗಿದ್ದು ಜಿಲ್ಲಾಡಳಿತಗಳು ವಾಸ್ತವದ ಅಂಕಿಅಂಶಗಳನ್ನು ಸಿದ್ಧಪಡಿಸಬೇಕು ಎಂದು ಸೂಚಿಸಿದರು. ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ ಅವರು ಬರ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಹೊಸ ಕೊಳವೆ ಬಾವಿ ಕೊರೆಯುವಾಗ ಕಡ್ಡಾಯವಾಗಿ ವಿಡಿಯೋ ಚಿತ್ರೀಕರಣ ಮಾಡುವಂತೆ ಆದೇಶಿಸಿದರು. ಮಳೆ ಮತ್ತು ಅಣೆಕಟ್ಟೆಗಳ ನೀರಿನ ಲಭ್ಯತೆ ಆಧರಿಸಿ ರೈತರಿಗೆ ಸೂಕ್ತ ಬೆಲೆ ನೀಡಬೇಕು. ಸಣ್ಣ ಮತ್ತು ಅತಿ ಸಣ್ಣ ರೈತರ ಹಿತರಕ್ಷಣೆಗೆ ಪ್ರಥಮ ಆದ್ಯತೆ ನೀಡಬೇಕು ಎಂದರು. ಬೆಳಗಾವಿ ಮತ್ತು ಕಲಬುರಗಿ ವಿಭಾಗಗಳಲ್ಲಿ ವಿಮೆ ವಿಚಾರದಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿದ್ದು ಈ ಕುರಿತು ಪ್ರತ್ಯೇಕ ವರದಿ ನೀಡುವಂತೆ ಸೂಚಿಸಿದರು. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿಯಿಂದ ಜೀವ ಸಂಕುಲಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಇಂದು ವರ್ಚುವಲ್ ಮೂಲಕ ನಡೆದ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು

0: ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಸೂಚಿಸಿದರು. ನೀರಿನ ಸಮಸ್ಯೆ ನಿವಾರಣೆಗೆ ಜಿಲ್ಲಾಧಿಕಾರಿಗಳ ವೈಯಕ್ತಿಕ ಠೇವಣಿ ಖಾತೆಯಲ್ಲಿರುವ 329 ಕೋಟಿ ರೂಪಾಯಿ ಹಣವನ್ನು ಸಮರ್ಪಕವಾಗಿ ಬಳಸಬೇಕು ಎಂದರು. ಇದೇ ವೇಳೆ ಅವರು ಜನರು ಉದ್ಯೋಗ ಅರಸಿ ವಲಸೆ ಹೋಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿ ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಲ್ಲಿ ಹಿಂದೆ ಬಿದ್ದಿರುವ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಎಲ್ಲ ಅಧಿಕಾರಿಗಳು ತ್ವರಿತವಾಗಿ ಜನರಿಗೆ ಊರುಗಳಲ್ಲೇ ಕೆಲಸ ನೀಡಿ ಗುಳೆ ಹೋಗದಂತೆ ತಡೆಯಬೇಕು ಎಂದು ಆದೇಶಿಸಿದರು. ರಾಜ್ಯದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡ 39% ಕಡಿಮೆಯಾಗಿದ್ದು ತೀವ್ರ ಬರ ಪರಿಸ್ಥಿತಿ ತಲೆದೋರಿದೆ. ಇದುವರೆಗೆ ಮಲೆನಾಡಿನಲ್ಲಿ ಅತ್ಯಧಿಕ ಶೇಕಡ 43% ಮಳೆ ಕೊರತೆಯಾಗಿದ್ದರೆ ಕರಾವಳಿಯಲ್ಲಿ ಶೇಕಡ 35% ಹಾಗೂ ಒಳನಾಡಿನಲ್ಲಿ ಸರಾಸರಿ ಶೇಕಡ 32% ಮಳೆ ಕೊರತೆ ದಾಖಲಾಗಿದೆ. ಇದರಿಂದಾಗಿ ರಾಜ್ಯದ 26 ಜಿಲ್ಲೆಗಳ ಒಟ್ಟು 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಗರಿಷ್ಠ ಅಂದರೆ ಶೇಕಡ 67% ತೀವ್ರ ಮಳೆ ಕೊರತೆ ಕಂಡುಬಂದಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹ ಕಳೆದ ವರ್ಷದ 681.83 TMCಗೆ ಹೋಲಿಸಿದರೆ ಪ್ರಸ್ತುತ 359.98 TMCಗೆ ಅಂದರೆ ಶೇಕಡ 40%ಕ್ಕೆ ಕುಸಿತ ಕಂಡಿದೆ. ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯಗಳಲ್ಲಿ ಶೇಕಡ 23% ನೀರಿದ್ದು ಬಿತ್ತನೆ ಕಾರ್ಯದಲ್ಲೂ ಗಣನೀಯ ಹಿನ್ನಡೆಯಾಗಿದೆ. ಮಳೆ ಕೊರತೆಯಿಂದಾಗಿ ರಾಜ್ಯದ 539 ಗ್ರಾಮ ಪಂಚಾಯಿತಿಗಳು ಹಾಗೂ 17 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಈ ಬಾರಿ ವಾಡಿಕೆಯ ಮಳೆಯಾಗದೆ ಸಮಸ್ಯೆ ಉಂಟಾಗಿದ್ದು ತೀವ್ರ ಮಳೆ ಕೊರತೆ ಉಂಟಾಗಿ ರೈತರಿಗೆ ಸಮಸ್ಯೆಯಾಗಿರುವ ಲಕ್ಯ ಹೋಬಳಿಯ ಕೆಲವು ಗ್ರಾಮಗಳಿಗೆ ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ಚಿಕ್ಕಮಗಳೂರು ತಾಲೂಕಿನಲ್ಲಿ 8,855 ಹೆಕ್ಟೇರ್ನಲ್ಲಿ ಬಿತ್ತನೆ ಗುರಿ ಹೊಂದಿದ್ದು ಮಳೆ ಕೊರತೆಯಿಂದ ಇದುವರೆಗೆ ಕೇವಲ 1,280 ಹೆಕ್ಟೇರ್ ಮಾತ್ರ ಬಿತ್ತನೆ ಮಾಡಲಾಗಿದೆ ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಕುರಿತು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದು, ಜಿಲ್ಲೆಯಲ್ಲಿ ವಿವಿಧ ಬೆಳೆಗಳಿಗೆ ರೈತರು ಬೆಳೆ ವಿಮೆ ಮಾಡಿಸಬಹುದಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ತಾಲೂಕುವಾರು ಹಾಗೂ ಗ್ರಾಮ ಪಂಚಾಯಿತಿವಾರು ಅಧಿಸೂಚಿಸಲಾಗಿರುವ ವಿವಿಧ ಬೆಳೆಗಳ ವಿಮಾ ಮೊತ್ತ, ವಿಮಾ ಕಂತು ಮತ್ತು ನೋಂದಣಿಯ ಅಂತಿಮ ದಿನಾಂಕದ ಮಾಹಿತಿಯನ್ನು ಪಡೆಯಲು ರೈತ ಸಂಪರ್ಕ ಕೇಂದ್ರ ಹಾಗೂ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ನಡೆಯುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸ್ವತಂತ್ರ ತನಿಖೆಯಾಗಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಒತ್ತಾಯಿಸಿದ್ದಾರೆ. ಇಂದು ನಡೆಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಛಾತ್ರೋ ಕಿ ಗೂಂಜ್ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪಿಸಿ 2014 ರಿಂದ 2026 ರವರೆಗೆ ದೇಶದಲ್ಲಿ 152 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ ಎಂದು ಆರೋಪಿಸಿದರು. ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲೇ ಇಂತಹ ಅಕ್ರಮಗಳು ಹೆಚ್ಚಾಗಿ ನಡೆಯುತ್ತಿದ್ದು, ಇದರಿಂದಾಗಿ ನೀಟ್ ಸೇರಿದಂತೆ ಪ್ರಮುಖ ಪರೀಕ್ಷೆಗಳನ್ನು ನಂಬಿದ್ದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅಂಧಕಾರಕ್ಕೆ ಸಿಲುಕಿದೆ. ಈ ವೈಫಲ್ಯದ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಪಕ್ಷವು ಸಂಸತ್ತಿನ ಒಳಗೂ ಮತ್ತು ಹೊರಗೂ ನಿರಂತರ ಹೋರಾಟ ನಡೆಸಲಿದ್ದು, ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಮೂಲಕ ಬೃಹತ್ ಜಾಗೃತಿ ಹಾಗೂ ಪ್ರತಿಭಟನೆಗಳನ್ನು ತೀವ್ರಗೊಳಿಸಲಾಗುವುದು ಎಂದು ಅವರು ಎಚ್ಚರಿಸಿದರು. ಸರ್ಕಾರದ ನಿರ್ದೇಶನದಂತೆ ಮಾಜಿ ಪ್ರಧಾನಿ HD ದೇವೇಗೌಡರ ಪತ್ನಿ ಚನ್ನಮ್ಮ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಎಲ್ಲ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಚನ್ನಮ್ಮನವರ ನಿಧನದ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ರಾತ್ರಿ ಹಾಗೂ ನಾಳೆ ಬೆಳಗ್ಗೆ 7:00 ರಿಂದ 9:30 ರವರೆಗೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ನಾಳೆ ಮಧ್ಯಾಹ್ನ 2:00 ರಿಂದ 4:15 ರವರೆಗೆ ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿವೆ.

ಲಿದೆ ಎಂದು ಮಾಹಿತಿ ನೀಡಿದರು. ಭಾರೀ ಸಂಖ್ಯೆಯಲ್ಲಿ ಸಾರ್ವಜನಿಕರು ಗಣ್ಯರು ಆಗಮಿಸುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಇನ್ನು ಹವಾವರ್ತಮಾನ. ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಕ್ರಿಯವಾಗಿದ್ದು ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯ ಹಾಗೂ ಕರಾವಳಿಯಾದ್ಯಂತ ದುರ್ಬಲವಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯದಲ್ಲಿ 8, ಆಗುಂಬೆ, ರಾಯಚೂರಿನ ಕುರುಡಿ, ಶೃಂಗೇರಿಯಲ್ಲಿ ತಲಾ 7 ಸೆಂಟಿಮೀಟರ್ ಮಳೆಯಾಗಿದೆ. ಇನ್ನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ದಾವಣಗೆರೆ ಹಾಗೂ ಬೆಳಗಾವಿಯಲ್ಲೂ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 5 ದಿನಗಳವರೆಗೆ ಕರಾವಳಿಯ ಹಲವೆಡೆ, ಉತ್ತರ ಒಳನಾಡಿನ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಪ್ರತಿಷ್ಠಿತ 2026 ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಪಿವಿ ಸಿಂಧು ಅವರಿಗೆ

0: ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ
1: ಏನು ರಂಗ ಕೈಗೆ ಬ್ಯಾಂಡೇಜು
2: ಬಿದ್ದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೇ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
1: ನೀವು ಖಾಸಗಿ ವಾಹನ ಚಾಲಕರ ನಿರ್ವಾಹಕರ ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ ಅಪಘಾತ ವಿಮೆ ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ
3: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
0: ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಹಾಗೂ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ನಿವೃತ್ತ ಬ್ಯಾಂಕ್ ಅಧಿಕಾರಿ ಹಾಗೂ ಪ್ರಗತಿಪರ ಕೃಷಿಕರಾದ ಕೆ ಸೋಮಶೇಖರ್ ಅವರೊಂದಿಗೆ ಸಂದರ್ಶನ ಕೇಳೋಣ
5: ರೈತ ಬಾಂಧವರೇ ಈ ದಿನ ನಮ್ಮ ಜೊತೆ ಚಿತ್ರದುರ್ಗದ ನಿವೃತ್ತ ಬ್ಯಾಂಕಿನ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರಾದ ಕೆ ಸೋಮಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ಬಹಳ ವರ್ಷಗಳಿಂದ ಸಮಗ್ರ ಕೃಷಿ ಅಳವಡಿಸ್ಕೊಂಡು ಅದ್ರ ಜೊತೆಗೆ ಉಪಕಸಬುಗಳನ್ನು ಅಳವಡಿಸ್ಕೊಂಡು ಯಶಸ್ವಿಯಾಗಿ ಕೃಷಿ ಮಾಡ್ತಿದ್ದಾರೆ ಅವರ ಅನುಭವಗಳನ್ನು ನಮ್ಮ ಕೃಷಿಕರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ ಸೋಮಶೇಖರ್ ಸರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್
6: ಸರ್ ನಮಸ್ಕಾರ ಸರ್
5: ಸರ್ ನಿಮ್ಮ ಮೊದಲಿಗೆ ನೀವು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರಿ
6: ಹೌದು
5: ಎಷ್ಟು ವರ್ಷದಿಂದ ಬ್ಯಾಂಕಲ್ಲಿ ಕೆಲಸ ಮಾಡಿದ್ರಿ ನಿವೃತ್ತಿಯ ನಂತರ ಈ ಕೃಷಿ ಬದುಕು ಅಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್
6: ಸರ್ ನಾನು 1987 ಇಸವಿಯಿಂದ 2021 ಇಸವಿವರೆಗೂ ಬ್ಯಾಂಕಲ್ಲಿ ಕೆಲಸ ಮಾಡಿದೆ
5: ಸರ್
6: ನಾನು ಪ್ರಪ್ರಥಮವಾಗಿ ಚಿತ್ರದುರ್ಗ ಜಿಲ್ಲೆಯಿಂದ ಇಡೀ ಕರ್ನಾಟಕ ಪೂರ್ತಿ ಸುತ್ತಬಿಟ್ಟೆ ನಾನು ಕ್ಲರಿಕಲ್ ಇದ್ದಾಗ ಚಿತ್ರದುರ್ಗದಲ್ಲಿದ್ದೆ ನಂತರ ಇಲ್ಲಿಂದ ಅಧಿಕಾರಿಯಾಗಿ ಪ್ರಮೋಷನ್ ಆದ ತಕ್ಷಣ ನಾನು ನಮ್ಮ ಬ್ಯಾಂಕಲ್ಲಿರ್ತಕ್ಕಂಥ ರೂಲ್ಸ್ಗೆ ಒಳಪಟ್ಟು ಪ್ರತಿ 2 ಅಥವಾ 3 ವರ್ಷಕ್ಕೆ ಒಂದು ಊರು ಥರ ಬಿಜಾಪುರ ಗುಲ್ಬರ್ಗ ಹಾಸನ ಶಿವಮೊಗ್ಗ ದಾವಣಗೆರೆ ತುಮಕೂರು ಬೆಂಗಳೂರು ಗುಲ್ಬರ್ಗ ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ಕೆಲಸ ಮಾಡಿಬಿಟ್ಟು 2021 ಇಸವಿಯಲ್ಲಿ ನಾನು ಬ್ಯಾಂಕಿನಿಂದ ನಿವೃತ್ತಿ ತಗೊಂಡು ನಾನೀಗ ಚಿತ್ರದುರ್ಗದಲ್ಲಿ ನೆಲೆ ನಿಂತ್ಕೊಂಡಿದ್ದೀನಿ ನಮ್ಮ ಕುಟುಂಬ ಮೊದಲಿಂದನೂ ಅಗ್ರಿಕಲ್ಚರಲ್ಲಿ ಇದ್ದಿದ್ದರಿಂದ ನನ್ನ ತಂದೆಯವರು ಖರೀದಿ ಮಾಡಿರ್ತಕ್ಕಂಥ ಜಮೀನನ್ನು ನಾನು ನಮ್ಮ ಬ್ಯಾಂಕಿನಿಂದ ಸಾಲ ತಗೊಂಡು ಆಗ 2021 ವರೆಗೂ ಬೇರೆಯವ್ರು ನೋಡ್ಕೋತಾ ಇದ್ರು ಅಂದರೆ ಬೇರೆಯವರು ಅಂದರೆ ನಮ್ಮ ಮನೆಯವರೇ ನೋಡ್ಕೋತಿದ್ರು 21ರ ನಂತರ ನಾನೇ ಆ ಕೃಷಿ ಕ್ಷೇತ್ರಕ್ಕೆ ಇಳಿದಿದ್ದೀನಿ ಅಲ್ಲಿವರೆಗೂ ನಾನು ಬರೀ ಗೈಡೆನ್ಸ್ ಮಾಡ್ತಾ ಇದ್ದೆ ಈಗ ನಾನೇ ಕೃಷಿಯಲ್ಲಿ ತೊಡಸ್ಕೊಂಡಿದ್ದೀನಿ
5: ಈಗ ನಿವೃತ್ತಿ ಹೊಂದಿ ನಿವೃತ್ತಿ ಜೀವನ ಕಳಿಬೋದಾಯ್ತು ಯಾಕೆ ಈ ಕೃಷಿ ಮೇಲೆ ಅಷ್ಟೊಂದು ಆಸಕ್ತಿ ನಿಮಗೆ
6: ಸರ್ ಕೃಷಿ ಅಲ್ಲಿಗೆ ಹೋದ್ರೆ ನನಗೆ ನಿವೃತ್ತಿ ಹೊಂದಿದ ಮೇಲೆ ನಾವು ಇನ್ಆಕ್ಟಿವ್ ಆಗ್ತೀವಿ ಇನ್ಆಕ್ಟಿವ್ ಆಗೋದನ್ನ ನಾವು ತಪ್ಪಿಸ್ಬೇಕು ನಮ್ಮ ಜೀವನ ಇನ್ನೂ ಸ್ವಲ್ಪ 4 ದಿವಸ ಹುಷಾರಾಗಿರ್ಬೇಕು ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಪ್ರಕೃತಿಯ ಮಡಿಲಲ್ಲಿ ನಾವಿದ್ರೆ ನಮ್ಮ ಆರೋಗ್ಯ ಇನ್ನೂ ಸುಧಾರಿಸುತ್ತೆ ನಾವು ಪ್ರಕೃತಿಯ ಮಡಿಲಿಂದ ಹೊರಗೆ ಬಂದಾಗ ನಮಗೆ ಉತ್ತಮವಾದ ಗಾಳಿ ಸಿಗಲ್ಲ ಉತ್ತಮವಾಗಿರ್ತಕ್ಕಂಥ ಆಹಾರ ಸಿಗಲ್ಲ ನಮಗೆ ಉತ್ತಮವಾದ ಗಾಳಿ ಮತ್ತು ಆಹಾರ ಇಲ್ಲ ಅಂದಾಗ ನಾವು ಸಮಾಜಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ತಮ ಮತ್ತು ಆಹಾರವನ್ನು ಮತ್ತು ಗಾಳಿಯನ್ನು ನೀರನ್ನು ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಭಾವನೆಯಿಂದ ನಾನು ಮೊದಲಿಂದನೂ ಕೃಷಿಯಲ್ಲಿ ಇದ್ದಿದ್ದರಿಂದ ನಾನು ಕೃಷಿ ಕಡೆಗೆ ಒಲವು ತೋರಿಸಿದೆ ಸರ್
5: ನೌಕರಿ ಜೀವನ ಚೆನ್ನಾಗಿತ್ತು ಅನ್ಸುತ್ತಾ ಈ ಕೃಷಿ ಬದುಕು ಚೆನ್ನಾಗಿ ಅನ್ಸುತ್ತಾ
6: ಸರ್ ನನಗೆ ನೌಕರಿ ಜೀವನ ತುಂಬ ಸಂತೃಪ್ತಿಯನ್ನು ಕೊಟ್ಟಿದೆ ನನಗೆ ಅನ್ನ ಕೊಟ್ಟಿದೆ ನನಗೆ ಒಂದು ಸಂಸ್ಥೆ ಬೆಳೆಸಿದೆ ನನಗೆ ಗುರುತಿಸಿದೆ ನನಗೆ ನನ್ನ ಫ್ಯಾಮಿಲಿನ ಸಂಪಾಳಿಸಿದೆ ಅದು ಸಹ ನನಗೆ ಅತ್ಯುತ್ತಮವಾಗಿರತಕ್ಕಂಥ ಸಂತೃಪ್ತಿಯನ್ನು ಕೊಟ್ಟಿದೆ ಜೊತೆಗೆ ನಾನು ನಿವೃತ್ತಿ ಹೊಂದಿದ ಮೇಲೆ ನಾನು ಇನ್ಆಕ್ಟಿವ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕೃಷಿಯಲ್ಲಿ ತೊಡಸ್ಕೊತಾನೇ ಬಂದೆ ನನ್ನ ನಿವೃತ್ತಿಯನ್ನು ಮುಂದೆ ಇಟ್ಕೊಂಡು ಯಾವಾಗ ನಾನು ನಿವೃತ್ತಿ ಆಗಬೇಕು ನಿವೃತ್ತಿ ಆದ ತಕ್ಷಣ ನಾನು ಏನು ಕೆಲಸಕ್ಕೆ ಹೋಗಬೇಕು ಅಂತಕ್ಕಂಥ ಭಾವನೆಯಿಂದ ಮೊದಲಿಂದಲೇ ನಾನು ಯೋಜನೆ ಹಾಕೊಂಡ್ಬಿಟ್ಟು ನಿವೃತ್ತಿ ಆದ ತಕ್ಷಣನೇ ನಾನು ಅದಕ್ಕೆ ಇಳಿದಿದ್ದೀನಿ ಸರ್
5: ಇದ್ರೆ ನಿಮ್ಮ ಜಮೀನು ಎಷ್ಟು ಎಕರೆ ಇದೆ ಸರ್
6: ಸರ್ 4 ಎಕರೆ 34 ಗುಂಟೆ 5 ಎಕರೆ ಇದೆ ಸರ್
5: 5 ಎಕರೆ ಇದೆ
6: ನೀರಾವರಿ ಜಮೀನು ಇದೆ
5: ನೀರಾವರಿ
6: 2 ಬೋರ್ವೆಲ್ ಇದೆ
5: ಏನೇನು ಬೆಳೆಗಳು ಬೆಳೀತಾ ಇದ್ರಿ ಸರ್
6: ಸರ್ ಅದರಲ್ಲಿ ಅಡಿಕೆ ಇದೆ ಈಗ ಫಲಕ್ ಬಂದಿದೆ ನಂತರ ತೆಂಗು ಹಳೇದು ಮರಗಳು ಒಂದು 25 ಇದೆ ಈಗ ಒಂದು 100 ಸಸಿ ಹಾಕಿದ್ದೀನಿ ಅದೊಂದು 2 ವರ್ಷ ಆಯಿತು ತೋಟದ ಸುತ್ತ ಒಂದು 200 ತೇಗದ ಮರಗಳಿದೆ ನಮ್ಮ ಒಂದು ಕುರಿ ಫಾರ್ಮ್ ಮಾಡಿದ್ದೀನಿ ಮೊದಲು ಅದಕ್ಕೆ ಡೈರಿನೂ ಮಾಡಿದ್ದೆ ಅದನ್ನು ಕುರಿ ಫಾರ್ಮು ಮಾಡಿದ್ದೆ ನೆಕ್ಸ್ಟ್ ಕುರಿ ಫಾರ್ಮ್ನ ಹಿಂಭಾಗದಲ್ಲಿ

0: ಕುರಿಗಳಿಗೆ ಮೇವಾಗಿ ಒಂದು 200 ಹೆಬ್ಬೆ ಹಾಕಿದ್ದೀನಿ. ಆನಂತರ ತೆಂಗಿನೊಳಗೆ ಇಂಟರ್ ಕ್ರಾಪ್ ಆಗಿ ಸೊಗಸೆ ಮತ್ತು ಜೋಳ ಹಾಕಿದ್ದೀನಿ. ಅಡಿಕೆ ಗಿಡದೊಳಗೆ ಈ ಬೇಸಿಗೆಗೆ ನಾನು ಕುರಿಗೆ ಮೇವಾಗಿ ಉರುಳಿ ಹಾಕ್ಬೇಕು ಅಂತ ಮಾಡಿದ್ದೀನಿ ಸರ್.
1: ಈಗ ಈ ಅಡಿಕೆ ತೆಂಗು ಅದೆಲ್ಲ ಯಾವ ರೀತಿ ಇಳುವರಿ ಬರ್ತಾ ಇದೆ ಸರ್?
0: ಸರ್, ತೆಂಗು ನನಗೆ ತುಂಬ ಚೆನ್ನಾಗಿ ಇಳುವರಿ ಕೊಡ್ತಾ ಇದೆ. ಬರೀ 25 ಗಿಡ ಮಾತ್ರ ಇದೆ, ಆದರೆ ಒಂದೊಂದು ಗಿಡದಲ್ಲಿ 500 ಕಾಯಿಗಿಂತ ಜಾಸ್ತಿ ಹಿಡಿದಿದೆ ಒಂದೊಂದು ಗಿಡದಲ್ಲಿ. ಆ ಗಿಡದಲ್ಲಿ ಇರ್ತಕ್ಕಂಥ ತೆಂಗಿನಕಾಯಿನ ನಾನು ಯಾರಿಗೂ ಮಾರಿಲ್ಲ ಸರ್ ಇಲ್ಲಿವರೆಗೂ. ಯಾರಾದರೂ ಬಂದು ಮದುವೆ ಅದು ನಮ್ಮ ಮನೇಲಿ ಕೆಲಸ ಕಾರ್ಯ ಇದೆ ಅಂದಾಗ ಒಂದು 50-100 ಕಾಯಿ ಕೊಡ್ತಾ ಇರ್ತೀನಿ. ಆನಂತರ ನಮ್ಮ ಮನೆಯಲ್ಲಿ ತೆಂಗಿನಕಾಯಿ ಯೂಸ್ ಮಾಡ್ತೀವಿ, ನಮ್ಮ ಅಣ್ಣ ತಮ್ಮಂದ್ರ ಮನೇಲಿ ತೆಂಗಿನಕಾಯಿ ಯೂಸ್ ಮಾಡ್ತಾರೆ, ನಮ್ಮ ನೆಂಟರು ಮನೇಲಿ ತೆಂಗಿನಕಾಯಿ ಯೂಸ್ ಮಾಡ್ತಾರೆ. ಅದು ಮಿಕ್ಕಿ ಮತ್ತೆ ವರ್ಷಕ್ಕೆ ಏನಿಲ್ಲ ಅಂತಂದರೆ ಒಂದು 2-3 ಸಾವಿರ ತೆಂಗಿನಕಾಯಿ ಕೊಬ್ಬರಿ ಆಗುತ್ತೆ. ಆ ಕೊಬ್ಬರಿಯಿಂದ ನಾನು ಎಣ್ಣೆನ ತಯಾರಿಸ್ತೀನಿ, ಅಂದರೆ ಬೇರೆ ಕಡೆ ಮಾಡ್ತಾ ಇದ್ದೀನಿ, ಅಂತ ಗಾಣಕ್ಕೆ ತಗೊಂಡೋಗಿ ಎಣ್ಣೆ ಮಾಡ್ಕೊಂಡ್ಬರ್ತೀನಿ. ಆ ಗಾಣದಿಂದ ಎಣ್ಣೆನೂ ಬರುತ್ತೆ. ನೆಕ್ಸ್ಟು ಅದರಿಂದ ಬರ್ತಕ್ಕಂಥ ಹಿಂಡಿಯನ್ನು ನಾನು ಕುರಿಗಳಿಗೆ ಮತ್ತು ದನಗಳಿಗೆ ಯೂಸ್ ಮಾಡ್ಕೋತೀನಿ. ಆಮೇಲೆ ಎಣ್ಣೆನೂ ಸಹ ನಾನು ಒಂದು 10 ವರ್ಷದಿಂದ ನಮ್ಮ ಸ್ವಂತ ಎಣ್ಣೆನೇ ನಾವು ಮನೇಲಿ ಯೂಸ್ ಮಾಡ್ಕೋತೀವಿ. ಈ ಹೊರಗಡೆ ತರ್ತಕ್ಕಂಥ ಕಲಬೆರಕೆ ಎಣ್ಣೆಯಿಂದ ಆರೋಗ್ಯವನ್ನು ಉಳಿಸ್ಕೋಬೇಕು ಅನ್ನೋ ಕಾರಣದಿಂದ ನಾವು ನಮ್ಮ ಮನೆಯಲ್ಲೇ ತಯಾರು ಮಾಡ್ತಕ್ಕಂಥ ಕೊಬ್ಬರಿಯಿಂದ ನಾನು ಎಣ್ಣೆ ತಗೊಂಬಂದ್ಬಿಟ್ಟು ನಾವು ಉಪಯೋಗಿಸ್ತಾ ಇದ್ದೀವಿ ಸರ್.
1: ಸಾಕಷ್ಟು ಜನ ರೈತರು ನೇರವಾಗಿ ಕೊಬ್ಬರಿನೇ ಮಾರಾಟ ಮಾಡ್ತಾರೆ. ಈ ಮೌಲ್ಯವರ್ಧನೆ ಮಾಡಿ ಎಣ್ಣೆ ಮಾಡಿ ಮಾರಾಟ ಮಾಡಬೇಕು ಅಥವಾ ಉಪಯೋಗಿಸ್ಬೇಕಂತ ಯಾಕೆ ಆಸಕ್ತಿ ಬಂತು
0: ಸರ್? ಅದು ಉದಾಹರಣೆ ನಿಮಗೆ ಕೊಡ್ತೀನಿ. 1 ಕೆಜಿ ಶೇಂಗಾ ಬೀಜ ಇವತ್ತು 130 ರೂಪಾಯಿ ಇದೆ ಸರ್. 1 ಕೆಜಿ ಶೇಂಗಾ ಬೀಜ 130 ರೂಪಾಯಿ ಇದ್ರೆ 1 ಲೀಟರ್ ಎಣ್ಣೆ ಆಗಬೇಕು ಅಂದರೆ 3 ಕೆಜಿ ಬೀಜ ಬೇಕು ಸರ್. ಅಲ್ಲಿಗೆ 390 ರೂಪಾಯಿ 1 ಲೀಟರ್ ಎಣ್ಣೆಗೆ ಆಗುತ್ತೆ ಸರ್. ಅದರದ್ದು ಟ್ರಾನ್ಸ್ಪೋರ್ಟೇಷನ್ನು, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು, ಜೊತೆಗೆ ಅದು ಪ್ಯಾಕಿಂಗು, ಆಮೇಲೆ ಉತ್ಪಾದಕರು ಮತ್ತು ಮಾರಾಟಗಾರರ ಅವರ ಲಾಭ ತಗೊಂಡ್ರೆ ಅವರು 500 ರೂಪಾಯಿಗಿಂತ ಜಾಸ್ತಿ 1 ಲೀಟ್ರಿಗೆ ಮಾರಬೇಕು. ಆದರೆ ಅವರು ಮಾಡ್ತಾ ಇರೋದು ಇವತ್ತು 110 ರೂಪಾಯಿಯಿಂದ 150 ರೂಪಾಯಿ 1 ಲೀಟ್ರ್ ಮಾರ್ತಾ ಇದ್ದಾರೆ. ಅದು ಎಷ್ಟು ಸೂಕ್ತ? ನಿಮಗೆ ಒರಿಜಿನಲ್ ಎಣ್ಣೆ ಸಿಗುತ್ತಾ? ಆ ಒರಿಜಿನಲ್ ಎಣ್ಣೆ ಸಿಗೋದಿಲ್ಲ ಸರ್, ಇದು ಕಲಬೆರಕೆ ಎಣ್ಣೆ. ಅವರು 390 ರೂಪಾಯಿ ಬೀಜ ತಗೊಂಡು 150 ರೂಪಾಯಿಗಿನ ಎಣ್ಣೆ ಕೊಡ್ತಾರೆ ಅಂತಂದರೆ ಆ ಎಣ್ಣೆ ಆರೋಗ್ಯಕ್ಕೆ ಹಾನಿಕಾರಕ. ಇದರಿಂದ ನಮ್ಮ ಕಿಡ್ನಿ ಹೋಗುತ್ತೆ, ನಮ್ಮ ಲಿವರ್ ಹೋಗುತ್ತೆ, ಕಣ್ಣು ಹೋಗುತ್ತೆ, ಶುಗರು ಬಿ ಪಿ ಬರುತ್ತೆ. 100 ವರ್ಷ ಬೇಡ, 60 ವರ್ಷ 70 ವರ್ಷ ಬಾಳ ಮನುಷ್ಯ 40 ವರ್ಷಕ್ಕೇನೆ ಡಮ್ ಅಂತಾನೆ. ಇವತ್ತು ಚಿಕ್ಕ ಮಕ್ಕಳಿಗೂ ಸಹ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾ ಇರೋದು ಏನಕ್ಕೆ ಅಂತಂದರೆ ಈ ಒಂದು ಕಲಬೆರಕೆ ಆಹಾರ ತಿಂದು ಬರ್ತಾ ಇದೆ ಸರ್. ಹಾಗಾಗಿ ನನ್ನ ಒಂದು ಸಜೆಷನ್ ಏನು ಅಂದರೆ ಎಲ್ಲ ರೈತರು ತಮ್ಮ ತಮ್ಮ ಜಮೀನಿನಲ್ಲಿ ಬೆಳೀತಕ್ಕಂಥ ಆಹಾರ ಧಾನ್ಯಗಳನ್ನು ಮೌಲ್ಯವರ್ಧನೆ ಮಾಡಿಕೊಂಡು ತಮ್ಮ ತಮ್ಮ ಊರಲ್ಲಿ, ತಮ್ಮ ಮನೆಯಲ್ಲಿ, ತಮ್ಮ ಸುತ್ತಮುತ್ತಲಿರ್ತಕ್ಕಂಥ ಬಂಧು ಬಾಂಧವರಲ್ಲಿ, ಸಂಬಂಧಿಕರಲ್ಲಿ ಇದನ್ನು ಉಪಯೋಗಿಸ್ಕೊಂಡ್ರೆ ಅವರು 4 ವರ್ಷ 10 ವರ್ಷ ಆರೋಗ್ಯವಾಗಿ ಬದುಕಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನ ಬೆಳೆಸ್ಬೇಕು ಅಂತೇಳಿ ನಾವು ಅದನ್ನು ಬೆಳೆಸ್ತಾ ಇದ್ದೀವಿ ಸರ್. ನಾವು ಅದೇ ಥರ ಯೂಸ್ ಮಾಡ್ತಾ ಇದ್ದೀವಿ ಸರ್. ಅದೇ ರೀತಿ ಈಗ ನಾನು ಕರೆಂಟಿನ ಪವರ್ ಸ್ಯಾಂಕ್ಷನ್ ತೊಗೊಂಡಿದ್ದೀನಿ ಸರ್. ನಾನು ಈಗ ನೆಕ್ಸ್ಟು ನಾನೇ ಒಂದು ಎಣ್ಣೆಗಾಣ ಹಾಕಿ ನನ್ನ ಒಂದು ಹೊಲದಲ್ಲಿ ಬರ್ತಕ್ಕಂಥ ಕೊಬ್ಬರಿಯಿಂದ ನಾನು ಕೊಬ್ಬರಿ ಎಣ್ಣೆ ಮತ್ತು ಶೇಂಗಾ ಎಣ್ಣೆ ಎರಡನ್ನೂ ಉತ್ಪಾದನೆ ಮಾಡಿಬಿಟ್ಟು ಅಲ್ಲಿ ಮೌಲ್ಯವರ್ಧನೆ ಮಾಡಿ ಅದನ್ನು ಮಾರ್ಕೆಟಿಗಾರು ಬಿಡ್ಬೋದು, ನಾವಾರು ಯೂಸ್ ಮಾಡ್ಕೋಬೋದು. ಆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡಿದ್ದೀನಿ ಸರ್. ನಾನೀಗ ಈಗ ನನ್ನ ಶೆಡ್ಡನ್ನು ನಾನು ಕಟ್ಟಿರೋದು 100 ರೂಪಾಯಿ 30 ಆಗಲಿ ಅಡಿ ಆಗಲಾಗ್ತಕ್ಕಂಥ ಶೆಡ್ ಕಟ್ಟಿದ್ದೀನಿ ಸರ್. ಒಂದು ಆಫೀಸ್ ರೂಮ್ ಮಾಡಿದ್ದೀನಿ. ಆ ಶೆಡ್ನಲ್ಲಿ ಈಗ ಆಲ್ರೆಡಿ ಕುರಿ ಸಾಕ್ತಾ ಇದ್ದೀನಿ, ನನ್ನ ಕುರಿಗಳು ಸಹ ನನ್ನ ಹಿಂಡಿನೇ ತಿಂತಾ ಇದ್ದಾವೆ ಸರ್. ಈಗ
1: ಈಗ ಒಟ್ಟು ತೆಂಗಿನಿಂದ ಮೌಲ್ಯವರ್ಧನೆ ಮಾಡಿ ತೆಂಗನ್ನ ಒಂದು ಸದ್ಬಳಕೆ ಮಾಡ್ಕೊಳ್ತಾ ಇದ್ರ. ಮತ್ತೆ ಈಗ ಅಡಿಕೆ ಬೆಳೆನೂ ಬಂದಿದೆಯಾ ಸರ್? ಅಲ್ಲೇ
0: ಅಡಿಕೆ ಬೆಳೆನೂ ಬಂದಿದೆ ಸರ್. ಅಡಿಕೆಗೂ ಸಹ ನಾನು ನಮ್ಮ ಹೊಲದಲ್ಲಿರ್ತಕ್ಕಂಥ ಹುಲ್ಲನ್ನು ಕಟ್ ಮಾಡಿ ಕುರಿಗಳಿಗೆ ದನಗಳಿಗೆ ಕೊಡ್ತೀನಿ ಸರ್. ಆ ಕುರಿಗಳು ದನಗಳು ಆಗ್ತಕ್ಕಂಥ ಸಗಣಿಯಿಂದ ಮತ್ತೆ ಅದೇನೋ ದವಲಕ್ಕೆ ಹಾಕ್ತಾ ಇದ್ದೀನಿ ಸರ್. ಹಂಗಾಗಿ ನಾನು ಗೊಬ್ಬರನೂ ಸಹ ತಗೋತಿಲ್ಲ ಸರ್. ಅಡಿಕೆನೂ ಸಹ ಒಳ್ಳೆ ಇಳುವರಿ ಕೊಡ್ತಾ ಇದೆ ಸರ್. ಚೆನ್ನಾಗಿದೆ.
1: ಅಂತರ ಬೆಳೆಗಳೇನಾದ್ರೂ ಬೆಳೀತಾ ಇದ್ರೆ ಅಡಿಕೆಯಲ್ಲಿ?
0: ಅಡಿಕೆ ಒಳಗೆ ಅಂತರ ಬೆಳೆಗಾಗಿ ಉರುಳಿ ಅಥವಾ ಅವರೇ ಈಗ ಬೇಸಿಗೆಲಿ ಹಾಕ್ತೀವಿ ಸರ್. ಅದನ್ನ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬಿಸಿಲಿನ ಒಡೆತಕ್ಕೆ ನೀರಿನ ಉಳಿತಾಯ ಒಂದಾಗುತ್ತೆ ಸರ್. ಜೊತೆಗೆ ಅದ್ರ ಎಲೆಗಳು ಕೆಳಗೆ ಬೀಳೋದ್ರಿಂದ ಹಸಿರು ಗೊಬ್ಬರ ಸಹ ಅದಕ್ಕೆ ತಯಾರಾಗುತ್ತೆ ಸರ್. ಹೀಗಾಗಿ ಗೊಬ್ಬರ ಅಡಿಕೆ ಒಳಗೆ ಉರುಳಿ ಅಥವಾ ಅವರೇ ಹಾಕ್ತೀವಿ ಸರ್ ಬೇಸಿಗೆಯಲ್ಲಿ. ಕೆಳಗಡೆ ತೆಂಗೊಳಗಡೆ ಆಲ್ರೆಡಿ ನಾವು ಸೊಗಸೆ ಗಿಡಗಳು ಹಾಕಿದ್ದೀವಿ ಸರ್. ನಾವು ಸೊಗಸೆ ಗಿಡಗಳಿಗೆ ತೆಂಗಿಗೆ ಬಿಡ್ತಕ್ಕಂಥ ನೀರು ಸೊಗಸೆ ಗಿಡವನ್ನು ಬೆಳ್ಕೋತೇವೆ ಸರ್. ಆ ಸೊಗಸೆ ಗಿಡ ಅದು ನಮಗೆ ಕುರಿಗೆ ಮೇವಾಗೂ ಬರುತ್ತೆ ಸರ್. ಆನಂತರ ಅದು ಕೋತ್ರಿ ಅಂತಕ್ಕಂಥ ಹುಲ್ಲುನು ನಾನು ನಮ್ಮಲ್ಲಿ ಶ್ರೀನಿವಾಸ ಬಾಬು ಅಂತ ಡಾಕ್ಟರ್ ಇದ್ರು ಸರ್. ಆ ಡಾಕ್ಟ್ರು ನನಗೆ ಒಂದು ಕೋತ್ರಿ ಒಂದು ಹುಲ್ಲನ್ನು ಒದಗಿಸ್ಕೊಟ್ಟಿದ್ರು ನಾನು ಡೈರಿ ಮಾಡಿದ್ದಾಗ. ಹಾಕಿ ಒಂದು 10 ವರ್ಷದ ಮೇಲಾಯಿತು. ಅದು ಇವತ್ತಿನವರೆಗೂ ಕಟಾವು ಮಾಡ್ತಾನೆ ಇದ್ದೀನಿ ಸರ್. ಅದು ಕಟಾವು ಮಾಡ್ದಂಗೆಲ್ಲ ಜಾಸ್ತಿ ಬರ್ತಾನೆ ಇದೆ. ನನಗೆ ಇಲ್ಲಿವರೆಗೂ ಮೇವು ಸಿಗ್ತಾನೆ ಇದೆ ಸರ್. ಅದು
1: ಈಗ ಅಡಿಕೆ ಒಳಗಡೆ ಸಾಕಷ್ಟು ಜನ ರೈತರು ವೀಳ್ಯದೆಲೆ, ಕಾಳುಮೆಣಸು, ಈ ಸಾಂಬಾರು ಪದಾರ್ಥಗಳು, ಏಲಕ್ಕಿ ಇಂಥವೆಲ್ಲ ಬೆಳೆಗಳು ಬೆಳೀತಾರೆ. ನೀವು ಈ ಕುರಿ ಮೇಕೆ ಸಾಕಾಣಿಕೆ ಮಾಡಿರೋದ್ರಿಂದ ಈ ಥರ

0: ಬೇರೆ ಬೇರೆ ಹುಲ್ಲಿನ ಬೆಳೆಗಳು ಮಾತ್ರ ಬೆಳ್ಕೊಳ್ತಾ ಇದ್ರೆ.
1: ಹೌದು ಸರ್, ಹೌದು ಸರ್. ಯಾಕೆಂದ್ರೆ ನನಗೆ ಕಾಳುಮೆಣಸು ಮತ್ತು ಬೇರೆ ಸಾಂಬಾರ್ ಪದಾರ್ಥಗಳನ್ನ ಹಾಕಿದ್ರೆ ನಾನು ಬೆಳಿಗ್ಗೆ ಒಂದು ಗಂಟೆ ತೋಟದೊಳಗೆ ಬಿಡ್ತೀನಿ ಸರ್ ಕುರಿಗಳನ್ನ, ಸಾಯಂಕಾಲ ಒಂದು ಗಂಟೆ ಕುರಿಗಳನ್ನ ಬಿಡ್ತೀನಿ. ಆಮೇಲೆ ಅವೆಲ್ಲ ಏನಾಗುತ್ತೆ ಅಂದರೆ ಅವು ಬೆಳಿಗ್ಗೆಯಿಂದ ಮತ್ತು ಅವೆರಡು ಗಂಟೆ ಬಿಟ್ಟರೆ ಇನ್ನು ಎಲ್ಲ ದಿವಸದ ಸಮಯವನ್ನು ಅವರು ಶೆಡ್ನಲ್ಲೇ ಕಳೆಯೋದ್ರಿಂದ ಅವಕ್ಕೆ ಹೊರಗೆ ಹೋದ ತಕ್ಷಣ ಕಡಿಯೋದು ಅಭ್ಯಾಸ ಮಾಡ್ಕೊಂಡ್ಬಿಡ್ತವೆ. ಆಗ ನಾನು ಹಾಕಿದ ಬೆಳೆ ವೇಸ್ಟು, ಅದು ಬೇಡ. ನನಗೆ ಏನು ಆದಾಯ ಬರುತ್ತೆ ಆ ಆದಾಯನ ಕುರುಗಳಿಂದ ತಗೋತೀನಿ ಸರ್. ನಾನು ಸಾಂಬಾರು ಬೆಳೆಯಲ್ಲಿ ಏನು ಆದಾಯ ಬರುತ್ತೆ, ಕಾಳುಮೆಣಸಲ್ಲಿ ಏನು ಆದಾಯ ಬರುತ್ತೆ, ಅದರ ಡಬಲ್ ಆದಾಯನ ನಾನು ಕುರುಗಳು ತಗೋತೀನಿ ಸರ್. ಹಂಗಾಗಿ ನಾನು ಅವಕ್ಕೆ ಮೇವು ಒದಗಿಸೋದು ಮುಖ್ಯ ಅನ್ನೋ ಕಾರಣದಿಂದ ನಾನು ಅಲ್ಲಿ ಸಾಂಬಾರು ಬೆಳೆಗಳು ಮತ್ತು ಕಾಳುಮೆಣಸು ಹಾಕೋಕೆ ಹೋಗಿಲ್ಲ ಸರ್.
0: ಈಗ ತೆಂಗಿನ ಮೌಲ್ಯವರ್ಧನೆ ಮಾಡಿ ಅದರ ಪೂರ್ತಿ ಸದುಪಯೋಗ ಪಡಿಸ್ಕೊಳ್ತಾ ಇದ್ರ, ಈ ಅಡಿಕೆನ ಕೆಲವು ರೈತರು ಈ ಕೇಣಿ ಕೊಡ್ತೀವಿ, ಕಾಂಟ್ರಾಕ್ಟ್ ಕೊಡ್ತೀವಿ ಅಂತಾರಲ್ಲ ಬಂದಮೇಲೆ, ನೀವು ಅದನ್ನೇನಾದರೂ ನೀವೇ ಎಲ್ಲ ಸುಲಿಸಿ ಬೇಯಿಸಿ ಮಾರಾಟ ಮಾಡೋದು ಇದು ಮಾಡ್ಕೊಂಡಿದ್ರೆ ಹೆಂಗೆ ಮಾಡ್ತಾ ಇದ್ರಿ ಸರ್?
1: ಸರ್, ಸದ್ಯಕ್ಕೆ ನಾನು ಅದು ಸುಲಿಸಿ ಬೆಳೆಸಿ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂತೇಳಿದ್ರೆ ಅದನ್ನು ಮಾಡಬೇಕು ಅಂತಿದ್ದೆ, ಜಾಗದ ಅಭಾವ, ಕೂಲಿಕಾರರು ಸಿಕ್ಕಲ್ಲ. ಹಾಗಾಗಿ ನಾನೇನು ಮಾಡಿದ್ದೀನಿ, ಅದನ್ನು ಅಡಿಕೆನ ಬೇರೆಯವರಿಗೆ ಕೊಡ್ತಾ ಇದ್ದೀನಿ. ಕೆಜಿ ಲೆಕ್ಕ ಒಂದು ಕ್ವಿಂಟಾಲ್ ಹಸಿ ಅಡಿಕೆಗೆ 14.5 kg ಒಣ ಅಡಿಕೆನ ಕೊಡ್ತಾರೆ ಸರ್ ಅವರು. ಆ ರೀತಿ ನಾನು ಕೊಟ್ಟಿದ್ದೀನಿ ಇಲ್ಲಿವರೆಗೆ. ಮುಂದೆ ಅದ್ರ ಬಗ್ಗೆ ಮಾಡಬೇಕೋ ಬಿಡಬೇಕೋ ಅಂತ ನೋಡ್ಬೇಕು ಸರ್. ಇಲ್ಲಿವರೆಗೂ ಯೋಚನೆ ಮಾಡಿಲ್ಲ. ಅದನ್ನು ಮಾಡೋದ್ರಿಂದ ನನಗೆ ಟೈಮು, ಕುರಿಗೆ ನಾನು ಕೊಡ್ತಕ್ಕಂಥ ಟೈಮು, ಅನಂತರ ಬೇಸಾಯಕ್ಕೆ ಕೊಡ್ತಕ್ಕಂಥ ಟೈಮು, ಅನಂತರ ಅಂತರ್ಬೆಳಿಗೆ ಕೊಡ್ತಕ್ಕಂಥ ಟೈಮು ನನಗೆ ಪರ್ಮಿಟ್ ಮಾಡಿದರೆ ನಾನು ಅದನ್ನು ಮಾಡ್ತೀನಿ. ಇಲ್ಲ ಅಂದರೆ ಬೇರೆಯವ್ರಿಗೆ ಕೊಟ್ಟರೆ ಆರಾಮಾಗಿ ಅವ್ರಿಗೂ ಒಂದು ಕೆಲಸ ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಹಂಗಾಗಿ ಅದನ್ನು ಮಾಡಿಲ್ಲ ಸರ್. ಗಾಣ ಮಾಡೋದ್ರಿಂದ ನನಗೆ ಅದಾಗಲ್ಲ ಸರ್.
0: ಈಗ ತೋಟದ ಸುತ್ತ ಅರಣ್ಯ ಸಸಿಗಳನ್ನ ಬೆಳೆಸಿದೀವಿ ಅಂತಂದರೆ ಅದನ್ನ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು
1: ಸರ್? ಅದು ಅರಣ್ಯ ಸಸಿಗಳು ನಮಗೆ ಊಟ ಕೇಳಲ್ಲ, ನೀರು ಕೇಳಲ್ಲ, ಗೊಬ್ಬರ ಕೇಳಲ್ಲ. ಇವತ್ತು ನಾನು ಹೊಲಕ್ಕೆ ಹಾಕ್ತಕ್ಕಂಥ ಏನು ಸಗಣಿ ಗೊಬ್ಬರ ಮತ್ತು ನೀರು ಬಿಡ್ತೀವಲ್ಲ ಸರ್, ಅಥವಾ ಮಳೆ ಬರ್ತಕ್ಕಂಥ ಪ್ರಾಕೃತಿಕವಾಗಿ ಬರ್ತಕ್ಕಂಥ ಮಳೆಯನ್ನೇ ಅವು ಸೇರಿಸ್ಕೊಂಡು ಅರಣ್ಯ ಮರಗಳು ಬೆಳ್ಕೊಳ್ತವೆ ಸರ್. ಇವತ್ತು ಒಳ್ಳೆ ಟೀಕು ಮರ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ 3,500 to 5,000 rupees ತನಕ ಒಂದು ಸ್ಕ್ವೇರ್ ಫೀಟ್ ಇದೆ ಸರ್ ಅಡಿ. ಇವತ್ತು ನಾನು ಹಾಕಿ ಮರ ಹಾಕಿ ಒಂದು 10 years ಆಯ್ತು ಸರ್. 2.5 to 3 feet ದಪ್ಪ ಬಂದಿದೆ ಸರ್ ಆಲ್ರೆಡಿ. ಈಗ ನಂದು 200 ಇದೆ ಸರ್. ನನಗೆ 200 ಮರದಲ್ಲಿ 100 ತೆಗೆದು ಬಿಡೋಣ ಸರ್. ನಾವು ತೆಗೆದ್ರು ಇನ್ನು 100 ಕಟ್ಕೊಂಡ್ರು ನಾನು ಆ 100. ಈಗ ಆಲ್ರೆಡಿ ಒಂದೊಂದು ಮರ 30-20 feet ಹಿಂಗಿದ್ದೇವೆ ಸರ್. 20 ಆವ್ರೇಜ್ ಕಟ್ಕೊಂಡ್ರು ಇನ್ನೊಂದು 10 ಬಿಟ್ಟರೆ 28x5 ಒಂದು 1,00,000 ಒಂದು ಮರ ಹೋದ್ರು ನನಗೆ 1 crore ಆ ಬರೇ ತೇಗದ ಮರದಿಂದ ಬರುತ್ತೆ ಸರ್. ಈಗ ನಾನು ಅದಕ್ಕೇನು ಎಕ್ಸ್ಟ್ರಾ ಮಾಡಲ್ಲ ಸರ್. ಅದು ಬೇಲಿ ಒಳಗೆ ಬೆಳೀತಾಗುತ್ತೆ, ತನ್ನಷ್ಟು ತಾನು ಬೆಳ್ಕೊಳ್ಳುತ್ತೆ. ನಾನು ಆವರೇಜು ಕಡಿಮೆ ರೇಟಲ್ಲಿ 500 ಇಟ್ಕೊಂಡು ಹೇಳ್ತಾರೆ ರೇಟ್ ಸರ್ ಇದು. ಹಾಗಾಗಿ ರೈತರು ಇದನ್ನು ಒಂದು FD ಟೈಪು, ಇವತ್ತು ನಾವು ಬ್ಯಾಂಕಲ್ಲಿ ದುಡ್ಡನ್ನು FD ಹೆಂಗೆ ಮಾಡ್ತೀವೋ ಆ FD ಟೈಪ್ ಇದನ್ನು ಅರಣ್ಯ ಬೆಳೆ ಉಪಯೋಗಿಸ್ಕೋಬೇಕು, ಮಾಡ್ಕೋಬೇಕು. ಉಪ ಬೆಳೆಗಳೇನಿದಾವೆ, ಜೋಳ ರಾಗಿ, ಅವನ್ನ ಜೀವನಕ್ಕೆ ಮಾಡ್ಕೋಬೇಕು. ಅವು SB ಅಕೌಂಟ್ ಟೈಪು. ಈ ಅರಣ್ಯ ಬೆಳೆಗಳು FD ಟೈಪ್ ಉಪಯೋಗಿಸ್ಕೊಂಡ್ರೆ ಅವರ ಫ್ಯೂಚರ್ಗೆ, ಅವರ ಮಕ್ಕಳ ಮದುವೆ, ಅವರ ಮಕ್ಕಳು ಎಜುಕೇಷನ್ನು, ಅದಕ್ಕೆ ಆ ಅರಣ್ಯ ಬೆಳೆಯನ್ನು ಉಪಯೋಗಿಸ್ಕೊಳಕ್ಕೆ ಅದು ಅನುಕೂಲ ಆಗ್ತಕ್ಕಂಥದ್ದೇ ಅನ್ನೋ ಭಾವನೆಯಿಂದ ನಾನು ಅವನ್ನ ಹಾಕೊಂಡಿದ್ದೀನಿ ಸರ್. ನಾನು
0: ಈ ತೋಟಗಾರಿಕೆ ಬೆಳೆಗಳು ಅರಣ್ಯ ಬೆಳೆಗಳ ಜೊತೆಗೆ ಅಲ್ಪಾವಧಿ ಬೆಳೆಗಳೇನಾದರೂ ಬೆಳೀತಾ ಇದ್ರ?
1: ಅಲ್ಪಾವಧಿ ಬೆಳೆ ಇದೆ ಸರ್, ಉರುಳಿ, ಆಮೇಲೆ ಅವರೆ, ಜೋಳ. ಅದು ಏನಾಗುತ್ತೆ ಅಂದರೆ ಸರ್, ಅದು ನಮಗೆ ಜೋಳ ಊಟಕ್ಕೂ ಬರುತ್ತೆ, ಉರುಳಿ ನಮಗೆ ಸಾಂಬಾರಿಗೂ ಬರ್ತದೆ, ಅವರೆ ಸಾಂಬಾರಿಗೂ ಬರ್ತದೆ. ಆಮೇಲೆ ಉರುಳಿ ಮತ್ತು ಅವರೆ ಗೊಬ್ಬರ ಆಗುತ್ತೆ. ಅದ್ರ ಬಳ್ಳಿ ಕುರಿಗಳಿಗೆ ದನಗಳಿಗೆ ಮೇವಾಗುತ್ತೆ. ಸೆಪ್ಪೆ ದನಗಳಿಗೆ ಕುರಿಗಳಿಗೆ ಮೇವಾಗುತ್ತೆ. ಆ ಒಂದು ಇಂಟೆನ್ಷನಲ್ಲಿ, ಆ ಒಂದು ದೃಷ್ಟಿಕೋನದಲ್ಲಿ ನಾವು ಈ ಬೆಳೆಗಳನ್ನು ಮಾತ್ರ ಹಾಕ್ತಾ ಇದ್ದೀವಿ. ಮುಂದೆ ಚೇಂಜ್ ಮಾಡಬೇಕೋ ಬಿಡಬೇಕೋ, ಕುರಿ ಮತ್ತು ದನ ಇರೋದ್ರಿಂದ ನಾನು ಬೇರೆ ಬೆಳೆಗಳು ಹೋಗಿಲ್ಲ ಸರ್.
0: ಈ ಕೃಷಿ ಜೊತೆಗೆ ಉಪಕಸು ಬಂದರೆ ಈ ಕುರಿ ಮತ್ತು ಹೈನುಗಾರಿಕೆ ಮಾಡ್ತಾ ಇದೆ ಅಂತಂದರೆ ಅಲ್ಲ, ಅದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್?
1: ಸರ್, ನಾನು ಫಸ್ಟು ಮಾಡಿದ್ದೆ ಕುರಿ, ಕುರಿಗೋಸ್ಕರ ಮಾಡಿದ್ದು. 400 ಇತ್ತು. 400 ಇದ್ದಾಗ ಆವಾಗ ತುಂಬ ಚೆನ್ನಾಗಿ ಡೆವಲಪ್ ಆಯಿತು. ನನಗೇನೋ ಅಲ್ಲ, ಡೈರಿ ಯಾಕೆ ಮಾಡಬಾರ್ದು ಅನ್ನಿಸ್ತು. ಡೈರಿ ಯಾಕೆ ಮಾಡಬಾರ್ದು ಅನ್ನಿಸ್ತು ಹೇಳಿಸಿದಾಗ ನಾನು ಕುರಿಗಳು ಅಷ್ಟನ್ನು ಸೇಲ್ ಮಾಡಿ ಡೈರಿ ಮಾಡಿದೆ. 20 ತೊಗೊಂಡೆ, ಎಲ್ಲ HF ಟಾಪ್ 1 ಕ್ವಾಲಿಟಿ ಹಸುಗಳು ತೊಗೊಂಡ್ವಿ. ತೊಗೊಂಡು ಅವನ್ನು ಚೆನ್ನಾಗಿ ಡೆವಲಪ್ ಮಾಡಿದ್ವಿ. ಸೆಂಟ್ರಲ್ಲಿ ಕೊರೋನಾ ಬಂದ್ಬಿಡ್ತು ಸರ್. ಆವಾಗ ಒಬ್ಬ ಬಿಹಾರದ ಫ್ಯಾಮಿಲಿ ಇಟ್ಕೊಂಡಿದ್ವಿ ಕೆಲಸಕ್ಕೆ. ಅವರು ನಾವು ಸರ್ ಹೋಗ್ತೀವಿ, ನಾವು ಕೊರೋನಾ ಇರೋದ್ರಿಂದ ಇರಲಿಕ್ಕಾಗಲ್ಲ ಅಂದರು. ಆವಾಗ ಏನು ಮಾಡಿದ್ವಿ, ಸರಿ ಅಂತ ಹೇಳ್ಬಿಟ್ಟು ಹಸುಗಳನ್ನ ಹಾಗೆ ಇದು ಮಾಡಬಾರ್ದು ಅಂತೇಳಿ ಎಲ್ಲರಿಗೂ ಸ್ವಲ್ಪ 1/4 to 3/4 rate ಸೇಲ್ ಮಾಡಿದ್ವಿ. ಸಾಕ್ತಕ್ಕಂಥವ್ರಿಗೆ ಕೊಟ್ಬಿಟ್ಟು ಅವಾಗ ಸ್ವಲ್ಪ ದಿವಸ ಖಾಲಿ ಇಟ್ಟಿದ್ದೆ. ಈಗ ಮತ್ತೆ ಸ್ಟಾರ್ಟ್ ಆಗಿರೋದ್ರಿಂದ ಮತ್ತೆ ಕುರಿಗಳು ಮಾಡಿದ್ದೀನಿ ಸರ್. ಈಗ ಆ ಕುರಿಗಳನ್ನ ಸತ ಏನು ಡೈರಿ ಇತ್ತಲ್ಲ, ಅದನ್ನು ಒಂದು ಗುಜರಿ ಕಬ್ಬಣದಲ್ಲಿ ತಂದುಬಿಟ್ಟು ಆಲ್ಟ್ರೇಷನ್ ಮಾಡಿ ಈ ಕುರಿ ಶೆಡ್ ಮಾಡಿದ್ದೀನಿ ಸರ್. ಈಗ ಆ ಶೆಡ್ನೇ ಒಳಗಡೆ ಪಾರ್ಟಿಷನ್ ಚೇಂಜ್ ಮಾಡಿದ್ದೀನಿ ಸರ್. ಈಗ ಕುರಿಗಳನ್ನ ಹಾಕಿದ್ದೀನಿ ಸರ್. ಈಗ ಪಟ್ಲಿಗಳು ಇದ್ದಾವೆ, ಒಂದು 50

0: ಇದ್ದಾವೆ. ಈಗ ಮುಂದಿನ ತಿಂಗಳು 50 ಮರಿಗಳಿಗೆ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಅತ್ಲಾಗ ಒಂದು 2 ತಿಂಗಳು ಬಿಟ್ಟು ಮತ್ತೊಂದು 50 ಮೇಕೆ ಕೊಡ್ತೀನಿ ಸರ್. ಅಲ್ಲಿ ಒಂದು ಪೋರ್ಷನ್ನಲ್ಲಿ ಮೇಕೆ, ಒಂದು ಪೋರ್ಷನ್ನಲ್ಲಿ ಕುರಿ ಮಾಡಿದ್ದೀನಿ ಸರ್. ದನಗಳು ಮಾತ್ರ ಹೊರಗಡೆ ಬೇರೆ ಶೆಡ್ ಮಾಡಿದ್ದೀನಿ ಸರ್, ಅಲ್ಲಿದ್ದಾವೆ ಸರ್. ಅವು
1: ಎಲ್ಲ ಈ ಪಟ್ಲಿ ಮರಿಗಳನ್ನ ಸಾಕಾಣಿಕೆ ಮಾಡ್ತಾರೆ ಅಥವಾ ಕುರಿ ಮರಿಗಳನ್ನ ಸಾಕಾಣಿಕೆ ಮಾಡ್ತಾರೆ?
0: ಇಲ್ಲ ಸರ್, ಈಗ ನಾನು ಈ ಪಟ್ಲಿ ಮರಿಗಳನ್ನ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ನನ್ನ ಅಳಿಯ ಸರ್, ಅವನು ನನ್ನ ಮಗನ ಥರನೇ ಅಳಿಯ ಇದ್ದಾನೆ. ನನ್ನ ಮಕ್ಕಳಿಗೆ ಜೊತೆಗೆ ಅವನು ಮಗನ ಥರನೇ ಇಟ್ಕೊಂಡಿದ್ದೀನಿ. ಅವನಿಗೊಂದು ಇಂಟ್ರೆಸ್ಟ್ ಬರಬೇಕು, ಓ ಇಲ್ಲಿ ಪಟ್ಲಿಗಳು ಚೆನ್ನಾಗಿ ಕಾಣಿಸುತ್ತೆ ಅಂತ ಕಂಡಾಗ ಅವನಿಗೆ ಆಸಕ್ತಿ ಬರಬೇಕು. ಆ ಆಸಕ್ತಿ ಬರಲಿಕ್ಕೆ ಅಲ್ಲಿ ಅವು ಚೆನ್ನಾಗಿ ಕಾಣಬೇಕು. ಅದಕ್ಕೋಸ್ಕರ ಫಸ್ಟ್ ಪಟ್ಲಿ ತಂದು ಮಾಡ್ತಾ ಇದ್ದೀನಿ ಸರ್ ನಾನೀಗ. ಇದಾದ ನಂತರ ಕುರಿಗಳು ನಾನು ಅಲ್ಲಿ ರಿಯರಿಂಗ್, ಶೀಪ್ ರಿಯರಿಂಗು, ಅದು ಕುರಿಗಳಿಂದ ಮರಿಗಳನ್ನ ಮಾಡ್ತಕ್ಕಂಥದ್ದು ಅದನ್ನು ಮಾಡಬೇಕು ಅಂತ, ಬ್ರೀಡಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಸರ್. ಈಗ ಅದಕ್ಕೋಸ್ಕರ ಅವನಿಗೂ ಖುಷಿಯಾಗಿದೆ, ಅವನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಈಗ ನೆಕ್ಸ್ಟು ನಾನು ಕುರಿಗಳು ತಂದುಬಿಟ್ಟು ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ತೇನೆ ಸರ್. ಅದಕ್ಕೋಸ್ಕರ ಆಲ್ರೆಡಿ ಸೈಲೇಜ್ ಇದೆ, ಆನಂತರ ನನ್ನ ಹತ್ರ ಚಾಫ್ ಕಟ್ರ್ ಮಿಷಿನ್ ಇದೆ, ಎಲ್ಲ ಥರದ ವ್ಯವಸ್ಥೆ ರೆಡಿ ಮಾಡ್ಕೊಂಡಿದ್ದೀನಿ ಸರ್. ನಾನೀಗ
1: ಈ ಕುರಿ ಅಂದರೆ ವರ್ಷದಲ್ಲಿ ಎಷ್ಟು ಸಾರಿ ಮಾರಾಟ ಮಾಡ್ತೀರಾ
0: ಸರ್? ಈ ಪಟ್ಲಿ ಮರಿಗಳು ಏನಿದಾವೆ ಸರ್, ಟಗರುಗಳು, ಈ ಟಗರುಗಳನ್ನ ನಾವು ಒಂದು 4 ತಿಂಗಳು ಅಥವಾ 5 ತಿಂಗಳು ಮರಿಗಳು ತೊಗೊಂಬರ್ತೀವಿ ಸರ್. ತೊಗೊಂಡು ಬಂದು ಅದನ್ನು 6-8 ತಿಂಗಳು ಮಾತ್ರ ಮೇಯಿಸ್ತೀವಿ ಸರ್. ನಾವು ಮೇಯಿಸ್ಬಿಟ್ಟು ಅವನ್ನ ಸೇಲ್ ಮಾಡಿಬಿಡ್ತೀವಿ. ಬಟ್ ಈ ಬ್ರೀಡಿಂಗ್ ಮಾಡಿದಾಗ ಹೆಣ್ಣು ಮರಿಗಳನ್ನ ಹಾಗೆ ಇಟ್ಕೋತೀವಿ ಸರ್, ಗಂಡು ಮರಿಗಳನ್ನ ಮಾತ್ರ ಮಾರ್ತಾ ಇರ್ತೀವಿ. ಈ ಹೆಣ್ಣು ಮರಿಗಳು 8 ತಿಂಗಳಿಗೆ ಒಂದು ಮರಿ ಕೊಡುತ್ತೆ ಸರ್, 2 ವರ್ಷಕ್ಕೆ 3 ಮರಿಗಳು ಸರ್ ಆವರೇಜ್ ಸಾಕು. ಆ 3 ಮರಿ ಬಂದರೆ ಸಾಕು, ನಮಗೆ ತುಂಬ ಚೆನ್ನಾಗಿ ಪ್ರಾಫಿಟ್ ಆಗುತ್ತೆ ಸರ್. ಹೆಣ್ಣು ಮರಿಗಳನ್ನ ಹಾಗೆ ಇಟ್ಕೋತೀವಿ, ಗಂಡು ಮರಿಗಳನ್ನ 3 ತಿಂಗಳಾದ ತಕ್ಷಣ ಮಾರ್ತೀವಿ. 50 ಮರಿಗಳಿದ್ದರೆ ನಮಗೆ 50ರಲ್ಲಿ ಒಂದು 50% ಗಂಡು ಮರಿ, ಒಂದು 50% ಹೆಣ್ಣು ಮರಿ ಅಂತ ಆದ್ರೂ ನಾವು 25 ಟಗರ್ ಮರಿಗಳನ್ನ ಬರೀ 3.5-5,000 ರೂಪಾಯಿ ರೇಟಲ್ಲೇ ಮಾಡಿಕೊಂಡ್ರು ನಮಗೆ ಲಾಭ ಇದೆ ಸರ್. ಮತ್ತು ಹೆಣ್ಣು ಮರಿಗಳು ಅನಾದರೂ 8 ತಿಂಗಳಿಗೆ ಮತ್ತೆ ಅಲ್ಲಿ ಇವು ಗರ್ಭ ಕಟ್ತವೆ ಸರ್, ಹಾಗಾಗಿ ಅದು ನಮಗೆ ಒಳ್ಳೆ ಪ್ರಾಫಿಟ್ ಆಗ್ತಕ್ಕಂಥ ಸರ್.
1: ಈ ನಮ್ಮ ಈ ಲೋಕಲ್ ತಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರೆ ಬೇರೆ ಏನಾದರೂ ಮಿಶ್ರ ತಳಿ ಟೈಪ್ ಮಾಡ್ತಾರೆ?
0: ನಾವು ನಮ್ಮ ಚಿತ್ರದುರ್ಗದಲ್ಲೇ ಸಿಗ್ತಕ್ಕಂಥ ಲೋಕಲ್ ತಳಿಗಳನ್ನೇ ನಾವು ಮಾರ್ಕೆಟ್ ಮಾಡ್ತಾ ಇದೀವಿ ಸರ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಏರಿಯಾದಲ್ಲಿ ಮಾರ್ಕೆಟಿಂಗ್ ಆಗಬೇಕು ಅಂತ ಹೇಳಿದ್ರೆ ಹೊರಗಡೆ ಬಂದರೆ ಇಲ್ಲಿ ಜನ ಏನು ಮಾಡ್ತಾರೆ, ಇದು ಯಾವುದೋ ಬೇರೆ ಥರ ಇದೆ, ಇದನ್ನು ಹೈಬ್ರಿಡ್ ಏನೋ, ಇದನ್ನು ತೊಗೋಬೇಕೋ ಬೇಡೋ ಅಂತಕ್ಕಂಥ ಭಾವನೆಯಿಂದ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗುತ್ತೆ. ನಮ್ಮಲ್ಲಿರ್ತಕ್ಕಂಥ ಲೋಕಲ್ ತಳಿಗೇನೆ ನಾವೀಗ ಬೇರೆ ಒಂದು ತಳಿಯ ಆಡೋ ಒಂದು ಟಗರು ತೊಗೊಂಬಂದು ಕ್ರಾಸ್ ಮಾಡಿ ಮಾಡಿದಾಗ ಅವಾಗ ಸ್ವಲ್ಪ ಚೆನ್ನಾಗಿ ದಷ್ಟಪುಷ್ಟವಾಗಿ ಬರ್ತಾವೆ ಸರ್. ಅದನ್ನು ಮಾಡಿ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಸರ್.
1: ಇವೆಲ್ಲ ನಿರ್ವಹಣೆ ಮಾಡೋದೇನು ಕಷ್ಟ ಆಗೋದಿಲ್ವಾ ಸರ್?
0: ಸರ್ ಏನು ಕಷ್ಟ ಇಲ್ಲ ಸರ್. ಈಗ ಬೆಳಿಗ್ಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಶೆಡ್ನಿಂದ ಹೊರಗಡೆ ಒಂದು ಮೆಶ್ ಮಾಡಿದ್ದೀವಿ, ಆ ಮೆಶ್ಗೆ ಬಿಟ್ಬಿಡ್ತೀವಿ ಸರ್. ನಾವು ಬಿಟ್ಟು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತೀವಿ. ಅಲ್ಲಿ ಶೆಡ್ನೊಳಗೂ ಅದಕ್ಕೆ ಗೋಧನಿಗೆ ಮಾಡಿದ್ದೀವಿ ಮೇವು ಮೇಯಲಿಕ್ಕೆ. ಶೆಡ್ಡಿನ ಹೊರಗಡೆ ಮೆಶ್ ಮಾಡಿದೀವಲ್ಲ ಅಲ್ಲೂ ಸಹ ನಾವು ಟ್ರೇಗಳು ಇಟ್ಟಿದ್ದೀವಿ ಸರ್. ಅವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಟ್ರೇಲಿ ಮೇಯ್ತೇವೆ ಸರ್. ಸಾಯಂಕಾಲ 4:45 ಗಂಟೆಗೆ ನಾವು ಅವಕ್ಕೆ ಸ್ವಲ್ಪ ಮೆಕ್ಕೆಜೋಳ ಅಥವಾ ಅದಕ್ಕೆ ಹಿಂಡಿ ಬೂಸ ಈ ಥರ ಕೊಡ್ತೀವಿ. ಆ ಟೈಮಲ್ಲಿ ಅವು ಬಾಗಿಲ ಹತ್ರ ಬಂದು ಕಾಯ್ತಾ ಇರ್ತಾವೆ ಸರ್. ನಾವು ಮರೆತರು ಅವು ನಮ್ಮನ್ನು ಎಚ್ಚರಿಸ್ತಾವೆ ಸರ್, ನಮ್ಮ ಟೈಮ್ ಆಯಿತು ಬನ್ನಿ ಬಾಗಿಲು ತೆಗಿರಿ ಅಂತ. ಸರಿ ತೆಗೆದ ತಕ್ಷಣ ಅವು ಅಲ್ಲಿ ಒಳಗೆ ಹೋಗ್ತಾವೆ ಸರ್, ಮುಗೀತು ಮತ್ತೆ ನಾಳೆ ಬೆಳಿಗ್ಗೆವರೆಗೂ ಅಲ್ಲೇ ಇರ್ತಾವೆ ಸರ್. ಹಾಗಾಗಿ ಅವನತ್ರ ಮೇವನ್ನು ಸಹ ಅಲ್ಲೇ ಕೊಡ್ತೀವಿ, ನೀರು ಕೊಡಲಿಕ್ಕೂ ಸಹ ಅಲ್ಲೇ ಬಾನಿಗಳು ಇಟ್ಟಿದ್ದೀವಿ. ಅದನ್ನು ಡೈಲಿ ಕ್ಲೀನ್ ಮಾಡಿ ಅದಕ್ಕೆ ನೀರು ಕೊಡ್ತೀವಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀವಿ, ಆನಂತರ ಮಿನರಲ್ ಮಿಕ್ಸ್ಚರ್ಸ್ ಹಾಕ್ತೀವಿ ಫುಡ್ ಜೊತೆಗೆ. ಆಟೋಮೆಟಿಕ್ಕಾಗಿ ಅಲ್ಲೇ ಇರ್ತಾವೆ ಸರ್, ಅದ್ರದ್ದೇನು ಅಂತ ಕಷ್ಟ ಆಗಲ್ಲ ಸರ್, ಆರಾಮ ಮಾಡ್ಬೋದು.
1: ಯಾವ ಥರ ಮೇವು ಕೊಡ್ತೀರಾ
0: ಸರ್? ಅದಕ್ಕೆ ನಾವು ಜೋಳದ ಸಪ್ಪೆನ ಚಾಫ್ ಕಟ್ಟಲ್ಲಿ ಕಟ್ ಮಾಡಿ ಕೊಡ್ತೀವಿ, ರಾಗಿ ಹುಲ್ಲಿದೆ ಅದನ್ನು ಕೊಡ್ತೀವಿ ಸರ್, ಆನಂತರ ಸೊಗಸೆ ಸೊಪ್ಪಿದೆ ಕೊಡ್ತೀವಿ, ಹೆಬ್ಬೇವು ಸೊಪ್ಪಿದೆ ಕೊಡ್ತೀವಿ.
1: ಎಲ್ಲ ನೀವೇ ಬೆಳ್ಕೊಂತೀರಾ ಹೊರಗಡೆ ಕೊಂಡ್ಕೊಂಡ್ಬರ್ತೀವಿ
0: ಸರ್? ಹೊರಗಡೆದು ಯಾವುದೂ ತರಲ್ಲ ಸರ್ ನಾವು. ಈ ಒಂದು ಮೆಕ್ಕೆಜೋಳ ಸತ ನಾವೇ ಬೆಳ್ಕೊತೀವಿ, ನಾವೇ ಬೆಳ್ಕೊಂಡಿದ್ದು, ನಾವು ಇನ್ನೂ ಇದೆ ನಮ್ಮಲ್ಲಿ ಇನ್ನೂ. ಆಮೇಲೆ ಕಡಿಮೆ ಬಂದರೆ ಹೊರಗಡೆ ತರ್ತೀವಿ ಸರ್, ಜಾಸ್ತಿ ಮರಿಯಾಗಿ ಕಡಿಮೆ ಬಂದರೆ. ಇಲ್ಲಿವರೆಗೂ ತಂದಿಲ್ಲ, ಮುಂದೆ ನನಗೆ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಕಾಣ್ತಾ ಇದೆ, ಕಂಡ್ರೆ ನನಗೆ ಲೋಕಲ್ ಸಿಗುತ್ತೆ ಸರ್, ತಗೊಂಬರ್ತೀವಿ.
1: ಈಗ ಎಷ್ಟು ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಿ ಸರ್ ಈಗ?
0: ಸರ್ ಈಗ 50 ಇದೆ ಟಗ್ರು.
1: 50
0: ಈಗ 50 ಬುಕ್ ಮಾಡಿದ್ದೀನಿ ಕುರಿಗಳಿಗೆ, ಇನ್ನು 2 ತಿಂಗಳು ಬಿಟ್ಟು ಮತ್ತೆ 50 ಮೇಕೆಗಳು. ಸೊ ಇನ್ನೊಂದು 2 ವರ್ಷಕ್ಕೆ ನಾನು ಇನ್ನು 2 ವರ್ಷ 2.5-3 ವರ್ಷದ ತನಕ ನನಗೆ ಹೊರಗಡೆ ತಗೊಂಬರೋದೇನು ಬೇಕಿಲ್ಲ. ಅದಾದ ನಂತರ ನನಗೆ ಹೊರಗಡೆ ತಗೊಳೋದು ಬೇಕಾಗಬಹುದು. ಆವಾಗ ನಾನು ನನ್ನ ಜಮೀನಿಗೆ ಸಾಕಾಗುವಷ್ಟು ಮರಿಗಳು ಇಟ್ಕೊಂಡು ಮಾರಲೂಬಹುದು, ಅಥವಾ ನನಗೆ ನೋಡ್ಕೋತೀವಿ ಅಂತಕ್ಕಂಥ ತಾಕತ್ತಿದ್ದು ಅಥವಾ ಮಾಡ್ತೀವಿ ಅಂತಂದರೆ ಹೊರಗಡೆ ಅದನ್ನು ಕೊಂಡ್ಕೊಂಡ್ಲೂ ಬರ್ಬೋದು. ಆ ಥರ ಒಂದು ಯೋಜನೆ ಹಾಕೊಂಡಿದ್ದೀನಿ ಸರ್.
1: ಈಗ ನಾವು ಯಾವುದೇ ಉಪಕಸಬು ಮಾಡಬೇಕಾದ್ರೆ ಈ ಸ್ವಚ್ಛತೆ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ, ಇಲ್ಲಾಂದ್ರೆ ಸಾಕಷ್ಟು ರೋಗಗಳು ಬರೋ ಸಾಧ್ಯತೆ ಇರುತ್ತೆ. ಈಗ ಈ ನಿರ್ವಹಣೆ ಕಡೆಗೆ ಯಾವ ರೀತಿ ಗಮನ ಕೊಡ್ತಾ ಇದ್ದಾರೆ, ಮತ್ತು ಏನಾದರೂ ರೋಗಗಳು ಬಂದರೆ ಅವನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ಕೊಳ್ತೀರಾ?
0: ಸರ್, ನಾನು ಪ್ರತಿಯೊಂದಕ್ಕೂ ನಾನು ಡಾಕ್ಟರ್ದು ಒಂದು ಅಡ್ವೈಸು, ಅವರ ಒಂದು ಸೇವೆ

0: ಅವರದೊಂದು ಸಲಹೆಯನ್ನು ಇಲ್ಲದೆ ಏನು ಮಾಡಲ್ಲ ನಾವು. ಈಗ ಪ್ರತಿ ಎರಡು ತಿಂಗಳಿಗೊಂದ್ಸರಿ ನಾವು ಅದಕ್ಕೆ ಡಿವರ್ಮಿಂಗ್ ಜಂತುಹುಳು ಹೋಗ್ಲಿಕ್ಕೆ ಎರಡು ತಿಂಗಳಿಗೊಂದ್ಸರ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾನೆ ಇರ್ತೀವಿ. ಅದು 5 ml ಮರಿಗಳಿಗೆ, ದೊಡ್ಡವಕ್ಕೆ 10 ml ಈ ತರ ಕೊಡ್ತೀವಿ. 2 ml ಇಂದ ಕೊಡ್ತೀವಿ, 2 ml 5 ml 10 ml ಈ ತರ ಕೊಡ್ತೀವಿ ಜಂತುಹುಳಿಗೆ. ಅದು ಮರಿ 10 kg ಒಳಗಿದ್ರೆ 1-2 ml, 10 kg ಮೇಲಿದ್ದ 20 kg ಒಳಗಿದ್ರೆ 5 ml, 20 kg ಮೇಲಿದ್ರೆ 10 ml ಆ ತರ ಕೊಡ್ತೀವಿ. ಆನಂತರ ಅದಕ್ಕೆ ವರ್ಷಕ್ಕೊಂದ್ಸರಿ PPR ಕೊಡ್ತೀವಿ, ಲಸಿಕೆ ಕೊಡ್ತೀವಿ, ಕ್ಯಾಲ್ಸಿಯಂ ಕೊಡ್ತೀವಿ, ಲಿವರ್ ಟಾನಿಕ್ ಕೊಡ್ತೀವಿ. ಹಾಗಾಗಿ ನನ್ನ ಕುರಿಗಳಿಗೆ ಇಲ್ಲಿವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಯಿಲೆಗಳು ಬಂದಿಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ರೋಗ ಬಂದಿರತಕ್ಕಂಥ ಕುರಿಗಳು ಈ ಗ್ರೇಸಿಂಗ್ ಮೆಥಡ್ ಅಂದ್ರೆ ಹೊರಗಡೆ ತಗೊಂಡೋಗಿ ಗುಡ್ಡದಲ್ಲಿ ಮೇಯಲಿಕ್ಕೆ ಹೋದಾಗ ಕಾಯಿಲೆ ಬಂದಿರತಕ್ಕಂಥ ಕುರಿಗಳು ಮೇದ ಜಾಗದಲ್ಲಿ ನಮ್ಮ ಕುರಿಗಳು ಮೇದಾಗ ಆ ಕಾಯಿಲೆ ಇವ್ರಿಗೆ ಅಂಟು ರೋಗ ಬರ್ತಕ್ಕಂಥದ್ದು ಸಹಜ. ಆದ್ರೆ ನಮ್ಮ ಕುರಿಗಳು ಹೊರಗೆ ಹೋಗೋದಿಲ್ಲ ಅಂತ ಹೇಳಿದಾಗ ನಮ್ಮ ಕುರಿಗಳಿಗೆ ಕಾಯಿಲೆ ಬರೋದು ಕಡಿಮೆ. ಆದ್ರೂ 2 ತಿಂಗಳಿಗೊಂದ್ಸರಿ ನಾವು ಅದಕ್ಕೆ ಈ ಡಿವರ್ಮಿಂಗ್ ಜಂತುಹುಳು ನಾಶಕ ಕೊಡೋದ್ರಿಂದ ನಮ್ಮ ಕುರಿಗಳು ಇವತ್ತು ದಷ್ಟಪುಷ್ಟವಾಗಿ ಆರೋಗ್ಯವಾಗಿದಾವೆ ಸರ್.
1: ಈಗ ಸ್ಟಾಲ್ಪ್ ಮೀಡಿಂಗ್ ಮಾಡ್ತಾ ಇದ್ರ ಅವನ್ನೇನಾದ್ರೂ ಸ್ವಲ್ಪ ಹೊತ್ತು 1-2 ಗಂಟೆ ಹೊರಗಡೆ ಹಿಂಗೆ ನಡೆದಾಡ್ಲಿಕ್ಕೆಲ್ಲ ಬಿಡ್ತೀರಾ? ಹಿಂಗೆ
0: ಬಿಡ್ತೀವಿ ಸರ್. ನಮ್ಮ ಅಡಿಕೆ ತೋಟದಲ್ಲಿ ಮರಗಳು ದೊಡ್ಡವಿರೋದ್ರಿಂದ ಆಮೇಲೆ ತೆಂಗಿನಗಳು ದೊಡ್ಡವಿರೋದ್ರಿಂದ ನಾವೇನ್ ಮಾಡ್ತೀವಿ, ಬೆಳಿಗ್ಗೆ ಹೊತ್ತು 11 ಗಂಟೆಯಿಂದ 12 ಗಂಟೆ ಆವಾಗ ಮೇಯಲ್ಲ ಸರ್. ಅವು ಸುಮ್ಮನೆ ಮರದ ಕೆಳಗಡೆ ಹೋಗಿ ಮಲ್ಕೊಂಡಿರ್ತವೆ ಅಥವಾ ಯಾವಾದ್ರೂ ಒಂದೊಂದು ಹಿಂಗ್ ಮೇಯ್ತಾವಷ್ಟೇ, ಅಡಿಕೆ ತೋಟದಲ್ಲೇನೆ, ಹೊರಗಡೆ ಬಿಡಲ್ಲ. ನೆಕ್ಸ್ಟ್ ಸಾಯಂಕಾಲ ಅದರೊಳಗೆ, ಯಾಕಂದ್ರೆ ನಾನು ಒಳಗೆ ಮೇವು ಹಾಕಿರ್ತೀನಿ, ಮೇಯ್ದಿರ್ತವೆ, ಮೇಯಲ್ಲ, ಬಿಸಿಲಿದ್ದಾಗ ಮಲ್ಕೊಂಡ್ಬಿಡ್ತವೆ. ಮತ್ತೆ 4 ಗಂಟೆಗೆ ಒಂದೊಂದ್ಸರಿ ಬಿಡ್ತೀವಿ ಸರ್. 4 ಗಂಟೆಗೆ ಬಿಟ್ಟಾಗ 5:30 ತನಕ 6 ಗಂಟೆ ತನಕ ಅವು ತೋಟದಲ್ಲಿ ಬರ್ತಕ್ಕಂಥ ಗರಿಕೆ ಗಿಡ ಗೆಂಟಿ ಇದು ಬೆಳೆಯುತ್ತಲ್ಲ ಸರ್, ಅದನ್ನೆಲ್ಲ ಕಡ್ಕೊಂಡು ತಿಂತವೆ. ತಿನ್ನುವಾಗ ಹಿಕ್ಕೆ ಆಗ್ತವೆ, ಆ ಗೊಬ್ಬರನು ಸಹ ಅಡಿಕೆ ಗಿಡಕ್ಕೆ ಯೂಸ್ಫುಲ್ ಆಗುತ್ತೆ ಸರ್. ಆಮೇಲೆ ಅವ್ರ ಹೊಟ್ಟೆನೂ ತುಂಬುತ್ತೆ ಸರ್. ನನಗೆ ಕಳೆ ತೆಗಿತಕ್ಕಂಥ ಕಾರಣನೂ ಇರಲ್ಲ ಸರ್.
1: ಈಗ ಮರಿಗಳು ತಂದ್ಮೇಲೆ 8 ತಿಂಗಳು ಸಾಕಾಣಿಕೆ ಮಾಡಿ ನಂತರ ಮಾರಾಟ ಮಾಡ್ತೀರಾ
0: ಸರ್? ನಾನು ಅದೇ ನಿಮಗೆ ಆಗಲೇ ತಿಳಿಸ್ದಂಗೆ ಟಗರು ಮರಿಗಳು ತಂದಾಗ ನಾನು 5 ತಿಂಗಳಿಂದ 8 ತಿಂಗಳಲ್ಲಿ ಮಾರ್ಬಿಡ್ತೀವಿ. ಅವನು 5-6 ತಿಂಗಳು ಮರಿ ತರ್ತೀವಿ. ಸ್ವಲ್ಪ ದೊಡ್ಡ ಮರಿ ತಂದಿದ್ವಿ ಅಂತಂದ್ರೆ ಅವನು ಇನ್ನು 6 ತಿಂಗಳು ಸಾಕ್ತಿವಿ, ಕೊಟ್ಬಿಡ್ತೀವಿ. ಸ್ವಲ್ಪ ಸಣ್ಣ ಮರಿ ಇತ್ತು ಅಂದ್ರೆ 8 ತಿಂಗಳು ತನಕ ಸಾಕ್ತಿವಿ, ಕೊಟ್ಬಿಡ್ತೀವಿ. ಆದ್ರೆ ನಾನು ಬ್ರೀಡಿಂಗ್ ಮಾಡೋದ್ರಿಂದ ಅವು ನನಗೆ ಪರ್ಮನೆಂಟ್ ಆಗಿ ತಾಯಿ ಕುರಿಗಳು ಇದ್ದೇ ಇರ್ತವೆ ಸರ್. ಅದರಲ್ಲಿ ಒಂದು 100 ಕುರಿಗೆ ಒಂದು 10 ಕುರಿ ಗಂಡು ಕುರಿ ಇಟ್ಕೋತೀವಿ, ಯಾಕೆಂದ್ರೆ ಅದನ್ನು ಕ್ರಾಸಿಂಗ್ ಮಾಡಲಿಕ್ಕೆ. ಇನ್ನು ಉಳಿದವನ್ನೆಲ್ಲ ಸೇಲ್ ಮಾಡ್ಬಿಡ್ತೀವಿ ಸರ್. ಸೇಲ್ ಮಾಡೋದ್ರಿಂದ ನನಗೆ ಏನು ಗಂಡು ಮರಿ ಬರುತ್ತೋ ಅವೆಲ್ಲವೂ ಪ್ರತಿ ವರ್ಷ ನನಗೆ ವರ್ಷ ಮಾತ್ರ 8 ತಿಂಗಳು ನನಗೆ ಪೂರ ಸಾಕ್ಬೇಕು. 8 ರಿಂದ ಮತ್ತೆ 8 ತಿಂಗಳಿಗೆ ಮರಿ ಹಾಕಿದ ಮೇಲೆ ಅಲ್ಲಿಂದ ಒಂದು 3 ತಿಂಗಳು ಸಾಕ್ತೀವಿ, ಅಲ್ಲಿ 11 ತಿಂಗಳು ನಂತರ ಮತ್ತೆ ಎಣ್ಣೆ ಇನ್ನ ಏನು ಅನ್ನೋದ್ರೆ 8 ತಿಂಗಳಿಗೆ ಮತ್ತೆ ಅಲ್ಲೇ ಮರಿ ರೆಡಿ ಇರುತ್ತೆ ಸರ್. ಹಂಗಾಗಿ ಪ್ರತಿ ವರ್ಷ 2 ವರ್ಷಕ್ಕೆ ನನಗೆ 3 ಬೆಳೆ ಬರುತ್ತೆ ಸರ್. ಹಂಗಾಗಿ 8 ತಿಂಗಳಿಗೆ ಆವರೇಜ್ ಆಗಿ ನಾನು 100 ಕುರಿ ಇದ್ರೆ 50 ಟಗರ್ ಅಂತೂ ನಾವು ಸೇಲ್ ಮಾಡ್ತೀವಿ ಸರ್.
1: ಯಾವ ಸಮಯದಲ್ಲಿ ಮಾರಾಟ ಮಾಡಿದ್ರೆ ನಿಮ್ಗೆ ಒಳ್ಳೆ ಲಾಭ ಅನ್ಸುತ್ತೆ
0: ಸರ್? ಇದು ರಂಜಾನ್ ಬರುತ್ತೆ, ಬಕ್ರೀದ್ ಬರುತ್ತೆ, ಆಮೇಲೆ ಮಾರಮ್ಮನ್ ಜಾತ್ರೆಗಳು ಬರುತ್ತೆ, ಆಮೇಲೆ ಶೂನ್ಯ ಮಾರಮ್ಮಗಳ ಜಾತ್ರೆ ಬರುತ್ತೆ, ಆಮೇಲೆ ದಾವಣಗೆರೆಯಲ್ಲಿ ದುಗ್ಗಮ್ಮನ ಜಾತ್ರೆ ಬರುತ್ತೆ. ಹೀಗೆ ಈ ಜಾತ್ರೆಗಳ ಟೈಮಲ್ಲಿ ನಮಗೆ ತುಂಬಾ ಚೆನ್ನಾಗಿರುತ್ತೆ ಸರ್. ನಾವೇನ್ ಮಾಡ್ಬೇಕು ಅಂದ್ರೆ ಆ ಟೈಮಲ್ಲಿ ಯಾರು ನಮ್ಮ ಹೊಲಕ್ಕೆ ಬರಲ್ಲ ಸರ್. ಆ ಏರಿದಿರತಕ್ಕಂಥ ಒಳ್ಳೆ ಮುಖಂಡರನ್ನ ಕಾಂಟ್ಯಾಕ್ಟ್ ಮಾಡಿ,
1: ವ್ಯಾಪಾರಸ್ಥರಲ್ಲ
0: ಸರ್, ವ್ಯಾಪಾರಸ್ಥರು ಮಾಡಿದ್ರೆ ನಮಗೆ ಸಿಗಲ್ಲ ಸರ್ ಲಾಭ. ಅಲ್ಲಿ ಊರಿನ ಮುಖಂಡರು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಮ್ಮ ಕುರುಗಳ ಫೋಟೋ ಹಾಕ್ತೀವಿ ಸರ್. ನಾವು ಕುರುಗಳು ಫೋಟೋ ಹಾಕಿದಾಗ ಅವ್ರೇನ್ ಮಾಡ್ತಾರೆ, ಒಂದು ಟ್ರೂಪ್ ಬರುತ್ತೆ ಸರ್ ನಮ್ಮಲ್ಲಿ. ನಾವೇನ್ ಮಾಡ್ತೀವಿ, ಅವ್ರೊಂದು 8 ಜನ ಬಂದ್ರೆ 20 ಕುರಿ ಅಥವಾ 10 ಕುರಿಗಿನ ಜಾಸ್ತಿ ಯಾರಾದ್ರೂ ತಗೊಂಡ್ರೆ ಮಾರ್ಕೆಟಿಂಗ್ ಚಾರ್ಜಸ್ ನಾವೇ, ಇದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ನಾವೇ ಕೊಡ್ತೀವಿ ಸರ್. ಅವ್ರ ಮನೆ ಹತ್ರ ಕುರಿನ ತಗೊಂಡೋಗಿ ಕೊಡ್ತೀವಿ ಸರ್. ಅವ್ರ ಮನೆ ಹತ್ರ ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಅದಕ್ಕೆ ಒಂದು ಕಲರ್ ಮಾಡ್ತೀವಿ ಸರ್. ರೆಡ್ ಯಾವ್ದು ಕಲರ್ ಮಾಡ್ತೀವಿ ಅದು ಚೀಟಿ ಕಟ್ತೀವಿ, ಕೋಡಿಗೆ ಏನಕ್ಕೆ ಕಟ್ತೀವಿ, ಕಟ್ಬಿಟ್ಟು ಅವ್ರ ಮನೆ ಡೆಲಿವರಿ ಕೊಡ್ತೀವಿ ಸರ್. ಅಂದ್ರೆ 10 ಕುರಿಗಿನ ಜಾಸ್ತಿ ಇರ್ಬೇಕು ಸರ್. 10 ಕುರಿಗಿನ ಕೆಳಗಿದ್ರೆ ಅವರೇ ಅಲ್ಲಿದ್ರೆ ತಗೊಂಡೋಗ್ಬೇಕು. 10 ಕುರಿಗಿನ ಜಾಸ್ತಿ ಇದ್ದು ಉದಾಹರಣೆ ದಾವಣಗೆರೆ ಕೊಡ್ಬೇಕು ಸರ್. ನಾವು ದಾವಣಗೆರೆಗೆ ಹೋದ್ರೆ ಅಲ್ಲಿ ದುರ್ಗಮ್ಮನ ಜಾತ್ರೆಯಲ್ಲಿ 100,000 ಕುರಿ ಕಟ್ ಮಾಡ್ತಾರೆ ಸರ್ ಜಾತ್ರೆಗೆ. ಆಗ ನಮ್ಮ 100 ಕುರಿ 50 ಕುರಿ ಏನು ಜಾಸ್ತಿ ಆಗಲ್ಲ ಸರ್. ನಮ್ದೇ ಒಂದು ಟಾಟಾ ಎಸಿ ಗಾಡಿ ಮಾಡ್ಕೊಂಡು ನಾವು ಟ್ರಾನ್ಸ್ಪೋರ್ಟೇಷನ್ ನಾವು ವಹಿಸ್ಕೊಂಡು ತಗೊಂಡೋಗಿ ಕೊಡ್ತೀವಿ ಅಂದ್ರೆ ಮಾರ್ಕೆಟಿಂಗ್ ಏನು ಪ್ರಾಬ್ಲಮ್ ಆಗಲ್ಲ ಸರ್. ಹಾಗಾಗಿ ನಾವು ಅದನ್ನು ವಹಿಸ್ಕೊಳೋದ್ರಿಂದ ಖರೀದಾರರು ನಮ್ಮ ಹತ್ರ ಬರ್ತಾರೆ ಸರ್. ನಾವು ಹೊಸ ಹೊಸ ಬೆಳವಣಿಗೆ ಮಾಡ್ಕೋಬೇಕು ಸರ್. ಸಂತೆಗೆ ಹೋದ್ರೆ ಮನ್ಸಿಗೆ ಬಂದಂಗೆ ಕೇಳ್ತಾರೆ ಸರ್.
1: ಈಗ ಒಂದು 5-6 ತಿಂಗಳು ಮರಿ ತಾಮಂದು 5-6 ತಿಂಗಳು ಸಾಕಾಣಿಕೆ ಮಾಡಿದಾಗ ಎಷ್ಟು ಲಾಭ ಬರೋ ಸಾಧ್ಯತೆ ಇರುತ್ತೆ ನಿಮಗೆ? ಎಷ್ಟಕ್ಕೊಂದು ಮಾರಾಟ ಮಾಡ್ತೀರಾ
0: ಸರ್? ಈಗ ಅದು ಕುರಿ ಏನಿದೆ ಅದು ಅದ್ರ ಬೆಳವಣಿಗೆ ಮೇಲೆ ಡಿಸೈಡ್ ಆಗುತ್ತೆ ಸರ್. ಈಗ ಕೆಲವು ಕುರಿ ನಾವು 7,000 ರೂಪಾಯಿ ತಂದಿರ್ತೀವಿ, ಟಗರುಗಳು ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ ಸರ್. 7,000 ರೂಪಾಯಿ ತಂದಿರ್ತೀವಿ, 7,500 ರೂಪಾಯಿ ಬೀಳುತ್ತೆ. 7,500 ರೂಪಾಯಿ ಬಿದ್ದರೆ ಅದನ್ನು ನಾವು 8 ತಿಂಗಳು ಮಾರಿದ್ರೆ 15-20,000 ರೂಪಾಯಿಗಿಂತ ಕಡಿಮೆ ಇಲ್ಲ ಸರ್. ಮಿನಿಮಮ್ 15,000, ಮ್ಯಾಕ್ಸಿಮಮ್ 20-25. ಅದನ್ನು ವರ್ಷ ಸಾಕಿದ್ವಿ ಅಂತಂದರೆ 30,000 ತನಕ ಹೋಗುತ್ತೆ ಸರ್. ಸೊ ನಮ್ಮದು 7,000 ಅಸಲು.

0: ಮತ್ತೆ ಅದರದ್ದು ಖರ್ಚು ಒಂದು ವರ್ಷ ಸಾಕಿದ್ರೆ 7,000 ಇಟ್ಕೊಂಡ್ರೆ 14,000 ಆಗುತ್ತೆ. ನಾವು ಕರೆಕ್ಟ್ ಆಗಿ ಮಾರಿದ್ವಿ, ಚೆನ್ನಾಗಿ ಬೆಳಕಂತು ಅಂದ್ರೆ ನಮ್ಗೊಂದು 10,000 ರೂಪಾಯಿ ಅಂತ ಪ್ರಾಫಿಟ್ ಬರುತ್ತೆ ಒಂದ್ ಮರಿಗೆ.
1: ಮತ್ತೆ ಇದರಿಂದ ಗೊಬ್ಬರ ಬರುತ್ತಲ್ಲ, ಗೊಬ್ಬರನ ಏನಾದ್ರೂ ಮಾರಾಟ ಮಾಡ್ತೀರಾ ಸರ್?
0: ಸರ್, ಗೊಬ್ಬರ ನಾನು ಒಂದು ಒಂದು ಒಂದು ಪುಟ್ಟಿನೂ ಹೊರ ಕೊಡಲ್ಲ ಸರ್. ಯಾಕೆಂದ್ರೆ ನಮ್ ಗೊಬ್ಬರ ನಮ್ ತೋಟಕ್ಕೆ ಬೇಕು, ನನಗೆ ಅಡಿಕೆಗೆ ಬೇಕು, ತೆಂಗಿಗೆ ಬೇಕು, ಜೋಳಕ್ಕೆ ಬೇಕು, ಉರುಳಿ ಅವರೆಗೆ ಬೇಕು, ಹಾಗಾಗಿ ಮಿಶ್ರ ಬೆಳೆ ಎಲ್ಲದಕ್ಕೂ ಬೇಕಾಗಿರೋದ್ರಿಂದ ನಾನು ಅದು ಪ್ರತಿ ಸಲ ಒಂದು ಪುಟ್ಟಿ ಗೊಬ್ಬರನೂ ಹೊರ ಕೊಡಲ್ಲ ಸರ್. ನಮ್ಗೆ ಬೇಕು, ನಮ್ದೇ ತೋಟಗಳು ಮೇವು, ನಮ್ದೇ ಗೊಬ್ಬರ ಸರ್. ಹಂಗಾಗಿ ಗಿಡಗಳು ಚೆನ್ನಾಗಿದಾವೆ ಸರ್, ಕೊಡ್ತಾ ಇಲ್ಲ ಸರ್.
1: ಈಗ ಈ ತೋಟಗಾರಿಕೆ ಬೆಳೆಗಳು ಮತ್ತೆ ಈ ಉಪಕಸಬು ಕುರಿ ಸಾಕಾಣಿಕೆ ಮಾಡೋದು ಒಳ್ಳೆ ಲಾಭ ತಂದು ಕೊಡ್ತಾ ಇದೆ. ಇದನ್ನ ಇನ್ನೂ ಏನಾದ್ರೂ ದೊಡ್ಡ ಪ್ರಮಾಣದಲ್ಲಿ ವಿಸ್ತಾರ ಮಾಡಬೇಕು, ಇನ್ನೂ ಹೆಚ್ಚು ಕುರಿಗಳು ಸಾಕಾಣಿಕೆ ಮಾಡ್ಬೇಕು ಅನ್ನೋದ್ರೆ ಏನಾದ್ರು ಆಸಕ್ತಿ ಇದೆಯಾ
0: ಸರ್? ನಾನು ನನ್ನ ಒಂದು ಥಿಂಕಿಂಗ್ ಇರೋದು, ಯಾರು ಮಾಡದೇ ಇರತಕ್ಕಂತ ಒಂದು ಇಂಡಸ್ಟ್ರಿ ಉದ್ಯಮ ಮಾಡಬೇಕು ಅಂತ ಇದ್ದೀನಿ. ಆ ಉದ್ಯಮ ಏನಪ್ಪ ಅಂತ ಹೇಳಿದ್ರೆ ಕುರಿದು ಒಂದು ಸಂಸ್ಥೆನೆ ಹುಟ್ಟಾಕ್ಬೇಕು ಅಂತೇಳಿ, ನಂತರ ಇದ್ರ ಪ್ರೊಸೆಸಿಂಗ್ ಯೂನಿಟ್ ಮಾಡಿ. ನನ್ನ ಮಗನ ಸ್ನೇಹಿತ ಇವತ್ತು ಜರ್ಮನಿಲಿ ಇದ್ದಾನೆ ಸರ್, ಜರ್ಮನಿಲಿ ಕೆಲಸ ಮಾಡ್ತಾ ಇದ್ದಾನೆ. ಪೋಲೆಂಡಲ್ಲಿ ನನ್ನ ಸ್ನೇಹಿತನ ಮಗ ಒಬ್ಬ ಇದ್ದಾನೆ, ಅವ್ರು ಹೋಟ್ಲ್ ಇಟ್ಕೊಂಡಿದ್ದಾರೆ. ಅವರೇನಾದರೂ ನನಗೆ ಟೈ ಅಪ್ ಮಾಡಿಕೊಂಡು ಅಥವಾ ನನ್ನ ಹತ್ರ ಪರ್ಚೇಸ್ ಮಾಡ್ತೀವಿ ಅಂತಂದರೆ, ನಾನು ಕುರಿನ ಪರ್ಚೇಸ್ ಮಾಡಿ, ನನ್ನ ಕುರಿ ಅಲ್ದಲೇ ಹೊರಗಡೆ ನನ್ನ ಸ್ನೇಹಿತರು ಮಾಡಿರ್ತಕ್ಕಂಥ ಕುರಿ ಫಾರ್ಮ್ಗಳಲ್ಲೂ ಸಹ ಕುರಿ ಪರ್ಚೇಸ್ ಮಾಡಿ ಅಲ್ಲಿಗೆ ನಾನು ಕಳಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ. ಅದು ಅವರ ಮೇಲೆ ಡಿಪೆಂಡ್ ಆಗಿದೆ ಸರ್. ಆ ಪೋಲೆಂಡಲ್ಲಿ ಇರ್ತಕ್ಕಂಥವ್ರು ಮತ್ತು ಜರ್ಮನಿ ಇಬ್ಬರು ಇರ್ತಕ್ಕಂಥವ್ರು, ಅವರಿಬ್ಬರು ಹೋಟ್ಲು ಮಾಡಿದ್ದಾರೆ ಸರ್, ಇಂಡಿಯನ್ ಹೋಟ್ಲು ಮಾಡಿದ್ದಾರೆ ಅಲ್ಲಿ. ಅಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಈಗ ನಂದು ರೇಟ್ ಏನು, ಅವ್ರ ರೇಟ್ ಏನು ಕುದುರಿ, ಆಮೇಲೆ ನನಗೆ ಅಲ್ಲಿಂದ ವರ್ಕೌಟ್ ಆಗುತ್ತೆ ಅಂತಕ್ಕಂಥ ಏನಾದರೂ ಮನದಟ್ಟ ಆದರೆ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದೀನಿ ಸರ್.
1: ಈಗ ಈ ಕೃಷಿಗೂ ಮತ್ತು ಉಪಕಸಬು ಮಾಡಲಿಕ್ಕೆಲ್ಲ ಸಾಕಷ್ಟು ಜನ ಬೇಕಾಗುತ್ತೆ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ದಾರೆ, ಯಾವ ರೀತಿ ಸಹಕಾರ ಸಿಗ್ತಾ ಇದೆ ನಿಮಗೆ?
0: ಸರ್, ನನಗೆ ಈಗ ಇವತ್ತು ಯಾಂತ್ರಿಕವಾಗಿರ್ತಕ್ಕಂಥ ಯುಗ ಇರೋದ್ರಿಂದ ನನ್ನ ಮನೆಯಲ್ಲಿ ಇರ್ತಕ್ಕಂಥದ್ದು ನಾನು ನನ್ನ ಮಕ್ಕಳಿಬ್ರು ಯಾರು ಬರ್ತಾ ಇಲ್ಲ, ಅವರಿಬ್ರು ಓದ್ತಾ ಇದ್ದಾರೆ. ಒಬ್ಬ ಈಗ PhD ಮಾಡಿ ಲೆಕ್ಚರರ್ ಆಗಿದ್ದಾರೆ, ಇನ್ನೊಬ್ರು ಈಗ LLB ಮಾಡ್ತಾ ಇದ್ದಾರೆ. ಈಗ ನನ್ನ ಕೆಲಸ ಮಾಡ್ತಾ ಇರೋನು ಈಗ ನನ್ನ ಅಳಿಯ ಒಬ್ಬ, ಜೊತೆಗೆ ಲೇಬರ್ಸ್ ಇರ್ತಾರೆ ಸರ್, ಯಾವಾಗಲೂ ಒಂದು ಇಬ್ರು ಇರ್ತಾರೆ. ಹಾಗಾಗಿ ಇದಕ್ಕೆ ನಂದು ಎಲ್ಲಾದು ಯಾಂತ್ರಿಕ, ಕೈಯಲ್ಲಿ ಏನು ಮಾಡಲ್ಲ. ನಾವು ಎಲ್ಲ ಮಿಷಿನರಿ, ಕಳೆ ಕಟ್ ಮಾಡೋದು ಮಿಷಿನರಿ, ಹೊಲ ಹೊಡೆಯೋದು ಮಿಷಿನರಿ, ಟ್ರ್ಯಾಕ್ಟ್ರು, ಹೀಗಿರೋದ್ರಿಂದ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಚ್ಚಿನ ಕೂಲಿಕಾರರು ಬೇಕಿಲ್ಲ ಸರ್. ಹಾಗಾಗಿ ನನಗೆ ಅಷ್ಟು ಕೂಲಿದು ಅಥವಾ ಹೊರಗಡೆ ಜನಗಳದ್ದು ಜಾಸ್ತಿ ಬೇಕು ಅಂತಕ್ಕಂಥದ್ದು ಏನು ಬಂದಿಲ್ಲ ಸರ್ ಇಲ್ಲಿವರೆಗೂ. ಹಾಗಾಗಿ ನನಗೆ ಅದನ್ನು ಕಷ್ಟ ಅನಿಸ್ತಿಲ್ಲ ಸರ್.
1: ಈ ಕೃಷಿ ಬದುಕು, ಈ ಉಪಕಸಬು, ಕುರಿ ಮೇಕೆ ಸಾಕಾಣಿಕೆ ಮಾಡೋದು, ಇದೆಲ್ಲ ಸಂತೋಷ ನೆಮ್ಮದಿ ತಂದು ಕೊಟ್ಟಿದೆಯಾ?
0: ತುಂಬ ಸಂತೋಷ ಕೊಟ್ಟಿದೆ ಸರ್ ಕೃಷಿಗೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ನಾವು ಯಾವುದೇ ಕೆಲಸ ಮಾಡಲಿ ಅದನ್ನು ನಾವು ಅಯ್ಯೋ ಕಷ್ಟಪ್ಪ ಅಂತಂದರೆ ಅದು ಕಷ್ಟನೇ ಸರ್. ನಾನು ಇದನ್ನು ಖುಷಿಯಿಂದ ಮಾಡ್ತಾ ಹೋದರೆ ಅದು ನಮಗೆ ಆದಾಯನೂ ತಂದು ಕೊಡುತ್ತೆ, ನೆಮ್ಮದಿನೂ ಕೊಡುತ್ತೆ, ಆರೋಗ್ಯನೂ ಕೊಡುತ್ತೆ ಸರ್.
1: ಸರ್, ನೀವು ಬ್ಯಾಂಕಲ್ಲೇ ಇದ್ದಿದ್ದರಿಂದ ನಿಮ್ಮನ್ನು ಪ್ರಶ್ನೆ ಕೇಳಬೇಕಾಗುತ್ತೆ. ನಮ್ಮ ರೈತರಿಗೆ ಬ್ಯಾಂಕಲ್ಲಿ ಯಾವ ಥರ ಯೋಜನೆಗಳು, ಸಾಲ ಸೌಲಭ್ಯಗಳು ಸಿಗ್ತವೆ, ಅದನ್ನ ಪಡ್ಕೊಳ್ಳೋದು ತುಂಬ ಕಷ್ಟ ಅಂತಾರೆ. ಏನಾದರೂ ಒಂದು ಸಾಲ ಸೌಲಭ್ಯಗಳು ನಮ್ಮ ಕೃಷಿಕರು ಬ್ಯಾಂಕ್ನಿಂದ, ಯಾಕೆ ಈ ಥರ ಸಮಸ್ಯೆಗಳನ್ನು ಎದುರಿಸ್ತಾರೆ ಸರ್?
0: ಸರ್, ಇದು ಸಮಸ್ಯೆಗಳನ್ನ ಎದುರಿಸ್ತಿರೋದು ಅವರು ಮಾಡ್ಕೊಂಡಿರ್ತಕ್ಕಂತ ಒಂದು ತಪ್ಪುಗಳಿಂದ. ಉದಾಹರಣೆಗೆ ರೈತರು ಏನ್ ಮಾಡ್ತಾರೆ, ಒಂದು ಬ್ಯಾಂಕಲ್ಲಿ ಸಾಲ ತಗೋತಾರೆ, ಆ ಸಾಲ ತಗೊಂಡು ಅವರು ಸರಿಯಾಗಿ ವಾಪಸ್ ಕಟ್ಟಿರಲ್ಲ, ಆನಂತರ ಅಲ್ಲಿ ಡಿಫಾಲ್ಟರ್ ಆಗಿರ್ತಾರೆ. ನಂತರ ಮತ್ತೆ ಅವ್ರು ಬೇರೆ ಬ್ಯಾಂಕಿಗೆ ಹೋಗ್ತಾರೆ. ಬೇರೆ ಬ್ಯಾಂಕಿಗೆ ಹೋದಾಗ ಇವಾಗ ಸಿಬಿಲ್ ರಿಪೋರ್ಟ್ ಬರುತ್ತೆ ಸರ್. ಸಿಬಿಲ್ ರಿಪೋರ್ಟ್ ಬಂದಾಗ ಏನೇಳುತ್ತೆ, ಅಲ್ಲಿ ಡಿಫಾಲ್ಟರ್ ಅಂತ ತೋರಿಸುತ್ತೆ. ಆ ಡಿಫಾಲ್ಟರ್ ಅಂತ ತೋರಿಸಿದಾಗ ಈಗಿನ ಒಂದು ಬ್ಯಾಂಕಿಂಗ್ ಸಾಲ ಕೊಡ್ತಕ್ಕಂಥ ರೀತಿ ಒಂದು ಪದ್ಧತಿಯಲ್ಲಿ ಸಿಬಿಲ್ ರಿಪೋರ್ಟ್ ಡಿಫಾಲ್ಟರ್ ಅಂತ ತೋರಿಸಿದಾಗ ಲೋನ್ ಪ್ರೊಸೆಸ್ಸೇ ಆಗಲ್ಲ ಸರ್. ಆ ಕಂಪ್ಯೂಟರ್ ಸಿಸ್ಟಮ್ ಮುಂದಕ್ಕೆ ಹೋಗಲ್ಲ, ಹಾಗಾಗಿ ಕೆಲವು ಜನಕ್ಕೆ ಅದು ಬರಲ್ಲ. ಎರಡನೇದು ಏನಾಗ್ತಾ ಇದೆ ಸರ್, ತಂದೆ ಅಥವಾ ಮುತ್ತಜ್ಜನ ಹೆಸರಿಗೆ ಜಮೀನು ಇರುತ್ತೆ, ಮಕ್ಕಳು ಅದನ್ನು ಇನ್ನೂ ಮಾಡ್ಕೊಂಡಿರಲ್ಲ ಅವ್ರ ಜೊತೆ ಹೆಸರಿಗೆ, ಅಥವಾ ಅವರಲ್ಲೇ ಡಿಸ್ಪ್ಯೂಟ್ ಇರುತ್ತೆ, ಅದು ಜಂಟಿ ಇರುತ್ತೆ. ಈಗ ಜಂಟಿ ಇದ್ದಾಗ ಏನಾಗುತ್ತೆ ಸರ್, ಅವ್ರೇನ್ ಮಾಡ್ತಾರೆ, ಒಬ್ಬ ಸೈನ್ ಮಾಡ್ತೀನಿ ಬ್ಯಾಂಕಿಗೆ ಸಾಲ ತಗತ್ತೀನಿ ಅಂತಾನೆ, ಇನ್ನೊಬ್ಬ ಬರಲ್ಲ, ಇನ್ನೊಬ್ಬ ಏನ್ ಮಾಡ್ತಾನೆ ನನಗೆ ಬೇಡ ಅಂತಾನೆ. ಹಾಗಾಗಿ ಒಬ್ಬ ಮಾರ್ಲಿಕ್ಕೆ ಹೋಗ್ತಾನೆ, ಇನ್ನೊಬ್ಬ ಮಾರೋದು ಬೇಡ ಅಂತಾನೆ, ಹಾಗಾಗಿ ಅವ್ರಿಗೆ ಬರಲ್ಲ. ಇನ್ನೊಂದು ಏನಾಗುತ್ತೆ ಸರ್, ಜಮೀನು ಇರುತ್ತೆ, ಎಲ್ಲ ಕರೆಕ್ಟ್ ಆಗಿರುತ್ತೆ, ಆದರೆ ಅವರು ವ್ಯವಸಾಯನೇ ಮಾಡಲ್ಲ, ಅವರು ಅಪಾಯಿಂಟ್ನಾಗಿರ್ತಾರೆ, ಅವ್ರದ್ದು ಎಲ್ಲೋ ಟೌನಾಗಿರ್ತಾರೆ, ಆದರೆ ಸಾಲ ತಗೊಳ್ಬೇಕು ಅಂತ ಹೋಗ್ತಾರೆ, ಆದರೆ ಅವರು ಜಮೀನಿಗೆ ಅಲ್ಲಿ ಹೋಗಲ್ಲ, ಅವ್ರ ಜಮೀನಾಗ ಅವ್ರು ಇರೋದೇ ಇಲ್ಲ, ಜಮೀನು ಕೆಲಸನೂ ಮಾಡಿಸಲ್ಲ, ಜಮೀನು ಹಾಳುಬಿದ್ದಿರುತ್ತೆ. ಇನ್ಸ್ಪೆಕ್ಷನ್ಗೆ ಹೋದಾಗ ಆ ಜಮೀನಲ್ಲಿ ಗಿಡ ಗೆಂಟಿ ಬೆಳ್ಕೊಂಡು ಆ ಜಮೀನೆಲ್ಲ ಹಾಳಾಗೋಗಿರುತ್ತೆ, ಹೀಗಾಗಿ ಅವ್ರಿಗೂ ಬರಲ್ಲ. ಹೀಗಾಗಿ ಏನಾಗುತ್ತೆ ಸರ್, ರೈತರು ಕೆಲಸ ಮಾಡೋರು ಭಾಳ ಜನ ಕಡಿಮೆ ಆಗ್ತಿದ್ದಾರೆ, ಹಂಗಾಗಿ ಸಾಲ ಸಿಗಲ್ಲ. ಸಾಲ ಸಿಗುತ್ತೆ, ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಕೊಟ್ಟರೆ ಎಲ್ಲರಿಗೂ ಸಾಲ ಸಿಗುತ್ತೆ. ಬ್ಯಾಂಕಲ್ಲಿ ಇವತ್ತು ರೈತರಿಗೆ ಸಾಲ ಕೊಡ್ತೀವಿ, ನೀವು ಬನ್ನಿ, ನಿಮ್ಮ ಉತ್ಪಾದನೆ ಜಾಸ್ತಿ ಮಾಡ್ಕೊಳ್ಳಿ, ಜಾಸ್ತಿ ಬೆಳೀರಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹಕಾರ ಕೊಡ್ತಾ ಇದೆ. ಆದರೆ ರೈತರು ಬಂದು ಅದನ್ನು ಸದುಪಯೋಗ ಪಡಿಸ್ಕೋಬೇಕು, ಅವರು ದಾಖಲಾತಿಗಳನ್ನ ಕೊಡಬೇಕು. ಏನು ದಾಖಲಾತಿ ಬೇಕಿಲ್ಲ ಸರ್?

0: ಮಿನಿಮಮ್ ದಾಖಲಾತಿ ಏನು? ಅವರ ಆಧಾರ್ ಕಾರ್ಡು, ಪಾನ್ ಕಾರ್ಡು, ನಂತರ ಜಮೀನಿನ ದಾಖಲೆಗಳು. ಜಮೀನಿನ ದಾಖಲೆಗಳು ಅಂದ್ರೆ ಯಾವುದು? ಪಹಣಿ, ಪಟ್ಟ, ಮ್ಯೂಟೇಷನ್ನು, ಪತ್ರ, ಕಂದಾಯ ರಸೀತಿ, ಆಮೇಲೆ ಬೋರ್ವೆಲ್ ಸರ್ಟಿಫಿಕೇಟು, ಹೀಗೆ ಇಷ್ಟೇ ಇವು ಕೊಡಬೇಕು. ಅಕಸ್ಮಾತ್ ಅವ್ರೇನಾದ್ರೂ ಟ್ರಾಕ್ಟರ್ ಖರೀದಿ ಮಾಡ್ತೀವಿ ಅಂದ್ರೆ ಟ್ರಾಕ್ಟರ್ ಕೊಟೇಷನ್ ಅದ್ರ ಜೊತೆಗೆ, ಅಥವಾ ಹಾರ್ವೆಸ್ಟರ್ ಖರೀದಿ ಮಾಡ್ತೀವಿ ಅಂದ್ರೆ ಹಾರ್ವೆಸ್ಟರ್ ಕೊಟೇಷನ್, ಅಥವಾ ಅವ್ರು ಪೈಪ್ ಲೈನ್ ಮಾಡ್ತೀವಿ ಅಂತಂದ್ರೆ ಪೈಪ್ ಲೈನ್ಗೆ ಬೇಕಾಗ್ತಕ್ಕಂಥ ಕೊಟೇಷನ್ಸು, ಅಥವಾ ಸಬ್ಮರ್ಸಿಬಲ್ ಮೋಟರ್ ಹಾಕ್ತೀವಿ ಅಂತಂದ್ರೆ ಸಬ್ಮರ್ಸಿಬಲ್ ಮೋಟರ್ನ ಕೊಟೇಷನ್ನು, ಹೀಗೆ ಜಮೀನಿನ ದಾಖಲಾತಿಗಳು. ಆನಂತರ ಆ ಜಮೀನಿನ ದಾಖಲಾತಿ ಜೊತೆಗೆ ಅವ್ರು ಏನು ಉದ್ಯೋಗ ಮಾಡ್ತಾರೆ ಅಂತಕ್ಕಂಥ ಅಥವಾ ಯಾವ ಕೆಲಸ ಮಾಡ್ತಾರತಕ್ಕಂಥ ಮಿಷಿನರಿಯ ಕೊಟೇಷನ್ಸ್ ಕೊಟ್ಟರೆ ಅವರಿಗೆ ಬ್ಯಾಂಕಿನಿಂದ ಸಾಲ ಸೌಲಭ್ಯ ಬಹಳ ಬೇಗ ಅತಿ ಜರೂರಾಗಿ ಸಿಗುತ್ತೆ. ಎಲ್ಲ ಬ್ಯಾಂಕುಗಳು ಕೊಡ್ತವೆ. ಆದರೆ ಜನ ಅದನ್ನು ಏನೋ ದೊಡ್ಡ ಒಂದು ಕಷ್ಟ ಅನ್ನೋ ಥರ ಮಾಡ್ತಾರೆ. ಹೋಗಿ ನೇರವಾಗಿ ಬ್ಯಾಂಕಿನ ಅಧಿಕಾರಿಗಳನ್ನ, ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರನ್ನ ಕಂಡುಬಿಟ್ಟು, ಸರ್ ನಮಗೆ ಏನೇನು ಚೆಕ್ ಲಿಸ್ಟ್ ಕೊಡಿ, ದಾಖಲಾತಿಗಳು ಕೊಡಿ ಅಂತ ಕೇಳಿದ್ರೆ ಅವರು ನೇರವಾಗಿ ಕೇಳಿದ್ರೆ ಸಾಕು, ಎಲ್ಲರೂ ಚೆಕ್ ಲಿಸ್ಟ್ ಕೊಡ್ತಾರೆ. ಆ ಚೆಕ್ ಲಿಸ್ಟ್ನ ಅವರು ಉಪಯೋಗಿಸ್ಕೋಬಹುದು. ಇತ್ತೀಚೆಗೆ ಏನಾಗಿದೆ, ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ದು ಒಂದು ರಾಷ್ಟ್ರೀಯ ಹೈನುಗಾರಿಕೆ ಮಿಷನ್ ಅಂತಕ್ಕಂಥದ್ದು ಮತ್ತು ಕುರಿ ಸಾಕಾಣಿಕೆ ಬಗ್ಗೆ ಒಂದು ಹೊಸ ಸ್ಕೀಮ್ ಬಂದಿದೆ. ಆ ಸ್ಕೀಮ್ ಮೊದಲು ಇತ್ತು, ಅದು ಮೊದಲು ನಬಾರ್ಡಿಂದ ಕೊಡ್ತಾ ಇದ್ರು, ಈಗ ಅದನ್ನ ಹೈನುಗಾರಿಕೆ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಕೊಡ್ತಾ ಇದ್ದಾರೆ, NLM EDP ಪ್ರೋಗ್ರಾಮ್ ಅಂತೇಳಿ. ಆ ಪ್ರೋಗ್ರಾಮ್ ಅಲ್ಲಿ ಅದನ್ನು ಸಹ ಇವಾಗ ತುಂಬಾ ಚೆನ್ನಾಗಿ ಇದೆ, ಅದನ್ನು ಉಪಯೋಗಿಸ್ಕೋಬೇಕು. ಅದು ಹೇಗೆ ಅಂತ ಹೇಳಿದ್ರೆ, ಇವತ್ತು 50% ಸಬ್ಸಿಡಿ ಇದೆ. 50% ಸಬ್ಸಿಡಿ ಅದು ಫ್ರಂಟ್ ಎಂಡ್ ಸಬ್ಸಿಡಿ. ಹೆಂಗಪ್ಪ ಅಂದ್ರೆ ಲೋನ್ ಸ್ಯಾಂಕ್ಷನ್ ಆಗುತ್ತಲ್ಲ, ಲೋನ್ ಸ್ಯಾಂಕ್ಷನ್ ಆದಾಗ ಅವರು ಫೌಂಡೇಶನ್ ಅಂತ ಹಿಡಿದ ಮುಗಿಯೋವರೆಗೂ ಅದ್ರ ಮಾರ್ಜಿನ್ ಎಷ್ಟಿದೆಯೋ ಅದ್ರ ಪ್ರಕಾರ, ಈಗ 100,000 ಖರ್ಚಾದ್ರೆ 50,000 ರೂಪಾಯಿ ಸಬ್ಸಿಡಿಯಿಂದ 50,000 ರೂಪಾಯಿ ಬ್ಯಾಂಕಿನ ಲೋನಿಂದ ಕಟ್ಕೊಂತ ಹೋಗಿ ಕ್ಲೋಸ್ ಮಾಡ್ಕೋಬೇಕು. ಹಾಗೆ ಮಾಡ್ಕೊಂತ ಹೋದ್ರೆ ಬ್ಯಾಂಕಿಂದ ತುಂಬಾ ಸಹಕಾರ ಇದೆ, ಅದನ್ನು ರೈತರು ಉಪಯೋಗಿಸ್ಕೋಬೇಕು.
1: ನೀವು ಹೇಳ್ದಂಗೆ ಸರಿಯಾದ ದಾಖಲಾತಿ ಕೊಡಬೇಕು ಮತ್ತು ವ್ಯವಹಾರ ಚೆನ್ನಾಗಿ ಇಟ್ಕೊಂಡಾಗ ಯಾವುದೇ ಬ್ಯಾಂಕುಗಳು ಇಲ್ಲ ಅನ್ನಲ್ಲ.
0: ಇಲ್ಲ ಅನ್ನಲ್ಲ ಸರ್, ಇಲ್ಲ ಅನ್ನಲ್ಲ, ಎಲ್ಲಾ ಬ್ಯಾಂಕುಗಳು ಸಹಕಾರ ಕೊಡ್ತಾವೆ ಸರ್.
1: ಸರ್, ಕೊನೆಯದಾಗಿ ನೀವು ನಿವೃತ್ತಿ ಜೀವನದಲ್ಲಿ ವಿಶ್ರಾಂತಿ ಪಡ್ಕೊಂಡಿರ್ಬೇಕಾದಂಥವ್ರು ಸಮಗ್ರ ಕೃಷಿ ಅಳವಡಿಸಿಕೊಂಡು ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರ, ಈಗ ಯುವಕರೆಲ್ಲ ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್?
0: ಸರ್, ಯುವಕರು ಏನಾಗಿದೆ ಅಂದ್ರೆ ಇವತ್ತು ಅವರು ಹಾಳಾಗೋದಕ್ಕೆ ತಂದೆ ತಾಯಿಗಳೇ ಕಾರಣ. ಯಾಕೆ ಅಂತ ಹೇಳಿದ್ರೆ ಅವರು ಹಳ್ಳಿಲಿ ವಾಸ ಮಾಡ್ತಾರೆ ತಂದೆ ತಾಯಿಗಳು, ಮಕ್ಕಳಿಗೋಸ್ಕರ ಟೌನ್ನಲ್ಲಿ ಮನೆ ಕಟ್ತಾರೆ. ಅವ್ರೇನಾಗತ್ತೆ, ಮಕ್ಕಳಿಗೆ ತಮ್ಮ ಬೆಳವಣಿಗೆಯಿಂದನೇ ಅಗ್ರಿಕಲ್ಚರ್ ಬಗ್ಗೆ ನಿರಾಸಕ್ತಿ ಮೂಡಿಸ್ತಾ ಇದ್ದಾರೆ. ಬರೀ ಕಾನ್ವೆಂಟ್, ಅವ್ರು ಓದೋದು, ಬೆಳಿಗ್ಗೆ ಎದ್ದೇಳೋದು, ಡ್ರೆಸ್ ಹಾಕೊಳ್ಳೋದು, ಹೋಗೋದು, ಬರೋದು. ಅವರಿಗೆ ಒಂದು ಎಮ್ಮೆದ ಸಗಣಿ ತೆಗೆಯೋದು ಗೊತ್ತಿಲ್ಲ, ಎಮ್ಮೆ ಕಸ ಹೊಡಿಯೋದು ಗೊತ್ತಿಲ್ಲ, ಎಮ್ಮೆ ಅಂದ್ರೆ ಹೆಂಗಿರುತ್ತೆ, ಹಸು ಅಂದ್ರೆ ಹೆಂಗಿರುತ್ತೆ, ಕುರಿ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ, ಬರೀ ಪೇಪರ್ಲ್ಲಿ ನೋಡಿರ್ತಾರೆ. ಆವಾಗ ಏನಾಗುತ್ತೆ, ಆಟೋಮೆಟಿಕಲಿ ಅವ್ರಿಗೆ ಬರಲ್ಲ. ಗಿಡವಾಗಿ ಬಗ್ಗದ್ದು ಮರವಾದಾಗ ಬಗ್ಗೀತೆ ಅನ್ನೋ ರೀತಿ ಚಿಕ್ಕದಾಗಿ ಇಲ್ಲೇ ಇರತಕ್ಕಂತ ಆಸಕ್ತಿ ವಯಸ್ಸಾದ್ಮೇಲೆ ಬರಲ್ಲ. ಈಗ ಎಕ್ಸಾಂಪಲ್ಲು, ಇವತ್ತು ಒಂದು ಹಳ್ಳಿಲಿ ಕೆಲಸ ಮಾಡ್ಕೊಂಡಿದ್ರೆ, ಅವನು ತೋಟದಲ್ಲೇ ಕೆಲಸ ಮಾಡಿದ್ರೆ 100,000 ರೂಪಾಯಿ ತಿಂಗಳಿಗೆ ದುಡಿಬಹುದು. ಅವನು 10,000 ರೂಪಾಯಿಗೋಸ್ಕರ ಪೆಟ್ರೋಲ್ ಬಂಕ್ನ ಪೆಟ್ರೋಲ್ ಹಾಕ್ತಾನೆ ಹೋಗಿ ಬೆಂಗಳೂರಲ್ಲಿ. ಹಾಗಾಗಿ ಏನಾಗಿದೆ, ಯುವಕರು ಹಾಳಾಗ್ಲಿಕ್ಕೆ ಅವರ ತಂದೆ ತಾಯಿಗಳೇ ಕಾರಣ. ನೆಕ್ಸ್ಟ್ ಏನಾಗುತ್ತೆ, ಅವ್ರ ಜಮೀನು ಹಾಳಾಗುತ್ತೆ, ಅವ್ರ ಮನೆನೂ ಹಾಳಾಗುತ್ತೆ. ಅವನು ಪೆಟ್ರೋಲ್ ಹಾಕ್ತಾನೆ, ನಾಳೆ ಪೆಟ್ರೋಲ್ ಬಂಕ್ ಕ್ಲೋಸ್ ಮಾಡಿದರೆ ಬೀದಿ ಪಾಲಾಗ್ತಾನೆ. ದಯವಿಟ್ಟು ರೈತರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು, ಮಕ್ಕಳನ್ನ ತಮ್ಮ ಕೃಷಿ ಮತ್ತು ತಮ್ಮ ಒಂದು ಆದಾಯದ ಮೂಲದ ಬಗ್ಗೆ ಒಂದು ಉತ್ತೇಜನ ಕೊಡಬೇಕು ಅಂತ ನನ್ನ ಒಂದು ವಿನಂತಿ.
1: ಸರ್, ನಿವೃತ್ತ ಬದುಕು ಮತ್ತೆ ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಿದೆಯಾ ನಿಮಗೆ?
0: ಹೌದು ಸರ್, ತಂದ್ಕೊಟ್ಟಿದೆ.
1: ಸಂತೋಷವಾಗಿದ್ದೀರಾ?
0: ಸಂತೋಷವಾಗಿದ್ದೀನಿ,
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ಬಂದ್ಬಿಟ್ಟು ಸಮಗ್ರ ಕೃಷಿ ಅನುಭವಗಳನ್ನು ನಮ್ಮ ಕೃಷಿಕರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ ಸರ್.
2: ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಹಾಗೂ ಕೃಷಿ ಸಾಕಾಣಿಕೆಯಲ್ಲಿನ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ನಿವೃತ್ತ ಬ್ಯಾಂಕ್ ಅಧಿಕಾರಿ ಹಾಗೂ ಪ್ರಗತಿಪರ ಕೃಷಿಕರಾದ ಕೆ ಸೋಮಶೇಖರ್ ಅವರೊಂದಿಗೆ ಸಂದರ್ಶನ ಕೇಳಿದರೆ, ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ.
3: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನೂನ ಪೀಸ್ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರು ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
4: RBI ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಇದೀಗ ರೈತರಿಗಾಗಿ ಸಲಹೆ.
7: ಎಲ್ರಿಗೂ ನಮಸ್ಕಾರ.
4: ನನ್ನ ಹೆಸರು ಡಾಕ್ಟರ್ ಶಾಂತನಗೌಡ ಅಂತ, ಸಹಾಯಕ ಪ್ರಾಧ್ಯಾಪಕ

0: ಸೇವಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ. ಈ ದಿನದ ವಿಷಯ ಸ್ಪಾನ್ ಮರಿಗಳನ್ನು ಬಿತ್ತುವುದು ಹೇಗೆ, ಮೀನು ಮರಿಗಳಿಗೆ ಆಹಾರವನ್ನು ಹೇಗೆ ನೀಡಬೇಕು, ಅದರ ಬಗ್ಗೆ ಒಂದು ಮಾಹಿತಿ ಕೊಡಲು ಇಷ್ಟಪಡುತ್ತೇನೆ. ಮತ್ತೆ ಸ್ಪಾನ್ ಮರಿಗಳನ್ನು ಬಿತ್ತುವುದು ಹೇಗೆ, ಹೇಗೆ ನಾವು ಸ್ಟಾಕ್ ಮಾಡ್ತೀವಿ ನೀರಿನಲ್ಲಿ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಸ್ಪಾನ್ ಮರಿಗಳನ್ನು ಅವುಗಳ ಉತ್ಪಾದನಾ ಕೇಂದ್ರದಿಂದ, ಅಂದ್ರೆ ನಾವು ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ BRP ಅಂತ ಏನಿದೆಯಲ್ಲ ಭದ್ರಾವತಿಯಲ್ಲಿ, ಆ ಕೇಂದ್ರದಿಂದ ಗಾಳಿ ತುಂಬಿದ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ, ಅಂದರೆ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಆಕ್ಸಿಜನ್ ಫಿಲ್ ಮಾಡಿ ತದನಂತರ ಸುಮಾರು 10 ನಿಮಿಷಗಳ ಕಾಲ ತೇಲಲು ಬಿಡಬೇಕು. ಅಂದರೆ ಆ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ತಂದುಬಿಟ್ಟು ಆ ನೀರಿನಲ್ಲಿ ನಾವು ಯಾವ ಕೆರೆಗೆ ನೀವು ಬಿಡಬೇಕು ಅಂತಿದ್ದೀರೋ ಆ ಕೆರೆಯಲ್ಲಿ ಆ ಪ್ಲಾಸ್ಟಿಕ್ಗಳನ್ನು ತೇಲಲು ಬಿಡಬೇಕು. ಒಂದು 10-15 ನಿಮಿಷ ತೇಲಲು ಬಿಡಬೇಕು. ನಂತರ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿರುವ ಮೀನು ಮರಿಗಳನ್ನು ನಿಧಾನವಾಗಿ ಪಾಲನಾ ಕೊಳಗಳಿಗೆ ಬಿಡೋದು ಸರಿಯಾದ ಒಂದು ಕ್ರಮ. ಇದು ಒಂದು ಪ್ರೊಸೀಜರ್, ಅದು ಹೇಗೆಂದರೆ ಆ ಟೆಂಪರೇಚರ್ ಉಷ್ಣಾಂಶ ಅಡ್ಜಸ್ಟ್ ಆಗುತ್ತೆ. ಈ ವಿಧಾನದಿಂದ ಮೀನು ಮರಿಗಳು ನೀರಿನ ಉಷ್ಣಾಂಶದ ಏರುಪೇರುಗಳಿಗೆ ಹುಗ್ಗಿಕೊಳ್ಳಲು ಆರಂಭಿಸುತ್ತವೆ. ಇಲ್ಲವಾದಲ್ಲಿ ಸ್ಪಾನ್ ಮರಿಗಳು ವಿಪತ್ತಿಗೆ ತುತ್ತಾಗುವ ಸಂಭವ ಉಂಟಾಗುತ್ತೆ, ಅಂದರೆ ಮೊರ್ಟಾಲಿಟಿ ಜಾಸ್ತಿಯಾಗಿ ಕಂಡುಬರುತ್ತದೆ. 1 ಹೆಕ್ಟೇರ್ ಪ್ರದೇಶಕ್ಕೆ, ಅಂದರೆ 1 ಹೆಕ್ಟೇರ್ ಅಂದರೆ 2.5 ಎಕರೆಗೆ 40-50 ಲಕ್ಷ ಸ್ಪಾನ್ ಮೀನು ಮರಿಗಳನ್ನು ಬಿತ್ತಬಹುದು. ಅಂದರೆ ನೀವು BRP ಏನು ತರ್ತಿರೋ ಆ ನಂಬರು 40-50 ಲಕ್ಷ 1 ಹೆಕ್ಟೇರಿಗೆ ನೀವು ಸ್ಟಾಕ್ ಮಾಡ್ಕೋಬಹುದು. ಅಂದರೆ 1 ಎಕರೆಗೆ 20-25 ಲಕ್ಷದವರೆಗೂ ನೀವು ಸ್ಟಾಕ್ ಮಾಡ್ಕೋಬಹುದು. ಇದು ಒಂದು ನಮ್ಮದು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಇದು ಅಂದರೆ 1 ಮೀಟರ್ ಸ್ಕ್ವೇರ್ಗೆ 400-500 ಸ್ಪಾನ್ ಮರಿಗಳು, ಸ್ಪಾನ್ ಅಂತಂದರೆ ಒಂದು 1/2 ಸೆಂಟಿಮೀಟರ್ ಸೈಜಲ್ಲಿ ಇರ್ತವೆ. ಸೊ ಈ ಥರದ ಮರಿಗಳನ್ನು 20-25 ಲಕ್ಷ 1 ಎಕರೆಗೆ ನೀವು ಸ್ಟಾಕ್ ಮಾಡ್ಕೋಬಹುದು. ನಂತರ ಸ್ಪಾನ್ ಮರಿಗಳಿಗೆ ಆಹಾರವನ್ನು ಹೇಗೆ ನೀಡಬಹುದು, ನೈಸರ್ಗಿಕ ಆಹಾರದ ಜೊತೆಗೆ, ಅಂದರೆ ನ್ಯಾಚುರಲ್ ಆಹಾರ ಏನು ಬರುತ್ತೋ ಕೆರೆಗಳಲ್ಲಿ ಕೊಳಗಳಲ್ಲಿ, ಅದರಲ್ಲಿ 2 ತರಹದ ನೈಸರ್ಗಿಕ ಆಹಾರಗಳು ಬರುತ್ತೆ. ಒಂದು ಫೈಟೋಪ್ಲಾಂಕ್ಟನ್, ಇನ್ನೊಂದು ಝೂಪ್ಲಾಂಕ್ಟನ್. ನೈಸರ್ಗಿಕದ ಆಹಾರದ ಜೊತೆಗೆ ಇದರ ಜೊತೆಗೆ ಮೀನು ಮರಿಗಳ ಶೀಘ್ರ ಬೆಳವಣಿಗೆ, ಫಾಸ್ಟ್ ಡೆವಲಪ್ಮೆಂಟ್ಗೆ ಶೇಂಗಾ ಹಿಂಡಿಯ ಹಾಲನ್ನು ದಿನಕ್ಕೆ 3 ಬಾರಿಯಂತೆ 1-2 ದಿನ ಆಹಾರವಾಗಿ ನೀಡಬೇಕು. ನಂತರ ಅಕ್ಕಿ ತೋಳನ್ನು 1:1, ಅಂದರೆ 500 ಗ್ರಾಮ್ ಶೇಂಗಾ ಹಿಂಡಿ ಆದರೆ 500 ಗ್ರಾಮ್ ಅಕ್ಕಿ ತೋಳನ್ನು 1:1 ಪ್ರಮಾಣದಲ್ಲಿ ನೆನೆಸಿ ಪ್ರತಿದಿನ ಮೀನು ಮರಗಳಿಗೆ 100, 200 ಮತ್ತು 400 ಕ್ರಮವಾಗಿ ಫಸ್ಟ್ 5 ಡೇಸ್, ಸೆಕೆಂಡ್ 5 ಡೇಸ್, ದೆನ್ ಥರ್ಡ್ 5 ಡೇಸ್ ಈ ಥರ ನೀವು ಕೊಡ್ತಾ ಹೋಗಬೇಕಾಗ್ತದೆ. ಗುಣಾತ್ಮಕ ಆಹಾರ ತಯಾರಿಸಲು ವಿವಿಧ ಆಹಾರ ಪದಾರ್ಥಗಳನ್ನು ಸಹ ನೀವು ಉಪಯೋಗಿಸ್ಬೋದು. ವಿವಿಧ ಆಹಾರ ಪದಾರ್ಥಗಳಾದ ಮೀನಿನ ಹುಡಿ, ಅಂದರೆ ಫಿಶ್ ಮೀಲ್ ಅಂತ ಏನು ಹೇಳ್ತೀವಿ ಅದು, ಮತ್ತು ಸೋಯಾಬೀನ್ ಮೀಲು, ರಾಗಿ ಹಿಟ್ಟು ಮುಂತಾದ ಪದಾರ್ಥಗಳನ್ನು ನಿಗದಿತ ಅನುಪಾತದಲ್ಲಿ ಬೆರೆಸಿ, ಅಂದರೆ ಒಂದು ಸ್ಟ್ಯಾಂಡರ್ಡ್ ರೇಷಿಯೋದಲ್ಲಿ ನೀವು ಬೆರೆಸಿ ನೀವು ಮೀನು ಮರಿಗಳಿಗೆ ಆಹಾರವಾಗಿ ಕೊಡಬಹುದು. ಅದಲ್ಲದೆ ಲವಣಾಂಶ ಮತ್ತು ಜೀವಸತ್ವಗಳನ್ನು ಸಹ ಬೆರೆಸಿ ತಯಾರಿಸಿದ ಕೃತಕ ಆಹಾರವನ್ನು ಸಹ ಸ್ಪಾನ್ ಮರಿಗಳಿಗೆ ದಿನನಿತ್ಯ ಒದಗಿಸಬಹುದು. ಈ ಆಹಾರದಲ್ಲಿ, ಅಂದರೆ ನೀವೆಲ್ಲ ಈ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ಗಳನ್ನು ಏನು ಮಿಕ್ಸ್ ಮಾಡಿ ಕೊಡ್ತಿರಲ್ಲ, ಆ ಆಹಾರದಲ್ಲಿ 35-40% ಪ್ರೋಟೀನ್ ಇರುತ್ತದೆ. ಸೊ 35-40% ಪ್ರೋಟೀನ್ ಇದ್ದರೆ ಒಳ್ಳೆಯ ಬೆಳವಣಿಗೆ ಬರುತ್ತೆ, ಒಳ್ಳೆಯ ಸರ್ವೈವಲಿಟಿ ಸಹ ಬರುತ್ತೆ. ಈ ಆಹಾರದ ಬಳಕೆಯಿಂದ ಮೀನು ಮರಿಗಳ ಸದೃಢ ಬೆಳವಣಿಗೆ ಮತ್ತು ಹೆಚ್ಚಿನ ಬದುಕುವಿಕೆಯನ್ನು ಕಂಡುಕೊಳ್ಳಲಾಗುತ್ತದೆ. ಬಗ್ಗೆ ಅತಿ ಹೆಚ್ಚು ಮಾಹಿತಿ ಬೇಕಾದರೆ ನನ್ನ ಮೊಬೈಲ್ ನಂಬರು 8437511351. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದ್ರಿ. ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ BP, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇದೀಗ ಒಂದು ಜನಪದ ಗೀತೆ ಕೇಳೋಣ.

0: ಜನಪದ ಗೀತೆ ಕೇಳಿದ್ರಿ.
1: ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು. ನಂತರ 7:45 ಭಾಷಣ, ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ ಆಲಿಸುವರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ, ಸರ್ವಪಕ್ಷಗಳ ಸಹಕಾರ ಕೋರಿದ ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39% ಕಡಿಮೆ, ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ, ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ, ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಇಂದು ಸಂಸತ್ ಭವನದಲ್ಲಿ ಸರ್ವಪಕ್ಷಗಳ ಸಭೆ ನಡೆಸಿದೆ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ನಾಯಕರಾದ ಕಿರಣ್ ರಿಜಿಜು, ಜಗತ್ ಪ್ರಕಾಶ್ ನಡ್ಡಾ, ಅರ್ಜುನ್ ರಾಮ್ ಮೇಘಾವಾಲ್ ಮತ್ತು ಡಾ ಎಲ್ ಮುರುಗನ್ ಹಾಜರಿದ್ದರು. ಅಪ್ನಾದಳ್ ನಾಯಕರಾದ ಅನುಪ್ರಿಯಾ ಪಟೇಲ್, ಜೆಡಿಯು ನಾಯಕ ಸಂಜಯ್ ಝಾ, ಟಿಡಿಪಿ ನಾಯಕ ಲಾವು ಶ್ರೀಕೃಷ್ಣ ದೇವರಾಯಲು, ಕಾಂಗ್ರೆಸ್

0: ನಾಯಕ ಜೈರಾಮ್ ರಮೇಶ್, ಸಮಾಜವಾದಿ ಪಕ್ಷದ ನಾಯಕ ಧರ್ಮೇಂದ್ರ ಯಾದವ್ ಸೇರಿದಂತೆ 40 ಪಕ್ಷಗಳ 50ಕ್ಕೂ ಹೆಚ್ಚು ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸಂಸತ್ತಿನ ಸುಗಮ ಕಲಾಪಕ್ಕಾಗಿ ಪ್ರಮುಖ ವಿಷಯಗಳ ರಚನಾತ್ಮಕ ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡಿದರು.
1: There are various demands by various political parties for discussion. We have said that let parliament function smoothly. Exactly what are the issues to be discussed? That has to be decided in the business advisory committee.

0: ಎನ್ಸಿಪಿಐ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಭಾಗವಹಿಸಿರುವ ನೋಂದಾಯಿತ ಪಕ್ಷವಾಗಿದ್ದು ಇತ್ತೀಚೆಗೆ ಹಲವಾರು ಬಂಡಾಯ ತೃಣಮೂಲ ಕಾಂಗ್ರೆಸ್ ಸಂಸದರು ಇದಕ್ಕೆ ಸೇರ್ಪಡೆಯಾಗಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಟಿಎಂಸಿ ಸಂಸದೆ ಮಹುಮಾ ಮೈತ್ರಾ, ಎನ್ಸಿಪಿಐ ಮಾನ್ಯತೆ ಪಡೆದ ಸಂಸದೀಯ ಪಕ್ಷವಲ್ಲ ಎಂದು ಅವರು ಆರೋಪಿಸಿದರು. ಸರ್ವಪಕ್ಷ ಸಭೆಯ ಸಮಯದಲ್ಲಿ ವಿರೋಧ ಪಕ್ಷಗಳ ಪ್ರತಿಭಟನೆಯನ್ನು ಎನ್ಸಿಪಿಐ ನಾಯಕ ಸುದೀಪ್ ಬಂಡೋಪಾಧ್ಯಾಯ ಟೀಕಿಸಿದರು. ಎನ್ಡಿಎಯಲ್ಲಿ ಈಗ ಎನ್ಸಿಪಿಐ ಎರಡನೇ ಅತಿದೊಡ್ಡ ಪಕ್ಷವಾಗಿದೆ ಎಂದು ಅವರು ಹೇಳಿದರು. ಈ ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳನ್ನು ಚರ್ಚಿಸಲು ಸರ್ಕಾರ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರ ಕೋರಿದ್ದು, ಅಧಿವೇಶನ ನಾಳೆ ಆರಂಭವಾಗಿ ಮುಂದಿನ ತಿಂಗಳು 13ರವರೆಗೆ ನಡೆಯಲಿದೆ. ನವದೆಹಲಿಯಲ್ಲಿ ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಜಾಂಜಿಬಾ ಅಧ್ಯಕ್ಷ ಡಾ ಹುಸೇನ್ ಅಲಿ ವೈನಿ ಭೇಟಿಯಾದರು. ಉಭಯ ನಾಯಕರು ಭಾರತ ತಾಂಜೇನಿಯಾ ನಡುವಿನ ಬಾಂಧವ್ಯದ ಪರಾಮರ್ಶೆ ನಡೆಸಿದರು ಮತ್ತು ಸಹಯೋಗದ ಹೊಸ ಅವಕಾಶಗಳನ್ನು ಅನ್ವೇಷಿಸಿದರು. ಜಾಂಜಿಬಾ ಟಾಂಜೇನಿಯಾದ ಅರೆ ಸ್ವಾಯತ್ತ ಪ್ರದೇಶವಾಗಿದೆ. ಭಾರತ ಟಾಂಜೇನಿಯಾ ಪಾಲುದಾರಿಕೆಯನ್ನು ಮತ್ತು ಶತಮಾನಗಳಷ್ಟು ಹಳೆಯದಾದ ಸಾಗರ, ಸಾಂಸ್ಕೃತಿಕ ಮತ್ತು ಜನರ ನಡುವಿನ ಬಾಂಧವ್ಯಗಳಲ್ಲಿ ಬೇರೂರಿರುವ ವಿಶೇಷ ಸಂಬಂಧವನ್ನು ಸಭೆ ಪುನರುಚ್ಚರಿಸಿದೆ ಎಂದು ಉಪರಾಷ್ಟಪತಿ ಹೇಳಿದ್ದಾರೆ. ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ ಪಾಲುದಾರಿಕೆ, ಪ್ರವಾಸೋದ್ಯಮ, ನೀಲಿ ಆರ್ಥಿಕತೆ, ಶಿಕ್ಷಣ, ತಂತ್ರಜ್ಞಾನ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಬಗ್ಗೆ ಉಭಯ ನಾಯಕರು ಚರ್ಚಿಸಿದರು. ಚೆನ್ನೈನಲ್ಲಿರುವ ಐಐಟಿ ಮದ್ರಾಸ್ ಕ್ಯಾಂಪಸ್ಗೆ ಭೇಟಿ ನೀಡಿದ ಬಗ್ಗೆ ಅಧ್ಯಕ್ಷ ಡಾ ಹುಸೇನ್ ಸಂತಸ ವ್ಯಕ್ತಪಡಿಸಿದರು. ದ್ವಿಪಕ್ಷೀಯ ಶೈಕ್ಷಣಿಕ ಸಹಕಾರದಲ್ಲಿ ಹೆಗ್ಗುರುತಿನ ಉಪಕ್ರಮವಾದ ಐಐಟಿ ಮದ್ರಾಸ್ ಜಂಜಿಬಾ ಕ್ಯಾಂಪಸ್ ಅನ್ನು ಸ್ಥಾಪಿಸುವಲ್ಲಿ ಭಾರತದ ಬೆಂಬಲವನ್ನು ಶ್ಲಾಘಿಸಿದರು. ಇದಕ್ಕೂ ಮುನ್ನ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಬೆಳಗ್ಗೆ ಅಧ್ಯಕ್ಷ ಡಾ ಹುಸೇನ್ ಅಲಿ ಅವರನ್ನು ಭೇಟಿ ಮಾಡಿದರು. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಶಬ್ದ ಸಂಗ್ರಹಾಲಯವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ ಮಾಡಿದರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಅಮಿತ್ ಶಾ, ಭಾಷೆಯ ಮೂಲ ಶಬ್ದಗಳಾಗಿದ್ದು ಭಾಷೆಯಿಂದ ಮಾತ್ರ ಸೂಕ್ತ ಅಭಿವ್ಯಕ್ತಿ ಸಾಧ್ಯ. ದೇಶದ ಸಂಸ್ಕೃತಿಗೆ ಇಂದು ಮಹತ್ವದ ದಿನವಾಗಿದೆ. ಈ ಸಂಗ್ರಹಾಲಯ ನಮ್ಮ ದೇಶದ ವಿಶಾಲ ಸಂಸ್ಕೃತಿಯನ್ನು ಪರಿಚಯಿಸಲಿದೆ ಎಂದರು. ವಿಸ್ತಾರವಾದ ವಿಚಾರಧಾರೆಯನ್ನು ಹೊಂದಿರುವ ಭಾರತೀಯ ಸಂಸ್ಕೃತಿ ಯಾವುದೇ ಚಿಂತನೆಗಳ ಮೇಲೆ ಎಂದಿಗೂ ಒತ್ತಡವನ್ನು ಹೇರಿಲ್ಲ, ನಿರಂತರವಾಗಿ ಹೊಸ ವಿಚಾರಧಾರೆಯನ್ನು ಸ್ವೀಕರಿಸಿ ತನ್ನದನ್ನಾಗಿಸಿಕೊಂಡಿದೆ ಎಂದು ಅವರು ಹೇಳಿದರು. ಶಬ್ದ ಸಂಗ್ರಹಾಲಯ ದೇಶದ ಬಹುಭಾಷಿಕ ಚೈತನ್ಯವನ್ನು ಬಿಂಬಿಸಲಿದ್ದು, ವೈಜ್ಞಾನಿಕ ರೂಪದಲ್ಲಿ ಶಬ್ದಗಳ ಪರಿಚಯ ಮಾಡಿಸುತ್ತದೆ. ಶಬ್ದಗಳನ್ನು ದೃಶ್ಯ, ಶ್ರವ್ಯ, ಸ್ಪರ್ಶ ಮತ್ತು ಅನುಭವದ ಮೂಲಕ ಅರ್ಥ ಮಾಡಿಸುತ್ತದೆ. ಮುಂದಿನ ಪೀಳಿಗೆಗೆ ಶಬ್ದಗಳ ಮಹತ್ವವನ್ನು ತಲುಪಿಸುವ ಕಾರ್ಯ ಶ್ಲಾಘನೀಯ ಎಂದು ವಿವರಿಸಿದರು. ವಿದ್ಯಾರ್ಥಿಗಳು ಗ್ರಂಥಾಲಯಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು, ಭಾಷೆಗಳನ್ನು ಅರ್ಥೈಸಿಕೊಂಡು ಉಚ್ಚಾರವನ್ನು ಸ್ಪಷ್ಟಪಡಿಸಿಕೊಂಡು ಉತ್ತಮ ಅಭಿವ್ಯಕ್ತಿಯನ್ನು ರೂಢಿಸಿಕೊಳ್ಳಬೇಕು ಎಂದು ಸಚಿವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39ರಷ್ಟು ಕಡಿಮೆಯಾಗಿದ್ದು ತೀವ್ರ ಬರ ಪರಿಸ್ಥಿತಿ ತಲೆದೋರಿದೆ. ಇಲ್ಲಿಯವರೆಗೆ ಮಲೆನಾಡಿನಲ್ಲಿ ಅತ್ಯಧಿಕ ಶೇಕಡಾ 43ರಷ್ಟು ಮಳೆ ಕೊರತೆಯಾಗಿದ್ದರೆ, ಕರಾವಳಿಯಲ್ಲಿ ಶೇಕಡಾ 35 ಹಾಗೂ ಒಳನಾಡಿನಲ್ಲಿ ಸರಾಸರಿ ಶೇಕಡಾ 32ರಷ್ಟು ಕೊರತೆ ದಾಖಲಾಗಿದೆ. ಇದರಿಂದಾಗಿ ರಾಜ್ಯದ 26 ಜಿಲ್ಲೆಗಳ ಒಟ್ಟು 178 ತಾಲೂಕುಗಳ

0: ಭಾಗಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಗರಿಷ್ಠ ಅಂದರೆ ಶೇಕಡ 67% ಮಳೆ ಕೊರತೆ ಕಂಡುಬಂದಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹ ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡ 40% ಕುಸಿದಿದೆ. ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯಗಳಲ್ಲಿ ಶೇಕಡ 23% ನೀರಿದ್ದು ಬಿತ್ತನೆ ಕಾರ್ಯದಲ್ಲೂ ಗಣನೀಯ ಹಿನ್ನಡೆಯಾಗಿದೆ. ಮಳೆ ಕೊರತೆಯಿಂದ ರಾಜ್ಯದ 539 ಗ್ರಾಮ ಪಂಚಾಯಿತಿಗಳು ಹಾಗೂ 17 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ತಂಡವಾಗಿ ಒಗ್ಗಟ್ಟಿನಿಂದ ಕ್ಷೇತ್ರ ಮಟ್ಟದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಗೋವಾ ಶಾಸಕಿ ಮತ್ತು ಮಾಜಿ ಕಂದಾಯ ಸಚಿವರಾದ ಜೆನ್ನಿಫರ್ ಮಾನ್ಸೆರಾಟೆ ದೀರ್ಘಾವಧಿ ಅನಾರೋಗ್ಯದ ಬಳಿಕ ಇಂದು ನಿಧನರಾದರು. ಕಂದಾಯ ಸಚಿವ ಅಟನಾಸಿಯೋ ಮಾನ್ಸೆರಾಟೆ ಅವರ ಪತ್ನಿಯಾದ ಜೆನ್ನಿಫರ್ ಮಾನ್ಸೆರಾಟೆ 3 ಬಾರಿ ಗೋವಾ ಶಾಸಕಾಂಗ ಸಭೆಗೆ ಆಯ್ಕೆಯಾಗಿದ್ದರು. ಅವರು ಪ್ರಮೋದ್ ಸಾವಂತ್ ನೇತೃತ್ವದ ಸರ್ಕಾರದ ಏಕೈಕ ಮಹಿಳಾ ಸಚಿವರಾಗಿದ್ದರು. ಜುಲೈ 2019 ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ 10 ಕಾಂಗ್ರೆಸ್ ಶಾಸಕರ ಪೈಕಿ ಜೆನ್ನಿಫರ್ ಮಾನ್ಸೆರಾಟೆ ಕೂಡ ಒಬ್ಬರು. ಭಾರತವು ಲಡಾಖ್ನ ಪ್ಯೂಗಾ ವ್ಯಾಲಿಯಲ್ಲಿ ತನ್ನ ಮೊದಲ ಜಿಯೋಥರ್ಮಲ್ ಕೊಳವೆ ಬಾವಿಗಳ ಕಾರ್ಯನಿರ್ವಹಣೆಯನ್ನು ಆರಂಭಿಸಿದೆ ಎಂದು ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇದು ದೇಶದ ಮೊದಲ 1 ಮೆಗಾವ್ಯಾಟ್ ಭೂಶಾಖದ ವಿದ್ಯುತ್ ಯೋಜನೆಯಾಗಿದ್ದು ಸಮುದ್ರ ಮಟ್ಟಕ್ಕಿಂತ 14,000 ಅಡಿಗಳಿಗಿಂತ ಹೆಚ್ಚು ಎತ್ತರದ ಪ್ರದೇಶದಲ್ಲಿ 1,000 ಮೀಟರ್ ಆಳದಲ್ಲಿ ಕೊರೆಯಲಾಗಿದೆ. ಶುದ್ದ ಇಂಧನ ಪಡೆಯಲು ಭೂಮಿಯ ನೈಸರ್ಗಿಕ ಶಾಖವನ್ನು ಬಳಸಿಕೊಳ್ಳುವತ್ತ ಇದು ಪ್ರಮುಖ ಹೆಜ್ಜೆ ಎಂದು ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಈ ಪ್ರಗತಿಯು ದೇಶದ ನವೀಕರಿಸಬಹುದಾದ ಇಂಧನ ಮಹತ್ವಾಕಾಂಕ್ಷೆಗಳಿಗೆ ಬಲ ತುಂಬಲಿದ್ದು ನಿವ್ವಳ ಶೂನ್ಯ ಮತ್ತು ಇಂಗಾಲ ತಟಸ್ಥ ಭವಿಷ್ಯದ ದೃಷ್ಟಿಕೋನಕ್ಕೆ ಪೂರಕ ಎಂದು ಸಚಿವರು ಅಭಿಪ್ರಾಯಪಟ್ಟರು. ನ್ಯೂಯಾರ್ಕ್ನ ನ್ಯೂಜೆರ್ಸಿಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭ. ಇಂದು ಬೆಳಗ್ಗೆ ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆದ ರೋಮಾಂಚಕ ಪ್ಲೇಆಫ್ನಲ್ಲಿ ಫ್ರಾನ್ಸ್ನ್ನು 6-4 ಅಂತರದಿಂದ ಸೋಲಿಸಿ ಇಂಗ್ಲೆಂಡ್ ಕಂಚಿನ ಪದಕ ಜಯಗಳಿಸಿದೆ. ಹಾಲಿ ಚಾಂಪಿಯನ್ಸ್ ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವಿನ ರೋಚಕ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದೆ. ವಿಶ್ವಾದ್ಯಂತ ತೀವ್ರ ಕುತೂಹಲ ಕೆರಳಿಸಿರುವ ಈ ಪಂದ್ಯಕ್ಕೆ ಫುಟ್ಬಾಲ್ ಪ್ರಿಯರು ಕಾತರದಿಂದ ಕಾಯುತ್ತಿದ್ದಾರೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುತ್ತಿರುವ 3 ಪಂದ್ಯಗಳ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಕೊನೆಯ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡ ನಿಗದಿತ 50 ಓವರ್ಗಳಲ್ಲಿ 387 ರನ್ಗಳನ್ನು ಗಳಿಸಿದ್ದು ಗೆಲುವಿಗೆ 388 ರನ್ನನ್ನು ಮಾಡಬೇಕಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ. ಸರ್ವಪಕ್ಷಗಳ ಸಹಕಾರ ಕೋರಿದ ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡ 39% ಕಡಿಮೆ. ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ. ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ. ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕನ್ನಡದಲ್ಲಿ ಭಾಷಣ. ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ ಈ ಕುರಿತು ಮಾತನಾಡುತ್ತಾರೆ ಪ್ರಾಂಶುಪಾಲರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್.
2: ಶಾನಭಾಗ ರಾಮಯ್ಯ ನಾರಾಯಣರಾವ್ರವರು ಭಾರತೀ ಸುತರೆಂದು ಪ್ರಸಿದ್ಧರಾದ ಕಾದಂಬರಿಕಾರರು. 15 ಮೇ 1915 ಇವರು ಜನಿಸುತ್ತಾರೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿಗೆ ಸೇರಿದ ಬಿಳಿಗೇರಿ ಗ್ರಾಮದವರು. ಹವ್ಯಕ ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದ ಇವರ ತಂದೆ ರಾಮಯ್ಯ, ತಾಯಿ ಸುಬ್ಬಮ್ಮ. ತಮ್ಮ ಪ್ರೌಢಶಾಲಾ ಹಂತದಲ್ಲಿ ಪಂಜೆ ಮಂಗೇಶರಾಯರ ಶಿಷ್ಯರಾಗಿ ಸಾಹಿತ್ಯ ಸಂಸ್ಕಾರ ಪಡೆದ ಭಾಗ್ಯ ಇವರದು. ತಮ್ಮ 15

ಹತ್ತನೇ ವಯಸ್ಸಿನಲ್ಲಿ ಶಾಲೆ ಬಿಟ್ಟು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದವರು. ಚಳುವಳಿಯ ಕಾವನಿಂದ ಓದಿಗೆ ತಿಲಾಂಜಲಿ ಕೊಟ್ಟ ಭಾರತೀಸುತರು ಕಣ್ಣನೂರು ಹಾಗೂ ತಿರುಚನಾಪಳ್ಳಿ ಸೆರೆಮನೆಗಳಲ್ಲಿದ್ದಾಗ ಗಾಂಧಿ ತತ್ವಗಳನ್ನು ಮೈಗೂಡಿಸಿಕೊಂಡರು. ಗಾಂಧಿ ತತ್ವಗಳಿಂದ ಪ್ರೇರಿತರಾದರು ರಾಜಕೀಯದಲ್ಲಿ ಸಕ್ರಿಯವಾಗಬೇಕೆಂಬ ಆಸೆ ಹೊತ್ತವರಲ್ಲ. ಸೆರೆಮನೆಯಿಂದ ಬಿಡುಗಡೆಯಾದ ನಂತರ 1936 1942 ಕಾಫಿ ತೋಟದಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡಿದರು. 1941 ನಾಗವೇಣಿಯವರನ್ನು ಮದುವೆಯಾದರು. 1942 ಕುಶಾನಗರ ಸಮೀಪದ ಕಣಿವೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಗೊಂಡರು. 1945 ಮದರಾಸು ವಿಶ್ವವಿದ್ಯಾಲಯದಿಂದ ಕನ್ನಡ ವಿದ್ವಾನ್ ಪದವಿ ಪಡೆದರು. ವಿರಾಜಪೇಟೆಯ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸ ಪ್ರಾರಂಭಿಸಿ 1947 ಮಂಗಳೂರಿನಲ್ಲಿ ಅಧ್ಯಾಪಕರ ತರಬೇತಿ ಪಡೆದು 1962 ಮಡಿಕೇರಿಯ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ಈ ನಡುವೆ ಮಂಗಳೂರಿನ ರಾಷ್ಟ್ರಬಂಧು ಪತ್ರಿಕೆಯಲ್ಲಿ ಕೆಲಕಾಲ ಕೆಲಸ ಮಾಡಿದರು. ಗುರುವಾಣಿ ಎಂಬ ಶಿಕ್ಷಕರ ಬಳಗದ ಮಾಸಪತ್ರಿಕೆಗೆ ಸಂಪಾದಕರಾಗಿದ್ದರು. ಭಾರತೀಸುತರು ತಮ್ಮ ಜೀವಿತಾವಧಿಯಲ್ಲಿ 32 ಕಾದಂಬರಿಗಳನ್ನು, 8 ಕಥಾಸಂಕಲನಗಳನ್ನು ಹಾಗೂ 21 ಹೆಚ್ಚು ಮಕ್ಕಳ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ವಯಸ್ಕರ ಶಿಕ್ಷಣಕ್ಕಾಗಿ 3 ಕೃತಿಗಳನ್ನು ರಚಿಸಿದ್ದಾರೆ ಹಾಗೂ ಇನ್ನೂ ಕೆಲವು ಹಸ್ತಪ್ರತಿ ರೂಪದಲ್ಲಿದೆ. ಭಾರತೀಸುತರು ಒಟ್ಟು 64 ಕೃತಿಗಳನ್ನು ರಚಿಸಿದ್ದಾರೆ. ಅವರ ಬಹುತೇಕ ಕಾದಂಬರಿಗಳು ಕೊಡಗಿನ ಸಾಂಸ್ಕೃತಿಕ ಹಿನ್ನೆಲೆ, ಗಿರಿಜನರ ಬದುಕು ಮತ್ತು ಮಾನವೀಯ ಸಂಬಂಧಗಳ ಸುತ್ತ ಹೆಣೆಯಲ್ಪಟ್ಟಿದೆ. ಎಡಕಲ್ಲು ಗುಡ್ಡದ ಮೇಲೆ, ಹುಲಿಯ ಹಾಲಿನ ಮೇವು, ಬಯಲುದಾರಿ, ಗಿರಿಕನ್ನಿಕೆ ಚಲನಚಿತ್ರವಾದ ಕಾದಂಬರಿಗಳು. ಇವರ ಕಾದಂಬರಿಗಳಲ್ಲಿ ದಾಂಪತ್ಯ ಜೀವನದ ಸವಾಲುಗಳ ಆಳವಾದ ವಿವೇಚನೆ, ಮಹಿಳಾ ಪರವಾದ ಕಾಳಜಿ ಮುಖ್ಯವಾಗುತ್ತದೆ. ಇಳಿದು ಬಾ ತಾಯಿ, ವಕ್ರರೇಖೆ, ಬೆಳಕಿನೆಡೆಗೆ, ಬೆಂಕಿಯ ಮಳೆ, ಅಮಾತ್ಯ, ನಂದಿನಿ, ಗಿಳಿಯು ಪಂಜರದೊಳಗಿಲ್ಲ, ಸಾಧನ ಕುಟೀರ, ಹಾವಿನ ಹುತ್ತ, ದೊರೆಮಗಳು ಮುಂತಾದವು ಇವರ ಪ್ರಮುಖ ಕಾದಂಬರಿಗಳು. ಹುಲಿಬೋನು, ಗಿರಿಕನ್ನಿಕೆ, ಗಿಳಿಯು ಪಂಜರದೊಳಗಿಲ್ಲ ರಾಜ್ಯ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕಾದಂಬರಿಗಳು. ಇವರ ಮಿನಿ ಕಾದಂಬರಿ ವಲ್ಮಿಕ ಖ್ಯಾತಿ ಪಡೆದ ಕೃತಿ. ಮಕ್ಕಳ ಸಾಹಿತ್ಯದಲ್ಲಿ ಸಾಧನೆ ಮಾಡಿರುವ ಭಾರತೀಸುತರು 21 ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ವಯಸ್ಕರ ಶಿಕ್ಷಣಕ್ಕೂ ಕೃತಿಯನ್ನ ರಚಿಸಿದವರು ಇವರು. ಇವರು 9ನೆಯ ತರಗತಿಯಲ್ಲಿರುವಾಗಲೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡು ವೈನಾಡಿನಲ್ಲಿ ಚಳವಳಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ದಸ್ತಗಿರಿಯಾಗಿ 6 ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದವರು. ಮತ್ತೆ 1932 ಬಂಧನಕ್ಕೆ ಒಳಗಾಗಿ ಕಣ್ಣನೂರಿನ ಜೈಲಿನಲ್ಲಿದ್ದಾಗ ಎ ಕೆ ಗೋಪಾಲನ್, ನಂಬೂದರಿಪಾಡ್ ಮತ್ತಿತರ ಎಡಪಂಥೀಯ ನಾಯಕರಿಂದ ಪ್ರಭಾವಿತರಾದವರು. ಜೈಲಿನಿಂದ ಬಿಡುಗಡೆಯಾದ ಮೇಲೆ ಕಲ್ಲಿಕೋಟೆಯ ಬಂದರಿನಲ್ಲಿ ಕಾರ್ಮಿಕರಾಗಿ ಸೇರಿ ಅಲ್ಲಿ ಕಾರ್ಮಿಕರನ್ನು ಸಂಘಟಿಸುವ ಕೆಲಸ ಮಾಡುತ್ತಿದ್ದರು ಎಂದು ಭಾರತೀಸುತರ ಮಗಳು ಕುಸುಮಾ ಶಾನುಭಾಗ ತಮ್ಮ ಪುಟಗಳ ನಡುವಿನ ನವಿಲುಗರಿ ಎಂಬ ಪುಸ್ತಕದಲ್ಲಿ ಹೇಳಿದ್ದಾರೆ. ಕೇರಳದ ವೈನಾಡಿನ ಗುಡ್ಡಗಾಡುಗಳಲ್ಲಿ ಸುತ್ತಿ ಅಲ್ಲಿ ಕಾಫಿ ಎಸ್ಟೇಟ್ನಲ್ಲಿ ಮ್ಯಾನೇಜರ್ ಆಗಿದ್ದು ಗುಡ್ಡಗಾಡಿನ ಜನರಾದ ಪಣಿಯರ ಜೊತೆ ಕಲಿತು ಬರೆದ ಹುಲಿಯ ಹೋನು ಕಾದಂಬರಿ ಗುಡ್ಡಗಾಡಿನ ಜನರ ಜೀವನ ಪದ್ಧತಿ, ಅವರ ಮುಗ್ಧತೆ ಮತ್ತು ಆ ಮುಗ್ಧತೆಯ ದುರುಪಯೋಗವಾಗುವ ಬಗೆಯನ್ನು ಚಿತ್ರಿಸಿದ್ದಾರೆ. ಕಾಡಿನ ಮೂಲ ನಿವಾಸಿಗಳನ್ನು ಮಾನವರಂತೆಯೇ ನೋಡಿ ಅವರ ಕಷ್ಟ ಸುಖಗಳನ್ನು ಓದುಗರಿಗೆ ಪರಿಚಯಿಸಿದವರು ಭಾರತೀಸುತರು. ಸ್ವಾಭಿಮಾನದಿಂದ ಬದುಕಿ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸುತ್ತಾ ಬದುಕು ನಡೆಸುತ್ತಲೇ ಅವರ ಚಿಂತನೆ ವಿಶ್ವವ್ಯಾಪಿಯಾಗಿತ್ತು. ಜ್ಞಾನಯಾತ್ರಿಕಾ ಕಾದಂಬರಿಯಲ್ಲಿ ತಮಗಿಂತ ವಿಷಯ ತಿಳಿದ ಚರಿತ್ರಕಾರರು ಚೀನಾದ ಪ್ರವಾಸಿ ಬೌದ್ಧ ಸಂಶೋಧಕ ಹುಯಾನ್ ಸಾಂಗ್ ಬಗ್ಗೆ ಬರೆಯುತ್ತಾರೇನೋ ಎಂದುಕೊಂಡು ಈ ಕಾದಂಬರಿಯನ್ನು ಸ್ವಲ್ಪ ಬರೆದು ಬದಿಗಿರಿಸಿಬಿಟ್ಟರಂತೆ. ಬಹಳ ವರ್ಷಗಳಾದ ಮೇಲೆ ಈ ವಿಷಯದ ಬಗ್ಗೆ ಯಾರೂ ಬರೆಯದಿದ್ದಾಗ ಮತ್ತೆ ಕಾದಂಬರಿಯನ್ನು ಬರೆದು ಮುಗಿಸುವುದಾಗಿ ಹೇಳಿಕೊಂಡಿದ್ದಾರೆ. ಹೊಯ್ಸಳ ಕಾಲದ ಜನಜೀವನ ಸಂಸ್ಕೃತಿಯ ಕುರಿತು ವೈದ್ಯನ ಮಗಳು ಎಂಬ ಕಾದಂಬರಿ ಬರೆದಿದ್ದಾರೆ. ವಿಭಿನ್ನ ವಿಷಯ ವಸ್ತುಗಳನ್ನು ಒಳಗೊಂಡ ಅವರ ಕಾದಂಬರಿಗಳು ವಿಶೇಷವಾಗಿದೆ. ಉದಾಹರಿಸುವುದಾದರೆ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಕುರಿತು ಬಂಗಾರದ ಕುಲುಮೆ, ಭಾರತ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ, ಸಾಧನಾ ಕುಟೀರ, ಕ್ವಿಟ್ ಇಂಡಿಯಾ ಚಳುವಳಿ ಆಧಾರಿತ ಪೆಟ್ರೇಷ್ಯಾ ಇತ್ಯಾದಿಗಳನ್ನು ಗಮನಿಸಬಹುದು. ಇವರ ಬೆಳ್ಳಿ ಮೂಡಿತು ಕಾದಂಬರಿಯು
ಕಾದಂಬರಿಯ ನಾಯಕಿ ಪುನ್ನಿಯ ಬದುಕಿನಲ್ಲಿ ತಾನು

ಅನುಭವಿಸಿದ ಕೌಟುಂಬಿಕ ಹಿಂಸೆಯ ವಿವಿಧ ಸ್ವರೂಪವನ್ನು ಬಿಚ್ಚಿಡುತ್ತಾ ಮಧ್ಯಮ ವರ್ಗದ ಹೆಣ್ಣೊಬ್ಬಳ ಬದುಕಿನ ಕೊನೆಯಲ್ಲಿ ಹೊಸ ಬದುಕಿನ ಬೆಳ್ಳಿ ರೇಖೆಗಳು ಮೂಡುವುದನ್ನು ಬಿಚ್ಚಿಟ್ಟಿದ್ದಾರೆ. ಆ ಮೂಲಕ ಕೊಡಗಿನ ಕೃಷಿ ಬದುಕಿನ ಹಲವು ಚಿತ್ರಗಳು ಓದುಗರ ಕಣ್ಮುಂದೆ ತಂದಿಟ್ಟಿದ್ದಾರೆ. ಹಾಗೆಯೇ ಹುಲಿಯನ್ನು ಕೊಂದ ವೀರನಿಗೆ ಹುಲಿ ಮದುವೆ ಮಾಡುವ ಕೊಡಗಿನ ಪದ್ಧತಿ, ಅದರೊಂದಿಗೆ ಇಲ್ಲಿನ ಪ್ರಾದೇಶಿಕ ಹಬ್ಬಗಳ ಆಚರಣೆ, ಆಹಾರ ಪದ್ಧತಿ, ಕೊಡಗಿನ ಜನರ ರೂಢಿಗತವಾದ ಸಂಪ್ರದಾಯಗಳು, ಆಚರಣೆಗಳು, ಇಲ್ಲಿಯ ಪ್ರಾಕೃತಿಕ ಸಂಪತ್ತು, ಇವೆಲ್ಲವುಗಳು ಓದುಗನ ಕಣ್ಮುಂದೆ ಒಂದರ ನಂತರ ಒಂದು ಹಾದು ಹೋಗುವಂತೆ ಕಾದಂಬರಿಗಳಲ್ಲಿ ಬರೆದಿರುವುದು ಅಮೋಘ. ಇವರ ಹುಲಿಯ ಹಾಲಿನ ಮೇವು ಕಾದಂಬರಿಯು ಕೊಡಗಿನ ಜನಜೀವನದ ನರನಾಡಿಗಳನ್ನು ಹಿಡಿದು ತೋರಿಸಬಲ್ಲ ಕಾದಂಬರಿ. ಶೈಲಿಯ ದೃಷ್ಟಿಯಿಂದ, ವರ್ಣನೀಯ ಸೊಗಸಿನಿಂದ ಮಹತ್ವದ ಕೃತಿ. ಈ ಕಾದಂಬರಿಯು ಕೊಡಗಿನ ಇತಿಹಾಸವನ್ನು ಜೀವಂತಗೊಳಿಸಿದೆ. ಕೊಡಗಿನ ಅನೇಕ ಸಂಗತಿಗಳನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡ ಈ ಕಾದಂಬರಿ ಕೊಡಗನ್ನು 1687 1736 ಆಳುತ್ತಿದ್ದ ರಾಜ ಸಿರಿಬಾಯಿ ದೊಡ್ಡವೀರಪ್ಪ, ಆತನ ನೆಚ್ಚ

0: ಕಾದಂಬರಿ ಶೈಲಿಯ ದೃಷ್ಟಿಯಿಂದ ವರ್ಣನೀಯ ಸೊಗಸಿನಿಂದ ಮಹತ್ವದ ಕೃತಿ. ಈ ಕಾದಂಬರಿಯು ಕೊಡಗಿನ ಇತಿಹಾಸವನ್ನು ಜೀವಂತಗೊಳಿಸಿದೆ. ಕೊಡಗಿನ ಅನೇಕ ಸಂಗತಿಗಳನ್ನ ತನ್ನೊಳಗೆ ಬಚ್ಚಿಟ್ಟುಕೊಂಡ ಈ ಕಾದಂಬರಿ ಕೊಡಗನ್ನು 1687 1736 ಆಳುತ್ತಿದ್ದ ರಾಜ ಸಿರಿಬಾಯಿ ದೊಡ್ಡವೀರಪ್ಪ, ಆತನ ನೆಚ್ಚಿನ ಮೈಗಾವಲಿನ ಬಂಟ ಚಂಗುಮಣಿ, ಈತನ ಮಡದಿ ಪೂವಿ ಮತ್ತು ಸೋದರತ್ತಿಗೆ ತಂಗವ್ವ ಹಾಗೂ ಶತ್ರು ರಾಜರ ಸುತ್ತ ಹೆಣೆದಂತಹ ಐತಿಹಾಸಿಕ ಕಾದಂಬರಿ. ಕೊಡಗಿನ ಇತಿಹಾಸವನ್ನು ಕಣ್ಮುಂದೆ ತಂದು ನಿಲ್ಲಿಸುವ ಕಾದಂಬರಿ ಇದಾಗಿದೆ. ಚಿಗುರು ಹಾಸಿಗೆ ಕಾದಂಬರಿಯು ವೈನಾಡಿನ ಕುಟುಂಬವೊಂದರ ಸುತ್ತ ಹೆಣೆಯಲ್ಪಟ್ಟ ಕಥಾವಸ್ತುವನ್ನೊಳಗೊಂಡಿದೆ. ಹಾಗೆಯೇ ಇಳಿಯು ಪಂಜರದೊಳಿಲ್ಲ ಕಾದಂಬರಿಯು ಕೇರಳದ ವೈನಾಡಿನ ನಾಯರ್ ಮತ್ತು ಬ್ರಾಹ್ಮಣರ ಜೀವನದ ವೈಶಿಷ್ಟ್ಯಗಳನ್ನೊಳಗೊಂಡಿದೆ. ಇಲ್ಲಿ ಆ ಪ್ರದೇಶದ ಜೀವನ, ಸಂಸ್ಕೃತಿ, ಆಚರಣೆ, ನಂಬಿಕೆಗಳು ಎಳೆ ಎಳೆಯಾಗಿ ಹರಡಿಕೊಂಡಿದೆ. ಎಡಕಲ್ಲುಗುಡ್ಡದ ಮೇಲೆ ಕಾದಂಬರಿಯು ಆಕಸ್ಮಿಕವಾಗಿ ಮಾಡಿದ ತಪ್ಪಿಗೆ ಅನುಭವಿಸಬೇಕಾದ ನೋವುಗಳ ಸರಣಿಯ ಕಥಾವಸ್ತುವನ್ನು ಹೊಂದಿದೆ. ಯುದ್ಧದಲ್ಲಿ ಅಂಗವೈಕಲ್ಯಕ್ಕೊಳಗಾದ ಸೈನಿಕ ಮತ್ತು ಅವನ ಪತ್ನಿಯ ದಾಂಪತ್ಯ ಜೀವನದ ಕತೆ ವ್ಯಥೆ ಇಲ್ಲಿ ಮುಖ್ಯ. ಇಲ್ಲಿ ದಾಂಪತ್ಯ ಜೀವನದ ಸವಾಲುಗಳು, ಪ್ರೀತಿ ಮತ್ತು ದೈಹಿಕ ಭಾವನಾತ್ಮಕ ಅಗತ್ಯಗಳು, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನೈತಿಕತೆ, ಮನಸ್ಸಿನ ಒಳಸಂಘರ್ಷ ಎಲ್ಲವನ್ನೂ ಒಳಗೊಂಡಿದ್ದು ಚರ್ಚೆಗೆ ಗ್ರಾಸವಾಗುವ ಮಹತ್ವದ ವಿಚಾರವನ್ನು ಒಳಗೊಂಡಿದೆ. ಹುಲಿಬೋನು ಕಾದಂಬರಿಯು ವೈನಾಡಿನಲ್ಲಿ ವಾಸವಿರುವ ಪಣಿಯ ಸಮುದಾಯದವರ ಬದುಕಿನ ಸ್ಥಿತಿಗತಿಗಳು, ಅವರ ಮೇಲೆ ನಡೆಯುವ ದೌರ್ಜನ್ಯ ಮತ್ತು ಶೋಷಣೆಯ ವಿವಿಧ ರೂಪವನ್ನು ಚಿತ್ರಿಸುತ್ತದೆ. ಕಾದಂಬರಿಯಲ್ಲಿ ಬರುವ ಮಂಜುಳೆಯ ಚೆಲುವೆ ಆಕೆಗೆ ಶಾಪವಾಗುವುದು ದುರಂತ. ಇಲ್ಲಿ ಸೌಂದರ್ಯ ಎನ್ನುವುದು ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಬೇಕೆಂಬ ಒಳಮರ್ಮದ ನಿಲುವು ಗಮನಾರ್ಹ. ಹೀಗೆ ಭಾರತೀಸುತರ ಕಾದಂಬರಿಗಳನ್ನು ಒಳಹೊಕ್ಕು ನೋಡುತ್ತಾ ಹೋದರೆ ಅನೇಕ ವಿಚಾರಗಳು ಓದುಗನ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ. ವಿಭಿನ್ನ ವಸ್ತುಗಳನ್ನು ಒಳಗೊಂಡ ಕಾದಂಬರಿಗಳು ಕೊಡಗು ಹಾಗೂ ಕೇರಳದ ಪ್ರಕೃತಿ, ಜನರ ಜೀವನ ಕ್ರಮ, ಆಹಾರ ಸಂಸ್ಕೃತಿ, ಬೇಟೆ ಸಂಸ್ಕೃತಿ ಇವೆಲ್ಲವುಗಳನ್ನು ಒಳಗೊಂಡು ಒಂದು ಸಾಂಸ್ಕೃತಿಕ ಅನನ್ಯತೆಯನ್ನು ಬಿಚ್ಚಿಡುತ್ತದೆ. ಭಾರತೀಸುತರು 1938 ಆಸುಪಾಸಿನಲ್ಲಿ ಕೆಲವು ಕವಿತೆಗಳನ್ನು ಬರೆದಿದ್ದಾರೆ. ಭಯಕ್ಕೆ ಭರವಸೆ ಎಂಬ ಕವಿತೆಯ ಸಾಲೊಂದು ಹೀಗಿದೆ: ಇರುಳಿನಲ್ಲಿ ದಾರಿಗಾಣದೆ ನೊಂದಿಹೆ ನಾನು, ಕಲ್ಮುಳ್ಳುಗಳನ್ನು ತುಳಿದಿಹೆನು, ಹಿರಿದಾದ ಬಯಕೆಯಲ್ಲಿ ಯಾತ್ರೆಗೆ ಹೊರಟು ಬಂದಿಹ ನಿನಗೇ ಕಂಜಿಕೆಯೋ ಎನ್ನುವ ಈ ಕವನದಲ್ಲಿ ಇವರ ಬಯಕೆಯು ಆತ್ಮದ್ದಾದರೆ ಅದಕ್ಕೆ ದೊರೆತ ಭರವಸೆ ಅಂತರಾತ್ಮದ್ದೆ. ತಾನೊಬ್ಬನೇ ಹೇಗೆ ಸಾಗಲಿ ಎಂದು ಚಿಂತಿಸಿದ ಅವರಿಗೆ ಅವರ ಅಂತಃಸಾಕ್ಷಿ ಧೈರ್ಯ ನೀಡಿದ್ದು ಸುಳ್ಳಾಗಲಿಲ್ಲ. ಒಟ್ಟಾಗಿ ಭಾರತೀಸುತರು ಪತ್ರಿಕೋದ್ಯಮಿ, ಕವಿ, ಕಾದಂಬರಿಕಾರ, ಕತೆಗಾರ, ಕನ್ನಡ ಸಾರಸ್ವತ ಲೋಕದಲ್ಲಿ ತಮ್ಮನ್ನು ವಿಶೇಷವಾಗಿ ಗುರುತಿಸಿಕೊಂಡವರು. ಸ್ವಾತಂತ್ರ್ಯ ಯೋಧನಾಗಿ ಕನ್ನಡ ಪಂಡಿತರಾಗಿ ನಿವೃತ್ತರಾದ ನಾರಾಯಣರಾಯರು ಯಾವ ಹಂತದಲ್ಲೂ ವೈಭವದ ಜೀವನ ನಡೆಸಲಿಲ್ಲ. ವಿಶೇಷ ಸ್ಥಾನಮಾನವನ್ನಾಗಲಿ, ಕೀರ್ತಿ ಬಹುಮಾನವನ್ನಾಗಲಿ, ಬಿರುದು ಬಾವಲಿಗಳನ್ನಾಗಲಿ ಗಳಿಸಲಿಲ್ಲ. ಬದುಕಿನುದ್ದಕ್ಕೂ ತಮ್ಮದೇ ಆದ ಶಿಸ್ತನ್ನು ರೂಢಿಸಿಕೊಂಡು ತಮ್ಮ ವಿದ್ಯಾರ್ಥಿಗಳಿಗೆ ನೆಚ್ಚಿನ ಗುರುವಾಗಿ ಆದರ್ಶವನ್ನು ಕಲಿಸಿದವರು. 61 ಕಾಲ ಬದುಕಿನಲ್ಲಿ ನಿರಂತರ ಹೋರಾಟವನ್ನು ನಡೆಸಿ 1976 April 4 ಇಹಲೋಕದ ಪಯಣವನ್ನು ಮುಗಿಸಿದರು. ಬ್ರಹ್ಮಗಿರಿಯಂತೆ ಬೃಹತ್ತಾಗಿ ಬರೆದು ಬಿಟ್ಟು ಹೋದ ಇವರ ಸತ್ವಪೂರ್ಣ ಸಾಹಿತ್ಯ ಕೃತಿಗಳು ಮುಂದೆ 100 ತನ್ನ ಅಸ್ಮಿತೆಯನ್ನು ಉಳಿಸಿಕೊಳ್ಳುತ್ತದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ 14 ಸೆರೆಮನೆವಾಸ ಅನುಭವಿಸಿದ ಭಾರತ ಮಾತೆಯ ಹೆಮ್ಮೆಯ ಪುತ್ರ, ಸ್ವಾತಂತ್ರ್ಯ ನಂತರದಲ್ಲಿ ಯಾವುದೇ ಫಲವನ್ನು ಬಯಸದೆ ಎಲ್ಲವನ್ನು ನಿರಾಕರಿಸಿದ ಶುದ್ಧ ಮನಸ್ಸಿನವರು, ಗಾಂಧಿ ತತ್ವವನ್ನು ಆಧರಿಸಿ ಬದುಕನ್ನು ಹೆಣೆದುಕೊಂಡವರು, ಕನ್ನಡಕ್ಕಾಗಿ ತನುಮನಗಳನ್ನು ಅರ್ಪಿಸಿದ ಕೊಡಗಿನ ಮಹಾನ್ ಚೇತನ ಭಾರತೀಸುತ. ಕೊಡಗಿನ ಮಣ್ಣಿನ ಸಾರವನ್ನು ಹೊತ್ತ ಇವರ ಸಾಹಿತ್ಯ ಕೊಡಗಿನ ಹೆಮ್ಮೆ.
1: ಭಾರತೀಸುತರ ಬದುಕು ಮತ್ತು ಸಾಹಿತ್ಯ ಈ ಕುರಿತು ಇದುವರೆಗೆ ಮಾತನಾಡಿದವರು ಪ್ರಾಂಶುಪಾಲರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಇದಾಗಿತ್ತು ಇಂದಿನ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ

0: ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ನಾವು ಎಷ್ಟು ಭಾಷೆಗಳನ್ನು ಕಲಿತರೂ ಅದು ಪ್ರಯೋಜನಕಾರಿಯೇ. ಆದರೆ ನಮ್ಮ ತಾಯ್ನುಡಿ ನಮ್ಮ ಅಂತರಂಗದ ಭಾಷೆ.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರ.

ಇದು 102.6 ಎಫ್ಎಂ ಚಿತ್ರದುರ್ಗ ಆಕಾಶವಾಣಿ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಇನ್ನು ಸಮಯ ಆಗಿದೆ 8:02. ಕಾರ್ಯಕ್ರಮದ ಆರಂಭದಲ್ಲಿ ಮದಗಜ ಚಿತ್ರದ ಹಾಡು, ಧ್ವನಿಯಾಗಿದ್ದಾರೆ ವೈಷ್ಣವಿ ಕಣ್ಣನ್. ಚೇತನ್ ಕುಮಾರ್ ಅವರ ಸಾಹಿತ್ಯ ರಚನೆಗೆ ರವಿ ಬಸರೂರು ಸಂಗೀತ ಸಂಯೋಜನೆ.

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳು. ಇದೀಗ ಗೋಸ್ಪೀರ್ ಅವರ ಸಾಹಿತ್ಯ ರಚನೆಯ, ಕಾರ್ತಿಕ್ ಶರ್ಮಾ ಅವರ ಸಂಗೀತ ಸಂಯೋಜನೆಯ ಲಂಕೆ ಚಿತ್ರದ ಹಾಡು ಸಂಗತಿಗರೊಂದಿಗೆ ಹಾಡಿದ್ದಾರೆ ಧಜೇಶ್ ಜಗದೀಶ್ ಹಾಗೂ ರಕ್ಷಿತಾ ಸುರೇಶ್.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗುವುದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಈಗ ಕೇಳೋಣ ಕಲ್ಟ್ ಚಿತ್ರದ ಹಾಡು. ಧ್ವನಿಯಾಗಿದ್ದಾರೆ ಜಸ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್.

ಸಂಚಿತ್ ಹೆಗಡೆ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿಬಂತು. ಈಗ ಕೇಳೋಣ ಕೆಡಿ ಚಿತ್ರದ ಹಾಡು. ಸಂಗೀತ ಸಂಯೋಜಿಸಿದ್ದಾರೆ ಅರ್ಜುನ್ ಜನ್ಯಾ.

ಕೇಳಿಸ್ತಾ ಇದ್ರೆ ನೀವು ಕೇಳ್ತಾ ಇದ್ರಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್. ಇದೀಗ ಸು ಫ್ರಮ್ ಸು ಚಿತ್ರದ ಹಾಡು.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

0: ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳು. ಇದೀಗ ವಚನಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇದೀಗ ಕೆಲವು ಪ್ರಕಟಣೆಗಳನ್ನ ಕೇಳೋಣ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ವಚನಗಳ ಕಾರ್ಯಕ್ರಮದಲ್ಲಿ ಅಲ್ಲಮ ಪ್ರಭು ಅವರ ವಚನವನ್ನ ಕೇಳೋಣ. ಹಾಡಿದ್ದಾರೆ ಪಂಡಿತ್ ವಿನಾಯಕ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಅಕ್ಕಮಹಾದೇವಿ ಅವರ ವಚನ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ವಚನಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಬಸವಣ್ಣ ಅವರ ವಚನ ಹಾಡಿದ್ದಾರೆ ಅಂಬಯ್ಯನುಲಿ

ಇದುವರೆಗೂ ಭಾವಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 9:30 ಇದೀಗ ಕೇಳಿ

ನಾಟಕ ಗಾಂಧಾರಿ, ರಚನೆ ಶ್ರೀ ಡಿ ಆರ್ ತುಕಾರಾಂ, ನಿರ್ದೇಶನ ಪ್ರಭುಸ್ವಾಮಿ ಮಣಿಮಠ್. ಕೇಳಿ ನಾಟಕ ಗಾಂಧಾರಿ.

0: ರಾಜಕನ್ಯೆ.
1: ಏನಂದೆ ಸಖಿ? ರಾಜಕನ್ಯೆ?
0: ನನ್ನ ಸಂದರ್ಭದಲ್ಲಿ ನೀನು ಈಗಲೂ ರಾಜಕನ್ಯೆ.
1: ಸಖಿ, ಕನ್ಯೆತನ ಎಂದೋ ಕಳೆದು ಹೋಗಿದೆ. ಈಗ ರಾಜ್ಯವೂ ಕೈಬಿಟ್ಟಾಗಿದೆ. ನಿನ್ನ ಉದ್ಗಾರ ನನ್ನ ಈಗಿನ ಸಂದರ್ಭದಲ್ಲಿ ಅವಾಸ್ತವ ಎನಿಸುತ್ತದೆ.
0: 101 ಮಕ್ಕಳನ್ನು ಹೆತ್ತು ಇಂದು ಅವರೆಲ್ಲರನ್ನೂ ಕಳೆದುಕೊಂಡರು ನನಗೆ ಮಾತ್ರ ನೀನು ಇನ್ನೂ ರಾಜಕನ್ಯೆ. ಇರಲಿ ಸಖಿ ಗಾಂಧಾರಿ, ಹೊರಡುತ್ತೀಯ? ಏಕೆ ಕಣ್ಣಲ್ಲಿ ನೀರು? ಧೈರ್ಯ ತಾಳು, ಶಾಂತಳಾಗು ಗಾಂಧಾರಿ, ಶಾಂತಳಾಗು.
1: ಶಾಂತಳಾಗೆಂದು ಹೇಳುತ್ತೀಯಲ್ಲೇ ಹುಚ್ಚಿ, ಎಲ್ಲವೂ ಶಾಂತವಾಗಿಯೇ ಬಿಟ್ಟಿದೆ. ಶಾಂತಳಾಗೆಂದು ಹೇಳುವ ಅವಶ್ಯಕತೆ ಇಲ್ಲ.
0: ನಿನ್ನ ಅಂತರಂಗದ ತುಮುಲ ಅರಿಯದಷ್ಟು ದಡ್ಡಳಲ್ಲ ನಾನು. 100 ಮಕ್ಕಳನ್ನು ಹೆತ್ತ ತಾಯಿಯಾಗಿ ಅವರೆಲ್ಲರನ್ನೂ ಕಳೆದುಕೊಂಡ ವ್ಯಥೆ.
1: ಅಂದರೆ ಮಕ್ಕಳಿದ್ದಾಗ ನನಗೆ ವ್ಯಥೆ ಇರಲಿಲ್ಲ ಎಂದುಕೊಂಡಿರುವೆಯಾ? ನಿಜ ಹೇಳಲಿ ಸಖಿ, ಈಗ ನನ್ನ ಹೃದಯ ಕಸಿವಿಸಿ ತಳಮಳಗೊಳ್ಳುವ ಕಾರಣವೇ ಇಲ್ಲ. ಮಕ್ಕಳೆಲ್ಲರನ್ನೂ ಕಳೆದುಕೊಂಡ ಮೇಲೆ ನನ್ನ ಹೃದಯ ಒಂದು ಥರ ನಿರಾಳ ಶಾಂತವಾಗಿ ಬಿಟ್ಟಿದೆ.
0: ಇದು ನಿನ್ನ ವ್ಯಂಗ್ಯವಷ್ಟೇ, ನಿನ್ನಂಥ ಪುತ್ರವತ್ಸಲೆ.
1: ನಿನಗೆ ಗೊತ್ತಿಲ್ಲ ಆಗ ನಾನು ಎಷ್ಟು ಭೀತಳಾಗಿರುತ್ತಿದ್ದೆ ಎಂದು. ಮಕ್ಕಳಿಗೆ ತುಸು ಕ್ಲೇಶವಾದರೂ ಎದೆ ಡವಗುಡುತ್ತಿತ್ತು. ಅವರು ಅತ್ತರೋ ನನಗೆ ಸಾವ ಕಸಿವಿಸಿ ಏನೆಂದು ಹೇಳಲಿ ನನ್ನ ಪಾಡನ್ನು? ಮಕ್ಕಳು ಮಕ್ಕಳಾಗಿದ್ದಾಗ ಒಂದು ಪಾಡಾದರೆ ಅವರು ದೊಡ್ಡವರಾಗುತ್ತಿದ್ದಂತೆ ಇನ್ನೊಂದು ಪಾಡು. ಮಕ್ಕಳು ಪಂದ್ಯಾಟದಲ್ಲಿ ಸೋತರೋ ಉದಾಸೀನಳಾಗಿ ಬಿಡುತ್ತಿದ್ದೆ. ಅವರು ಅವಮಾನಪಟ್ಟರಂತೂ ಅವರಿಗಿಂತ ಹೆಚ್ಚು ನಾನು

0: ಕೋಪವೂ ಪಡುತ್ತಿದ್ದೆ. ಈ ಹಸ್ತಿನಾಪುರ ಇದೆಯಲ್ಲ, ಇದರ ಮೋಹ ನನ್ನ ಮೈಮನದ ತುಂಬ ಹರಿದಾಡುತ್ತಿತ್ತು. ಹಸ್ತಿನಾಪುರವೆಂದರೇನೇ ಹಾಗೆ, ಇದು ನನ್ನ ಅಂಕಿತದಲ್ಲೇ ಇರಬೇಕೆಂದು ಆಶಿಸಿದ್ದೆ. ಪಾಂಡವರಿಗೆ ಒಂದು ಪಾಲು ಕೊಟ್ಟು ಹೊರಗೆ ಕಳಿಸಿದ್ದಾಯಿತೇನೋ ನಿಜ, ಆದರೆ ಯುದ್ಧ ತಪ್ಪಲಿಲ್ಲ, ತಪ್ಪಿಸಬೇಕೆಂಬ ಯತ್ನವೂ ಫಲಿಸಲಿಲ್ಲ.
1: ನಾವೆಲ್ಲ ನಿಮಿತ್ತ ಮಾತ್ರರು ಗಾಂಧಾರಿ, ವಿಧಿ ಬರಹವನ್ನು ಇದುವರೆಗೆ ಯಾರೂ ಅಳಿಸಿಲ್ಲ.
0: ಆದರೆ ಆ ವಿಧಿ ನನಗಾಗೆ ಇಂಥ ಘೋರ ಬರಹ ಬರೆದನೆಂದು ಕಾಣುತ್ತದೆ.
1: ಮಕ್ಕಳ ಕತೆ ಬೇಡ ಬಿಡು, ನೆನಪಿಸಬೇಡ ಗಾಂಧಾರಿ.
0: ಹೇಗೆ ಬಿಡಲಿಕ್ಕೆ ಬರುತ್ತದೆ ಹೇಳು? ಅಷ್ಟು ಸುಲಭವೇ? ಮಕ್ಕಳ ಒಂದೊಂದು ಕತೆ ನನಗೆ ವ್ಯಥೆಯಾಗಿ ಇನ್ನೂ ಹೃದಯದಲ್ಲಿ ಹಸಿಯಾಗಿ ಬೀಡುಬಿಟ್ಟಿದೆ. 101 ಮಕ್ಕಳು, 101 ವ್ಯಥೆಗಳ ತಾಯಿ ನಾನು.
1: ಸಾಕು ಬಿಡು ತಾಯಿ ಸಾಕು, ಕೆದಕಿ ಕೆದಕಿ ಯಾಕೆ ಹಲಬುತ್ತಿ?
0: ಗೊತ್ತೇ ಸಖಿ ನಿನಗೆ, ಯುದ್ಧ ಶುರುವಾಯಿತು, ನನ್ನ ಎದೆ ಬಡಿತ ಜೋರಾಯಿತು. ಇಂದು ಅಥವಾ ಈ ಕ್ಷಣ ಯಾವ ಅಶುಭ ವಾರ್ತೆ ಬರುತ್ತದೆಯೋ ಎಂದು ಭಯಭೀತಳಾಗತೊಡಗಿದೆ. ದಿನವೂ ಇದೇ ಸ್ಥಿತಿ, ದಿನಗಳೆದಂತೆ ಎಷ್ಟು ಮಕ್ಕಳು ಉಳಿದವು ಎಂದು ಯುದ್ಧದ ವಾರ್ತೆ ತರುತ್ತಲಿದ್ದ ಸಂಜೆಗೆ ಕೇಳುತ್ತಲಿದ್ದೆ. ಆತ ಸರಿಯಾದ ಲೆಕ್ಕ ಕೊಡುತ್ತಿದ್ದ. ದಿನ ಒಂದಕ್ಕೂ ನನ್ನ ಮಕ್ಕಳ ಸಂಖ್ಯೆಯ ಮುಂದೆ ಢಾಳವಾದ ಉಣಾಕಾರ ಚಿಹ್ನೆಯೇ ಇರುತ್ತಿತ್ತು ಗೆಳತಿ.
1: ಶಾಂತಳಾಗಮ್ಮ ಶಾಂತಳಾಗು, ಆ ಕೈ ನೆನಪುಗಳಿಂದ ಹೊರಗೆ ಬಾ ಗಾಂಧಾರಿ, ಹೊರಗೆ ಬಾ.
0: ಹೊರಗೆ ಬರುವುದೇನು, ಬಟಾಬಯಲಲ್ಲೇ ನಿಂತಿದ್ದೇನೆ, ಟೊಂಗೆಗಳೆಲ್ಲ ಕಳಚಿದ ಮೋಟು ಮರದಂತೆ. ಈ ಹೊತ್ತು ನಾನು ಎಲ್ಲ ದೃಷ್ಟಿಯಿಂದಲೂ ಶಾಂತಳಾಗಿದ್ದೇನೆ. ಇನ್ನು ಮುಂದೆ ನನ್ನ ಮನಸ್ಸು ಯಾರ ಗೆಲುವಿನಿಂದಲೂ ಹೆಮ್ಮೆ ಪಡದು, ಯಾರ ಸೋಲಿನಿಂದಲೂ ಮುದುಡಿ ಬಾಡದು. ಇನ್ನು ಮುಂದೆ ಯಾರದು ಹೇಗೋ ಏನೋ ಎಂಬ ಯೋಚನೆಯ ತೊಳಲಾಟವಿಲ್ಲ ನನಗೆ. ಈಗ ನನ್ನಲ್ಲಿ ಎಂಥ ಚಿರಶಾಂತಿ ನೆಲೆಸಿದೆ ಗೊತ್ತೇ ಸಖಿ ನಿನಗೆ. ಯಾರದು ಇತ್ತಲೇ ಬರುವಂತಿದೆ?
2: ಗಾಂಧಾರಿ ಗಾಂಧಾರಿ,
1: ಮಹಾಪ್ರಭುಗಳು ಬಂದರೆಂದು ಕಾಣುತ್ತದೆ.
0: ಹೌದೇ, ನಿಜವೇ ಸಖಿ?
1: ನಿಜ ಮಹಾರಾಜ್ನಿ.
0: ಓಹ್, ನನ್ನ ಮಾತುಗಳನ್ನೆಲ್ಲ ಕೇಳಿಸಿಕೊಂಡರೇನು? ಅಯ್ಯೋ ದೇವರಿ, ಇದೇನಾಯ್ತು?
1: ಮಹಾರಾಜ್ನಿ, ಅಯ್ಯೋ ಮಹಾರಾಜ್ನಿ ಮೂರ್ಛೆ ಹೋದರಲ್ಲ, ಅಯ್ಯೋ ದೇವರೇ.
3: ಏನಾಯಿತು ಮಹಾರಾಜ್ನಿಯವರಿಗೆ, ಯಾಕೆ ಎಲ್ಲರೂ ಮೌನರಾಗಿದ್ದೀರಿ? ಎಲ್ಲ ಬಿಟ್ಟು ಜೀವನದ ಕೊನೆಯ ಪಯಣಕ್ಕಾಗಿ ಕಾಡಿನತ್ತ ಹೊರಟು ನಿಂತಾಗ ಕುರು ಸಾಮ್ರಾಜ್ಞಿಗೆ ಆವ ಕಂಟಕ ಎದುರಾಗಿದೆ. ನೀನು ಗಾಂಧಾರಿಯ ಸಖಿಯಲ್ಲವೇ?
1: ಹೌದು ಮಹಾಪ್ರಭು.
3: ಯಾಕೆ ಯಾಕೆ ಗಾಂಧಾರಿಗೆ ಏಕಾಏಕಿ ಮೂರ್ಛಾವಸ್ಥೆ?
1: ಅವರಿಗೆ ಯಾವುದೋ ಹಿನ್ನೆನಪು ಪ್ರಭು.
3: ಹಿನ್ನೆನಪು? ಅವಳ ಯಾವ ನೆನಪುಗಳು ಸುಂದರವಾಗಿವೆ ಹೇಳು. ಅಲ್ಲ, ನಿನಗೆ ಗೊತ್ತಿಲ್ಲದಿರುವುದು ಯಾವುದೂ ಇಲ್ಲ. ಹಾಗೆ ನೋಡಿದರೆ ಆಕೆಯನ್ನು ಸಂಪೂರ್ಣ ಅರಿತವಳು ನೀನೊಬ್ಬಳೆ.
0: ಸಖಿ
1: ಮಹಾಪ್ರಭು, ಮಹಾರಾಜ್ನಿಯವರು ಎಚ್ಚರಗೊಳ್ಳುತ್ತಲಿದ್ದಾರೆ, ಮಾತಾಡಿ ಅವರ ಜೊತೆಗೆ, ಸಂತೈಸಿ.
3: ಗಾಂಧಾರಿ
4: ಪ್ರಭು.
3: ಗಾಂಧಾರಿ, ಯಾಕೆ ಕಾಡಿಗೆ ಹೋಗುವ ಮನಸ್ಸಿಲ್ಲವೇ? ನಿನಗೆ ಬೇಡವಾದರೆ ನನ್ನ ನಿರ್ಧಾರ ಬದಲಿಸುವ ಬಿಡು. ಕುರು ಸಾಮ್ರಾಜ್ಞಿಯಾಗಿ ಹೂವ ಹಾಸಿನ ಮೇಲೆ ನಡೆದವಳು ನೀನು. ಇದುವರೆಗೆ ನನ್ನ ಕುರುಡಿಗೆ ಊರುಗೋಲಾದವಳು.
0: ಹಾಗೆಲ್ಲ ದೀನರಂತೆ ಆಡದಿರಿ ಪ್ರಭು. ನೀವೆಲ್ಲೋ ನಾನಲ್ಲಿ ಹೊರಡುವ ನಡೆಯಿರಿ.
3: ಬೇಡ ಗಾಂಧಾರಿ ಬೇಡ, ಕಾಡ ಜೀವನ ನಿನಗೆ ಆಗಿ ಬರದು. ನಾನು ಧರ್ಮನಿಗೆ ಹೇಳುತ್ತೇನೆ, ಅವನು ಮಗನೇ ತಾನೇ.
0: ನಾನು ನಿಮ್ಮ ಸಹಧರ್ಮಿಣಿ ಪ್ರಭು, ನಿಮಗಿಲ್ಲದ ದೃಷ್ಟಿ ನನಗೂ ಬೇಡವೆಂದು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಾಕೆ. ಮಕ್ಕಳು ಮಕ್ಕಳೇ, ಅವರೆಂದು ಗಂಡನಷ್ಟು ಹತ್ತಿರವಾಗಲಾರರು.
3: ನೀನು ಸತ್ಯವನ್ನೇ ಆಡಿದೆ ಗಾಂಧಾರಿ, ಧರ್ಮ ಮಗನಂತೆ. ಆದರೆ ಮಗನಲ್ಲ ಬಿಡು, ಧರ್ಮ ಅರ್ಜುನನನ್ನು ಹೊರತುಪಡಿಸಿದರೆ ಭೀಮ ನಕುಲ ಸಹದೇವ ದ್ರೌಪದಿಯಿಂದ ನಿತ್ಯ ಅವಮಾನ ವ್ಯಂಗ್ಯ ಸಹಿಸಿ ಸಹಿಸಿ ಸಾಕಾಗಿಯೇ ಈ ನಿರ್ಧಾರಕ್ಕೆ ಬಂದಿದ್ದೇನೆ.
0: ನಿಮ್ಮ ನಿರ್ಧಾರ ಸರಿಯೇ ಇದೆ, ನಡೆಯಿರಿ ಹೊರಡೋಣ.
5: ಪ್ರಭು
3: ಬಾವಿದುರ.
5: ಪ್ರಭು ನಮಗೂ ನಿಮ್ಮ ಜೊತೆ ಬರಲು ಅನುಮತಿ ಕೊಡಿ.
6: ನೀವೇ ಇಲ್ಲವೆಂದ ಮೇಲೆ ಇಲ್ಲಿ ನನ್ನದೇನು ಕೆಲಸ? ಗಂಡನ ಜೊತೆ ಚಿತೆ ಏರಬೇಕಾಗಿದ್ದ ನಾನು

0: ನಾನು ಆ ಭಾಗ್ಯವನ್ನು ಮಾದ್ರಿಗೆ ಬಿಟ್ಟುಕೊಟ್ಟು ಪಡಬಾರದ ಸಂಕಟ ಪಟ್ಟಿದ್ದೇನೆ. ನಿಜವಾಗಿಯೂ ಮಾದ್ರಿಯೇ ಧನ್ಯಳು, ನಾನೇ ದುರ್ದೈವಿ.
1: ಇದೇನು ನೀವೆಲ್ಲ ಇಲ್ಲೇಕೆ ಅಮ್ಮ? ಏನಿದು
2: ಧರ್ಮ? ವಯಸ್ಸಾಯಿತಲ್ಲಪ್ಪ, ಜೀವನದಲ್ಲಿ ಕಾಲಕಾಲಕ್ಕೆ ಬರುವ ಅವಸ್ಥೆಗಳನ್ನು ಪಾಲಿಸಲೇಬೇಕು. ಗೃಹಸ್ಥಾವಸ್ಥೆ ಕಳೆದು ವಾನಪ್ರಸ್ಥಾವಸ್ಥೆಯ ಬಹುಭಾಗ ಕಳೆದಾಗಿದೆ. ಇನ್ನು ಪರಲೋಕ ಚಿಂತನೆಗೆ ನಮ್ಮ ಬದುಕನ್ನು ಮೀಸಲಿಡಬೇಕಿದೆ.
1: ಅಪ್ಪಾಜಿ, ಏಕಾಏಕಿ ಹೀಗೇಕೆ ಆಡುತ್ತೀರಿ? ನನ್ನಿಂದೇನಾದರೂ ಅಧರ್ಮ ಜರುಗಿದೆಯೇ? ನನ್ನ ಶಾಸನಕ್ಕೆ ನಿಮ್ಮೆಲ್ಲರ ಮಾರ್ಗದರ್ಶನ ಬೇಕು.
3: ಧರ್ಮ, ನಿನ್ನಿಂದ ಅಧರ್ಮ ಜರುಗಿದೆ? ನೀನಿದ್ದಲ್ಲಿ ಧರ್ಮ ಇರುತ್ತದೆ, ನಿನಗೆ ಯಾರ ನೆರವಿನ ಅವಶ್ಯಕತೆಯೂ ಇಲ್ಲ. ಮಹಾಪ್ರಭುಗಳು ತೆಗೆದುಕೊಂಡ ನಿರ್ಧಾರ ಸರಿಯಾಗೇ ಇದೆ. ನಮ್ಮೆಲ್ಲರ ವನವಾಸ ಗಮನಕ್ಕೆ ಒಪ್ಪಿಗೆ ಕೊಡು. ಧರ್ಮವನ್ನರಿತ ನೀನು ನಮ್ಮನ್ನು ಮೋಹದಲ್ಲಿ ತೊಡಗಿಸಬೇಡ, ನೀನೂ ಮೋಹವಶನಾಗಬೇಡ.
1: ಆಗಲಿ, ತಮ್ಮಿಚ್ಛೆ.
3: ಪ್ರಭು ಬನ್ನಿ, ಹೀಗೆ ಬನ್ನಿ.
0: ಬಾ ಗಾಂಧಾರಿ.

0: ಯಾಕೆ ಗಾಂಧಾರಿ? ಬೇಸರವೇ? ಯಾವಾಗಲೂ ರಾಜವೈಭವದಲ್ಲಿದ್ದಾಕೆ ನೀನು? ಈ ಅರಣ್ಯವಾಸ ನಿನಗೆ ಹಿಡಿಸದು ಎನಿಸುತ್ತದೆ. ಅಲ್ಲ, ಈಗ ನೆಟ್ಟಿಸರು ಬಿಟ್ಟು ಏನು ಪ್ರಯೋಜನ? ನಮ್ಮದು ಮೊದಲೇ ಕುರುಡು ಪ್ರಪಂಚ, ಅದು ಹೇಗಿರಬೇಕೋ ಹಾಗೆ ಸಾಗುತ್ತಾ ಬಂದಿದೆ.
1: ಸ್ವಾಮಿ, ನಾನು ನಿಟ್ಟುಸುರಿಟ್ಟುದು ನನ್ನ ಸ್ವಂತದ ದುಃಖದಿಂದಲ್ಲ. ಇಲ್ಲಿ ನಾನು ಅನುಭವಿಸುತ್ತಲಿರುವ ವಾತಾವರಣ, ಮೈಗೆ ತಾಗುವ ಬೆಟ್ಟದ ಹಿತವಾದ ತಂಪುಗಾಳಿ, ಸುತ್ತಮುತ್ತಲ ದೇವದಾರುವಿನ ಮಂದ ಮಂದ ಗಂಧ, ಕಾಲಡಿಯಲ್ಲಿ ಅವೇ ದೇವದಾರುವಿನ ಎಲೆ ಹಸುವಿನ ಮರ್ಮರ, ಅದೇ ಕಾಲಕ್ಕೆ ವಾಯುಲಹರಿಗೆ ತೂಗುತ್ತಾ ಇಡೀ ಕಾನನವೇ ಉಸಿರುಗರಿಯುವಂತೆ ಭಾಸವಾಗುವ ಪವನನ ಆಟ, ಅಹೋರಾತ್ರಿ ಭೋರ್ಗರೆವ ನದಿಯ ರುದ್ರ ಸಂಗೀತ, ಇವೆಲ್ಲ ಸೇರಿ ನನಗೆ ಗಾಂಧಾರದ ನೆನಪಾಯಿತು. ಇದಕ್ಕೆ ಬೇರಾವ ಅರ್ಥವೂ ಇಲ್ಲ ಸ್ವಾಮಿ.
0: ಗಾಂಧಾರಿ, ನಿಜ ಹೇಳು. ನನ್ನಂಥ ಕುರುಡನನ್ನು ಕಟ್ಟಿಕೊಂಡು ನಿನ್ನ ಜೀವನ ದುರಂತ ಅನುಭವಿಸಿತಲ್ಲವೇ? ತವರಿನ ನೆನಪಿಂದ ನಿನಗೆ ತಾಪವಾಗುತ್ತದೆ ಅಲ್ಲವೇ?
1: ಇಲ್ಲ ಇಲ್ಲ, ಅಂಥದ್ದೇನೂ ಇಲ್ಲ. ಎಷ್ಟು ವಿಚಿತ್ರವಾಗಿ ಯೋಚಿಸುತ್ತಿದ್ದೀರಿ. ತಮ್ಮನ್ನು ವಿವಾಹವಾದ ಕ್ಷಣವೇ ನಾನು ನನ್ನ ತವರನ್ನು ಮರೆತಿದ್ದೇನೆ. ಅರಮನೆಯ ಒಂದೇ ಪ್ರಾಂಗಣದಲ್ಲಿದ್ದರೂ ನಾನು ನನ್ನ ಸಹೋದರನ ಜತೆಗೂ ಮಾತನಾಡುತ್ತಿಲ್ಲವೆಂಬ ವಿಷಯ ತಮಗೆ ಅರಿಯದ್ದೇನಲ್ಲ. ನನಗೆ ಈಗ ನೆನಪಾದದ್ದು ಗಾಂಧಾರ, ವಿನಃ ಜನದ್ದಲ್ಲ.
0: ಗಾಂಧಾರಿ, ನನ್ನ ಅಂಧತ್ವದ ಬಗೆಗೆ ನಿನಗೆ ಏನನ್ನೂ ತಿಳಿಸದೆ ನಿನ್ನನ್ನು ವಂಚಿಸಿ ನನ್ನ ಮನೆ ತುಂಬಿಸಿಕೊಂಡೆ. ನನ್ನ ಕೈ ಹಿಡಿಯುವಲ್ಲಿ ನನ್ನಷ್ಟೇ ನಿನ್ನ ತವರವರೂ ಅಪರಾಧಿಗಳೇ. ಆದರೆ ಗಾಂಧಾರಿ.
1: ಹೇಳಿ ಪ್ರಭು.
0: ನೀನು ಕೂಡ ಇದರ ಸೇಡನ್ನು ಮನಸೋಕ್ತ ತೀರಿಸಿಕೊಂಡಿದ್ದೀಯ. ಆಗಿ ಹೋದದ್ದನ್ನು ಮರೆತು ಜೀವನದ ಈ ಕೊನೆಯ ಹಂತದಲ್ಲಾದರೂ ನನ್ನನ್ನು ಕ್ಷಮಿಸುವೆಯ?
2: ವಿದುರ, ನಾವಿನ್ನು ಹೊರಡೋಣವೇ?
3: ಹಾಗೆ ಆಗಲಿ.
0: ಅಲ್ಲ, ಯಾಕೆ ಇಲ್ಲಿಂದ ಹೋಗುತ್ತಿದ್ದೀರಿ? ಕುಳಿತುಕೊಳ್ಳಿ. ನಮ್ಮಿಬ್ಬರ ದಾಂಪತ್ಯದಲ್ಲಿ ಈಗಿನವರೆಗೆ ಏಕಾಂತದಲ್ಲಿ ಯಾವ ಘಟನೆಯೂ ನಡೆದಿಲ್ಲ. ಇನ್ನು ಮುಂದೆ ನಡೆಯುವುದೂ ಬೇಡ. ಹಿರಿಯನೆಂದು ಹೇಳುತ್ತಿದ್ದೇನೆ, ಕುಳಿತುಕೊಳ್ಳಿ.
3: ಸರಿ,
2: ಆಗಲಿ.
0: ಗಾಂಧಾರಿ, ನಿಜಕ್ಕೂ ನೀನು ನನ್ನ ಜೀವನದುದ್ದಕ್ಕೂ ಘೋರ ಶಿಕ್ಷೆಯನ್ನೇ ಕೊಡುತ್ತಾ ಬಂದಿದ್ದೀಯ.
1: ಏನಂದಿರಿ? ನಾನು ನಿಮಗೆ ಶಿಕ್ಷೆ ಕೊಟ್ಟಿದ್ದೇನೆ.
0: ಶಿಕ್ಷೆ ಅಲ್ಲದೆ ಮತ್ತೇನು ಗಾಂಧಾರಿ? ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮದುವೆಗಾಗಿ ನಿಂತುಕೊಂಡಾಗ ನನಗೆ ಅಷ್ಟೊಂದು ಹಿಂಸೆ ಆಗಿರಲಿಲ್ಲ. ನನ್ನ ಪ್ರೇಮದಿಂದ ನಿನ್ನ ಕ್ರೋಧವನ್ನು ಗೆಲ್ಲುವೆನೋ ಎಂದುಕೊಂಡಿದ್ದೆ. ಆದರೆ ಅದು ಆಗಲಿಲ್ಲ. ಮದುವೆಯ ನಂತರದ ಆ ಪ್ರಥಮ ರಾತ್ರಿ, ಓಹ್, ನೆನಪಾದರೂ ಭಯವಾಗುತ್ತದೆ ಗಾಂಧಾರಿ.
1: ಏಕೆ? ಅರ್ಧಕ್ಕೆ ನಿಲ್ಲಿಸಿದಿರಲ್ಲ, ಹೇಳಿ. ಹೇಳುವ ಕಾಲವಿದು. ಪರಸ್ಪರರು ಮೌನವಾಗಿ ಅನುಭವಿಸಿದ ಯಾತನೆಯನ್ನು ಇಲ್ಲಿಯೇ ವಿಸರ್ಜಿಸಿ ಪರಲೋಕ ಸೇರೋಣ.
0: ಪ್ರಥಮ ರಾತ್ರಿ.

0: ಬೆಳಗ್ಗೆಯ ಆ ದಿನ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ ನೀನು ಸೇವಕಿಯ ನೆರವಿನಿಂದ ತಡಬಡಿಸುತ್ತ ಶಯ್ಯಾಗ್ರಹ ಪ್ರವೇಶಿಸಿದಾಗ ನನಗೆ ಅದು ಮೊದಲ ರಾತ್ರಿ ಅನಿಸಲೇ ಇಲ್ಲ. ನನಗದು ಭಯಾನಕ ಕರಾಳ ರಾತ್ರಿಯಾಗಿತ್ತು. ನಾನಂತೂ ಹುಟ್ಟು ಕುರುಡ. ಅಷ್ಟು ಹೊತ್ತಿಗಾಗಲೇ ಕುರುಡು ನನಗೆ ರೂಢಿಯಾಗಿ ಬಿಟ್ಟಿತ್ತು. ಆದರೆ ನೀನು ಬೇಕೆಂದೇ ಕುರುಡಿಯಾಗಿದ್ದೇ. ಕುರುಡುತನದ ಅಭ್ಯಾಸವಿರಲಿಲ್ಲ ನಿನಗೆ. ಅಲ್ಲ, ನಾನು ಹೀಗೆ ಅನ್ನುತ್ತೇನೆಂದು ತಪ್ಪು ತಿಳಿಯುವುದಿಲ್ಲ ಅಲ್ಲವೇ?
1: ಏನು ಅನ್ನುವುದಿದೆ ಇನ್ನು?
0: ಪ್ರಥಮ ರಾತ್ರಿಯ ಆ ದಿನವೇ ನಿನ್ನನ್ನು ಸಾಯಿಸಿದ್ದರೆ
1: ನಾನು ನನ್ನನ್ನು ಧನ್ಯಳೆಂದುಕೊಳ್ಳುತ್ತಿದ್ದೆ, ಖಂಡಿತವಾಗಿಯೂ.
0: ಅದೇ ಗಾಂಧಾರಿ,
1: ನಂತರದ ಜೀವನದಲ್ಲಿ ಅನುಭವಿಸಲಿರುವ ಹಿಂಸೆ ಅಸಹ್ಯದ ಬವಣೆ ಆದರೂ ತಪ್ಪುತ್ತಿತ್ತು.
0: ಅಬ್ಬಾ, ಭಾರೀ ಕಠೋರಳು ನೀನು. ಎಷ್ಟು ತೀಕ್ಷಣಳಾಗಿದ್ದೀಯೇ. ನಿನ್ನ ಮಾತುಗಳು ಮಾತುಗಳಲ್ಲ ಬಿಡು, ಅರ್ಜುನನ ಬಾಣಗಳು.
1: ಕುರುಕುಲದವರಲ್ಲವೇ ನೀವು. ನನ್ನ ಹಣೆಬರ ನಿಮಗೆ ಅಂದು ಏನು ಪ್ರಯೋಜನ?
0: ನಾಲಿಗೆ ಹರಿತವನ್ನಷ್ಟು ಕಡಿಮೆ ಮಾಡು ಗಾಂಧಾರಿ. ಕುರುಕುಲದವರಾದ ನಾವು ಎಷ್ಟೇ ತಿಳಿಗೇಡಿಯಾಗಿದ್ದರೂ ಕ್ಷತ್ರಿಯತ್ವವನ್ನು ಮರೆತವರಲ್ಲ. ಸ್ತ್ರೀಯರನ್ನು ವರಿಸುವುದೆಂದರೆ ನಮ್ಮ ಪೌರುಷವಲ್ಲ. ನಾನು ನನ್ನ ರಾಜ್ಯಕ್ಕೆ ರಾಜನಾಗಿದ್ದೆ. ನಿನ್ನ ಕಣ್ಕಟ್ಟನ್ನು ಕಿತ್ತಿ ಬಿಸಾಕಬಹುದಿತ್ತು. ಆದರೆ ನನ್ನ ಮೊದಲ ದಿನದ ಕೊರಗು ಹಾಗೆಯೇ ಉಳಿಯಿತು. ನಮಗೆ ಮೊದಲ ಮಗುವಾದಾಗ ಮಗುವಿನ ಮುಖ ನೋಡಲಾದರೂ ಕಣ್ಬಟ್ಟೆ ಬಿಚ್ಚು ಎಂದು ಹೇಳಬೇಕಂದಿದ್ದೆ. ಆದರೆ ಅಷ್ಟು ಹೊತ್ತಿಗೆ ನನ್ನ ಹೃದಯವೂ ಕಲ್ಲಾಗಿತ್ತು. ನಿನಗೆ ಮಗುವಿನ ಮುಖಾವಲೋಕನವು ಸಾಧ್ಯವಿಲ್ಲ ಎಂಬುದರಲ್ಲೇ ನನಗೆ ಒಂದು ತರದ ಸಮಾಧಾನ ಉಂಟಾಗಿತ್ತು. ನೀನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಸತಿಯ ಆಡಂಬರದಲ್ಲಿ ವೇರಿಸುತ್ತಲಿದ್ದೆ. ಒಮ್ಮೆ ತೆಗೆದುಕೊಂಡ ನಿರ್ಧಾರಕ್ಕೆ ನೀನು ಬದ್ಧಳಾಗಿದ್ದೆ. ನಿನಗಾಗಿಯೇ ಕಣ್ಬಟ್ಟೆ ಬಿಚ್ಚಿಕೊಳ್ಳುವುದು ಸಾಧ್ಯವಿರಲಿಲ್ಲ. ಕೇವಲ ನನ್ನದೊಂದು ಅನುಮತಿ ಸಾಕಾಗಿತ್ತು ಅಸಹಜ ಕುರುಡುತನ ಕಳೆಯಲಿಕ್ಕೆ. ಆದರೆ ನಾನು ಒಪ್ಪಲಿಲ್ಲ. ನಿಜ ಹೇಳು ಗಾಂಧಾರಿ, ನನ್ನ ಬಗೆಗೆ ನಿನಗೆ ಪ್ರೀತಿ ಇತ್ತೆ?
1: ಈಗ ಹೇಳಿದರೆ ಏನು ಪ್ರಯೋಜನ?
0: ನನಗನಿಸುತ್ತದೆ ಮಕ್ಕಳ ಮೇಲಿನ ಕುರುಡು ವ್ಯಾಮೋಹ ನಮ್ಮಿಬ್ಬರನ್ನೂ ಹತ್ತಿರ ತಂದಿತ್ತು.
1: ಇದು ಸತ್ಯದ ಒಂದು ಮುಖವೆಂದು ಒಪ್ಪಬಹುದು.
0: ಅದು ಪರಸ್ಪರರ ಪ್ರೀತಿಯಿಂದಾಗಿದ್ದರೆ ಅದಕ್ಕೊಂದು ತೂಕವಿರುತ್ತಿತ್ತು ಅಲ್ಲವೇ? ಹೌದು, ಕುರುಕುಲದ ಪುರುಷರಾದ ನಾವು ಸ್ತ್ರೀಯರಿಗೆ ಅನ್ಯಾಯ ಬಗೆದಿದ್ದೇವೆ. ಅದರ ಪಾಪದ ಫಲವನ್ನು ನಾವು ಚೆನ್ನಾಗಿಯೇ ಉಂಡಿದ್ದೇವೆ. ನಿನಗೂ ಗೊತ್ತಲ್ಲ, ಅಂಬೆಯ ಶಾಪದಲ್ಲಿ ಭೀಷ್ಮ ಭಸ್ಮವಾದ. ನಿನ್ನ ಕ್ಷೋಭೆಯಲ್ಲಿ ನಾನು ಬೇಯುತ್ತಲಿದ್ದೇನೆ. ನನ್ನ ಮಕ್ಕಳೆಲ್ಲ ನಾಶವಾದರು. ಕುಂತಿಯ ಮದುವೆಯು ಓರ್ವ ನಪುಂಸಕನೊಂದಿಗಾಯಿತು. ಆಕೆ ಮಹಾನಟಿ. ಯಾಕೆಂದರೆ ಗಂಡನ ಮನಸ್ಸಿಗೆ ಹಿಡಿಸಿದ ಪತ್ನಿಯ ಪಾತ್ರವನ್ನು ಚೆನ್ನಾಗಿಯೇ ಅಭಿನಯಿಸಿದಳು. ಅಷ್ಟೇ ಅಲ್ಲ, ಗಂಡನ ನಿಧನದ ನಂತರ ಮಕ್ಕಳನ್ನು ಜಾಗರೂಕತೆಯಿಂದ ಕಾದಳು. ನಿನಗೆ ಇದು ಗೊತ್ತೇ ಗಾಂಧಾರಿ?
1: ಹೇಳಿ ಪ್ರಭು.
0: ನಿನಗೆ ನನ್ನಿಂದ ಅನ್ಯಾಯವಾದಂತೆ ಕುಂತಿಗೆ ಪಾಂಡುವಿನಿಂದಾಗಿದೆ. ಅದೇ ಕಾಲಕ್ಕೆ ಏಳುವ ಪ್ರಶ್ನೆ ಎಂದರೆ ನನ್ನ ಮತ್ತು ಪಾಂಡುವಿನ ವಿಫಲತೆಗೆ ಕಾರಣರಾರು? ನಮ್ಮ ತಾಯಂದಿರ ಮನದ ಕುದಿಯೇ ಇದಕ್ಕೆ ಕಾರಣವೆನ್ನಬಹುದೇ? ಇದರ ನಡುವೆಯೇ ನಡೆದು ಹೋದ ವಿಸ್ಮಯವೊಂದನ್ನು ನಿನ್ನೆದುರು ಹೇಳಲೇಬೇಕು. ಅದು ವಿದುರನಿಗೆ ಕುರಿತ ವಿಷಯ. ಪಾಪ ಬಡಪಾಯಿ ವಿದುರ, ದೇಹ ಬುದ್ಧಿಯಿಂದ ಪರಿಪೂರ್ಣನಿದ್ದ. ನಮ್ಮಿಬ್ಬರಿಗೂ ಜನ್ಮ ಕೊಟ್ಟ ತಂದೆಯೇ ಅವನಿಗೂ ತಂದೆಯಾಗಿದ್ದ. ಆದರೆ ಆತ ರಾಣಿಯೊಬ್ಬಳ ಗರ್ಭದಲ್ಲಿ ಹುಟ್ಟದೆ ದಾಸಿಗೆ ಹುಟ್ಟಿದ್ದನೆಂಬ ಒಂದೇ ಒಂದು ಕಾರಣಕ್ಕೆ ಆತನಿಗೆ ಪಟ್ಟ ಸಿಕ್ಕಲಿಲ್ಲ. ಆದರೆ ಪುಣ್ಯಕೋಟಿಯಂಥ ಮನುಷ್ಯ ಯಾರ ಮೇಲೂ ರೇಗಲಿಲ್ಲ, ಸೇಡು ತೀರಿಸಿಕೊಳ್ಳಲಿಲ್ಲ.
1: ಆದರೆ
0: ಮತ್ತೀಗೆ ಈ ಆದರೆ?
1: ಈ ಮಾತುಗಳನ್ನು ಈಗ ಹೇಳಿ ಏನು ಪ್ರಯೋಜನ?
0: ಇದೊಂದು ಕಳೆದು ಹೋದ ಜೀವನದ ಮೆಲುಕು, ಮಂಥನ ಅನ್ನು. ಇರಲಿ, ನಮ್ಮ ವಂಶದಲ್ಲಿ ಸದಾಕಾಲ ಜಾಗರೂಕರಾಗಿದ್ದವರು ಯಾರು ಗೊತ್ತೇ?
1: ಯಾರು ಪ್ರಭು?
0: ವಿದುರ, ಕುಂತಿ, ಗಾಂಧಾರಿ, ಈ ಮೂವರಲ್ಲಿ ನಿನಗೊಬ್ಬಳಿಗೆ ಮಾತ್ರ ಅನ್ಯಾಯವಾಗಿದೆ ಎಂದು ನಿನಗನಿಸಿರಬಹುದು. ಆದರೆ
2: ಮಹಾಪ್ರಭು, ಅಷ್ಟು ಹೊತ್ತಿನಿಂದಲೂ ನಿಮ್ಮ ಸಂಭಾಷಣೆಯನ್ನು ಕೇಳುತ್ತಲೇ ಇದ್ದೇನೆ. ಈಗಾದುದೇ ಮನದ ಮೇಲೆ ಬಂಡೆಯಷ್ಟು ಭಾರವಿದೆ. ಮತ್ತೆ ಮತ್ತೆ ಏಕೆ ಹಿಂದಿನ ಕಹಿಯನ್ನು ಕೆದಕಿ ಕದಡುತ್ತಿದ್ದೀರಿ?
3: ಅಕ್ಕ, ಗಾಂಧಾರಿ, ಕುಂತಿ, ಹಿಂದಿನ ಲೆಕ್ಕದ ವಿಷಯ ಈಗ ಬೇಡ. ನಾವೀಗ ಬದುಕುತ್ತಿರುವುದು ಸನ್ಯಾಸದಲ್ಲಿ. ಇಲ್ಲಿ ಏನಿದ್ದರೂ ಪರಲೋಕ.

0: ಲೋಕಚಿಂತನೆಯ ಜಿಜ್ಞಾಸೆ ನಡೆಯಬೇಕು. ಬದಲಾಗಿ ಪೂರ್ವಾಶ್ರಮಗಳ ಕುರಿತು ವಿಚಾರಿಸುವುದು ಸರಿಯೆನಿಸದು. ನಿನ್ನನ್ನು ನಾನು ಇನ್ನುಳಿದವರಿಗಿಂತ ಹೆಚ್ಚು ಅರ್ಥ ಮಾಡಿಕೊಂಡಿದ್ದೇನೆ. ಏನೆಂದರೂ ನಾವು ಹೆಂಗಸರು, ಹಿಂಸೆಯೋ ಹಿತವೋ ನಮ್ಮ ನಮ್ಮ ಪಾಲಿಗೆ ಬಂದುದೆಲ್ಲವನ್ನೂ ಅನುಭವಿಸಿಯಾಗಿದೆ. ಒಂದಿಷ್ಟು ಹೆಚ್ಚು, ಒಂದಿಷ್ಟು ಕಡಿಮೆ. ಇಲ್ಲಿ ಹೆಣ್ಣಾದ ಜೀವಗಳೆಲ್ಲವೂ ಸಮಾನ ದುಃಖಿಗಳೆಂಬುದು ಮಾತ್ರ ಸತ್ಯ. ನೀನೇ ಕೇಳುತ್ತಿರುವಿಯಲ್ಲ, ಭಾವ ನಿನಗಾದ ಅನ್ಯಾಯವನ್ನು ಮುಕ್ತವಾಗಿ ಒಪ್ಪಿಕೊಂಡು ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಲೇ ಇದ್ದಾರೆ.
1: ಎಲ್ಲ ಎಲ್ಲ ಕಳೆದುಕೊಂಡಿದ್ದೇನೆ ಕುಂತಿ, ತೀರಾ ಬರಿದಾಗಿ ಬಿಟ್ಟಿದ್ದೇನೆ.
0: ಒಳ್ಳೆಯದೇ ಆಯಿತು ಎಂದುಕೊ. ಸಾವ ಸಮಯಕ್ಕೆ ಮೋಹ ಮಮಕಾರಗಳಿಗೆ ನಿನ್ನ ಸಂದರ್ಭದಲ್ಲಿ ಜಾಗವೇ ಇಲ್ಲ. ಎಲ್ಲ ನಿರಾಳ. ಆದರೆ ನನ್ನನ್ನು ನೋಡು, ನಿನ್ನ ಹಾಗಲ್ಲ. ಮೊನ್ನೆಯಷ್ಟೇ ನನ್ನೆಲ್ಲ ಪರಿವಾರ ಬಂದಿತ್ತು. ಧರ್ಮ ಸ್ವತಃ ಯೋಗಕ್ಷೇಮ ವಿಚಾರಿಸಿ ಹಿಂತಿರುಗುವಾಗ ಮತ್ತೆ ಮೋಹ ಉಕ್ಕಿ ಕಂಬನಿ ಹರಿಸಿದವು. ಆಗ ನಿನ್ನತ್ತ ನೋಡಿದೆ, ನೀನು ಮುಕ್ತಳಂತಿದ್ದೆ. ಯಾವ ಭಾವುಕತೆ ತೊಳಲಾಟವೇ ಇರಲಿಲ್ಲ ನಿನ್ನಲ್ಲಿ. ಅಂತೆಯೇ ಇಂಥ ಯಾವ ಮಮಕಾರ ಭಾವಗಳಿಗೂ ತಗಲದಿರಲೆಂದಲ್ಲವೇ ಭಾವ ದೂರ ಅರಣ್ಯದತ್ತ ಬಂದಿರುವುದು.
2: ಹೋಗಲಿ ಬಿಡಿ, ನಾವೆಲ್ಲ ಒಂದಿಲ್ಲೊಂದು ವಂಚನೆಗೆ ಒಳಗಾದವರೇ. ಸಂಸಾರದಲ್ಲಿ ನಡೆದದ್ದನ್ನು ಸನ್ಯಾಸದಲ್ಲಿ ಮೆಲುಕು ಹಾಕಿ ಏನು ಪ್ರಯೋಜನ?
3: ಸತ್ಯವನ್ನೇ ನುಡಿದಿವಿ ದುರ. ನಮ್ಮ ಮೂರು ತಲೆಮಾರುಗಳಲ್ಲಿ ಪ್ರತಿಯೊಬ್ಬನೂ ವಂಚನೆಗೆ ಒಳಗಾಗಿದ್ದಾನೆ. ಗಾಂಧಾರಿ
1: ಹೇಳಿ ಪ್ರಭು.
3: ಇಷ್ಟೆಲ್ಲ ನಾನು ನಿನ್ನೆದುರು ಹೇಳುತ್ತಿರುವುದು ನನ್ನಿಂದಾದ ಅನ್ಯಾಯದ ಪರಿಮಾರ್ಜನೆಗೆ, ನಿನ್ನಿಂದ ಕ್ಷಮೆಗಾಗಿ ಅಲ್ಲ. ಆ ಪಾಪ ನನ್ನನ್ನು ದಹಿಸುತ್ತಿರಲಿ ಬಿಡು, ನಾನು ಸಹಿಸುತ್ತೇನೆ. ಆದರೆ ಅದಕ್ಕಿಂತಲೂ ಹೆಚ್ಚಿನ ಉರಿಯ ಅನುಭವ ನಾನು ನಿನ್ನ ಕಣ್ಪಟ್ಟಿಯಿಂದ ಅನುಭವಿಸುತ್ತಾ ಬಂದಿದ್ದೇನೆ. ಜೀವನದುದ್ದಕ್ಕೂ ನಡೆಸಿಕೊಂಡು ಬಂದ ನಿನ್ನ ಹಠವನ್ನು ಸಾವು ಸಮೀಪ ಬಂದಾಗಲಾದರೂ ಕಣ್ಣ ಪಟ್ಟಿ ತೆಗೆಯುವುದರೊಂದಿಗೆ ಕೊನೆಗೊಳಿಸು ಗಾಂಧಾರಿ.
1: ಅದು ಕೇವಲ ಹಠವಲ್ಲ ಪ್ರಭು, ಅದರೊಂದಿಗೆ ಭಯಂಕರ ಭಯವೂ ಬೆರೆತಿದೆ.
3: ಭಯವೇ? ಭಯವೇಕೆ ಸಾಮ್ರಾಜ್ಞಿ?
1: ಹೇಗೆ ಹೇಳಲಿ ಸ್ವಾಮಿ, ಹೇಳಲಿಕ್ಕೂ ಭಯವಾಗುತ್ತದೆ.
3: ಆ ಭಯ ನನಗೆ ಸಂಬಂಧಪಟ್ಟದ್ದಾದರೆ ನಿರ್ಭಯವಾಗಿ ಹೇಳು. ತಾಳಿಕೊಳ್ಳುವಷ್ಟು ಕಟುಕ ಹೃದಯ ಒತ್ತೇ ಬಂದಿದ್ದೇನೆ.
1: ಆ ನಿಮ್ಮ ಅಸಹ್ಯ ವಿಕೃತ ಕುರುಡನ್ನು ನೋಡಿ ಬದುಕೇನೆಂಬ ಭರವಸೆ ಧೈರ್ಯ ನನಗಿಲ್ಲ. ಹೋಗಲಿ ಬಿಡಿ, ಎಂದೂ ಇಲ್ಲದ ದೃಷ್ಟಿ ಇಂದೂ ಬೇಡ.
3: ಬೇಡ ಗಾಂಧಾರಿ ಬೇಡ, ಹೀಗೆನ್ನ ಬೇಡ. ಇದು ನನ್ನ ಕೊನೆಯ ಬೇಡಿಕೆ. ಈಗಲಾದರೂ ನನ್ನ ಮೇಲಿರುವ ನಿನ್ನ ಜಿಗುಪ್ಸೆಯನ್ನು ಬಿಟ್ಟು ಕಣ್ಪಟ್ಟಿ ತೆಗೆದುಹಾಕಿ ನನ್ನ ಬಯಕೆಯನ್ನು ಈಡೇರಿಸು ಗಾಂಧಾರಿ. ಜೀವನದ ಬಗೆಗೆ ತಾಳಿದ ಜಿಗುಪ್ಸೆಯಿಂದ ಹೊರಬಂದು ಸುತ್ತಮುತ್ತಲ ನಿಸರ್ಗವನ್ನು, ಜನರನ್ನು, ಜೀವಗಳನ್ನು ನೋಡಿ ಅನುಭವಿಸು.
4: ಗಾಂಧಾರಿ, ನಮ್ಮ ಜೀವನದ ಅಂತ್ಯ ಸಮೀಪಿಸಿದೆ. ಕಣ್ಣು ಕಟ್ಟಿಕೊಂಡೇ ಕೊನೆಯಾಗುವುದು ಬೇಡ.
2: ಮಹಾರಾಜ್ಞಿ, ಪ್ರಭುಗಳ ಇಚ್ಛೆಯನ್ನು ನೆರವೇರಿಸಿ ಅವರ ಅಂಗಲಾಚುವಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ. ಕುಂತಿ, ನೀನು ಸ್ವಲ್ಪ ಅಕ್ಕನಿಗಷ್ಟು ಹೇಳಬಾರದೆ?
0: ಅಕ್ಕ, ಕಣ್ಣು ಪಟ್ಟೆ ಬಿಚ್ಚು, ಜಗತ್ತನ್ನು ನೋಡು, ನಮ್ಮೆಲ್ಲರನ್ನು ನೋಡು. ಭಾವ ಅಂದಂತೆ ನಮ್ಮ ಅಂತ್ಯ ಸಮೀಪಿಸಿದೆ.
1: ಇದೋ ನೋಡು, ಬಿಚ್ಚಿಕೊಂಡೆ. ಏನೋ ಕಾಣುತ್ತಿಲ್ಲವಲ್ಲ,
0: ಯಾಕೆ, ಏನಾಯ್ತು ಅಕ್ಕ?
1: ಇದೇನು ಕುಂತಿ,
0: ಏನಾಯ್ತು?
1: ನನ್ನ ಕಣ್ಣುಗಳೇ ಕಾಣುತ್ತಿಲ್ಲ, ನನ್ನ ಕಣ್ಣುಗಳೇ ಕಾಣುತ್ತಿಲ್ಲ ಕುಂತಿ.
3: ಗಾಂಧಾರಿ ಗಾಂಧಾರಿ, ಕಣ್ಣ ಬಟ್ಟೆ ತೆಗೆದೀಯಾ? ಒಂದಿಷ್ಟು ಕೈ ಚಾಚು, ನಿನ್ನ ಕೈ ಹಿಡಿದು ಸುಧಾರಿಸಿಕೊಳ್ಳುತ್ತೇನೆ.
1: ಅದೆಲ್ಲ ಸರಿ ಪ್ರಭು, ನನ್ನ ಕಣ್ಣುಗಳ ದೃಷ್ಟಿಯೇ ಇಂಗಿ ಹೋಗಿದೆಯೋ ಏನೋ.
3: ಏಕೆ, ಏನಾಗಿದೆ?
1: ನನ್ನ ಕಣ್ಣುಗಳು ಸರಿಯಾಗಿ ಕಾಣದಾಗಿವೆ ಪ್ರಭು.
3: ಏನಿಲ್ಲ ಬಿಡು, ಒಂದಿಷ್ಟು ಸಮಯ ಹತ್ತುವುದು, ನಂತರ ಎಲ್ಲವೂ ಸರಿ ಹೋಗುವುದು. ಈ ವಿಷಯದಲ್ಲಿ ಕುಂತಿ ನಿನಗೆ ನೆರವಾಗುವಳು. ಹಂಜಬೇಡ ಗಾಂಧಾರಿ, ನಿನ್ನ ದೃಷ್ಟಿ ದೋಷ ನಿವಾರಣೆಯಾಗುತ್ತಲೇ ನೀನೇ ನನ್ನ ಕೈ ಹಿಡಿದು ಮುನ್ನಡೆಸು. ವಿದುರ
2: ಹೇಳಿ ಪ್ರಭು.
3: ನನಗೇಕೋ ಈ ಬಯಲು ಪ್ರದೇಶದಿಂದ ದಟ್ಟ ಕಾಡಿನತ್ತ ಹೋಗಬೇಕೆನಿಸುತ್ತದೆ.
2: ಯಾಕೆ ಪ್ರಭು, ಬೇಸರವೇ?
3: ಬೇಸರವೇನಿಲ್ಲ, ಈ ಪ್ರದೇಶ ಏಕೋ ನಿರ್ಜನ ಅನಿಸಲೊಲ್ಲದು ಅದಕ್ಕೆ.

0: ಧರ್ಮ ಈಗಲೂ ನಮ್ಮನ್ನು ನೋಡಿ ಬರಲು ಸೇವಕರನ್ನು ಕಳಿಸುತ್ತಲೇ ಇದ್ದಾನೆ. ರಾಜ ಸೇವಕರಲ್ಲದೆ ಕೃಷಿಕರು, ದನಗಾಯಿಗಳು ಕುತೂಹಲಕ್ಕಾದರೂ ನಮ್ಮನ್ನು ನೋಡಲೆಂದು ಬರುತ್ತಲಿದ್ದಾರೆ. ಇದರಿಂದ ನಮ್ಮ ಸನ್ಯಾಸದ ಏಕಾಂತತೆಗೆ ಭಂಗ ಬರುತ್ತಲಿದೆ.
1: ನಿಮ್ಮಿಚ್ಛೆ ಪ್ರಭು, ಇಂದೇ ಹೊರಡೋಣ.

0: ಗಾಂಧಾರಿ, ದೃಷ್ಟಿ ಸರಿ ಹೋಯಿತೆ?
1: ನಾನೇ ಕೈ ಹಿಡಿದು ಕರೆತಂದಿದ್ದೇನೆ ನಿಮ್ಮನ್ನು.
0: ಒಂದು ಮಾತು
1: ಹೇಳಿ.
0: ನೀನು ನನಗಿಂತ ಚಿಕ್ಕವಳು.
1: ಇದೇನು ಹೇಳುತ್ತೀರಿ ಪ್ರಭು?
0: ನೀನು ನನಗಿಂತ ಚಿಕ್ಕವಳು ಅಂದೆ.
1: ನಿಮ್ಮ ಮಾತು ಕೇಳಿಯಾಗಿದೆ, ಆದರೆ ಅರ್ಥವಾಗುತ್ತಿಲ್ಲ. ಏನೋ ಹೇಳಬೇಕೆಂದಿರುವಿರಿ, ಹೇಳಿ, ಸಂಕೋಚ ಬೇಡ.
0: ನೋಡು, ನನ್ನ ಸಾವಿನ ನಂತರವೂ ನೀನು
1: ಹೀಗೆಲ್ಲ ಅಪಶಕುನ ಆಡದಿರು. ವಾಸ್ತವವೆಂದರೆ ಗಂಡ

0: ಇದೇನು ಹೇಳುತ್ತೀರಿ ಪ್ರಭು?
1: ನೀನು ನನಗಿಂತ ಚಿಕ್ಕವಳು ಅಂದೆ.
0: ನಿಮ್ಮ ಮಾತು ಕೇಳಿಯಾಗಿದೆ, ಆದರೆ ಅರ್ಥವಾಗುತ್ತಿಲ್ಲ. ಏನೋ ಹೇಳಬೇಕೆಂದಿರುವಿರಿ, ಹೇಳಿ, ಸಂಕೋಚ ಬೇಡ.
1: ನೋಡು, ನನ್ನ ಸಾವಿನ ನಂತರವೂ ನೀನು
0: ಹೀಗೆಲ್ಲ ಅಪಶಕುನ ಆಡದಿರಿ. ವಾಸ್ತವವೆಂದರೆ ಗಂಡ ಹೆಂಡತಿ ಸಹಗಾಮಿಗಳು.
1: ಅದನ್ನೇ ನಾನು ಹೇಳುತ್ತಿರುವುದು. ನಮ್ಮಿಬ್ಬರಲ್ಲೂ ಸಹಗಾಮಿತ್ವ ಇರಲಿ, ಆದರೆ.
0: ಆದರೆ ಏನು?
1: ಅಂದರೆ ನನ್ನ ಸಾವಿನ ನಂತರ ಸಹಗಮನ ಬೇಡ.
0: ಏನು ಆಡುತ್ತೀರಿ ನೀವು? ದೊರೆ, ನಾನು ಬಿಡುವುದಕ್ಕಾಗಿ ನಿಮ್ಮ ಕೈ ಹಿಡಿದಿಲ್ಲ. ಈಗೀಗ ನನ್ನ ತೆರೆದ ಕಣ್ಣುಗಳು ಅಷ್ಟೇ, ಇವು ಕೇವಲ ನಮ್ಮಿಬ್ಬರಿಗೋಸ್ಕರ.
1: ವಿದುರ,
2: ಪ್ರಭು,
1: ಏನೋ ವಾಸನೆ ಬರುತ್ತಿದೆಯಲ್ಲ.
2: ವಾಸನೆ ಇಲ್ಲವಲ್ಲ ಪ್ರಭು.
1: ಕುಂತಿ, ಗಾಂಧಾರಿ, ನಿಮಗೆ
0: ಹಾಗೇನೋ ಅನಿಸುತ್ತಿಲ್ಲವಲ್ಲ? ಕುಂತಿ, ನಿನಗೆ?
3: ನನಗೂ ಹಾಗೇನೋ ಅನಿಸುತ್ತಿಲ್ಲ
2: ಪ್ರಭು. ಅದೇ ತರ ವಾಸನೆ,
1: ಸುಟ್ಟ ಹೊಗೆಯ ವಾಸನೆ.
2: ನಿಮಗೆಲ್ಲೋ ಭ್ರಮೆ.
1: ವಿದುರ, ಕೇವಲ ವಾಸನೆ ಮಾತ್ರವಲ್ಲ, ನನ್ನ ಕಿವಿಗಳಲ್ಲಿಯೂ ಕೇಳಿ ಬರುತ್ತಲಿದೆ.
2: ಅಂದರೆ?
1: ಕಾಡಿನಲ್ಲಿ ಎಲ್ಲೋ ಬೇಗೆ ಹೊತ್ತಿಕೊಂಡಿದೆ. ಈಗಲ್ಲ, ನನಗೆ ಮುಂಜಾವಿನಿಂದಲೂ ಈ ತರಹದ ಅನುಭವವಾಗುತ್ತಲಿದೆ. ಕಾಡನ್ನು ಗಮನಿಸಿದ್ದೀರಾ?
0: ನೀವು ಏನೇನೋ ಹೇಳುತ್ತಿದ್ದೀರಿ. ಇಲ್ಲಿ ಗಮನಿಸುವಂತದ್ದು ಏನಿದೆ?
1: ಪಕ್ಷಿಗಳ ಕಲರವದಲ್ಲಿ ಇರಬೇಕಾದ ಚಿಲಿಪಿಲಿತನವಿರದೆ ಭೀತಿಗೊಂಡಂತೆ ಕಲರವಿಸುತ್ತಲಿವೆ. ನಾವಿರುವ ನದಿಯ ಹಿಂಬದಿಯಲ್ಲಿ ಎಲ್ಲಿಯೋ ಕಾಡಿಗೆ ಬೆಂಕಿ ಬಿದ್ದಂತಿದೆ. ಆದರೆ ಅದರ ಶಾಖ ತಗಲುವಷ್ಟು ಕಿಚ್ಚು ಹತ್ತಿರದಲ್ಲಿ ಇಲ್ಲ. ಒಂದಿಷ್ಟು ಸೂಕ್ಷ್ಮವಾಗಿ ಗಮನಿಸಿ ಹೇಳಿ.
2: ಒಂದು ಕ್ಷಣ ನೋಡಿ ಹೇಳುತ್ತೇನೆ. ಪ್ರಭು, ಹೌದು ಪ್ರಭು, ನಿಮ್ಮ ಊಹೆ ನಿಜ. ಕಾಡಿಗೆ ಕಿಚ್ಚು ಬಿದ್ದಿದೆ.
0: ಬೇಗೆ ಕಾಲು ಯೋಜನದಷ್ಟು ದೂರದಲ್ಲಿಲ್ಲ.
1: ಹಾಗಾದರೆ ನಾನು ಹೇಳಿದಂತೆ ಮಾಡಿ.
2: ಏನು ಹೇಳಿ?
1: ನೀವಿನ್ನೂ ಬದುಕಿ ಬಾಳುವಷ್ಟು ಗಟ್ಟಿಯಾಗಿದ್ದೀರಿ, ನಾನು ತೀರ ಜರ್ಜರಗೊಂಡಿದ್ದೇನೆ. ಅದಕ್ಕೆ
2: ಅದಕ್ಕೆ
1: ವಿದುರ, ನೀವು ಮೂವರು ಸುರಕ್ಷಿತ ಸ್ಥಳ ಸೇರಿರಿ.
0: ನೀವು?
2: ನೀವು?
1: ನಾನು ಇಲ್ಲಿದ್ದು ಕಿಚ್ಚನ್ನು ಬರಮಾಡಿಕೊಳ್ಳುತ್ತೇನೆ.
0: ವಿದುರ, ಕುಂತಿ ಬೇಕಾದರೆ ಸುರಕ್ಷಿತ ಸ್ಥಳಕ್ಕೆ ಹೋಗಲಿ.
1: ನನ್ನ ಮಾತನ್ನಷ್ಟು ವ್ಯವಧಾನದಿಂದ ಕೇಳು ಗಾಂಧಾರಿ. ಕೊನೆಯವರೆಗೂ ನನ್ನ ಊರುಗೋಲಾಗಿ ಜೊತೆ ಕೊಡುವುದು ಅಷ್ಟು ಸುಲಭದ ಮಾತಲ್ಲ. ಸಾವಿನ ದಾರಿ ಕಾಯುತ್ತ ಕಾಡಿನಲ್ಲಿರುವುದು, ಪ್ರತಿ 4 ತಿಂಗಳಿಗೊಮ್ಮೆ ಧರ್ಮ ಬಂದು ನಮ್ಮ ಯೋಗಕ್ಷೇಮ ವಿಚಾರಿಸುವುದು, ಹಳೆಯ ನೆನಪುಗಳು ಮರಕಳಿಸುವುದು, ಮತ್ತೆ ಹೇಗೋ ಮನಸ್ಸನ್ನು ಉಪಶಮನಿಸುವುದು, ಇವೆಲ್ಲ ನನಗೆ ಬೇಡವಾಗಿವೆ. ಅಂತೆ ನಾನು ಇಲ್ಲಿಯೇ ನಿಲ್ಲುವವನಿದ್ದೇನೆ. ನೀವೆಲ್ಲ ನದಿ ದಾಟಿ ಆಚೆ ಕಡೆಗೆ ಹೋಗಿ.
0: ನಿಮ್ಮ ಮಾತನ್ನು ನಡೆಸಿಕೊಡುವುದು ನನ್ನಿಂದಾಗದು ಪ್ರಭು. ನನ್ನದೊಂದು ಸಲಹೆ.
1: ಏನದು ಹೇಳು.
0: ಬೇಗೆ ನಮ್ಮವರೆಗೆ ಬರಲಿ ಎಂದು ಕಾಯುವುದು ಬೇಡ.
1: ಅರ್ಥವಾಗಲಿಲ್ಲ.
0: ಅಂದರೆ ನಾವೇ ಬೇಗೆ ಅತ್ತ ಹೋಗೋಣ.
1: ಗಾಂಧಾರಿ, ಎಂಥ ಮುತ್ತಿನಂತ ಮಾತು ಆಡಿದೆಯೇ. ಗಂಗೆ ಎಷ್ಟು ಪವಿತ್ರೆ ನೀನು. ನನ್ನ ಕುರುಡು ಇಂದು ಸಾರ್ಥಕವಾಯಿತು. ನಡೆ, ಬೇಗೆ ಎತ್ತ ನಾವೇ ನಡೆದು ಹೋಗುವ. ಬಂಧು ವಿದುರ, ಕುಂತಿ, ನೀವಿನ್ನು ಹೊರಡಿ, ಬೇಗ ನದಿ ದಾಟಿ.
3: ಭಾವ, ನಾನು ಎಂದೋ ಪತಿಯ ಜೊತೆ ಚಿತೆಯೇರಬೇಕಾದವಳು. ಅದರ ತಾಪವನ್ನು ಎದೆಯಲ್ಲಿಟ್ಟುಕೊಂಡೇ ಕಾಲ ಕಳೆದಾಕೆ ನಾನು. ನಾನು ಬದುಕಿಯಾದರೂ ಏನು ಮಾಡುವುದಿದೆ? ಅಂದು ಇರದ ಚಿತಾಭಾಗ್ಯ ಇಂದು ತಾನೇ ಒದಗಿ ಬಂದಿದೆ. ನಾನು ನಿಮ್ಮ ಜೊತೆ ಬರುವೆ. ಬೇಡ ಎನ್ನಿದಿರಿ
1: ವಿದುರ.
2: ಅಣ್ಣ, ನನ್ನದು ನಿನಗಿಂತ ಭಿನ್ನವಾಗಿರಲು ಹೇಗೆ ಸಾಧ್ಯ? ನಿನಗೆ, ಪಾಂಡುವಿಗೆ, ನನಗೆ ಒಬ್ಬನೇ ತಂದೆಯಾದರೂ ನಾನು ಯಾವ ಲೆಕ್ಕಕ್ಕೂ ಇರದ ನಿರುಪಯುಕ್ತ ಜೀವಿಯಾಗಿ ಬದುಕಿದೆ. ಇತ್ತ ಲೌಕಿಕದಲ್ಲಿ ಪರಿಗಣಿಸದ, ಅತ್ತ ಪಾರಲೌಕಿಕವನ್ನು ಸಾಧಿಸದ ಅಂತರ ಪಿಶಾಚಿಯಂತೆ ಸೂತ ಬದುಕನ್ನು ಬದುಕಿದವನು ನಾನು. ಅಣ್ಣ, ಹುಟ್ಟಿನಲ್ಲೂ ನಿನ್ನ ಜೊತೆಗೆ ಬಂದ ನಾನು ಸಾವಿನಲ್ಲೂ ನಿನ್ನ ಹಿಂದೆಯೇ ಬರುವೆ.
1: ಆಗಲಿ, ನಡೆಯಿರಿ, ಹೋಗೋಣ.

0: ಗಾಂಧಾರಿ ನಾಟಕ ಕೇಳಿದಿರಿ. ರಚನೆ ಶ್ರೀ ಡಿ ಆರ್ ತುಕಾರಾಂ. ಪಾತ್ರ ಪರಿಚಯ: ಗಾಂಧಾರಿ ಪ್ರಭಾ ಸಿರೂರ್. ಧೃತರಾಷ್ಟ್ರ ಸೇತು ಮಾಧವ ಮಾನ್ವಿ. ವಿದುರ ವೀರಣ್ಣ ಪತ್ತಾರ್. ಕುಂತಿ ಪದ್ಮಜಾ ಹುಯಿಲ್ಗೋಡ್. ಸಖಿ ವತ್ಸಲಾ ಕುಲಕರ್ಣಿ. ಧರ್ಮರಾಜ ಪ್ರಕಾಶ್ ಕನಕಾಪುರ್. ನಿರ್ದೇಶನ ಪ್ರಭುಸ್ವಾಮಿ ಮಣಿಮಠ್.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಆಲಿಸುವಿರಿ.

0: This broadcast came to you from the Delhi station of Akashvani.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ